ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026 ಇಸವಿಯ ಮೇ ತಿಂಗಳ 16 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಸ್ಫೂರ್ತಿ ಸಿಲೆ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳ್ಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತ ಸುನಾದ ಕಾರ್ಯಕ್ರಮ, 8:45 ಮಹಿಳೆ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸಿ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕಿರವರು ಪ್ರಸ್ತುತಪಡಿಸುವ ಕರುನಾಡು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಈ ಘಟನೆ ನನಗೆ ಅತ್ಯಂತ ಪ್ರಿಯವಾದಂಥ ಘಟನೆ. ಅದು ಒಂದು ಸಂಕ್ರಮಣ ಕಾಲ. 200 ವರ್ಷಗಳ ಕಾಲ ಸತತವಾಗಿ ಅವ್ಯಾಹತವಾಗಿ ಎಂದಿನಿಂದ ಇಲ್ಲಿವರೆಗೂ ಯಾರ್ಯಾರು ಯುದ್ಧ ಮಾಡಿದ್ರು ನಮ್ಮ ದೇಶಕ್ಕೋಸ್ಕರ, ಎಂತೆಂಥವ್ರು ಪ್ರಾಣ ತೆತ್ತರಲ್ಲಪ್ಪ, ಒಬ್ಬರಲ್ಲ ಇಬ್ಬರಲ್ಲ. ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಮುಖ್ಯವಾಗಿ ತಳಹದಿ ಹಾಕಿಕೊಟ್ಟವರು ಹಿಂದಿನವರು. ಗಾಂಧೀಜಿ ಹೇಳ್ತಾರೆ ಅದನ್ನ, ಅಂದಿನ ಝಾನ್ಸಿ ರಾಣಿ, ಎಷ್ಟೋ ಜನ ಮಾತಾಡ್ತಾರೆ ಝಾನ್ಸಿ ರಾಣಿ ಹೋರಾಡಿದ್ದು ತನ್ನ ರಾಜ್ಯಕ್ಕೋಸ್ಕರ, ದೇಶಕ್ಕೆ ಏನ್ ಮಾಡಿದ್ಲು. ಅಯ್ಯೋ ಹುಚ್ಚಪ್ಪಗಳಿರ, ಒಬ್ಬ ಹೆಂಗಸು ಒಂದು ಖಡ್ಗ ಹಿಡ್ಕೊಂಡು ಹೋಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದಾಗ 1,000 ಜನ ಹುಡುಗರ ಹೃದಯಕ್ಕೆ ಬೆಂಕಿ ಹಚ್ಚಲಿಲ್ವಾ?

ಇವರು ಅಂತ ತೋರಿಸಿಕೊಡ್ಲಿಲ್ವಾ, ದೇಶ ಪ್ರೇಮವನ್ನು ಉಕ್ಕಿಸ್ಲಿಲ್ವಾ ಅಂತ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಎಲ್ಲರೂ ಹೋರಾಡಿದ್ರಲ್ಲಪ್ಪ ದೇಶದ ವಿರುದ್ಧ. ಚಂದ್ರಶೇಖರ್, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವ್ರ ಪ್ರಾಣತ್ಯಾಗಕ್ಕೆ ಏನು ಅರ್ಥನೇ ಇಲ್ವಾ? ಅರ್ಥ ಇದೆ. ಅವರೆಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿದರು. ಅಷ್ಟೇ ಅಲ್ಲ, ಚೈತನ್ಯ ಮಹಾಪ್ರಭುಗಳು, ಕಬೀರ್ ದಾಸರು ಎಲ್ಲರೂ ಆಗಿನ ಕಾಲಕ್ಕೇನು ಭಕ್ತಿ ಪಂಥ ಬಂತೋ ಮೀರ ಆಗಬಹುದು, ಅವರೆಲ್ಲ ಬಂದು ಒಂದು ವಾತಾವರಣ ಸೃಷ್ಟಿ ಮಾಡಿದರು. ಗಾಂಧೀಜಿ ಹೇಳ್ತಾರೆ, ಇವತ್ತು ನಾನು ಸತ್ಯಾಗ್ರಹ ಯಶಸ್ಸು ಆಗಬೇಕಾದ್ರೆ ಅವರೆಲ್ಲ ಹಾಕಿದಂಥ ತಳಹದಿ ಮೇಲೆ ಮಾಡಬೇಕು. ಎಲ್ಲರೂ ಒಂದು ದೇಶ ಪ್ರೇಮದ ವಾತಾವರಣ ಅದ್ಭುತವಾಗಿ ಸೃಷ್ಟಿ ಮಾಡಿದರು. 200 ವರ್ಷ ಹೋರಾಡಿದ್ದೀವಿ ಬ್ರಿಟಿಷರ ಜೊತೆಗೆ, ದೇಶ ಬಿಟ್ಟು ತೊಲಗಿ ಅಂತ ಹೇಳಿ ಆ ಕಾಲ ಬಂತು. 14 ಆಗಸ್ಟ್ ರಾತ್ರಿ, ಮಧ್ಯರಾತ್ರಿ, 1947 ಹಸ್ತಾಂತರ ಆಗ್ತದೆ ಅಧಿಕಾರ ಅಂತ ಗೊತ್ತಿತ್ತು. ದುರ್ದೈವ, ಭಾರತದ ವಿಭಜನೆ ಆಯಿತು. ವಿಭಜನೆಯಾಗಿ ಪ್ರಪಂಚ ಕಂಡರಿಯದಂಥ ಹಿಂಸಾಚಾರ ನಡೆದೋಯ್ತು. ಯಾವ ಕನಸು ಕಂಡಿದ್ರು ಗಾಂಧಿ, ಸ್ವಾತಂತ್ರ್ಯ ಏನೋ ಸಿಕ್ತು. ಆ ದೇಶ ವಿಭಜನೆ ಹಪಹಪಿಯೊಳಗೆ ಮನುಷ್ಯ ಮನುಷ್ಯರನ್ನು ಮರೆತು ಜಾತಿ ಒಂದನ್ನೇ ಮುಖ್ಯ ಮಾಡಿಕೊಂಡು ನಾಶ ಮಾಡಿಬಿಟ್ರಲ್ಲ ಸಮಾಜ ಎಲ್ಲ. ಅವಾಗ ಅಂಥ ನೋವಿನಲ್ಲಿ, ಸಂಕಟದಲ್ಲಿ ದೇಶ ತೊಳಲ್ತಿರುವಾಗ ಹಸ್ತಾಂತರ ಆಗ್ತಾ ಇತ್ತು. ಕೋಮು ಗಲ್ಲವೆ ಎಲ್ಲ ಕಡೆ ಬೆಂಕಿ ತುರಿತಾ ಇತ್ತು. ಮೌಂಟ್ ಬ್ಯಾಟನ್ ಹೇಳಿದರು, ಎಲ್ಲಿಯಾದರೂ ಅಡ್ಡಿ ಇಲ್ಲ, ಕಲ್ಕತ್ತಾದಲ್ಲಿ ಏನಾದರೂ ಹಿಂಸೆ ಪ್ರಾರಂಭ ಆದರೆ ಯಾವ ಸೈನ್ಯವಾದ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ದುರ್ದೈವಕ್ಕೆ ಅಲ್ಲಿ ಶುರುವಾಯಿತು. ಕೋಮು ಗಲಭೆ ಎತ್ತರಕ್ಕೆ ಹೋಗ್ಬಿಡ್ತು. ಗಾಂಧೀಜಿ ಏನು ಮಾಡಿದರು, ಹೊರಟುಬಿಟ್ರು ಕಲ್ಕತ್ತೆಗೆ. ಕಲ್ಕತ್ತೆಗೆ ಹೋಗಿ ಹೈದರಿ ಹೌಸಲ್ಲಿ ಕೂತ್ಕೊಂಡ್ರು, ಉಪವಾಸ ಮಾಡಿದರು. ಎರಡೂ ಜನಾಂಗದವರು ನನ್ನ ಕಡೆ ಬರೋ ತನಕ, ಅಹಿಂಸೆಯನ್ನು ಒಪ್ಪೋ ತನಕ ನಾನು ಉಪವಾಸ ಬಿಡಲ್ಲ ಅಂದರು. ಎಷ್ಟು ಕಷ್ಟ, ಜನ ಕಲ್ಲೆಸೆದ್ರು, ಎಷ್ಟೋ ತೊಂದರೆ ಕೊಟ್ಟರು. ಗಾಂಧೀಜಿ ಬಿಡಲಿಲ್ಲ, ಉಪವಾಸ ಸತ್ಯಾಗ್ರಹ ಬಿಡಲಿಲ್ಲ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಅವತ್ತು ರಾತ್ರಿ ಅಧಿಕಾರ ಹಸ್ತಾಂತರ ಆಗುವಾಗ ನೆಹರು ಫೋನ್ ಮಾಡ್ತಾರೆ ಗಾಂಧೀಜಿಗೆ, ಬಾಪು ನೀವು ಬರಬೇಕಿಲ್ಲಿ, ನಾವು 200 ವರ್ಷಗಳ ಕನಸು ಸಾಕಾರ ಆಗಿದೆ, ತಾವು ಬರಬೇಕು, ತಾವು ಧ್ವಜ ಹಾರಿಸ್ಬೇಕು ಅಂತ. ಗಾಂಧೀಜಿ ಹೇಳ್ತಾರೆ, ಸಂಭ್ರಮ ಪಡೋದಕ್ಕೆ ಏನು ಬೇಕಾಗಿಲ್ಲ, ಯಾರಾದರೂ ಮಾಡ್ಬೋದು, ನನ್ನ ಕೆಲಸ ಇದೆ, ಫೋನ್ ಇಡಿ ಅಂದರು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ನಮ್ಮ ಮನೆಯಲ್ಲೊಂದು ಏನಾದರೂ ಸಣ್ಣ ಕಾರ್ಯಕ್ರಮ ಆದರೆ ಬಾಗಿಲು ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳ್ಕೊತೀವಿ. ಈ ಮಹಾಸಂಗ್ರಾಮದ ಸೇನಾನಿಯಾಗಿದ್ದಂಥ ಗಾಂಧಿ ಸ್ವಾತಂತ್ರ್ಯ ಸಿಕ್ಕ ದಿವಸ ಎಲ್ಲಿದ್ದರು ಸ್ವಾಮಿ? ನಾವು ಎಲ್ಲೇ ಇದ್ದರೂ ಓಡಿ ಬಂದು ಹಾರಕ್ಕೆ ಕೊಳ್ಳನ್ನು ಸೇರಿಸ್ಕೋತೇವೆ, ಚಾಚಿತೇವೆ, ಹಾಕಿ ಹಾರ ಅಂತ ಮರ್ಯಾದೆ ಅಪೇಕ್ಷೆ ಮಾಡ್ತೇವೆ. ರಾಷ್ಟ್ರ ನಾಯಕ ಅನ್ನಿಸ್ಕೊಂಡಂಥ ಗಾಂಧಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಕಲ್ಕತ್ತೆಯ ಬೀದಿಗಳಲ್ಲಿ ಒಂದು ಮನೆಯಲ್ಲಿ ಉಪವಾಸ ಇದ್ದಾರೆ. ಸಂಭ್ರಮಕ್ಕೆ ಬೆನ್ನು ಮಾಡಿದಂಥ ಮಹಾತ್ಮ, ಸಂಭ್ರಮ ಯಾರಾದರೂ ಮಾಡಬಹುದು, ಇಲ್ಲಿ ಶಾಂತಿ ಬೇಕು ನಿಮಗೆ. ಇದನ್ನು ಗಮನಿಸ್ಬೇಕು ಸ್ವಾಮಿ, ಯಾವ ಅಧಿಕಾರನೂ ಬೇಡ, ಯಾವ ಸ್ಥಾನನೂ ಬೇಡ, ಯಾವ ಸಂಭ್ರಮವೂ ಬೇಡ. ಮತ್ತೊಬ್ಬರ ಕಣ್ಣಲ್ಲಿ ಒಂದು ಹನಿ ನೀರು ಬರಬಾರ್ದು, ಶಾಂತಿ ಇರಲಿ, ಶಾಂತಿ ಇರಲಿ ಒದ್ದಾಡದಂಥ ಈ ಶಾಂತಿ ದೂತನ ನಾವು ನೆನೆಸದೆ ಹೋದರೆ ಎಂಥ ಅಪಚಾರ ಅಲ್ವಾ? ಜಗತ್ತಿನಲ್ಲಿ ಇವತ್ತು ಬೇಕಾದದ್ದು ಎರಡೇ ಎರಡು ಸ್ವಾಮಿ, ಅವು ಎರಡಕ್ಕೋಸ್ಕರ ಒದ್ದಾಟ, ಒಂದು ಶಾಂತಿ, ಒಂದು ಪ್ರೇಮ. ಆ ಪ್ರೀತಿಯನ್ನು ಕಳ್ಕೊಂಡಿದ್ದೀವಿ, ಶಾಂತಿಗಾಗಿ ಹುಡುಕಾಡ್ತಾ ಇದ್ದೀವಿ. ಅಂಥ ಘೋರವಾದಂಥ ವಾತಾವರಣದಲ್ಲಿ, ಕಲುಷಿತವಾದ ವಾತಾವರಣದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಸಂಭ್ರಮವನ್ನು ಬಿಟ್ಟು ಕಲ್ಕತ್ತೆಯನ್ನು ಅಪ್ಪಿಕೊಂಡಿರಲ್ಲ ಗಾಂಧಿ, ಅದನ್ನು ನೆನೆಸ್ಬೇಕು ನಾವು. ಶಾಂತಿ ಸ್ಥಾಪನೆ ಆಗೋವರೆಗೂ ಕಲ್ಕತ್ತೆ ಬಿಟ್ಟು ಹೋಗಲಿಲ್ಲ. ಮೌಂಟ್ ಬ್ಯಾಟನ್ ಹೇಳಿದ್ರಂತೆ, ವೇರ್ ಆರ್ಮಿ ಕೆನಾಟ್ ಗೋ, ಮೈ ಒನ್ ಮ್ಯಾನ್ ಆರ್ಮಿ ಕುಡ್ ಗೋ. ಏಕ ಸೈನಿಕನಾದಂಥ ಸೈನ್ಯ ಇದು, ಆತ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಹಾಗೆ ಮಾಡಿದಂಥ ಗಾಂಧಿ ನೆನೆಸ್ಕೊಂಡಾಗ ನಮ್ಮ ಮನಸ್ಸಿನಲ್ಲೂ ಸ್ವಲ್ಪ ಶಾಂತಿ ಅಂಕುರಿಸಿತ್ತು ಅನ್ನೋ ಭಾವನೆ ನನಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರ್ಮಾಲಾ ಯೋಜನೆ. ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಈಗ ವಾರ್ತೆಗಳ ವಿವರ. ಆಕಾಶವಾಣಿ ಕಳೆದ 90 ವರ್ಷಗಳಲ್ಲಿ ಕೇಳಿಸಿಕೊಳ್ಳುವ ವಿವೇಕ ಸಂಸ್ಕೃತಿ ಹಾಗೂ ಕೇಳುಗರ ದೊಡ್ಡ ಪರಂಪರೆಯನ್ನು ಬೆಳೆಸಿದೆ. ನಮ್ಮ ಕಲ್ಪನೆ ಹಾಗೂ ಆಲೋಚನೆಯನ್ನು ಶ್ರಾವ್ಯ ಮಾಧ್ಯಮ ಹೃದಯ ಸ್ಪರ್ಶಿಯಾಗಿಸುತ್ತದೆ ಎಂದು

0: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಆಕಾಶವಾಣಿ 90 ಸಂಧ್ಯಾ ಸುಧೆ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸಂಗೀತ ಲೋಕದ ದಿಗ್ಗಜರನ್ನ ಪ್ರತಿ ಜನಸಾಮಾನ್ಯರಿಗೆ ತಲುಪಿಸೋದು ಇದು ಆಕಾಶವಾಣಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಅತ್ಯಂತ ವೈಯಕ್ತಿಕವಾದ ಒಂದು ಸಂಗಾತಿ. ಮತ್ತೆ ಜಗತ್ತಿನ ಯಾವುದೇ ಒಂದು ಸಂಗೀತ ಲೋಕದ ತಾರೆಗಳಿರ್ತಾರೆ ಅವರನ್ನ ನಮ್ಮ ಪಕ್ಕದಲ್ಲಿ ಕೂತು ಹಾಡೋ ತರ ಒಂದು ಭಾವನೆ ತರಿಸೋದೇ ಆಕಾಶವಾಣಿ. ಹಿಂಗಾಗಿ ಸಂಗೀತಕ್ಕೂ ಸಾಹಿತ್ಯಕ್ಕೂ ಮಾಹಿತಿಗೂ ಜ್ಞಾನಕ್ಕೂ ಆಕಾಶವಾಣಿ ಬಿಟ್ಟರೆ ಅದಕ್ಕೆ ಬೇರೆ ಯಾವ ಸಾಟಿ ಇಲ್ಲ. ನಾವೆಲ್ಲ ಅದರ ಅಭಿಮಾನಿಗಳು, ಅದರ ಅನುಯಾಯಿಗಳು. ಹೀಗೆ ಆಕಾಶವಾಣಿ 90 ವರ್ಷ ಏನ್ ದಾಟಿದೆ, 100 ವರ್ಷ ಶತಕದತ್ತ ಮುನ್ನುಗ್ಗಲಿ, ಮತ್ತೆ ಹೀಗೆ ಎಲ್ಲರಿಗೂ ಅದು ಒಂದು ಸಂಗಾತಿ.
0: ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಗಾಯನ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನಮಠ್ ಕೊಳಲು ವಾದನ ಪ್ರಸ್ತುತಪಡಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ವಿಶೇಷ ಆಹ್ವಾನಿತರು ಪಾಲ್ಗೊಂಡಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅಧ್ಯಯನ ಪೀಠ ಮತ್ತು ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ ಆಯೋಜಿಸಿದೆ. 110 ಕಿಲೋಮೀಟರ್ ಉದ್ದ ಹರಿಯುವ ಜಯಮಂಗಲಿ ನದಿ ತಟದಲ್ಲಿ ಮಧುಗಿರಿ ತಾಲೂಕಿನ ಮೈದನಹಳ್ಳಿಯಲ್ಲಿ ಪ್ರಸಿದ್ಧ ಜಯಮಂಗಲಿ ಕೃಷ್ಣ ಮೃಗ ಸಂರಕ್ಷಣಾ ಮೀಸಲು ಅರಣ್ಯ ಪ್ರದೇಶವಿದ್ದು ಸಮೃದ್ಧ 798 ಎಕರೆ ಹುಲ್ಲುಗಾವಲಿದೆ. ಜಯಮಂಗಲಿ ನದಿ ಪುನಶ್ಚೇತನ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತುಮಕೂರಿನ ಜಲಸಂರಕ್ಷಣೆ ಕಾರ್ಯಕರ್ತ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: ಜಯಮಂಗಲಿ ತುಮಕೂರು ಜಿಲ್ಲೆಯ ಪ್ರಮುಖ ನದಿ. ದೇವರಾಯನದುರ್ಗದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಸಂಗಮೇಶ್ವರದಲ್ಲಿ ಉತ್ತರ ಪಿನಾಕಿನಿಯನ್ನ ಸೇರ್ಕೊಳ್ಳುತ್ತೆ. ಸುಮಾರು 110 ಕಿಲೋಮೀಟರ್ ಹರಿತದೆ. ಅದು ತುಮಕೂರು ತಾಲೂಕು, ಕೊರಟಗೆರೆ, ಮಧುಗಿರಿ ಮತ್ತೆ ಆಂಧ್ರದ ಮಡಕ್ಷಿರ ತಾಲೂಕಲ್ಲಿ ಇದರ ಹರಿವು ಹಲವಾರು ಕೆರೆ ಕಟ್ಟೆ ತಳಪರಿಗೆಗಳನ್ನ ತುಂಬಿಸ್ತಾ ಇತ್ತು. ಅದರ ಮರಳಲ್ಲಿ ಚಿಲುಮೆ ತೆಗೆದು ನೀರು ಕುಡಿತಾ ಇದ್ರು. ಮರಳು ಗಣಿಗಾರಿಕೆ, ಒತ್ತುವರಿ, ಕಾಡು ನಾಶ ಮುಂತಾದ ಅನೇಕ ಸಮಸ್ಯೆಗಳಿಗೆ ತುತ್ತಾಗಿ ಅಸ್ಥಿ ಪಂಜರ ಆಗ್ತಾ ಇದೆ. ಮತ್ತೆ ಯುವಕರಿಗೆ ಅದರ ನೆನಪುಗಳು ಕೂಡ ಈಗ ಅಷ್ಟಾಗಿ ಇಲ್ಲ, ವಿಸ್ಮೃತಿಗೆ ಸರಿತಾ ಇರುವಂತ ನದಿ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿನ ಪ್ರೊಫೆಸರ್ ನಂಜುಂಡಸ್ವಾಮಿ ಅಧ್ಯಯನ ಪೀಠ, ಸಮಾಜ ಕಾರ್ಯ ಮತ್ತು ಸಂಶೋಧನಾ ವಿಭಾಗ ಹಾಗೆ ಆರ್ಡರ್ ಮತ್ತು ಧಾನ್ಯ ಸಂಸ್ಥೆಗಳು ಒಂದು ದಿನದ ಕಾರ್ಯಾಗಾರವನ್ನ ತುಮಕೂರಲ್ಲಿ ಹಮ್ಮಿಕೊಂಡಿದ್ದಾವೆ. ಅದರ ಪುನಶ್ಚೇತನಕ್ಕೆ ಮುಂದೆ ಏನೇನು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಪ್ರಖ್ಯಾತ ಪರಿಸರ ಕಾರ್ಯಕರ್ತರು ಶಿರಸಿಯ ಶಿವಾನಂದ ಕಳವೆ ಅವರು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಮಾತುಗಳನ್ನು ಆಡ್ತಾ ಇದ್ದಾರೆ.
0: ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 50 ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಮಗುಚಿದ ಪರಿಣಾಮ ಪ್ರಯಾಣಿಸುತ್ತಿದ್ದ 19 ಜನರ ಪೈಕಿ 7 ಜನ ಮೃತಪಟ್ಟು 12 ಜನ ಗಾಯಗೊಂಡಿದ್ದಾರೆ. ಸಂಡೂರು ಮತ್ತು ಕೂಡ್ಲಿಗಿಯ 12 ಜನರನ್ನು ಹೊಸಪೇಟೆ ಮತ್ತು ಕೊಪ್ಪಳದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಳ್ಳಾರಿಯ ಸಂಸದ ಇ ತುಕಾರಾಂ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸಂಸದರ ನಿಧಿಯಿಂದ ಭರಿಸುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕು ಮೊರಟಗಿ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 4 ಜನ ಸಾವಿಗೀಡಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದರು. ಮೃತರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಬಾಲಕ ವೀರೇಶ್ ಬಡಿಗೇರ್ಗೆ 20 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು, ವಿದ್ಯಾಭ್ಯಾಸಕ್ಕೆ ನೆರವು ಒದಗಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮೈಸೂರಿನ ನಂಜರಾಜ್ ಬಹದ್ದೂರ್

ಕೇರಳದಲ್ಲಿ ಮಾವು ಮತ್ತು ಹಲಸಿನ ಹಬ್ಬವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕಿಸಾನ್ ಮಾಲ್ ಹಾಗೂ ಸಹಜ ಸಮೃದ್ಧ ಆಯೋಜಿಸಿವೆ. ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಮಾವು ಹಲಸಿನ ಹಬ್ಬವನ್ನು ಬೆಳಗ್ಗೆ 11:30 ಉದ್ಘಾಟಿಸಲಿದ್ದಾರೆ. ದೇಸಿ ಮಾವು ತಳಿ ಸಂರಕ್ಷಕ

0: ಸೈಯದ್ ಘನಿ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಲಸು ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಟಿಎನ್ ದೇವರಾಜ್.
1: ನಮ್ಮ ಕದಳಿವನದ ಕ್ಷೇತ್ರ ತಾಕಗಳಲ್ಲಿ ವೈವಿಧ್ಯಮಯವಾದಂತಹ ಹಣ್ಣಿನ ತಳಿಗಳನ್ನ ನಾವು ಕಳೆದ 10 ವರ್ಷಗಳಿಂದ ಬೆಳೆದು ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ತೋರಿಸ್ತಾ ಇದ್ದೇವೆ. ಹಲಸಿನ ತಳಿಗಳನ್ನ 23 ತಳಿಗಳು ನಮ್ಮಲ್ಲಿ ಪ್ರದರ್ಶನಗೊಳ್ತಾ ಇದ್ದಾವೆ. ಅವುಗಳಲ್ಲಿ ರೆಡ್ ಮೂನ್, ಥೈಲ್ಯಾಂಡ್ ರೆಡ್, ಕನಕ, ಸಿಂಧೂರ, ತೂಗೆರೆ ರೆಡ್, ಶ್ರೀವಿಜಯ, ಲಾಲ್ಬಾಗ್ ಮಧುರ, ವರಶ್ರೀ, ಪ್ರಕಾಶ್ ಚಂದ್ರ ಇತ್ಯಾದಿ ತಳಿಗಳು, ಕೆಂಪು, ಹಳದಿ ಈ ತರ ತೊಳೆಗಳನ್ನ ತಾವು ನೋಡಿದ್ದೀರಿ. ಅವುಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ರೈತರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೇವೆ. ಇದರಿಂದ ಆದಾಯ ಕೂಡ ಹೆಚ್ಚಾಗ್ತದೆ. ಈ ತಳಿಗಳು ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಪ್ರತಿಕೂಲ ಸನ್ನಿವೇಶದಲ್ಲಿ ಹೆಚ್ಚು ಉಷ್ಣತೆ ಇರುವಂತಹ ಕಾಲಘಟ್ಟದಲ್ಲೂ ಕೂಡ ಕಡಿಮೆ ನೀರನ್ನು ಬಯಸಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿಗಳಾಗಿವೆ. ಇಂದು ಮತ್ತು ನಾಳೆ ಹಲಸು ಮೇಳ ಮೈಸೂರಿನಲ್ಲಿ ನಡೀತಾ ಇದೆ. ಅಲ್ಲಿ ಇವುಗಳು ಪ್ರದರ್ಶನಗೊಳ್ತವೆ. ಆಸಕ್ತ ರೈತರು ಮತ್ತು ನಾಗರಿಕರು ಇದರ ಸದುಪಯೋಗ ಪಡಿಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೇವೆ.
0: ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ನಾಳೆ ಮತ್ತು ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ರಾಜ್ಯಮಟ್ಟದ ಗೇರು ಮೇಳ ಮತ್ತು ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ನಿಗಮದ ಅಧ್ಯಕ್ಷೆ ಡಿಎಸ್ ಮಮತಾ ಗಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ ಬೆಳಗ್ಗೆ 11 ಗಂಟೆಗೆ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಗೇರುಮೇಳವನ್ನು ಉದ್ಘಾಟಿಸಲಿದ್ದು 70 ಮಳಿಗೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ತಜ್ಞರಿಂದ ಗೋಡಂಬಿ ಕೃಷಿಯ ಬಗ್ಗೆ ತಾಂತ್ರಿಕ ಕಾರ್ಯಾಗಾರ ನಡೆಯಲಿದೆ ಎಂದರು. ಸಾಗರಮಾಲಾ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಹೆರಕಲ್ದಿಂದ ಆಲಮಟ್ಟಿವರೆಗೆ ಕೃಷ್ಣಾ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆ ಅಭಿವೃದ್ಧಿಗೆ ಯೋಜಿಸಲಾಗಿದೆ ಎಂದು ಬೀಳಗಿ ಶಾಸಕ ಜೆಟಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು, 12.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿವರ್ ಕ್ರೂಸ್ ಪ್ರವಾಸೋದ್ಯಮ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚಿಕ್ಕ ಸಂಗಮಕ್ಕೆ ಆಗಮಿಸುವ 84 ಪ್ರಜಾತಿಯ ವಲಸೆ ಪಕ್ಷಿಗಳಿಗೆ ಅನುಕೂಲ ಕಲ್ಪಿಸಲು 50,000 ಸಸಿಗಳನ್ನು ನೆಡಲು ಅರಣ್ಯ ಇಲಾಖೆ ಯೋಜಿಸಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೀಮಾ ಸುಂಕ ಕಸ್ಟಮ್ಸ್ ಅಧಿಕಾರಿಗಳು ವನ್ಯಜೀವಿಗಳ ಕಳ್ಳಸಾಗಣೆ ಪತ್ತೆ ಹಚ್ಚಿದ್ದಾರೆ. ರೆಡ್ ಫುಟೆಡ್ ಹಾಗೂ ಆಫ್ರಿಕನ್ ಸ್ಪರ್ಡ್ ಆಮೆಗಳು ಸೇರಿದಂತೆ ಅಪರೂಪದ 47 ವನ್ಯಜೀವಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಏರ್ಪಡಿಸಿದೆ. ಇಂದು ಪುತ್ತೂರು ತಾಲೂಕು ಪಾಣಾಜಿಯಲ್ಲಿ ಶಿಬಿರ ನಡೆಯಲಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಆರಂಭವಾಗಿದೆ. ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮ 2026 ಜಾರಿಗೊಂಡಿದ್ದು, ಪ್ರತಿಯೊಬ್ಬರೂ ಕಸವನ್ನು 4 ಹಂತಗಳಲ್ಲಿ ಬೇರ್ಪಡಿಸುವುದು ಕಡ್ಡಾಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಕಾಶವಾಣಿ 90 ಸಂಧ್ಯಾ ಸುಧೆ ಶ್ರಾವ್ಯ ಮಾಧ್ಯಮದಿಂದ ನಮ್ಮ ಕಲ್ಪನೆ ಹಾಗೂ ಆಲೋಚನೆ ಹೃದಯ ಸ್ಪರ್ಶಿ ಡಾಕ್ಟರ್ ಆರ್ ಕೃಷ್ಣಪ್ರಸಾದ್. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಜಯಮಂಗಲಿ ನದಿ ಪುನಶ್ಚೇತನ ಕಾರ್ಯಾಗಾರ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಇಂದು ಮಾವು ಮತ್ತು ಹಲಸಿನ ಹಬ್ಬ. ಸಾಗರಮಾಲಾ ಯೋಜನೆ ಬಾಗಲಕೋಟೆ ಜಿಲ್ಲೆ ಹೆರಕಲ್ದಿಂದ ಆಲಮಟ್ಟಿವರೆಗೆ ಶೀಘ್ರ ಜಲಸಾಹಸ ಪ್ರವಾಸೋದ್ಯಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆಯ 16 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ.

0: ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
2: ಹೊನ್ನೆಂದು ಜಗದಿ ನೀಂ
1: ಕೈಗೆ ಕೊಂಡುದನು ವಿಧಿ ಮಣ್ಣೆನ್ನುವನ್
2: ಅವನವರ
1: ಮಣ್ಣೆನ್ನುವೆ ನೀನು ಭಿನ್ನ ಮಿಂತಿರೆ ವಸ್ತು
2: ಮೌಲ್ಯಗಳ ಗಣನೆ ಈ
1: ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ ಪಣ್ಯ ಅಂತಂದ್ರೆ ವ್ಯಾಪಾರ, ಒಂದು ವ್ಯವಹಾರ. ಇವಾಗ ನಾನು ಒಂದಷ್ಟು ರೂಪಾಯಿ ಕೊಡ್ತೀನಿ, ನೀನು ನನಗೆ ಯಾವುದೋ ಒಂದು ಸಾಮಾನು ಕೊಡ್ತೀಯ. ಸೊ ಈ ಥರದ ಒಂದು ವ್ಯವಹಾರ. ಸೊ ಆ ವ್ಯವಹಾರದಲ್ಲಿ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂತಂದರೆ, ಈಗ 1 ಲೀಟರ್ ಹಾಲು, 1 ಲೀಟರ್ ಹಾಲಿಗೆ ಇಷ್ಟು ರೂಪಾಯಿ ಇರಬಹುದು ಅಂತ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀನಿ. ಅಷ್ಟು ದುಡ್ಡನ್ನು ನಾನು ನಿನಗೆ ಕೊಟ್ಟರೆ ನೀನು 1 ಲೀಟರ್ ನನಗೆ ಕೊಡಬೇಕು ಹಾಲು. ಸೊ ಇದು ಪಣ್ಯ ಅಲ್ವಾ. ಈಗ ಸಪೋಸಿಂಗ್ ನಾನು 1 ರೂಪಾಯಿ ಹಾಲಿಗೆ ನಾನು 5 ರೂಪಾಯಿ ಕೊಡೋದು ಅಂತಂದರೆ, ನಿನ್ನ ದೃಷ್ಟಿಯಲ್ಲಿ 5 ರೂಪಾಯಿಗೆ 1 ಲೀಟರ್ ಬರಲ್ಲ. ಸೊ ಹಾಗಾಗಿ ನೀನು ಕೊಡಲ್ಲ. ಯಾಕೆ? ವಸ್ತುವಿನ ಮೌಲ್ಯ ನನ್ನ ದೃಷ್ಟಿಯಲ್ಲಿ ಬೇರೆ, ನಿನ್ನ ದೃಷ್ಟಿಯಲ್ಲಿ ಬೇರೆ, ಅದರಲ್ಲಿ ವ್ಯತ್ಯಾಸ ಬಂತು. ಸೊ ಅದರಲ್ಲಿ ಸಾಮ್ಯತೆ ಇಲ್ಲ. ಸೊ ಹಾಗಾಗಿ ನಾನು 5 ರೂಪಾಯಿ ಕೊಡ್ತೀನಿ, ನೀನು 1 ಲೀಟರ್ ಹಾಲು ಕೊಡಲೇಬೇಕು ಅಂತಂದರೆ ಅಲ್ಲಿ ಭಿನ್ನತೆ ಬಂತು, ತಿಕ್ಕಾಟ ಬಂತು. ಅದನ್ನು ವೈಯಕ್ತಿಕ ಮಟ್ಟದಲ್ಲಿ ನಾವು ಈ ಥರ ಅರ್ಥ ಮಾಡಿಕೊಂಡ್ರೆ, ಜೀವನದ ಮಟ್ಟದಲ್ಲಿ ಒಂದು ವಿಸ್ತೃತವಾದಂಥ ರೀತಿಯಲ್ಲಿ ನೋಡಿದಾಗ ಅನೇಕ ಸಂದರ್ಭಗಳು ನಮಗೆ ಈ ಥರದ ವ್ಯತ್ಯಾಸಗಳಿರೋದನ್ನು ಕಾಣಿಸುತ್ತೆ. ಈಗ ನಾನು ಡಯಾಬಿಟಿಸ್ ಉದಾಹರಣೆ ಕೊಟ್ಟಿದ್ದು ಕೂಡ ಅದೇ ರೀತಿ. ಇಲ್ಲಿ ಟಿವಿಜಿ ಅವರು ದೇವರು ಅನ್ನೋಂಥ ವಿಧಿ ಅನ್ನೋಂಥ ಒಂದು ಪದವನ್ನು ಬಳಸಿದ್ದಾರೆ. ಅದು ಎಲ್ರಿಗೂ ಸುಲಭವಾಗಿ ಅನ್ವಯ ಆಗುವಂಥ ಪದ. ಆದರೆ ಅದನ್ನು ನಾವು ಮೇಲ್ಮಟ್ಟದಿಂದ ಕೆಳಗಡೆ ತಗೊಂಡು ಬರ್ತಾ ಅದು ಪರಸ್ಪರರ ಒಂದು ಸಂಬಂಧಕ್ಕೂ ಕೂಡ ಅದನ್ನು ಅನ್ವಯ ಮಾಡ್ಬೋದು. ಸೊ ನಾನು ಹೇಳಿದಂಗೆ, ಸಪೋಸ್ ಡಯಾಬಿಟಿಸ್ ಪೇಷಂಟ್ ಒಂದು ಪ್ಲೇಟ್ ಜಾಮೂನ್ ತಗೊಂಡ್ರಪ್ಪ, ಅವಾಗ ಡಾಕ್ಟ್ರು ಅಲ್ಲೇ ಪಕ್ಕದಲ್ಲೇ ಇದ್ರು, ಹೇ ಬೇಡ್ರಿ ನೀವು ತಗೋಬಿಡಿ ಅಂತಾರೆ. ಸೊ ಇದು ತುಂಬಾ ಚೆನ್ನಾಗಿದೆ, ಇದು ಹೊನ್ನು ಅಂತ ತಗೊಂಡಂತ ಜಾಮೂನು ಇನ್ನೊಬ್ಬರ ಡಾಕ್ಟರ್ ದೃಷ್ಟಿಯಲ್ಲಿ ಏನಾಯ್ತು, ಮಣ್ಣು, ಇದು ಬೇಡಪ್ಪ ನೀನ್ ಬಿಟ್ಬಿಡು ಅಂತ. ಸೊ ಹಾಗೆ ನನಗೆ ಯಾವುದು ಬಹಳ ಇಷ್ಟ ಅಂತ ಅನ್ಸುತ್ತೋ ವಿಧಿ ಅದನ್ನ ನಿನಗೆ ಚೆನ್ನಾಗಿಲ್ಲ ಇದು ನೀನ್ ಕೊಡಲ್ಲ ಅಂತ ಅನ್ಬೋದು. ಹಾಗೆ ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಯಾವುದೋ ಒಂದು ಇತ್ತಪ್ಪ, ಡಯಾಬಿಟಿಸ್ ಚೆನ್ನಾಗಿ ಇದಾಗುವಂಥದ್ದು ಯಾವುದೋ ಒಂದು ಇತ್ತು,
3: ಅದು ನನಗಾಯ್ತು, ನನಗದು ರುಚಿ ಸರಿ ಹೋಗಲ್ಲ, ಅದು ನನಗೆ ಬೇಡ
1: ಅಂತ ನನಗನ್ನಿಸ್ತಾ ಇರುತ್ತೆ. ಆದರೆ ವಿಧಿ ನನಗದು ಕೊಡ್ತಾ ಇದೆ. ಆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಅದನ್ನು ಸ್ವೀಕರಿಸಲ್ಲ. ಯಾಕೆ? ನನ್ನ ಆಂತರಿಕವಾದಂಥ ಒಂದು ಪೂರ್ವಾಗ್ರಹ, ಒಂದು ಆ ರುಚಿ ಅನ್ನೋದಿರುತ್ತಲ್ಲ, ಅದು ಇದನ್ನು ಇಷ್ಟಪಡಲ್ಲ. ಸೊ ನನಗೆ ಇಷ್ಟ ಇಲ್ಲ ಅಂತನ್ಬಿಟ್ಟು ನಾನು ಅದನ್ನು ಬೇಡ ಅಂತೀನಿ. ಬೇಡ ಅಂತ ಅನ್ನತಾ ಇರೋದ್ರಿಂದ ಮುಂದೆ ನನಗಾಗಬಹುದಾದಂತ ಒಂದು ಸುಖಮಯ ಸಂದರ್ಭವನ್ನ ನಾನು ಈಗಲೇ ತಳ್ಳಾಕ್ತಾ ಇದ್ದೀನೇನೋ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಹಾಗೆ ನಾನು ಯಾವುದು ತುಂಬಾ ಚೆನ್ನಾಗಿದೆ ಅಂತ ಇವತ್ತು ಸ್ವೀಕರಿಸ್ತಾ ಇದ್ದೀನೋ, ವಿಧಿ ಅದನ್ನ ಇದು ಬೇಡಪ್ಪ ನಿನಗೆ ಒಳ್ಳೇದಲ್ಲ ಇದು ಅಂತ ಹೇಳುತ್ತಂತೆ. ತುಂಬಾ ಕಷ್ಟ ಅಂತ ನಾನು ಯಾವ್ದು ಅನ್ಕೋತಾ ಇದ್ದೀನೋ, ವಿಧಿ ಅದನ್ನ ವರವಾಗಿ ನನಗೆ ಕೊಟ್ಟಿರಬಹುದು. ಆ ವರವನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನನಗೆ ಸುಖ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ಇದೇನು ಚೆನ್ನಾಗಿಲ್ಲ ಅಂತ ನಾನು ಆ ಅವಕಾಶವನ್ನು ನಾನು ಕಳ್ಕೊಂಡ್ರೆ, ನಾನು ಬಿಟ್ಬಿಟ್ರೆ ಸಿಕ್ಕಬಹುದಾದಂಥ ವರ ನನಗೆ ಸಿಕ್ಕಲ್ಲ. ಸೊ ಹಾಗೆ ವಸ್ತುಗಳ ಮೌಲ್ಯವನ್ನು ನಾವು ತಿಳ್ಕೊಳ್ಬೇಕು. ಆ ಮೌಲ್ಯ ಅನ್ನೋಂಥದ್ದು ಬರೀ ಕ್ಷಣಿಕವಾಗಿ ಇವತ್ತು ಮಾತ್ರ ನಾನು ಚಪ್ಪರಿಸಬಹುದಾದಂಥ ಜಾಮೂನು ಅಂತ ಅಲ್ಲ, ಬರೀ ಇವತ್ತಿನ ಕಥೆ ಅಲ್ಲದೆ ಮುಂದೆ ಬರುವಂತ ದಿನಗಳಲ್ಲಿ ಇದರ ಪರಿಣಾಮ ನನಗೆ ಏನಾಗಬಹುದು ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕು ಅಂತ. ಅದನ್ನ ಈ ಇದನ್ನ ನಾವು

0: ಇನ್ನೊಂದು ಮುಖ್ಯವಾದಂತ ಉದಾಹರಣೆ ನಿತ್ಯ ಜೀವನದಲ್ಲಿ ತಗೊಳ್ಬಹುದಾಗಿರೋದು ಅಂತಂದ್ರೆ ನಮಗ್ ಬರುವಂತ ವ್ಯಸನಗಳು, ಈಗ ಮದ್ಯಪಾನ ಅಥವಾ ಬೀಡಿ ಸಿಗರೇಟಿನ ಒಂದು ವ್ಯಸನ. ಏನಾಗುತ್ತೆ, ಅದರ ಚಟದಲ್ಲಿ ಬಿದ್ದಂತವ್ರಿಗೆ ಇದು ಹೊನ್ನು ಅಂತ ಅನ್ನಿಸ್ತಾ ಇರುತ್ತೆ, ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಅಲ್ವಾ. ಆದ್ರೆ ನಿಜವಾಗ್ಲೂ ಅದನ್ನ ನೋಡಿದ್ರೆ ಅದು ನಮ್ಮನ್ನ ನಾಶನದ ಕಡೆ ತಗೊಂಡು ಹೋಗುವಂತ ಒಂದು ವ್ಯಸನ, ಅದು ನಮ್ಗೆ ಅರ್ಥ ಆಗಲ್ಲ. ಇದನ್ನೆಲ್ಲ ಬಿಟ್ಬಿಡಪ್ಪ ಅಂತ ಯಾರಾದರೂ ಒಬ್ಬರು ಬಂದು ಹೇಳಿದ್ರೆ ಅವ್ರ ಬಗ್ಗೆ ನಮಗೆ ಕೋಪ ಬರುತ್ತೆ, ವ್ಯಸನಿಗೆ ಹೇಳಿದ್ರೆ ಇವನ್ ಯಾರು ಹೇಳೋದು ಅಲ್ವಾ. ಸೊ ಅದು ಅದು ಯಾರೋ ನಮ್ಮ ತಾಯಿ ಅಥವಾ ನಮ್ಮ ಹೆಂಡತಿ ಯಾರೋ ಒಬ್ರು ಹೇಳಿದ್ರಪ್ಪ ಇಲ್ಲ ನೀನು ಹೆಂಡ ಕುಡಿಯೋದು ಬಿಟ್ಬಿಡು ಅಂತ, ಅವಾಗ ಅವ್ರ ಮೇಲೆ ಕೋಪ ಬರುತ್ತೆ, ಇವ್ರು ಯಾರು ನನ್ಗೆ ಹೇಳೋದು, ನನ್ಗೆ ಹೇಳಕ್ಕೆ ಇವ್ರು ಯಾರು, ನನ್ಗೆ ಹೆಂಗ್ ಬೇಕಾದ್ರು ಮಾಡ್ತೀನಿ. ಸೊ ಹಾಗೆ ಆ ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಅಂತ ಮುಂಚೆ ಹೇಳಿದ್ರಲ್ಲ, ಸೊ ಅದು ಆ ಕತ್ತಿಯ ನನ್ಗೆ ಸ್ವಾತಂತ್ರ್ಯ ಇದೆ ನಾನೇನ್ ಬೇಕಾದ್ರು ಮಾಡ್ತೀನಿ ಅಂತ ಕುಡ್ದಾಗ ಇದು ಖಂಡಿತ ವರವಾಗಲ್ಲ ವಿಷವಾಗತ್ತೆ ಅನ್ನೋದು ಅದು ಮುಂದೆ ಗೊತ್ತಾಗತ್ತೆ, ಇವತ್ ನಮಗ್ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ವಸ್ತುಗಳ ಮೌಲ್ಯವನ್ನ ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡಾಗ ಯಾವುದು ಮಣ್ಣು ಯಾವುದು ಹೊನ್ನು, ಯಾವುದು ನಿಜವಾಗ್ಲೂ ಸತ್ವಪೂರ್ಣವಾಗಿರುವಂಥದ್ದು ಯಾವುದು ಸತ್ವರಹಿತವಾಗಿರೋದು, ಯಾವುದು ಲಾಂಗ್ ಟರ್ಮ್ ದೀರ್ಘಕಾಲಿಕವಾಗಿ ನನಗೆ ಒಳ್ಳೇದು, ಯಾವುದು ಕ್ಷಣಿಕವಾದಂತ ಸುಖ ಯಾವುದ್ರಲ್ಲಿದೆ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಇದರ ತಾತ್ಪರ್ಯ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ವಿದ್ಯಾರ್ಥಿಯ ಜೀವನ ಎನ್ನುವುದು ಬದುಕಿನ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ಘಟ್ಟ. ಅಷ್ಟೇನು ಜವಾಬ್ದಾರಿಗಳಿಲ್ಲದೆ, ಹಣದ ಹಿಂದೆ ಹೋಗದೆ, ಸಂಸಾರದ ತಾಪತ್ರಯಗಳಿಲ್ಲದೆ ಬರೀ ಅಧ್ಯಯನಕ್ಕೆ ಮೀಸಲಿಟ್ಟ ಸುಂದರ ಮಜುಲು. ಆದರೆ ಈಗ ವಿದ್ಯಾರ್ಥಿಗಳ ಬದುಕು ಸ್ಪರ್ಧಾತ್ಮಕತೆಯ ಕಾರಣಕ್ಕೆ ಒತ್ತಡದಿಂದ ಕೂಡಿದೆ. ಉತ್ತಮ ಕಾಲೇಜು, ಉತ್ತಮ ಅಂಕಗಳು, ಉತ್ತಮ ಭವಿಷ್ಯ ಎಂದು ಓಡುತ್ತಿರುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಕೆಲವೊಮ್ಮೆ ಈ ಒತ್ತಡ ತಾಳಲಾರದೆ ಆತ್ಮಹತ್ಯೆಯಂತ ವಿಪರೀತದ ಹಾದಿ ಹಿಡಿಯುತ್ತಿರುವುದು ವಿಷಾದದ ಸಂಗತಿ. ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ದೇಹದಲ್ಲಿ ಏರುಪೇರಾದಾಗ ದೇಹದ ಆರೋಗ್ಯ ಸ್ಥಿತಿಯ ಅರಿವು ನಮಗಾಗುತ್ತದೆ. ಆದರೆ ಮಾನಸಿಕ ಆರೋಗ್ಯ ಸ್ಥಿತಿಯು ಹಾಗಲ್ಲ. ಕಣ್ಣಿಗೆ ಕಾಣದ ಒಳಗೊಳಗೆ ನೋವುಣ್ಣುವ ಸ್ಥಿತಿ. ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಎದುರಾಗುವುದು ಪರೀಕ್ಷೆಯ ಭಯ. ಪರೀಕ್ಷಾ ಕೊಠಡಿಯಲ್ಲಿ ಕುಳಿತು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಅರ್ಥವಾಗದೆ ಉತ್ತರ ತಿಳಿಯದೇ ಇದ್ದಲ್ಲಿ ಬರುವ ಭಯ. ಇದಕ್ಕೆ ಪೋಷಕರ ಅತಿಯಾದ ನಿರೀಕ್ಷೆಯೇ ಕಾರಣ. ಸೋತರೆ ಅವಮಾನವಾಗುತ್ತದೆ ಎಂಬ ಕಾರಣವು ಈ ಭಯದ ಹಿಂದೆ ಅಡಗಿದೆ. ಇನ್ನು ಸರಿಯಾದ ಅಂಕಗಳು

ಬಾರದೇ ಇದ್ದರೆ ಸಮಾಜದಲ್ಲಿ ಮರ್ಯಾದೆ ದಕ್ಕುವುದಿಲ್ಲ ಎಂಬ ಕಾರಣಕ್ಕೆ ಪೋಷಕರು ಮಕ್ಕಳ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ. ನಂತರ ಸಹಪಾಠಿಗಳಿಂದ ಒತ್ತಡ, ತನಗಿಂತ ಹೆಚ್ಚು ಅಂಕ ಸಹಪಾಠಿಗಳಿಗೆ ಬಂದು ಬಿಟ್ಟರೆ ಎಂಬ ಆತಂಕ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಓದು ಬರಹ ಆಟಗಳಷ್ಟೇ ನಮ್ಮ ಆಲೋಚನೆಯಾಗಿತ್ತು. ಆದರೆ ಇಂದಿನ ಮಕ್ಕಳ ಚಿಂತನೆ ಭವಿಷ್ಯತ್ ಕಾಲದಲ್ಲಿದೆ. ಏನು ಓದಿದರೆ ಯಾವ ಕೆಲಸ ಸಿಕ್ಕಿತು, ಎಷ್ಟು ಸಂಬಳ ಬಂದಿತು, ಸಮಾಜದಲ್ಲಿ ತನ್ನ ಸ್ಥಾನಮಾನ ಹೇಗಿರುತ್ತದೆ, ಇಂಥ ಯೋಚನೆಗಳು ಮಕ್ಕಳ ಬಾಲ್ಯವನ್ನು ಕಿತ್ತುಕೊಳ್ಳುತ್ತಿವೆ. ಇದಕ್ಕೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವವು ಇದೆಯನ್ನಿ. ಈಗ ಬೆರಳಂಚಿನಲ್ಲಿ ಬಹು ಪ್ರಪಂಚಗಳು ತೆರೆದುಕೊಳ್ಳುತ್ತವೆ. ಮುಂದುವರಿದ ತಂತ್ರಜ್ಞಾನವನ್ನು ತಪ್ಪಾಗಿ ಬಳಸಲಾಗುತ್ತಿದೆ. ಇದು ಕೂಡ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತೆ ಮಾಡಿದೆ. ಪೋಷಕರು ನೀಡಿದ ಅತಿಯಾದ ಸವಲತ್ತಿನಿಂದಾಗಿ ಮಕ್ಕಳಿಗೆ ಸೋಲು ನಿರಾಕರಣೆಯ ಬಗ್ಗೆ ಗೊತ್ತೇ ಇಲ್ಲ. ಒಂದೊಮ್ಮೆ ಬದುಕಿನಲ್ಲಿ ಕುಗ್ಗಿದಾಗ ಅದನ್ನು ಹೇಗೆ ಸ್ವೀಕರಿಸಬೇಕು, ಅದರಿಂದ ಹೇಗೆ ಹೊರಬರಬೇಕು ಎಂಬುದನ್ನು ಮಕ್ಕಳಿಗೆ ತಿಳಿಸಿಕೊಡದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೂಗಲ್ ಮಾಡಿದಷ್ಟೇ ಸುಲಭವಾಗಿ ಎಲ್ಲವೂ ಸಿಗಬೇಕು ಎಂಬುದು ಇಂದಿನ ವಿದ್ಯಾರ್ಥಿಗಳ ಅಪೇಕ್ಷೆ. ಇದರಿಂದ ಆತಂಕ, ನಿರಾಶೆ ಹಾಗೂ ಏಕಾಗ್ರತೆಯ ಕೊರತೆ ಉಂಟಾಗುತ್ತದೆ. ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ದೇಹದ ಆರೋಗ್ಯ ಸರಿಯಾಗಿರಬೇಕಾದರೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ಮನೋಬಲವೊಂದು ಇದ್ದರೆ ಏನನ್ನಾದರೂ ಸಾಧಿಸಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಭೌತ ವಿಜ್ಞಾನಿ ಲೇಖಕ ಸ್ಟೀಫನ್ ಹಾಕಿಂಗ್. ಮೋಟರ್ ನ್ಯೂರಾನ್ ಕಾಯಿಲೆಯಿಂದಾಗಿ ಕುತ್ತಿಗೆಯಿಂದ ಕೆಳಭಾಗ ದೈಹಿಕವಾಗಿ ಅಶಕ್ತರಾಗಿದ್ದರು. ವೀಲ್ ಚೇರ್ನಲ್ಲಿ ಕುಳಿತೆ ಹಾಕಿಂಗ್ ವಿಕಿರಣ ಸಿದ್ಧಾಂತವನ್ನು ಮಂಡಿಸಿದರು. ಅವರು ಬರೆದ ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಪುಸ್ತಕವು ಅತ್ಯಂತ ಜನಪ್ರಿಯ ಪುಸ್ತಕವಾಗಿದೆ. ದೈಹಿಕ ನ್ಯೂನತೆಯ ನಡುವೆಯೂ ಮಾನವನ ಇಚ್ಛಾಶಕ್ತಿಯಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಸ್ಟೀಫನ್ ಹಾಕಿಂಗ್ ಮಾದರಿಯಾಗಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಕೌಟುಂಬಿಕ ಬಿರುಕು ಕೂಡ ಮಕ್ಕಳ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ. ಎಲ್ಲ ಮಕ್ಕಳು ಒಂದೇ ತೆರನಾಗಿ ಇರುವುದಿಲ್ಲ. ಕೆಲವು ಮಕ್ಕಳು ತಮ್ಮ ಭಾವನೆಗಳನ್ನು ಹಂಚಿಕೊಂಡರೆ ಮತ್ತೆ ಕೆಲವರು ತಮ್ಮ ಭಾವನೆಗಳನ್ನು ಹೊರಹಾಕುವಲ್ಲಿ ಮುಜುಗರ ಪಡುತ್ತಾರೆ. ಆದಷ್ಟು ಪೋಷಕರು ಕೌಟುಂಬಿಕ ತೊಂದರೆಗಳನ್ನು ಮಕ್ಕಳಿಂದ ದೂರ ಇಡುವುದರಿಂದ ಅವರ ವಿದ್ಯಾರ್ಥಿ ಜೀವನ ಇನ್ನಷ್ಟು ಸುಂದರವಾಗಬಲ್ಲದು. ಸಾಧ್ಯವಾದಷ್ಟು ಮಕ್ಕಳೊಂದಿಗೆ ಸಂಪರ್ಕದಲ್ಲಿರಬೇಕಾದದ್ದು ಪೋಷಕರ ಕರ್ತವ್ಯ. ಕೆಲಸ ಸಂಸಾರದ ಹೊಣೆಗಾರಿಕೆಗಳು ಪೋಷಕರಿಗಿರುತ್ತವೆ. ಮಕ್ಕಳು ಮನೆಯಲ್ಲಿಯೇ ಇರಲಿ, ಕನಿಷ್ಠ ಸಂಭಾಷಣ ರೂಪದಲ್ಲಾದರೂ ಅವರೊಂದಿಗೆ ಕಾಲ ಕಳೆಯಿರಿ. ಮನದಾಳದ ಮಾತುಗಳನ್ನು ಮಕ್ಕಳು ಪೋಷಕರೊಂದಿಗೆ ಹೇಳಿಕೊಳ್ಳುವಷ್ಟು ಸಲುಗೆಯನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನು ನೀಡಿ. ಒಂದು ಸಣ್ಣ ಬೆಂಬಲ ಕೂಡ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಕ್ಕಳಿಗೆ ಕುಟುಂಬದೊಂದಿಗೆ ಸ್ನೇಹಿತರೊಡನೆ ಬೆರೆಯಲು ಅವಕಾಶವನ್ನು ಮಾಡಿಕೊಡಿ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸಮಯ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡಿ. ಓದಲು, ಬರೆಯಲು, ಆಟವಾಡಲು, ಕುಟುಂಬದೊಂದಿಗೆ ಬೆರೆಯಲು ಸಮಯ ಮಾಡಿಕೊಡಿ. ವಿದ್ಯಾಭ್ಯಾಸಕ್ಕೆ ಅನುಕೂಲವಾದ ವಾತಾವರಣವನ್ನು ನಿರ್ಮಿಸಿಕೊಡಿ. ಇದರಿಂದ ಅವರು ಮುಕ್ತವಾಗಿ ಭಾವನೆಗಳನ್ನು ಹಂಚಿಕೊಳ್ಳಲು ಸಮರ್ಥರಾಗುತ್ತಾರೆ. ಮಾನಸಿಕ ದೃಢತೆ ಹೆಚ್ಚಲು ದೈಹಿಕ ವ್ಯಾಯಾಮವು ಮುಖ್ಯ. ಯೋಗಾಭ್ಯಾಸ, ಸೈಕ್ಲಿಂಗ್, ವಾಕಿಂಗ್ ರೂಢಿಸಿಕೊಳ್ಳಿ. ಧ್ಯಾನ ಮಾಡುವುದರಿಂದಲೂ ಮಾನಸಿಕ ಆರೋಗ್ಯ ಬಲಿಷ್ಠವಾಗುತ್ತದೆ. ಮಕ್ಕಳು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತರಾಗುತ್ತಾರೆ. ಅವಶ್ಯಕತೆ ಇದ್ದಲ್ಲಿ ಮಾನಸಿಕ ತಜ್ಞರ ಸಲಹೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಮುಜುಗರ ಬೇಡ. ಮೊದಲೇ ತಿಳಿಸಿದಂತೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವು ಅಷ್ಟೇ ಮುಖ್ಯ. ದೈಹಿಕ ಆರೋಗ್ಯ ಹದಗೆಟ್ಟಾಗ ವೈದ್ಯರ ಬಳಿ ಹೋಗುವ ನಾವು, ಮಾನಸಿಕ ಆರೋಗ್ಯ ಸರಿ ಇಲ್ಲದಾಗ ವೈದ್ಯರ ಬಳಿ ಹೋಗಲು ಹಿಂದೇಟು ಹಾಕುವುದೇಕೆ? ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡುವುದು ದುರ್ಬಲತೆಯಲ್ಲ, ಅದು ಬಲದ ಸಂಕೇತ. ಮಾನಸಿಕ ಕಾಯಿಲೆ ಎಂದಾಕ್ಷಣ ಹುಚ್ಚು ಎನ್ನುವ ತಪ್ಪು ಕಲ್ಪನೆ ನಮ್ಮಲ್ಲಿ ಬಹಳಷ್ಟು ಜನರಲ್ಲಿದೆ. ಈ ಭಾವನೆಯನ್ನು ಮೊದಲು ತೆಗೆದುಹಾಕಿ. ವಿದ್ಯಾರ್ಥಿಗಳು

ಮಾನಸಿಕ ಆರೈಕೆಯನ್ನು ಜತನದಿಂದ ಮಾಡಿಕೊಂಡಲ್ಲಿ ಆರೋಗ್ಯಕರ ಹಾಗೂ ಯಶಸ್ವಿ ಜೀವನವನ್ನು ನಡೆಸಬಹುದು. ಒಳ್ಳೆಯ ಮನಸ್ಸು ಒಳ್ಳೆಯ ಜೀವನಕ್ಕೆ ದಾರಿ ತೋರಿಸುತ್ತದೆ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಓದುವುದು ಅವರ ಕರ್ತವ್ಯ. ಅದಕ್ಕೆ ಸರಿಯಾದ ವಾತಾವರಣವನ್ನು ಸೃಷ್ಟಿಸಿಕೊಡುವುದು ನಮ್ಮ ಬದ್ಧತೆ. ಪ್ರೀತಿ, ಬೆಂಬಲ ಹಾಗೂ ಜಾಗೃತಿ ಈ ಮೂರು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ರಕ್ಷಾ ಕವಚಗಳು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಖನೌ ಸೂಪರ್ ಜೈಂಟ್ಸ್. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಡರಾತ್ರಿ ನೆದರ್ಲ್ಯಾಂಡ್ಸ್ಗೆ ಆಗಮಿಸಿದ್ದಾರೆ. ಆಮ್ಸ್ಟರ್ಡಾಮ್ ವಿಮಾನ ನಿಲ್ದಾಣದಲ್ಲಿ ಮೋದಿಯವರನ್ನು ಡಚ್ ವಿದೇಶಾಂಗ ಸಚಿವ ಟಾಮ್ ಬೆರೆಂಟ್ ಸೆನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಂಕ್ಷಿಪ್ತ ವಾಸ್ತವ್ಯದ ನಂತರ ಪ್ರಧಾನಿ ನೆದರ್ಲ್ಯಾಂಡ್ಸ್ ತಲುಪಿದರು. ಇದಕ್ಕೂ ಮುನ್ನ ಅವರು ಅಬುಧಾಬಿಯಲ್ಲಿ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ಹೇಗ್ ಹೋಟೆಲ್ನಲ್ಲಿ ಭಾರತೀಯ ಮೂಲವಾಸಿಗಳು ಪ್ರಧಾನಿಯವರನ್ನು ಸಾಂಸ್ಕೃತಿಕ ಮತ್ತು ಸಂಗೀತದ ಪ್ರದರ್ಶನದೊಂದಿಗೆ ಭವ್ಯವಾಗಿ ಸ್ವಾಗತಿಸಿದರು. ಡಚ್ ಪಡೆಗಳು ಸಹ ಪ್ರಧಾನಿ ಅವರನ್ನು ವಿದ್ಯುಕ್ತವಾಗಿ ಬರಮಾಡಿಕೊಂಡವು.

0: ತಮ್ಮ ಪ್ರವಾಸದ ಸಮಯದಲ್ಲಿ ಪ್ರಧಾನಿಯವರು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಲ್ಲಿನ ದೊರೆ ಮತ್ತು ರಾಣಿಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮೀರಿ ಮಹತ್ವದ್ದಾಗಿದೆ ಮತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ವಿಶಾಲವಾದ ಭಾರತ ಯುರೋಪ್ ಸಂಬಂಧಗಳನ್ನು ರೂಪಿಸುವ ನಿರೀಕ್ಷೆ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದಂತಹ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3ನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋತೆನ್ಬರ್ಗ್ಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸ್ವೀಡಿಶ್ನ ಉಲ್ಫ್ ಕ್ರಿಸ್ಟನ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೇಜಿಯನ್ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದಂತಹ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿಯವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯೋ ಮೆಲೋನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ದೇಶವಾಸಿಗಳಿಗೆ ಸುಲಭ ವ್ಯಾಪಾರ ಮತ್ತು ಸುಲಭ ಜೀವನವನ್ನು ಸುಧಾರಿಸುವ ಸರ್ಕಾರದ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿದೇಶ ಪ್ರಯಾಣದ ಮೇಲೆ ಸೆಸ್ ತೆರಿಗೆ ಅಥವಾ ಸರ್ಚಾರ್ಜ್ ವಿಧಿಸುವ ಕುರಿತಾದಂತಹ ಮಾಧ್ಯಮ ವರದಿಯನ್ನು ನರೇಂದ್ರ ಮೋದಿಯವರು ತಳ್ಳಿಹಾಕಿದ್ದಾರೆ. ಈ ವರದಿ ಸಂಪೂರ್ಣವಾಗಿ ಅವಾಸ್ತವದಿಂದ ಕೂಡಿದೆ, ಅದರಲ್ಲಿ ಸ್ವಲ್ಪವೂ ಸತ್ಯವಿಲ್ಲ. ವಿದೇಶ ಪ್ರಯಾಣದ ಮೇಲೆ ಅಂತಹ ಯಾವುದೇ ನಿರ್ಬಂಧಗಳನ್ನು ವಿಧಿಸುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ 2047 ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಮಾದಕ ದ್ರವ್ಯ ಜಾಲಗಳನ್ನು ನಿರ್ಮೂಲನೆ ಮಾಡಲು ಮಾರ್ಗಸೂಚಿ ಸಿದ್ಧಪಡಿಸಿವೆ. ಈ ಉದ್ದೇಶಕ್ಕಾಗಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದಿದ್ದಾರೆ. ನವದೆಹಲಿಯಲ್ಲಿ ಆರ್ಎನ್ ಕಾವು ಸ್ಮಾರಕ ಉಪನ್ಯಾಸ ನೀಡಿದ ಗೃಹ ಸಚಿವರು ಮಾದಕ ವಸ್ತು ಕಳ್ಳ ಸಾಗಣೆ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯಲ್ಲ, ಬದಲಾಗಿ ಸಮಾಜ ಮತ್ತು ಭವಿಷ್ಯದ ಪೀಳಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುವ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಭಯೋತ್ಪಾದಕ ಮತ್ತು ಅಪರಾಧ ಜಾಲಗಳಿಗೆ ಹಣಕಾಸು ಒದಗಿಸಲು ಮಾದಕ ವಸ್ತುಗಳ ಹಣವನ್ನು ಬಳಸಲಾಗುತ್ತಿದೆ. ಮಾದಕ

0: ವಸ್ತು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ಹಾನಿ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಸ್ನೇಹಪರ ರಾಷ್ಟ್ರಗಳ ಸಹಕಾರದೊಂದಿಗೆ ಭಾರತವು 40ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಅಪರಾಧಿಗಳನ್ನು ಯಶಸ್ವಿಯಾಗಿ ಮರಳಿ ಸ್ವದೇಶಕ್ಕೆ ಕರೆತಂದಿದೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟವು ರಾಷ್ಟ್ರೀಯ ಭದ್ರತೆಗೆ ಅಪಾಯ ಎಂದು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸಿಕ್ಕಿಂಗೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರ ಮೊದಲ ಸಿಕ್ಕಿಂ ಭೇಟಿ ಇದಾಗಿದೆ. ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಯವರು ಗ್ಯಾಂಗ್ಟಾಕ್ನ ಮನನ್ ಕೇಂದ್ರದಲ್ಲಿ ನಡೆಯಲಿರುವ ಸಿಕ್ಕಿಂ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಕ್ಕಿಂನ ರಾಜ್ಯಪಾಲರು, ಮುಖ್ಯಮಂತ್ರಿ ಸೇರಿದಂತೆ ಕೇಂದ್ರ ಸಚಿವರು ಭಾಗಿಯಾಗುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಪ್ರತಿ ಲೀಟರ್ಗೆ 3 ರೂಪಾಯಿನಷ್ಟು ಹೆಚ್ಚಿಸಿದ್ದು ಪರಿಷ್ಕೃತ ದರಗಳು ನಿನ್ನೆಯಿಂದ ಜಾರಿಯಾಗಿವೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಹೆಚ್ಚಳವನ್ನು ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ದರ ಪರಿಷ್ಕರಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಪೆಟ್ರೋಲ್ ದರ ಲೀಟರ್ಗೆ 106.21 ರೂಪಾಯಿ ಆಗಿದೆ ಹಾಗೂ ಡೀಸೆಲ್ ದರ 94.10 ರೂಪಾಯಿಗೆ ಏರಿಕೆಯಾಗಿದೆ. ಸಿಎನ್ಜಿ ದರ ಕೆಜಿಗೆ 94 ರೂಪಾಯಿ ಹೆಚ್ಚಳವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ತಿನ ಮಹಿಳಾ ಸಬಲೀಕರಣ ಸಮಿತಿಯನ್ನು ರಚಿಸಿದ್ದಾರೆ. ಲೋಕಸಭೆಯ ಬಿಜೆಪಿ ಸಂಸದೆ ಡಾ ದಗ್ಗುಬಾಟಿ ಪುರಂದೇಶ್ವರಿ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಲೋಕಸಭೆಯಿಂದ 18 ಸದಸ್ಯರು ಮತ್ತು ರಾಜ್ಯಸಭೆಯಿಂದ 10 ಸದಸ್ಯರನ್ನು ಈ ಸಮಿತಿ ಒಳಗೊಂಡಿದೆ. ಕೆಳಮನೆಯ ಸದಸ್ಯರಲ್ಲಿ ಹೇಮಾ ಮಾಲಿನಿ, ಹರ್ಸಿಪ್ರೀತ್ ಕೌರ್ ಬಾದಲ್ ಮತ್ತು ಇಕ್ರಾ ಚೌಧರಿ ಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯಸಭೆಯಿಂದ ಸುಧಾಮೂರ್ತಿ, ಪಿಟಿ ಉಷಾ ಮತ್ತು ಸ್ವಾತಿ ಮಲಿವಾಲ್ ಅವರಿಗೆ ಅವಕಾಶ ದೊರೆತಿದೆ. ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಆತಿಥೇಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 188 ರನ್ಗಳ ಗುರಿ ಬೆನ್ ಹತ್ತಿದಂತಹ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 3 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆಯನ್ನು ಬೀರಿತು. ಮಿಚೆಲ್ ಮಾರ್ಷ್ ಅವರು ಕೇವಲ 38 ಎಸೆತಗಳಲ್ಲಿ 90 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ನೆರವಿನಿಂದ 16.4 ಓವರ್ಗಳಲ್ಲಿ ಗೆಲುವಿನ ಗಡಿಯನ್ನು ತಲುಪಿದರು. ಮಾರ್ಷ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 187 ರನ್ ಗಳಿಸಿದ್ದು ಕಾರ್ತಿಕ್ ಶರ್ಮಾ 71 ರನ್ ಗಳಿಸಿದರು. ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಕಾಶ್ ಮಹಾರಾಜ್ ಸಿಂಗ್ 3 ವಿಕೆಟ್ಗಳನ್ನು ಉರುಳಿಸಿದರು. ಈ ಗೆಲುವಿನ ನಂತರವೂ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಈಗಾಗಲೇ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ 6ನೇ ಸ್ಥಾನದಲ್ಲಿದೆ ಮತ್ತು ಅಗ್ರ 4ನೇ ಸ್ಥಾನಕ್ಕೆ ಪ್ರವೇಶಿಸುವ ಉತ್ಸುಕದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ರಾಷ್ಟ್ರಗಳ ಪ್ರವಾಸದಲ್ಲಿ 2ನೇ ಹಂತದಲ್ಲಿ ನೆದರ್ಲ್ಯಾಂಡ್ಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ಭಾರತ ನಿರ್ಮಾಣ ಮಾಡುವ ಗುರಿ ಸಚಿವ ಅಮಿತ್ ಶಾ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಸಿಕ್ಕಿಂ ಪ್ರವಾಸ, ರಾಜ್ಯೋತ್ಸವದಲ್ಲಿ ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 1 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರಿ ಅವರು

ಎಲ್ಲ ಸಹೃದಯರಿಗೆ ನಮಸ್ಕಾರ. ಯಾವ ಸಮಯ ಆದರೂ ಒಬ್ಬ ಮಹಾನ್ ಚೈತನ್ಯವನ್ನು ನೆನೆಸ್ಕೊಳ್ಳೋಕ್ಕೊಂದು ಅವಕಾಶ ಆಯ್ತಲ್ಲ, ಅವಕಾಶ ದೊರೆತಿದ್ದಕ್ಕೆ ನಾನು ಭಗವಂತನಿಗೆ ನಮಸ್ಕಾರ ಮಾಡಿ, ಈಗಾಗಲೇ ಉಪಾಧ್ಯಾಯರು ಹೇಳಿದ ಹಾಗೆ ಇದೊಂದು ವಿಚಿತ್ರವಾದಂಥ ತಲೆಬರಹ ಇದು, ಅನುರೂಪ ದಾಂಪತ್ಯ ಮತ್ತು ಸನ್ಯಾಸಿ ಬದುಕು ಅಂತ. ಎರಡೂ ಸಾಮಾನ್ಯ ಜೊತೆಗೆ ಹೋಗಲ್ಲ ಅಂತ ಅನ್ಕೋತೀವಿ. ಇದನ್ನು ಯಾಕೆ ತಗೊಂಡೆ ಅಂದರೆ, ಅಸಾಮಾನ್ಯರ ಜೀವನ ಅಸಾಮಾನ್ಯವಾಗೇ ಇರ್ತದೆ. ನಮಗೆ ಯಾವುದು ತುಂಬ ಕಷ್ಟ ಎತ್ತರದ್ದು ಅಂತ ಅನ್ಕೋತೀವೋ ಅದನ್ನು ಸಾಮಾನ್ಯವಾಗಿ ಮಾಡಿಬಿಡ್ತಾರೆ, ಅವರು ತುಂಬ ಸುಲಭವಾಗಿ ಮಾಡಿಬಿಡ್ತಾರೆ. ಶ್ರೀರಾಮಕೃಷ್ಣರ ಜೀವನವನ್ನು ಕಾಣಬೇಕು,

ಎರಡು ನಾನು ರುದ್ರಪ್ರಯಾಗಕ್ಕೆ ಹೋದಾಗ ತಾವು ಹೋಗಿದ್ದು ನೋಡಿರ್ತೀರಿ, ಎರಡು ನದಿಗಳು ಬಂದು ಸೇರ್ಕೋತಾವೆ ಸಂಗಮದಲ್ಲಿ, ಒಂದು ಅಲಕನಂದ ಇನ್ನೊಂದು ಮಂದಾಕಿನಿ, ಬಂದು ಸೇರಿಕೊಂಡು ಮುಂದೆ ಭಾಗೀರಥಿಯಾಗಿ ಹೋಗ್ತಾವಲ್ಲ ಮುಂದೆ, ನೀವು ಮೇಲೆ ನಿಂತು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ನದಿ ಬೆಳ್ಳಗಿದೆ, ಇನ್ನೊಂದು ಸ್ವಲ್ಪ ಕಪ್ಪು ನೀರಿದೆ, ಅವೆರಡೂ ಸೇರ್ಕೊಂಡು ಅಲ್ಲಿ ಹೋಗೋ ತನಕನೂ ಬಿಳಿ ಕಪ್ಪು ಬಿಳಿ ಕಪ್ಪು ಕಾಣಿಸ್ತಾ ಇರ್ತದೆ. ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲ ಒಂದೇ. ಈ ನಾನು ಶ್ರೀರಾಮಕೃಷ್ಣರ ಜೀವನ ಮತ್ತು ಶಾರದಾ ಮಾತೆಯವರ ಜೀವನವನ್ನು ಗಮನಿಸುವಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ರುದ್ರಪ್ರಯಾಗ ದೃಶ್ಯನೇ. ಎರಡು ಅದ್ಭುತಗಳೇ, ಎರಡು ಒಂದು ಸೇರಿ ಹೇಗೆ ಪ್ರವಾಹ ಆಗಿ ಹೋಯಿತು ಅನ್ನೋದನ್ನು ನಾವೀಗ ಐದು ದಿವಸದಲ್ಲಿ ನೋಡೋಕೆ ಪ್ರಯತ್ನ ಮಾಡಬೇಕು. ಒಂದು ಸಲ ಶ್ರೀರಾಮಕೃಷ್ಣರ ಪರಮ ಭಕ್ತ ಗಿರೀಶ್ ಚಂದ್ರ ಘೋಷ್ ಒಮ್ಮೆ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಸ್ವಾಮೀಜಿ ನೀವು ಗುರು ಮಹಾರಾಜರ ನಿಕಟ ಸಂಪರ್ಕದಲ್ಲಿದ್ದವರು, ಹತ್ತಿರದಿಂದ ಕಂಡವರು, ನೀವು ಯಾಕೆ ಅವ್ರ ಜೀವನ ಚರಿತ್ರೆ ಬರೀಬಾರ್ದು ಅಂತ ವಿವೇಕಾನಂದರು ಕೇಳ್ತಾರೆ. ನೀವು ಯಾಕೆ ಬರೀಬಾರ್ದು ಅವ್ರ ಜೀವನ ಚರಿತ್ರೆ ಅಂತ ವಿವೇಕಾನಂದರು ಒಂಥರ ಆವೇಶ ಬಂದ್ಬಿಡ್ತಂತೆ. ಆವೇಶದಲ್ಲಿ ಹೇಳ್ತಾರೆ, ನೀವು ನನಗೆ ಅಗಾಧವಾದ ಸಮುದ್ರವನ್ನು ಬತ್ತಿಸಿಬಿಡು ಅಂತ ಹೇಳಿ ಬತ್ತಿಸ್ಬಿಡ್ತೀನಿ, ಬೇಕಾದ್ರೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡು ಅಂತ ಹೇಳಿ ಅದನ್ನು ಮಾಡಬಲ್ಲೆ ನಾನು. ಆದರೆ ಗುರು ಮಹಾರಾಜರ ಜೀವನ ಚರಿತ್ರೆಯನ್ನು ಬರೆಯುವ ಕೆಲಸ ಇದೆಯಲ್ಲ, ಇದೋ ಕೈ ಮುಗಿತೇನಪ್ಪ, ಅದನ್ನು ಮಾತ್ರ ನಾನು ಹೇಳಬೇಡಿ ಅಂದ್ರಂತೆ. ಭಾಳ ವಿಚಿತ್ರ ಇದು, ಗುರು ಮಹಾರಾಜರ ಜೀವನ ಚರಿತ್ರೆ ಮಾತ್ರ ಬರೆಯೋಕೆ ಹೇಳಬೇಡಿ, ನನ್ನ ಕಡೆಯಿಂದ ಆಗೋಲ್ಲ ಅಂದ್ರಂತೆ. ಆಶ್ಚರ್ಯ ಅಲ್ವಾ? ವೇದಾಂತ ಉಪನಿಷತ್ತುಗಳ ರಹಸ್ಯಗಳನ್ನು ಪರಕೀಯ ಭಾಷೆಗಳಲ್ಲಿ ಬೇರೆ ದೇಶದಲ್ಲಿ ಅತ್ಯಂತ ಸುಲಲಿತವಾಗಿ ವಿವರಿಸಬಲ್ಲಂಥ ಅಸಾಮಾನ್ಯ ಸಾಮರ್ಥ್ಯದ ಸ್ವಾಮಿ ವಿವೇಕಾನಂದರು ಒಬ್ಬ ಸಾಮಾನ್ಯ ಲೇಖಕ ಬರೆಯಬಹುದಾದಂಥ ಜೀವನ ಚರಿತ್ರೆಯನ್ನು, ಅದರಲ್ಲೂ ಶ್ರೀರಾಮಕೃಷ್ಣರ ನೆರಳಿನಂತೆ ಇದ್ದು ಅವ್ರನ್ನ ಅನುಸರಿಸಿ ಕಾಡಿ ಬಳಲಿ ಬಳಲಿಸಿ ಒಳ ಹೊರಗನ್ನು ತಮ್ಮ ಅರಿತಂಥ ತಮ್ಮ ಗುರು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಯಾಕೆ ಬರೆಯೋದಿಲ್ಲ ಅಂದರು ಅಂತ ಆಶ್ಚರ್ಯ ಅನಿಸುತ್ತೆ. ಯಾಕೆ ಬರೆಯೋದಿಲ್ಲ ಅಂದರು? ಯಾರಿಂದ ತಮ್ಮ ಸಮಸ್ತ ಆಧ್ಯಾತ್ಮಿಕ ಶಕ್ತಿಯನ್ನು ಧಾರೆ ಎರೆಸ್ಕೊಂಡ್ರೋ ಅವ್ರ ಜೀವನ ಚರಿತ್ರೆ ಬರೆಯೋದು ಅವರಿಂದಲೇ ಸಾಧ್ಯ ಇಲ್ಲ ಅಂದರೆ ಇನ್ಯಾರು ಬರೆಯೋಕ್ಕೆ ಸಾಧ್ಯ ಅಂತ, ಅವರೇ ಬರೆಯೋಕ್ಕಾಗಲಿ ಇನ್ಯಾರು ಬರೆಯೋಕ್ಕೆ ಸಾಧ್ಯ ಅಂತ. ಹಾಗಾದರೆ ವಿವೇಕಾನಂದ ಹೀಗೆ ಯಾಕೆ ಹೇಳಿದರು? ಅದಕ್ಕೊಂದು ಕಾರಣ ಇದೆ. ಕಾರಣ ಏನು ಅಂದರೆ, ವಿವೇಕಾನಂದರು ತಮ್ಮ ಗುರುಗಳ ಬಗ್ಗೆ ಮಾತಾಡೋಕ್ಕೆ ಬಾಯಿ ತೆರೆದ ತಕ್ಷಣ ಆ ಗುರು ಮಹಾರಾಜರ ಅಲೌಕಿಕವಾದಂಥ ಪ್ರೇಮ ವಾತ್ಸಲ್ಯ ಅನಂತವಾದ ಭಾವನೆಗಳು ನುಗ್ಗಿ ಬರ್ತಿತ್ತಂತ ಅವ್ರ ಮನಸ್ಸಲ್ಲಿ. ಈ ತಾವು ಗಮನ ಇಡಬೇಕು, ಯಾರು ತುಂಬ ಹತ್ತಿರದಲ್ಲಿದ್ದ ಅವ್ರು ನೆನೆಸ್ಕೊಂಡಾಗ ಭಾವುಕ ಆಗಿಬಿಡುತ್ತೆ ಮನಸ್ಸು, ಮಾತೇ ಬರಲ್ಲ. ಆ ಪರಿಪೂರ್ಣ ವ್ಯಕ್ತಿತ್ವದ ಅಸಂಖ್ಯವಾದ ಮುಖಗಳು ಅವ್ರ ಮುಂದೆ ಬಂದು ಅವರು ಅಮೇಯವಾದಂಥ ಮಹಿಮೆ, ಗುರು ಮಹಾರಾಜರ ಅಮೇಯ ಅಂದರೆ ಅಳೆಯೋಕ್ಕಾಗದೇ ಇರುವಷ್ಟು ಅಷ್ಟು ದೊಡ್ಡದಂಥ ಮಹಿಮೆ ಅವರ ಸ್ಮೃತಿ ಪಟಲ ಮೇಲೆ ನುಗ್ಗಿ ಬಂದು ಉತ್ಕಟವಾದಂತಹ ಒಂದು ಆನಂದದಿಂದ ಮಾತು ಮೂಕಾಗ್ತದೆ ಅಂತ ಹೇಳಿದ್ರಂತೆ. ಬರೆಯೋಕ್ಕಾಗೋದೇ ಇಲ್ಲ, ಮುಂದೆ ಮಾತಾಡೋ ಸಾಧ್ಯ ಇರಲಿಲ್ಲ, ಮಾತಾಡೋದೇ ಕಷ್ಟ ಆಗಿರಬೇಕಾದ್ರೆ ಬರೆಯೋದು ಹೇಗೆ ಅಂತ. ಒಂದ್ಸಲ ಅಮೇರಿಕಾದಲ್ಲಿದ್ದಾಗ ಅವ್ರ ಶಿಷ್ಯರು ಒತ್ತಾಯ ಮಾಡ್ತಾರೆ, ಮೈ ಮಾಸ್ಟರ್ ಅಂತ ಹೇಳಿ ಹೇಳ್ತೀರಿ ಪ್ರತಿಯೊಂದು ಲೆಕ್ಚರ್ದಲ್ಲಿ, ಮಾಸ್ಟರ್ ಬಗ್ಗೆ ಒಂದು ಮಾತಾಡಬಾರ್ದೆ, ಒಂದು ಲೆಕ್ಚರ್ ಕೊಡಬಾರ್ದೆ ಅಂತ. ಅವ್ರು ಒತ್ತಾಯಕ್ಕೆ ಮಾಡೋದು ಒಂದು ಲೆಕ್ಚರ್ ಕೊಡ್ತಾರೆ, ಭಾಷಣ ಮಾಡ್ತಾರೆ, ಸುದೀರ್ಘವಾಗಿ ಮಾತಾಡ್ತಾರೆ. ಆ ಭಾಷಣ ಇವತ್ತು ಸಣ್ಣ ಪುಸ್ತಕ ಆಗಿ ಪ್ರಕಟ ಆಗಿದೆ, ಮೈ ಮಾಸ್ಟರ್ ಅಂತ, ತಾವು ಓದ್ಬೇಕು ದಯವಿಟ್ಟು ಅದನ್ನು, ಮೈ ಮಾಸ್ಟರ್ ಅಂತ ಬರುತ್ತಂತ ಸಣ್ಣ ಪುಸ್ತಕ. ಆ ಭಾಷಣ ಮಾಡುವಾಗ ಆಶ್ಚರ್ಯ ಅಂದರೆ ಅಷ್ಟುದ್ದ ಭಾಷಣ ಮಾಡಿದ್ರು ಒಂದೇ ಒಂದು ಸಲ ಕೂಡ ಶ್ರೀರಾಮಕೃಷ್ಣ ಅಂತ ಪದ ಬಳಸಲಿಲ್ಲ ಅವರು, ಬರೀ ಮೈ ಮಾಸ್ಟರ್ ಅಂದ್ಕೊಂಡೇ ಹೋದರು. ಕೇಳಿದ್ರಂತೆ, ಯಾಕೆ ನೀವು ಬರೀ ಮಾಸ್ಟರ್ ಮಾಸ್ಟರ್ ಅಂತಿದ್ದೀರಿ, ಅವ್ರ ಹೆಸರು ಹೇಳಿಲ್ಲಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಹೌ ಕೆನ್ ಐ ಬ್ರಿಂಗ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ, ನನ್ನ ಗುರುಗಳ ಹೆಸರನ್ನು ಅಲ್ಲಿಗೆ ಮೇಲೆ ಹೇಗೆ ತೊಗೊಂಬರೋದು ಅಂತ. ಇದು ಗಮನಿಸಬೇಕಾದ್ದು, ಎಷ್ಟು ಎತ್ತರದಲ್ಲಿ ಇಟ್ಕೊಂಡಿದ್ರು ಗುರುಗಳನ್ನು, ಅವ್ರ ಬಗ್ಗೆ ಯಾವ ಥರದ ಗೌರವ ಇತ್ತು ಅಂದರೆ ಅವ್ರ ಹೆಸರನ್ನು ಹೇಳೋಂಗಿಲ್ಲ ಬಾಯಿಂದ, ನಾನು ಹೌ ಕೆನ್ ಐ ಟೇಕ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ ಹೇಳಿ ಮಾತಾಡಲಿಲ್ಲ. ತಮ್ಮ ಬದುಕಿನ ಸೆಲೆಯಾದಂಥ ಶ್ರೀರಾಮಕೃಷ್ಣರ ಹೆಸರು ಹೇಳಿದ ಕೂಡಲೇ ಭಾವೋದ್ರೇಕದಿಂದ ಮಾತು ಬರ್ತಿರಲಿಲ್ಲ ಅವ್ರಿಗೆ. ಈಗ ಅವ್ರ ಹೆಸರೇ ಹೇಳೋದು ಕಷ್ಟ ಆದಾಗ ಅದಕ್ಕೆ ಬರೆಯೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ ಗಿರೀಶ್ ಘೋಷ್ ಅವರಿಗೆ. ಆದರೆ ನಮಗೆ ಆ ತಕರಾರು ಇಲ್ಲ, ನಮಗೆ ಆ ತೊಂದರೆ ಇಲ್ಲ. ಯಾಕೆಂದರೆ ಎರಡು ಕಾರಣಕ್ಕೆ, ಒಂದು ಆ ಮಟ್ಟಿನ ಭಾವಾತಿರೇಕ ನಮ್ಮಲ್ಲಿಲ್ಲ. ಆ ಥರದ ಭಾವ ಉಕ್ಕಿ ಬರಬೇಕಾದ್ರೆ ಸಂಪರ್ಕ ಇರಬೇಕು, ಸಂಬಂಧ ಇರಬೇಕು, ಸ್ವಲ್ಪ ದಿವಸ ಜೊತೆಗಿರಬೇಕು. ಅದು ಯಾವುದೂ ಇಲ್ಲದೆ ಇರೋದ್ರಿಂದ ನಮಗೆ ಆ ಭಾವಾತಿರೇಕದಿಂದ ಬರಿಬೋದು, ಆರಾಮಾಗಿ ಬರಿಬೋದು. ಮತ್ತು ಇನ್ನೊಂದು ಮುಖ್ಯವಾದಂದರೆ, ಅಂದಿಗೂ ಇಂದಿಗೂ ಕಾಲದ ಅಂತರ ಇದೆ.

ಕಾಲದ ಅಂತರ ಬಹಳ ದೊಡ್ಡದು. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಕಾಲದ ಅಂತರ ಬಂದ ಹಾಗೆ ಭಾವಾತಿರೇಕ ಕಮ್ಮಿ ಆಗ್ತದೆ. ಇನ್ಕೊಂದ್ಸಲ ಹೇಳಿದ್ದೇನೆ, ನನ್ನ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವತ್ತಿನ ದಿವಸ ಅಯ್ಯೋ ಅವರಿಲ್ಲದೆ ಬದುಕೋದು ಹೇಗಪ್ಪ ಅನಿಸ್ಬಿಡುತ್ತೆ. ಮರುದಿವಸ ನೋವಿರುತ್ತೆ, 10 ದಿವಸದಲ್ಲಿ ನೋವು ಕಮ್ಮಿ ಆಗುತ್ತೆ, 10 ವರ್ಷದಲ್ಲಿ ಮರತೇ ಹೋಗ್ಬಿಡುತ್ತೆ, ನಗನಾಗ್ತಾ ಇದ್ಬಿಡ್ತಾರೆ ಎಲ್ಲರೂ. ಅಂದರೆ ಪ್ರೀತಿ ಕಮ್ಮಿ ಆಯಿತು ಅಂತಲ್ಲ, ಆ ಭಾವದ ಒತ್ತಡ ಕಮ್ಮಿ ಆಯಿತು. ನಿನ್ನೆ ದಿವಸ ರಾತ್ರಿ ನನ್ನ ಗುರುಗಳು ತೀರ್ಕೊಂಡ್ರು, ನಾನು ಕೆಮಿಸ್ಟ್ರಿ ಕಲಿಸಿದಂಥ ಗುರುಗಳು, ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವರು. ನನಗೆ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಫೋನ್ ಮಾಡಿದೆ. ಇವತ್ತು ನಾನು ಫೋನ್ ಮಾಡಿದಾಗ ಅವ್ರ ಹೆಂಡತಿ ಮಗಳು ತೊಗೊಂಡ್ರು, ಅವೆಲ್ಲ ಪರಿಚಯದವ್ರು, ನಾನು ತುಂಬ ಪರಿಚಯದವ್ರು. ತಾಯಿಗೆ ಮಾತಾಡೋಕೆ ಆಗಲೇ ಇಲ್ಲ, ಯಾಕಂದ್ರೆ ಹಸಿ ಇದೆ ಇನ್ನು ನಾವು ಇವತ್ತೇ ಆದದ್ದು, ಅದರಿಂದ ತುಂಬ ನೋವಿರುತ್ತೆ. ನಾನು ಹೇಳಿದೆ ಚಿಂತೆ ಮಾಡಬೇಡಿ, 10 ದಿವಸ ಮತ್ತೆ ಮಾಡ್ತೀನಿ ನಾನು ಫೋನು ಅಂತ ಹೇಳಿದೆ. ನಾನು ಖಂಡಿತ ಹೇಳ್ತೀನಿ, 15 ದಿವಸದ ನಂತರ ಮಾಡಿದಾಗ ಅಲ್ಲೂ ದುಃಖ ಇರುತ್ತೆ, ಅಲ್ಲೂ ಒಳಗು ಬರುತ್ತೆ, ಆದರೆ ಈ ಥರದ ಭಾವೋದ್ವೇಗ ಇರೋಲ್ಲ. ಅಂತರ ಬಹಳ ಮುಖ್ಯ ಯಾವಾಗಲೂ, ಘಟನೆಗೂ ಮತ್ತು ನಾವು ನೋಡ್ತಿರುವಂಥ ಸ್ಥಾನಕ್ಕೂ ಅಂತರ ಹೆಚ್ಚಾದ ಹಾಗೆ ಆ ಭಾವದ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಮುಖ್ಯ. ಅದಲ್ಲದೆ ಇನ್ನೊಂದು, ಸ್ಪಷ್ಟತೆ ಬರೋಕ್ಕೆ ಶುರು ಆಗುತ್ತೆ. ನೀವು ಬೆರಳನ್ನು ಕಣ್ಣು ಹತ್ತಿರನೇ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ, ನಿಮ್ಮ ಬೆರಳಿನ ಗೆರೆಗಳು ಕಾಣಿಸಲ್ಲ, ಮುಂದಿದ್ದ ಬೆಟ್ಟನೂ ಕಾಣಿಸಲ್ಲ. ಆದರೆ ಬೆರಳನ್ನು ಸ್ವಲ್ಪ ಹಿಂದೆ ತಗೊಂಡು ಹೋದಾಗ ನನ್ನ ಕಣ್ಣಿಗೆ ಆ ಬೆರಳಿನ ಚಿತ್ರ ಸ್ಪಷ್ಟ ಆಗ್ತಾ ಹೋಗುತ್ತೆ. ನಾವು ಗಮನಿಸಿರ್ಬೇಕು, ಪುಸ್ತಕ ಹಿಡಿದು ಕಣ್ಣು ಹತ್ತಿರ ಹಿಂಗೆ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ, ಅದೊಂದು ಹಂತರ ಬಂದಾಗ ಪಿಕ್ಚರ್ ಚೆಂದ ಕಾಣಿಸೋದು. ಹಾಗೆ ಘಟನೆಯಿಂದ ನಾವು ದೂರ ಹೋದಷ್ಟು ಭಾವಾತಿರೇಕ ಕಮ್ಮಿ ಆಗೋದ್ರ ಜೊತೆಗೆ ಚಿತ್ರ ಸ್ಪಷ್ಟ ಆಗ್ತದೆ. ಈಗ ರಾಮಕೃಷ್ಣರ ಜೀವನವನ್ನು ಒಂದು ಅಳಿಬೇಕಾದ್ರೆ, ನಾವು ಅಳಿಯೋದು ಅಂತಂದ್ರೆ ನಮ್ಗೇನು ಗೈಗೆ ಸಿಗ್ಬೇಕಲ್ಲ, ಅದು ಸಿಗ್ಬೇಕಾದ್ರೆ ಪೂರ್ತಿ ಆದಾಗ ಸಿಗ್ಬೇಕು. ಈಗ ತಾವು ಒಂದು ಸಣ್ಣ ಕೆಟ್ಟ ಎಕ್ಸಾಂಪಲ್, ಅದು ಹೇಳಬೇಕು ಗೊತ್ತಿಲ್ಲ. ಈಗ ಟಿ ವಿಯಲ್ಲಿ ನ್ಯೂಸ್ ಅದು ಸೀರಿಯಲ್ ಮಾಡ್ದಂಗೆ ಮಾಡ್ತಾರೆ, ಯಾವುದೋ ಸೀರಿಯಲ್ ಆಗ್ಬೋದು, ಅದು ಸಿ ಡಿ ಆಗ್ಬೋದು, ಯಾವುದೋ ಆಡಿಯೋ ಆಗ್ಬೋದು, ಯಾವುದೋ ಆಗ್ಬೋದು. ದಿನ ದಿನಕ್ಕೆ ಹೊಸ ರೋಚಕ ವಿಷಯಗಳು ಬರ್ತವೆ, ಆದರೆ ಇದ್ರ ಸ್ಪಷ್ಟ ಚಿತ್ರ ಸಿಗೋದು 1 ವರ್ಷ ಆದಮೇಲೆ, ಕೊನೆಗೆ ಏನೂ ಆಗಲಿಲ್ಲ ಅಂತ ಮಲ್ಕೊಳ್ಳೋದು ಅಷ್ಟೇ, ಮತ್ತೊಂದೇನಿಲ್ಲ. ಅಂದರೆ ಒಂದು ಸ್ಪಷ್ಟತೆ ಬರಬೇಕಾದ್ರೆ ನನಗೆ ನನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಂಥ ಪ್ರೊಫೆಸರ್ ಹೇಳ್ತಾ ಇದ್ರು, ಕೆಮಿಸ್ಟ್ರಿ ಕಲಿಸೋ ಪ್ರೊಫೆಸರ್, ಎಷ್ಟು ಚೆನ್ನಾಗಿದೆ ನೋಡಿ ಅದು, ಅಂತರ ಇದ್ದಾಗ ಸ್ಪಷ್ಟತೆ ಹೇಗೆ ಬರುತ್ತೆ ಅಂತ. ಒಂದು ದಿವಸ ರಾಜೀವ್ ಗಾಂಧಿಯವರು ಶ್ರೀಪೆರಂಬದರ್ಗೆ ಹೋದರು, ಇಲೆಕ್ಷನ್ ಪ್ರಚಾರ ಮಾಡೋಕ್ಕೆ ಹೋದರು. ಅಲ್ಲಿ ಢಮ್ ಅಂತ ಬ್ಲಾಸ್ಟ್ ಆಯಿತು, ದೇಹ ಚೂರು ಚೂರು ಆಗೋಯ್ತು, ತೀರ್ಕೊಂಬಿಟ್ಟು. ಮರುದಿನ ಬೆಳಗ್ಗೆ ಸುದ್ದಿ ಏನು ಬಂತು ಪೇಪರಲ್ಲಿ, ಅದನ್ನ ಇಟ್ಕೊಂಡು ಕಲಿಸ್ತಾ ಇದ್ದಾರೆ ಮೇಷ್ಟ್ರು, ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಾಗ ಅದನ್ನ ಹೇಳೋರು. ಅವತ್ತಿನ ಸುದ್ದಿ ಏನು ಬಂತು, ರಾಜೀವ್ ಗಾಂಧಿ ಡೈಡ್ ಇನ್ ಎ ಬ್ಲಾಸ್ಟ್, ಬ್ಲಾಸ್ಟಲ್ಲಿ ತೀರ್ಕೊಂಬಿಟ್ರು. ಏನು ಯಾಕೆ ಅಂತ ಎಲ್ಲಿದ್ದು ಗೊತ್ತಿಲ್ಲ ನಮಗೆ, ರಾತ್ರಿ 10:30 ಆದದ್ದು, ಬೆಳಗ್ಗೆ 6 ಗಂಟೆ ಸುದ್ದಿ ಅಷ್ಟೇ. ಮುಂದೆ ಒಂದು 2-3 ದಿವಸ ಆದಮೇಲೆ ಗೊತ್ತಾಯಿತು ಅದು ಬಾಂಬ್ ಬ್ಲಾಸ್ಟ್ ಇದೆ ಅಂತ. ಯಾರು ಇಟ್ಟಿದ್ರು ಬಾಂಬು, ನೆಲದಲ್ಲಿ ಬಾಂಬ್ ಇಲ್ಲ, ಅದು ಎಲ್ಲಿದ್ದು ಬಂತು, ಮತ್ತೆ ಹುಡುಕೋಕೆ ಶುರು ಮಾಡಿದರು. ಆಗ ನೋಡಿ ಹೇಗೆ, ಅವನು ಫೋಟೋಗ್ರಾಫರ್ ತೆಗಿಯೋಕೆ ಹೋದ ಹತ್ತಿರ ಹೋಗಿದ್ದಾನೆ, ಅವನು ಚೂರು ಚೂರಾಗಿ ಹೋಗಿದ್ದಾನೆ, ಅದರೊಂದು ಕ್ಯಾಮ್ರಾ ದೂರ ಹಾರಿ ಬಿದ್ದಿದೆ. ಅದು ಆ ಕ್ಯಾಮ್ರಾ ಪಿಕ್ಚರ್ ಡೆವಲಪ್ ಮಾಡಿದಾಗ ಗೊತ್ತಾಯಿತು, ಯಾವುದೋ ಹುಡುಗಿ ಫ್ರೇಮ್ ಬೈ ಫ್ರೇಮ್ ಪಿಕ್ಚರ್ ತಗೊಂಡಿದ್ದಾರೆ. ಆ ಹುಡುಗಿ ರಾಜೀವ್ ಗಾಂಧಿಗೆ ಹಾರ ಹಾಕೋಕೆ ಹೋದಾಗ ನಮ್ಮಂತು, ಹಂಗಾರೆ ಆಕೆನೇ ಬಾಂಬ್ ಮಾಡಿರ್ಬೇಕು. ಹಾಗಾದ್ರೆ ಇದು ನೆಲದಲ್ಲಿ ಇಟ್ಟು ಬಾಂಬ್ ಅಲ್ಲ, ಲೈವ್ ಬಾಂಬ್ ಇದು. ಕತೆ ಹೇಗೆ ಬಂತು ನೋಡಿ, ಆಕೆ ಯಾರು, ಅದು ಹಿಂದಿಂದೆಲ್ಲ ಪಿಕ್ಚರ್ ತಗೊಂಡು ಇವರು ಎಲ್ ಟಿ ಟಿಯಿಂದ ಬಂದವರು, ಅಲ್ಲಿನ ಕನೆಕ್ಷನ್ ಎಲ್ ಟಿ ಟಿ ಶುರು. ಹೀಗಾಗಿ ಕೊನೆಗೆ ಅದು ಮುಗಿದಿದ್ದಿಲ್ಲ ಕೋಣ ಅನ್ಕೊಂಟೆ ಅಲ್ಲಿ. ಅದೊಂದು ಎಷ್ಟು ರೋಚಕವಾದ ಕತೆ ಅಂದ್ರೆ, ಅವ್ರು ಹೆಂಗೆ ಬಂದರು ಅಲ್ಲಿ ಇದಿಲ್ವರೆಗೂ, ಪೆಟ್ರೋಲ್ ಟ್ಯಾಂಕರ್ ಅಲ್ಲಿ ಬಂದರು, ಅದೆಲ್ಲ ಆಮೇಲೆ ಗೊತ್ತ, ಅವತ್ತೇನು ಗೊತ್ತಾಗಿಲ್ಲ ನಮಗೆ. ಶಿವರಸನ್ ಧನು ಅಂತ ಇಲ್ಲಿ ತೀರ್ಕೊ ಗುಂಡು ಹಾಕೊಂಡು ಸತ್ತಿರೋರು. ನನ್ನ ಗೆಳೆಯನೇ ನನ್ನ ಕ್ಲಾಸ್ಮೇಟೆ ಫೊರೆನ್ಸಿಕ್ ಸೈನ್ಸ್ ಡೈರೆಕ್ಟರ್ ಆಗಿದ್ದ ಮೋಹನ್ ಅಂತ ಕರ್ಕೊಂಡು ಹೋದ ನಾನು ನೋಡೋದಕ್ಕೆ. ಅದು ಏನು ನೋಡೋದು, ಫೊರೆನ್ಸಿಕ್ ಸೈನ್ಸ್ ದೇಹ ತೋರ್ಸೋಕೆ ಹೋದ್ರು ಗುಂಡು ಹೆಂಗೆ ಹೊಡ್ಕೊಂಡ್ರು ಅಂತ, ಹೊಡ್ಕೊಂಡ್ಮೇಲೆ ಏನು ಮಾಡೋಕ್ಕಾಗ್ತದೆ. ಅಂದರೆ ಇಡೀ ಪಿಕ್ಚರ್ ನಮ್ಗೆ ಗೊತ್ತಾದದ್ದು, ಪಜಲ್ಸ್ ಫಾಲ್ ಇನ್ ಟು ಪ್ಲೇಸಸ್ ಅಂತೀವಲ್ಲ ನಾವು, ಆ ಪಜಲ್ ಕಂಪ್ಲೀಟ್ ಆಗಬೇಕಲ್ಲ, ಪೀಸ್ ಬರಬೇಕು, ಅದಕ್ಕಷ್ಟು ಅಂತರ ಬೇಕಾಯಿತು. ಅದು ಅಸಾಸಿನೇಷನ್ ಆಗಿ 1-2 ವರ್ಷದ ಮೇಲೆ ಓಹೋಹೋ ಚಿತ್ರ ಹೀಗಿದೆ, ಇವರು ಪ್ಲಾನ್ ಮಾಡಿದ್ರು ಹೀಗಾಯಿತು ಅಂತ ಅಂತರ ಬಂದಾಗ ಸ್ಪಷ್ಟತೆ ಬರುತ್ತೆ. ರಾಮಕೃಷ್ಣರ ಜೀವನವನ್ನು ಗಮನಿಸೋದು ಕೂಡ ಹಾಗೆ ಮಾಡಬೇಕು. ನಾವು ದೂರಿಂದ ನೋಡಿದಾಗ ಓಹೋ ಈ ಉದ್ದೇಶಕ್ಕೋಸ್ಕರ ಹೀಗೆ ಮಾಡಿದ್ರು, ಇದಕ್ಕಿಂತ ಆಯಿತು, ಹೀಗಾಯಿತು ಅಂತ ನಮ್ಗೆ ಗೊತ್ತಾಗ. ರಾಮಕೃಷ್ಣರ ಜೀವನವನ್ನು ನೋಡುವಾಗ ಶ್ರೀಮತಿ ಶಾರದಾ ಮಾತೆ ಮತ್ತು ವಿವೇಕಾನಂದರ ಜೀವನವನ್ನು ಅದರ ಅಂಗವಾಗಿ ನೋಡಬೇಕಾಗ್ತದೆ, ಬಿಟ್ಟು ಬರೋಕ್ಕಾಗೋದಿಲ್ಲ. ಯಾಕಂದ್ರೆ ಒಂದೇ ಅವತಾರದ 3 ಮುಖಗಳು ಕಂಡಂಗೆ ಕಾಣಿಸ್ತಾವೆ, ಯಾರು ಒಬ್ಬರನ್ನು ಬಿಟ್ಟರು ಇನ್ನೊಬ್ಬರ ಜೀವನ ಚರಿತ್ರೆ ಸಂಪೂರ್ಣ ಆಗೋದಿಲ್ಲ. ಈ 3 ಜೀವನ ವಿಧಾನಗಳಲ್ಲಿ, ಕಾರ್ಯಗಳಲ್ಲಿ, ಅವ್ರು ನೀಡಿದಂಥ ಉಪದೇಶಗಳಲ್ಲಿ ಭಿನ್ನತೆ ಇದೆ, ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ, ಆದರೆ ಒಂದಕ್ಕೊಂದು ಪೂರಕವಾದಂಥದ್ದು, ಒಂದು ಪ್ರಾರಂಭ ಒಂದು ಪೂರ್ತಿ, ಹೇಗೆ ಒಂದೊಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತದೆ. ಸಾಮಾನ್ಯವಾಗಿ ನಾವು ಧರ್ಮವನ್ನು

ಐತಿಹಾಸಿಕ ಸಾಮಾಜಿಕ ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತೇವೆ. ನೋಡಿದಾಗ ಒಂದು ಬಹಳ ಮುಖ್ಯವಾಗಿ ಕಾಣಿಸುವಂತಹದ್ದು ನನಗೆ, ಈ ಮೂರು ಧರ್ಮದ ಮೂರು ಮಜಲುಗಳನ್ನು ಪ್ರತಿನಿಧಿಸ್ತಾರೆ ಅಂತ ಅನಿಸುತ್ತೆ. ರಾಮಕೃಷ್ಣರು, ಶಾರದಾ ಮಾತೆ ಮತ್ತು ವಿವೇಕಾನಂದರು ಧರ್ಮದ ಮೂರು ಮಜಲುಗಳನ್ನ, ಮೂರು ಮಟ್ಟಗಳನ್ನ ತೋರಿಸ್ತಾರೆ ಅಂತಾಯ್ತು. ಕೆಲವರು ಬಹಳ ಚಂದ ಜಿಜ್ಞಾಸೆ ಮಾಡಿದ್ದಾರೆ. ಕಾಲದ ದೃಷ್ಟಿಯಿಂದ, ಸಮಯದ ದೃಷ್ಟಿಯಿಂದ ನೋಡೋದಾದ್ರೆ ರಾಮಕೃಷ್ಣ, ಶ್ರೀರಾಮಕೃಷ್ಣರು, ಶ್ರೀ ಶಾರದಾ ಮಾತೆ ಹಾಗೂ ವಿವೇಕಾನಂದರು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನ ಪ್ರತಿನಿಧಿಸ್ತಾರೆ ಅಂತ ಹೇಳ್ತಾರೆ. ನನಗೆ ಬಹಳ ಇಷ್ಟ ಆದಂತಹದ್ದು ಕಲ್ಪನೆ. ರಾಮಕೃಷ್ಣರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂದ್ರೆ ಅದು ಕಳೆದು ಹೋದದ್ದು ಅಂತಲ್ಲ, ಭೂತಕಾಲ ಅಂದ್ರೆ ಹೋಗಿಬಿಡ್ತು ಇನ್ನೇನು ಚಿಂತೆ ಇಲ್ಲ ಅಂತಲ್ಲ. ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಮಾತು ತುಂಬಾ ಚೆನ್ನಾಗಿದೆ, ಅದನ್ನ ಕೇಳ್ಕೊಳ್ಳಿ ಅಂದಾಗ, ರಾಮಕೃಷ್ಣರು ಯಾಕೆ ಭೂತಕಾಲದ ಪ್ರತಿನಿಧಿ ಅಂತ ಕರಿತೀವಿ ಅಂತ ಅವ್ರು ಹೇಳ್ತಾರೆ. ಶ್ರೀ ರಾಮಕೃಷ್ಣರ ಜೀವನ ಚರಿತ್ರೆ ಒಂದು ಜಾಜ್ವಲ್ಯಮಾನವಾದ ದೀಪದಂತಿದೆ, ಇದರ ಬೆಳಕಿನಲ್ಲಿ ಹಿಂದೂ ಧರ್ಮದ ಉದ್ದೇಶವನ್ನು ತಿಳಿದುಕೊಳ್ಳಬಹುದು. ಶಾಸ್ತ್ರದಲ್ಲಿ ಹೇಳಲಾಗಿರುವ ಸಕಲ ವಿದ್ಯೆಗಳಿಗೂ ಅವರ ಬದುಕೇ ಒಂದು ನಿದರ್ಶನವಾಗಿದೆ. ಇದು ಬಹಳ ಮುಖ್ಯ, ಬದುಕು ಶಾಸ್ತ್ರಕ್ಕೆ ನಿದರ್ಶನ ಆಗಬೇಕು. ನಮ್ಮ ಋಷಿಗಳು ಮತ್ತು ಅವತಾರ ಪುರುಷರು ಯಾವುದನ್ನು ಜಗತ್ತಿಗೆ ಬೋಧಿಸಬೇಕೆಂದಿದ್ದರೋ ಅದನ್ನ ತಮ್ಮ ಜೀವನದಲ್ಲಿ ದಣಿದು ತೋರಿಸಿದವರು ಶ್ರೀರಾಮಕೃಷ್ಣರು. ಶಾಸ್ತ್ರಗಳು ಕೇವಲ ಸಿದ್ಧಾಂತಗಳು, ಆದರೆ ಶ್ರೀರಾಮಕೃಷ್ಣರು ಸಿದ್ಧರು. ಇದು ಬಹಳ ಚಂದ ವಿವೇಕಾನಂದರು ಮಾತಿದ್ರು. ಉಳಿದವೆಲ್ಲ ಸಿದ್ಧಾಂತಗಳು ಮಾಡಿದ್ದು, ಆದರೆ ಇವರು ಸಿದ್ಧರು, ಬದುಕಿ ತೋರಿಸ್ಬಿಟ್ರು. ಈ ಮಹಾನುಭಾವರು, ಈ ಮಾತು ನನಗೆ ಬಹಳ ಪ್ರಿಯವಾದಂಥ ಮಾತು, ಈ ಮಹಾನುಭಾವರು ತಮ್ಮ ಜೀವನದ 51 ವರ್ಷಗಳಲ್ಲಿ ಭಾರತೀಯರ 5,000 ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ಬಾಳಿದರು. ಬರುವ ಜನಾಂಗಕ್ಕೆ ಒಂದು ಮೇಲ್ಪಂಕ್ತಿಯಾಗಿ ಆದರ್ಶ ಪುರುಷರ ಸ್ಥಾನಕ್ಕೆ ಏರಿದರು. ಆಗಲೇ ಉಪಾಧ್ಯಾಯ ಹೇಳಿದಂಗೆ ಡಿ ವಿ ಜಿ ಮಾತಲ್ಲಿ, ಈಗಾಗಲೇ ಶ್ರೀ ಶಂಕರರ ಮಟ್ಟಕ್ಕೆ ಏರ್ಬಿಟ್ರು ಅಂತ, ಸೇರ್ಬಿಟ್ಟಿದ್ರಾಗಲೇ ಅಂತ. ಇದನ್ನು ಹೇಳಿದಾಗ ಏನನ್ಸುತ್ತೆ, ಪುರಾತನ ಶಾಸ್ತ್ರಗಳಲ್ಲಿದ್ದಂಥ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ಅನುಸರಿಸುವುದರ ಮೂಲಕ ಶ್ರೀರಾಮಕೃಷ್ಣರು ಸನಾತನ ಆಧ್ಯಾತ್ಮಿಕ ಸಂಪ್ರದಾಯದ ಮೂರ್ತ ರೂಪರಾಗಿದ್ದರು. ಅವರೊಂಥರ ಹೇಳ್ತಾರೆ, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ದಾಗೆ ಅಂತ. ಅವರು ಪರ್ವತಾರೋಹಿ ಕರೆಕ್ಟು, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಅಂತ. ಒಬ್ಬ ಪರ್ವತಾರೋಹಿ ಉದ್ದೇಶ ಏನು ಅಂದರೆ ಬೆಟ್ಟದ ತುದಿಯನ್ನು ಹತ್ತಬೇಕು, ಯಾವುದೋ ಒಂದು ಎವರೆಸ್ಟ್ ಆಗ್ಬೋದು, ಎನ್ ಯಾವುದೋ ಆಗ್ಬೋದು, ಬೆಟ್ಟದ ತುದಿಯನ್ನು ಹತ್ತಾನಂತೆ ಪರ್ವತಾರೋಹಿ. ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ರೆ ಏನು ಮಾಡ್ತಾನೆ, ಈ ದಾರಿಯಿಂದ ಹತ್ತಿದ ನಾಯಿ ಸಲ ನಾನು ಇನ್ನು ಮತ್ತೊಂದು ದಾರಿ, ಈ ದಾರಿ ಹೋಗೋದು ಬೇಡ, ಮತ್ತೊಂದು ದಾರಿ ಹುಡ್ಕೋಣ. ಈಗೆಲ್ಲ ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೆ ಹಾದಿ ಮಾಡಿ ಇಟ್ಬಿಟ್ಟಿದ್ದಾರೆ, ಇನ್ನು ಸ್ವಲ್ಪ ದಿವಸ ಕಾರೇ ಹೋಗಂಗೆ ಮಾಡ್ತಾರೆ. ಆಮೇಲೆ ಅಷ್ಟು ಜನ ಹೋಗ್ತಾರೆ ವರ್ಷಕ್ಕೀಗ, ಆ ಹಾದಿ ಇದೆ, ಈ ಪಾಸಲ್ಲಿ ಹೋಗ್ಬೇಕು, ಈ ಪಾಸಲ್ಲಿ ಹೋಗ್ಬೇಕು, ಅಲ್ಲಿ ಕಬ್ಬಿ ರಿಸ್ಕ್ ಕಮ್ಮಿ ಇದೆ ಅಂತಾಗಿದೆ. ಆದರೆ ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಹಾಗಲ್ಲ, ಈ ದಾರಿಗೆ ಹೋಗ್ತೀನಿ, ಮುಂದಿನ ಸಲ ಆ ದಾರಿಗೆ ಹೋಗಲ್ಲ, ಇನ್ನೊಂದು ದಾರಿಗೆ ಹೋಗ್ತೀನಿ, ಅದು ಮರು ಮತ್ತೊಂದು ಸಲ ದಾರಿಗೆ ಹೋಗ್ತೀನಿ. ಈಗ ಹಲವು ದಾರಿಗಳಿಂದ ಆ ಪರ್ವತವನ್ನು ಎತ್ತುವುದಕ್ಕೆ ಪ್ರಯತ್ನ ಮಾಡದಂತ ಪರ್ವತಾರೋಹಿ ಇದ್ದಾಗೆ, ಹಾಗೆ ರಾಮಕೃಷ್ಣರು ಕೂಡ ಅನೇಕ ಮಾರ್ಗಗಳ ಮೂಲಕ ನಾವು ಬದುಕು ಜೀವನ ನೋಡ್ತೀವಿ ಮುಂದೆ, ಒಂದಲ್ಲ ಹಲವು ದಾರಿಗಳ ಮೂಲಕ ಎಲ್ಲ ಮಾರ್ಗಗಳು ಒಂದೇ ದೈವ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತವೆ ಅನ್ನೋದನ್ನು ತೋರಿಸಿಕೊಟ್ಟವರು ರಾಮಕೃಷ್ಣರು ಮೊಟ್ಟ ಮೊದಲನೇದವರು. ನಾನು ಅದನ್ನು ಒತ್ತಿ ಹೇಳಬೇಕು, ಬೇರೆ ಬೇರೆ ಪರಂಪರೆಗಳಲ್ಲಿ ಹೋದರೂ ಕೂಡ ಆ ಪರಂಪರೆಗಳ ಮೂಲಕ ಕೂಡ ನನಗೆ ಸಿಗೋದು ಅದೇ ದೈವ ಸಾಕ್ಷಾತ್ಕಾರ ಅಂತ ತೋರಿಸಿಕೊಟ್ಟವರು. ಬರೀ ಉಪದೇಶ ಮಾಡೋದಲ್ಲ, ಈ ಬಹಳ ಸುಲಭ ಇದೆ, ಏಕಂ ಸತ್ವಿಪ್ರ ವಿಪ್ರ ಬಹುದಾ ವದಂತಿ ಅಂತ ಹೇಳಿಬಿಡ್ಬೋದು. ಒಂದೇ ಸತ್ವ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತೀವಿ ಅಂತ ಹೇಳೋ ಸುಲಭ. ಆದರೆ ಬದುಕಿ ತೋರಿಸೋದು, ಆ ಹಾದಿಯಲ್ಲಿ ಹೋಗೋದು, ಇಸ್ಲಾಂ ಧರ್ಮದಲ್ಲಿ ಹೇಗೆ ಮಾಡ್ತಾರೋ ದಿವಸಕ್ಕೆ 5 ಸಲ ನಮಾಜ್ ಮಾಡಬೇಕು, ಚರ್ಚಿಗೆ ಹೋಗಬೇಕು, ಯೇಸು ಕ್ರಿಸ್ತನ ಕಾಣಬೇಕು ಅಂತ ಅಪೇಕ್ಷೆ, ಕೃಷ್ಣನ ನೋಡಬೇಕು, ರಾಧೆಯ ರೂಪದಲ್ಲಿ ನೋಡ್ಬೇಕು ಕೃಷ್ಣನ ಅಂತ ಹಾಗೆ ಬದುಕೋದು, ಬರೀ ಅಂತ ಹೇಳೋದಲ್ಲ, ಹಾಗೆ ಬದುಕಿದ್ದು. ಹಾಗೆ ಮಾಡಿ ದೈವ ಸಾಕ್ಷಾತ್ಕಾರಕ್ಕೆ ಎಲ್ಲ ದಾರಿಗಳು ಒಂದೇ ಅಂತ ತೋರಿಸಿಕೊಟ್ಟಂಥವ್ರು. ಪುರಾತನ ಶಾಸ್ತ್ರಗಳ ಪ್ರಾಮಾಣ್ಯತೆಯನ್ನು ಸಾರಿದರು. ನಮ್ಮ ರೋಮನ್ ಪ್ರಶಸ್ತಿ ವಿಜೇತ ಫ್ರೆಂಚ್ ಕಾದಂಬರಿಕಾರ ರೋಮಾ ರೋಲಾ ಹೇಳ್ತಾರೆ ಇದಷ್ಟು ಚಂದದ ಮಾತು, ಶ್ರೀರಾಮಕೃಷ್ಣರು 30 ಕೋಟಿ ಜನರ 2,000 ವರ್ಷಗಳ ಆಧ್ಯಾತ್ಮಿಕ ಜೀವನದ ಪರಿಪೂರ್ಣ ರೂಪ ಅಂತ. 30 ಕೋಟಿ ಜನ 2,000 ವರ್ಷಗಳಿಂದ ಏನು ಪರಂಪರೆ ಹಾಕ್ಕೊಂಡಿದ್ದಾರೆ ಅದರ ಮೂರ್ತ ರೂಪ ಅಂದರೆ ಶ್ರೀರಾಮಕೃಷ್ಣರು ಅಂತ. ಹೀಗೆ ಅವರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂತಂದಾಗ ಅಪ್ರಸ್ತುತ ಅಂತಲ್ಲ, ಯಾಕಂದರೆ ಅತೀತದ ತಳಹದಿ ಮೇಲೇ ಮುಂದಿನ ಕಟ್ಟೋದು ನಾವು, ಹಿಂದಿನ ಭೂತಕಾಲದ ಮೇಲೆ ಮುಂದಿನ ತಳಹದಿ ಕಟ್ಟಬೇಕಾದದ್ದು. ಅದಕ್ಕೆ ವರ್ತಮಾನ ನಿಂತಿದ್ದು ಅತೀತದ ಮೇಲೆ, ಮರಕ್ಕೆ ಬೇರು ಹೇಗೆ ಮುಖ್ಯವೋ ಹಾಗೆ ಮುಂದಿನ ಧರ್ಮಕ್ಕೆ ಶ್ರೀರಾಮಕೃಷ್ಣರು ಬಹಳ ಮುಖ್ಯ ಆಗ್ತಾರೆ ಅನ್ನೋ ಮಾತು ಹೇಳಬೇಕು. ಶ್ರೀಮಾತೆ ಶಾರದಾದೇವಿಯವರನ್ನ ವರ್ತಮಾನದ ಪ್ರತಿನಿಧಿ ಅಂತ ಗುರುತಿಸ್ತಾರೆ. ವರ್ತಮಾನದ ಯಾಕೆ ಹೇಳ್ತಾರೆ, ಅದಕ್ಕೆ ಸಹೋದರಿ ನಿವೇದಿತ ಬರೆದಂಥ ಒಂದು ಮಾತು ಬಹಳ ಮುಖ್ಯ.
ನಾನು ಯಾಕೆ ಜಸ್ಟಿಫೈ

ಮಾಡಬೇಕು ಅಂದ್ರೆ ಮೂರು ಜನ ಮೂರು ಬೇರೆ ಬೇರೆ ಇದ್ರು ಕೂಡ ಅವ್ರು ಹೇಗೆ ಒಂದಾಗಿದ್ರು ಅಂತ ನಿವೇದಿತ ಹೇಳ್ತಾರೆ. ಶ್ರೀಮಾತೆಯವರು ಭಾರತೀಯ ಸ್ತ್ರೀತ್ವದ ಕುರಿತಾಗಿ ಶ್ರೀರಾಮಕೃಷ್ಣರ ಕೊನೆಯ ಮಾತು ಎಂದು ಅನಿಸುತ್ತದೆ. ಇದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆದ್ರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದು ಕೊನೆಯ ಮಾತು ಅಂದ್ರೆ ಏನಪ್ಪ ಇದು ಅಂತ ಅನ್ಸುತ್ತೆ ನಮಗೆ. ಲಾಸ್ಟ್ ವರ್ಡ್ ಅಂತಂದ್ರೆ ಇದು ಫೈನಲ್ ಸ್ಟೇಟ್ಮೆಂಟ್ ಅಂದ ಹಾಗೆ ಇಂಗ್ಲಿಷಲ್ಲಿ. ಇದಕ್ಕಿಂತ ಮುಂದೆ ಹೇಳೋಕೆ ಸಾಧ್ಯ ಇಲ್ಲ ಅಂದ ಹಾಗೆ ರಾಮಕೃಷ್ಣರು ಮಾತೆಯ ಬಗ್ಗೆ ಏನು ಹೇಳಿದ್ರೋ ಅದು ಭಾರತೀಯ ಸ್ತ್ರೀತ್ವದ ಬಗ್ಗೆ ಅತ್ಯಂತ ಆತ್ಯಂತಿಕವಾದಂಥ ಮಾತು. ಇದು ಮುಂದೆ ಭಾರತೀಯ ಸ್ತ್ರೀಯನ್ನು ಹೇಳೋಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ರಾಮಕೃಷ್ಣ ಹೇಳಿಬಿಟ್ಟಿದ್ದಾರೆ. ಅವರು ಹಳೆಯ ವ್ಯವಸ್ಥೆಯ ಕೊನೆಯ ಘಟ್ಟವೋ ಅಥವಾ ಹೊಸ ಘಟ್ಟದ ಪ್ರಾರಂಭವೋ ಅಂತ. ಶಾರದಾ ಮಾತೆ ಹಳೆ ಘಟ್ಟದ ಕೊನೆ ಘಟ್ಟವೋ ಅಥವಾ ಹೊಸದರ ಪ್ರಾರಂಭವೋ ಅಂತ. ಶ್ರೀಮಾತೆ ನಶಿಸಿ ಹೋಗುತ್ತಿರುವಂಥ ಹಳೆಯ ವ್ಯವಸ್ಥೆ ಮತ್ತು ಚಿಗುರುತ್ತಿರುವ ಹೊಸ ವ್ಯವಸ್ಥೆಯ ಮಧ್ಯೆ ನಿಂತಿದ್ದಾರೆ ಅಂತ. ಎಷ್ಟು ಚಂದ ಅನಾಲಿಸಿಸ್ ನಿವೇದಿತ. ಅದು ಹಳೆ ಮುಗಿದು ಹೋದಂಥ ಕಾಲದ ಕೊನೆ ಭಾಗದಲ್ಲಿ, ಹೊಸದಾಗಿ ಚಿಗುರುತ್ತಿರುವಂಥ ಧರ್ಮದ ಮೊದಲು ಭಾಗದಲ್ಲಿ, ಮಧ್ಯದಲ್ಲಿ ನಿಂತಿದ್ದಾರೆ. ಅದೇ ವರ್ತಮಾನ. ಅತೀತ ಅನಾಗತಗಳ ಸಂಧಿ ಕಾಲ ಅದು. ಅತೀತ ಅಂದ್ರೆ ಆಗಿ ಹೋದದ್ದು, ಅನಾಗತ ಇನ್ನೂ ಬಂದಿಲ್ಲ, ಬರದೇ ಇರೋದು. ಆಗಿ ಹೋದದ್ದು ಮತ್ತೆ ಮುಂದೆ ಬರುವುದರ ಸಂಧಿ ಕಾಲದಲ್ಲಿ ನಿಂತವರು ಶಾರದಾ ಮಾತೆಯವರು. ಅದು ಯಾಕೆ ಹೇಳ್ತೀವಿ ನಾವು, ಕಾರಣ ಏನು? ಕಾರಣ ಇಷ್ಟಿದೆ. ಅವರ ಜೀವನವನ್ನು ಸೂಕ್ಷ್ಮವನ್ನಾಗಿ ನೋಡಿದರೆ ಅವರು ರಾಮಕೃಷ್ಣರಷ್ಟು ಸಂಪ್ರದಾಯವಾದಿಗಳಾಗಿರಲಿಲ್ಲ, ಸಂಪ್ರದಾಯ ನಿಷ್ಠರಾಗಿರಲಿಲ್ಲ. ವಾದಿಗಳಲ್ಲ, ಸಂಪ್ರದಾಯ ನಿಷ್ಠರಾಗಿರಲಿಲ್ಲ. ಅವರು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದರೂ ಕೂಡ ಜಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರಲಿಲ್ಲ. ಅವರು ಬದಲಾವಣೆಗೆ ಮುಖ ಮಾಡಿದವರು. ಪ್ರೀತಿಯ ಅಭಿವ್ಯಕ್ತಿಗೆ ಸಂಪ್ರದಾಯ ಅಡ್ಡ ಬಂದರೆ ಅತ್ಯಂತ ವಿನಯವಾಗಿ ಸಂಪ್ರದಾಯವನ್ನು ನಿರಾಕರಿಸ್ತಾ ಇದ್ರು. ಮುಂದೆ ಜೀವನದಲ್ಲಿ ನೋಡ್ತೀವಿ ಘಟನೆಗಳಲ್ಲಿ ಎಷ್ಟು ಚೆಂದ. ಅವ್ರು ಹೇಳ್ತಾರೆ, ಅಮ್ಜದ್ ಅಂತ ಒಬ್ಬ ಮುಸ್ಲಿಂ ಹುಡುಗ ಮತ್ತು ಪಾಶ್ಚಾತ್ಯ ಮಹಿಳೆಯನ್ನು ಅವ್ರು ನಡೆಸ್ಕೊಂಡ ರೀತಿ ನೋಡಿದಾಗ ವಿವೇಕಾನಂದರು ಬೆರಗಾಗಿ ಹೋಗ್ತಾರೆ. ಯುವಕತಿಯ ಇಷ್ಟು ಸಂಪ್ರದಾಯಸ್ಥ ಬನತಿಯಿಂದ ಬಂದಂಥ ಹೆಣ್ಮಗಳು ಇಷ್ಟು ಸುಲಭವಾಗಿ ಸೇರ್ಕೊಂಡ್ಬಿಡ್ತಾರಲ್ಲ ಅವ್ರ ಜೊತೆಗೆ ಅಂತ. ಮತ್ತು ಮುಂದೆ ಆಧುನಿಕ ಶಿಕ್ಷಣದ ಸ್ಪರ್ಶ ಇಲ್ಲದೆ ಹೋದರೂ ಕೂಡ ಅವರ ಜಾತಿಯ ಕಟ್ಟುಪಾಡುಗಳಿಗೆ ಬೀಳಲಿಲ್ಲ. ಇದು ಬಹಳ ಮುಖ್ಯ ತೋರಿಸೋದಂದ್ರೆ ಅವರ ಆಂತರಿಕ ಗಟ್ಟಿತನ ಮತ್ತು ಮಾನಸಿಕ ವೈಶಾಲ್ಯತೆಯನ್ನು ತೋರಿಸ್ತದೆ. ಇವತ್ತಿಗ ಮಾತು ದೊಡ್ಡದು ಅನಿಸ್ಲಿಕ್ಕಿಲ್ಲ ನಮಗೆ, ಆದರೆ 100 ವರ್ಷಗಳ ಹಿಂದೆ ಜಾತೀಯತೆಯಿಂದ ಜಿಡ್ಡುಗಟ್ಟು ಹೋಗಿತ್ತಲ್ಲ. ಇವತ್ತೇನು ಬಹಳ ಬದಲಾಗಿದೆ ಅಂತ ಅನಿಸ್ಲಿಲ್ಲ ನನಗೆ, ಅದೇ ಪ್ರಿಡಾಮಿನೆಂಟ್ ಆಗ್ತಾ ಇದೆ. ಆದರೂ ಕೂಡ ವ್ಯವಸ್ಥೆ ಸ್ವಲ್ಪ ವಿಶಾಲ ಆಗ್ತಾ ಇದೆ. ಆಗಿನ ಕಾಲಕ್ಕೆ ಜಾತಿ ಜಿಡ್ಡುಗಟ್ಟಿ ಅದು ಮುಟ್ಟಬಾರ್ದು, ಇವ್ರು ಮುಟ್ಟಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ ಎಲ್ಲ ಬಿಗಿ ಇದ್ದಾಗ ಆ ಕಾಲದಲ್ಲಿ ಶ್ರೀಮಾತೆಯವ್ರ ನಡೆ ದೊಡ್ಡ ಸಾಹಸ ಅಂತ ನಮಗನ್ಸುತ್ತೆ. ಅಷ್ಟರ ಮಟ್ಟಿಗೆ ಅವರ ಕಾಲವನ್ನು ಮೀರಿ ನಿಂತಿದ್ರು ಅಂತ. ಇನ್ನೊಂದು ವಿಷಯ ಗಮನಿಸಬೇಕು, ಆಗಿನ ಕಾಲಕ್ಕೆ ತಾನು ಅನಕ್ಷರಸ್ಥರಾಗಿದ್ದರೂ ಕೂಡ, ಸಾರ್ವಜನಿಕ ಜೀವನದಿಂದ ದೂರ ಇದ್ದರೂ ಕೂಡ, ತಮ್ಮ ಕಡೆ ಬರ್ತಿರುವಂಥ ಹುಡುಗಿಯರಿಗೆ ಆಧುನಿಕ ಶಿಕ್ಷಣ ಪಡ್ಕೊಳ್ಳೋಕೆ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಹೆಣ್ಮಕ್ಳತ್ರ ಅಡುಗೆ ಮನೆಯಲ್ಲಿ ಇರಬೇಕು, ಗಂಡ ಹೇಳ್ದಂಗೆ ಇರಬೇಕು, ಗಂಡ ದೇವರು ಅವನು ಸೇವೆ ಮಾಡ್ಕೊಂಡಿದ್ರೆ ಸಾಕು ಅಂತ. ಆ ಕಾಲದಲ್ಲಿ ಇದ್ದದ್ದು ಅವಾಗೆಲ್ಲ 4-5 ವರ್ಷಕ್ಕೆ ಹುಡುಗಿ ಮದುವೆ ಮಾಡಿಬಿಡ್ತಿದ್ರು. ಆ ಕಾಲದ ಹೇಳ್ತಿದ್ರಂತೆ, ಬೇಗ ಮದುವೆ ಆಗಬೇಡ, ಶಾಲೆಗೆ ಹೋಗು, ಚೆನ್ನಾಗಿ ಕಲಿ. ಮತ್ತು ಇನ್ನೊಂದು, ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸಬೇಕು ಅಂತ ಹುಡುಗಿ ಹೇಳೋರು. ಮನೇಲಿ ಕೊಡಬೇಡ, ಹೊರಗಡೆ ಬಾ, ಸಮಾಜದಲ್ಲಿ ಕೆಲಸ ಮಾಡು ಅಂತ ಹೇಳ್ತಿದ್ರಂತೆ. ಕೆಲವರು ಶಿಷ್ಯರು ವಿವೇಕಾನಂದರು ಮಠ ಕಟ್ಟಬೇಕು ಅಂತ ಊರೂರು ಸುತ್ತಿರ್ಬೇಕಾದ್ರೆ, ಜಗತ್ತೆಲ್ಲ ಸುತ್ತಿರ್ಬೇಕಾದ್ರೆ, ಕೆಲವು ಆಧುನಿಕ ಶಿಕ್ಷಣ ಪಡ್ಕೊಂಡಂಥ ವಿವೇಕಾನಂದ ಸ್ನೇಹಿತರು ಕೆಲವರು ಟೀಕೆ ಮಾಡ್ತಾ ಇದ್ರು. ಅಯ್ಯೋ ವಿವೇಕಾನಂದ ಹೇಳ್ದಾಗತ್ತಾ, ಇದು ನರೇಂದ್ರ ಹೇಳಿದ್ದಾಗತ್ತಾ, ಆಗೋಲ್ಲ ಬಿಡೋಲ್ಲ, ಸುಮ್ಮನೆ ಕನಸು ಕಾಣ್ತಾನೆ ಇವನು ಅಂತ ಟೀಕೆ ಮಾಡ್ತಾ ಇದ್ರಂತೆ. ಟೀಕೆ ಮಾಡಿದಾಗ ಅವರು ವಿವೇಕಾನಂದರಿಗೆ ಹೇಳ್ತಿರ್ಲಿಲ್ಲ, ಆ ಹುಡುಗರನ್ನ ಕರ್ಕೊಂಡು ಕೂಡಿಸ್ಬಿಟ್ಟು ನಿಮಗೆ ಕಲ್ಪನೆ ಬರುತ್ತೋ ಇಲ್ಲಲ್ಲ, ಮತ್ತು ಅವ್ನು ಮಾಡಿದ ಕಲ್ಪನೆ ಮಾಡಿ ಅವನ ಜೊತೆ ಹೋಗಿ ನೀವು. ವಿವೇಕಾನಂದರ ಕಡೆ ಬರೀತಾರೆ, ನಾನು ಯಾವುದನ್ನು ಹೇಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದು, ನನ್ನ ಸ್ನೇಹಿತರಿಗೆ ಹೇಳಿದ್ರೆ ಎತ್ತ ತಿಳ್ಕೊತಾರೋ ಅಂತ ಚಿಂತೆ ಮಾಡ್ತಿದ್ದೆ ನಾನು, ಅದನ್ನು ಮಾತೇ ಮಾಡ್ತಿದ್ರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಅವ್ರ ಜೊತೆಗಿದ್ದಂಥ ಹುಡುಗರು ಆಧುನಿಕ ಶಿಕ್ಷಣ ಪಡ್ಕೊಂಡವರು, ಇವ್ರು ಶಿಕ್ಷಣ ಪಡ್ಕೊಂಡವರಲ್ಲ, ಆದರೆ ಅವ್ರನ್ನ ಕರೆದು ನರೇಂದ್ರ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಕನಸಿದೆ ಅವನಿಗೆ, ನೀವೇನೇನು ಹೇಳಬೇಡಿ, ಕನಸಿಗೆ ಬೆನ್ನ ಹತ್ತಿ ಅವನ್ನ ಅಂತ ಹೇಳಿ ಅವರನ್ನ ಮನಸ್ಸನ್ನು ಹುರಿ ಮಾಡಿ ಇವರು ಸೇವೆ ಕಳಿಸ್ತಾ ಇದ್ರಂತೆ, ಸೇವೆ ಮಾರ್ಗ ಒಪ್ಪುವಂತೆ ಪ್ರೇರೇಪಣೆ ಮಾಡ್ತಾ ಇದ್ರು. ರಾಮಕೃಷ್ಣರ ಹೆಸರನ್ನು ಶಾಶ್ವತ ಮಾಡೋದಕ್ಕೆ, ಅವರ ಚಿಂತನೆಗಳನ್ನು ಸಂದೇಶಗಳನ್ನು ಪ್ರಸಾರ ಮಾಡೋದಕ್ಕೆ ಒಂದು ಸ್ಥಾಯಿಯಾದಂಥ ಸಂಸ್ಥೆಯನ್ನು ಕಟ್ಟಬೇಕು ಅಂತ ನರೇಂದ್ರ ತಲೆಗೆ ಬಂತು. ರಾಮಕೃಷ್ಣ ಮಠ ಅದದ್ದು ಮುಂದೆ ಹಾಗೇನೆ. ಆ ಸಂಸ್ಥೆಯನ್ನು ಕಟ್ಟಬೇಕು ಅಂದಾಗ ಬಹಳ ವಿರೋಧ ಬಂತಂತ. ವಿರೋಧ ಬಂತು, ಯಾಕೆ ಮಾಡ್ತೀರಿ, ಏನು ಕಾರಣ, ನಾವು ಸನ್ಯಾಸಿಗಳು ತಾನೇ, ಸಂಸ್ಥೆ ಯಾಕೆ ಕಟ್ಟಬೇಕು ಅಂದ್ರಂತೆ ಎಲ್ಲರು. ಆಗ ಶ್ರೀಮಾತೆ ಎಲ್ಲರೂ ತಮ್ಮ ಮುಂದೆ ಕೂಡಿಸ್ಕೊಂಡು ಹೇಳ್ತಾರೆ, ನರೇಂದ್ರ ಇದು ಹೇಗಿದೆ ನೋಡಿ, ಎಷ್ಟು ಚಂದ ಇದು. ಅವ್ರ ಮುಂದೆ ಹೇಳಿಲ್ಲ, ನರೇಂದ್ರನ ಕೂಡಿಸ್ಕೊಂಡು ಎಲ್ಲರನ್ನೂ ಕೂಡಿಸ್ಕೊಂಡು ಅವ್ರ ಮುಂದೆ ಹೇಳ್ತಾರೆ, ನರೇಂದ್ರ ನೀ ಏನೂ ಚಿಂತೆ ಮಾಡಬೇಡ,
ನೀನೀಗೇನು

ಮಾಡ್ತಿದ್ದೀಯೋ, ಮುಂದೆ ಏನು ಮಾಡ್ಬೇಕಂದಿದ್ದೀಯೋ ಅದೆಲ್ಲ ಶಾಶ್ವತವಾಗಿ ಉಳಿತದೆ. ಇದು ಬಹಳ ಮುಖ್ಯ. ಅಟೆಸ್ಟೇಷನ್, ವ್ಯಾಲಿಡೇಷನ್. ಅದು ವಿವೇಕಾನಂದ ಹೇಳಿದಾಗ ಇವನ್ ಕನಸು ಏನೋ ಹೇಳ್ತಾನೆ ಅಂತ ಸ್ನೇಹಿತರು ಅನ್ಬೋದಾಗಿತ್ತು. ಆದ್ರೆ ಮಾತೆ ಎಲ್ಲರೂ ಕೂಡಿಸ್ಕೊಂಡು ಅವ್ರ ಮುಂದೆ ನರೇಂದ್ರ ಹೇಳ್ತಾರೆ, ನೀ ಏನ್ ಮಾಡ್ತೇವೆ ಶಾಶ್ವತ ಆಗಿ ಉಳಿತದಪ್ಪ, ನೀ ಹುಟ್ಟಿದ್ದೆ ಕಾರ್ಯ ಸಾಧನೆ ಮಾಡೋದಕ್ಕೆ, ಮುಂದೆ ನಿನ್ನ ಜಗದ್ಗುರು ಅಂತ ಅಧ್ಯಾತ್ಮ ಜ್ಞಾನದಾಯಕ ಅಂತ ಸಾವಿರಾರು ಜನ ಹಿಂಬಾಲಿಸ್ತಾರೆ ನಿನ್ನ. ಶ್ರೀ ರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರ್ಣಗೊಳಿಸ್ತಾರೆ ಅನ್ನೋ ಭರವಸೆಯನ್ನು ನಾನು ಅವ್ರ ಪರವಾಗಿ ನಿನಗೆ ಕೊಡ್ತೇನೆ ಅಂತ. ರಾಮಕೃಷ್ಣ ಹೋದ್ಮೇಲೆ ಶಾರದಾ ಮಾತೇನೆ ಅವರಿಗೆ ಒಂದು ಚೈತನ್ಯ ಸ್ವರೂಪ ಎಲ್ಲರಿಗೂ. ಯಾವಾಗ ಮಾತೆ ಹೇಳ್ತಾರೋ ಆವಾಗ ಪ್ರಶ್ನೆ ಬರಲ್ಲ. ಇದು ನಾನು ಗಮನ ಇಟ್ಟು ಹೇಳ್ಬೇಕು ಸರ್, ದೊಡ್ಡವ್ರ ಲಕ್ಷಣ ಇದು. ದೊಡ್ಡವ್ರ ಲಕ್ಷಣ ಯಾವತ್ತೂ ಜನರನ್ನು ಒಡೆಯೋದಲ್ಲ, ಜನರನ್ನು ಕೂಡಿಸೋದು. ಯಾರ್ಯಾರು ಜಗತ್ತನ್ನು ಒಡಿತಾರೋ ಅವ್ರು ಯಾರೂ ದೊಡ್ಡವರಲ್ಲ. ಎತ್ತರದ ಸ್ಥಾನದಲ್ಲಿ ಕೂತಿರ್ಬೋದು ಆದರೆ ಅವ್ರು ದೊಡ್ಡವರಲ್ಲ. ಆದರೆ ಎಲ್ಲೆಲ್ಲಿ ಮನಸ್ಸುಗಳು ಬಿರುಕು ಬಿಡ್ತಾವೋ ಅದನ್ನು ಕೂಡಿಸಿ ಅಂಟು ಹಾಕೋದಲ್ಲ, ಕೂಡಿಸಿಬಿಡೋದು ಅವನ್ನ. ನೋಡಿ, ಆ ಹುಡುಗರ ಮನಸ್ಸಲ್ಲಿದ್ದಂಥ ಆತಂಕವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ವಿವೇಕಾನಂದರು ಒಂದು ಆತ್ಮಸ್ಥೈರ್ಯ ಕೊಡಬೇಕಾಗಿತ್ತು. ಅದಕ್ಕೆ ಎಲ್ಲರನ್ನ ಕೂಡಿಸ್ಕೊಂಡು ಅವರು ಹೇಳ್ತಾ, ಚಿಂತೆ ಮಾಡಬೇಡಯ್ಯ, ನೀನು ಏನು ಮಾಡ್ತೀವೋ ಶಾಶ್ವತ ಆಗತ್ತೆ, ರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರೈಸ್ತಾರೆ ಅಂತ ಅವ್ರ ಪರವಾಗಿ ನಾನು ನಿನಗೆ ಮಾತು ಕೊಡ್ತೇನೆ ಅಂತ. ಆಗಿನ ಯಾರಿಗೂ ಪ್ರಶ್ನೆ ಉಳಿಯೋದಿಲ್ಲಲ್ಲ, ಎಲ್ಲರೂ ಏಕಮುಖ ಆಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ವರ್ತಮಾನದ ಹೊಸ್ತಿಲಲ್ಲಿ ನಿಂತಿದ್ದ ಅವರ ಕಣ್ಣು ಮುಂದೆ ಭೂತ ಭವಿಷ್ಯಗಳ ಎರಡರ ಸಮಗ್ರ ಚಿತ್ತ ಇತ್ತು ಅಂತ. ಎಷ್ಟು ಚಂದ ನೋಡಿ, ರಾಮಕೃಷ್ಣ ಜೊತೆಗೆ ಬದುಕಿದವರು, ರಾಮಕೃಷ್ಣರ ಜೀವನವನ್ನು ಕಂಡವರು, ಆ ಸಂಪ್ರದಾಯವನ್ನು ಕಂಡವರು, ಆ ಭೂತಕಾಲದ ಚಿಂತೆ ಇದ್ದಂಥವರು, ಅದರ ಜೊತೆಗೆ ವಿವೇಕಾನಂದರ 3 ವರ್ಷದ ಕನಸುಗಳನ್ನು ಕಂಡವರು. ಇದು ಬಹಳ ಚಂದ. ಅದಕ್ಕೆ ಸಂಧಿ ಕಾಲದಲ್ಲಿ ನಿಂತವರು ಅಂತ. ವಿವೇಕಾನಂದರು ಭವಿಷ್ಯದಲ್ಲಿ ಮಾಡಬೇಕಂದಂತಹ ಚಿಂತನೆ, ಕನಸಿನ ಚಿತ್ರವನ್ನು ಮನಸ್ಸಲ್ಲಿ ಹಾಕ್ಕೊಂಡು ಅದನ್ನು ರಾಮಕೃಷ್ಣರ ಜೀವನದ ಹಿಂದಿನ ಅಧ್ಯಾತ್ಮ ಚಿಂತನೆಯನ್ನು ಸೇರಿಸಿಕೊಂಡು ಭೂತ ಮತ್ತು ಭವಿಷ್ಯಗಳ ನಡುವೆ ವರ್ತಮಾನವಾಗಿ ನಿಂತವರು ಶ್ರೀಮಾತೆಯವರು.

ಕೇಳುಗರೆ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅಪರೂಪ ದಾಂಪತ್ಯ ಭಾಗ ಒಂದರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶಿವಕುಮಾರ್ ರವರು, ಅನಿಲ್ ಕುಮಾರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

ಯಾಚನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಮೊಟ್ಟ ಮೊದಲ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ಮಹಿಳೆ ಎಂಬ ಖ್ಯಾತಿ ಗಳಿಸಿದ ಜಾಕೋ ತಾಬೇರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಆಸ್ಕರ್ ಪ್ರಶಸ್ತಿ ನೋಡಿದಾಗ 1929 ಸ್ಥಾಪನೆಯಾದ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ ಸೈನ್ಸ್ ಸಂಸ್ಥೆ ಮೋಟ್ರೋ ಗ್ವಾಲ್ಡಿನ್ ಮೇಯರ್ ಸ್ಟುಡಿಯೋದ ಮಾಲೀಕ ಲೂಯಿ ಬಿ ಮೇಯರ್ ಅವರ ಚಿಂತನೆಯ ಬಲವಾಗಿದೆ. ಈ ಸಂಸ್ಥೆಯಿಂದಲೇ ಆಸ್ಕರ್ ಪುರಸ್ಕಾರವನ್ನು ಕೊಡಲಾರಂಭಿಸಿತು. ಚಲನಚಿತ್ರಾಂಗದ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಗೌರವ ಸಮರ್ಪಿಸುವುದು ಈ ಪ್ರಶಸ್ತಿಯ ಪ್ರಮುಖ ಧ್ಯೇಯವಾಗಿದೆ. ಆಸ್ಕರ್ ಪುರಸ್ಕಾರದ ಮೊಟ್ಟ ಮೊದಲ ಸಮಾರಂಭವು 16 1929 ಹಾಲಿವುಡ್ ರೆಸ್ಟೋರೆಂಟ್ ಹೋಟೆಲ್ನಲ್ಲಿ 130 ಪ್ರೇಕ್ಷಕರ ಎದುರು ಜರಗತೊಡಗಿತು. ಆಸ್ಕರ್ ಸಮಯ ಕಳೆದಂತೆ ತನ್ನ ಛಾಪನ್ನ ವಿಶ್ವದೆಲ್ಲೆಡೆ ಪ್ರಸರಿಸಿತು. ಇದರೊಟ್ಟಿಗೆ ಪ್ರಶಸ್ತಿಯ ವರ್ಗಗಳನ್ನು ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಪೋಷಕ ನಟಿ ಮತ್ತು ನಟಿ, ನಟ, ಅತ್ಯುತ್ತಮ ಚಿತ್ರಕಥೆ, ಅನಿಮೇಟೆಡ್ ವೈಶಿಷ್ಟ್ಯ, ಕಿರುಚಿತ್ರ, ಹೀಗೆ ಪ್ರಶಸ್ತಿ 24 ವಿಭಾಗಗಳಲ್ಲಿ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಆಸ್ಕರ್ ಕುರಿತು ಭಾರತದ ನೋಡಿದಾಗ ಇದುವರೆಗೂ 5 ಸಾಧಕರಿಗೆ ಮಾತ್ರ ಪ್ರಶಸ್ತಿ ಲಭಿಸಿದೆ. ಇದರಲ್ಲಿ 1982 ಅತ್ಯುತ್ತಮ ವಸ್ತ್ರ ವಿನ್ಯಾಸದಲ್ಲಿ ಬಾನು ಅತ್ಲೆಯ ಆಸ್ಕರ್ ಪ್ರಶಸ್ತಿಯನ್ನು ಪಡೆದು ಭಾರತದ ಮೊದಲಿಗರಾಗಿದ್ದಾರೆ. 1772 ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಸತ್ಯಜಿತ್ ರೇ ಪಡೆದುಕೊಂಡರು. ಎಆರ್ ರೆಹಮಾನ್ ಮತ್ತು ಗುಲ್ಲಾರ್ ಅತ್ಯುತ್ತಮ ಮೂಲ ಗೀತೆಯಾದ ಜೈಹೋ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಅತ್ಯುತ್ತಮ ಮೂಲ ಅಂಕ ಸಂಗೀತದೊಂದಿಗೆ ಎಆರ್ ರೆಹಮಾನ್ ಮತ್ತೊಮ್ಮೆ ಪ್ರಶಸ್ತಿಯನ್ನು ಪಡೆದುಕೊಂಡರು. ಅತ್ಯುತ್ತಮ ಧ್ವನಿ ಮಿಶ್ರಣಕ್ಕೆ ರುಸೆಲ್ ಪೋಕ್ಲೆಟಿಯ

ಆಸ್ಕರ್ ತೆಗೆದುಕೊಂಡರು. ಕೇಳುಗರೆ, ಇವತ್ತಿನ ನಮ್ಮ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಜಾಕೋ ತಾಬಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ. ಜಪಾನ್ನ ಪೋಕುಶಿಮಾದಲ್ಲಿ ಜನಿಸಿದ ಜಾಕೋ ತಾಬಿಗೆ ಚಿಕ್ಕ ವಯಸ್ಸಿನಿಂದಲೇ ಪರ್ವತಾರೋಹಣದಲ್ಲಿ ಆಸಕ್ತಿ ಇತ್ತು. ಶೋವಾ ಮಹಿಳೆ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಬಳಿಕ ಇಂಗ್ಲಿಷ್ ಸಾಹಿತ್ಯವನ್ನ ಅಭ್ಯಸಿಸಿದರು. ಹಾಗೆಯೇ ಪರ್ವತಾರೋಹಿಗಳ ಕ್ಲಬ್ ಸೇರಿಕೊಂಡಿದ್ದರು. ಜಪಾನ್ ಲೇಡೀಸ್ ಕ್ಲೈಂಬಿಂಗ್ ಕ್ಲಬ್ ಸ್ಥಾಪನೆ ಮಾಡಿದರು. ನಂತರ ತಮ್ಮ ಪತ್ನಿಯೊಂದಿಗೆ ಜಪಾನಿನ ಅನೇಕ ಎತ್ತರದ ಪರ್ವತಗಳನ್ನು ಏರಿದರು. 1972 ವೇಳೆಗೆ ಜಾಕೋರವರು ಜಪಾನಿನ ಪ್ರಮುಖ ಪರ್ವತಾರೋಹಿಗಳಲ್ಲಿ ಒಬ್ಬರಾಗಿದ್ದರು. 1975 ಕೆಲವು ಮಹಿಳೆಯರೊಂದಿಗೆ ಮೌಂಟ್ ಎವರೆಸ್ಟ್ ಏರಲು ಇವರನ್ನ ಕಳುಹಿಸಿಕೊಡಲಾಯಿತು. 9 ಸ್ಥಳೀಯ ಶರ್ಫಾಗಳೊಂದಿಗೆ ಟೇನ್ಸಿ ಎಡ್ವರ್ಡ್ ಇರಿಯಲ್ ರವರು ಸಾಗಿದ ದಾರಿಯಲ್ಲಿ ಕ್ರಮಿಸಿ 1975 ಮೇ 18 ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದರು. 1958 ಇಂಗ್ಲಿಷ್ ಮತ್ತು ಅಮೆರಿಕನ್ ಸಾಹಿತ್ಯವನ್ನ ಅಧ್ಯಯನ ಮಾಡಿದ ಇವರು ಆರಂಭದಲ್ಲಿ ಶಿಕ್ಷಕಿಯಾಗಿ ವೃತ್ತಿ ಜೀವನವನ್ನ ಯೋಜಿಸಿದರು. ಪದವಿ ನಂತರ ಹಲವಾರು ಪುರುಷರ ಕ್ಲೈಂಬಿಂಗ್ ಕ್ಲಬ್ಗಳನ್ನ ಸೇರುವ ಮೂಲಕ ಕ್ಲೈಂಬಿಂಗ್ ಆಗಿ ತನ್ನ ಹಿಂದಿನ ಉತ್ಸಾಹಕ್ಕೆ ಮರಳ ತೊಡಗಿದರು. ಕೆಲವು ಪುರುಷರು ಅವರನ್ನು ಸಹ ಪರ್ವತಾರೋಹಿಗಳಾಗಿ ಸ್ವಾಗತಿಸಿದ್ದಾರೆ. ಇತರರು ಸಾಮಾನ್ಯವಾಗಿ ಪುರುಷರ ಪ್ರಾಬಲ್ಯದ ಕ್ರೀಡೆಯನ್ನ ಅನುಸರಿಸುವ ಉದ್ದೇಶವನ್ನ ಪ್ರಶ್ನಿಸಿದರು. ಶೀಘ್ರದಲ್ಲಿ ಇಶಿಬಾಹಿ ಮೌಂಟ್ ಪೂಜ್ಯ ಸೇರಿದಂತೆ ಜಪಾನಿನ ಎಲ್ಲಾ ಪ್ರಮುಖ ಪರ್ವತಗಳನ್ನ ಏರಿದರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ದಿನದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ವಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 16/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಇವರು ಬೆಳಿಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತದೆ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತಿದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೇ ತಿಂಗಳ ಆರಂಭದಲ್ಲಿ ಎಂವಿ ಹ್ಯಾಂಡಿಸ್ ಎಕ್ಸಿಡೆಂಟ್ಸ್ ಕ್ರೂಸ್ ಅಡಗಿನಲ್ಲಿ ಅಂಟಾ ವೈರಸ್ ಹರಡಿದ ಹಿನ್ನೆಲೆಯಲ್ಲಿ 3 ಮೃತಪಟ್ಟಿದ್ದು ಕನಿಷ್ಠ 5 ಸೋಂಕಿಗೆ ಒಳಗಾದ ಪ್ರಕರಣ ಜಾಗತಿಕ ಗಮನ ಸೆಳೆದಿದೆ. ಹೌದು, ಹಾಗಾದರೆ ಏನು ಅಂಟಾ ವೈರಸ್ ಎಂದರೆ, ಅಂಟಾ ವೈರಸ್ಗಳು ಮುಖ್ಯವಾಗಿ ಇಲಿ ಮತ್ತು ಇತರೆ ಕೀಟ ಪ್ರಭೇದದ ಪ್ರಾಣಿಗಳ ಮೂಲಕ ಹರಡುವ ವೈರಸ್ಗಳ ಗುಂಪು. ಸೋಂಕಿತ ಇಲಿಯ ಮಲ, ಮೂತ್ರ ಅಥವಾ ಲಾಲಾಜಲದ ಸಂಪರ್ಕಕ್ಕೆ ಬಂದರೆ ಮನುಷ್ಯನಿಗೆ ಸೋಂಕು ತಗಲಬಹುದು. ವಿಶೇಷವಾಗಿ ಅಶುದ್ಧ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವಾಗ ಅಥವಾ ಕಲುಷಿತ ಸ್ಥಳಗಳನ್ನು

0: ಓಡಾಡಿಸಿದಾಗ ವೈರಸ್ ಕಣಗಳು ಗಾಳಿಯಲ್ಲಿ ಹರಡಿ ಸೋಂಕು ಉಂಟಾಗಬಹುದು. ಅಂಡಾ ವೈರಸ್ ಸೋಂಕು ಶ್ವಾಸಕೋಶ ಅಥವಾ ಮೂತ್ರಪಿಂಡಗಳಿಗೆ ಹಾನಿ ಉಂಟು ಮಾಡಬಹುದು. ಕೆಲವೊಂದು ಪ್ರಭೇದಗಳು ಗಂಭೀರ ಶ್ವಾಸಕೋಶ ರೋಗವಾದ ಅಂಡಾ ವೈರಸ್ ಪಲ್ನರಿ ಸಿಂಡ್ರೋಮ್ ಉಂಟು ಮಾಡುತ್ತದೆ. ಇನ್ನು ಕೆಲವು ಪ್ರಭೇದಗಳು ಮೂತ್ರಪಿಂಡದ ಮತ್ತು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವ ಹೋಮೋರೇಜಿಕ್ ಫೀವರ್ ವಿತ್ ರೀನಲ್ ಸಿಂಡ್ರೋಮ್ಗೆ ಕಾರಣವಾಗಬಹುದು. WHO ಪ್ರಕಾರ ಹೆಚ್ಚಿನ ಅಂಟಾ ವೈರಸ್ಗಳು ಮನುಷ್ಯರಿಂದ ಮನುಷ್ಯರಿಗೆ ಸುಲಭವಾಗಿ ಹರಡುವುದಿಲ್ಲ. ಆದರೆ ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ ಕಂಡುಬರುವ ಅಂಡಿಸ್ ವೈರಸ್ ಸಮೀಪ ಸಂಪರ್ಕದ ಮೂಲಕ ಮನುಷ್ಯರಿಂದ ಮನುಷ್ಯರಿಗೆ ಹರಡಬಹುದಾದ ಉದಾಹರಣೆಗಳಿವೆ. ಆರೋಗ್ಯ ಸಂಸ್ಥೆ ಯಾಕೆ ಚಿಂತಿಸುತ್ತಿವೆ ಎಂದರೆ MV ಹಾಂಡಿಸ್ ಅಡಗಿನ ಪ್ರಕರಣ ಜಾಗತಿಕ ಗಮನ ಸೆಳೆದಿದ್ದು, ಸೋಂಕು ಪತ್ತೆಯಾಗುವ ಮೊದಲು ಪ್ರಯಾಣಿಕರು ಹಲವು ದೇಶಗಳಿಗೆ ಪ್ರಯಾಣಿಸಿದ್ದರಿಂದ WHO ವರದಿ ಪ್ರಕಾರ ಸೋಂಕಿನಲ್ಲಿ ಜ್ವರ, ಜಠರ ಸಮಸ್ಯೆಗಳು, ನ್ಯುಮೋನಿಯಾ, ಉಸಿರಾಟದ ತೊಂದರೆ ಮತ್ತು ಶಾಕ್ ಲಕ್ಷಣಗಳು ಕಂಡುಬಂದಿವೆ. COVID-19 ಮಾದರಿಯ ಮತ್ತೊಂದು ಮಹಾಮಾರಿ ಉಂಟಾಗಬಹುದೆಂಬ ಆತಂಕದ ಹಿನ್ನೆಲೆಯಲ್ಲಿ WHO ಮತ್ತು CDC ಅಧಿಕಾರಿಗಳು ಅಂಟಾ ವೈರಸ್ COVID-19 ಭಿನ್ನವಾಗಿದ್ದು ಬಹಳ ಕಡಿಮೆ ಹರಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಇದಕ್ಕೆ ಲಸಿಕೆ ಇದೆಯೇ? WHO ಪ್ರಕಾರ ಬೇಗ ಪತ್ತೆ ಹಚ್ಚಿ ಸಮಯಕ್ಕೆ ತಕ್ಕ ಚಿಕಿತ್ಸೆ ನೀಡಿ ರೋಗಿಯ ಪರಿಸ್ಥಿತಿ ಸುಧಾರಿಸಬಹುದು. ತಡೆಗಟ್ಟುವುದಾದರೆ ಇಲಿ ನಿಯಂತ್ರಣ, ಸ್ವಚ್ಛತೆ, ಸುರಕ್ಷತೆ, ಶುದ್ಧೀಕರಣ ಕ್ರಮಗಳು ಅತ್ಯಂತ ಮುಖ್ಯವಾಗುತ್ತವೆ. ಪ್ರಸ್ತುತ ಅಂಟಾ ವೈರಸ್ಗೆ ವಿಶೇಷವಾದ ಆಂಟಿವೈರಲ್ ಔಷಧಿ ಅಥವಾ ಅನುಮೋದಿತ ಲಸಿಕೆ ಇಲ್ಲ. ಚಿಕಿತ್ಸೆ ಮುಖ್ಯವಾಗಿ ಸಹಾಯಕ ಚಿಕಿತ್ಸೆಗಳಾದ ಆಮ್ಲಜನಕ ಚಿಕಿತ್ಸೆ, ದ್ರವ ನಿರ್ವಹಣೆ, ತೀವ್ರ ನಿಗಾ ಚಿಕಿತ್ಸೆ ಇತ್ಯಾದಿಗಳನ್ನು ಒಳಗೊಂಡಿದೆ. ಕೆಲವು ಗಂಭೀರ ರೋಗಿಗಳಿಗೆ ವೆಂಟಿಲೇಟ್ ಸಹ ಅಗತ್ಯವಾಗಬಹುದು. ಇದು ಮಹಾಮಾರಿಯಾಗಬಹುದೇ? ಪ್ರಸ್ತುತ ಲಭ್ಯ ಮಾಹಿತಿ ಪ್ರಕಾರ COVID-19 ರೀತಿಯ ಪ್ರಕಾರ ಜಾಗತಿಕ ಮಹಾಮಾರಿಯ ಅಪಾಯ ಕಡಿಮೆ ಎಂದು ಆರೋಗ್ಯ ಸಂಸ್ಥೆಗಳು ಹೇಳುತ್ತಿವೆ. WHO ಪುನರ್ ಎಚ್ಚರಿಸುವಂತೆ ಅಂಟಾ ವೈರಸ್, ಇನ್ಫ್ಲೂಯೆನ್ಸ್ ಅಥವಾ SARS COVID-2 ನಂತಹ ಗಾಳಿ ಮೂಲಕ ಸುಲಭವಾಗಿ ಹರಡುವ ವೈರಸ್ ಅಲ್ಲ. ಆದರೂ ಈ ಘಟನೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ಝಾನೋಟಿಕ್ ರೋಗಗಳ ಅಪಾಯದತ್ತ ಮತ್ತೊಮ್ಮೆ ಗಮನ ಸೆಳೆದಿದೆ. ಜಾಗತಿಕ ಪ್ರವಾಸ ಮತ್ತು ಮಾನವ ಪ್ರಾಣಿ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದೇಶಗಳ ನಡುವೆ ಉತ್ತಮ ನಿಗಾ ವ್ಯವಸ್ಥೆ, ತ್ವರಿತ ಪರೀಕ್ಷೆ ಮತ್ತು ಸಮನ್ವಯ ಅಗತ್ಯವಿದೆ ಎಂದು WHO ಒತ್ತಿ ಹೇಳಿದೆ. ಇದರ ಲಕ್ಷಣಗಳನ್ನು ನೋಡುವುದಾದರೆ WHO ಪ್ರಕಾರ ಸೋಂಕಿನ ಲಕ್ಷಣಗಳು ಸಾಮಾನ್ಯವಾಗಿ ವೈರಸ್ ಸಂಪರ್ಕವಾದ 1-8 ವಾರಗಳೊಳಗೆ ಕಾಣಿಸಿಕೊಳ್ಳುತ್ತದೆ. ಆರಂಭಿಕ ಲಕ್ಷಣಗಳು ಫ್ಲೂಗೆ ಹೋಲುವಂತಿದ್ದು ಅವುಗಳಲ್ಲಿ ಜ್ವರ, ಸ್ನಾಯು ನೋವು, ದೌರ್ಬಲ್ಯ, ತಲೆನೋವು, ನಡುಕ, ವಾಂತಿ ಭಾವನೆ, ಹೊಟ್ಟೆ ನೋವು, ತಲೆ ಸುತ್ತು. ಇನ್ನು ಗಂಭೀರ ಪ್ರಕರಣಗಳಲ್ಲಿ ಸೋಂಕು ಶ್ವಾಸಕೋಶಗಳಿಗೆ ಹಾನಿ ಉಂಟುಮಾಡಿ ಕೆಮ್ಮು, ಎದೆ ಬಿಗಿತ, ಉಸಿರಾಟದ ತೊಂದರೆ, ಶ್ವಾಸಕೋಶದಲ್ಲಿ ದ್ರವ ಸಂಗ್ರಹಕ್ಕೆ ಕಾರಣವಾಗಬಹುದು. ಕೆಲವು ರೂಪಗಳು ಮೂತ್ರಪಿಂಡ ಮತ್ತು ರಕ್ತನಾಳಗಳನ್ನು ಹಾನಿ ಉಂಟುಮಾಡಿ ರಕ್ತಸ್ರಾವ ಅಥವಾ ಕಿಡ್ನಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಲಕ್ಷಣಗಳು ನ್ಯುಮೋನಿಯಾ, ಇನ್ಫ್ಲೂಯೆನ್ಸ್ನಂತಹ COVID-19 ಅಥವಾ ಡೆಂಗ್ಯೂ ಹೋಲುವ ಕಾರಣದಿಂದ ಸರಿಯಾದ ರೋಗ ನಿರ್ಣಯ ವಿಳಂಬವಾಗಬಹುದು. ಹಾಗಾಗಿ ಯಾರು ಹೆಚ್ಚು ಅಪಾಯದಲ್ಲಿದ್ದಾರೆ ಎಂದರೆ ಇಲ್ಲಿ ಹೆಚ್ಚಾಗಿ ಕಂಡುವ ಪ್ರದೇಶಗಳಲ್ಲಿ ವಾಸಿಸುವ ಅಥವಾ ಕೆಲಸ ಮಾಡುವವರಿಗೆ ಹೆಚ್ಚಿನ ಅಪಾಯವಿರುತ್ತದೆ. ವಿಶೇಷವಾಗಿ ರೈತರು, ಅರಣ್ಯ ಕಾರ್ಮಿಕರು, ಕ್ಯಾಂಪಿಂಗ್ ಮಾಡುವವರು, ಕಟ್ಟಡ ಕಾರ್ಮಿಕರು, ಗಾಳಿ ಸರಿಯುವಾಗ ಹರಡಿದ ಅಥವಾ ಬಿಟ್ಟು ಹೋದ ಕಟ್ಟಡಗಳನ್ನು ಸ್ವಚ್ಛಗೊಳಿಸುವವರು, ಇಲಿ ಸಂಪರ್ಕ ದೂರವಿರಿಸಲು ಮತ್ತು ಕಲುಷಿತ ಪ್ರದೇಶಗಳನ್ನು ಜಾಗರೂಕತೆಯಿಂದ ಇರಿಸಲು ಆರೋಗ್ಯ ಸಂಸ್ಥೆಗಳು ಸಲಹೆ ನೀಡಬೇಕಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತಿದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ
0: ಕೇಳುಗರೆ, ಇದುವರೆಗೂ ಹಂಟಾ ವೈರಸ್ ಏಕೆ ಜಾಗತಿಕ ಗಮನ

0: ತಿಳಿಯುತ್ತದೆ ಎಂಬ ವಿಷಯದ ಕುರಿತು ಕುಮಾರಿಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 16/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀಲರವರು ದಂತ ಚಿಕಿತ್ಸೆ ತಜ್ಞರು. ಇವರು ಬೆಳಿಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 30ನೆಯ ಶ್ಲೋಕವನ್ನ ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ.

ಅಧಿಭೂತ, ಅಧಿದೈವ, ಅಧಿಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ ಮೂರು ಪದಗಳನ್ನ ತಿಳಿಸ್ತಾ ಇದ್ದಾನೆ ಮತ್ತು ಈ ಮೂರು ಪದಗಳ ವಿವರಗಳನ್ನ ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನ ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆಯನ್ನ ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ ಮೂರು ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನೋದು ಗೊತ್ತಾಗುತ್ತೆ. ಆ ಮೂರು ವಿಷಯಗಳೇ ಒಂದು ಅಧಿಭೂತ, ಎರಡನೆಯದು

ಅಧಿದೈವ, ಮೂರನೆಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂತೇಳಿ ಹೇಳ್ತೀವಿ. ಅಂದರೆ ಇದೇ ಸೃಷ್ಟಿ ಅರಮನೆಯನ್ನು ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರೆ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ ಮೂರು ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅದನ್ನ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವ ಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು. ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನು ತಿಳಿದಿರಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನ ಹೇಗೆ ಉಪಯೋಗಿಸಿಕೊಳ್ಳಬೇಕು, ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ. ಸಮಾಜದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನು ತಿಳಿದ ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಭಗವಂತ ಈ ಅಧ್ಯಾಯದ ಕೊನೆಯಲ್ಲಿ ನನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದಂತೆ ಅಂತೇಳಿ ಹೇಳ್ತಾನೆ. ಅಂತಹ ಆದರ್ಶ ಪುರುಷನೇ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನವನ್ನೀಯುವುದು. ಅಧ್ಯಾಯದ ಕೊನೆಯ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನ ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು

ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ ಸಂಪನ್ನಗೊಂಡಿದೆ. ಬರೆಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನು ಉಪಯೋಗವಾಗಲಾರದು, ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವ

ಅನುಭವವನ್ನ ಗಳಿಸಬೇಕಾಗುತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನ ಸವಿಸ್ತಾರವಾಗಿ ವಿವರಿಸಿ ಹೇಳುವ ಶಾಸ್ತ್ರ. ಅದನ್ನು ಗ್ರಹಿಸುವುದು ಹೇಗೆ, ಆಮೇಲೆ ಇದರ ಬಗ್ಗೆ ಮನನ ಮಾಡುವುದು ಹೇಗೆ, ಮತ್ತು ಕೊನೆಗೆ ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುವುದು ಹೇಗೆ ಎಂಬುದನ್ನೆಲ್ಲ ಅದು ವಿವರಿಸಿ ಹೇಳುತ್ತದೆ. ಶ್ರದ್ಧೆಯಿಂದ ಶಾಸ್ತ್ರವನ್ನು ಕಲಿತು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವವನು ಶಾಸ್ತ್ರದ ಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಅವನು ಆತ್ಮ ತತ್ವವನ್ನು ತಿಳಿದುಕೊಂಡು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಾನೆ ಎಂಬುವಂಥದ್ದೇ ಕೃಷ್ಣನ ಮಾತು. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಅದ್ಯಾವುದು ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಗಿರಿ ತುದಿಯ ಗುಡಿಯೇನು ಪಾಳು ಮಂದಿರವೇನು, ಗಿರಿ ತುದಿಯ ಗುಡಿಯೇನು ಪಾಳು ಮಂದಿರವೇನು, ದೇವನೊಡಗೂಡಿರಲು ಮನಸ್ಸು ಅನವರತ, ಬದುಕೊಂದು ಹುಡುಕಾಟ ಮಿಡಿವ

ಎಲ್ಲವೂ ನಮ್ಮೊಳಗೆಯೇ ಇದೆ. ಗಿರಿ ತುದಿಯ ಗುಡಿಯೇನು, ಪಾಳು ಮಂದಿರವೇನು, ಆದರೆ ದೇವ ಅನ್ನೋರು ನಮ್ಮ ಜೊತೆಗೇ ಆತ್ಮತತ್ವದ ಮೂಲಕ, ಆತ್ಮಜ್ಞಾನದ ಮೂಲಕ ತೊಡಗಿಸ್ಕೊಳ್ತಾ ಹೋದರೆ ಬದುಕು ಕೇವಲ ಹುಡುಕಾಟ ಆಗೋದಿಲ್ಲ, ಅದು ತುಡಿತಕ್ಕೆ ಮಿಡಿಯುವ ಧ್ವನಿಯಾಗತ್ತೆ. ಆ ನಮ್ಮೊಳಗಿರುವಂತಹ ಧ್ವನಿಯನ್ನ, ಆ ಮಿಡಿತವನ್ನ ನಾವು ಕೇಳಿಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ರೆ ಈ ಬದುಕು ನಿಜಕ್ಕೂ ಸಾರ್ಥಕತೆಯನ್ನ ಪಡೆಯುತ್ತೆ. ಅಂತಹ ಸಾರ್ಥಕತೆಗೆ ನಾವು ಹೆಜ್ಜೆ ಇರಿಸಬೇಕಾಗಿದೆ. ಆ ಮೂಲಕ ಎಲ್ಲ ಕತೆಗಳಿಗಿಂತ ಶ್ರೇಷ್ಠವಾಗಿರುವ ಸಾರ್ಥಕತೆಯನ್ನ ನಮ್ಮವದಾಗಿ ಮಾಡಿಕೊಳ್ಳೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುಗರೇ, ಇದುವರೆಗೂ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳಾ ಸಾಂತ್ವನ ಕೇಂದ್ರದ ಕಾರ್ಯವೈಖರಿ ಕುರಿತು ಎಚ್ಟಿಕೋಟೆ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಯಶೀಲ ಅವರ ಜೊತೆಗಿನ ಮಹಿಳೆ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.
3: ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು.

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರವು ಕಾರ್ಯನಿರ್ವಹಿಸುವುದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಮಹಿಳಾ ಸಾಂತ್ವನ ಕೇಂದ್ರ ಅಂದರೆ ಏನು, ಅದರ ಉದ್ದೇಶ ಏನು, ಅದನ್ನು ಯಾವ ಒಂದು ಕಾರಣಕ್ಕೆ ಸ್ಥಾಪಿಸಲಾಗಿದೆ, ಮತ್ತು ಇದು ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ, ಗೃಹ ಹಿಂಸೆ ಆಗಿರ್ಬೋದು ಅಥವಾ ಕಿರುಕುಳ ಆಗಿರ್ಬೋದು, ಮಾನಸಿಕ ಒತ್ತಡದಂತಹ ಸಮಸ್ಯೆಗಳಿಗೆ ಇದು ಹೇಗೆ ನೆರವಾಗ್ತಿದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಹೆಚ್ ಡಿ ಕೋಟೆ ತಾಲೂಕಿನ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಶೀಲಾರವರು ನಮಗೆ ತಿಳಿಸ್ಕೊಟ್ಟಿದ್ರು. ಸೊ ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಇಂದು ನಾವು ಪ್ರಸಾರ ಮಾಡುತ್ತಿದ್ದೇವೆ. ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
2: ನಮಸ್ಕಾರ. ಮೇಡಮ್ ನಮ್ಮೆಲ್ಲರ ಆತ್ಮೀಯ ಕೇಳುಗರಿಗೂ ಸ್ವಾಗತ, ಜೊತೆಗೆ ನಮಸ್ಕಾರ.
1: ಸೊ ಕಳೆದ ಸಂಚಿಕೆಯಲ್ಲಿ ಈಗ ನಾನು ಮೊದಲೇ ಹೇಳ್ದಂಗೆ ಸಾಕಷ್ಟು ಮಾಹಿತಿಯನ್ನು ಮಹಿಳಾ ಸಾಂತ್ವನ ಕೇಂದ್ರದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ಅದು ಮುಂದುವರೆದು ಈ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ ಈ ಒಂದು ಕಾರ್ಯದಲ್ಲಿ ನೀವು ಮುಂದುವರಿತಾ ಇದ್ದೀರಿ. ಹಾಗಿದ್ರೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ನಿಮ್ಮ ಈ ಒಂದು ಕಾರ್ಯದಲ್ಲಿ ಏನೆಲ್ಲ ಸವಾಲುಗಳಿದೆ, ಅದರಲ್ಲೂ ಮುಖ್ಯವಾಗಿ ಪ್ರಮುಖ ಸವಾಲುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಮೇಡಮ್?
2: ಹಾ ಮೇಡಮ್, ಸಾಂತ್ವನ ಕೇಂದ್ರ ಈಗ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಇದೆ, ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಇದೆ. ಎಲ್ಲರೂ ಕೂಡ ಅದರಲ್ಲೇ ಕಾರ್ಯನಿರ್ವಹಿಸ್ತಾ ಇದೀವಿ. ಇದರ ಒಂದು ಸತ್ಕಾರ್ಯಗಳ ಬಗ್ಗೆ ನಾನು ಈ ಹಿಂದೆ ಕೂಡ ಮಾತಾಡಿದ್ದೀನಿ. ಈಗ ನೀವು ಸವಾಲುಗಳನ್ನ ಕೇಳ್ತಾ ಇದ್ದೀರಾ. ಸವಾಲು ಅಂದ್ರೆ ನಮ್ಗೆ ಇಲ್ಲಿ ಪ್ರತಿನಿತ್ಯ ಸವಾಲೇ, ಮಹಿಳೆಯನ್ನ ಹೇಗೆ ನಾವು ಕಾನೂನಿನ ವ್ಯಾಪ್ತಿಯ ಒಳಗಡೆ ಅವಳಿಗೆ ನ್ಯಾಯ ಹೇಗೆ ಕೊಡಿಸ್ಬೇಕು ಅನ್ನೋದು ಒಂದು ಸವಾಲು. ಮನ ನೊಂದು ಬಂದಂತಹ ಹೆಣ್ಣು ಮಗಳಿಗೆ ನೈತಿಕ ಧೈರ್ಯವನ್ನ ಕೊಡುವುದು ಸಹ ಸವಾಲು. ಅವಳಿಗೆ ಬದುಕಿನ ಮೇಲೆ ಭರವಸೆನೇ ಇರಲ್ಲ, ಆ ಭರವಸೆಯನ್ನ ಮೂಡಿಸೋದು ಕೂಡ ಸವಾಲು. ಜೊತೆಗೆ ಈ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಕಾನೂನನ್ನ ಜಾರಿ ಮಾಡಬೇಕು ಅಂದ್ರೆ ಹೆಣ್ಣು ಮಕ್ಕಳು ಹೇಗೆ ಮನೆಯಿಂದ ಹೊರಗೆ ಬರದೆ ಅವರು ಸುಮ್ಮನೆ ಮೌಖಿಕವಾಗಿ ದೂರುಗಳನ್ನ ಹೇಳ್ತಾರೆ, ಲಿಖಿತವಾಗಿ ದೂರುಗಳನ್ನ ಕೊಡೋದಿಲ್ಲ. ಜೊತೆಗೆ ಗಂಡ ಬೇಡ ಅಂತ ಹೇಳ್ತಾರೆ, ಕೆಲವರು ಹೆಂಡತಿ ಬೇಡ ಅಂತ ಹೇಳ್ತಾರೆ. ಬೇಡ ಅಂದ್ರೆ ಏನು, ಬೇಕು ಅಂದ್ರೆ ಏನು ಅನ್ನೋ ವ್ಯವಸ್ಥೆಯನ್ನ ನಾವು ಹೇಳಿದ್ರು ಅದನ್ನ ತಗೊಳಕ್ಕೆ ಅವ್ರಿಗೆ ಸಿದ್ಧರಿರಲ್ಲ. ಜೊತೆಗೆ ಪ್ರೀತಿಸಿ ನಂಬಿಸಿ ಮೋಸ ಹೋಗಿ ಬಂದಂತಹ ಹೆಣ್ಣು ಮಕ್ಳು ಇರ್ತಾರೆ, ಅವ್ರಿಗೆ ಕೆಲವೊಂದ್ಸಲ ಹೇಗೆ ನಾವು ಇದನ್ನ ಬಿಡಿಸಿ ಹೇಳೋದನ್ನು ಅವ್ರ ತಲೆಗೆ ಹೋಗಲ್ಲ. ಬೇಡಮ್ಮ ಇದನ್ನ ಬಿಟ್ಬಿಡು ಅಂದ್ರೆ ಇಲ್ಲ ನನ್ಗೆ ಅವನೇ ಬೇಕು ಅಂತಾರೆ. ಏ ಬೇಡ ಕಣಪ್ಪ ಅವಳು, ಅವಳ ಪಾಡುಗಳನ್ನ ಬಿಟ್ಬಿಡು, ನೀ ಹಿಂಸೆ ಕೊಡ್ಬೇಡ ಅಂದ್ರೆ ಇಲ್ಲ ನನ್ಗೆ ಅವಳೇ ಬೇಕು ಅಂತಾರೆ. ಜೊತೆಗೆ ಫೋಟೋಸ್ ಇಟ್ಕೊಂಡಿರ್ತಾರೆ, ವಿಡಿಯೋಸ್ ಇಟ್ಕೊಂಡಿರ್ತಾರೆ, ಅದೆಲ್ಲ ಬೇರೆ ಬೇರೆ ತರ ಬ್ಲಾಕ್ ಮೇಲ್ ಮಾಡುವಂತದ್ದು. ಈ ತರ ಹಲವಾರು ಸವಾಲುಗಳು ಆಯಾ ಸಮಸ್ಯೆಗೆ ಸೀಮಿತವಾಗಿ ಪ್ರತಿನಿತ್ಯ ಇರುತ್ತೆ. ನಾವ್ಯಾರು ಇದನ್ನ ಹಲ್ಲೆಗೆಳೆಯಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಇಲಾಖೆಗೆ ಹೋಗ್ತೀರಾ, ಅಲ್ಲೊಂಥರ ಸವಾಲು ಇರುತ್ತೆ. ವಕೀಲರ ಮುಂದೆ ಹೋಗ್ತೀರಾ, ಅಲ್ಲೊಂಥರ ಸವಾಲು ಇರುತ್ತೆ. ಉಚಿತ ಕಾನೂನು ಪ್ರಾಧಿಕಾರಕ್ಕೆ ಹೋಗ್ತೀರಾ, ಅಲ್ಲೊಂಥರ ಸವಾಲು ಇರುತ್ತೆ. ಯಾಕಂದ್ರೆ ಕಾನೂನಿನಲ್ಲಿ ಬೇಕಿರುವುದು ಕಾನೂನಿಗೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಮಾತ್ರ. ಈಗ ವಿವಾಹಿತ ಮಹಿಳೆ, ವಿವಾಹಿತ ಪುರುಷ ಇಬ್ರು ಒಬ್ರಿಗೊಬ್ರು ಏನೋ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾರೆ, ವರ್ಷಾನು ವರ್ಷ ಜೊತೆ ಇರ್ತಾರೆ, ಆಮೇಲೆ ಆಮೇಲೆ ನೋಡಿದ್ರೆ ಅವನೆಲ್ಲ ಒಂದ್ ಕಡೆ ಅವಳಿಗೆ ಮೋಸ ಮಾಡ್ತಾ ಇರ್ತಾನೆ. ಅದನ್ನೇ ಹೇಳಿದ್ರೆ ಅವರು ಮೊದಲನೇ ಗಂಡನಿಗೆ ಯಾಕೆ ಡೈವರ್ಸ್ ಕೊಟ್ಟಿಲ್ಲ ಅಂತಕ್ಕಂತ ಪ್ರಶ್ನೆ ತರ್ತಾರೆ. ಇದನ್ನ ಕೇಳಿದ್ರೆ ಈ ರೀತಿ ಮಾಡಿದ್ದಿವ್ರು ತಪ್ಪಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಈ ತರ ಹಲವಾರು ಸವಾಲುಗಳು ಆಯಾ ಸಮಸ್ಯೆಗೆ ಪೂರಕವಾಗಿ ಪ್ರತಿನಿತ್ಯ ನಾವು ಎದುರಿಸ್ತಾ ಇದೀವಿ. ಆದ್ರೂ ಕೂಡ ನಾವು ಎದುರಿಸ್ತಾ ಇರೋ ಸಮಸ್ಯೆಗಿಂತ ಹೆಚ್ಚಾಗಿ ನಮ್ಮ ಮುಂದೆ ಬರುವಂತಹ ಹೆಣ್ಣು ಮಗಳ ಸಮಸ್ಯೆಯನ್ನು ನಾವು ಮನಗಂಡು ಅದಕ್ಕೆ ಅವಳಿಗೆ ಉತ್ತರವಾಗಿ ನಿಲ್ಲೋದ್ರಿಂದ ನಮ್ಮ ಸವಾಲುಗಳನ್ನೆಲ್ಲ ನಾವಿಲ್ಲಿ ಮರೆತು ಬಿಟ್ಟಿದ್ದೀವಿ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಕೇಳುವಂತಹ ಧೈರ್ಯ, ಕಾನೂನಿನ ಅರಿವು, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಆ ಕಾನೂನುಗಳನ್ನ ನಾವು ಸದ್ಬಳಕೆ ಮಾಡುವಂತಹ ಧೈರ್ಯ, ಪ್ರಶ್ನೆ ಮಾಡುವಂತಹ ಒಂದು ನಮಗೆ ಶಕ್ತಿ ಇದ್ರೆ ಎಲ್ಲಾ ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲದಕ್ಕೆ ನಮ್ಮ ಜಗತ್ತಿನ ವಿಶ್ವದ ಅತ್ಯಂತ ದೊಡ್ಡ ಬೃಹತ್ ಅತ್ಯಂತ ಸುಂದರವಾದ ಈ ಸಂವಿಧಾನದ ಅಡಿಯಲ್ಲಿ ನಮಗೆ ಆಯ್ಕೆಗಳಿವೆ. ಹಾಗಾಗಿ ಸಂವಿಧಾನ ಇರುವುದರಿಂದ

0: ನಮಗೆ ಸವಾಲುಗಳನ್ನ ಒಂದಿಷ್ಟು ನಾವು ಹೆದರ್ಸಿದ್ರು ಕೂಡ ಅದಕ್ಕೆ ನಮ್ಗೆ ಉತ್ತರವಾಗಿ ಒಂದು ಶಕ್ತಿ ಇರೋದ್ರಿಂದ ನಾವು ಸವಾಲುಗಳನ್ನ ಮರೆತು ಇದನ್ನ ಹೆದರ್ಸ್ಲೇಬೇಕು, ನಮ್ಗೆ ಈ ರೀತಿ ಹೋದ್ರೆ ಹಿಂಗಾಗುತ್ತೆ, ಹಿಂಗೋದ್ರೆ ಹಿಂಗಾಗುತ್ತೆ ಅಂತಕ್ಕಂತಹ ಒಂದು ಜ್ಞಾನವನ್ನ ಬೆಳೆಸ್ಕೊಂಡು ನಾವು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಲಿಕ್ಕೆ ಪಣ ತೊಟ್ಟಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್, ಪ್ರತಿ ದಿನ ಆಗಿರ್ಬೋದು ಅಥವಾ ಪ್ರತಿ ಒಂದು ಕೇಸ್ನಲ್ಲೂ ಒಂದು ಸವಾಲುಗಳನ್ನ ಎದುರಿಸಿ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಹಾಗಿದ್ರೆ ಒಂದು ಯಶಸ್ವಿ ಪ್ರಕರಣದ ಉದಾಹರಣೆಯನ್ನ ನಮ್ಗೆ ಮತ್ತು ನಮ್ಮ ಕೇಳುಗರಿಗೆ ಹಂಚ್ಕೊಳ್ಳೋದಾದ್ರೆ ಮೇಡಮ್.
0: ಓಕೆ, ನಾನು ಹಲವಾರು ಈ ಹಿಂದೆ ಕೂಡ 10 ವರ್ಷದಿಂದ ನಾನು ನಿಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ನಾನು ಹಲವಾರು ಕೇಸ್ಗಳನ್ನ ಈ ಹಿಂದೆ ಹೇಳ್ತಾ ಬಂದಿದ್ದೀನಿ, ಬಟ್ ತುಂಬಾ ಹೇಳ್ಬಿಟ್ಟಿದ್ದೀನಿ, ಹಾಗಾಗಿ ಹೊಸ್ತಾಗಿ ಯಾವ್ದಾದ್ರು ಒಂದು ಹೇಳಕ್ ಇಷ್ಟಪಡ್ತೀನಿ. ಇಬ್ಬರು ಕೂಡ ವಿದ್ಯಾವಂತರಾಗಿರ್ತಾರೆ, ಒಂದು ಹೆಣ್ಣು ಮಗಳು ಜೊತೆಗೆ ಗಂಡ ಹೆಂಡತಿ ಇಬ್ರು ವಿದ್ಯಾವಂತರಾಗಿರ್ತಾರೆ. ಜೊತೆಗೆ ಒಂದೇ ಮನೆಯಲ್ಲಿ ವಾಸ ಇದ್ರೂ ಕೂಡ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಬೇಸತ್ತು ವಿಚ್ಛೇದನಕ್ಕೆ ಹೋಗಿ ಅರ್ಜಿ ಹಾಕ್ಬಿಟ್ಟಿರ್ತಾನೆ. ಸೊ ಅವಳಿಗೆ ವಿಚ್ಛೇದನದ ನೋಟಿಸ್ ಮನೆಗೆ ಬಂದಾಗ್ಲೇ ಆಕೆಗೆ ಗೊತ್ತಾಗುತ್ತೆ, ಓ ನನ್ಗೆ ಇದು ಡೈವರ್ಸ್ ಇದು ಅಂತ. ಅವಳಿಗೆ ಗೊತ್ತೇ ಇರೋದಿಲ್ಲ ಯಾಕೆ ಇವನು ಡೈವರ್ಸ್ ಹಾಕಿದ್ದಾನೆ ಅಂತ ಕೂಡ ಗೊತ್ತಿರೋದಿಲ್ಲ. ಆಮೇಲೆ 2 ಡೇಟ್ ಆದ್ಮೇಲೆ ಅವಳು ನನ್ನ ಹತ್ರ ಬರ್ತಾಳೆ, ಮೇಡಮ್ ನನ್ನೊಂದಿಗೆ ಚೆನ್ನಾಗೇ ಇದ್ದ ಮೇಡಮ್, ನಮ್ಮ ಮನೆಯವ್ರ ಜೊತೆ ಎಲ್ಲ ಚೆನ್ನಾಗೇ ಮಾತಾಡ್ಕೊಂಡಿದ್ದ ಮೇಡಮ್, ಇದ್ದಕ್ಕಿದ್ದಂಗೆ ಹಿಂಗೆ ಡೈವರ್ಸ್ ನೋಟಿಸ್ ನನ್ನ ಕೋರ್ಟ್ ಇಂದ ಬಂದ್ಬಿಟ್ಟಿದ್ದೆ ಮೇಡಮ್, ದಯಮಾಡಿ ನನಗೆ ನೀವು ಇದಕ್ಕೆ ಮಾಹಿತಿ ಮತ್ತು ಸಲಹೆಯನ್ನ ಕೊಡಿ ಅಂತ. ನೋಡಿ ಎಂತಹ ಸದ್ವಿಗ್ಧ ಪರಿಸ್ಥಿತಿ. ನ್ಯಾಯಾಂಗವನ್ನ ನಾವು ಗೌರವಿಸ್ಬೇಕು, ನ್ಯಾಯಾಂಗಕ್ಕೆ ಹೋಗಿರೋದನ್ನ ನಾ ಪ್ರಶ್ನೆ ಮಾಡೋಂಗಿಲ್ಲ, ಅವನ್ನ ನೀನು ಯಾಕೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ಯಾ ಅಂತ ಕೇಳೋಂಗಿಲ್ಲ. ಆದ್ರೂ ಕೂಡ ಹೆಣ್ಣು ಮಗಳಿಗೆ ನಾನು ಸಲಹೆ ಸೂಚನೆಯನ್ನ ಕೊಡ್ಲೇಬೇಕು, ಅವಳ ಬದುಕನ್ನ ಕಟ್ಟಕ್ಕೆ ಸಹಾಯ ಮಾಡ್ಲೇಬೇಕು. ಹಾಗಾಗಿ ನಾನು ಸೀದೆ ಏನ್ ಮಾಡ್ದೆ, ಆ ಹೆಣ್ಮಗಳನ್ನ ಕರ್ಕೊಂಡು ಆ ಯಾರು ಅರ್ಜಿಯನ್ನ ಕಳಿಸಿದ್ರು ಆ ವಕೀಲರಿಗೆ ಹೋಗಿ ನಾನು ಎಲ್ಲಾ ಸಮಸ್ಯೆನ, ಇವಳ ಒಂದು ಸಮಸ್ಯೆ ಮತ್ತೆ ಅವ್ರದ್ದೇನು ಸಮಸ್ಯೆ, ಅವ್ರು ಹೇಳ್ದಂಗೆ ಯಾವ ರೀತಿ ಬಂದು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ಇದನ್ನೆಲ್ಲ ನಾನು ಆ ವಕೀಲರಿಗೆ ನಾನು ಮನ ಒರಿಕೆ ಮಾಡಿಕೊಟ್ಟೆ. ಏನೋ ಅವರು ಕೂಡ ಪಾಪ ನನಗೆ ಸಹಕಾರ ಕೊಟ್ರು, ಗಂಡ ಹೆಂಡತಿಯನ್ನ ಇಬ್ಬರನ್ನು ಕೂಡ ನನ್ನ ಕೇಂದ್ರಕ್ಕೆ ಕರೆಸಿ ನಾನು ಮಾತನಾಡಿ ಇಬ್ಬರನ್ನು ಮನವೊಲಿಸ್ದೆ. ಅಷ್ಟಕ್ಕೆ ಅವನೇನ್ ಮನವೊಲ್ತಿಲ್ಲ, ಸ್ವಲ್ಪ ಅವರು ನನಗೆ ನೀವು ಹಂಗ್ ಮಾಡ್ತಾ ಇದ್ದೀರಾ ಹಿಂಗ್ ಮಾಡ್ತಾ ಇದ್ದೀರಾ, ಆ ಕೋರ್ಟ್ಗೆ ಹೋಗಿದ್ರು ನೀವು ನನ್ನನ್ನ ಕರೆಸಿದ್ರೆ ತಪ್ಪು, ಇಲ್ಲ ಇಲ್ಲ ನೀವು ಕೋರ್ಟ್ಗೆ ಹೋಗಕ್ಕಿಂತ ಮುಂಚೆನೆ ನನ್ನ ಹತ್ರ ಬಂದಿದ್ದು ಅಂತ ಎಲ್ಲ ನಾ ಹೇಳಿ ಕೊನೆಗೆ ಹೆಂಗೋ ಒಂದು ಮಾಡಿ ಇಬ್ಬರನ್ನು ರಾಜಿ ಮಾಡಿ ಈಗ ಕೋರ್ಟಲ್ಲಿ ಅವರಿಬ್ರು ರಾಜಿ ಆಗೋ ತರ ಮುಚ್ಚಳಿಕೆ ಮಾಡಿ ಅವರಿಬ್ರನ್ನ ಒಂದು ಮಾಡಿ ಒಂದಾಗಿದ್ದಾರೆ ಮೇಡಮ್. ಸವಾಲಿದು ಹೆದರಿದ್ರೆ ಇಲ್ಲಮ್ಮ ಕೋರ್ಟ್ ಬಂದಿದೆ ನಾನು ಇದನ್ನ ಏನು ಮಾಡಕ್ಕಾಗಲ್ಲ, ನೀನು ಒಂದು ಲಾಯರ್ ಹಿಡ್ಕೊಂಡು ವಕಾಲತ್ತು ಹಾಕೊಂಡು ನೀ ಕೋರ್ಟ್ಗೆ ಹೋಗು ಅಂತ ನಾ ಹೇಳ್ಬಿಟ್ಟಿದ್ರೆ ಇವತ್ತು ಅವಳು 3 ವರ್ಷ ಅಲ್ಲ, ಈಗ 3 ತಿಂಗಳು ಒಳಗಡೆನೆ ಈಗ ನಮ್ಮ ಹತ್ರ ಬಂದೀಗ 1 ತಿಂಗಳಾಯ್ತು ಅಷ್ಟೇ, ಈಗ ಆರಾಮಾಗಿ ಇಬ್ರು ಬೇರೆ ಮನೆ ಮಾಡಿ ಇಬ್ರು ಒಟ್ಟಿಗೆ ಆರಾಮಾಗಿದ್ದಾರೆ, ಯಶಸ್ವಿ ಆಯ್ತಲ್ವಾ ಇದು,
1: ಖಂಡಿತ
0: ಇಬ್ರಿಗೂ ಒಳ್ಳೇದಾಯ್ತು, ಇಬ್ರಿಗೂ ಕೆಟ್ಟದಾಗಿಲ್ಲ, ಇಬ್ರಿಗೂ ಒಳ್ಳೇದಾಯ್ತು. ಸೊ ಈ ತರ ಹಲವಾರು ಸಮಸ್ಯೆಗಳು, ಅದು ವಿದ್ಯಾವಂತರು ಕೂಡ ಈ ತರ ಮಾಡ್ತಾರಲ್ಲ ಅದು ತುಂಬಾ ಬೇಜಾರಾಗುತ್ತೆ, ವಿದ್ಯಾವಂತರು ಮಾಡ್ತಾರಲ್ಲ ಅದು ತುಂಬಾ ನೋವಾಗ್ತದೆ. ವಿದ್ಯೆ ಮನುಷ್ಯನಿಗೆ ಅರಿವನ್ನು ಕೊಡ್ಬೇಕು, ಸಾಮಾಜಿಕ ಕಳಕಳಿಯನ್ನ ಕೊಡ್ಬೇಕು ಅಲ್ವಾ, ಅದು ಕೊಟ್ಟಿಲ್ಲ ಅಂದ್ಮೇಲೆ ನಾವೇನ್ ವಿದ್ಯಾವಂತರಾಗಿ ಏನು ಉಪಯೋಗ. ಸೊ ಇಂತಹ ಸವಾಲುಗಳು ಇಂತಹ ಸಮಸ್ಯೆಗಳು ಕೌಟುಂಬಿಕ ವ್ಯವಸ್ಥೆ ಅಡಿನಲ್ಲಿ ಪ್ರತಿನಿತ್ಯ ಇರುತ್ತೆ. ಅಂದ್ರೆ ನಾನು ಹೆಣ್ಮಗಳದೇನು ತಪ್ಪಿಲ್ಲ ಅಂತ ಹೇಳಲ್ಲ, ಅವಳು ನಡ್ಕೊಂಡ್ರದ ಅವ್ನು ನೋವಾಗಿದ್ದಕ್ಕೆ ನಂಗ್ ಮಾಡಿರ್ಬಹುದೇನೋ ನಾ ಇಲ್ಲ ಅಂತ ಹೇಳಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಒಂದು ನೋಟಿಸ್ ಕಳಿಸಿನಾದ್ರೂ ಡೈವರ್ಸ್ ಕೊಟ್ಟಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ಸೊ ಇಂತಹ ಸಮಸ್ಯೆಗಳು ಪ್ರತಿನಿತ್ಯ ಕಣ್ಣಿಗೆ ಕಾಣದಂಗೆ ಈಗ ಎಷ್ಟೋ ಜನಕ್ಕೆ ಮೇಡಮ್ ನನಗೆ ಗೊತ್ತಿರೋಂಗೆ ನೋಟಿಸ್ಗಳನ್ನ ಪಾಪ ಕೆಲವು ಹೆಣ್ಮಕ್ಳು ತಗೊಳ್ಳದಂಗೆ ವಿಚ್ಛೇದನ ಆಗೋಗ್ಬಿಟ್ಟಿದೆ ಎಕ್ಸ್ಪಾರ್ಟಿನಲ್ಲಿ, ಕೋರ್ಟ್ಗೆ ಹೋಗಲ್ಲ, ವಕಾಲತ್ತು ಹಾಕಕ್ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ, 3-4 ನೋಟಿಸ್ ಬಂದಿರುತ್ತೆ, ಹೇಳಲ್ಲ ಕೇಳಲ್ಲ ಇವರು ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿರಲ್ಲ, ಓ ಎಕ್ಸ್ಪಾರ್ಟಿ ಇದ್ರಲ್ಲೇ ವಿಚ್ಛೇದನ ಕೂಡ ಕೆಲವೊಂದು ಆಗೋಗ್ಬಿಟ್ಟಿದೆ. ಏನೋ ಈ ಹೆಣ್ಮಗಳು ಪಾಪ ತತ್ಕ್ಷಣ ಇಲ್ಲಿ ಬಂದಿರೋದ್ರಿಂದ ಅವ್ಳಿಗೆ ಏನೋ ಸಹಾಯ ಆಯ್ತು, ಒಂದ್ ವೇಳೆ ಬರದೇ ಇದ್ದಿದ್ರೆ
1: ಮಾತಾಡ್ತಾ ಹೇಳಿದ್ರೆ ಈಗ ಸಾಕಷ್ಟು ಮಹಿಳೆಯರು ಮುಂದೆ ಬರಲ್ಲ ಸಹಾಯ ಪಡ್ಕೊಳ್ಳೋದಕ್ಕೆ, ಅಥವಾ ಅವ್ರಿಗೆ ಗೊತ್ತೇ ಇರಲ್ಲ ಎಲ್ಲಿ ಹೋದಗಿ ನಾವು ನ್ಯಾಯ ಪಡ್ಕೋಬೇಕು ಅಂತ. ಸೊ ಅದರಲ್ಲೂ ಕೆಲವೊಬ್ರು ಗೊತ್ತಿದ್ರು ಮುಂದೆ ಬರಲ್ಲ, ಇದಕ್ಕೆ ಕಾರಣ ಏನಾದ್ರೂ ತಿಳಿಸ್ಬೋದಾ?
0: ಅದೇ ನಾ ಹೇಳದ್ ಏನು ಅಂತ ಹೇಳಿದ್ರೆ ನೋಡಿ, ನಮ್ಗೀಗ ಅನಾರೋಗ್ಯ ಆಗುತ್ತೆ, ತಲೆನೋವು ಬರುತ್ತೆ, ಜ್ವರ ಬರುತ್ತೆ, ನಾವೇನ್ ಮಾಡ್ತೀವಿ, ಔಷಧಿ ತಗೊಳ್ಳಲ್ವಾ ನಾವು?
1: ಖಂಡಿತ.
0: ಕೌಟುಂಬಿಕ ಕಲಹ ಕೂಡ ಒಂದು ಬಾಧೆ, ಅದು ಕೂಡ ಒಂದು ಕಾಯಿಲೆ ಅಲ್ವಾ, ಔಷಧಿ ತಗೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗುತ್ತಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ತೀರಾ? ಅಲ್ಲೋಗಿ ಔಷಧಿ ತಗೊಳ್ಳಿ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದ್ರೆ ನಿಮ್ಗೆ ಔಷಧಿ ತಗೋತೀರಾ? ಮಾತುಕತೆಯಲ್ಲಿ ಇಲ್ಲೇ ತಗೋಬೋದಾ? ತಗೊಳ್ಳಿ. ಒಟ್ಟಾರೆಯಾಗಿ ನಿಮ್ಮ ನೋವಿಗೆ ನೀವು ಮುಲಾಮನ್ನ ಹಚ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಮೌನವಾಗಿದ್ರೆ ಅದು ಒಳ್ಳೇದಲ್ಲ. ಯಾಕಂದ್ರೆ ಇದು ಖಿನ್ನತೆಗೆ

0: ಕಾರಣ ಆಗ್ತದೆ. ನಿಮ್ಮ ಮನೆಯ ಶಾಂತಿಯ ಒಂದು ವಾತಾವರಣ ಕೆಡಲಿಕ್ಕೆ ಕಾರಣ ಆಗ್ತದೆ. ಆತ್ಮಹತ್ಯೆಗೆ ಪ್ರೇರಣೆ ಆಗ್ತದೆ ಅಲ್ವಾ? ಯಾರು ಇಲ್ಲ ನನ್ಗೆ, ಯಾರು ಹೇಳೋರು ಕೇಳೋರು ಇಲ್ಲ ಅನ್ಬಿಟ್ಟು ತೆಗೆದು ನೇಣಾಕೊಂಡ್ಬಿಡೋದು, ಹೋಗಿ ಒಳೆ ಬಿದ್ದು ಬಿಡೋದು, ಮಕ್ಳ ಜೊತೆ ಸತ್ತೋಗ್ಬಿಡೋದು, ಏನೇನೋ ತಿನ್ಕೊಂಡು ಮಕ್ಳಿಗೂ ಸಾಯಿಸಿ ತಾನೂ ಸಾಯುವಂತದ್ದು. ಸೊ ಈ ತರ ಎಲ್ಲ ಮಾಡೋದು ನೀವು ಮೌನವಾಗಿ ಇರೋದ್ರಿಂದ ಇಂತಹ ಘಟನೆಗಳು ವಿಚಲಿತಕ್ಕೆ ನಿಮ್ಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಕೇಳುಗರು, ನೀವು ಯಾವತ್ತೂ ಕಾನೂನು ಅಂತಕ್ಕಂಥದ್ದು ದೊಡ್ಡದು, ಸರ್ವರಿಗೂ ಈ ನೆಲದ ಕಾನೂನಿನಲ್ಲಿ ಅವಕಾಶ ಇದೆ, ರಕ್ಷಣೆಗೆ ಇದೆ. ಸೊ ಹಾಗಾಗಿ ನೀವು ಭಯವನ್ನ ತೆಗೆದುಕೊಳ್ಳದೆ ಹೇಗೆ ನೀವು ತಲೆನೋವು ಮೈಕೈ ನೋವು ಜ್ವರ ಬಂದ್ರೆ ಹೇಗೆ ನೀವು ಔಷಧಿಯನ್ನು ತಗೊಳ್ತಿರೋ ಹಾಗೆ ನಿಮ್ಮ ಕೌಟುಂಬಿಕ ಹಿಂಸೆಗೆ ನಿಮ್ಮ ಕಲಹಕ್ಕೆ ನೀವು ಮುಲಾಮನ್ನ ತಗೊಳ್ಳಿ, ಕಾನೂನಿನ ಮುಲಾಮನ್ನ ಹಚ್ಕೊಳ್ಳಿ. ಇದರಿಂದ ನಿಮ್ಮ ಬಾಧೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಹಾಗಿದ್ರೆ ಈ ಸಮಾಜದವರು ಮತ್ತು ಕುಟುಂಬದವರು ಮಹಿಳೆಯರಿಗೆ ಯಾವ ರೀತಿ ಬೆಂಬಲ ನೀಡಬೇಕು ಅಂತ ಹೇಳ್ತೀರಿ ಮೇಡಮ್?
0: ಹಾ ಮೇಡಮ್, ಇದು ಒಂದು ಅತ್ಯಂತವಾದ ಗಟ್ಟಿಯಾದ ಪ್ರಶ್ನೆ ಮೇಡಮ್, ಪ್ರತಿಯೊಬ್ರು ಕೇಳಲೇಬೇಕಾದಂಥದ್ದು ಮೇಡಮ್. ಹೆಣ್ಣಿಗೆ ನೈತಿಕ ಬಲ ಮೊದಲು ತವ್ರ ಮನೆಯಿಂದ ಕೊಡ್ಬೇಕು ಮೇಡಮ್. ನೀವು ಹೆಣ್ಣನ್ನ ಮದುವೆ ಮಾಡಿದ ತಕ್ಷಣನೇ ಅದೇನೋ ಗಾದೆ ಬೇರೆ ಹೇಳ್ಬಿಡ್ತಾರಪ್ಪ, ಅದೇನು ಕೊಟ್ಟೆಣ್ಣು
1: ಕುಲಕ್ಕೆ
0: ಹೆಂಗಪ್ಪ ಹೊರಗಾಗ್ತೀರಾ? ಅವಳು ಹೋಗಿರೋದ ಇನ್ನೊಂದ್ ಮನೆಗೆ ಬೆಳಕ್ ಮಾಡ್ಲಿಕ್ಕೆ, ಅವಳು ಕುಲಕ್ಕೂ ಹೊರಗಲ್ಲ, ಸಮಾಜಕ್ಕೂ ಹೊರಗಲ್ಲ, ನಿಮಗೂ ಹೊರಗಲ್ಲ. ಒಂದ್ ತಪ್ಪು ಮಾಡ್ತಾಳ, ಅವಳನ್ನ ಕ್ಷಮಿಸಿ ನೀವು ಮನೆಗೆ ಸೇರ್ಸಲ್ಲ, ಅವಳೇನೋ ಮಾಡಿದ್ಲು ನಮ್ಗಿನ್ ಬೇಡ. ಇದು ನೀವು 16 ವರ್ಷದ ಹೆಣ್ಮಗು ಮಾಡಿದ್ರು ಇದೇ ಹೇಳ್ತೀರಾ, 25 ವರ್ಷದ ಯುವತಿ ಮಾಡಿದ್ರು ನೀವ್ ಇದನ್ನೇ ಹೇಳ್ತೀರಾ, 35 ವರ್ಷದ ಮಹಿಳೆ ಮಾಡಿದ್ರು ನೀವ್ ಇದನ್ನೇ ಹೇಳ್ತೀರಾ, ಕೊನೆಗೆ 50 ವರ್ಷದ ವಯೋವೃದ್ಧೆ ಮಾಡಿದ್ರು ನೀವ್ ಇದನ್ನೇ ಹೇಳ್ತೀರಾ. ಯಾಕೆ ನೀವು ಕ್ಷಮೆನೇ ಇಲ್ವಾ? ಹೆಣ್ಣು ಮಾತ್ರ ತಪ್ಪು ಮಾಡುತ್ತಾ ಈ ಜಗತ್ತಲ್ಲಿ? ಗಂಡು ತಪ್ಪು ಮಾಡೇ ಇಲ್ವಾ? ಸೊ ನೀವು ನೈತಿಕ ಬಲ ಎಲ್ಲಿ ಕೊಡ್ತಾ ಇದ್ದೀರಿ? ಸಮಾಜನೂ ಕೊಡಲ್ಲ, ಮನೇನೂ ಕೊಡಲ್ಲ, ಗಂಡನ್ ಮನೆಯವರು ಕೊಡಲ್ಲ, ಯಾಕೆ ಎತ್ತವರೇ ಕೊಡಲ್ಲ. ಎಷ್ಟು ಜನ ಮನೆಯಿಂದ ಇವತ್ತು ಹೊರಗಾಕಿದ್ದಾರೆ ಮೇಡಮ್ ಹೆಣ್ಮಕ್ಳನ್ನ, ಪ್ರೀತಿಸಿ ಮೋಸ ಹೋದ ಹೆಣ್ಮಕ್ಳು ನೀವ್ ಮನೆಗ್ ಸೇರ್ಸಲ್ಲ, ಗಂಡನಿಂದ ದೌರ್ಜನ್ಯಕ್ಕೊಳಗಾದವಳು ನೀವು ಏನೇ ಇದ್ರು ಹೋಗ್ ಹೋಗ್ ಗಂಡ ಮನೆಗ್ ಹೋಗು, ಏನು ಹೇಳ್ಬೇಡ, ಇಲ್ಲಿ ಬರ್ಲೇಬೇಡ ನೀನು, ಹೋಗ್ ಹೋಗ್ ಹೋಯ್ತಾ ಇರು. ಎಲ್ಲಿ ಹೋಗ್ಬೇಕು? ಆಲಿಸಿ, ನೋವನ್ನ ಕೇಳಿ, ಕರೆಸಿ, ನೀವೇ ಮಾತಾಡಿ. ಮನೇಲಿ ಯಾರು ಒಬ್ರು ಇರಲ್ವಾ ದೊಡ್ಡವರು? ಒಬ್ರಾದ್ರೂ ಕೂತು ಏನೋ ನೀನ್ ನೋವು ಅಂತ ಕೇಳಿ. ಎಷ್ಟೋ ಜನರಿಗೆ ಇವತ್ತು ನೋವುಗಳನ್ನ ಹೇಳಲಿಕ್ಕೆ ಅವಕಾಶ ಇಲ್ಲದೆ ಸತ್ತೋಗ್ಬಿಟ್ಟಿದ್ದಾರೆ ಮೇಡಮ್, ಮಣ್ಣಲ್ಲಿ ಮಣ್ಣಾಗೊಂಟೋಗ್ಬಿಟ್ಟವೆ ದಿನನಿತ್ಯ ಹೆಣ್ಮಕ್ಳು. ಎಲ್ಲೋ ಕೇಳ್ತಾರೆ, ಎಲ್ಲೇ ಹೋದ್ರು ಒಂದೇ, ಅಲ್ಲೋಗ್ ಬಾಳು ಅಷ್ಟೇ. ಏನ್ ಮಾಡ್ಬೇಕು ಮೇಡಮ್? ನೀವೆಲ್ ಕೊಡ್ತಾ ಇದ್ದೀರಿ ನೈತಿಕ ಬಲ ಮನೆಯವರಾಗಿ? ಎತ್ತವರು ನೀವೇ ಕ್ಷಮಿಸಲ್ಲ ಅಂದ್ಮೇಲೆ ಸಮಾಜ ಕ್ಷಮಿಸುತ್ತಾ? ನೋಡೋರು ಕ್ಷಮಿಸ್ತಾನ? ಸೊ ದಯ ಮಾಡಿ ನನ್ನ ಕೇಳುಗರಲ್ಲಿ ಒಂದೇ ಒಂದು ವಿನಂತಿ, ಹೆಣ್ಣನ್ನ ನೀವು ಅವಳ ತಪ್ಪುಗಳನ್ನೇ ನೀವು ಎತ್ತಾಡ್ಬೇಡಿ, ಅವಳನ್ನ ಬರೀ ಕೆಟ್ಟವಳಾಗೇ ನೋಡ್ಬೇಡಿ, ಅವಳ ತಪ್ಪುಗಳಿಗೆ ಕಾರಣ ಏನು ಹೇಳಿ ಅವಳಿಗೆ ಸಮಾಧಾನ ಮಾಡಿ, ಅವಳ ತಪ್ಪಾದ ಸಮಸ್ಯೆಗೆ ಪರಿಹಾರವನ್ನ ಹುಡುಕಿ ಅವಳ ಸರಿದಾರಿಗೆ ತಂದು ಸಮಾಜವನ್ನ ನೀವು ಒಂದು ಸರಿದಾರಿಗೆ ತಂದ್ರೆ ನೀವು ಹೆಣ್ಣನ್ನ ಗೌರವಿಸೋದ್ರಲ್ಲಿ ಅರ್ಥ, ಮಹಿಳಾ ದಿನಾಚರಣೆಗಳನ್ನ ಮಾಡೋದ್ರಲ್ಲಿ ಅರ್ಥ, ನೀವು ವೇದಿಕೆಗಳಲ್ಲಿ ನಿಂತ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರೆ ಸಾಲದು, ಇದನ್ನ ನಿಮ್ಮ ಮನೆಗಳಿಂದ ಸಮಾಜದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಆದ್ರೆ ಹೆಣ್ಣನ್ನ ನೀವು ನಡತೆಗೆಟ್ಟವಳು ಅಂತವಳು ಇಂಥವಳು ಎಷ್ಟು ಪದ ಬಳಕೆ ಮಾಡ್ತಾರಪ್ಪ ಹೆಣ್ಣಿಗೆ ಅಂದ್ರೆ ಅಷ್ಟು ಕೆಟ್ಟ ಪದಗಳು ಬಳಕೆ ಹೆಣ್ಣು. ಸೊ ನಾವು ಬರೀ ತತ್ವ ಸಿದ್ಧಾಂತಗಳನ್ನ ಭಾಷಣಗಳಲ್ಲಿ ಓದ್ಲಿಕ್ಕೆ ಮಾತ್ರ ಸೀಮಿತ ಇಡ್ತೀರಾ? ಸಮಾಜದಲ್ಲಿ ನೀವು ಮಾಡಲ್ವಾ ಅದನ್ನ? ಸೊ ಹಾಗಾಗಿ ಹೆಣ್ಣನ್ನ ಗೌರವಿಸೋದು ಅನ್ನೋದು ಬರೀ ನಾಲಿಗೆನಲ್ಲಿ ಆಗ್ಬಾರ್ದು, ದೃಷ್ಟಿಕೋನದಿಂದ ಆಗ್ಬೇಕು, ಅದು ನಿಮ್ಮ ಮನೆಯಿಂದ ಆಗ್ಬೇಕು. ಹೆಣ್ಣಲ್ಲಿ ತಪ್ಪು ಒಪ್ಪುಗಳು ಬಂದಾಗ ನೈತಿಕವಾಗಿ ನಿಂತು ಅವಳಿಗೆ ಬೆನ್ನೆಲುಬಾಗಿ ನಿಂತು, ಅಂದ್ರೆ ಅವಳ ತಪ್ಪುಗಳಿಗೆ ನೀವು ಬೆಂತಟ್ಟಿ ಅಂತ ನಾ ಹೇಳ್ತಾ ಇಲ್ಲ, ಆದ ತಪ್ಪುಗಳಿಗೆ ಕಾರಣವನ್ನ ಹೇಳಿ ಅವಳನ್ನ ಸರಿದಾರಿಗೆ ತಂದು ಅವಳ ಸಮಸ್ಯೆನ ಬಗೆಹರಿಸಲು ನೈತಿಕವಾಗಿ ಜೊತೆ ನಿಲ್ಲಿ ಅಂತಷ್ಟೇ ನಾನು ನಿಮ್ಮ ಮೂಲಕ ಬೇಡಿಕೆ ಇಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್. ಅಂದ್ರೆ ಒಟ್ಟಾರೆ ಕುಟುಂಬದವರು ಮಹಿಳೆಗೆ ಸಹಕಾರ ನೀಡೋದ್ರ ಜೊತೆಗೆ ಸಮಾಜದವರು ಸಹ ಬೆಂಬಲವನ್ನ ನೀಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ
0: ಮೇಡಮ್. ಸಮಾಜದಲ್ಲಿ ಹೆಣ್ಣನ್ನ ನಿಂದಿಸ್ಬೇಡಿ, ಗೌರವಿಸಿ. ಅಟ್ಲೀಸ್ಟ್ ಗೌರವಿಸಕ್ಕಾಗಲ್ವಾ? ಪದ ಬಳಕೆ, ನಮ್ಮನ್ನ ನೋಡೋ ದೃಷ್ಟಿಗಳನ್ನ ನೀವು, ನಮ್ಮನ್ನ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಹೆಣ್ಣು. ಸೊ ಹೆಣ್ಣನ್ನ ನೀವು ಹೆಣ್ಣಾಗಿ ನೋಡಿ, ಅವಳಗಳ ಪಾಡಿಗೆ ಅವಳನ್ನ ಬದುಕಕ್ಕೆ ಬಿಡಿ, ಸಮಾಜದ ದೃಷ್ಟಿಕೋನವನ್ನ ನೀವು ಬದಲಿಸಿ ಅಂತ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಮಹಿಳೆಯರು ತಮ್ಮ ಹಕ್ಕುಗಳನ್ನ ತಿಳ್ಕೊಬೇಕು ಅಂದ್ರೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಮೇಡಮ್?
0: ಹೆಣ್ಣು ಮಹಿಳೆಯರು ಈಗ ಸುಮ್ಸುಮ್ನೆ ಕೂತ್ಕೊಂಡು ಟಿವಿನಲ್ಲಿ ನೀವು ಅದು ಇದು ನೋಡೋ ಬದಲು, ಧಾರಾವಾಹಿಗಳಿಗೆ ನೀವು ಅಭ್ಯಾಸವನ್ನ ನೀವು ಮಾಡ್ಕೊಳ್ಳುವ ಬದಲು, ಈಗ ಕಾರ್ಯಕ್ರಮಗಳು, ಈಗ ಚಂದನದಲ್ಲೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತದೆ, ಮಹಿಳಾ ಅರಿವು ಕಾರ್ಯಕ್ರಮಗಳು ಬರ್ತದೆ, ನಿಮ್ಮಂತಹ ಒಂದು FM ಸ್ಟೇಷನ್ಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳ ನೀವು ಹಂಚಿಕೆಯನ್ನ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ಕೇಳಿ ಕಾನೂನು ಮಾಹಿತಿಯನ್ನು

0: ತಗೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಈಗ ಪ್ರತಿ ಗ್ರಾಮದಲ್ಲೂ ಅಂಗನವಾಡಿ ಇರ್ತದೆ, ಪ್ರತಿ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ, ಅಂಗನವಾಡಿ ಒಂದು ಸಹಾಯಕ್ಕೆ ಅಥವಾ ಕಾರ್ಯಕರ್ತೆಯನ್ನ ಕೇಳಿ, ನೋಡಿ ನಮ್ಮ ಮನೆಯಲ್ಲಿ ಇಂಥ ಸಮಸ್ಯೆ ಇದೆ, ನೋಡಿ ನೀವು ಕೋಟೆಗೆ ಬಂದು ನನ್ನ ನೋಡಕ್ಕಾಗಲ್ವಾ, ನಿಮ್ಮ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಹೋಗಿ, ಕಾರ್ಯಕರ್ತೆ ಹತ್ರ ಹೋಗಿ, ಮೇಡಮ್ ಅವರೇ ನಮ್ಮ ಮನೇಲಿ ಹಿಂಗೆ ಸಮಸ್ಯೆ ಇದೆ, ನಾವ್ ಏನ್ ಮಾಡ್ಬೇಕು, ನಾವ್ ಎಲ್ಲಿ ಭೇಟಿ ಮಾಡ್ಬೇಕು, ಮಾಡಿ ನಿಮ್ಮ ಮನೆ ಹತ್ರ ಬರೋ ಆಶಾ ಕಾರ್ಯಕರ್ತೆಯರ್ನ ನೀವು ಕೇಳಿ ಏನ್ ಮಾಡ್ಬೇಕು, ನಿಮ್ಮ ಭಾಗದ ಚುನಾಯಿತ ಪ್ರತಿನಿಧಿಯನ್ನ ಕೇಳಿ ನಮ್ಮ ಮನೇಲಿ ಸಮಸ್ಯೆ ಹೆಂಗಿದೆ, ನಾವ್ ಎಲ್ಲಿ ಹೋಗ್ಬೇಕು. ಈ ರೀತಿ ನೀವು ನಿಮ್ಮ ಜ್ಞಾನವನ್ನ ನೀವು ಒಂದು ಉನ್ನತ ಮಟ್ಟಕ್ಕೆ ನೀವು ಇದೇನ್ ದೊಡ್ಡ ಸಾಧನೆ ಏನಲ್ಲ ಮೇಡಮ್. ಇಲ್ಲಿ ಹೋಗಿ ಇಂಥ ಕಡೆ ಇದೆ ಇಂಥ ಕಡೆ ಹಿಂಗ್ ಹೋಗ್ಬೇಕಾ ಅಂತ ಕೇಳೋದಕ್ಕೂ ಏನು ನನ್ನ PhD ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ, ಏನ್ PhD ಮಾಡೋ ಅವಶ್ಯಕತೆ ಇಲ್ಲ. ಅಂಗನವಾಡಿ ಕಾರ್ಯಕರ್ತ ಎಷ್ಟು ದೂರ ಇರ್ತಾಳೆ ಎಲ್ರಿಗೂ ಗೊತ್ತಿರ್ತದೆ, ಅವ್ರಿಗೆ ಅವೈಲಬಲ್ ಅವರು ಅಲ್ವಾ, ಅವ್ರನ್ನೇ ಹೋಗಿ ಮಾತಾಡಿ ನಮ್ಗೆ ಹಿಂಗ್ ಸಮಸ್ಯೆ ಇದೆ ಎಲ್ಗೆ ಹೋಗ್ಬೇಕು, ಅವ್ರು ಹೇಳ್ಕೊಡ್ತಾರೆ ನಮ್ CDP ಆಫೀಸಿಗೆ ಬನ್ನಿ ಅಂತ ಹೇಳ್ತಾರೆ, ನಮ್ ಸಾಂತ್ವನದವ್ರ ಹತ್ರ ಬನ್ನಿ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಕಾನೂನನ್ನ ಒಳ್ಳೆ ಒಳ್ಳೆ ವಿಚಾರಗಳನ್ನ ನೀವು ಅದನ್ನ ನೀವು ಹಂಚ್ಕೋಬೇಕು, ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಕೋಬೇಕು, ಜೊತೆಗೆ ನೀವು ಕಾನೂನಿನ ಮಾಹಿತಿಯನ್ನ ಒಳ್ಳೆ ವಿಚಾರಗಳಲ್ಲಿ ಎಲ್ಲೆಲ್ಲಿ ಬರ್ತದೆ ಅಲ್ಲಲ್ಲಿ ನೀವು ಕ್ರೋಢೀಕರಿಸಿ ನೀವು ತಿಳ್ಕೊಬೇಕು. ಸುಮ್ಮನೆ 7 ಗಂಟೆ ಆದ್ರೆ ಸೀರಿಯಲ್ ಹಾಕೊಂಡು ಆ ಸೀರಿಯಲ್ ಅಲ್ಲಿ ಬರೋ ಪಾತ್ರಗಳನ್ನ ನೋಡ್ಕೊಂಡು ನೀವು ಹತ್ಕೊಂಡು ನೀವು ಕಣ್ಣೀರ್ ಹಾಕೊಂಡು ಅಲ್ಲೇನೋ ಒಂದ್ ಕಾರ್ಯ ಇರುತ್ತೆ, ಆಕೆ ದುಡ್ಡು ಕೊಟ್ಟು ದುಡ್ಡಿಸ್ಕೊಂಡು ಅವಳೊಳ ಬದುಕನ್ನ ಕಟ್ಟಿ ಅವಳೊಬ್ಳು ನಾಯಕಿಯಾಗಿ ಅಲ್ಲಿ ಪಾತ್ರವನ್ನ ನಿರ್ವಹಿಸ್ತಾ ಇರ್ತಾಳೆ ಅಲ್ವಾ. ನೀವು ಆ ಪಾತ್ರದೊಳಗಡೆ ಇನ್ವಾಲ್ವ್ ಆಗಿ ಓ ಇಷ್ಟು ನಮ್ಮ ಸಮಾಜ ಬೆಳೆದಿದೆ, ಹೆಣ್ಮಕ್ಳು ಹಿಂಗೆಲ್ಲ ಹೋಗಿ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಬೇಕೇ ವಿನಃ ಅದನ್ನೆಲ್ಲ ನೋಡ್ಕೊಂಡು ಹತ್ಕೊಂಡು ಏನೇನೋ ಮಾಡ್ಕೊಂಡು ನೀವು ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳದೆ ನೋಡ್ಬೇಡಿ ಅಂತ ನಾ ಹೇಳಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನ ನೀವು ನೋಡಿ, ನಿಮ್ಮ ಕಲಿಕಾ ಜ್ಞಾನವನ್ನ ನೀವು ಮಾಡಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿ. ಏನೇ ಸಮಸ್ಯೆಗಳಿದ್ದು ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಎಲ್ಲವೂ ನಿಮಗೆ ಲಭ್ಯ ಇರ್ತದೆ, ಅದನ್ನೆಲ್ಲ ನೀವು ತಿಳ್ಕೊಳ್ಳೋ ಅಂತಹ ಒಂದು ಜ್ಞಾನವನ್ನ ತಗೊಳ್ಳಿ ಅಂತ ನಾನು ಈ ಮೂಲಕ ಹೇಳಿ, ನಿಮ್ಮ ಜ್ಞಾನವನ್ನ ವೃದ್ಧಿಸ್ಕೊಂಡ್ರೆ ನಿಮ್ಮ ಎಲ್ಲಾ ಸವಾಲುಗಳಿಗೂ ಸಮಸ್ಯೆಗೂ ಎಲ್ಲದಕ್ಕೂ ನಿಮಗೆ ಅಲ್ಲಿ ಪರಿಹಾರ ದೊರಕುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಸೊ ಮಹಿಳೆಯರು ತಮ್ಮ ಹಕ್ಕುಗಳನ್ನ ಯಾವ ರೀತಿ ತಿಳ್ಕೊಬೇಕು ಅಥವಾ ಯಾರನ್ನೆಲ್ಲ ಭೇಟಿ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡಿದ್ರಿ. ಅದೇ ರೀತಿ ಫೋಕ್ಸೋ ಆಗಿರ್ಬೋದು, ಅತ್ಯಾಚಾರ ಸಂತ್ರಸ್ತರ ಕೌನ್ಸಿಲಿಂಗ್ ಮಾಡುವ ಸಖಿ ಕೇಂದ್ರಗಳು ಅಥವಾ ಜಿಲ್ಲಾ ಆಸ್ಪತ್ರೆಗಳು ಎಲ್ಲಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡ್ಬೋದಾ ಮೇಡಮ್ ನೀವು?
0: ಹಾ ಖಂಡಿತ ಕೇಳ್ಬೋದು ಮೇಡಮ್. ಪ್ರತಿ ಜಿಲ್ಲೆಯ ಒಂದು ದೊಡ್ಡ ಆಸ್ಪತ್ರೆ ಅಂತ ಏನಿದೆಯೋ ಅಲ್ಲಿ ಸಖಿ ಕೇಂದ್ರಗಳು ಇದೆ. ಅಲ್ಲಿ ಒಂದೇ ಸೂರಿನ ಅಡಿ ಅವರಿಗೆ ಉಚಿತ ಕಾನೂನು ನೆರವು, ವೈದ್ಯಕೀಯ ಸವಲತ್ತು, ಸಮಾಲೋಚನೆ, ಪೊಲೀಸ್ ನೆರವು, ವಕೀಲರ ನೆರವು ಎಲ್ಲವೂ ಕೂಡ ಅಲ್ಲೇ ಇದೆ. ಅದನ್ನ ಒನ್ ಸ್ಟಾಪ್ ಸೆಂಟರ್ ಅಥವಾ ಸಖಿ ಅಂತ ಕರೀತಾರೆ. ಪ್ರತಿ ಜಿಲ್ಲೆಯಲ್ಲೂ ಇದೆ, ನಮ್ಮ ಮೈಸೂರಲ್ಲಿ ಚಲುವಾಮದಲ್ಲಿದೆ, ಪ್ರತಿ ಜಿಲ್ಲೆಯಲ್ಲೂ ಸಖಿ ಒನ್ ಸ್ಟಾಪ್ ಸೆಂಟರ್ ಇದೆ, ಅದರ ನೆರವನ್ನ ತಗೋಬಹುದು. ಅದನ್ನ ಪೊಲೀಸು ಕೂಡ ಯಾವ್ದಾದ್ರು ಹೆಣ್ಮಕ್ಳ ಸಮಸ್ಯೆ ಬಂದಾಗ ಅವರು ಕೂಡ ಈ ಸಖಿ ಬಗ್ಗೆ, ಸಾಂತ್ವನ ಕೇಂದ್ರಗಳ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಅವರಿಗೆ ಕೊಟ್ಟು ಮಹಿಳೆಯರಿಗೆ ಶಕ್ತಿಯನ್ನ ಕೊಡ್ಬೇಕು. ಯಾಕಂದ್ರೆ ಸೀದಾ ಹೆಣ್ಮಕ್ಳು ಒಂದು ಸಮಸ್ಯೆ ಆದ ಸೀದಾ ಪಾಪ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಹೆಣ್ಮಕ್ಳಿಗೆ ಪೊಲೀಸ್ ಸ್ಟೇಷನ್ ಒಂದು ತೌರ್ಮನೆಯ ಭಾವ ಇರ್ತದೆ. ಸೊ ಪೊಲೀಸ್ನವರು ಅವ್ರಿಗೆ ಸಖಿ ಒನ್ ಸ್ಟಾಪ್ ಸೆಂಟರ್ ಬಗ್ಗೆ, ಈ 112 ಬಗ್ಗೆ ಏನಾದ್ರು ಸಮಸ್ಯೆ ಆದಾಗ ತುರ್ತಾಗಿ 112 ಕಾಲ್ ಮಾಡಿ 8 ಒತ್ತಿದ್ರೆ ಮನೆ ಮುಂದೆ ನಾವು ಬರ್ತೀವಿ ಅಂತಕ್ಕಂತಹ ಒಂದು ಕಾನೂನು ಫ್ರೀ ಹೆಲ್ಪ್ ಲೈನ್ಗಳ ಬಗ್ಗೆ ಆಗಿರ್ಬೋದು, ಇದನ್ನೆಲ್ಲ ಪೊಲೀಸ್ ಸ್ವಲ್ಪ ಅವ್ರಿಗೆ ಠಾಣಾ ವ್ಯಾಪ್ತಿಗಳಲ್ಲಿ ಹೋದಂತಹ ಸಮಸ್ಯೆಗಳು ನೊಂದಂತಹ ಹೆಣ್ಮಕ್ಳಿಗೆ ಅವ್ರು ಹೇಳಿ ನೈತಿಕವಾಗಿ ಬಲ ಕೊಟ್ರೆ ಅದು ಕೂಡ ಒಂದು ಹೆಣ್ಮಕ್ಳಿಗೆ ಒಳ್ಳೇದಾಗುತ್ತೆ, ಒಂದು ಶಕ್ತಿ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಮಹಿಳಾ ಸಾಂತ್ವನ ಕೇಂದ್ರಗಳಿಗೆ ಅಗತ್ಯವಿಲ್ಲ ಅಂತ ಕೆಲವು ಜಿಲ್ಲೆಗಳು ವರದಿನ ನೀಡಿದೆ, ಮತ್ತೆ ದಿನಪತ್ರಿಕೆಗಳು ಕೂಡ ಅದು ಬಂದಿರೋದುಂಟು. ಈ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ತಿಳಿಸೋದಾದ್ರೆ ಮೇಡಮ್?
0: ಅದೇ ಮೇಡಮ್, ಈಗ ಏನಾಗಿದೆ ಅಂದ್ರೆ ಸರ್ಕಾರಕ್ಕೆ ಹೊರೆ ಕಮ್ಮಿ ಆಗ್ಬೇಕು. ನಾನು ಒಬ್ಳು ಸರ್ಕಾರವನ್ನ ಜರಿತಾ ಇಲ್ಲ ನಾನು, ಬಟ್ ಸರ್ಕಾರ ತನ್ನ ಹೊರೆಯನ್ನ ಏನೇ ಕೊಡ್ತಾ ಇದೆಯೋ ಒಂದು ಗೌರವಧನ ಎಷ್ಟು ಮೇಡಮ್ ಕೊಡ್ತಾರೆ, ಅತ್ಯಂತ ಕಡಿಮೆ ಗೌರವಧನ ಕೊಡ್ತಾರೆ. ಯಾವ ಸವಲತ್ತು ಇಲ್ಲ ಮೇಡಮ್ ಸಾಂತ್ವನ ಕೇಂದ್ರದಲ್ಲಿ. ಓಡಾಡಕ್ಕೆ ನಾವು ಗಾಡಿ ಕೇಳಿಲ್ಲ, ಓಡಾಡಕ್ಕೆ ನಾವು TA ಕೇಳಿಲ್ಲ, ನಮ್ ಖರ್ಚು ವೆಚ್ಚ ಕೇಳಿಲ್ಲ, ಊಟ ತಿಂಡಿ ಕೇಳಿಲ್ಲ. ನೊಂದು ಬಂದಂತ ಹೆಣ್ಮಕ್ಳಿಗೆ ನಾವು ಉಚಿತವಾಗಿ ಸೇವೆಯನ್ನ ನಾವು ನೀಡ್ತಾ ಇದ್ರೂ ಕೂಡ ಕೆಲವೊಂದು ತಾಲೂಕುಗಳಲ್ಲಿ ಇದರ ಅಗತ್ಯ ಇಲ್ಲ, ಒನ್ ಸ್ಟಾಪ್ ಸೆಂಟರ್ ಸಾಕು ಅಂತ ಹೇಳಿ ಕೆಲವೊಂದ್ ಕಡೆ ಮುಚ್ಚಿದ್ದಾರೆ. ಇದು ತಪ್ಪು. ಇದನ್ನ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಪಾಪ ಮನಗಂಡು ಅವರು ಸರ್ಕಾರಕ್ಕೆ ಪತ್ರವನ್ನ ಬರೆದು ಇಲ್ಲ, ಇದು ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ಅವರ ಸಮಸ್ಯೆಯನ್ನ ಹೇಳಲಿಕ್ಕೆ ಒಂದು ವೇದಿಕೆ, ಹಾಗಾಗಿ ಇದನ್ನ ನೀವು ಮುಚ್ಚಬೇಡಿ ಅಂತ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದನ್ನ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಮೇಡಮ್ ರವರು ನಮ್ಮ ಮಹಿಳೆಯರ ಬಗ್ಗೆ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿರತಕ್ಕಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಆಲ್ರೆಡಿ ಸರ್ಕಾರದಲ್ಲಿ ಅವರು ಮಹಿಳೆಯರಿಗಾಗಿ ಎಷ್ಟು

0: ಕೊಟ್ಟಿದ್ದಾರೆ, ಶಕ್ತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು ಅಲ್ವಾ, ಇದನ್ನೆಲ್ಲ ನೀವು ಕೊಟ್ಟಿದ್ದೀರಾ. ಇದೆಲ್ಲ ನೀವು ಕೊಟ್ಟಿರೋ ಉದ್ದೇಶ ಏನು? ಮಹಿಳೆಯರ ಸಬಲೀಕರಣ. ಹಾಗಿದ್ದ ಮೇಲೆ ಮಹಿಳೆಯರ ಸಬಲೀಕರಣದೊಂದಿಗೆ ಕೌಟುಂಬಿಕ ದೌರ್ಜನ್ಯ ಮುಕ್ತ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಮೊದಲ ಧ್ಯೇಯ ಆಗಬೇಕು. ಸೊ ಹಾಗಾಗಿ ನೀವು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣನೆಗೆ ತಗೊಂಡು ಸಾಂತ್ವನ ಕೇಂದ್ರಗಳನ್ನ ಎಲ್ಲೂ ಮುಚ್ಚಬಾರದು, ಜೊತೆಗೆ ಎಲ್ಲಿ ನೀವು ಮುಚ್ಚಿದಿರೋ ಅಲ್ಲೆಲ್ಲ ತುರ್ತಾಗಿ ಅದಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡಿ ಮಹಿಳೆಯರ ರಕ್ಷಣೆ ಅಂತ ನೀವು ಬಾಯಿನಲ್ಲಿ ಹೇಳಿದ್ರೆ ಸಾಲದು, ನೀವು ಧ್ವನಿಯಾಗಿ ನಿಲ್ಲಿ. ಈಗ ನಮ್ ತಾಲೂಕಲ್ಲಿ ಮುಚ್ಚಿಲ್ಲ, ನಾಳೆ ದಿನ ಆದೇಶ ಬಂದ್ರೆ ನಾನು ಮುಚ್ಚುತ್ತೀನಿ, ಆವಾಗ ಹೆಣ್ಮಕ್ಳು ಎಲ್ಲೂ ಹೋಗ್ತಾರೆ? ಈಗ ನಾನು ಎಷ್ಟೊಂದು ಉದಾಹರಣೆ ನಿಮಗ್ ಕೊಟ್ಟೆ ಅಲ್ವಾ, ಈ ತರ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲ್ವಾ ಹೆಣ್ಮಕ್ಳಿಗೆ. ಸೊ ನೀವು ಇದನ್ನ ಮುಚ್ಚಿದ್ರೆ ಸಮಸ್ಯೆ ಆಗ್ತದೆ. ನಾನೇನು ಉದ್ಯೋಗದ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಹೆಣ್ಮಕ್ಳ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಾವು ತುಂಬಾ ವರ್ಷ ಇಲ್ಲಿ ನಮ್ಮ ವಯಸ್ಸು ನಮ್ಮ ಒಂದು ಆಯಸ್ಸು ಎರಡನ್ನೂ ಇಲ್ಲಿ ಸವೆದಿದ್ದೀವಿ. ಎಲ್ಲಾ ಹೆಣ್ಮಕ್ಳು ಅತ್ಯಂತ ಚಿಕ್ಕ ವಯಸ್ಸಿನಿಂದ ಪಾಪ ಡಿಗ್ರಿ ಮುಗಿಸ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿ MSW ಮಾಡಿ MA ಮಾಡಿ ಇಲ್ಲಿ ಬಂದು ಈ ಸರ್ವಿಸ್ಗೆ ಅವ್ರ ಸೇವೆಯನ್ನು ಕೊಟ್ಟ ಮೇಲೆ ನೀವು ಏಕಾಏಕಿ ಹಿಂಗೆ ಮುಚ್ಚೋದು ತಪ್ಪು. ನೀವು ಕೊಡ್ತಾ ಇರೋದೇ ಅತ್ಯಂತ ಕಡಿಮೆ ಗೌರವಧನ, ಅದನ್ನು ಕೊಡಕ್ಕಾಗದೆ ನೀವು ಹಿಂಗ್ ಮುಚ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ವಿರೋಧ ಪಕ್ಷ ನಾಳೆ ದಿನ ತುಂಬಾ ಚೆನ್ನಾಗಿ ಟೀಕೆ ಮಾಡ್ತದೆ. ಇದನ್ನ ನೀವು ಅದನ್ನು ಸ್ವೀಕರಿಸಕ್ಕೆ ರೆಡಿ ಇರಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೀಕೆಗಿಂತ ಟಿಪ್ಪಣಿಗಿಂತ ಮಹಿಳೆಯರ ಸಬಲೀಕರಣದ ಬಗ್ಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿಯ ಬಗ್ಗೆ ನಿಮ್ಮ ಕಾಳಜಿ ಏನಿದೆ ಅಂತಕ್ಕಂಥದ್ದನ್ನ ಇದು ತೋರಿಸುತ್ತೆ ಮುಂದೆ ಒಂದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಮುಂದಿನ ಭವಿಷ್ಯದಲ್ಲಿ ಕೇಂದ್ರದ ಯೋಜನೆಗಳ ಬಗ್ಗೆ ನಮಗೆ ತಿಳಿಸ್ಬೋದಾ ಮೇಡಮ್, ಈ ಮಹಿಳಾ ಸಾಂತ್ವನ ಕೇಂದ್ರದ ಯೋಜನೆಗಳ ಬಗ್ಗೆ?
0: ಅದೇ ಇವಾಗ ಭವಿಷ್ಯನೇ ಬೇಡ, ಈಗ್ಲೇ ಮುಚ್ಚಿಬಿಡ್ತೀವಿ ಅಂದ್ಮೇಲೆ ನಾನು ಭವಿಷ್ಯದ ಬಗ್ಗೆ ನಾನು ಇದನ್ನ ಕನಸು ಕಾಣದೇ ಬಿಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ ಮೇಡಮ್. ಬಟ್ ಒಂದಂತೂ ಸತ್ಯ, ನಾನು ಸಾಂತ್ವನ ಕೇಂದ್ರ ಇರ್ಲಿ ಇಲ್ದೇ ಇರ್ಲಿ ನನ್ನ ತಾಲೂಕಿನಲ್ಲಿ ನಾನಿರೋವರೆಗೂ ನನ್ನ ಮುಂದೆ ಬಂದಂತಹ ಹೆಣ್ಮಕ್ಳಿಗೆ ನಾನೇನು ನಮ್ಮ ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನ ಇದೆಯೋ ಅದನ್ನ ನಾನು ಉಪಯೋಗಿಸಿ ನನ್ನ ಮುಂದೆ ಬಂದಂತಹ ಹೆಣ್ಣುಮಗಳಿಗೆ ನಾನು ಖಂಡಿತ ನ್ಯಾಯ ಒದಗಿಸ್ಲಿಕ್ಕೆ ನಾನು ಏನ್ ಬೇಕೋ ಅದನ್ನ ನಾನು ಮಾಡ್ಕೊಡಕ್ಕೆ ನಾನಂತೂ ಸತ ಸಿದ್ಧ. ಆದ್ರೂ ಕೂಡ ನನಗೆ ಇದನ್ನ ಉನ್ನತೀಕರಣ ಮಾಡ್ಬೇಕು, ಮಹಿಳೆಯರಿಗೆ ರಕ್ಷಣಾ ಕೊಡೋದಕ್ಕೆ ನೀವು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿ ಮಾಡ್ಬೇಕು. ನಮ್ಮ ಶಕ್ತಿಯನ್ನ ನೀವು ಈಗ ವಿಚ್ಛೇದನಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಅದನ್ನ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮನೆಗಂಡು ಕೂಡಿ ಬಾಳೋಣ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನ ಕೂಡ ತಂದಿದ್ದಾರೆ. ಸೊ ಇದನ್ನೆಲ್ಲ ನೀವು ತಂದು ಸಾಂತ್ವನವನ್ನ ನೀವು ಮುಚ್ಚಿದ್ರೆ ಏನು ಉಪಯೋಗ ಇಲ್ಲ. ಸೊ ಹಾಗಾಗಿ ಸಾಂತ್ವನದ ಒಳಗಡೆ ನೀವು ಇನ್ನೂ ಹೆಚ್ಚಿನ ಒಂದು ಯೋಜನೆಗಳನ್ನ ರೂಪಿಸಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇನ್ನೂ ಒಂದು ಹೆಚ್ಚಿನ ಕಾರ್ಯತಂತ್ರಗಳನ್ನ ಮಾಡಿ ಮಹಿಳೆಯರಿಗೆ ನಾವು ಹೇಗೆ ರಕ್ಷಣೆ ಕೊಡಬಹುದು ಅನ್ನೋದಕ್ಕೆ ನಮ್ಗೆ ಹೆಚ್ಚಿನ ತರಬೇತಿಯನ್ನ ಕೊಟ್ಟು ಆರ್ಥಿಕ ಸಹಾಯಗಳನ್ನ ಕೊಟ್ಟು ಬಳಲಿ ಬಂದ ಹೆಣ್ಣುಮಗಳಿಗೆ ನಾವು ಇನ್ನೂ ಯಾವ ರೀತಿ ಸಹಾಯ ಮಾಡಿ, ಈಗ ಆರ್ಥಿಕ ಸಹಾಯ ನಾವು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ನಾವ್ ಏನೇನ್ ಮಾಡ್ಬೋದು ಹೆಣ್ಮಕ್ಳಿಗೆ, ಎಲ್ಲೆಲ್ಲಿ ನಾವು ಹೆಣ್ಮಕ್ಳಿಗೆ ಸಹಾಯ ಮಾಡ್ಬೋದು ಉಚಿತವಾಗಿ, ಇದಕ್ಕೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನ ನೀವು ತರಬೇಕೇ ವಿನಃ ಇದನ್ನ ಮುಚ್ಚಬೇಡಿ. ನನ್ನ ಕನಸು ಸಾಂತ್ವನ ಕೇಂದ್ರದಲ್ಲಿ ಮಹಿಳೆ ನೊಂದು ಬಂದ್ರೆ ಹೇಗಿರ್ಬೇಕು ಅಂದ್ರೆ ಅವಳಿಗೆಲ್ಲ ಒಂದೇ ಸೂರ್ಯನಡಿ ಸಿಗಬೇಕು, ಅವಳ ಬದುಕು ಏನು ನೊಂದು ಬಂದಿದ್ದಾಳೋ ಅವಳ ಕಣ್ಣೀರಿಗೆ ಮುಕ್ತಾಯ ಆಗುವಂತ ಒಂದು ಕೇಂದ್ರ ಆಗ್ಬೇಕು ಅಂತ ನನ್ನ ಆಸೆ ಮೇಡಮ್.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಮಹಿಳಾ ಸಾಂತ್ವನ ಕೇಂದ್ರದ ಅಂದ್ರೆ ಆ ಒಂದು ಸೇವೆಯನ್ನ ಪಡಿಬೇಕು ಅಂತಂದ್ರೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಅಥವಾ ವಿಳಾಸನ ತಿಳಿಸ್ಬೋದಾ ಮೇಡಮ್?
0: HD ಕೋಟೆಗೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ CDPO ಕಚೇರಿಗೆ ಭೇಟಿ ಮಾಡಿ, ನೀವು CDPO ಕಚೇರಿಗೆ ಬಂದ್ರೆ ಅಲ್ಲಿಯ ಒಂದು ದೂರವಾಣಿಯಲ್ಲೂ ಕೂಡ ನೀವು ಸಂಪರ್ಕಿಸಬಹುದು. ಇಲ್ಲ ನೇರವಾಗಿ ನೀವು HD ಕೋಟೆಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದು ನನ್ನ ಒಂದು ದೂರವಾಣಿ ಸಂಖ್ಯೆಗೂ ಕೂಡ ನೀವು ಭೇಟಿ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತೀನಿ, 8197484894 ಜಶೀಲ. ಇದಕ್ಕೆ ನೀವು ಕರೆ ಮಾಡಬಹುದು, ಮಾಡಿ ದಿನದ 24 ಗಂಟೆಗಳಲ್ಲೂ ನಾವು ನಿಮ್ಗೆ ಲಭ್ಯ ಇರ್ತೀವಿ. ನಾನು ಯಾವತ್ತು ನೀವು 10 ಗಂಟೆ ಮೇಲೆ ಯಾಕೆ ಕರೆದ್ವಿ, 11 ಗಂಟೆ ಮೇಲೆ ಯಾಕೆ ಕರೆದ್ವಿ ಅಂತ ನಾನು ಹೇಳಿಲ್ಲ. ನೀವು ಯಾವ ಸಮಯದಲ್ಲಿ ನನಗೆ ಕರೆ ಬಂದ್ರು, ಪೊಲೀಸ್ ಠಾಣೆಯಿಂದ ಕರೆ ಬಂದ್ರು, ಸಾರ್ವಜನಿಕರಿಂದ ಕರೆ ಬಂದ್ರು, ತತ್ಕ್ಷಣದಲ್ಲಿ ನಾನು ನಿಮಗೆ ನಾನು ಸರ್ವಿಸ್ ಅನ್ನ ಕೊಟ್ಟಿದ್ದೀನಿ, ಮುಂದೆ ಕೂಡ ನಾನು ಕೊಡ್ತೀನಿ. ನಾನು ಅಲ್ಲಿ ಇರೋವರೆಗೂ ಇಲ್ಲದೆ ಇದ್ರೂ ನನ್ನ ಸೇವೆ ಅಂತೂ ಸದಾ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಓಕೆ ಮೇಡಮ್. ಹಾಗಿದ್ರೆ ಈ ತುರ್ತು ಸಹಾಯಕ್ಕಾಗಿ ಯಾವುದಾದ್ರೂ ಹೆಲ್ಪ್ ಲೈನ್ ಸಂಖ್ಯೆ ಏನಾದ್ರೂ ಇದೆಯಾ?
0: 181 ಮೇಡಮ್, ಅದಕ್ಕೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ತುರ್ತಾಗಿ ಒಂದು ರಾಜ್ಯ ಮಹಿಳಾ ಇದಕ್ಕೆ ಸಿಗುತ್ತೆ ಮೇಡಮ್, ಅದಕ್ಕೂ ನೀವು ಸಂಪರ್ಕಿಸ್ಕೋಬಹುದು. ತುಂಬಾ ಸಡನ್ ಆಗಿ ಒಂದು ಹಲ್ಲೆ ಆಗ್ತಾ ಇದೆ ಮಹಿಳೆ ಮೇಲೆ, ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ನೀವು ಇಮಿಡಿಯೇಟ್ಲಿ 112 ಅದಕ್ಕೆ ಕಾಲ್ ಮಾಡಿ 8 ನೀವು ಪ್ರೆಸ್ ಮಾಡಿದ್ರೆ ಪೊಲೀಸ್ ಹೆಲ್ಪ್ ಲೈನ್ ಇದೆ, ಅದರಿಂದ ಕೂಡ ನೀವು ಸಹಾಯವನ್ನ ತೆಗೆದುಕೊಳ್ಳಬಹುದು. ವಿತಿನ್ ಸೆಕೆಂಡ್ ಅಲ್ಲಿ ನಿಮಗೆ ಅದು ನೆರವು ಸಿಗುತ್ತೆ ಮೇಡಮ್.
1: ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಏನೆಲ್ಲ ಸೌಲಭ್ಯಗಳು ಲಭ್ಯ ಇದೆ, ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ, ಮತ್ತೆ

0: ಸಹಾಯವಾಣಿ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
1: ಮೇಡಮ್, ತಮಗೂ ಕೂಡ ಧನ್ಯವಾದಗಳು. ಅತ್ಯಂತ ಸಾಮಾಜಿಕ ಕಾಳಜಿಯಿಂದ ನಮ್ಮ ಈ ತಾಲೂಕಿನಲ್ಲಿ ನಮ್ಮ ಜನಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ನೀವು ದಿನನಿತ್ಯ ಮಾಡ್ತಾ ಇದ್ದೀರಾ. ಅದರಲ್ಲಿ ನೀವು ಮಹಿಳೆಯರ ಒಂದು ನೆರವಿಗೋಸ್ಕರ ಮಹಿಳೆ ಅಂತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ನೀವು CDPO ಇಲಾಖೆ ಕಾರ್ಯಗಳಾಗಿರ್ಬೋದು,

0: ಆಗಿರ್ಬೋದು, ಮಹಿಳಾ ಸಾಂತ್ವನದ ಕಾರ್ಯಗಳ ಬಗ್ಗೆ ಆಗಿರ್ಬೋದು, ನೀವು ಕಳೆದ ಸತತ ವರ್ಷಗಳಿಂದನು ನೀವು ಇದನ್ನ ಮಾಡ್ಕೊಂಡ್ ಬಂದಿದ್ದೀರಾ, ನಿಮ್ಮೆಲ್ಲಾ ಸಿಬ್ಬಂದಿಗಳಿಗೆ, ನೀವಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಪ್ರತಿ ಒಂದು ವ್ಯವಸ್ಥೆ, ಜೊತೆಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನ ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್ಗ ಆಗಿರ್ಬೋದು, ಈ ಒಂದು ಜನಧ್ವನಿಯನ್ನ ನೀವಿಲ್ಲಿಗೆ ತಂದು ಸಾಮಾಜಿಕ ಕಳಕಳಿಗೋಸ್ಕರ ತಂದಂತಹ ಈ ಒಂದು ಜನಧ್ವನಿ ಕಾರ್ಯಕ್ರಮ ನಡೆಸ್ತಾ ಇರೋದು ಮತ್ತು ಈ ಕೇಂದ್ರಕ್ಕೆ ನಾನು ಆಭಾರಿ ಮೇಡಮ್. ಇದರಿಂದ ಎಷ್ಟೋ ಮಾಹಿತಿ ಬೆರಳ ತುದಿಯಲ್ಲಿ ಸಿಗ್ತಾ ಇದೆ, ಕಿವಿಗೆ ಸಿಗ್ತಾ ಇದೆ, ಕೂತಲ್ಲಿ ಸಿಗ್ತಾ ಇದೆ. ಬಹಳ ಅತ್ಯಂತ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಈ ಅತ್ಯಂತ ಸತ್ಕಾರ ಮಾಡೋದ್ರಲ್ಲಿ ನನಗೂ ಒಂದು ಅವಕಾಶ ನೀವು ಕೊಡ್ತಾ ಇರ್ತೀರಾ. ಒಟ್ಟಿನಲ್ಲಿ ನೀವು ಮಹಿಳೆಯರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ನಮ್ಮನ್ನು ಆಹ್ವಾನಿಸಿ ನೀವು ಇಂತಹ ವಿಚಾರಗಳನ್ನ ನೀವು ಸಾರ್ವಜನಿಕರಿಗೆ ನೀವು ತಲುಪಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ಹೃದಯಾಂತರದಿಂದ ನನ್ನ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಮತ್ತು ನನ್ನ ನೆಚ್ಚಿನ ಮಹಿಳೆಯರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.
2: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಹಲವಾರು ವರ್ಷಗಳಿಂದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಚ್ ಡಿ ಕೋಟೆ ತಾಲೂಕಿನ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಶೀಲಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವಾ?
5: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು.

0: ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಯೋಗೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳು ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು ಸರ್.
2: ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಮುಖ್ಯ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳೇನು ಸರ್?
3: ಮೊದಲನೇದಾಗಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸಪರೇಟ್ ಒಂದು ಭಾಗವಾಗಿ ಪ್ರತಿ ಜಿಲ್ಲೆನಲ್ಲೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಂದ್ರೆ ಪ್ರತಿ ಜಿಲ್ಲೆನಲ್ಲೂ 18 ವರ್ಷ ಅದಕ್ಕಿಂತ ಒಳಪಟ್ಟಂತಹ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇರತಕ್ಕಂತಹ ಒಂದು ಘಟಕ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಎಲ್ಲಿ ಮಕ್ಕಳನ್ನ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ, ಅಥವಾ ಮಕ್ಕಳು ಯಾವುದೇ ಆಶ್ರಯ ಇಲ್ಲದೆ ಇರುವಂತಹ ಸಂದರ್ಭಗಳು ಇರುತ್ತೆ, ಅಥವಾ ಮಕ್ಕಳಿಗೆ ಎಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗ್ತವೆ

0: ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ರಕ್ಷಿಸಿ ಆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಿ ಆ ಮಕ್ಕಳಿಗೆ ಪಾಲನೆ ಮತ್ತು ಪೋಷಣೆಯನ್ನು ಕೊಡುವಂತಹದ್ದು ಮುಖ್ಯವಾದಂತಹ ಒಂದು ಉದ್ದೇಶ ಆಗಿರುತ್ತೆ.
1: ಸರ್, ಈ ಒಂದು ಮಕ್ಕಳ ರಕ್ಷಣಾ ಘಟಕದಲ್ಲಿ ಪ್ರಮುಖವಾಗಿ ಯಾವ ಸೇವೆಗಳನ್ನ ನೀಡಲಾಗ್ತದೆ, ಒದಗಿಸಲಾಗ್ತದೆ?
0: ಸರ್, ನಮ್ಮ ಮೊದಲನೇದಾಗಿ ನಾವು ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮುಖ್ಯವಾಗಿ ಬಾಲನ್ಯಾಯ ಕಾಯ್ದೆ ಅಂತ ಬರುತ್ತೆ. ನಮ್ಮ ಒಂದು ಕೇಂದ್ರ ಸರ್ಕಾರದ ಒಂದು ಬಾಲನ್ಯಾಯ ಕಾಯ್ದೆ 2015 ಹೊಸದಾಗಿ ಕಾಯ್ದೆ ರೂಪುಗೊಂಡಿದೆ. ಆ ಕಾಯ್ದೆಯ ಅನುಸಾರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಒಂದು ಕಾಯ್ದೆ ಮುಖ್ಯವಾಗಿ ಹೇಳುತ್ತೆ, ಸಮಾಜದಲ್ಲಿ ಯಾವುದೇ ಮಗು ನಿರ್ಲಕ್ಷ್ಯಕ್ಕೊಳಗಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ನಮ್ಮಲ್ಲಿ ಮಕ್ಕಳ ಪಾಲನಾ ಸಂಸ್ಥೆಗಳು ಅಂತ ಬರ್ತವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿ ಸರ್ಕಾರದಲ್ಲಿ ಸರ್ಕಾರದ ಮೂಲಕ ಒಂದು ಒಂದು ಅನುಮತಿಯನ್ನು ತಗೊಂಡು ನಡೆಸ್ತಾ ಇರುವಂತಹ ಸಂಸ್ಥೆಗಳಿದೆ. ಅದರಲ್ಲಿ ಈ ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳು ಸರ್ಕಾರಿ ಬಾಲಕರ ಬಾಲ ಮಂದಿರ, ಸರ್ಕಾರಿ ಬಾಲಕಿಯರ ಬಾಲ ಮಂದಿರ, ಹಾಗೆ ನಮ್ಮ ಒಂದು ಪ್ರೈವೇಟ್ ಯಾವುದೇ ಒಂದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಮೂಲಕ ನಡೆಸ್ತಾ ಇರುವಂತಹ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳ ಮೂಲಕ ಹಾಗೂ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ನೇಮಕ ಆಗಿರುತ್ತೆ. 3 ಅವಧಿಗೆ 5 ಒಂದು ಕಮಿಟಿ ಇರುತ್ತೆ. ಅದರ ಮೂಲಕ ಯಾವುದೇ ಮಗು ಸಿಕ್ಕಿದಾಗ, ಯಾವುದೇ ಮಗುಗೆ ಆಶ್ರಯ ಅವಶ್ಯಕತೆ ಇದ್ದಾಗ, ಯಾವುದೇ ಮಗುಗೆ ರಕ್ಷಣೆ ಅವಶ್ಯಕತೆ ಇದ್ದಾಗ ಮುಖ್ಯವಾಗಿ ಆ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಪಾಲನೆ ಮತ್ತು ಪೋಷಣೆ ಮಾಡುವಂತಹದ್ದು ಒಂದು ಮುಖ್ಯವಾದಂತಹ ಸೇವೆ ಮೊದಲನೇದಾಗಿರುತ್ತೆ. ಅದಾದ್ಮೇಲೆ ನಮ್ಮಲ್ಲಿ ಇನ್ನಿತರ ಒಂದು ಸರ್ಕಾರದ ಯೋಜನೆಗಳು, ತುಂಬಾ ಯೋಜನೆಗಳು ಇದೆ. ಅದರಲ್ಲಿ OVC ಎನ್ನುವಂತಹದ್ದು ಮುಖ್ಯವಾಗಿ ನಾವು ನೋಡಬಹುದು. OVC ಅಂತಂದ್ರೆ ಆರ್ಫನ್ಸ್ ಅಂಡ್ ವಲ್ನರಬಲ್ ಚಿಲ್ಡ್ರನ್ಸ್ ಅಂತ. ಯಾರು ಪೋಷಕರು ಇಲ್ಲದೆ ಇರುವಂತಹ ಮಕ್ಕಳು, ಮತ್ತೆ ವಲ್ನರಬಲ್ ಚಿಲ್ಡ್ರನ್ಸ್ ಅಂತಂದಾಗ ನಾವು HIV ಪಾಸಿಟಿವ್ ಆಗಿರುವಂತಹ ಮಕ್ಕಳನ್ನ ನಾವು ನೋಡಬಹುದು. 18 ಒಳಪಟ್ಟಂತಹ ಮಕ್ಕಳನ್ನ, ಅಥವಾ 18 ಒಳಪಟ್ಟಂತ ಮಕ್ಕಳು HIV ಪಾಸಿಟಿವ್ ಇರುವಂತಹ ಪೇರೆಂಟ್ಸ್ ಜೊತೆ ಇರುವಂತಹ ಮಕ್ಕಳನ್ನ ನೋಡಬಹುದು. ಅಥವಾ ಅಂದ್ರೆ ಮಕ್ಕಳಿಗೆ ಪಾಸಿಟಿವ್ ಇರ್ಬೋದು, ಅಥವಾ ಪೇರೆಂಟ್ಸ್ ಗೆ ಪಾಸಿಟಿವ್ ಇದ್ದು ಅವ್ರ ಜೊತೆ ಮಕ್ಕಳು ಇರ್ಬೋದು. ಅಂತವರಿಗೆ ನಮ್ಮ ಒಂದು ಸರ್ಕಾರದ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 2,000 ಅಂತೆ ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮಕ್ಕಳಿಗೆ ಕೊಡುವಂತ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ನಾವು ನೋಡಬಹುದು. ಈಗ ನಮ್ಮ ಜಿಲ್ಲೆನಲ್ಲಿ ಸುಮಾರು 1,500 ಬೆನಿಫಿಷರೀಸ್, 1,500 ಮಕ್ಕಳು ಈ ಒಂದು ಫಲಾನುಭವಿಗಳಾಗಿ ಈ ಒಂದು ಪ್ರೋತ್ಸಾಹವನ್ನು ಪಡ್ಕೊಳ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಇದು ಮುಖ್ಯವಾಗಿ ಇರ್ತಕ್ಕಂಥ, ಇದನ್ನ ನಾವು ಆರೋಗ್ಯ ಇಲಾಖೆ ಮೂಲಕ ಅವರಿಂದ ನಾವು ಒಂದು ಮಾಹಿತಿಯನ್ನ ತಕೊಂಡು ಅವರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇರುವಂತಹ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಹಾಗೆ ಅದ್ರ ಜೊತೆಗೆ ಸ್ಪಾನ್ಸರ್ಶಿಪ್ ಅಂತ ಕರಿತೀವಿ, ಅಂದ್ರೆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆ. ಆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆಯಲ್ಲಿ ಎಲ್ಲಿ ಒಂದು ಏಕ ಪೋಷಕರು ಇರುವಂತಹ ಮಕ್ಕಳಿರ್ತಾರೆ, ಅಥವಾ ಪೋಷಕರು ಇಬ್ರು ಇಲ್ಲದೆ ಇರುವಂತಹ ಮಕ್ಕಳಿರ್ತಾರೆ, 18 ಒಳಪಟ್ಟವರು, ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಅದರಲ್ಲಿ ಇತ್ತೀಚೆಗೆ ಸರ್ಕಾರದಲ್ಲಿ ಒಂದು ಅಂಶವನ್ನ ನಾವು ಸೇರಿಸಿರುವಂತಹದ್ದು, ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಒಂದು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹದ್ದು. ಅಂತಹ ಮಕ್ಕಳಿಗೆ ನಾವು ಸರ್ಕಾರದ ಮೂಲಕ ಈ ಪ್ರಾಯೋಜಕತ್ವ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 4,000 ಸ್ಕಾಲರ್ಶಿಪ್ ಅನ್ನ ಕೊಡೋದ್ರ ಮೂಲಕ ಅವ್ರಿಗೆ ಏನು ಪೋಷಕರು ಓದ್ಸೋದಕ್ಕೆ ಕಷ್ಟ ಆಗುತ್ತೆ ಮಕ್ಕಳನ್ನ, ಏನು ಪೋಷಕರು ಇರ್ತಾರೆ ಮಗುವನ್ನ ಓದ್ಸೋದಕ್ಕೆ ತಾಯಿಯಿಂದ ಆಗ್ತಾ ಇಲ್ಲ, ಅಂತಹ ಮಕ್ಕಳಿಗೆ ನಾವು ಈ ಸೌಲಭ್ಯವನ್ನ ಕೊಡ್ತಾ ಇದೀವಿ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ 1,600 ಬೆನಿಫಿಷಿಯರೀಸ್ ಈಗ ಪ್ರಸ್ತುತವಾಗಿ ಇದ್ದಾರೆ. 1,600 ಮಕ್ಕಳುಗಳು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ತಾ ಇರೋದನ್ನ ಗಮನಿಸಬಹುದು.
1: ಸರ್, ಈಗ ಸಾಮಾನ್ಯ ಜನರು ಈ ಒಂದು ಮಕ್ಕಳ ರಕ್ಷಣಾ ಘಟಕವನ್ನು ಯಾವ ಸಂದರ್ಭಗಳಲ್ಲಿ ಅಥವಾ ಯಾವ ಸಮಯಗಳಲ್ಲಿ ಸಂಪರ್ಕ ಮಾಡಬಹುದು? ಸರ್,
0: ಸರ್, ಮೊದಲನೇದಾಗಿ ಇಲ್ಲಿ ನಾವು ಮಕ್ಕಳ ರಕ್ಷಣಾ ಘಟಕ ಅಂತಂದ್ರೆ ಅಗತ್ಯವಾದಂತಹ ಸೇವೆಯನ್ನು ಒದಗಿಸುವಂತಹ ಇಲಾಖೆ ಆಗಿರೋದ್ರಿಂದ ಪ್ರತಿ 24 ಸೌಲಭ್ಯವನ್ನು ಕೊಡುವಂತಹ ಅಥವಾ ಭೇಟಿ ನೀಡುವಕ್ಕೆ ಅವಕಾಶ ಇರುವಂತಹ ಒಂದು ಇಲಾಖೆನೇ ಆಗಿರುತ್ತೆ. ಅದರಲ್ಲಿ ಕಚೇರಿ ಸಮಯ ಬಂದ್ರೆ 10:30-6 ಕಚೇರಿ ಸಿಬ್ಬಂದಿಗಳು ಹಾಜರಿರ್ತಾರೆ. ಅಂತ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನ ಭೇಟಿ ಮಾಡಬಹುದು. ಅದನ್ನ ಹೊರತುಪಡಿಸಿ ತುರ್ತು ಅಗತ್ಯ ಇದೆ ಅಂತಂದ್ರೆ ನಮ್ಮಲ್ಲಿ 1098 ಮಕ್ಕಳ ಸಹಾಯವಾಣಿ ಇದೆ. 1098 ಮಕ್ಕಳ ಸಹಾಯವಾಣಿ ಮೂಲಕ ಅವರು 24 ದಿನದ 24 ಕೂಡ ಸೇವೆ ಸಿದ್ಧವಾಗಿರುತ್ತೆ. 24 ಕೂಡ ಯಾವುದೇ ಸೌಲಭ್ಯ ಅಥವಾ ಮಾಹಿತಿ ಬೇಕು ಅಂತಂದ್ರೆ ಅಥವಾ ತುರ್ತು ಅಗತ್ಯ ಇದೆ ಅಂತಂದ್ರೆ ಸೇವೆಯನ್ನ ಒದಗಿಸೋಕ್ಕೋಸ್ಕರ ಇರುತ್ತೆ. ಹಾಗಾಗಿ ಅವ್ರು ತುರ್ತು ಇದ್ರೆ 1098 ಕರೆ ಮಾಡೋದ್ರ ಮೂಲಕ ಭೇಟಿ ಮಾಡಬಹುದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ.
1: ಓಕೆ ಸರ್, ಈಗ ಒಂದು ವೇಳೆ ಮಕ್ಕಳ ಮೇಲಿನ ಒಂದು ದೌರ್ಜನ್ಯ ಇರ್ಬೋದು ಅಥವಾ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪ್ರಕರಣಗಳು ಕಂಡು ಬಂದಾಗ ತಾವು ಹೇಗೆ ಆ ಒಂದು ಪ್ರಕರಣಗಳನ್ನ ನಿರ್ವಹಿಸ್ತೀರಾ ಸರ್?
2: ಸರ್, ಅದು ಮೊದಲಾಗಿ ನಮಗೆ ಮಕ್ಕಳ ಸಹಾಯವಾಣಿಗೆ ಬಂದು ಏನಾದರೂ ಮಾಹಿತಿ ಬಂತು ಅಂತಂದರೆ, ಉದಾಹರಣೆಗೆ ನಮ್ಮ ಬಾಲ್ಯ ವಿವಾಹ ಅಂತ

0: ನಾವು ನೋಡ್ತೀವಿ, ಮತ್ತೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದನ್ನ ನೋಡ್ತೀವಿ. ಆತರ ಏನಾದ್ರೂ ಕಂಡು ಬಂತು ಅಂದ್ರೆ ತಕ್ಷಣವಾಗಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡುವಂತಹದ್ದಿರ್ಬೋದು, ಮಕ್ಕಳನ್ನ ರಕ್ಷಣೆ ಮಾಡುವಂತಹದ್ದಿರ್ಬೋದು, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರ್ಪಡಿಸುವಂತಹದ್ದಿರ್ಬೋದು, ಅದಾದ್ಮೇಲೆ ಮಕ್ಕಳಿಗೆ ಒಂದು ಆಪ್ತ ಸಮಾಲೋಚನೆಯನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಏನೆಲ್ಲ ದೌರ್ಜನ್ಯ ಅಥವಾ ಸಮಸ್ಯೆಗಳಾಗಿದೆ ಅನ್ನೋದನ್ನ ತಿಳ್ಕೊಂಡು ಅದು ಯಾರಿಂದ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅವ್ರ ವಿರುದ್ಧ ಕಾನೂನು ಕ್ರಮವನ್ನ ತಗೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ವಿ. ಈಗಾಗಲೇ ಯಾವುದೇ ಬಾಲ್ಯ ವಿವಾಹ ಇರ್ಬೋದು ಅಥವಾ ಪೋಕ್ಸೋ ಪ್ರಕರಣ ಇರ್ಬೋದು ಅಥವಾ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಕುಟುಂಬದಿಂದ ಪೋಷಕರಿಂದನೇ ಮಕ್ಕಳಿಗೆ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು. ದೌರ್ಜನ್ಯ ಅಂತಂದ್ರೆ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದಷ್ಟೇ ಅಲ್ಲ, ದೈಹಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಮಾನಸಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಅಂತಹ ಯಾವುದೇ ಪ್ರಕರಣಗಳು ಬಂದ್ರು ಕೂಡ ಅದನ್ನ ತಕ್ಷಣ ಕಾನೂನು ಕ್ರಮವನ್ನು ತಗೊಳ್ಳುವಂತಹದನ್ನ ನಾವು ಮಾಡ್ತಾ ಇದ್ವಿ. ನಾವು ಪೊಲೀಸ್ ಇಲಾಖೆಯ ಜೊತೆಗೆ ಮತ್ತೆ ಜಿಲ್ಲಾಡಳಿತದ ಜೊತೆಗೆ ಮತ್ತೆ ಇತರ ಬಾಲ ಕಾರ್ಮಿಕ ಇಲಾಖೆಯ ಜೊತೆಗೆ ಹೀಗೆ ವಿವಿಧ ಇಲಾಖೆಗಳ ಜೊತೆಗೆ ನಾವು ಒಗ್ಗೂಡಿ ಕೆಲಸವನ್ನು ಮಾಡ್ತಾ
1: ಇದ್ದೀವಿ. ಸರ್, ಇವತ್ತು ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ, ಬಾಲ್ಯ ವಿವಾಹ ಇರ್ಬೋದು, ಬಾಲ ಕಾರ್ಮಿಕತೆ ಇರ್ಬೋದು ಅಂತ ಹೇಳಿದ್ರಿ. ಸೊ ಇವುಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಕ ಒಂದು ನಿಟ್ಟಿನಲ್ಲಿ ಘಟಕ ಯಾವ ರೀತಿ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಸರ್?
0: ಸರ್, ಈಗಾಗಲೇ ನಾವು ಮೊದಲನೇದಾಗಿ ಈ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಮತ್ತೆ ಒಂದು ಹಾಡಿ ಸಮುದಾಯಗಳಲ್ಲಿ ಹೆಚ್ಚಿನ ಅರಿವನ್ನ ಮೂಡಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಮೊದಲು ಅರಿವು ಮೂಡಿಸಿದಾಗ ಇಂತಹ ಘಟನೆಗಳಾಗುವಂತಹದ್ದು ಕಡಿಮೆ ಆಗ್ಬಹುದು, ನಾವು ಮೊದಲಾಗಿ ಕ್ರಮ ತಗೋಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಅರಿವನ್ನ ಮೂಡಿಸ್ತಾ ಇದೀವಿ. ಜೊತೆಗೆ ಮತ್ತೆ ಈ ತರ ಏನಾದ್ರೂ ಕಂಡು ಬಂತು ಅಂದ್ರೆ ತಕ್ಷಣಕ್ಕೆ ನಾವು ಸ್ಥಳ ಭೇಟಿ ಮಾಡಿ ಅವ್ರಿಗೆ ಕ್ರಮವನ್ನು ತಗೊಳ್ಳುವಂತಹದನ್ನು ಕೂಡ ಮಾಡ್ತಾ ಇದ್ದೀವಿ.
1: ಸರ್, ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಪೋಷಕರಿಗೆ ಮತ್ತು ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಸರ್?
0: ಜಾಗೃತಿ ಮೂಡಿಸುವಂತಹ ಇದರಲ್ಲಿ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಬರುತ್ತೆ, ಮತ್ತೆ ಮಕ್ಕಳ ಗ್ರಾಮ ಸಭೆ ಅಂತ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಆದ್ಯತೆಯನ್ನ ಕೊಡೋದ್ರ ಮೂಲಕ ಅಲ್ಲಿ ಸಭೆಗಳಲ್ಲಿ ಒಂದು ಅರಿವನ್ನ ಮೂಡಿಸುವಂತಹದ್ದು, ನಮ್ಮ ಅಂಗನವಾಡಿ ಕೇಂದ್ರಗಳ ಮೂಲಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಇರತಕ್ಕಂತಹ ಅಂಗನವಾಡಿ ಕೇಂದ್ರಗಳ ಮೂಲಕ ಯಾರು ಗರ್ಭಿಣಿಯರು ಬಾಣಂತಿಯರು ಮತ್ತೆ ಮಕ್ಕಳು ಅಂಗನವಾಡಿ ಏನ್ ಫಲಾನುಭವಿಗಳಿದ್ದಾರೆ ಅಲ್ಲಿ ಅವರಿಗೆ ನಾವು ಅರಿವನ್ನ ಮೂಡಿಸೋದ್ರ ಮೂಲಕ ಇದು ಮುಂದೆ ಆಗದೆ ಘಟನೆಗಳು ಆಗದೆ ಇರೋ ರೀತಿನಲ್ಲಿ ಕಾನೂನಿನಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗದೆ ಇರೋ ರೀತಿನಲ್ಲಿ ನಾವು ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ.
1: ಸರ್, ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಾರೆ, ಈಗ ಒಂದು ಬಾಲ್ಯ ವಿವಾಹ ಅನ್ನೋದ್ರ ಬಗ್ಗೆ ತಾವು ಹೇಗಿದೆ ಸರ್ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಈ ಒಂದು ಬಾಲ್ಯ ವಿವಾಹ ಕಾಯಿದೆ ಅಥವಾ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಸ್ಥಿತಿಗತಿಯಲ್ಲಿದೆ ಸರ್?
0: ಸರ್, ಇಲ್ಲಿ ನಾವು ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ಅತಿ ಹೆಚ್ಚು ಆಗ್ತಾ ಇದೆ ಅಂತಾನು ಹೇಳಕ್ ಆಗ್ತಿಲ್ಲ, ಬಟ್ ಇಲ್ಲಿ ನಾವು ನೋಡ್ತಾ ಇರೋದ್ ಮಟ್ಟಿಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಪ್ರಕರಣಗಳನ್ನ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಅದು ಯಾರ ಮೂಲಕನೋ, ಬೇರೆ ಸಾರ್ವಜನಿಕರ ಮೂಲಕ, ಸಂಬಂಧಿಕರ ಮೂಲಕ, ಅಕ್ಕಪಕ್ಕದ ಮನೆಯವರ ಮೂಲಕ, ಮಕ್ಕಳ ಸಹಾಯವಾಣಿಗೆ ನಮ್ಗೆ ತಕ್ಷಣ ಕರೆ ಬರುತ್ತೆ ಮದುವೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅಂತ. ನಾವು ಅದನ್ನ ತಕ್ಷಣ ಭೇಟಿ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಅವ್ರಿಗೆ ಮಾಡ್ಕೊಳ್ಳೋಕ್ ಮುಂದೆ 18 ವರ್ಷ ಆಗೋರ್ಗು ಮಾಡ್ಕೊಳ್ಬಾರ್ದು ಅನ್ನೋ ತಿಳುವಳಿಕೆಯನ್ನ ಮೂಡಿಸಿ ಅವ್ರಿಗೆ ಎಚ್ಚರಿಕೆ ಒಂದು ಬರವಣಿಗೆಯಲ್ಲಿ ಬರ್ಸ್ಕೊಂಡು ಕಳಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಬಟ್ ಆಗ್ತಾ ಇರುವಂತ ಪ್ರಕರಣಗಳು ಇದೆ, ಬಟ್ ಕಡಿಮೆ ಇದೆ ಆಗ್ತಾ ಇರುವಂತಹದ್ದು, ಬಟ್ ತಡೆಯುವಂತಹದ್ದು ಆಗ್ತಾ ಇದೆ ಸರ್. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅರಿವು ಇದ್ರೂ ಕೂಡ ಎಷ್ಟೋ ಸಾರ್ವಜನಿಕರು ಎಷ್ಟೋ ಮಕ್ಕಳ ಪೋಷಕರು ಅರಿವು ಇದ್ರೂ ಕೂಡ ಬಾಲ್ಯ ವಿವಾಹ ಕಾಯ್ದೆ ಇದೆ. ನಮ್ಗೀಗ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಹೇಳ್ಬೇಕಂತಂದ್ರೆ ಇದು 2006 ನಮ್ಮ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದಿದೆ. ಹಾಗೆ 2016 ಕರ್ನಾಟಕದಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಿದ್ದುಪಡಿ ನಿಯಮಗಳು ಬಂದಿದೆ. ಆ ಕಾಯ್ದೆನಲ್ಲಿ ಹೇಳುತ್ತೆ, ಯಾರೇ ಬಾಲ್ಯ ವಿವಾಹವನ್ನ ಮಾಡಿದ್ರೆ ಅವರಿಗೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಇರುತ್ತೆ, 1,00,000 ದಂಡ ಇರುತ್ತೆ ಅನ್ನುವಂತಹದ್ದು ಈ ಕಾಯ್ದೆನಲ್ಲಿ ಹೇಳುತ್ತೆ. ಹಾಗೆ ಆ ಒಂದು ಹುಡುಗ ಮತ್ತೆ ಹುಡುಗಿಯ ನಡುವೆ ದೈಹಿಕ ಸಂಪರ್ಕ ಏನಾದ್ರೂ ಆಗಿದ್ರೆ ಅದನ್ನ ನಾವು ಪೋಕ್ಸೋ ಕಾಯ್ದೆನಲ್ಲಿ ಆ ಪ್ರಕರಣವನ್ನ ನೋಡ್ತೀವಿ. ಪೋಕ್ಸೋ ಕಾಯ್ದೆನಲ್ಲಿ ಆ ಹುಡುಗನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹದ್ದು, ಈ ಪೋಕ್ಸೋ ಕಾಯ್ದೆನಲ್ಲಿ ಅವ್ರಿಗೆ ಕನಿಷ್ಠ 10 ವರ್ಷದಿಂದ 20 ವರ್ಷದವರೆಗೂ ಅಥವಾ ಅವ್ರಿಗೆ ಮರಣದಂಡನೆವರೆಗೂ ಒಂದು ಜೀವನ ಪರ್ಯಂತ ಒಂದು ಜೈಲು ಶಿಕ್ಷೆವರೆಗೂ ಕೂಡ ಅವ್ರಿಗೆ ಅವಕಾಶ ಇರುತ್ತೆ ಅವರ ಒಂದು ತಪ್ಪುಗಳನ್ನ ಮಾಡಿರುವಂತಹ ಅದರ ಆಧಾರದ ಮೇಲೆ. ಬಟ್ ಇದು ಎಷ್ಟೋ ಕಾನೂನಿನ ತಿಳುವಳಿಕೆ ಇದ್ರೂ ಕೂಡ ಕೆಲವರು ಅದನ್ನ ಏನು ಆಗಲ್ಲ ಅನ್ನುವಂತಹ ಒಂದು ಧೈರ್ಯದಲ್ಲಿ ಅಥವಾ ಏನು ಆಗಲ್ಲ ಅನ್ನುವಂತ ಒಂದು ಮನಬೇನಲ್ಲಿ ಸಿದ್ಧತೆ ಮಾಡ್ಕೊಳ್ಳುವಂತಹದ್ದು, ವಿವಾಹ ಮಾಡ್ಕೊಳ್ಳುವಂತಹದ್ದು ನಾವು ಗಮನಿಸ್ತಾ ಇದೀವಿ. ಬಟ್ ಇನ್ನು ಎಲ್ಲೋ ಕೆಲವರು ಅರಿವು ಇಲ್ದೇನೆ ಮಾಡ್ಕೊಂಡಿರುವಂತಹದ್ದು ಇರುತ್ತೆ. ಬಟ್ ನಾನು ತಿಳಿಸುವಂತಹದ್ದು ಸಾರ್ವಜನಿಕರಿಗೆ, ಯಾರು ಪೋಷಕರಿಗೆ,

0: ಈಗಿನ ಒಂದು ಕಾನೂನು ಕ್ರಮ ತುಂಬಾ ಕಟ್ಟುನಿಟ್ಟಾಗಿ ಇರೋದ್ರಿಂದ ಆದಷ್ಟು ಈ ಬಾಲ್ಯ ವಿವಾಹ ಸಿದ್ಧತೆ ಮಾಡ್ಕೊಳ್ಳೋದು, ಬಾಲ್ಯ ವಿವಾಹ ಮಾಡ್ಕೊಳ್ಳೋದನ್ನ ತಡಿಬೇಕು, ತಮ್ಮ ಹಂತದಲ್ಲೇ ತಡಿಬೇಕು. ಹಾಗಾಗಿ ಆ ಮಕ್ಕಳ ಒಂದು ಹಕ್ಕುಗಳನ್ನ ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಸರ್, ಇದ್ರ ಜೊತೆಗೆ ಈ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಮಕ್ಕಳಿಗೆ ಒಂದು ತುರ್ತು ಸಹಾಯ ಅಂತ ಬಂದಾಗ ಯಾವ ರೀತಿಯ ಒಂದು ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
0: ಆಕ್ಚುಲಿ ನಮ್ಮಲ್ಲಿ ಏನಂತಂದ್ರೆ, ನಾವು ಇದರಲ್ಲಿ DLSA ಮತ್ತೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ. ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು ಮಕ್ಕಳಿಗೆ, ಆ ರೀತಿ ಸಮಸ್ಯೆಗಳು ಬಂದಾಗ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ವರದಿಯನ್ನು ಕೊಡೋದ್ರ ಮೂಲಕ ಅವ್ರ ಮೂಲಕ ಪರಿಹಾರವನ್ನ ಸರ್ಕಾರದಿಂದ ಮಕ್ಕಳಿಗೆ ಕೊಡುವಂತಹದ್ದು ಇರುತ್ತೆ. ಬಟ್ ನಾವು ಕೊಡುವಂಥದ್ದು ತಕ್ಷಣದ ಪರಿಹಾರ ಅಂತ, ಯಾವುದೇ ರೀತಿಯಲ್ಲಿ ಪೋಕ್ಸೋ ಪ್ರಕರಣಗಳು ಅಥವಾ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದಾಗ ಆ ಮಗುವಿನ ತಕ್ಷಣದ ಪರಿಹಾರಕ್ಕೆ ಅಂತೇಳಿ ನಾವು 10,000 ಕೆಲವೊಂದು ಸಂದರ್ಭದಲ್ಲಿ ಒಂದು ಹಾಸ್ಪಿಟಲ್ ಖರ್ಚಿಗೆ ಅಂತೇಳಿ ನಾವು 50,000 ಮ್ಯಾಕ್ಸಿಮಮ್ 1,00,000 ನಮ್ಮಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅದನ್ನು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ನಾವು ಇನ್ನ ಬೇರೆ ರೀತಿಯಲ್ಲಿ ನಾವು ಕೊಡುವಂತಹದ್ದು ಅಂತಂದ್ರೆ, ಒಂದು ಆಶ್ರಯವನ್ನ ಕೊಡುವಂತಹದ್ದು ಇರುತ್ತೆ. ನಮ್ಮ ಸಂಸ್ಥೆಗಳ ಮೂಲಕ ಅವ್ರಿಗೆ ಆಶ್ರಯವನ್ನು ಕೊಡುವಂತಹದ್ದು ಇರುತ್ತೆ. ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏಕ ಪೋಷಕರು ಅಥವಾ ಪೋಷಕರು ಇಲ್ಲದೆ ಇರುವಂತಹ ಸಂದರ್ಭ ಇದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂದ್ರೆ, ನಾನೇನು ಈಗ ಆಲ್ರೆಡಿ ಹೇಳಿದೆ, OBC ಒಂದು ಸ್ಕೀಮ್ ಮೂಲಕ ಅಥವಾ ನಮ್ಮಲ್ಲಿ ಬರ್ತಕ್ಕಂತ ಒಂದು ಸ್ಪಾನ್ಸರ್ಶಿಪ್ ಮೂಲಕ ನಾವು ಅವ್ರಿಗೆ ಬೆನಿಫಿಟ್ಸ್ ಅನ್ನು ಕೊಡೋದಂತ ವ್ಯವಸ್ಥೆ ಇದೆ.
1: ಸರ್, ಹಾಗೆ ಈ ಒಂದು ಅನಾಥ ಮಕ್ಕಳು ಇರ್ಬೋದು ಅಥವಾ ಬೀದಿ ಮಕ್ಕಳು ಅಥವಾ ಕಳೆದೋದಂತಹ ಮಕ್ಕಳಿಗೊಂದು ಪುನರ್ವಸತಿ ವ್ಯವಸ್ಥೆ ಅಥವಾ ಪ್ರಕ್ರಿಯೆ ಹೇಗಿರುತ್ತೆ ಸರ್?
0: ಸರ್, ಈಗ ಅದು ಒಂದು, ನಾವು ಪೋಷಕರೇ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನ ಒಪ್ಪಿಸುವಂತಹ ಒಂದು ಪ್ರಕರಣಗಳು ಇರುತ್ತೆ. ಯಾರಿಗೆ ಮಕ್ಕಳ ಅವಶ್ಯಕತೆ ಇಲ್ಲ ಅಥವಾ ಸಾಕೋದಕ್ಕೆ ಅವರು ಆಗ್ತಾ ಇಲ್ಲ ಅಥವಾ ಅವರು ಮಕ್ಕಳು ನಮಗೆ ಬೇಡ ತಿರಸ್ಕರಿಸುವಂತಹ ಒಂದು ಸಂದರ್ಭಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಅವರೇ ಕಾನೂನುಬದ್ಧವಾಗಿ ನಮಗೆ ಮಗು ಬೇಡ ಅಂತೇಳಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತಿರಸ್ಕರಿಸಿದಾಗ ಅಥವಾ ಮಕ್ಕಳನ್ನ ಕೊಟ್ಟಾಗ ನಾವು ಅವ್ರನ್ನ ಸಂಸ್ಥೆಯ ಮೂಲಕ ಸಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದು ಬಿಟ್ರೆ
1: ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ವಸಂತಮ್ಮ, ಊರು ಭೀಮಕ್ಕಿರಾದಿ.
1: ವಸಂತಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನಂತ, ಮಕ್ಕಳ ಹಕ್ಕುಗಳು ಮತ್ತೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
2: ಏನೂ ಇಲ್ಲ ಸರ್, ಈಗ ಎಲ್ಲ ಹಾಡಿ ಅಂತಲ್ಲ, ಎಲ್ಲ ನಮ್ಮ ಊರುಗಳಲ್ಲೂ ಸ್ಟೇಜ್ ನಲ್ಲಿ ಮದುವೆ ಮಾಡೋದು ತಪ್ಪ ಅನಿಸ್ತದೆ ಎಲ್ರಿಗೂ. ಅದೇ ತರ ಸ್ವಲ್ಪ ಸಮಸ್ಯೆ ಅವರು ತಿಳ್ಕೊಂಡಾಗ ನಮ್ಗಳಿಗೂ ನಮ್ಗಳಿಗೂ ಏನು ತೊಂದ್ರೆ ಅಷ್ಟೊಂದು ಆಗಲ್ಲ. ಇದೇನಾಗಿ ಯಾವುದೇ ಕಾರಣಕ್ಕೂ ಕಟ್ಟು ಮುಚ್ಚಿ ಮದುವೆ ಮಾಡಿದ್ರು ಒಂದ್ ಪ್ರೆಗ್ನೆಂಟ್ ಆಗಲ್ಲ, ತರಕ್ ಕೊಡ್ಬಾರ್ದು ಅಂತ
1: ಸರ್ ಮಾತನಾಡ್ತಾರೆ. ಕೇಳಿಸ್ಕೊಳ್ಳಿ,
0: ನೀವು ಹೇಳೋದು ಸರಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರೋಂಥದ್ದು ಏನಂತಂದ್ರೆ, ಮಕ್ಕಳುಗಳು 18 ಒಳಪಟ್ಟಂತ ಮಕ್ಕಳುಗಳೇ ಶಾಲಾ ಹಂತದಲ್ಲಿ ಕಾಲೇಜು ಹಂತದಲ್ಲಿ ಓದ್ತಾ ಇದ್ದಾಗ ಅವರೇ ಇಷ್ಟಪಟ್ಟು ಓಡಿ ಹೊರಟೋಗುವಂತಹದ್ದು, ಓಡಿ ಹೋಗಿ ಆಮೇಲೆ ಬಾಲ್ಯ ವಿವಾಹ ಆಗುವಂತಹ ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಪೋಷಕರು ಇಮ್ಮಿಡಿಯೇಟ್ ಆಗಿ ಹತ್ರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ಈಗ ಓಡಿ ಹೋಗಿರುವಂತ ಘಟನೆಗಳಿದ್ದಾಗ ಅದನ್ನ ದೂರನ್ನ ದಾಖಲು ಮಾಡ್ಬೇಕಾಗುತ್ತೆ. ಆಮೇಲೆ ಅವರು ಸಿಕ್ಕಿದ್ಮೇಲೆ ನಾವು ಮುಂದಿನ ಒಂದು ಕಾನೂನು ಕ್ರಮವನ್ನ ತಗೊಳ್ಳುವಂತಹದ್ದು ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ಪೋಷಕರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಅನ್ನುವಂತಹದ್ದು ಇರೋದಿಲ್ಲ ಕಾನೂನಲ್ಲಿ. ಬಟ್ ಯಾವಾಗ ಪೋಷಕರೇ ನಾವೇ ಬಲವಂತವಾಗಿ ಮಗುವನ್ನ ಒಪ್ಪಿಸಿ ಮಗುವನ್ನ ಬಲವಂತವಾಗಿ ಮದುವೆ ಮಾಡುವಂತಹದ್ದು, ಬಾಲ್ಯ ವಿವಾಹ ಮಾಡುವಂತಹದ್ದು ಕಂಡು ಬರುತ್ತೆ, ಅಂತ ಸಂದರ್ಭದಲ್ಲಿ ಪೋಷಕರಿಗೆ ಶಿಕ್ಷೆ ಆಗುತ್ತೆ. ಬಟ್ ಎಷ್ಟೋ ವಿಷಯಗಳಲ್ಲಿ ನಾವು ಗಮನಿಸ್ತೀವಿ, ಪೋಷಕರಿಗೂ ಕೂಡ ಗೊತ್ತಿಲ್ಲದೇನೆ ಮಕ್ಕಳೇ ಮಾಡ್ಕೊಳ್ಳುವಂತ ಸಂದರ್ಭಗಳು ಇರುತ್ತೆ, ಅಥವಾ ಅನಿವಾರ್ಯವಾಗಿ ಮಕ್ಕಳು ಮಾಡ್ಕೊಂಡು ಪೋಷಕರಿಗೆ ಒಂದು ಒತ್ತಡ ಮತ್ತು ಸಮಸ್ಯೆಗಳನ್ನ ತಂದಿರುವಂತಹ ಪ್ರಕರಣಗಳನ್ನು ಕೂಡ ನಾವು ಗಮನಿಸಬಹುದು. ಬಟ್ ನಾನು ಈ ಸಂದರ್ಭದಲ್ಲಿ ಹೇಳುವಂತ ಹೌದು,
2: ಅವರು ಸ್ವಲ್ಪ ತಿಳ್ಕೊಂಡಾಗ ನಮ್ ದೇಶ ಒಳ್ಳೇದಾಗ್ಬೋದು ಅನ್ನಿಸ್ತದೆ.
0: ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಈಗ ನಿಮ್ಮಷ್ಟು ಒಂದು ಕಾಳಜಿ ಎಲ್ಲಾರ್ಗು ಸಮಾಜದಲ್ಲಿ ಇತ್ತು ಅಂತಂದ್ರೆ ನಾವು ಈ ಬಾಲ್ಯ ವಿವಾಹವನ್ನ ಮುಕ್ತವಾಗಿ ನಾವು ಒಂದು ಜಿಲ್ಲೆಯನ್ನ ಮಾಡಬಹುದು. ಎಲ್ಲಾ ಪೋಷಕರು ಹಾಗೆ ಮಕ್ಕಳು ಇದನ್ನ

0: ಅರ್ಪಕೊಂಡು ಇದ್ರೆ ಒಂದು ಒಳ್ಳೆಯ ಸಮಾಜ, ಒಳ್ಳೆಯ ಜಿಲ್ಲೆಯನ್ನ ನಾವು ಒಂದು ತಯಾರು ಮಾಡೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಹಾಗಾಗಿ ನಿಮ್ಗಳಿಂದ ಈ ತರ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋಂತದನ್ನ ಕೇಳ್ತೀನಿ.
1: ಧನ್ಯವಾದಗಳು, ಯಾಕಂದ್ರೆ ತಾವೆಲ್ಲೋ ಇರ್ತೀರ
0: ಸರ್,
1: ಅವ್ರು ಯಾವಾಗ್ಲೂ ಬಂದು ಅದನ್ನೇ ಪರಿಶೋಧನೆ ಮಾಡಕ್ ಆಗಲ್ಲ.
0: ಹೌದು,
1: ಎಷ್ಟು ಕಳ್ರಿ ಎಷ್ಟು ಚೆನ್ನಾಗ.
0: ಹೌದು,
1: ಏನಾಗಿ ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕು.
0: ಹೌದು,
1: ಆದಷ್ಟು ಮಕ್ಳಿಗೆ ದೇವಸ್ಥಾನ ಬದಲಿಸ್ಕೋಬೇಕು ಅಂತ ನನ್ನ ಇಷ್ಟ.
0: ಹೌದು, ನಿಮ್ಮ ಹೆಸರು ಏನೇಮ್ಮ ಮರ್ತ್ಬಿಟ್ಟೆ?
1: ವಸಂತಮ್ಮ.
0: ಧನ್ಯವಾದಗಳು ವಸಂತಮ್ಮ. ನಿಮ್ಮ ಒಂದು ಸಂದೇಶ, ನಿಮ್ಮ ಸಂದೇಶ ಎಲ್ಲ ನಮ್ಮ ಅದು ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿರುವಂತ ಎಲ್ಲಾರ್ಗೂ ಕೂಡ ನಿಮ್ಮ ಸಂದೇಶ ತಲುಪ್ಲಿ, ಒಳ್ಳೆ ರೀತಿನಲ್ಲಿ ತಲುಪ್ಲಿ, ಎಲ್ಲಾ ಪೋಷಕರು ಇದನ್ನ ಅರ್ತ್ಕೊಂಡು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋಂತ ಅದನ್ನ ನಿಮ್ ಮೂಲಕ ಕೇಳ್ತೀನಿ ನಮ್ಮ ಎಲ್ಲಾರ್ಗೂ.
2: ಧನ್ಯವಾದಗಳು ವಸಂತಮ್ಮ ಕರೆ ಮಾಡಿದ್ದೆ. ಮಾತನಾಡ್ತಾ ಇದ್ರೆ ಒಂದು ಮಕ್ಕಳ ಪುನರ್ವಸತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ
0: ಇದ್ದೀವಿ. ನಾವು ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳ ಮೂಲಕ ನಾವು ಮಾಡ್ತೀವಿ. ಮಕ್ಕಳನ್ನ ಅವರೇ ಒಪ್ಪಿಸಿರುವಂತ ಮಕ್ಕಳುಗಳನ್ನ ನಾವು ನೋಡ್ತೀವಿ. ಅಥವಾ ಯಾವುದೇ ಒಂದು ನಾವು ಇತ್ತೀಚಿನ ಘಟನೆಗಳನ್ನ ನೋಡಿದೀವಿ, ಉದಾಹರಣೆಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ನೋಡಿದೀವಿ, ಎತ್ತಂತ ಮಗುವನ್ನ ರಸ್ತೆನಲ್ಲಿ ಚರಂಡಿನಲ್ಲಿ ಅಥವಾ ಯಾವುದೋ ಒಂದು ರಸ್ತೆ ಬದಿನಲ್ಲಿ ಇಟ್ಟು ಹೋಗಿರುವಂತ ಒಂದು ಪ್ರಕರಣಗಳು ಕೂಡ ಇದೆ. ಅಂತಹ ಪ್ರಕರಣಗಳು ಬಂದಾಗ ಯಾರಿಗೆ ಅದು ಮೊದಲು ತಿಳಿಯುತ್ತೆ? ಸಡನ್ ಆಗಿ ಅವರು ಯಾವ್ದು ಹತ್ರ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೆ ಮೂಲಕ ಅವರು ತಿಳಿಸ್ಬೇಕಾಗುತ್ತೆ. ಯಾರು ಕೂಡ ಈ ಒಂದು ದತ್ತು ನಾವು ವಿಷಯದಲ್ಲಿ ನೋಡಿದಾಗ ಕೂಡ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲೋ ಮಗು ಸಿಕ್ತು ಅಂದ್ಬಿಟ್ಟು ತಗೊಂಡೋಗಿ ಸಾಕಳಂತದ್ದು ಮಾಡ್ತಾರೆ. ಇದು ಕಾನೂನಿನ ಮೂಲಕ ಅವಕಾಶ ಇಲ್ಲ, ಅದನ್ನ ಅಕ್ರಮವಾಗಿ ದತ್ತು ಮಾಡ್ಕೊಂಡಿರುವಂತ ಒಂದು ವ್ಯವಸ್ಥೆ ಅಂತ ನಾವು ಅಂತೀವಿ ಕಾನೂನಲ್ಲಿ. ಹಂಗಾಗಿ ಆತರ ಮಗು ಎಲ್ಲೇ ಸಿಕ್ಕಿದ್ರು ಕೂಡ ತಕ್ಷಣವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ಮಕ್ಕಳ ಸಹಾಯಣೆಗೂ ತಿಳಿಸೋದ್ರ ಮೂಲಕ ಅದು ನಮ್ಮ ಮೂಲಕ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಮಕ್ಕಳ ಒಂದು ಕಲ್ಯಾಣ ಸಮಿತಿ ಮುಂದೆ ಹಾಜರಾಗಿ ಅದನ್ನ ನಾವು ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ದೂರು ಕೊಡೋದ್ರ ಮೂಲಕ ಮೊದಲಿಗೆ ನಾವು ಪೋಷಕರನ್ನ ಹುಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದ್ ವೇಳೆ ಪೋಷಕರು ಸಿಕ್ಕಿದ್ರೆ ಪೋಷಕರಿಗೆ ಮಗುವನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದನ್ನ ಮುಂದಿನ ಒಂದು ಕಾನೂನು ಮೂಲಕ ದತ್ತುವನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ಮೂಲಕ ಮಾಡ್ತೀವಿ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಅವ್ರು ಹೇಳಿ ತಮ್ಮ ಪ್ರಶ್ನೆ ಏನಂತ. ನಾಗರಾಜ್ ಅವ್ರು ಹೇಳಿ ತಮ್ಮ ಪ್ರಶ್ನೆ ಹೇಳಿ.
3: ನಮಸ್ತೆ,
0: ಮಾತಾಡಿ. ಹದಿನೆಂಟು ವರ್ಷದವರೆಗೂ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ರಕ್ಷಣೆ ಇರುತ್ತೆ. ಏನು ಆಮೇಲೆ ನಾವು ಕುಟುಂಬ ಇದೆ ಅಥವಾ ಸಂಬಂಧಿಕರು ಇದ್ದಾರೆ ಅಂತಂದ್ರೆ ನಾವು ಅವ್ರಿಗೆ ಮೂಲಕ ಕುಟುಂಬಕ್ಕೆ ಮತ್ತೆ ಸಂಬಂಧಿಕರಿಗೆ ಕಳ್ಸಿಕೊಡೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಯಾವುದೇ ಪೋಷಕರು ಇಲ್ಲ ಸಂಬಂಧಿಕರು ಇಲ್ಲ ಅಂತಂದ್ರೆ ನಾವು ಹದಿನೆಂಟು ವರ್ಷದ ಒಳಗಡೆ ಇದ್ದಾಗೇನೆ ಮಗುವನ್ನ ದತ್ತು ವ್ಯವಸ್ಥೆ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ ಮೊದಲನೇದಾಗಿ. ಇಲ್ಲ ಅಂತಂದ್ರೆ ಮುಂದಿನ ಅವನ ವಿದ್ಯಾಭ್ಯಾಸಕ್ಕೆ ಮತ್ತೆ ಮುಂದಿನ ಒಂದು ತರಬೇತಿ ಮೂಲಕ ಅವನೊಂದು ಕೆಲಸವನ್ನ ತಕೊಳ್ಳೋದಿಕ್ಕೆ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಅವನ ಜೀವನವನ್ನ ಅವನು ರೂಪಿಸ್ಕೊಳ್ಳೋದಿಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ತಯಾರ್ ಮಾಡಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ನಾವು. ಹೌದೌದು, ಅದನ್ನೇ ಮಾಡ್ತಾ ಇದೀವಿ ಆ ತರ ಏನಾದ್ರೂ ಮಕ್ಕಳುಗಳ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕುಟುಂಬದ ಪೋಷಕರು ಅಥವಾ ಸಂಬಂಧಿಕರು ಯಾರಿದ್ದಾರೆ ಅವ್ರ ಮೂಲಕ ಮನೆಗೆ ಕಳಿಸುವಂತ ವ್ಯವಸ್ಥೆನೇ ನಾವು ಮೊದಲು ಮಾಡ್ತೀವಿ. ಯಾಕೆಂದ್ರೆ ಮಗು ಯಾವತ್ತು ಕುಟುಂಬದಲ್ಲೇ ಬೆಳೆಯುವಂತಹದ್ದು ಒಂದು ಒಳ್ಳೆಯ ವಾತಾವರಣ ಅನ್ನುವಂತಹದ್ದು. ಒಂದ್ ವೇಳೆ ಯಾರು ಇಲ್ಲ ಆ ತರ ಅಂದಾಗ ಎರಡನೇದಾಗಿ ನಾವು ಕುಟುಂಬದ ಮೂಲಕ ಆ ಮಗುವನ್ನ ದತ್ತು ನೀಡೋದ್ರ ಮೂಲಕ ಮತ್ತೊಂದು ಕುಟುಂಬಕ್ಕೆ ಕಳಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅವೆರಡು ಆಗಿಲ್ಲ ಅಂತಂದಾಗ ಮೂರನೇ ಅವಕಾಶನ ನಾವು ಇದನ್ನ ಒಂದು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಕೆಲಸ ಮತ್ತು ಅವನ ಜೀವನವನ್ನ ರೂಪಿಸ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡುವಂತಹದನ್ನ ಮಾಡ್ತೀವಿ. ಹೌದೌದೌದು, ಅದನ್ನ ಮಾಡ್ತಾ ಇದ್ವಿ ಪ್ರಸ್ತುತ ಕೂಡ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡೋದಿಕ್ಕೆ. ಸರ್ಕಾರ
3: ಬಾಲ್ಯ ವಿವಾಹದ ಬಗ್ಗೆ ಸ್ವಲ್ಪ ಸರ್, 2000 ಸೀರೆ ಬಾಲ್ಯ ವಿವಾಹನೇ ನಡೀತಾ ಇದೆ ಅಂತ ಅಂದ್ಬಿಟ್ಟು ವರ್ತಮಾನ ಇತ್ತು ಸರ್.
0: ಹೌದು,
3: ನಮ್ ಜಿಲ್ಲೆ ಸುಮಾರು ನಡೀತಾ ಇದೆ ಅಂತ ಬೇರೆ ಬೇರೆ ಕಾಲೇಜಲ್ಲಿ.
0: ನಮ್ಮ ಜಿಲ್ಲೆನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಆಗ್ತಾ ಇದೆ. ಎಲ್ಲಿ ಮಕ್ಕಳ ಬಾಲ್ಯವಿವಾಹ ಮಾಡೋದಕ್ಕೆ ಪೋಷಕರು ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು, ಮಕ್ಕಳೇ ಓಡಿಗೆ ಹೋಗಿ ಮದುವೆ ಆಗಿರುವಂತಹದ್ದು, ಆತರ ಪ್ರಕರಣಗಳು ದೂರುಗಳು ಬರ್ತಾ ಇದೆ. ಎಲ್ಲಿ

0: ಆಗ್ತಾ ಇದೆ ಅದನ್ನೆಲ್ಲ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದೀವಿ, ಹಾಗೆ ನಾವು ಹೆಚ್ಚು ಹರಿವನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಬಟ್ ಕಳೆದ ಸಾಲುಗಳಿಗೆ ಹೋಲಿಸ್ಕೊಂಡಾಗ ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಆಗಿರುವಂತಹದ್ದು ಕಡಿಮೆ ಆಗಿದೆ. ಬಟ್ ಸಿದ್ಧತೆಯನ್ನು ಮಾಡ್ಕೊಳ್ಳುವಂತಹದ್ದು ಆಗ್ತಾ ಇದೆ. ಅದನ್ನ ಪ್ರತಿಯೊಬ್ಬರು ಸಾರ್ವಜನಿಕರು, ಪ್ರತಿಯೊಬ್ಬ ಪೋಷಕರು, ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಕಾನೂನಿನ ಅರಿವನ್ನ ತಿಳ್ಕೊಂಡು 18 ವರ್ಷ ಆಗುವವರೆಗೂ ಕೂಡ, ಅದರಲ್ಲೂ ನಾವು ವಿಶೇಷವಾಗಿ ಅಂತಂದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. 21 ವರ್ಷ ಗಂಡು ಮಕ್ಕಳಿಗೆ 21 ವರ್ಷ ಆಗ್ಬೇಕು. 100 ಪ್ರಕರಣಗಳಲ್ಲಿ 2-3 ಪ್ರಕರಣಗಳಷ್ಟೇ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಉಳಿದ ಪ್ರಕರಣಗಳೆಲ್ಲ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಇತ್ತೀಚೆಗೆ ನೋಡಿದಂಥ ಕೆಲವು ಘಟನೆಗಳು ನಮಗೆ, ನಾವು ಆ ಸ್ಥಳಕ್ಕೆ ಭೇಟಿ ಮಾಡಿ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ತಿಳುವಳಿಕೆಯನ್ನು ಕೊಟ್ಟು ಬರೆಸ್ಕೊಂಡು ಬಂದಿರುವಂತಹದ್ದನ್ನು ಕೂಡ, ಅದಾದ ಮೇಲೆ ಮತ್ತೆ ಆ ಕಾನೂನು ತಿಳುವಳಿಕೆ ಇದ್ರೂ ಕೂಡ ಮತ್ತೆ ಅವರು ಬಾಲ್ಯ ಕದ್ದು ಮುಚ್ಚಿ ಬಾಲ್ಯ ವಿವಾಹನ ಮಾಡಿ ಅದಾದ್ಮೇಲೆ ಅವರು ಸಿಕ್ಕಿ ಗೊತ್ತಾದ್ಮೇಲೆ ನಾವು ಅದು ಕಾನೂನು ಕ್ರಮವನ್ನು ಜರುಗಿಸಿ ಜೈಲ್ ಮೂಲಕ ಶಿಕ್ಷೆಯನ್ನು ಕೊಡಿಸಿರುವಂತಹ ಪ್ರಕರಣಗಳು ಕೂಡ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇದೆ.
1: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜವರೇ?
0: ಓಕೆ, ನಮ್ಮಲ್ಲಿ ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ಏನು 2012ರಲ್ಲಿ ಕಾಯ್ದೆ ಬಂದಿದೆ. ಅದ್ರ ಮೂಲಕ ಒಂದು, ಯಾವುದೇ ಒಂದು ಹುಡುಗ ಅಂತ ಏನಿಲ್ಲ, ಗಂಡು 18 ವರ್ಷದ ಒಳಪಟ್ಟಂತಹ ಮಕ್ಕಳಿಗೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಆದಾಗ, ಅಥವಾ ದೌರ್ಜನ್ಯ ಆಗ್ಬೇಕು ಅಂತಾನೆ ಇಲ್ಲ, ಯಾವುದೇ ದೌರ್ಜನ್ಯ ಆಗುವಂತ ಒಂದು ಪ್ರಯತ್ನಗಳು ಆದಾಗ ಅದನ್ನ ನಾವು ಪೋಕ್ಸೋ ಕಾಯ್ದಿನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಪೋಕ್ಸೋ ಕಾಯ್ದೆಯ ಮೂಲಕ ನಾವು ಶಿಕ್ಷೆಯನ್ನ ನೋಡಿದಾಗ ನಾವು ಕನಿಷ್ಠ 10 ವರ್ಷ, ಮ್ಯಾಕ್ಸಿಮಮ್ 20 ವರ್ಷಕ್ಕಿಂತ ಅಥವಾ ಅದ್ರ ಮೇಲ್ಪಟ್ಟು ನಾವು ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಕೂಡ ನಾವು ಈ ಪೋಕ್ಸೋ ಕಾಯ್ದಿನಲ್ಲಿ ನೋಡಬಹುದು. ಇದು ಬರೀ ಬಲವಂತವಾಗಿ ಅಥವಾ ಅತ್ಯಾಚಾರ ಆದ್ರಷ್ಟೇ ನಾವು ಇದನ್ನ ಪೋಕ್ಸೋ ಅಂತ ಹೇಳೋದಲ್ಲ, ಇದು ಅತಿ ಹೆಚ್ಚು ಆಗ್ತಾ ಇರುವಂತಹದ್ದು ಬಾಲ್ಯ ವಿವಾಹ ಆಗಿ ಅದಾದ ನಂತರ ಒಂದು ಹುಡುಗನಿಂದ ಹುಡುಗಿಗೆ ದೌರ್ಜನ್ಯ ಆಗುವಂತಹದ್ದು. ಇಲ್ಲಿ ಆ ಹೆಣ್ಣು ಮಗು ಒಪ್ಪಿಕೊಂಡು ಅವರಿಬ್ಬರ ನಡುವೆ ಒಂದು ದೈಹಿಕ ಸಂಪರ್ಕ ಆದ್ರೂ ಕೂಡ ಬಿಕಾಸ್ ಆಫ್ ಅವರು 18 ವರ್ಷಕ್ಕಿಂತ ಒಳಪಟ್ಟಿರೋದ್ರಿಂದ ನಾವು ಅದನ್ನ ಪೋಕ್ಸೋ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆ ಮೂಲಕ ಪೋಕ್ಸೋ ಪ್ರಕರಣಗಳು ಆಗಿರುವಂತಹದ್ದು ಇದೆ. ಅದ್ರ ಜೊತೆಗೆ ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಬೇರೆಯವರಿಂದ ಒಂದು ಕೆಟ್ಟ ದೃಷ್ಟಿನಲ್ಲಿ ನೋಡುವಂತಹದ್ದಿರ್ಬೋದು, ಕೆಟ್ಟ ಮಾತುಗಳನ್ನ ಬೈಗುಳಗಳನ್ನ ಮಾತಾಡುವಂತಹದ್ದು, ಬೈಯುವಂತಹದ್ದಿರ್ಬೋದು, ಅಥವಾ ವಾಟ್ಸಾಪ್ ಸಂದೇಶಗಳ ಮೂಲಕ ಕೆಟ್ಟದಾಗಿ ಮೆಸೇಜ್ಗಳನ್ನ ಕಳಿಸುವಂತಹದ್ದಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಈ ತರ ಒಂದು ಅಬ್ಯೂಸ್ ಮಾಡುವಂತಹ, ಒಂದು ದೌರ್ಜನ್ಯ ಮಾಡುವಂತಹ ಪದಗಳನ್ನ ಬಳಸಿದಾಗ ಅದನ್ನು ಕೂಡ ನಾವು ಈ ಒಂದು ಪೋಕ್ಸೋ ಕಾಯ್ದೆನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಈ ರೀತಿ 7 ವರ್ಷ, 10 ವರ್ಷ, 20 ವರ್ಷದವರೆಗೂ ಡಿಪೆಂಡ್ಸ್ ಆನ್ ಅವ್ರು ಯಾವ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ, ದೌರ್ಜನ್ಯವನ್ನ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ.
1: ಧನ್ಯವಾದಗಳು ನಾಗರಾಜವರೆ ಕರೆ ಮಾಡಿದ್ದೀವಿ. ಸರ್, ಬಹಳ ಉತ್ತಮ ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ದೀರಿ ಸರ್. ಈಗ ಈ ಒಂದು ಮಕ್ಕಳಿಗೆ ಕೌನ್ಸಿಲಿಂಗ್ ಅಥವಾ ಒಂದು ಮಾನಸಿಕ ಆರೋಗ್ಯದ ಸೇವೆಗಳ ಬಗ್ಗೆ ತಮ್ಮ ಇಲಾಖೆಯಿಂದ ಸಿಗ್ತಾ ಇದೆ ಅಥವಾ ಹೇಗೆ ಸರ್?
0: ಸಿಗ್ತಾ ಇದೆ. ಯಾವುದೇ ಮಗುವನ್ನ ನಾವು ಮೊದಲನೇದಾಗಿ ಎಲ್ಲೇ, ಯಾವುದೇ ಮಗು ನಮಗೆ ಒಂದು ಒಂದು ಮೊದಲನೇದಾಗಿ ತಂದೆ ತಾಯಿ ಇಲ್ಲಿ ಕಳ್ಕೊಂಡಿರುವಂತ ಮಗು ಇರ್ಬೋದು, ಏಕ ಪೋಷಕರ ಮಗು ಇರ್ಬೋದು, ಅಥವಾ ಬಾಲ ಕಾರ್ಮಿಕ ಆಗಿರುವಂತ ಮಗು ಇರ್ಬೋದು, ಬಾಲ ಒಂದು ವಿವಾಹ ಆಗಿರುವಂತಹ ಮಗು ಇರ್ಬೋದು, ಅಥವಾ ಯಾವುದೇ ಎಲ್ಲೋ ಒಂದ್ ಕಡೆ ಸಿಕ್ಕಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗಿ ಸಿಕ್ಕಿರುವಂತ ಮಗು ಇರ್ಬೋದು, ಯಾವುದೇ ಮಗು ನಮ್ಗೆ ಸಿಕ್ತಾಗ ಆ ಮಗುವನ್ನ ಮೊದಲು ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಅದಾದ್ಮೇಲೆ ಮೊದಲು ಆಗುವಂತ ಕೆಲಸನೆ ಮಗುಗೆ ಕೌನ್ಸಿಲಿಂಗ್ ಆಗುವಂತಹದ್ದು, ಆಪ್ತ ಸಮಾಲೋಚನೆ ಆಗುವಂತಹದ್ದು. ಆ ಆಪ್ತ ಸಮಾಲೋಚನೆಯಲ್ಲಿ ಮಗು ಏನೆಲ್ಲ ಹೇಳುತ್ತೆ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮವನ್ನ ತಗೊಳ್ಳೋಕೆ ಸಾಧ್ಯ ಆಗುತ್ತೆ.
1: ಕರೆ ಇದೆ ಸರ್. ಹಲೋ,
2: ಹಲೋ,
1: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸ್ಕೂಲ್ ಟ್ರಿಪ್ ಗೆ ಅಂತ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅವಾಗ ನಮ್ಮ ಹತ್ರ ಫೋನ್ ಇರೋಲ್ಲ. ಇವಾಗ ನಾವು ಈ ರೀತಿ ನಮ್ಗೆ ಏನಾದ್ರೂ ಆದಾಗ ನಮ್ನ ನಾವ್ ಹೇಗ್ ರಕ್ಷಣೆ ಮಾಡ್ತೀವಿ? ಇವಾಗ ನಾವ್ ಇರೋದು ಕಲಬುರ್ಗಿನಲ್ಲಿ,
0: ಅಂದ್ರೆ ನೀವ್ ಹೇಳ್ತಿರೋದು ಸ್ಕೂಲ್ ಟ್ರಿಪ್ ಗೆ ನೀವು ಹೋಗ್ತಾ ಇರ್ತೀರಿ, ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಅಂತನ? ಅಲ್ಲ, ನೀವು ಅದು ಮೊಬೈಲ್ ಅವಶ್ಯಕತೆ ಇದೆ. ಅಲ್ಲ, ನಿಮ್ಮನ್ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಒಂದು ಅವಶ್ಯಕತೆ ಇದೆ ಅಂದ್ರೆ ನೀವು ತಗೊಳ್ಬೇಕು, ಇಟ್ಕೋಬೇಕಾಗತ್ತೆ ಜೊತೆನಲ್ಲಿ. ಒಂದು ನಿಮ್ಗೆ ಇಲ್ಲ ಅಂತಂದ್ರೆ ಅದಕ್ಕೆ

0: ಕಾರಣ ಇರಬೇಕಲ್ಲ, ಏನಕ್ಕೆ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಂಡಿಲ್ವ ಅಥವಾ ಅನಿವಾರ್ಯವಾಗಿ ಇರಲ್ವ ಒಂದು. ಅದಾದ್ಮೇಲೆ ನಿಮ್ಗೆ ಬರೀ ಮೊಬೈಲ್ ಇಲ್ಲ ಅಂದ ತಕ್ಷಣ ರಕ್ಷಣೆ ಅವಶ್ಯಕತೆ ಅಂತಲ್ಲ, ನೀವು ಹೋದಾಗ ಏನಾದರೂ ಆ ಥರ ಒಂದು ಘಟನೆಗಳು ಸಂಭವಿಸಿದಲ್ಲಿ ಅಥವಾ ನಿಮ್ಗೆ ರಕ್ಷಣೆ ಅಗತ್ಯ ಇದೆ ಅಂತಂದ್ರೆ ಆಗ ನೀವು ನಿಮ್ಮ ಫೋನಲ್ಲೇ ಮಾಡಬೇಕು, ನಿಮ್ಮ ಹತ್ರನೇ ಮೊಬೈಲ್ ಇರಬೇಕು ಅಂತಲ್ಲ. ನೀವು ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ಅಲ್ಲಿಗೆ ತಿಳಿಸ್ಬೋದು, ಅಥವಾ ಇನ್ನೊಂದು ಯಾರ್ದೋ ಒಬ್ರದ್ದು ರಸ್ತೆನಲ್ಲಿ ಒಬ್ರದ್ದು ಮೊಬೈಲ್ ಸಿಕ್ತು, ಫೋನ್ ಸಿಕ್ತು, 1099 ಕಾಲ್ ಮಾಡಿ ವಿಷಯ ಎಲ್ಲ ತಿಳಿಸಿದ್ರೆ ಆನ್ ದ ಸ್ಪಾಟ್ ಯಾವ ಜಾಗದಲ್ಲಿ ಇದ್ರೆ ಅಲ್ಲಿಗೆ ಬರೋ ಅಂತ ವ್ಯವಸ್ಥೆಯನ್ನ ಆಗುತ್ತೆ. ಬಟ್ ಮೊಬೈಲ್ ಇಲ್ಲ ಅಂದ್ರೆ ಏನು ಕಾರಣಕ್ಕೆ ಇರಲ್ಲ ಅನ್ನುವಂಥದ್ದು ನಿಮಗೆ ಒಂದು ಕ್ಲಾರಿಫಿಕೇಶನ್ ಇರಬೇಕು. ನೀವೇ ಬೇಡ ಅಂತ ತಗೊಂಡು ಹೋಗ್ತಿಲ್ವಾ ಅಥವಾ ಅನಿವಾರ್ಯವಾಗಿ ಆ ಸ್ಥಳದಲ್ಲಿ ಇರಲ್ವಾ ಅನ್ನುವಂಥದ್ದು, ಅಥವಾ ಆ ಮೊಬೈಲ್ ಇಲ್ಲ ಅಂದ ತಕ್ಷಣಕ್ಕೆ ಘಟನೆಗಳು ನಡೆಯುತ್ತೆ ಅಂತ ಅಲ್ಲ, ಆ ಏನಾದರೂ ಘಟನೆಗಳು ಅಹಿತಕರ ಘಟನೆಗಳು ನಡೆದ್ರೆ ಅಂಥ ಸಂದರ್ಭದಲ್ಲಿ ಒಂದು ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೂ ಇರ್ಬೋದು ಮಾಹಿತಿಯನ್ನು ತಿಳಿಸ್ಬೇಕಾಗುತ್ತೆ.
1: ಓಕೆ, ಧನ್ಯವಾದಗಳಾದಿತ್ಯ ಕರೆ ಮಾಡಿದ್ದೀನಿ. ಸರ್, ಈ ಒಂದು ಶಾಲೆಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸಬೇಕು ಸರ್?
0: ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರೋದು ನೋಡಿದ್ರೆ ಅತಿ ಹೆಚ್ಚಿನ ಪಾತ್ರವನ್ನ ಶಿಕ್ಷಣ ಇಲಾಖೆ ಶಾಲೆಗಳು ನಿರ್ವಹಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು ಅಂತಂದಾಗ ಅವ್ರು ಯಾವ್ದಾದ್ರು ಒಂದು ಶಾಲೆನಲ್ಲಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರಂತಹ ಮಕ್ಕಳೇ ಇರ್ತಾರೆ. ಹಂಗಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಹೆಚ್ಚಿನ ಪಾತ್ರವನ್ನ ನಿರ್ವಹಿಸುವಂತಹದ್ದು, ಮತ್ತೆ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಎನ್ನುವಂತಹದ್ದು ಸರ್ಕಾರದಿಂದ ಮಕ್ಕಳ ಆಯೋಗದ ಮೂಲಕ ಒಂದು ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯ ಮೂಲಕ ಮಕ್ಕಳನ್ನ ಹೇಗೆ ಒಂದು ಸಿಬ್ಬಂದಿಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಆಡಳಿತ ಇರ್ಬೋದು, ಹೇಗೆ ಮಕ್ಕಳಿಗೆ ಒಂದು ಸುರಕ್ಷತೆಯನ್ನ ಕೊಡಬೇಕು, ಒಂದು ಸೌಲಭ್ಯಗಳನ್ನ ಕೊಡಬೇಕು, ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹದ್ದು ಸರ್ಕಾರದಿಂದ ಇರುವಂತಹ ಒಂದು ಪಾಲಿಸಿ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯನ್ನ ಈ ಒಂದು ಶಿಕ್ಷಣ ಇಲಾಖೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಜಾರಿಗೆ ತರಬೇಕಾಗುತ್ತೆ. ಅದ್ರ ಮೂಲಕ ಒಂದು ಎಫೆಕ್ಟಿವ್ ಆಗಿ ಆ ಒಂದು ನೀತಿಯನ್ನ ಜಾರಿಗೆ ತಂದಾಗ ಮಕ್ಕಳಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಈ ರೀತಿ ಅಹಿತಕರ ಘಟನೆಗಳು ನಡೆಯುವಂತಹದ್ದು ಕಡಿಮೆ ಆಗುತ್ತೆ ಎನ್ನುವಂತಹದ್ದು ನಾನು ಶಿಕ್ಷಣ ಇಲಾಖೆಗೆ ತಿಳಿಸುವಂತಹದ್ದು.
1: ಸರ್, ಇದ್ರ ಜೊತೆಗೆ ಈಗ ಗ್ರಾಮ ಪಂಚಾಯತ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತೆ ಆಶಾ ಕಾರ್ಯಕರ್ತೆಯರು ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ಸಹಕಾರವನ್ನು ನೀಡಬೇಕಾಗುತ್ತೆ ಸರ್?
0: ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಆಶಾ ಕಾರ್ಯಕರ್ತರು ಈಗಲೂ ಹೆಚ್ಚಿನ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ಅವರು ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರೋದ್ರಿಂದ ಪ್ರತಿಯೊಂದು ಮನೆಯ ಅವ್ರಿಗೆ ಭೇಟಿ ಅವ್ರಿಗೆ ಇರುತ್ತೆ, ಪ್ರತಿಯೊಂದು ಮನೆಯವರ ಪರಿಚಯ ಅವ್ರಿಗೆ ಇರುತ್ತೆ, ಪ್ರತಿಯೊಂದು ಮಕ್ಕಳ ಒಂದು ಪರಿಚಯ ಅವ್ರಿಗೆ ಇರುತ್ತೆ. ಹಾಗಾಗಿ ಅವರು ಈಗ ಒಂದು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದ್ರೆ ಅವ್ರ ಮೂಲಕನೇ ನಮ್ಗೆ ತಿಳಿಸ್ಬೇಕಾಗುತ್ತೆ. ಅಥವಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಪೋಷಕರಿಂದನೋ ಮತ್ತೊಬ್ಬರಿಂದನೋ ಯಾವುದೇ ರೀತಿಯಲ್ಲಿ ಒಂದು ದೌರ್ಜನ್ಯ ಅಥವಾ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ಅವರೇ ತಿಳಿಸ್ಬೇಕಾಗುತ್ತೆ. ಹಾಗೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಭೆಗಳನ್ನ ಅಂಗನವಾಡಿ ಮೂಲಕ ಅವರು ಮಾಡಿದಾಗ ಹೆಚ್ಚಿನ ಅರಿವನ್ನು ಕೂಡ ಅವ್ರ ಮೂಲಕ ತಿಳಿಸ್ಬೇಕಾಗುತ್ತೆ. ಹಂಗಾಗಿ ಅವರಿಂದ ನಮ್ಗೆ ಒಂದು ಸಹಕಾರ ಸಿಗ್ತಾ ಇದೆ ಈಗ ಆಲ್ರೆಡಿ. ಅದ್ರ ಜೊತೆಗೆ ಈಗ ನಮ್ಮ ವಿಶೇಷವಾಗಿ ನಮ್ಮ ಕೋಟೆಗೆ ಸಂಬಂಧಪಟ್ಟಂತೆ ಕೆಲವರು ನಮ್ಮ ಕೆಲವು ಸಮುದಾಯಗಳಲ್ಲಿ ವಿವಾಹವನ್ನೇ ಆಗಲ್ಲ, ಬಾಲ್ಯ ವಿವಾಹವನ್ನ ಅವ್ರದೇ ಆದ ಒಂದು ಸಂಸ್ಕೃತಿ ಕಲ್ಚರ್ ಅಲ್ಲಿ ಅವರು ಬಾಲ್ಯ ವಿವಾಹವನ್ನ ಆಗಿರ್ತಾರೆ. ಅದಕ್ಕೆ ಯಾವುದೇ ಒಂದು ಪ್ರೂಫ್ ಗಳು ಸಿಗೋದಿಲ್ಲ. ಬಟ್ ಹತ್ರದ ಯಾವುದು ಅವರು ನೆಕ್ಸ್ಟ್ ಅವ್ರಿಗೆ ಒಂದು ಪ್ರೆಗ್ನೆಂಟ್ ಆಗಿದೆ ಅಥವಾ ಗರ್ಭಿಣಿ ಆಗಿದ್ದಾಳೆ 18 ವರ್ಷ ಒಳಪಟ್ಟಿರುವಂತವ್ರು ಅಂದಾಗ ಹತ್ತಿರದ ಒಂದು PHC ಅಥವಾ ಹಾಸ್ಪಿಟಲ್ಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಈ ಮೈನರ್ ಅವಳು ಒಂದು ಇನ್ನು 18 ವರ್ಷ ಕಂಪ್ಲೀಟ್ ಆಗಿಲ್ಲ ಬಟ್ ಆಲ್ರೆಡಿ ಒಂದು ಪ್ರೆಗ್ನೆಂಟ್ ಆಗಿದ್ದಾಳೆ, ಮದುವೆ ಆಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಆಗ ಆಶಾ ವರ್ಕರು ಅದನ್ನ ಆ ಒಂದು ನಮ್ಮ ಇಲಾಖೆ ನಮ್ಮ ಗಮನಕ್ಕೆ ತರಬೇಕಾಗುತ್ತೆ ಅಥವಾ ಆ ಒಂದು ಶಿಕ್ಷಣ ಆರೋಗ್ಯ ಇಲಾಖೆ ಕೂಡ ಅದನ್ನ ಕ್ರಮ ತಕ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ನೋಡ್ಬೇಕಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಅವರು ಕಾಳಜಿಯನ್ನ ವಹಿಸಬೇಕಾಗುತ್ತೆ, ಇನ್ನೂ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗುತ್ತೆ. ಕೆಲವೊಂದು ವಿಶೇಷವಾಗಿ ಒಂದು ಗ್ರಾಮ ಸಭೆಗಳಾಗ್ತವೆ, ಮತ್ತೆ ಮಕ್ಕಳ ಸಭೆಗಳಾಗ್ತವೆ, ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಸಭೆಗಳಾಗ್ತವೆ. ಆಗ ಅವರು ಪ್ರತಿಯೊಂದು ಕುಟುಂಬದ ಮಕ್ಕಳ ಒಂದು ಗಮನ ಹರಿಸುವಂತಹದ್ದು ಅವರ ಕೆಲಸ ಆಗಿರುತ್ತೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಮತ್ತೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಸ್ ಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ಬೋದು, ಅವರೆಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಅವರು ಗಮನಿಸ್ಬೇಕಾಗುತ್ತೆ ಪ್ರತಿಯೊಂದನ್ನು. ಆ ತರ ಏನಾದ್ರು ಇದ್ದಾಗ ಅದನ್ನ ಅವ್ರಿಗೆ ತಿಳುವಳಿಕೆಯನ್ನ ಮೂಡಿಸುವಂತಹದ್ದು ಅಥವಾ ಮಾಹಿತಿಯನ್ನ ಕೊಡುವಂತಹದ್ದು ಹೆಚ್ಚಿನ ಒಂದು ಎಫರ್ಟ್ ನಮ್ಮ ಪಂಚಾಯತ್ ಕಡೆಯಿಂದ ಹಾಕ್ಬೇಕು ಇನ್ನು ಹೆಚ್ಚಿನ ಮಟ್ಟದಲ್ಲಿ. ಈಗ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿನೂ ಇದೆ. ಬಟ್ ಇಷ್ಟು ಮಾಹಿತಿ

0: ಅವರು ಒಂದು ಸಭೆಗಳನ್ನ ಮಾಡೋದ್ರ ಮೂಲಕ ಅವ್ರಿಗೆ ತಿಳಿಸಿ ಅವ್ರು ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟರೆ ನಮ್ಮ ಬಾಲ್ಯ ವಿವಾಹ ಇರ್ಬೋದು, ಪೋಕ್ಸೋ ಇರ್ಬೋದು, ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯಗಳಿರ್ಬೋದು, ಅದನ್ನೆಲ್ಲ ತಡೆಗಟ್ಟೋದ್ರಲ್ಲಿ, ಮಕ್ಕಳುಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಅವರ ಒಂದು ಪಾತ್ರನೂ ಕೂಡ ಹೆಚ್ಚು ಇರುತ್ತೆ ಅನ್ನುವಂಥದ್ದನ್ನ.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ.
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ದರ್ಶನ.
1: ಹೇಳಿ, ಇವತ್ತು ಮಕ್ಕಳ ಹಕ್ಕುಗಳು ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರೆ
2: ನೋಡಿ ಸರ್,
0: ಹೇಳಿ ಗೌಡ್ರೆ.
2: ಸರ್, ಪ್ರಸ್ತುತ ಪ್ರಪಂಚದಲ್ಲಿ ಅಭಿವೃದ್ಧಿ ಮೂಡಿರ್ತಕ್ಕಂಥದ್ದು ಬಾಲ್ಯ ಮಕ್ಕಳಲ್ಲೇ ಮಾತ್ರ. ಮೊದಲು ಪೂರ್ವಾದಿ ಕಾಲದಲ್ಲಿ 35 ಎಜುಕೇಶನ್, ಇವತ್ತು 71-72 ಹೋಗಿದೆ. ಅದಕ್ಕೆ ಮೂಲ ಕಾರಣ ಇಂದಿನ ಪ್ರಸ್ತುತ ಮಕ್ಕಳ ಒಂದು ವಿದ್ಯಾಭ್ಯಾಸ ಜ್ಞಾನಾಭಿವೃದ್ಧಿಗೆ ಮೂಲ ಕಾರಣವಾಗಿದೆ. ಆದ್ದರಿಂದ ಪ್ರಸ್ತುತ ಪ್ರಪಂಚದಲ್ಲಿ ಬೆಳೀತಾ ಇರೋದ್ರಿಂದ ಮಕ್ಕಳ ಒಂದು ಜ್ಞಾನಾಭಿವೃದ್ಧಿ ಪ್ರಗತಿಗೆ ಪೂರಕವಾಗುವಂತ ಒಂದು ವಾತಾವರಣ ನಿರ್ಮಾಣ ಆಗತಕ್ಕಂಥದ್ದು ಮೂಲ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ.
0: ಓಕೆ, ಅದು ಆಗ್ತಾ ಇದೆ ಒಂದು. ಮತ್ತೆ ಇದನ್ನ ನಾವು ಶಿಕ್ಷಣ ಇಲಾಖೆಯ ಜೊತೆ ನಾವು ಚರ್ಚೆ ಮಾಡಿದಾಗ ಇದು ಹೆಚ್ಚಿನ ಮಟ್ಟದಲ್ಲಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥದ್ದು. ನಮ್ಮ ಮೂಲ ಉದ್ದೇಶ ಏನಂತಂದ್ರೆ, ಯಾವುದೇ ಮಗು ಕುಟುಂಬದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು, ಕುಟುಂಬದ ಆಶ್ರಯವನ್ನ ಆಚೆ ಬರಬಾರ್ದು, ಕುಟುಂಬದಿಂದ ಕುಟುಂಬದ ಜೊತೆಯಲ್ಲೇ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಯಾವುದೇ ಒಂದು ಮೂಲದಿಂದನೂ ಅದು ಸಾಧ್ಯ ಆಗದೇ ಇದ್ದಾಗ ಒಂದು ಕೊನೆಯ ಒಂದು ಅಗತ್ಯವಾಗಿ ಈ ಒಂದು ನಾವು ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಒಂದು ಸಂಸ್ಥೆಯ ವಾತಾವರಣದಲ್ಲಿ ಬೆಳೆಸುವಂತಹದ್ದನ್ನ ನಾವು ನೋಡ್ತೀವಿ. ಬಟ್ ಹೇಳಿ
2: ಈಗ ಅದೇ ಸರ್, ಈಗ ನೀವು ಮಕ್ಕಳ ಒಂದು ಪಾಲನೆ ಮತ್ತು ಪೋಷಣೆ ಮಾಡ್ತಾ ಇರಬೇಕು, ಅಭಿನಂದನೆಗಳನ್ನು. ಆದ್ರೆ ಏನಂತ ಹೇಳಿದ್ರೆ, ಪ್ರತಿ ಮಕ್ಕಳು ಕೂಡ ಆ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳ ಒಂದು ಭಾಗವಹಿಸತೆಯನ್ನ ಬೆಳೆಸಿಕೊಂಡು ಆ ಗ್ರಾಮದ ಒಂದು ಸಾಮಾಜಿಕ ಪ್ರವೃತ್ತಿಯಲ್ಲಿ ಜನರು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಅಧ್ಯಯನ ಮಾಡಿಕೊಂಡು ಅವರು ಏನಾದ್ರೂ ಅವರ ಮಾನಸಿಕ ಸ್ಥಿತಿ ಪ್ರಜ್ವಲ ಆದ್ರೆ ಅವರು ಭವ್ಯವಾದಂತ ಭಾರತ ದೇಶದ ಪ್ರಜೆ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ನಿರ್ಧಾರ.
0: ಖಂಡಿತ, ನೀವು ಹೇಳ್ತಾ ಇರೋದು ತುಂಬಾ ಸರಿ ಇದೆ ಗೌಡ್ರೆ. ಇದಕ್ಕೆ ನಾವು ಕೂಡ ಒಂದು ಮುಂದಿನ ಅಧ್ಯಯನಗಳಲ್ಲಿ ನಾವು ಕೂಡ ಇದನ್ನ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಒಳ್ಳೆ ಯಶಸ್ವಿಯಾಗಿ ಮಕ್ಕಳಿಗೆ ಒಂದು ಒಳ್ಳೆ ಚಿತ್ರಣವನ್ನ ತರೋದ್ರಲ್ಲಿ ನಾವು ಕೂಡ ಅದನ್ನ ಕೆಲಸ ಮಾಡೋಣ ಅನ್ನುವಂಥದ್ದನ್ನ ಹೇಳ್ತೀನಿ ನಿಮಗೆ.
2: ಅದಕ್ಕೆ ಸರ್, ಈಗ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಬರೀ ವಿದ್ಯೆ ಕೊಡ್ತದೆ ಒಂದು ಮೂಲ ಆಗ್ಬಾರ್ದು.
0: ಹೌದು, ಒಂದು ಒಳ್ಳೆ
2: ಸಾಮಾಜಿಕ ಪ್ರವೃತ್ತಿಯಲ್ಲಿ ಬೆಳೆಯುವ ಒಂದು ವೈಚಾರಿಕತೆಯನ್ನ ಮೂಡಿಸ್ತಕ್ಕಂಥ ನೀವು ಜನರಲ್ಲಿ ಪ್ರಸಾರ ಮಾಡಬೇಕು ಅಂತ ನನ್ನ ಮನವಿ ಸರ್.
0: ಖಂಡಿತ, ಒಂದು ಒಳ್ಳೆ ವಿಷಯ ನೀವು ಹೇಳಿದೀರಾ, ಮಾಡೋಣ ಅದನ್ನ ಖಂಡಿತ. ನಾವು ಯಾವಾಗ ಕ್ಷೇತ್ರ ಭೇಟಿಗಳೆಲ್ಲ ಇರುತ್ತೆ ಅಂತ ಸಂದರ್ಭದಲ್ಲಿ ಕುಟುಂಬಗಳಿಗೆ ಭೇಟಿ ಮಾಡೋದ್ರ ಮೂಲಕ ಮತ್ತ ಪೋಷಕರಿಗೆ ಒಂದು ಸಭೆಯನ್ನ ತಗೊಳ್ಳೋದ್ರ ಮೂಲಕ ಅಥವಾ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ತಿಳಿಸೋದ್ರ ಮೂಲಕ ಒಂದು ಒಳ್ಳೆಯ ಸಂಸ್ಕಾರವನ್ನ ಬೆಳೆಸುವಂತ ಒಂದು ಮಕ್ಕಳ ಪ್ರವೃತ್ತಿಯ ಬಗ್ಗೆ ಒಂದು ಆ ಮಕ್ಕಳುಗಳ ಜೊತೆ ಒಂದು ಒಡನಾಟದಲ್ಲಿ ಕೆಲಸ ಮಾಡೋಣ ಅನ್ನೋಂಥದನ್ನ ಹೇಳ್ತೀನಿ ನಿಮ್ಗೆ.
2: ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಶಾಲಾ ಒಂದು ಆಯಾಯ ತಾಲೂಕಿನಲ್ಲಿ ಶಿಕ್ಷಕರನ್ನ ಒಂದೊಂದು ಸಭೆ ಕರೆದು ಆ ಶಿಕ್ಷಕರುಗಳಿಗೆ ನೀವು ಸಾಮಾಜಿಕ ಪ್ರವೃತ್ತಿಯನ್ನ ಪೋಷಣೆ ಮಾಡಿ ಅದನ್ನ ಮಕ್ಕಳಲ್ಲಿ ಮೂಡೋದ್ರ ಮುಖಾಂತರ ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಮೂಡಿಸ್ಬೇಕು. ಅದರಿಂದ ಹಾಗೂ ಅಭೂತಪೂರ್ಣ ದೇಶವಾಗಿ ಬರಬೇಕು ಅನ್ನೋದು ನನ್ನ ಒಂದು.
0: ಓಕೆ, ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಾ, ಮಾಡೋಣ ಆಯ್ತು. ಶಿಕ್ಷಣ ಇಲಾಖೆ ಜೊತೆಗೂಡಿ ಇದನ್ನ ಖಂಡಿತ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ ನಿಮ್ಗೆ.
2: ಕುಟುಂಬ ಹೃದಯಪೂರ್ವಕ ಅಭಿನಂದನೆಗಳು.
1: ಧನ್ಯವಾದಗಳು ದರ್ಶನಕ್ಕೆ ಕರೆ ಮಾಡಿದ್ದೆ ಸರ್. ಈ ಒಂದು ಮಕ್ಕಳ ಸುರಕ್ಷತಾ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ಯಾವ ತರ ಒಂದು ಅರಿವಿನ ಒಂದು ಅರಿವು ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಜಾಗೃತರಾಗ್ಬೇಕು ಸರ್?
0: ಅಂದ್ರೆ ಏನಾಗುತ್ತೆ, ಇವತ್ತು ಇವರು ಹೇಳಿದಾಗೇನೆ ಒಂದು ಶಿಕ್ಷಣ ಅನ್ನುವಂತಹದ್ದು ಇದೆ. ಹಿಂದೆ 35% ಇದ್ದದ್ದು ಇವತ್ತು 70% 80% ವರೆಗೂ ಶಿಕ್ಷಣ ಅನ್ನುವಂತಹದ್ದು ಇದೆ. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಅನ್ನುವಂತಹದ್ದು, ಒಳ್ಳೆಯ ಒಂದು ಭಾವನೆ ಅನ್ನುವಂತಹದ್ದು, ಒಳ್ಳೆಯ ವರ್ತನೆಗಳನ್ನುವಂತಹದ್ದು ಮಕ್ಕಳಿಗೆ ಅಗತ್ಯ ಇದೆ ಇವತ್ತಿನ ದಿನಗಳಲ್ಲಿ. ಈಗ ಅದನ್ನ ನಾವು ಏನ್ ಮಾಡ್ಬೇಕಂತಂದ್ರೆ

0: ಈ ಶಿಕ್ಷಣ ಇಲಾಖೆಯ ಜೊತೆಗೆ ಶಿಕ್ಷಕರನ್ನ ಒಂದು ಕೆಲವೊಂದು ನಾವು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಮನೋಸಾಮಾಜಿಕ ತರಬೇತಿಗಳಿರ್ಬೋದು, ಒಂದು ವರ್ತನ ಸಮಸ್ಯೆಗಳು ಯಾರಿಗಿದೆ ಅಂತ ಒಂದು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲವೊಂದು ತರಬೇತಿಗಳನ್ನ ಶಿಕ್ಷಕರಿಗೆ ಮೊದಲು ಕೊಡೋದ್ರ ಮೂಲಕ ಆ ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರದ ಒಂದು ವಿಷಯವಾಗಿ ಒಂದಷ್ಟು ಅವ್ರಿಗೆ ತರಬೇತಿಯನ್ನ ಮಕ್ಕಳಿಗೆ ನೀಡುವಂತ ನಿಟ್ಟಿನಲ್ಲಿ ನಾವು ಕೊಡಬೇಕಾಗುತ್ತೆ. ಯಾಕೆ ಅಂದ್ರೆ ನಾವು ಇಂದು ಇವತ್ತಿನ ದಿನಗಳಲ್ಲಿ ನೋಡ್ತೀವಿ ಮಕ್ಕಳ ನಡುವೆನೆ ಒಂದು ಹೊಡೆದಾಟ ಜಗಳ ಇಂದಿನ ರೀತಿನಲ್ಲ ಒಂದು ಒಳ್ಳೆಯ ಭಾವನೆ ಮನೋಭಾವನೆ ಇರುವಂತಹದ್ದು ಕಡಿಮೆ ಆಗಿದೆ ಕೆಲವು ಮಕ್ಕಳುಗಳಲ್ಲಿ. ಹಾಗೆ ಅವರ ಒಂದು ಹಾಬೀಸ್ ಅಭ್ಯಾಸಗಳು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ನೋಡಬಹುದು. ಮತ್ತು ಆ ಹಂತದಲ್ಲಿ ಅವರು ಒಂದು ಪ್ರೀತಿಸುವಂತಹದ್ದು ಓಡೋಗಿ ಮದುವೆ ಆಗುವಂತಹದ್ದು ಅಥವಾ ದೌರ್ಜನ್ಯವನ್ನ ಮಾಡುವಂತಹದ್ದು ಅದು ಕೂಡ ಕೆಲವು ಕಡೆ ಕೆಲವು ಮಕ್ಕಳುಗಳಲ್ಲಿ ನಾವು ಇದನ್ನ ಗಮನಿಸಬಹುದು. ಇದನ್ನೆಲ್ಲ ನಾವು ಒಂದು ಮನೋಸಾಮಾಜಿಕ ಪರಿವರ್ತನೆಯ ಒಂದು ಉದ್ದೇಶವನ್ನ ಇಟ್ಕೊಂಡು ಅವ್ರಿಗೆ ತರಬೇತಿಯನ್ನ ನೀಡುವಂತ ಒಂದು ಅಗತ್ಯ ಇದೆ ಅನ್ನುವಂತ.
1: ಸರ್, ಒಂದ್ ವೇಳೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಂಡು ಬಂದಾಗ ಯಾವ ಕಾನೂನುಗಳು ಮಕ್ಕಳನ್ನ ರಕ್ಷಣೆ ಮಾಡ್ತವೆ ಸರ್?
0: ಒಂದು ನಾವು ಮೊದಲನೇದಾಗಿ ಯಾರಿಂದ ಅದು ದೌರ್ಜನ್ಯ ಆಗ್ತಿದೆ ಅನ್ನುವಂತಹದ್ದು, ಒಂದು ಕುಟುಂಬದಿಂದ ದೌರ್ಜನ್ಯ ಆಗ್ತಿದೆಯಾ ಅಥವಾ ಮಕ್ಕಳಿಂದನೇ ದೌರ್ಜನ್ಯ ಆಗ್ತಿದೆಯಾ ಅಥವಾ ಕೆಲವೊಂದ್ಸಲ ಅವರೇ ಕೆಲವೊಂದ್ಸಲ ಅಂತ ಸಂದರ್ಭಗಳಿಗೆ ಪರಿಸ್ಥಿತಿಗಳಿಗೆ ಕಾರಣ ಆಗುವಂತಹದನ್ನ ನಾವು ನೋಡಬಹುದು. ಮೊದಲನೇದಾಗಿ ನಾವು ಬಾಲ್ಯ ವಿವಾಹದ ಮೂಲಕ ಬಾಲ್ಯ ವಿವಾಹ ಆಗ್ತಾ ಇರುವಂತಹದ್ದು ಮಾಡ್ತಾ ಇರುವಂತಹದ್ದು ನೋಡಿದ್ರೆ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ನಾವು ಮಾಡುವಂತಹದನ್ನ ನೋಡಬಹುದು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ಆ ದೌರ್ಜನ್ಯದ ಒಂದು ತಡೆಗಟ್ಟುವಂತಹದ್ದು, ಅದ್ರ ಜೊತೆಗೆ ನಮ್ಮಲ್ಲಿ ಬಾಲನ್ಯಾಯ ಕಾಯ್ದೆಯ ಮೂಲಕ ಒಂದು ಸಂಪೂರ್ಣವಾಗಿ 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳನ್ನ ಎಲ್ಲ ರಕ್ಷಣೆ ಮಾಡುವಂತಹ ಅತಿ ಹೆಚ್ಚು ಒಂದು ಕಾನೂನಿನ ರಕ್ಷಣೆ ನಮ್ಮ ಬಾಲನ್ಯಾಯ ಕಾಯ್ದೆನಲ್ಲಿದೆ. ಈ ಬಾಲನ್ಯಾಯ ಕಾಯ್ದೆಯನ್ನ ಅಳವಡಿಸಿಕೊಂಡು ನಾವು ಯಾವುದೇ ಒಬ್ರು ಬಾಲ ಕಾರ್ಮಿಕರಾಗಿ ದೌರ್ಜನ್ಯ ಆಗ್ತಿರುವಂತಹದ್ದು ಅಥವಾ ಭಿಕ್ಷಾಟನೆ ಮಾಡ್ತಾ ಇರುವಂತಹದ್ದು ಅಥವಾ ಬೀದಿ ಬದಿಯಲ್ಲಿ ಮಕ್ಕಳುಗಳನ್ನ ಬಿಟ್ಟು ಹೋಗಿರುವಂತಹದ್ದು ಅಥವಾ ಅವ್ರ ಪೋಷಕರು ಯಾರು ಇಲ್ದೇನೆ ಒಂದು ನಡು ರಸ್ತೆಯಲ್ಲಿ ಬೀದಿಲಿ ಇರುವಂತಹ ಮಕ್ಕಳು ಇರ್ಬೋದು ಅಥವಾ ಎಲ್ಲಿಂದ ತಪ್ಪಿಸ್ಕೊಂಡು ಬಂದು ಇದ್ದಂತಹ ಮಕ್ಕಳುಗಳಿರ್ಬೋದು, ಇದೆಲ್ಲನೂ ಕೂಡ ಬಾಲನ್ಯಾಯ ಕಾಯ್ದಿನಲ್ಲಿ ಸೆಕ್ಷನ್ 74 ರಿಂದ 80 ವರೆಗೂ ಕೂಡ ಎಲ್ಲಾ ಒಂದು ಸೆಕ್ಷನ್ಗಳು ಕೂಡ ನಮ್ಮ ಒಂದು ಮಕ್ಕಳ ರಕ್ಷಣೆಗೋಸ್ಕರ ಅವರ ಹಕ್ಕುಗಳ ರಕ್ಷಣೆಗೋಸ್ಕರ ವಿವಿಧ ಸಂದರ್ಭಗಳಲ್ಲಿ ಮಕ್ಕಳುಗಳನ್ನ ರಕ್ಷಣೆ ಮಾಡುವಂತಹದ್ದನ್ನ ನಾವು ನೋಡ್ಬೋದು. ಹಾಗೆ ನಮ್ಮಲ್ಲಿ ಒಂದು ದತ್ತು ಸಂಬಂಧಪಟ್ಟಂತೆ ನಿಯಮಗಳನ್ನ ನಮ್ಮ ಕೇಂದ್ರ ಸರ್ಕಾರದಿಂದ 2016 ರೂಪಿಸಿರುವಂತಹದ್ದು ಇದೆ. ಅದು ಈಗ 2021 ಇತ್ತೀಚಿನ ಅಮೆಂಡ್ಮೆಂಟ್ಗಳು ಕೂಡ ಆಗಿದೆ. ಆ ಒಂದು ರಕ್ಷಣೆಯನ್ನು ಕೂಡ ಆ ಒಂದು ಅಡಾಪ್ಷನ್ ರೆಗ್ಯುಲೇಷನ್ಸ್ ಮೂಲಕ ಕೂಡ ಕೊಡುವಂತಹದನ್ನ ನೋಡಬಹುದು.
1: ಓಕೆ ಸರ್, ಮತ್ತೊಂದು ಕಾರ್ಯ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು
2: ಸರ್? ನಮಸ್ತೆ. ನಮಸ್ತೆ ಸರ್.
0: ನಮಸ್ತೆ.
2: ನಾನು ಮಲ್ಲೇ.
1: ಹಲೋ,
2: ಹೇಳಿ.
1: ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿರೋದು? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿರೋದು?
2: ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ ಸರ್, ಅದೇ ಮಚ್ಚೂರ್ ಭಾಗದಿಂದ.
1: ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಅದೇ ಸರ್, ಈಗ ಬಾಲ್ಯ ವಿವಾಹ ನಮ್ಮಲ್ಲಿ ಜಾಸ್ತಿ ಆಗ್ತಿರೋದು ಏರಿಯಾದಲ್ಲಿ. ಅದು ತಮ್ಮ ಕಳೆದ ಒಂದ್ 4-5 ವರ್ಷದಿಂದ ಎಲ್ಲ ಅದನ್ನ ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಲ್ಲ. ಅದು ಜನಗಳು ಆಶಾ ಅಂಗನವಾಡಿಯವರೆಲ್ಲ ಸಪೋರ್ಟ್ ಮಾಡಿದ್ರು, ಅಲ್ಲಿ ಮೇಲ್ ಮಾಡಿದ್ರು ಅದನ್ನ ಸರಿ ಸಪೋರ್ಟ್ ಕೊಟ್ಟರೆ ಅದ್ ನಡ್ಕೊಂಡು ಹೋಗ್ತಾ ಇರ್ತದೆ.
0: ಈಗ
2: ಖಂಡಿತ
0: ನೀವು ಆತರ ಏನಾದ್ರೂ ಪ್ರಕರಣಗಳು ಕಂಡು ಬಂದ್ರೆ ತಕ್ಷಣ ನೀವು 1998 ಕಾಲ್ ಮಾಡಿ ಹೇಳಿ, ಇಂಥವ್ರೇ ಹೇಳಿದ್ದಾರೆ ಅನ್ನುವಂತ ಯಾವುದೇ ಒಂದು ಇದನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ ವಿಷಯವನ್ನ. ಇಂಥವ್ರೆ ಹೇಳಿದ್ದಾರೆ ಅಂತ ಯಾರೇ ಕಾಲ್ ಮಾಡಿದ್ರು ಕೂಡ ಅವ್ರ ಮಾಹಿತಿಯನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ. ಹಂಗಾಗಿ ನೀವು 1998 ಕಾಲ್ ಮಾಡಿ ನೀವು ವಿಷಯನ ತಿಳಿಸಿದ್ರೆ ಖಂಡಿತ ಆ ಜಾಗಕ್ಕೆ ಬಂದು ಅದು ಏನಾದ್ರೂ ಮದ್ವೆ ಆಗಿರುವಂತ ಸಂದರ್ಭಗಳು ಅಥವಾ ಆಗ್ತಾ ಇದೆ ಅನ್ನುವಂತ ಅದು ಇದ್ರು ಕೂಡ ಮಕ್ಕಳನ್ನ ರಕ್ಷಣೆ ಮಾಡಿ ಕಮಿಟಿ ಮುಂದೆ ಹಾಜರ್ಪಡಿಸಿ ಮಕ್ಕಳು ಆಪ್ತ ಸಮಾಲೋಚನೆಯ ಮೂಲಕ ಮಕ್ಕಳು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮ ತಗೊಳ್ಳುವಂತಹದ್ದು ಇರುತ್ತೆ. ಅಥವಾ ಮದ್ವೆ ಆಗಿರುವಂತ ಯಾವುದೇ ದಾಖಲೆಗಳು ಪ್ರೂಫ್ ಇದ್ರು ಕೂಡ ಅದನ್ನ ನೇರವಾಗಿ ಕ್ರಮ ತಗೊಳ್ಳುವಂತಹದ್ದು ಇರುತ್ತೆ. ಅದ್ರ ಜೊತೆಗೆ ಅಗತ್ಯ ಇದೆ ಅಂತಂದ್ರೆ ಅಲ್ಲಿ ನಾವು ಒಂದು ಅರಿವನ್ನ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಅದು ಯಾವುದು ವಿಳಾಸ ನೀವು ಒಂಚೂರು ಹೇಳಿದ್ರೆ ಅದು ಯಾವ ಏರಿಯಾ ಬರುತ್ತೆ ಅನ್ನುವಂಥದ್ದು ನಾವು ಖಂಡಿತ ಅಲ್ಲೊಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಒಂದು ಸಲಹೆ ಏನಂತಂದ್ರೆ ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು, ಬಾಲ್ಯವಿವಾಹ ತಯಾರು ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡಬಾರ್ದು 18 ವರ್ಷ ಒಳಗಡೆ ಇದ್ದಾಗ ಮಕ್ಕಳು ಅನ್ನುವಂಥದ್ದು. ಈಗ ನಾವು ಸುಮಾರು ಒಂದು ನಮ್ಮ ಜಿಲ್ಲೆನಲ್ಲಿ ಒಂದು ವರ್ಷದಲ್ಲಿ 280-290 ಪ್ರಕರಣಗಳು ಕಂಪ್ಲೇಂಟ್ಸ್ ಬಂದಿರುವಂತಹದ್ದೇ ಇದೆ. ಒಂದು ವರ್ಷದಲ್ಲಿ 280 ಜನ ಮದುವೆಗೆ ತಯಾರಿ ಮಾಡ್ತಾ ಇದ್ರು ಅಂತ, ಅದನ್ನ ನಾವು ಆನ್ ದ ಸ್ಪಾಟ್ ಹೋಗಿ

0: ಭೇಟಿ ಮಾಡಿ ಮಕ್ಕಳನ್ನ ಕರೆಸಿ ಮಕ್ಕಳ ರಕ್ಷಣೆ ಮಾಡಿ ಅದ್ರ ಮದುವೆ ಬಾಲ್ಯ ವಿವಾಹನ ತಡೆದಿರುವಂತಹದ್ದು ಪ್ರಕರಣಗಳು ನಮ್ಮ ಜಿಲ್ಲೆನಲ್ಲಿ ಅಷ್ಟು ಇದೆ. ಬಟ್ ಆಗಿರುವಂತಹ ಪ್ರಕರಣಗಳು ಕೂಡ ಒಂದು ವರ್ಷದಲ್ಲಿ 20-24 ಪ್ರಕರಣಗಳು ಆಗಿರುವಂತಹದ್ದು ಕೂಡ ನಮ್ಮ ಜಿಲ್ಲೆನಲ್ಲಿ ಇದೆ. ಬಟ್ ನಮ್ಮ ಗಮನಕ್ಕೆ ಬಂದಾಗ ಅದನ್ನ ತಕ್ಷಣಕ್ಕೆ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. 1098 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಒಂದು ಮಧ್ಯರಾತ್ರಿನಲ್ಲಿ ಕರೆ ಮಾಡಿರುವಂತಹದ್ದು ಇದೆ ತುಂಬಾ. 2 ಗಂಟೆನಲ್ಲಿ ಕರೆ ಮಾಡಿ ಬಾಲ್ಯ ವಿವಾಹ ಮಾಡೋ ತಯಾರಿ ಮಾಡ್ತಿದ್ದಾರೆ ಎಂದ ಕೂಡ ಅವಾಗ ಸ್ಪಾಟ್ಗೆ ಭೇಟಿ ಮಾಡಿ ಅದನ್ನ ತಡೆದು ರಕ್ಷಣೆ ಮಾಡಿ ಕಾನೂನು ಕ್ರಮ ತಗೊಂಡಿರುವಂತಹದ್ದು ಕೂಡ ಇದೆ. ಹಂಗಾಗಿ ಆತರ ಯಾವುದೇ ಸಂದರ್ಭಗಳು ಬಂದಾಗ ನೀವು ಗಮನಕ್ಕೆ ತಗೋಬನ್ನಿ. ಮಕ್ಕಳ ಸಹಾಯವಾಣಿಗೆ ಅಂತಲ್ಲ, ಹತ್ರದ ಪೊಲೀಸ್ ಸ್ಟೇಷನ್ಗೂ ಕೂಡ ಗಮನ ತರಬಹುದು, ಅಥವಾ ಹತ್ರದ ಶಾಲಾ ಶಿಕ್ಷಕರು ಅಥವಾ ಗ್ರಾಮ ಪಂಚಾಯತಿ ಎಲ್ಲಿ ಬೇಕಿದ್ರು ಗಮನ ತಂದು ಅದನ್ನ ತಡೆಯುವಂತ ಕ್ರಮವನ್ನ ಮಾಡಬಹುದು. ನೀವು ಅದು ಯಾವುದು ಆಗಿಲ್ಲ ಅಂದಾಗ 1098 ಕರೆ ಮಾಡಬಹುದು. ನಾವು ಖಂಡಿತ ಅದನ್ನ ಇದು ಮಾಡೋಣ, ಒಂದು ಭೇಟಿ ಮಾಡಿ ಅಲ್ಲೊಂದು ಅರಿವನ್ನ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡೋಣ.
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ. ಸರಿ, ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಕರಣಗಳನ್ನು ಹೇಗೆ ತಾವು ಹೇಳ್ತಾ ಇದ್ದೀವಿ, ಪೋಕ್ಸೋ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ. ಹೇಗೆ ಸರಿ ಇದು ಪೋಕ್ಸೋ ಅಂತ ಬಂದಾಗ ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಏನೇನು ಪ್ರಕರಣಗಳು ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಇರುತ್ತೆ ಸರ್?
0: ಪೋಕ್ಸೋ ಕಾಯ್ದೆನಲ್ಲಿ ಒಂದು ನಾವು ತಿಳ್ಕೊಂಡಿರುವಂತಹದ್ದು ದೌರ್ಜನ್ಯ ಆದ್ರೆ ಆ ಇಬ್ಬರ ನಡುವೆ ಒಂದು ಸೆಕ್ಸ್ ಅನ್ನುವಂತಹದ್ದು ಅಥವಾ ದೈಹಿಕ ಸಂಪರ್ಕ ಆದ್ರೆ ಮಾತ್ರ ಅದನ್ನ ಪೋಕ್ಸೋ ಅಂತ ಹೇಳ್ತೀವಿ ಅಂತ. ಬಟ್ ಇಲ್ಲಿ ನಾವು ಪೋಕ್ಸೋ ಕಾಯ್ದೆನಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಅಲ್ಲ, ಇಲ್ಲಿ ಹುಡುಗ ಹುಡುಗಿ ಅನ್ನುವಂತಹದ್ದು ಸ್ಪೆಸಿಫಿಕ್ ಆಗಿರೋದಿಲ್ಲ. ನಾವು ಸಮಾಜ ನೋಡ್ತಾ ಇರುವಂತಹದ್ದು ಸಾಮಾನ್ಯವಾಗಿ ಯಾವುದೇ ಒಂದು ಹುಡುಗ ಒಂದು ಹುಡುಗಿಯನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮುಟ್ಟುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮಾತನಾಡುವಂತಹದ್ದು ಇರ್ಬೋದು ಬೈಗಳ ಮೂಲಕ, ಅಥವಾ ಯಾವುದೇ ರೀತಿಯಲ್ಲಿ ಒಂದು ವ್ಯಾಟ್ಸಾಪ್ ಇರ್ಬೋದು ಅಥವಾ ಮೀಡಿಯಾ ಮೂಲಕ ಮಗುವಿನ ಬಗ್ಗೆ ಕೆಟ್ಟದಾಗಿ ವರ್ಣಿಸುವಂತಹದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಗುವಿಗೆ ಒಂದು ದೈಹಿಕವಾಗಿ ಹಿಂಸೆ ಆಗ್ತಿದೆ, ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಗುವನ್ನ ಜೊತೆ ವರ್ತಿಸಿದಾಗ ಅದನ್ನ ನಾವು ನೋಡಿದೀವಿ. ಈಗ ಯಾವುದು ಒಂದು ಕೆಟ್ಟದಾಗಿ ಒಂದು ಮೆಸೇಜ್ ಅನ್ನ ಕಳಿಸಿರುವಂತಹದ್ದು ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡಬಹುದು. ಹಾಗಾಗಿ ಈ ಕಾಯ್ದೆನಲ್ಲಿ ಏನ್ ಹೇಳುತ್ತೆ ಅಂದ್ರೆ 18 ವರ್ಷದ ಒಳಪಟ್ಟಂತ ಮಕ್ಕಳುಗಳಿಗೆ ಒಂದು ಲೈಂಗಿಕವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ರೀತಿಯಲ್ಲಿ ರಕ್ಷಣೆ ಆಗ್ಬೇಕು ಅನ್ನುವಂತಹದ್ದು. ನಮ್ಮಲ್ಲಿ ಒಂದು ಸುಮಾರು ಒಂದು 200 ಪ್ರಕರಣಗಳು 1 ವರ್ಷದಲ್ಲಿ ಪೋಕ್ಸೋ ಪ್ರಕರಣಗಳನ್ನ ನೋಡಬಹುದು. ಅದರಲ್ಲಿ ಕೆಲವು ಪ್ರಕರಣಗಳು ಬಾಲ್ಯ ವಿವಾಹ ಆಗೋದ್ರ ಮೂಲಕ ಗಂಡನಿಂದ ಹೆಂಡತಿಗೆ ಒಂದು ಸೆಕ್ಸ್ ಅನ್ನುವಂತಹದ್ದಿರ್ಬೋದು, ದೈಹಿಕ ಸಂಪರ್ಕ ಇರ್ಬೋದು ಆಗಿದ್ದಾಗ ಅದನ್ನು ಕೂಡ ನಾವು ಪೋಕ್ಸೋ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಒಂದು ಗಂಡಸು ಹೆಂಗಸನ ಅಥವಾ ಒಂದು ಹುಡುಗಿ 18 ವರ್ಷದ ಒಳಕಟ್ಟಂತಹ ಒಂದು ಮಗುವನ್ನ ಕೆಟ್ಟದಾಗಿ ಬೈದಾಗ ಅಥವಾ ಕೆಟ್ಟದಾಗಿ ವರ್ತಿಸಿದಾಗ ಅದನ್ನು ಕೂಡ ನಮ್ಮ ಪೋಕ್ಸೋ ಪ್ರಕರಣಗಳಲ್ಲಿ ದಾಖಲು ಮಾಡಿರುವಂತ ಅದನ್ನ ನಾವು ನೋಡ್ತೀವಿ. ಹಾಗೆ ಅದನ್ನ ಪ್ರಯತ್ನ ಮಾಡೋದು ಕೂಡ ತಪ್ಪಾಗುತ್ತೆ. ಬರೀ ಒಂದು ದೌರ್ಜನ್ಯ ಮಾಡೋದಷ್ಟೇ ಅಲ್ಲ, ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತಹದ್ದು ಇರುತ್ತೆ.
1: ಸರ್, ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಮತ್ತು ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ಬೋದು ಸರ್?
0: ಅದೇ ಈಗ ಹೇಳಿದ್ರು ಕೆಲವರು ಕಾಲ್ ಮಾಡಿದಾಗ, ಆ ಒಂದು ಕೆಲವೊಂದನ್ನು ನಾವು ನೋಡಿದಾಗ ಬಾಲ್ಯ ವಿವಾಹವನ್ನ ಮಾಡಿದ್ರು ಕೂಡ ಯಾವುದೇ ಪ್ರೂಫ್ ನಮ್ಮಲ್ಲಿ ಸಿಗಲ್ಲ. ಬಟ್ ಯಾರೋ ಕಾಲರ್ಸ್ ಆಗಿದೆ ಅಂತ ಹೇಳ್ತಾರೆ, ಬಟ್ ನಾವು ಕಾನೂನು ಕ್ರಮ ಜರುಗಿಸಬೇಕು ಅಂತಂದ್ರೆ ಯಾವುದೇ ಒಂದು ಪ್ರೂಫ್ ಸಿಗಲ್ಲ. ಮಗುನು ಕೂಡ ಆಗಿಲ್ಲ ಅಂತ ಹೇಳುತ್ತೆ, ಆಗಿರುವಂತ ಯಾವುದೇ ಒಂದು ಫೋಟೋ ವಿಡಿಯೋ ಅಥವಾ ಒಂದು ದಾಖಲೆಗಳು ಯಾವುದು ಸಿಗುವಂತಹದ್ದಿಲ್ಲ. ಆಗ ನಾವು ಕಾನೂನು ಕ್ರಮ ಜರುಗಿಸೋದಕ್ಕೆ ಕಷ್ಟ ಆಗುವಂತಹದ್ದು ನಾವು ನೋಡ್ಬೋದು. ಹಾಗೆ ಎಷ್ಟೋ ಜನ ಅರಿವು ಇದ್ರೂ ಕೂಡ ಅದನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದನ್ನ ನಾನು ಅವ್ರಿಗೆ ಹೇಳುವಂತಹದ್ದು, ಅದು ಈಗಿಲ್ಲ ಅಂದ್ರೆ 1 ವರ್ಷ 2 ವರ್ಷ ಆದ್ಮೇಲೆ ನಮಗ್ ಗೊತ್ತಾದ್ರೂ ಕೂಡ ಅವ್ರಿಗೆ ಈ ಕಾನೂನು ಕ್ರಮ ಜರುಗಿಸಲೇಬೇಕಾಗುತ್ತೆ. ಹಾಗಾಗಿ ಪ್ರಯತ್ನನೂ ಕೂಡ ಮಾಡಲೇಬಾರದು ಅನ್ನುವಂತಹದನ್ನ ನಾವು ಹೇಳ್ತೀವಿ. ಹಾಗೆ ಕ್ಷೇತ್ರದಲ್ಲಿ ನಾವು ಈ ಒಂದು ಹಾಡಿ ಸಮುದಾಯ ಇರ್ಬೋದು, ಇಂಟೀರಿಯರ್ ಪ್ಲೇಸ್ಗಳಲ್ಲಿರ್ಬೋದು, ಜನಗಳಿಗೆ ಒಂದು ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಬಟ್ ನಾವು ಅವ್ರಿಗೆ ಅರಿವನ್ನ ಮೂಡಿಸೋಕೆ ಬರೋಂತ ಸಂದರ್ಭಗಳು ಬಂದಾಗ ಅವರು ನಮ್ಮ ಭೇಟಿಗೆ ಸಿಗಲ್ಲ, ಅವರು ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಮನೆ ಬಾಗಿಲಾಕಿರುತ್ತೆ, ನಮ್ಮ ಅವ್ರಿಗೆ ವಿಷಯಗಳನ್ನ ರೀಚ್ ಮಾಡೋದಕ್ಕೆ ಕೆಲವೊಂದ್ಸಲ ಕಷ್ಟ ಆಗುವಂತಹದ್ದು. ಬಟ್ ಅದನ್ನ ಈ ತರ ಒಂದು ಒಂದು ಕಾರ್ಯಕ್ರಮಗಳ ಮೂಲಕನಾದ್ರೂ ಅವ್ರಿಗೆ ಒಂದು ವಿಷಯಗಳು ತಲುಪಬೇಕು. ಯಾರಿಗೆ ಗೊತ್ತಿರುತ್ತೆ ಅಂತವ್ರು, ಅವ್ರಿಗೆ ಗೊತ್ತಿಲ್ಲದೆ ಇರುವಂತವ್ರಿಗೆ ಒಂದು ಕಾನೂನಿನ ಬಗ್ಗೆ ಅರಿವನ್ನ ಮೂಡಿಸೋದ್ರ ಮೂಲಕ ಇದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನುವಂತಹದ್ದು. ಮತ್ತೆ ನಾವು ಮಧ್ಯರಾತ್ರಿಗಳಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಬಂದರೂ ಕೂಡ ಅಂದ ಸ್ಪಾಟ್

0: ಆ ಟೈಮಲ್ಲಿ ಭೇಟಿ ಮಾಡಿ ಅದನ್ನ ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಂತ ಎಲ್ಲಾ ಟೈಮ್ನಲ್ಲೂ ಕೂಡ ಒಂದು ಅಲರ್ಟ್ ಆಗಿರುವಂತಹದ್ದು ಆಗ್ಬೇಕಾಗುತ್ತೆ.
1: ಸರ್, ಇದರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾದಂತಹ ಒಂದು ವಿಷಯ ಅಂತಂದಾಗ ಯಾವ ವಿಷಯಗಳ ಬಗ್ಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ ಸರ್?
0: ಗ್ರಾಮೀಣ ಪ್ರದೇಶದಲ್ಲಿ ಅಂತಂದಾಗ ಒಂದು ಈ ಗ್ರಾಮ ಪಂಚಾಯತಿ ಮೂಲಕನೇ ಹೆಚ್ಚು ಒತ್ತನ್ನ ಕೊಡಬೇಕಾಗುತ್ತೆ. ಈಗ ನಾವು ಬರ್ತೀವಿ ತಾಲೂಕು ಲೆವೆಲಲ್ಲಿ ಇರ್ಬೋದು, ಮತ್ತೆ ಯಾವುದೋ ಕೆಲವು ಗ್ರಾಮ ಪಂಚಾಯತಿಗಳ ಮೂಲಕ ನಾವು ಕಾರ್ಯಕ್ರಮಗಳನ್ನ ಮಾಡಬಹುದು. ಬಟ್ ಗ್ರಾಮ ಮಟ್ಟದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವಂತಹದ್ದು ಒಂದು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಮೂಲಕ ಅವರು ಗಮನ ಕೊಡಬೇಕಾಗುತ್ತೆ, ಕೊಡ್ತಿದ್ದಾರೆ. ಈಗ ನೋಡ್ತಾ ಇರುವಂತಹದ್ದನ್ನು ಗಮನಿಸ್ತಾರೆ, ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಮೂಲಕ ಪ್ರತಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಪ್ರತಿ ಗ್ರಾಮದಿಂದನೂ ಗ್ರಾಮ ಈಗ ಇಲ್ಲದೆ ಇರ್ಬೋದು, ಬಟ್ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಾರೆ ಪ್ರತಿ ಗ್ರಾಮದಲ್ಲೂ ಕೂಡ. ಹಾಗೆ ನಮ್ಮ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೇರವಾಗಿ ಕನೆಕ್ಟ್ ಇರ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತಿಗಳು ಇದು ಹೆಚ್ಚಿನ ಒತ್ತನ್ನ ಕೊಟ್ಟಾಗ, ಹೆಚ್ಚಿನ ಗಮನವನ್ನ ಕೊಟ್ಟಾಗ ಗ್ರಾಮ ಮಟ್ಟದಲ್ಲಿ ಮಕ್ಕಳನ್ನ ಹೆಚ್ಚಿನ ಮಟ್ಟದಲ್ಲಿ ರಕ್ಷಣೆಯನ್ನ ಮಾಡಬಹುದು ಅನ್ನುವಂಥದ್ದು.
1: ಸರ್, ಈಗ ನಿಮ್ಮ ಒಂದು ಘಟಕದಿಂದ ಒಂದು ಯಶಸ್ವಿಯಾಗಿ ರಕ್ಷಿಸಲ್ಪಟ್ಟ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದು ಸರ್?
0: ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಒಂದು ಮಗು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಿದ್ದಾರೆ ಅಂತನ್ನುವಂಥದ್ದು, ಪೋಷಕರು ಮಾಡ್ತಿದ್ದಾರೆ ಅಂತನ್ನುವಂಥದ್ದನ್ನ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದಾಗ ನಾವು ಆ ಮಗುವನ್ನ ರಕ್ಷಣೆ ಮಾಡಿ ಆ ಪೋಷಕರಿಂದ ಅದನ್ನ ತಡೆದು ಬಾಲ್ಯ ವಿವಾಹನ ತಡೆದು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ದಾಖಲು ಮಾಡಿಕೊಂಡು ಆ ಮಗು ನಾವು ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಹೇಳಿದಾಗ ಆ ಮಗುವಿಗೆ ಶಿಕ್ಷಣವನ್ನ ಕೊಡಿಸೋದ್ರ ಮೂಲಕ ಆ ಮಗು ಇವತ್ತು 21 ವರ್ಷ ವಯಸ್ಸಾಗಿದೆ, ಬಾಲ್ಯ ವಿವಾಹ ತಡೆದು ಬಂದು ಶಿಕ್ಷಣವನ್ನ ಮುಂದುವರಿಸ್ತಾ ಇದೆ. ಆ ಮಗು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ತಾ ಇದೆ, ಬಿಇ ಮಾಡ್ತಾ ಇದೆ. ಇನ್ನು ಒಂದು ಸದ್ಯದಲ್ಲೇ ಆ ಮಗು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಕೆಲಸವನ್ನ ತಕೊಂಡು ಸಾಧನೆಯನ್ನ ಮಾಡ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಹಾಗೆ ಒಂದು ಪೋಕ್ಸೋ ಪ್ರಕರಣ ಆಗಿರುವಂತಹದ್ದು ನಮ್ಮ ಜಿಲ್ಲೆನಲ್ಲಿ, ಪೋಕ್ಸೋ ಒಂದು ಅದಿಂದ ದೌರ್ಜನ್ಯಕ್ಕೊಳಗಾಗಿದ್ರು ಕೂಡ ಅದು ಕಾನೂನು ಮೂಲಕ ಶಿಕ್ಷೆ ಆಗಿದೆ ಅವನಿಗೆ, ಮತ್ತೆ ಇದು ಕಾನೂನು ಕ್ರಮ ಎಲ್ಲ ಜರುಗಿಸಿದ್ರು ಕೂಡ ಆ ಮಗುವಿನ ಮುಂದಿನ ರಕ್ಷಣೆ ಅಗತ್ಯದಿಂದ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ಬರೋದ್ರ ಮೂಲಕ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆ ಮೂಲಕ ಈಗ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಈಗ ಆ ಹುಡುಗಿ MSW ಮಾಸ್ಟರ್ಸ್ ಡಿಗ್ರಿಯನ್ನ ಓದ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡಬಹುದು. ಹಾಗಾಗಿ ನಮ್ಮಲ್ಲಿ ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ, ಇಂಜಿನಿಯರಿಂಗ್ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಮಕ್ಕಳುಗಳು ಇದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಕುಟುಂಬದ ಆಶ್ರಯ ಇಲ್ದೇನೆ, ತಂದೆ ತಾಯಿ ಯಾರು ಇಲ್ದೇನೆ ಒಂದು ನಮ್ಮ ಸಂಸ್ಥೆನಲ್ಲೇ ಇದ್ದಂತಹ ಮಕ್ಕಳು, ಸರ್ಕಾರಿ ಪಾಲನಾ ಸಂಸ್ಥೆನಲ್ಲಿದ್ದಂತಹ ಮಕ್ಕಳು ಇವತ್ತು ಒಂದು ಜಿಲ್ಲೆನಲ್ಲಿ ಇಡೀ ಒಂದು ತಾಲೂಕಿನಲ್ಲೇ ಅತಿ ಹೆಚ್ಚು ಒಂದು ಆರ್ಥಿಕವಾಗಿ ಒಂದು ಉನ್ನತ ಮಟ್ಟದಲ್ಲಿರುವಂತಹ ಕುಟುಂಬ, ಆ ಒಂದು ತಾಲೂಕಿಗೆ ಅತಿ ಉನ್ನತವಾಗಿರುವಂತಹ ಕುಟುಂಬದಲ್ಲಿ ಆ ಮಕ್ಕಳು ಹೋಗಿ ಆ ಕುಟುಂಬದ ಮಕ್ಕಳಾಗಿದ್ದಾರೆ. ದತ್ತು ಮೂಲಕ ನಮ್ಮ ಮೂಲಕ ದತ್ತು ಕೊಟ್ಟಿರುವಂತಹ ಮಕ್ಕಳು ಇಡೀ ಒಂದು ಕಾಲೇಜಿಗೆ ಒಂದು ಒಂದು ಓನರ್ ಆಗಿದ್ದಾರೆ ಆ ಒಂದು ಕುಟುಂಬದವರು. ಇಡೀ ಒಂದು ತಾಲೂಕಿಗೆ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿ ಇದ್ದಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಹಾಗಾಗಿ ಆ ಮಕ್ಕಳು ಒಂದು ಒಳ್ಳೆಯ ಕುಟುಂಬಗಳನ್ನ ಸೇರ್ಕೊಂಡಿರುವಂತಹದನ್ನ ಕೂಡ ನೋಡಬಹುದು.
1: ಸರ್, ಸಮಾಜದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ತಮ್ಮ ಕೈ ಜೋಡಿಸ್ಬೋದು ಸರ್?
0: ಒಂದು ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳನ್ನ ಮಕ್ಕಳ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂತಹದ್ದು. 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳುಗಳನ್ನ ಅವರು ಮಕ್ಕಳು ಅಂತಾನೆ ಅವರು ಟ್ರೀಟ್ ಮಾಡ್ಬೇಕಾಗುತ್ತೆ, ಮಕ್ಕಳು ಅಂತಾನೆ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಅವರು ಆ ಮಕ್ಕಳುಗಳಿಗೆ ಕೆಲವೊಂದು ಸಂಸ್ಕಾರಗಳನ್ನ ಕಲಿಸ್ಬೇಕಾಗುತ್ತೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಗಳನ್ನ ಒಳ್ಳೆಯ ವರ್ತನೆಗಳನ್ನ ಇರುವಂತಹ ಒಂದು ಒಂದು ತರಬೇತಿಯನ್ನು ಅಥವಾ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಂತಹದ ಅಗತ್ಯ ಇರುತ್ತೆ. ಒಂದು ಮತ್ತೆ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಸರ್ಕಾರದಲ್ಲಿ ಏನೇನಿದೆ ಅದನ್ನ ಬಳಸ್ಕೊಳ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು. ಈಗ ನಾವು ಏಕ ಪೋಷಕರಿಗೂ ಇರ್ಬೋದು, ತಂದೆ ತಾಯಿ ಇಬ್ರು ಇಲ್ಲದೆ ಇರುವಂತಹ ಕುಟುಂಬ ಇರ್ಬೋದು, ಅಂತವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಈಗ HIV ಪಾಸಿಟಿವ್ ಇರುವಂತಹ ಮಕ್ಕಳು ಇರ್ಬೋದು, ಪೇರೆಂಟ್ಸ್ ಇದ್ದು ಅವ್ರ ಮಕ್ಳು ಇರ್ಬೋದು, ಅಂತವ್ರಿಗೆ ನಾವು OBC ಮೂಲಕ ಕೊಡ್ತಾ ಇದೀವಿ. ಅಂತ ಸೌಲಭ್ಯಗಳನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು ಅನ್ನುವಂತಹದ್ದು ಮತ್ತೆ ಸಮಾಜದಲ್ಲಿ ನಾವು ಈಗ ನಾನು ನೋಡ್ತಾ ಇರುವಂತಹದ್ದು, ನಾವು ಮೈಸೂರು ಜಿಲ್ಲೆನ ಏನಾದ್ರೂ ಮಾಡಿ ಬಾಲ್ಯವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ನಾವು ಮಾಡಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪ್ರತಿಯೊಬ್ಬರು ಸಹಕರಿಸಬೇಕು, ಪೋಷಕರು ಮತ್ತೆ ಮಕ್ಕಳು. ಯಾಕೆ ಅಂದ್ರೆ ಇಲ್ಲಿ ಕೆಲವು ಪೋಷಕರು ಬಲವಂತವಾಗಿ ಮದುವೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ. ಇನ್ನು ಕೆಲವು ಮಕ್ಕಳುಗಳು ಅವರ ಹಂತದಲ್ಲೇ ಅವರು ಪ್ರೀತಿಸುವಂತಹದ್ದು, ಓಡೋಗುವಂತಹದ್ದು, ಮದ್ಯ ಬಾಲ್ಯವಿವಾಹ ಆಗುವಂತ

ಮಾಡ್ತಾ ಇದ್ದಾರೆ, ಅದನ್ನ ತಡೆಗಟ್ಟೋದ್ರ ಮೂಲಕ ಅದನ್ನ ಪ್ರತಿಯೊಬ್ಬರು ಅರ್ತು ಕಾನೂನು ಮೂಲಕ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದು. ಹಾಗೆ ನಾವು ಏನು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗಳಿದೆ, ಈ ಸಂಸ್ಥೆಗಳಿರುವಂತಹದ್ದು ಪಾಲನೆ ಮತ್ತು ರಕ್ಷಣೆಗೆ ಅಗತ್ಯವಿರುವಂತಹ ಮಕ್ಕಳಿಗಾಗಿ. ಯಾರ್ಯಾರಿಗೆ ಕುಟುಂಬ ಇಲ್ಲ, ಕುಟುಂಬ ಇದ್ರೂ ಕೂಡ ಅವ್ರಿಗೆ ಮಗುವನ್ನ ಸಾಕೋದಿಕ್ಕೆ ಅವರು ಆರ್ಥಿಕವಾಗಿ ಅರ್ಹರಿರಲ್ಲ, ಸಾಮರ್ಥ್ಯ ಇರಲ್ಲ, ಅಂತಹ ಮಕ್ಕಳಿಗೋಸ್ಕರನು

0: ವಿಷಯವನ್ನ ತಗೊಳ್ಳೋದ್ರ ಮೂಲಕ ಮಕ್ಕಳಿಗೆ ಒಂದು ರಕ್ಷಣೆಯನ್ನು ಕೊಡುವಂತಹದ್ದು ಇರ್ಬೋದು.
1: ಹಲೋ, ನಮಸ್ತೆ, ನಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಮಕ್ಕಳ ಪಾಲನಾ ಜಾಗಕ್ಕೆ ಈಗ ಬೇಸಿಗೆ ಕಾಲ ಎಲ್ಲ ಟೂರ್ಗೆ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡೋದು ಬೇಡ ಅಂತ.
1: ಆಯ್ತು ನೋಡ್ರೆ, ನಿಮ್ಮ ಅಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಮಕ್ಕಳನ್ನ ಯಾವ್ದೇ ಟ್ರಿಪ್ ಕರ್ಕೊಂಡು ಹೋಗ್ಬೇಡಿ ಅಂತ
3: ಹೇಳ್ತಿದ್ದೆ.
1: ಒಳ್ಳೆ ಸಲಹೆ ಕೊಡ್ತಾ ಇದ್ದೀರಿ, ಬಟ್ ನಾವು ಕೂಡ ನಮ್ಮ ಸರ್ಕಾರದ ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡೇ ಹೋಗ್ಬೇಕು. ಯಾವ್ದೇ ರೀತಿಯಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಸುರಕ್ಷಿತವಾಗಿ ಇರ್ಬೇಕು ಅನ್ನುವಂತದ್ದು ನಮ್ಮ ಉದ್ದೇಶ. ಹಂಗಾಗಿ ಅದನ್ನ ಎಲ್ಲ ನೋಡ್ಕೊಂಡೇ ಮಾಡ್ತೀವಿ ಗೌಡ್ರೆ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡಿದ್ದಕ್ಕೆ. ಖಂಡಿತ, ಅದರಲ್ಲೂ ನಾವು ಅಂತಂದ್ರೆ ಪ್ರವಾಸ ಮಾಡುವಂತಹದ್ದು ಅಂದಾಗ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಇದನ್ನ ಹೆಚ್ಚಿನ ಕ್ರಮವನ್ನ ವಹಿಸಬೇಕಾಗುತ್ತೆ. ಒಂದು ಜೊತೆಗೆ ನಾವು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಸರ್ಕಾರದ ನಿಯಮಗಳೆಲ್ಲ ಇದೆ, ಅದನ್ನೆಲ್ಲ ಪಾಲಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದು ನೀವು ಹೇಳಿದಾಗೆ ಈಗಿನ ಒಂದು ಹೆಚ್ಚಿನ ಬಿಸಿಲು ಮತ್ತೆ ಬೇಸಿಗೆ ಒಂದು ಹೆಚ್ಚಿನ ಬಿಸಿಲು ಇರೋದ್ರಿಂದ ಮಕ್ಕಳುಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ಆ ಒಂದು ವಾತಾವರಣವನ್ನ ನೋಡ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ಎಲ್ಲರೂ ಕೂಡ ಎಲ್ಲ ಒಂದು ಪೋಷಕರು ಸಾರ್ವಜನಿಕರು ಅದನ್ನ ಪಾಲಿಸೋದ್ರ ಮೂಲಕ ಮಕ್ಕಳುಗಳ ಸುರಕ್ಷತೆಯನ್ನ ಗಮನಿಸಬೇಕು ಅನ್ನುವಂತದನ್ನು ಕೂಡ ಈ ನಿಟ್ಟಲ್ಲಿ ಹೇಳ್ತೀನಿ.
3: ಓಕೆ, ಧನ್ಯವಾದಗಳು ಮಹೋದಯ ಸಾಕ್ರೆ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
1: ಥ್ಯಾಂಕ್ ಯು.
3: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಪೋಷಕರು ಮತ್ತು ಮಕ್ಕಳಿಗೆ ನೀವು ನೀಡ್ತಕ್ಕಂತ ಒಂದು ಪ್ರಮುಖ ಸಂದೇಶಗಳೇನು ಸರ್?
1: ಪ್ರತಿಯೊಬ್ಬರು ಕೂಡ ಮಕ್ಕಳುಗಳನ್ನ ಒಂದು ಸುರಕ್ಷತೆಯಿಂದ ನೋಡ್ಕೊಳ್ಳಿ, ಜೊತೆಗೆ ಮಕ್ಕಳಿಗೊಂದು ಒಳ್ಳೆ ಸಂಸ್ಕಾರವನ್ನ ನೀಡಿ, ಜೊತೆಗೆ ಸಮಾಜದಲ್ಲಿ ಮಕ್ಕಳು ಅಂತಂದಾಗ ಬರೀ ದೈಹಿಕವಾಗಿ ಬೆಳವಣಿಗೆ ಅನ್ನುವಂತಹದ್ದೆಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ಮಾನಸಿಕವಾಗಿ ಬೆಳವಣಿಗೆ ಕೂಡ ಮಕ್ಕಳಿಗೆ ಆಗ್ಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಬಾಲ್ಯ ವಿವಾಹದ ಕಾಯ್ದೆ ಬಗ್ಗೆ ತಿಳ್ಕೋಬೇಕು, ಅದನ್ನ ಪಾಲಿಸ್ಬೇಕು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ಆ ಒಂದು ಅರಿವನ್ನ ನಾವು ಎಲ್ಲರೂ ಕೂಡ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡಾಗ 18 ವರ್ಷಕ್ಕಿಂತ ಒಳಪಟ್ಟಂತ ಎಲ್ಲಾ ಮಕ್ಕಳುಗಳನ್ನ ನಾವು ರಕ್ಷಣೆ ಮಾಡುವಂತಹ ದೃಷ್ಟಿನಲ್ಲಿ ನಾವು ಬರೀ ಸರ್ಕಾರದ ಅಧಿಕಾರಿಗಳು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರ ಪಾತ್ರ, ಎಲ್ಲರ ಸಹಕಾರ ಅಗತ್ಯ ಇರುತ್ತೆ ಸಮಾಜದಲ್ಲಿ. ಮತ್ತೆ ಈ ಒಂದು ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಅಗತ್ಯ ಸಹಕಾರ ಅಗತ್ಯ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು. ಮಕ್ಕಳ ಒಂದು ರಕ್ಷಣೆಗೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳನ್ನ ಓದಿಸುವಂತಹದ್ದು, ಒಳ್ಳೆ ಶಿಕ್ಷಣ ಕೊಡುವಂತಹದಕ್ಕೆ, ಮತ್ತೆ ಮಕ್ಕಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸೋದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿ, ಮತ್ತೆ ಮಕ್ಕಳ ಒಂದು ಎಲ್ಲರ ಒಂದು ಮಕ್ಕಳ ಜೀವನ ಯಶಸ್ವಿಯಾಗಿ ಇರಲಿ, ಮುಂದಿನ ಜೀವನ ಎಲ್ಲ ಮಕ್ಕಳದು ಕೂಡ ಬಾಲ್ಯ ಮುಕ್ತವಾಗಿ ಪೋಕ್ಸೋ ಮುಕ್ತವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಜೀವನವನ್ನ ಮಾಡೋದಕ್ಕೆ ಪೋಷಕರು ಕೂಡ ಸಹಕಾರ ನೀಡಿ, ಹಾಗೆ ಎಲ್ಲ ಮಕ್ಕಳುಗಳು ಕೂಡ ಸಹಕಾರ ನೀಡಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.
3: ತುಂಬ ಧನ್ಯವಾದಗಳು ಸರ್. ಇದುವರೆಗೂ ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಕ್ಕಳ ರಕ್ಷಣಾ ಘಟಕಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಚಟುವಟಿಕೆಗಳಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
3: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಚಟುವಟಿಕೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ವರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
4: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
5: ಕೇಳುಗರೇ, ಇದುವರೆಗೂ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಯೋಗೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 16/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಇವರು ಬೆಳಿಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.

ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶಿವಕುಮಾರ್ ರವರು, ಅನಿಲ್ ಕುಮಾರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಮೊಟ್ಟಮೊದಲ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟಮೊದಲ ಮಹಿಳೆ ಎಂಬ ಖ್ಯಾತಿ ಗಳಿಸಿದ ಜಾಕೋ ತಾಬೀರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಆಸ್ಕರ್ ಪ್ರಶಸ್ತಿ ನೋಡಿದಾಗ 1929 ಸ್ಥಾಪನೆಯಾದ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ ಸೈನ್ಸ್ ಸಂಸ್ಥೆ ಮೋಟ್ರೋ ಗ್ವಾಲ್ಡಿನ್ ಮೇಯರ್ ಸ್ಟುಡಿಯೋದ ಮಾಲೀಕ ಲೂಯಿ ಡಿ ಮೇಯರ್ ಅವರ ಚಿಂತನೆಯ ಬಲವಾಗಿದೆ. ಈ ಸಂಸ್ಥೆಯಿಂದಲೇ ಆಸ್ಕರ್ ಪುರಸ್ಕಾರವನ್ನು ಕೊಡಲಾರಂಭಿಸಿತು. ಚಲನಚಿತ್ರಾಂಗದ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಗೌರವ ಸಮರ್ಪಿಸುವುದು ಈ ಪ್ರಶಸ್ತಿಯ ಪ್ರಮುಖ ಧ್ಯೇಯವಾಗಿದೆ. ಆಸ್ಕರ್ ಪುರಸ್ಕಾರದ ಮೊಟ್ಟ ಮೊದಲ ಸಮಾರಂಭವು 16 1929 ಹಾಲಿವುಡ್ ರೆಸ್ಟೋರೆಂಟ್ ಹೋಟೆಲ್ನಲ್ಲಿ 130 ಪ್ರೇಕ್ಷಕರ ಎದುರು ಜರಗ ತೊಡಗಿತು. ಆಸ್ಕರ್ ಸಮಯ ಕಳೆದಂತೆ ತನ್ನ ಛಾಪನ್ನ ವಿಶ್ವದೆಲ್ಲೆಡೆ ಪ್ರಸರಿಸಿತು. ಇದರೊಟ್ಟಿಗೆ ಪ್ರಶಸ್ತಿಯ ವರ್ಗಗಳನ್ನು ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಪೋಷಕ ನಟಿ ಮತ್ತು ನಟಿ, ನಟ, ಅತ್ಯುತ್ತಮ ಚಿತ್ರಕಥೆ, ಅನಿಮೇಟೆಡ್ ವೈಶಿಷ್ಟ್ಯ, ಕಿರುಚಿತ್ರ, ಹೀಗೆ ಪ್ರಶಸ್ತಿ 24 ವಿಭಾಗಗಳಲ್ಲಿ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಆಸ್ಕರ್ ಕುರಿತು ಭಾರತದ ನೋಡಿದಾಗ ಇದು

ಎಲ್ಲರಿಗೂ 5 ಸಾಧಕರಿಗೆ ಮಾತ್ರ ಪ್ರಶಸ್ತಿ ಲಭಿಸಿದೆ. ಇದರಲ್ಲಿ 1982 ಅತ್ಯುತ್ತಮ ವಸ್ತ್ರ ವಿನ್ಯಾಸದಲ್ಲಿ ಬಾನು ಅತ್ಲೆಯ ಆಸ್ಕರ್ ಪ್ರಶಸ್ತಿಯನ್ನ ಪಡೆದು ಭಾರತದ ಮೊದಲಿಗರಾಗಿದ್ದಾರೆ. 1772 ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಸತ್ಯಜಿತ್ ರೇ ಪಡೆದುಕೊಂಡರು. ಎಆರ್ ರೆಹಮಾನ್ ಮತ್ತು ಗುಲ್ಲಾರ್ ಅತ್ಯುತ್ತಮ ಮೂಲ ಗೀತೆಯಾದ ಜೈ ಹೋ ಪ್ರಶಸ್ತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಅತ್ಯುತ್ತಮ ಮೂಲ ಅಂಕ ಸಂಗೀತದೊಂದಿಗೆ ಎಆರ್ ರೆಹಮಾನ್ ಮತ್ತೊಮ್ಮೆ ಪ್ರಶಸ್ತಿಯನ್ನ ಪಡೆದುಕೊಂಡರು. ಅತ್ಯುತ್ತಮ ಧ್ವನಿ ಮಿಶ್ರಣಕ್ಕೆ ರುಸೆಲ್ ಪೋಕ್ಲೆಟಿ ಅವರು ಆಸ್ಕರ್ ತೆಗೆದುಕೊಂಡರು. ಕೇಳುಕರೆ, ಇವತ್ತಿನ ನಮ್ಮ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಜಾಕೋ ತಾಬಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ. ಜಪಾನ್ನ ಪೋಕುಶಿಮಾದಲ್ಲಿ ಜನಿಸಿದ ಜಾಕೋ ತಾಬಿಗೆ ಚಿಕ್ಕ ವಯಸ್ಸಿನಿಂದಲೇ ಪರ್ವತಾರೋಹಣದಲ್ಲಿ ಆಸಕ್ತಿ ಇತ್ತು. ಶೋವಾ ಮಹಿಳೆ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಬಳಿಕ ಇಂಗ್ಲಿಷ್ ಸಾಹಿತ್ಯವನ್ನು ಅಭ್ಯಸಿಸಿದರು. ಹಾಗೆಯೇ ಪರ್ವತಾರೋಹಿಗಳ ಕ್ಲಬ್ ಸೇರಿಕೊಂಡಿದ್ದರು. ಜಪಾನ್ ಲೇಡೀಸ್ ಕ್ಲೈಂಬಿಂಗ್ ಕ್ಲಬ್ ಸ್ಥಾಪನೆ ಮಾಡಿದರು. ನಂತರ ತಮ್ಮ ಪತ್ನಿಯೊಂದಿಗೆ ಜಪಾನಿನ ಅನೇಕ ಎತ್ತರದ ಪರ್ವತಗಳನ್ನು ಏರಿದರು. 1972 ವೇಳೆಗೆ ಜಾಕೋ ರವರು ಜಪಾನಿನ ಪ್ರಮುಖ ಪರ್ವತಾರೋಹಿಗಳಲ್ಲಿ ಒಬ್ಬರಾಗಿದ್ದರು. 1975 ಕೆಲವು ಮಹಿಳೆಯರೊಂದಿಗೆ ಮೌಂಟ್ ಎವರೆಸ್ಟ್ ಏರಲು ಇವರನ್ನ ಕಳಿಸಿಕೊಡಲಾಯಿತು. 9 ಸ್ಥಳೀಯ ಶರ್ಫಾರ್ಗಳೊಂದಿಗೆ ತೇನ್ಸಿಂಗ್ ಎಡ್ವರ್ಡ್ ಇರಿಯಲ್ ರವರು ಸಾಗಿದ ದಾರಿಯಲ್ಲೇ ಕ್ರಮಿಸಿ 1975 ಮೇ 18 ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದರು. 1958 ಇಂಗ್ಲಿಷ್ ಮತ್ತು ಅಮೆರಿಕನ್ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಇವರು ಆರಂಭದಲ್ಲಿ ಶಿಕ್ಷಕಿಯಾಗಿ ವೃತ್ತಿ ಜೀವನವನ್ನ ಯೋಜಿಸಿದರು. ಪದವಿ ನಂತರ ಹಲವಾರು ಪುರುಷರ ಕ್ಲೈಂಬಿಂಗ್ ಕ್ಲಬ್ಗಳನ್ನು ಸೇರುವ ಮೂಲಕ ಕ್ಲೈಂಬಿಂಗ್ ಆಗಿ ತನ್ನ ಹಿಂದಿನ ಉತ್ಸಾಹಕ್ಕೆ ಮರಳ ತೊಡಗಿದರು. ಕೆಲವು ಪುರುಷರು ಅವರನ್ನು ಸಹ ಪರ್ವತಾರೋಹಿಗಳಾಗಿ ಸ್ವಾಗತಿಸಿದ್ದಾರೆ. ಇತರರು ಸಾಮಾನ್ಯವಾಗಿ ಪುರುಷರ ಪ್ರಾಬಲ್ಯದ ಕ್ರೀಡೆಯನ್ನ ಅನುಸರಿಸುವ ಉದ್ದೇಶವನ್ನ ಪ್ರಶ್ನಿಸಿದರು. ಶೀಘ್ರದಲ್ಲೇ ಇಶಿಬಾಹಿ ಮೌಂಟ್ ಪೂಜ್ಯ ಸೇರಿದಂತೆ ಜಪಾನಿನ ಎಲ್ಲಾ ಪ್ರಮುಖ ಪರ್ವತಗಳನ್ನ ಏರಿದರು. ಕೇಳಿಕೊಳ್ಳ ಇಷ್ಟಪಟ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ದಿನದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ವಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರೆ, ಇದುವರೆಗೂ ಬುದ್ಧ ಗೀತಾ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಹಾಡು ಹಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶಿವಕುಮಾರ್ ರವರು, ಅನಿಲ್ ಕುಮಾರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಮೊಟ್ಟ ಮೊದಲ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮೌಂಟ್ ಎವರೆಸ್ಟ್ ಏರಿದ ಮೊಟ್ಟ ಮೊದಲ ಮಹಿಳೆ ಎಂಬ ಖ್ಯಾತಿ ಗಳಿಸಿದ ಜಾಕೋ ತಾಬೀರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಆಸ್ಕರ್ ಪ್ರಶಸ್ತಿ ನೋಡಿದಾಗ 1929 ಸ್ಥಾಪನೆಯಾದ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ ಸೈನ್ಸ್ ಸಂಸ್ಥೆ ಮೋಟ್ರೋ ಗ್ವಾಲ್ಡಿನ್ ಮೇಯರ್ ಸ್ಟುಡಿಯೋದ ಮಾಲೀಕ ಲೂಯಿ ಬಿ ಮೇಯರ್ ಅವರ ಚಿಂತನೆಯ ಬಲವಾಗಿದೆ. ಈ ಸಂಸ್ಥೆಯಿಂದಲೇ ಆಸ್ಕರ್ ಪುರಸ್ಕಾರವನ್ನು ಕೊಡಲಾರಂಭಿಸಿತು. ಚಲನಚಿತ್ರಾಂಗದ ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಗೌರವ ಸಮರ್ಪಿಸುವುದು ಈ ಪ್ರಶಸ್ತಿಯ ಪ್ರಮುಖ ಧ್ಯೇಯವಾಗಿದೆ. ಆಸ್ಕರ್ ಪುರಸ್ಕಾರದ ಮೊಟ್ಟ ಮೊದಲ ಸಮಾರಂಭವು 16 1929 ಹಾಲಿವುಡ್ ರೆಸ್ಟೋರೆಂಟ್ ಹೋಟೆಲ್ನಲ್ಲಿ 130 ಪ್ರೇಕ್ಷಕರ ಎದುರು ಜರಗ ತೊಡಗಿತು. ಆಸ್ಕರ್ ಸಮಯ ಕಳೆದಂತೆ ತನ್ನ ಛಾಪನ್ನ ವಿಶ್ವದೆಲ್ಲೆಡೆ ಪ್ರಸರಿಸಿತು. ಇದರೊಟ್ಟಿಗೆ ಪ್ರಶಸ್ತಿಯ ವರ್ಗಗಳನ್ನು ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ, ಅತ್ಯುತ್ತಮ ಪೋಷಕ ನಟಿ ಮತ್ತು ನಟಿ, ನಟ, ಅತ್ಯುತ್ತಮ ಚಿತ್ರಕಥೆ, ಅನಿಮೇಟೆಡ್ ವೈಶಿಷ್ಟ್ಯ, ಕಿರುಚಿತ್ರ, ಹೀಗೆ ಪ್ರಶಸ್ತಿ 24 ವಿಭಾಗಗಳಲ್ಲಿ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಆಸ್ಕರ್ ಕುರಿತು ಭಾರತದ ನೋಡಿದಾಗ ಇದುವರೆಗೂ 5 ಸಾಧಕರಿಗೆ ಮಾತ್ರ ಪ್ರಶಸ್ತಿ ಲಭಿಸಿದೆ. ಇದರಲ್ಲಿ 1982 ಅತ್ಯುತ್ತಮ ವಸ್ತ್ರ ವಿನ್ಯಾಸದಲ್ಲಿ ಬಾನು ಅತ್ಲೆಯ ಆಸ್ಕರ್ ಪ್ರಶಸ್ತಿಯನ್ನ ಪಡೆದು ಭಾರತದ ಮೊದಲಿಗರಾಗಿದ್ದಾರೆ. 1772 ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಸತ್ಯಜಿತ್ ರೇ ಪಡೆದುಕೊಂಡರು. ಎಆರ್ ರೆಹಮಾನ್ ಮತ್ತು ಗುಲ್ಲಾರ್ ಅತ್ಯುತ್ತಮ ಮೂಲಗೀತೆಯಾದ ಜೈ ಹೋ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಅತ್ಯುತ್ತಮ

0: ಮಮ್ಮೂಲ ಅಂಕ ಸಂಗೀತದೊಂದಿಗೆ ಎಆರ್ ರೆಹಮಾನ್ ಮತ್ತೊಮ್ಮೆ ಪ್ರಶಸ್ತಿಯನ್ನ ಪಡೆದುಕೊಂಡರು. ಅತ್ಯುತ್ತಮ ಧ್ವನಿ ಮಿಶ್ರಣಕ್ಕೆ ರುಸೆಲ್ ಪೋಕ್ಲೆಟಿ ಅವರು ಆಸ್ಕರ್ ತೆಗೆದುಕೊಂಡರು. ಕೇಳುಕರೆ, ಇವತ್ತಿನ ನಮ್ಮ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಜಾಕೋ ತಾಬಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ. ಜಪಾನ್ನ ಫುಕುಶಿಮಾದಲ್ಲಿ ಜನಿಸಿದ ಜಾಕೋ ತಾಬಿಗೆ ಚಿಕ್ಕ ವಯಸ್ಸಿನಿಂದಲೇ ಪರ್ವತಾರೋಹಣದಲ್ಲಿ ಆಸಕ್ತಿ ಇತ್ತು. ಶೋವಾ ಮಹಿಳೆ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಬಳಿಕ ಇಂಗ್ಲಿಷ್ ಸಾಹಿತ್ಯವನ್ನು ಅಭ್ಯಸಿಸಿದರು. ಹಾಗೆಯೇ ಪರ್ವತಾರೋಹಿಗಳ ಕ್ಲಬ್ ಸೇರಿಕೊಂಡಿದ್ದರು. ಜಪಾನ್ ಲೇಡೀಸ್ ಕ್ಲೈಂಬಿಂಗ್ ಕ್ಲಬ್ ಸ್ಥಾಪನೆ ಮಾಡಿದರು. ನಂತರ ತಮ್ಮ ಪತ್ನಿಯೊಂದಿಗೆ ಜಪಾನಿನ ಅನೇಕ ಎತ್ತರದ ಪರ್ವತಗಳನ್ನು ಏರಿದರು. 1972 ವೇಳೆಗೆ ಜಾಕೋರವರು ಜಪಾನಿನ ಪ್ರಮುಖ ಪರ್ವತಾರೋಹಿಗಳಲ್ಲಿ ಒಬ್ಬರಾಗಿದ್ದರು. 1975 ಕೆಲವು ಮಹಿಳೆಯರೊಂದಿಗೆ ಮೌಂಟ್ ಎವರೆಸ್ಟ್ ಏರಲು ಇವರನ್ನ ಕಳುಹಿಸಿಕೊಡಲಾಯಿತು. 9 ಸ್ಥಳೀಯ ಶರ್ಫಾರ್ಗಳೊಂದಿಗೆ ತೇನ್ಸಿಂಗ್ ಎಡ್ವರ್ಡ್ ಇರಿಯಲ್ ರವರು ಸಾಗಿದ ದಾರಿಯಲ್ಲೇ ಕ್ರಮಿಸಿ 1975 ಮೇ 18 ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದರು. 1958 ಇಂಗ್ಲಿಷ್ ಮತ್ತು ಅಮೆರಿಕನ್ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಇವರು ಆರಂಭದಲ್ಲಿ ಶಿಕ್ಷಕಿಯಾಗಿ ವೃತ್ತಿ ಜೀವನವನ್ನ ಯೋಜಿಸಿದರು. ಪದವಿಯ ನಂತರ ಹಲವಾರು ಪುರುಷರ ಕ್ಲೈಂಬಿಂಗ್ ಕ್ಲಬ್ಗಳನ್ನು ಸೇರುವ ಮೂಲಕ ಕ್ಲೈಂಬಿಂಗ್ ಆಗಿ ತನ್ನ ಹಿಂದಿನ ಉತ್ಸಾಹಕ್ಕೆ ಮರಳ ತೊಡಗಿದರು. ಕೆಲವು ಪುರುಷರು ಅವರನ್ನು ಸಹ ಪರ್ವತಾರೋಹಿಗಳಾಗಿ ಸ್ವಾಗತಿಸಿದ್ದಾರೆ. ಇತರರು ಸಾಮಾನ್ಯವಾಗಿ ಪುರುಷರ ಪ್ರಾಬಲ್ಯದ ಕ್ರೀಡೆಯನ್ನ ಅನುಸರಿಸುವ ಉದ್ದೇಶವನ್ನ ಪ್ರಶ್ನಿಸಿದರು. ಶೀಘ್ರದಲ್ಲೇ ಇಶಿಬಾಹಿ ಮೌಂಟ್ ಪೂಜ್ಯ ಸೇರಿದಂತೆ ಜಪಾನಿನ ಎಲ್ಲಾ ಪ್ರಮುಖ ಪರ್ವತಗಳನ್ನ ಏರಿದರು. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ದಿನದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ವಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನಮಸ್ಕಾರ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 15 ಕುರಿತು ಎಸ್ವಿವೈಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು, ಕೈಯ ಮುಗಿದೇನಹುದು,
4: ಚಂಡ ಚತುರೋಪಾಯ
3: ದಿಂದಲೇನಹುದು, ತಂಡುಲದ ಹಿಡಿಯೊಂದು,
4: ತುಂಡು ಬಟ್ಟೆಯದೊಂದು,
3: ಅಂಡಲೆತ ವಿದಕೇನೋ ಮಂಕುತಿಮ್ಮ.
2: ಸೊ ಇಲ್ಲಿ ನಾವು ಮಹಾತ್ಮ ಗಾಂಧಿಯವರ ಒಂದು ಮಾತನ್ನ ನೆನಪಿಸ್ಕೊಳ್ಬಹುದು. ಮಹಾತ್ಮ ಗಾಂಧಿಯವರು ಒಂದ್ ಕಡೆ ಹೇಳ್ತಾರೆ ಅಂತ ಅವರ ಬರವಣಿಗೆಯಲ್ಲಿ ಉಲ್ಲೇಖ ಇದೆ, ದೇರ್ ಈಸ್ ಎನಫ್ ಫಾರ್ ಎವ್ರಿಬಡೀಸ್ ನೀಡ್ಸ್ ಬಟ್ ದೇರ್ ಇಸ್ ನಾಟ್ ಎನಫ್ ಇನ್ ದ ವರ್ಲ್ಡ್ ಫಾರ್ ಇವನ್ ಒನ್ ಪರ್ಸನ್ಸ್ ಗ್ರೀಡ್ ಅಂತ. ಅಂದ್ರೆ ಎಲ್ಲರ ಅವಶ್ಯಕತೆಗಳಿಗೆ ಎಷ್ಟೆಲ್ಲ ಬೇಕೋ ಏನೆಲ್ಲ ಬೇಕೋ ಅಷ್ಟೂ ಸಂಪನ್ಮೂಲಗಳು ಪ್ರಪಂಚದಲ್ಲಿ ಈಗಾಗಲೇ ಇದೆ. ಆದರೆ ಒಬ್ಬನ ದುರಾಸೆಗೂ ಕೂಡ ಪೂರೈಸುವಷ್ಟು ಸಾಮಗ್ರಿ ಇಲ್ಲಿ.

0: ಅಂತ. ಅಂದರೆ ನಮ್ಮ ಜೀವನದ ಗುರಿ ಉದ್ದೇಶಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದಿದೆ ಯಾವುದಿಲ್ಲ ಅಷ್ಟರಲ್ಲಿ ನಾವು ತೃಪ್ತಿ ಪಟ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು ಹೆಚ್ಚಾಗಿ ಅದು ಬೇಕು ಇದು ಬೇಕು ಅಂತ ಅನ್ಕೊಳ್ತಾ ಪರದಾಡುವಂಥದ್ದು ಏನಪ್ಪ ಅಂತಂದರೆ, ನಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾದಂಥ ವಿಷಯಗಳಿಗೋಸ್ಕರನೇ ನಾವು ಜಾಸ್ತಿ ಅಳ್ದಾಡ್ತೀವಿ. ನನ್ನ ಹತ್ರ ಇವತ್ತು ಊಟಕ್ಕೆ ಬಟ್ಟೆಗೆ ಎಲ್ಲ ಇದೆ ಅಂತಂದರೆ ನೆಕ್ಸ್ಟ್ ಶುರುವಾಗತ್ತೆ ಮನೆ ಬೇಕು ಅಂತ. ಒಂದು ಮನೆ ಇದೆಯಪ್ಪ ಅಂತಂದರೆ ಇನ್ನೊಂದಷ್ಟು ಬೇಕು ಅನಿಸುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ ಅಂತಂದರೆ ಅದರ ಹತ್ತರಷ್ಟಾಗಲಿ ಅಂತ ಅನಿಸುತ್ತೆ. ಬೈಕ್ ಇದ್ದರೆ ಕಾರ್ ಬೇಕು, ಕಾರ್ ಇದ್ದರೆ ಎರಡು ಬೇಕು. ಸೊ ಈ ಥರ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅದು ತಪ್ಪು ಸರಿ ಅನ್ನೋದನ್ನು ನಾವು ಇಲ್ಲಿ ನಿಷ್ಕರ್ಷೆ ಮಾಡೋದು ಬೇಡ. ಆದರೆ ಆ ಬೇಕು ಬೇಕುಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಹೆಚ್ಚಿಸ್ಕೊಳ್ತಾ ಹೆಚ್ಚಿಸ್ಕೊಳ್ತಾ ಏನು ಮಾಡ್ತೀವಿ, ಅಲ್ಲಿ ತಿರುಪತಿ ತಿಮ್ಮಪ್ಪಂಗೆ ಹೋಗ್ಬಿಟ್ಟು ಒಂದು ಹರಕೆ ಮಾಡ್ಕೊಬಂದ್ರೆ ನನಗೆ ಅದೇನೋ ಸಿಗುತ್ತಂತೆ, ಅಥವಾ ಇಲ್ಲಿ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ನಾನೇನೋ ಒಂದು ಪೂಜೆ ಮಾಡಿಸ್ಬಿಟ್ರೆ ನನಗೆ ಇನ್ನೇನೋ ಆಗ್ಬಿಡುತ್ತಂತೆ ಅಂತ. ಹಾಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ಕಂಡ ದೈವಕ್ಕೆಲ್ಲ ಕೈ ಮುಗಿಯೋದನ್ನು ನಾವು ಪ್ರಾರಂಭ ಮಾಡ್ತೀವಿ. ನಾವು ಆಗಲೇ ನೋಡ್ದಂಗೆ ಅದು ಸಣ್ಣ ಆಸೆಯಿಂದ ಪ್ರಾರಂಭ ಆದರೂ ಕೂಡ ಅದು ಇನ್ನೊಬ್ಬರ ಸ್ವಾತಂತ್ರ್ಯ ಅಥವಾ ಇನ್ನೊಬ್ಬರ ಒಂದು ಸುಖವನ್ನು ಕೂಡ ತಿಂದು ಹಾಕುವ ರೀತಿಯ ಕೆಲವು ಸಂದರ್ಭಗಳು ಉಂಟಾಗ್ಬೋದು. ನನ್ನ ಒಂದು ಆಸೆಗಳನ್ನು ನಾನು ಪೂರೈಸ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಆಗ ಪರಸ್ಪರರಲ್ಲಿ ವೈಮನಸ್ಯ ಬರುವಂಥದ್ದು ಸ್ವಾಭಾವಿಕವಾಗಿ ನೋಡ್ತೀವಿ ನಾವು. ಸೊ ಅದನ್ನು ನಾವು ಪರಿಹಾರ ಮಾಡೋದಕ್ಕೆ ಏನು ಮಾಡ್ತೀವಿ, ಸ್ಕೀಮ್ಗಳು ಹಾಕೋಕ್ಕೆ ಶುರು ಮಾಡ್ತೀವಿ. ಇವನನ್ನು ಹೇಗೆ ನಿಪ್ಟಾಯಿಸ್ಬೇಕು, ಅವನನ್ನು ಹೇಗೆ ನಾನು ಮ್ಯಾನೇಜ್ ಮಾಡಬೇಕು. ಸೊ ಹಾಗೆ ಈ ಚತುರೋಪಾಯಗಳು ಯಾವುದು, ಸಮಾಧಾನ ಭೇದ ದಂಡ ಅಂತೀವಲ್ಲ, ಸೊ ಹಾಗೆ ಒಟ್ಟಲ್ಲಿ ನನ್ನ ಕೆಲಸ ಆಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಏನೇನೋ ಉಪಾಯಗಳನ್ನು ಮಾಡೋಕ್ಕೆ ನೋಡ್ತೀವಿ. ಅದು ಎಷ್ಟೋ ಸತಿ ನಮ್ಗೆ ಹೆಂಗೆ ಬೇಕೋ ಹಂಗಾಗಲ್ಲ. ಅವರು ನಾನು ಅನ್ಕೊಂಡಂಗೆ ನಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ನನಗಿಂತ ಬುದ್ಧಿವಂತರಾದ್ರೆ ನನ್ನನ್ನೇ ತಿರುಗಿಸೋಂಥ ಸಂದರ್ಭ ಕೂಡ ಬಂದ್ಬಿಡುತ್ತೆ. ಸೊ ಅದರಿಂದ ನನ್ನ ತಳಮಳ ಇನ್ನೂ ಜಾಸ್ತಿ ಆಯಿತು ಅಲ್ವಾ. ಸೊ ಕಡೆಗೆ ಇಲ್ಲಿ ಒಂದು ಇದನ್ನು ನಾವು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಲ್ವಾ. ಸೊ ಅದಕ್ಕಿಂತ ಜಾಸ್ತಿ ನಾವೇನು ಮಾಡೋಕ್ಕೆ ಸಾಧ್ಯ ಅಂತಂದರೆ ಇಟ್ಕೊಂಡು ನಾವೆಲ್ಲೂ ಹೋಗೋಕ್ಕಾಗಲ್ಲ. ಅದನ್ನು ಡಿ ವಿ ಜಿ ಅವರು ಇಲ್ಲಿ ಮತ್ತೆ ನಮ್ಮನ್ನು ನೆನಪಿಸ್ತಾರೆ. ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ತಳಮಳ ನಾವು ಯಾಕಪ್ಪ ಪಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಆಂತರಿಕವಾಗಿ ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಸೊ ಕಡೆಗೆ ನಮಗೆ ಬೇಕಾಗೋದು ಒಂದು ಹಿಡಿ ಅಕ್ಕಿ, ಒಂದು ತುಂಡು ಬಟ್ಟೆ ಅಲ್ವಾ. ಇದನ್ನು ನಾವು ಮರೆತು ಬಿಟ್ಟು ಅದು ಬೇಕು ಇದು ಬೇಕು ಅಂಥೇಳಿ ಎಲ್ಲ ಕಡೆ ಚಡಪಡಿಕೆಯ ಒಂದು ಇದರಲ್ಲಿ ಬಹಳ ಹಗೆತನದ ನಕಾರಾತ್ಮಕ ಭಾವನೆಯಿಂದ ಸುತ್ತಾಡ್ತಾ ಇದ್ದೀವಲ್ಲ, ಇದು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಪ್ರಶ್ನಿಸ್ಕೋಬೇಕು ಅನ್ನೋದು. ಹೀಗೆ ನಾವು ಮಾಡ್ತಾ ಇದ್ದಾಗ ನಮ್ಗೆ ಯಾವುದೋ ಕೆಲವು ಆಸೆಗಳು ಬರುತ್ತೆ, ಅದು ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಇದು ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಮಗೆ ಅನಿಸೋದು ನಿಜಕ್ಕೂ ಸತ್ಯನಾ ಅನ್ನೋದನ್ನು ನಾವು ಪ್ರಶ್ನಿಸ್ಕೊಳ್ಳಲ್ಲ. ಈಗ ನಮ್ಮಲ್ಲಿ ಸುಮಾರು ಪೇಷಂಟ್ಸ್ ಬರ್ತಾರೆ, ಅಕಸ್ಮಾತ್ ಯಾರಿಗೋ ದುರ್ದೈವ ಡಯಾಬಿಟಿಸ್ ಇದೆಯಪ್ಪ ಅಂತ ಅನ್ಕೊಳ್ಳೋಣ. ಆ ಡಯಾಬಿಟಿಸ್ ಇರೋ ಪೇಷಂಟ್ಗೆ ನಾವು ಹೇಳಬೇಕಾಗತ್ತೆ, ನೋಡಪ್ಪ ನೀವು ಸ್ವೀಟ್ ತಿನ್ನಬಾರ್ದು ಅಂತ. ಆದರೆ ದುರದೃಷ್ಟವಶಾತ್ ಅವ್ರಿಗೆ ಸಪೋಸ್ ಸ್ವೀಟೇ ಇಷ್ಟ ಅಂತಂದರೆ ಏನು ಮಾಡೋದು ಅಲ್ವಾ. ಸೊ ಅವ್ರು ಸ್ವೀಟ್ ತಿನ್ನಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಸೊ ಹಾಗೆ ನನ್ನ ಒಂದು ಇತಿಮಿತಿಯಲ್ಲಿ ನಾನು ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನನಗಿದು ಬೇಕು ಅದು ಬೇಡ ಅಂತ ಅಂದ್ಕೊಳ್ತಾ ಇರ್ತೀನಿ. ಹಾಗೆ ನನಗೆ ಯಾವುದು ಚೆನ್ನಾಗಿದೆ ಅಂತ ಅನಿಸುತ್ತೋ, ಅದರಿಂದ ಒಳ್ಳೇದಾಗುತ್ತೆ ಅಂತ ನನಗೆ ಅನಿಸುತ್ತೋ, ಆ ಒಳ್ಳೇದಾಗಬಹುದು ಅನ್ನೋಂಥ ಸಂದರ್ಭ ಬರ್ದೇ ಇರ್ಬೋದು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅದನ್ನು ಆ ಒಂದು ವಿಪರೀತ ಪರಿಸ್ಥಿತಿ, ನಾವು ಅನ್ಕೊಂಡಿದ್ದಕ್ಕೂ ಅದಾಗೋದಕ್ಕೂ ಬದಲಾವಣೆ ಅಥವಾ ವ್ಯತ್ಯಾಸದ ಪರಿಸ್ಥಿತಿಯನ್ನು ಡಿ ವಿ ಜಿ ಅವರು ಮುಂದಿನ ಪದ್ಯದಲ್ಲಿ ಬಹಳ ಸ್ವಾರಸ್ಯಕರವಾಗಿ ವರ್ಣಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.

0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 15 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಆಲಿಸುತ್ತೀರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 16 ತಾರೀಕಿನ ಶನಿವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಪೆಟ್ರೋಲ್ ಡೀಸೆಲ್ ದರ 3% ಏರಿಕೆ. ಮೇ 20 ಕೇರಳಂಗೆ ಮುಂಗಾರು. ಕುಪ್ಪಣ್ಣ ಉದ್ಯಾನವನಕ್ಕೆ ಮಾವು ಪ್ರಿಯರ ಲಗ್ಗೆ. ವಿವಿಧೆಡೆ ವಿದ್ಯುತ್ ವ್ಯತ್ಯಯ. ನಾಳೆ ನೀಟ್ June 21 ಮರು ಪರೀಕ್ಷೆ. ಬೆಳ್ಳಿ ದರದಲ್ಲಿ 21,600 ಇಳಿಕೆ. ಸಾಮಾಜಿಕ ಪರಿವರ್ತನೆ ಸಾಧನವೇ ಶಿಕ್ಷಣ. ದೇಶದ ರಫ್ತು 13% ಏರಿಕೆ. ಈರುಳ್ಳಿಗೆ ಕೆಜಿ 12.35 ಖರೀದಿ. ಬೀಜ ಮಾರಾಟಕ್ಕೆ ಪ್ರತ್ಯೇಕ ಪರವಾನಗಿ ಅಗತ್ಯವಿಲ್ಲ. ಮಾರ್ಷ್ ಮಿಂಚು ಲಕ್ನೋಗೆ ಗೆಲುವು. ಆಗ್ರ ಸ್ಥಾನದತ್ತ ಗಿಲ್ ಪಡೆ. ಸಾತ್ವಿಕ್ ಚಿರಾಗ್ ಜೋಡಿ ಸೆಮಿಗೆ. ಆರ್ಸಿಬಿ ರಿಚರ್ಡ್ ಗ್ಲಿನ್ಸ್. ಐಪಿಎಲ್ ನೇರ ಪ್ರಸಾರ ವೀಕ್ಷಣೆ ದಾಖಲೆ. ಏಷ್ಯನ್ ಬಾಕ್ಸಿಂಗ್, ಭಾರತದ ಬಾಕ್ಸರ್ಗಳಿಗೆ 27 ಪದಕ. ಬಿಎಫ್ಸಿಗೆ ಇಂದು ಚೆನ್ನೈ ಸವಾಲು. ಮೆಕ್ನಿಕಲ್ ದ್ವಿಶತಕ. ಕೇಂಬ್ರಿಡ್ಜ್ ಕ್ಲಬ್ ಜಯಬೇರಿ. ಫಿಕ್ಸಿಕಲ್ ಕಿಂಗನ್ ಫೈನಲ್ಗೆ. ಪ್ರಮುಖಾಂಶಗಳ ವಿವರಣೆ. ಪೆಟ್ರೋಲ್ ಡೀಸೆಲ್ ದರ 3% ಏರಿಕೆ. ನವದೆಹಲಿ ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳು ದೇಶಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ 3% ಹೆಚ್ಚಿಸಿದ್ದು, ಪರಿಷ್ಕೃತ ದರ ಶುಕ್ರವಾರದಿಂದಲೇ ಜಾರಿಗೆ ಬಂದಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಹೆಚ್ಚಳ ಕಂಡಿದೆ. ಉತ್ಪಾದನಾ ವೆಚ್ಚ ಏರಿಕೆಯಿಂದ ಸರ್ಕಾರಿ ತೈಲಗಳ ಕಂಪನಿಗಳು ನಷ್ಟ ಅನುಭವಿಸುತ್ತಿರುವ ಕಾರಣ ಈ ದರ ಪರಿಷ್ಕರಣೆ ಮಾಡಲಾಗಿದೆ. ಮೇ 20 ಕೇರಳಂಗೆ ಮುಂಗಾರು. ನವದೆಹಲಿ ನೈಋತ್ಯ ಮುಂಗಾರು ಮಾರುತಗಳು ಮೇ 26 ಕೇರಳಂ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಶುಕ್ರವಾರ ಮುನ್ಸೂಚನೆ ನೀಡಿದೆ. ಕೇರಳಗೆ ವಾಡಿಕೆಯಂತೆ June 1 ಮುಂಗಾರು ಪ್ರವೇಶಿಸುತ್ತದೆ. ಆದರೆ ಈ ಬಾರಿ ವಾಡಿಕೆಗಿಂತ 4 ಮುನ್ನ ಅಥವಾ 4 ನಂತರ ಮುಂಗಾರು ಪ್ರವೇಶಿಸಬಹುದು ಎಂದು IMD ಅಂದಾಜಿಸಿದೆ. ಕುಪ್ಪಣ್ಣ ಉದ್ಯಾನವನಕ್ಕೆ ಮಾವು ಪ್ರಿಯರ ಲಗ್ಗೆ. ಮೈಸೂರು ನಗರದ ಕುಪ್ಪಣ್ಣ ಉದ್ಯಾನವನದಲ್ಲಿ ಶುಕ್ರವಾರ ಮಾವು ಮೇಳ ಆರಂಭಗೊಂಡಿದ್ದು, ಮೊದಲ ದಿನವೇ ಗ್ರಾಹಕರು ಲಗ್ಗೆ ಇಟ್ಟರು. ತೋಟಗಾರಿಕೆ ಇಲಾಖೆಯು ಆಯೋಜಿಸಿರುವ 3 ಮೇಳದಲ್ಲಿ ಮೈಸೂರು ಜಿಲ್ಲೆಗೆ ನೆರೆಹೊರೆಯ ಮಂಡ್ಯ, ರಾಮನಗರ ಜಿಲ್ಲೆಗಳಿಂದ ರೈತರು ಮಾವು ಹೊತ್ತು ತಂದಿದ್ದಾರೆ. ಒಟ್ಟು 28 ಮಳಿಗೆಗಳಲ್ಲಿ 12 ಹೆಚ್ಚು ತಳಿಗಳ ಮಾವಿನ ಪ್ರದರ್ಶನ ಮತ್ತು ಮಾರಾಟ ನಡೆದಿದೆ. ಬಾದಾಮಿ ತಳಿ ಮಾವು ಎಲ್ಲರ ನೆಚ್ಚಿನ ಆಯ್ಕೆಯಾಗಿದ್ದು ಹೆಚ್ಚು ಮಾರಾಟವಾಗುತ್ತಿದೆ. ವಿವಿಧೆಡೆ ವಿದ್ಯುತ್ ವ್ಯತ್ಯಯ. ನಾಳೆ ಮೈಸೂರು ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಇರುವುದರಿಂದ ತಾಂಡಿಯ ಚಂದಳ್ಳಿ, ತಲಕಾಡು ಹಾಗೂ ಪರಿಣಾಮಿಪುರಗಳ KV ಮಾರ್ಗದಿಂದ ಹೊರಹೊಮ್ಮುವ ಕೆಳಕಂಡ ಪ್ರದೇಶಗಳಲ್ಲಿ May 17 ಬೆಳಗ್ಗೆ 10 ಸಂಜೆ 5 ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಸೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ನೀಟ್ June 21 ಮರು ಪರೀಕ್ಷೆ. ನವದೆಹಲಿ ನೀಟ್ UG ಮರು ಪರೀಕ್ಷೆಯನ್ನು June 21 ನಡೆಸಲಾಗುವುದು ಎಂದು ಹೇಳಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಮುಂದಿನ ವರ್ಷದಿಂದ ವೈದ್ಯಕೀಯ ಪ್ರವೇಶಕ್ಕೆ ಕಂಪ್ಯೂಟರ್ ಮೂಲಕ ಪರೀಕ್ಷೆ ನಡೆಸಲಾಗುವುದು ಎಂದು ಪ್ರಕಟಿಸಿದರು. May 3 ನಡೆದಿದ್ದ ನೀಟ್ UG ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಆರೋಪದ ಕಾರಣ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ರದ್ದುಪಡಿಸಿತು. ಈ ಪರೀಕ್ಷಾ ಅಕ್ರಮಗಳ ಆರೋಪಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಅವರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಬೆಳ್ಳಿ ದರದಲ್ಲಿ 21,600 ಇಳಿಕೆ. ನವದೆಹಲಿ ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯವು ಸದೃಢಗೊಂಡಿರುವುದು ಮತ್ತು ಲಾಭದ ಗಳಿಕೆಗಾಗಿ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿ ಮಾರಾಟಕ್ಕೆ ಮುಂದಾಗಿರುವುದರಿಂದ ಶುಕ್ರವಾರದ ವಹಿವಾಟಿನಲ್ಲಿ ಈ ಲೋಹಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ. ಸಾಮಾಜಿಕ ಪರಿವರ್ತನೆ ಸಾಧನವೇ

ಶಿಕ್ಷಣ. ಬೆಂಗಳೂರು ಸಾಮಾಜಿಕ ಪರಿವರ್ತನೆಗೆ ಶಿಕ್ಷಣವು ಅತ್ಯಂತ ಶಕ್ತಿಯುತ ಸಾಧನವಾಗಿದ್ದು ಅದಕ್ಕಾಗಿ ಶಿಕ್ಷಣ ಕ್ಷೇತ್ರವನ್ನು ಆದ್ಯತಾ ವಲಯ ಎಂದು ಪರಿಗಣಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ದೇಶದಲ್ಲಿ ರಫ್ತು 13% ಏರಿಕೆ. ನವದೆಹಲಿ ಏಪ್ರಿಲ್ ತಿಂಗಳಿನಲ್ಲಿ ದೇಶದಿಂದ 4.17 ಲಕ್ಷ ಕೋಟಿ ಮೌಲ್ಯದ ಸರಕು ಮತ್ತು ಸೇವೆಗಳು ರಫ್ತಾಗಿದೆ. ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ರಫ್ತು ಪ್ರಮಾಣವು 13.78% ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯದ ಅಂಕಿಅಂಶಗಳು ಶುಕ್ರವಾರ ತಿಳಿಸಿವೆ. ಇದೇ ಅವಧಿಯಲ್ಲಿ ದೇಶದ ಆಮದು ಪ್ರಮಾಣ 10% ಹೆಚ್ಚಳವಾಗಿದ್ದು 6.90 ಲಕ್ಷ ಕೋಟಿ ಆಗಿದೆ. ಇದು 6 ತಿಂಗಳ ಗರಿಷ್ಠ ಮಟ್ಟವಾಗಿದೆ. ವ್ಯಾಪಾರ ಕೊರತೆಯು 2.59 ಲಕ್ಷ ಕೋಟಿಗೆ ತಲುಪಿದೆ ಎಂದು ತಿಳಿಸತೊಡಗಿದೆ. ಈರುಳ್ಳಿ ಕೆಜಿ 12.35 ಖರೀದಿ. ಪುಣೆ ಈರುಳ್ಳಿ ಬೆಲೆ ಕುಸಿತದ ಕಾರಣದಿಂದ ಪ್ರತಿದಿನ ಪ್ರತಿ ಕೆಜಿಗೆ 12.35 ಕ್ವಿಂಟಾಲ್ಗೆ 1,235 ರೈತರಿಂದ ಈರುಳ್ಳಿ ಖರೀದಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಯುಎಇ ಜೊತೆ ಇಂಧನ ಒಪ್ಪಂದ. ಅಬುಧಾಬಿ ಇಂಧನ ಭದ್ರತೆ ರಕ್ಷಣಾ ಪಾಲುದಾರಿಕೆ ಸೇರಿ ವ್ಯಾಪಾರದ ಪ್ರಮುಖ ಒಪ್ಪಂದಗಳಿಗೆ ಯುಎಸ್ಇ ಭಾರತ ಶುಕ್ರವಾರ ಸಹಿ ಹಾಕಿದೆ. ಬೀಜ ಮಾರಾಟಕ್ಕೆ ಪ್ರತ್ಯೇಕ ಪರವಾನಗಿ ಅಗತ್ಯವಿಲ್ಲ. ಬೆಂಗಳೂರು ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಬೀಜ ಕಾಯ್ದೆ ಸಂಬಂಧಿಸಿದಂತೆ ಮಸೂದೆಯನ್ನು ಆಧಾರವಾಗಿ ಇಟ್ಟುಕೊಂಡು ಸಗಟು ಚಿಲ್ಲರೆ ಮತ್ತು ವಿತರಣೆಗೆ ಪ್ರತ್ಯೇಕವಾದ ಹೊಸ ಪರವಾನಗಿ ಪಡೆಯುವಂತೆ ಬೀಜ ವ್ಯಾಪಾರಸ್ಥರಿಗೆ ಒತ್ತಾಯ ಮಾಡಬಾರದು ಎಂದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದೆ. ಮಾರ್ಷ್ ಮಿಂಚು ಲಕ್ನೋಗೆ ಜಯ. ಲಕ್ನೋ ಆರಂಭಿಕ ಆಟಗಾರ ಮಿಚೆಲ್ ಮಾರ್ಷ್ ಅವರು ಅಲ್ಪ ಅಂತರದಲ್ಲಿ ಶತಕ ತಪ್ಪಿಸಿಕೊಂಡರು. ಆದರೆ ಅವರ ಮಿಂಚಿನ ಬ್ಯಾಟಿಂಗ್ನಿಂದಾಗಿ ಲಕ್ನೋ ಸೂಪರ್ ಜಿಂಗ್ಸ್ ತಂಡವು ಶುಕ್ರವಾರ ಪಡೆದ ಐಪಿಎಲ್ ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಚೆನ್ನೈ ಸೂಪರ್ ಕಿಂಗ್ ತಂಡವನ್ನು ನಿರಾಸಾಯವಾಗಿ ಮಣಿಸಿತು. ಲಕ್ನೋ ತಂಡವು ಈಗಾಗಲೇ ಪ್ಲೇಆಫ್ ರೇಸ್ನಿಂದ ಹೊರಬಿದ್ದಿದೆ. ಹೀಗಾಗಿ ಆ ತಂಡಕ್ಕೆ ಈ ಪಂದ್ಯ ಮಹತ್ವದಾಗಿರಲಿಲ್ಲ. ಆದರೆ ಚೆನ್ನೈ ತಂಡಕ್ಕೆ ಈ ಸೋಲು ದುಬಾರಿಯಾಗಿದೆ. ಇದರಿಂದಾಗಿ ತಂಡದ ಪ್ಲೇಆಫ್ ಹಾದಿ ಕಠಿಣವಾಗಿದೆ. ಆಕ್ರಿಸ್ತಾನದತ್ತ ಗಿಲ್ ಪಡೆ ಚಿತ್ತ. ಕೋಲ್ಕತ್ತಾ ಆತಿಥೇಯ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಶನಿವಾರ ಈಡನ್ ಗಾರ್ಡ್ನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಕಣಕ್ಕಿಳಿಯಲಿದೆ. ಅಜಿಂಕ್ಯ ರಹಾನೆ ನಾಯಕತ್ವದ ಕೋಲ್ಕತ್ತಾ ತಂಡವು ಈ ಪಂದ್ಯದಲ್ಲಿ ಜಯಿಸಿ ಪ್ಲೇಆಫ್ ಪ್ರವೇಶದ ಕನಸು ಜೀವಂತವಾಗಿ ಇಟ್ಟುಕೊಳ್ಳುವ ಛಲದಲ್ಲಿದೆ. ಇನ್ನೊಂದೆಡೆ ಶುಭಮನ್ ಗಿಲ್ ರವರ ಟೈಟನ್ಸ್ ಪಡೆಯು ಪಟ್ಟಿಯ 2 ತಂಡಗಳಲ್ಲಿ ಸ್ಥಾನ ಪಡೆಯುವತ್ತ ಚಿತ್ತ ನೆಟ್ಟಿದೆ. ಸಾತ್ವಿಕ್ ಚಿರಾಜ್ ಜೋಡಿ ಸೆಮಿಗೆ. ಬ್ಯಾಂಕಾಕ್ ಆಗ್ರಶ್ರೇಯಾಂಕದ ಸಾತ್ವಿಕ್ ಸಾಯಿರಾಜ್ ರಣಕ್ಕಿ ರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿಯು ಶುಕ್ರವಾರ ಥೈಲ್ಯಾಂಡ್ ಓಪನ್ ಸೂಪರ್ 500 ಬ್ಯಾಟಿಂಗ್ ಟೂರ್ನಿಯಾದಲ್ಲಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿತು. ಆದರೆ ಪಿವಿ ಸಿಂಧು ಮತ್ತು ಲಕ್ಷಿಣ್ ರವರು ಕ್ವಾರ್ಟರ್ ಫೈನಲ್ನಲ್ಲಿ ಸೋಲುವುದರೊಂದಿಗೆ ಸಿಂಗಲ್ಸ್ನಲ್ಲಿ ಭಾರತದ ಅಭಿಯಾನಕ್ಕೆ ತೆರೆ ಬಿದ್ದಿತು. ವಿಶ್ವ ಕ್ರಮಾಂಕದ 4ನೇ ಸ್ಥಾನದಲ್ಲಿರುವ ಸಾತ್ವಿಕ್ ಚಿರಾಗ್ ರವರು 21-12 21-13 6ನೇ ಶ್ರೇಯಾಂಕದ ತಕುಮಿ ನೆಮೊರಾ ರವರನ್ನು ಜೋಡಿ ಹಿಮ್ಮೆಟ್ಟಿಸಿದರು. ಭಾರತದ ಆಟಗಾರರಿಗೆ ಯಾವ ಹಂತದಲ್ಲೂ ಜಪಾನ್ ಜೋಡಿ ಸರಿಸಾಟಿಯಾಗಲಿಲ್ಲ. ಆರ್ಸಿಬಿಗೆ ರಿಚರ್ಡ್ ಗ್ಲೀಸನ್. ನವದೆಹಲಿ ರಾಜಸ್ಥಾನ್ ರಾಯಲ್ಸ್ ಬೆಂಗಳೂರು ತಂಡವು ಇಂಗ್ಲೆಂಡ್ನ ರಿಚರ್ಡ್ ಗ್ಲೀನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ದೆಹಲಿಯ ಎಡಗೈ ವೇಗಿ ಕುಲ್ದೀಪ್ ಯಾದವ್ರನ್ನು ಸೇರ್ಪಡೆ ಮಾಡಿಕೊಂಡಿದೆ. ಇವರಿಬ್ಬರು ಕ್ರಮವಾಗಿ ನುವಾನ್ ಮತ್ತು ತುಷಾರ್ ಮತ್ತು ಖಲೀಲ್ ಅಹಮದ್ ರವರ ಬದಲಿಗೆ ಸ್ಥಾನ ಪಡೆದಿದ್ದಾರೆ. ಕುಲ್ದೀಪ್ ರವರಿಗೆ 30 ಲಕ್ಷ ಹಾಗೂ ಗ್ಲೀಸನ್ ರವರಿಗೆ 1.6 ಕೋಟಿ ನೀಡಲಾಗಿದೆ. 2021ರಲ್ಲಿ ಕುಲ್ದೀಪ್ ರವರು ರಾಜಸ್ಥಾನ್ ರಾಯಲ್ಸ್ ತಂಡದ ಮೂಲಕ ಐಪಿಎಲ್ಗೆ ಪಾದಾರ್ಪಣೆ ಮಾಡಿದರು. ಈಗ 3 ಪಂದ್ಯಗಳಲ್ಲಿ ಆಡಿದ್ದಾರೆ. ಐಪಿಎಲ್ ನೇರ ಪ್ರಸಾರ ವೀಕ್ಷಣೆ ದಾಖಲೆ. ಬೆಂಗಳೂರು ಈ ಬಾರಿ ಐಪಿಎಲ್ ಪ್ಲೇಆಫ್ ಹಂತಕ್ಕೆ ತಲುಪುತ್ತಿದ್ದು ತಂಡಗಳ ನಡುವಿನ ಜಿದ್ದಾಜಿದ್ದಿ ತೀವ್ರಗೊಂಡಿದೆ. ಈ ಮಧ್ಯೆ ಟೂರ್ನಿಯ ಜಾಗತಿಕವಾಗಿ ಒಟ್ಟಾರೆ 110 ಕೋಟಿ ವೀಕ್ಷಕರನ್ನು ಹಾಟ್ಸ್ಟಾರ್ ಹಾಗೂ ಡಿಜಿಟಲ್ ವೇದಿಕೆ ತಲುಪಿ ದಾಖಲೆ ಬರೆದಿದೆ. ಟೆಲಿವಿಷನ್ ವೀಕ್ಷಣೆಯು 50 ಕೋಟಿ ಸನಿಹದಲ್ಲಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಡಿಜಿಟಲ್ ವೀಕ್ಷಕರ ತಲುಪುವಿಕೆ 15% ಹೆಚ್ಚಳಗೊಂಡಿದೆ. ವೀಕ್ಷಣಾ ಸಮಯ 7% ಹೆಚ್ಚಾಗಿದೆ ಎಂದು ಜಿಯೋ ಹಾಟ್ಸ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಏಷ್ಯಾ ಬಾಕ್ಸಿಂಗ್ ಭಾರತದ ಬಾಕ್ಸರ್ಗಳಿಗೆ 27 ಪದಕ. ಟಾಸ್ಕೆಂಟ್ ಇಲ್ಲಿ ಶುಕ್ರವಾರ ಮುಕ್ತಾಯಗೊಂಡ ಏಷ್ಯನ್ ಬಾಕ್ಸಿಂಗ್ 17 ವರ್ಷದವರೆಗಿನ ಚಾಂಪಿಯನ್ಶಿಪ್ನಲ್ಲಿ ಭಾರತ 2 ಚಿನ್ನ ಸೇರಿದಂತೆ 17 ಪದಕಗಳೊಂದಿಗೆ ಅಭಿಯಾನ ಮುಗಿಸಿದೆ. ಬಾಲಕಿಯರ ವಿಭಾಗದಲ್ಲಿ 2 ಚಿನ್ನ 6 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಬಾಲಕರ ವಿಭಾಗದಲ್ಲಿ 1 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳನ್ನು ಭಾರತ ಗೆದ್ದುಕೊಂಡಿದೆ.

ಬಿಎಫ್ಸಿಗೆ ಇಂದು ಚೆನ್ನೈ ಸವಾಲು. ಬೆಂಗಳೂರು ತವರಿನಾಚೆ ಅಜೇಯ ದಾಖಲೆ ಹೊಂದಿರುವ ಬೆಂಗಳೂರು ಎಫ್ಸಿ ತಂಡವು ಇಂಡಿಯನ್ ಸೂಪರ್ ಲೀಗ್ 12ನೇ ಆವೃತ್ತಿಯಲ್ಲಿ ತಮ್ಮ ಕೊನೆಯ ಪಂದ್ಯಕ್ಕಾಗಿ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ದು ಶನಿವಾರ ಚೆನ್ನೈ ಎಫ್ಸಿ ತಂಡವನ್ನು ಎದುರಿಸಲಿದೆ. ಮೆಕ್ನಿಕಲ್ ದ್ವಿಶತಕ ಕ್ರೇಂಬ್ರಿಡ್ಜ್ ಕ್ಲಬ್ ಜಯಭೇರಿ. ಬೆಂಗಳೂರು ಆಲ್ರೌಂಡರ್ ಮೆಕ್ನಿಕಲ್ ನರೋನಾರವರು ಕೆಎಸ್ಸಿಎ ವೈಎಸ್ ರಂಗಸ್ವಾಮಿ ರಾಮಸ್ವಾಮಿ ಸ್ಮರಣಾರ್ಥ ಟ್ರೋಫಿಗಾಗಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಟೂರ್ನಿಯ ಗುಂಪು ಒಂದರ ಪಂದ್ಯದಲ್ಲಿ 113 ಎಸೆತಗಳಲ್ಲಿ 249 ರನ್ ಸೇರಿಸಿದ್ದಾರೆ. ಅವರ ದ್ವಿಶತಕದ ಬಲದಿಂದ ಕ್ರೇಂಬ್ರಿಡ್ಜ್ ಕ್ರಿಕೆಟ್ ಕ್ಲಬ್ ತಂಡವು ಶುಕ್ರವಾರ 318 ರನ್ಗಳಿಂದ ಹ್ಯಾಮನ್ಸ್ ಕ್ರಿಕೆಟ್ ಕ್ಲಬ್ ತಂಡವನ್ನು ನಿರಾಸಾಯವಾಗಿ ಮಣಿಸಿತು. ಫಿಲಿಕ್ ಕೀಗನ್ ಫೈನಲ್ಗೆ. ಬೆಂಗಳೂರು ಸ್ಥಳೀಯ ಆಟಗಾರ ಕ್ರಿಸ್ ತ್ಯಾಗಿರ್ ಅವರ ಯಶಸ್ವಿನ ಊಟಕ್ಕೆ ಆಸ್ಟ್ರೇಲಿಯಾದ ಫಿಲಿಕ್ಸ್ ಸೆಕಲಿಕ್ ಶುಕ್ರವಾರ ತಡೆಯೊಡ್ಡಿದರು. ಈ ಮೂಲಕ ಫಿಲಿಕ್ ರವರು ಕರ್ನಾಟಕದ ಓಪನ್ ATP ಚಾಲೆಂಜರ್ ಟೆನ್ನಿಸ್ ಟೂರ್ನಿಯಲ್ಲಿ ಕೀಗನ್ ಸ್ಮಿತ್ ರವರೊಂದಿಗೆ ಫೈನಲ್ ಹಣಾಹಣಿಗೆ ವೇದಿಕೆ ಸಜ್ಜುಗೊಳಿಸಿದ್ದಾರೆ. ಇವತ್ತಿನ ಶುಭಾಷಿತ: ಪ್ರಜಾಪ್ರಭುತ್ವ ಬರೀ ಬಲವಲ್ಲ, ಬರಿಯ ಬಹುಮತವೇ ಅಲ್ಲ, ಹಕ್ಕುಗಳಿಗಿಂತಲೂ ಹೆಚ್ಚಾಗಿ ಜವಾಬ್ದಾರಿ ಬಯಸುವ ವ್ಯವಸ್ಥೆ. ಬಿಎಂ ಶ್ರೀಕಂಠಯ್ಯರವರು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶಿವಕುಮಾರ್ ರವರು, ಅನಿಲ್ ಕುಮಾರ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆ

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 16/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಇವರು ಬೆಳಿಗ್ಗೆ 9:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಕೇಳುಕರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಹೆಣ್ಣು ಮಕ್ಕಳ ಶಿಕ್ಷಣ, ರಕ್ಷಣೆ ಮತ್ತು ಹಕ್ಕುಗಳ ಕುರಿತು ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಕೊಪ್ಪಳದ ಪ್ರಾದೇಶಿಕ ಸಂಯೋಜಕರಾಗಿರುವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ಹಿನ್ನೆಲೆಯಲ್ಲಿ, ಅದರ ಹಿನ್ನೆಲೆಯನ್ನು ಒಂದು 5-10 ನಿಮಿಷ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತಲೂ ಮುಂಚಿತವಾಗಿ ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮಲ್ಲಿ ದೊಡ್ಡ ನಾವು ಮಾಡಿದ ತಪ್ಪು ಏನು ಅಂತ ಹೇಳಿದರೆ, ಹಿಂದಿನ ಹಿರಿಯರು ಅನ್ನಿಸಿಕೊಂಡವರು ಅಥವಾ ಹಿರಿಯರೆಲ್ಲರೂ ಮಾಡಿದ ತಪ್ಪು ಏನು ಅಂತ ಹೇಳಿದರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದ್ರು. ಇವತ್ತಿನಿಂದ ನಿಮ್ಮ ಚಿಂತನೆಯನ್ನು ಬದಲಾವಣೆ ಮಾಡಿ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತೇಳಿ. ನಾವು ಪ್ರಜೆಗಳು ಅಂತೇಳಿ ನಮ್ಮನ್ನು ಗೌರವಿಸದಿದ್ದರೆ, ಮಗುವನ್ನು ಗೌರವಿಸದಿದ್ದರೆ, ನಾವು ಈ ದೇಶದಲ್ಲಿ ಎಲ್ಲ ಹಕ್ಕುಗಳಿಂದ ವಂಚಿತರಾಗ್ತೀವಿ. ಹಾಗಾಗಿ ಸಂವಿಧಾನ ಇರೋದೇ ಈ ದೇಶದ ಪ್ರಜೆಗಳಿಗೋಸ್ಕರ.

ಈ ದೇಶದ ನಾಗರಿಕನಿಗೋಸ್ಕರ. ನೀವು ನಾಳಿನ ಪ್ರಜೆ ಅಂತೇಳಿ ಅದು ಪ್ರೋತ್ಸಾಹಕ ಪದವಾಗಿ ಹೇಳಿತ್ತು ಅಂತೇಳಿ ಅನ್ನಿಸಿದರೂ ಕೂಡ ನೀವು ಸಂವಿಧಾನದಲ್ಲಿ ಪ್ರಜೆಗಳಿಗೋಸ್ಕರ ಏನೆಲ್ಲ ಹೇಳಿದ್ದೀವಿ ಅದು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಅಂತ ಅರ್ಥದ. ಯಾಕಂದ್ರೆ ನಾಳಿನ ಪ್ರಜೆ ಅಲ್ವ. ಹಾಗಾಗಿ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈಗಾಗಲೇ ಸುಮಾರು ಹೈಕೋರ್ಟ್ಗಳು ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹಿಂದೆ ಒಪ್ಪಿರಲಿಲ್ಲ. ಈಗ ಕಳೆದ 10 ವರ್ಷಗಳಿಂದ ಎಲ್ಲವೂ ಒಪ್ಪಿದ್ದಾರೆ. ಇದನ್ನು ನಾವು ಸುಮಾರು ವರ್ಷಗಳಿಂದ ಮಾತಾಡ್ತಾ ಇದ್ದೀವಿ.

ಸರ್, ನಾವು ನಾಳಿನ ಪ್ರಜೆಗಳಾವುದಾದ್ರೆ ಇವತ್ತು ಮಕ್ಕಳಾವುದು, ನಾವು ಪ್ರಜೆಗಳಲ್ವಾ? ನಮಗೆ ಸಂವಿಧಾನದಲ್ಲಿ ಇರತಕ್ಕಂತ ಮೂಲಭೂತ ಹಕ್ಕುಗಳು ಅಥವಾ ನಮ್ಮ ಕರ್ತವ್ಯಗಳು ನಾವು ಪಾಲಿಸೋದು ಬೇಡವಾ? ನಮ್ಮ ಹಕ್ಕುಗಳನ್ನು ಅನುಭವಿಸೋದು ಬೇಡವಾ? ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು, ಮಕ್ಕಳು ಏನು ತಾವು ಅರ್ಥೈಸ್ಕೊಳ್ಬೇಕು, ಯಾವ ಮಗು ತನ್ನ ತಾಯಿಯ ಹೊಟ್ಟೆಯಿಂದ ಈ ಭೂಮಿಗೆ ಅಥವಾ ಕನ್ಸೀವ್ ಆಗುತ್ತೋ ಅಥವಾ ಹೊಟ್ಟೆಯಲ್ಲಿ ಭ್ರೂಣ ತಯಾರಾಗುತ್ತೋ ಆ ತಕ್ಷಣ ಈ ದೇಶದ ಪ್ರಜೆ. ಹಾಗಾಗಿ ನಾಳಿನ ಪ್ರಜೆ ಅನ್ನೋದನ್ನ ಕಿತ್ತಾಕ್ಬಿಡಿ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತೇಳಿ ಗೌರವದಿಂದ ಈ ದಿನಾಚರಣೆಗಳನ್ನು ಆಚರಿಸಬೇಕು. ನಾವು ನಮ್ಮ ಪ್ರಜೆಗಳಾಗಿ ಹೆಮ್ಮೆಯಿಂದ ಬದುಕುವುದನ್ನು ಕಲಿಬೇಕು. ಒಂದನೇದು. ಎರಡನೇದು, ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಇದೆ, ಹಿಂದೆಲ್ಲ ಅದು May 5, 2017. ಗೌರ್ಮೆಂಟ್ ಈಸ್ ಎ ಲೀಗಲ್ ಗಾರ್ಡಿಯನ್ ಆಫ್ ಈಚ್ ಅಂಡ್ ಎವ್ರಿ ಚೈಲ್ಡ್ ಇನ್ ದಿಸ್ ಕಂಟ್ರಿ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. ಸರ್ಕಾರ ಈ ದೇಶದ ಪ್ರತಿಯೊಂದು ಮಗುವಿನ ಹಾಗೂ ಮಕ್ಕಳ ಕಾನೂನಾತ್ಮಕ ಪೋಷಕ. ಇದು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಅಥವಾ ತೃತೀಯ ಲಿಂಗಿ ಅಥವಾ ಆ ಯಾವುದೇ ಪ್ರಶ್ನೆನೇ ಇಲ್ಲ. ಗೌರ್ಮೆಂಟ್ ಈಸ್ ಎ ಲೀಗಲ್ ಗಾರ್ಡಿಯನ್ ಅಂದ್ರೆ ಸರ್ಕಾರ ಕಾನೂನಾತ್ಮಕ ಪೋಷಕ. ಪ್ರತಿಯೊಂದು ಮಗುವಿಗೂ ಕೂಡ ಕಾನೂನಾತ್ಮಕ ಪೋಷಕ ಈ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಂದು ಮಗುಗೆ ಲೀಗಲ್ ಗಾರ್ಡಿಯನ್ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಹಕ್ಕು ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಒಂದು, ಇಂದಿನ ಮಗು ಇಂದಿನ ಪ್ರಜೆ ಅಂತೇಳಿ. ಎರಡನೇದು, ಉದಾಹರಣೆಗೆ ಕೇಳಿದ್ದೀರಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೈವಿಕ ತಂದೆ ತಾಯಿ ಅಷ್ಟೇ, ಆದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಶಾಲೆ ಇರ್ಬೋದು ಅಥವಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ತಹಶೀಲ್ದಾರ್ ಆಫೀಸು, DCR ಅಧಿಕಾರಿಗಳು ಅಂತ ಅನ್ನಿಸಿಕೊಂಡವರೆಲ್ಲರೂ ಇದ್ದಾರೆ, ಅವರೆಲ್ಲರೂ ಕೂಡ ಕಾನೂನಾತ್ಮಕ ಪೋಷಕರು. ನಿಮಗೆ ಯಾವುದೇ ತೊಂದರೆ ಆಗದಾಗ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸರ್ಕಾರದಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು. ಇದು ಎರಡನೇದು ನೀವು ಅರ್ಥೈಸ್ಕೊಳ್ಬೇಕಂತ ವಿಚಾರ. ಸೊ ಹಾಗಾಗಿ ಈ ಎರಡು ಅಂಶಗಳನ್ನು ನಾವು ಅರ್ಥೈಸಿಕೊಂಡ ಮೇಲೆ ನಾವು 11 ಅಕ್ಟೋಬರ್ನ ಅಂಗವಾಗಿ ಈ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು, ಯಾರು ಮಕ್ಕಳಿದ್ದೀರಿ, ನೀವು ಅರ್ಥೈಸ್ಕೊಳ್ಬೇಕು. October 11 2012 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತೇಳಿ, ಇದಕ್ಕೆ ಕಾರಣ 2011 ವಿಶ್ವಸಂಸ್ಥೆ 55ನೇ ಅಧಿವೇಶನದಲ್ಲಿ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ತಾರತಮ್ಯ, ಅವಮಾನ, ನಿರ್ಲಕ್ಷ್ಯ, ಎಂಪವರ್ಮೆಂಟು, ಶಕ್ತಿ ಸಾಮರ್ಥ್ಯತೆ, ಸಬಲೀಕರಣ ಇದರಲ್ಲಿ ಕೊರತೆಯನ್ನು ಕಂಡದಿರುವ ಹಿನ್ನೆಲೆಯಲ್ಲಿ ನಾವು ಮುಂದಿನ ವರ್ಷದಿಂದ ಏನಾದರೂ ಒಂದು ವಿಶೇಷವಾಗಿ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಕೊಡತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ದಿನವನ್ನು ಇಟ್ಕೋಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಮಾಡಿ, 55ನೇ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿ. ಹಾಗಾದ್ರೆ ಇನ್ನು ಮುಂದೆ October 11 2011 ಇದು ತೀರ್ಮಾನ ಆಗಿರೋದು, ನೆಕ್ಸ್ಟ್ ಇಯರಿಂದ ಅದು ಅಕ್ಟೋಬರ್ ತಿಂಗಳಲ್ಲಿ ಆ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ನೆಕ್ಸ್ಟ್ ಇಯರಿಂದ ನಾವು ಹಾಗಾದರೆ 2012 ಪ್ರತಿ October 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತೇಳಿ ವಿಶ್ವಸಂಸ್ಥೆಯಲ್ಲಿ ಸೈನ್ ಮಾಡಿದ ಎಷ್ಟು ರಾಷ್ಟ್ರಗಳಿದಾವೋ ನೀವೆಲ್ಲ ಆಚರಿಸಿ ಅಂತೇಳಿ ಒಂದು ದೊಡ್ಡ ಮೆಸೇಜ್ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಯಿತು. ಆ ತೀರ್ಮಾನದ ಹಿನ್ನೆಲೆಯಲ್ಲಿ 2012 ನಾವು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಕರಿತೀವಿ. ಈಗ 2012 ಈಗ 2025 ಒಂದಷ್ಟು ವರ್ಷಗಳು, ಪ್ರತಿ ವರ್ಷಕ್ಕೆ ಒಂದು ಥೀಮ್ ಇಟ್ಕೊಳ್ತಾರೆ. ಪ್ರತಿ ವರ್ಷಕ್ಕೆ ಒಂದು ಥೀಮ್ ಅಂದ್ರೆ ಥೀಮ್ ಅಂದ್ರೆ ಧ್ಯೇಯ. ಹಾಗಾದ್ರೆ 2025 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಧ್ಯೇಯ ಏನು? ಬಹಳ ಚೆನ್ನಾಗಿದೆ ಈ ವರ್ಷದ್ದು, ಇಷ್ಟು ವರ್ಷಕ್ಕಿಂತಲೂ ಬಹಳ ಚೆನ್ನಾಗಿದೆ. ಹೆಣ್ಣಾಗಿ ನಾನೇ ಮುನ್ನಡೆಸುವ ಬದಲಾವಣೆ ಅಂತೇಳಿ. ಅಂದ್ರೆ ಒಬ್ಬರು ಬಾಲಕಿಯಾಗಿ ಹೆಣ್ಣಾಗಿ ಈ ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ, ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನಾನೇ ಬದಲಾವಣೆಯನ್ನ ಲೀಡ್ ಮಾಡ್ತೀನಿ ಅಂತೇಳಿ. ಎಷ್ಟು ಚಂದ ಇದೆ ನೋಡಿ ಇಂಗ್ಲಿಷ್ನಲ್ಲಿ, ದ ಗರ್ಲ್ ಐ ಆಮ್ ದಿ ಚೇಂಜ್ ಐ ಲೀಡ್. ಅಂದ್ರೆ ನಾನು ಹುಡುಗಿ, ಬದಲಾವಣೆಯನ್ನು ನಾನೇ ಮುನ್ನಡೆಸ್ತೇನೆ ಅಂತೇಳಿ. ಯಾಕೆ ನಾವು ಮಾಡಬೇಕು? ಯಾಕಂದ್ರೆ ಬಿಕ್ಕಟ್ಟಿನ ಮುಂಚೂಣಿಯಲ್ಲಿ ಇರುವವರೇ ಹೆಣ್ಣು ಮಕ್ಕಳು. ಅತ್ಯಂತ ಹೆಚ್ಚು ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ, ಸಂಕಷ್ಟಗಳಿಗೆ, ವಲ್ನರಬಿಲಿಟಿ, ದುರ್ಬಲಕ್ಕೆ ಬಲಿಯಾಗುತ್ತಿರುವ ಒಂದು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳು ಮುಂದೆ ಬಂದ್ರೇನೆ ಮಾತ್ರ ಬದಲಾವಣೆ ಸಾಧ್ಯ ಅಥವಾ ಅಭಿವೃದ್ಧಿ ಸಾಧ್ಯ ಅನ್ನೋ ಹಿನ್ನೆಲೆಯಲ್ಲಿ ಇದನ್ನ ಮಾಡಿದ್ದಾರೆ. ಸೊ ಇದು ಇಡೀ ಇವತ್ತಿನ ದಿನದ ಅಥವಾ ಇವತ್ತು October 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಒಂದು ಸಂಕ್ಷಿಪ್ತ ಸಾರಾಂಶ. ಈಗ ಮುಂದೆ ಹೋಗೋಣ. ಏನು ಇದರ, ಹಾಗಾದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆ ಆಗಬೇಕು ಅಂತೇಳಿ ಆದ್ರೆ ಏನು? ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಕೊಡುವಂತ, ಹೆಣ್ಣು ಅಂದ್ರೆ ಹೀಗೆ, ಹೆಣ್ಣು ಅಂದ್ರೆ ಹಾಗೆ, ಹೆಣ್ಣು ಮಕ್ಕಳು ಇಂಥದಕ್ಕಿರೋರು, ಮನೆ ಕೆಲಸ ಮಾಡಕ್ಕಿರೋರು, ಈ ತರದ ಒಂದು ಮಾನಸಿಕವಾದಂತ ಒಂದು ಒತ್ತಡ ಇದೆಲ್ಲ, ಅದರಿಂದ ಫಸ್ಟ್ ಬಿಡುಗಡೆ ಆಗ್ಬೇಕು. ಆ ಬಿಡುಗಡೆ ಆಗ್ಲಿಕ್ಕೆ ನಿಮ್ಗೆ ಟೂಲ್ ಯಾವ್ದು ಗೊತ್ತಾ? ಬಿಡುಗಡೆ ಆಗ್ಲಿ ಟೂಲ್ ಶಿಕ್ಷಣ. ಹಾಗಾಗಿ ಮಾನಸಿಕ ಬಿಡುಗಡೆಯೇ ನಿಜವಾದ ಸ್ವಾತಂತ್ರ್ಯ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಯೋಗ್ರಫಿಯಲ್ಲಿ ಹೇಳ್ತಾರೆ.

ಇನ್ನೊಂದು ಎರಡನೇದು, ಮಕ್ಕಳು ಭಯದಿಂದ ಮುಕ್ತರಾದ್ರೆ ಮಾತ್ರ ಅವರು ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಭಯ ಇದ್ರೆ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಅನ್ನಿಸಿಕೊಂಡವರೆಲ್ಲರೂ ಕೂಡ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತೇಳಿ ಆದರೆ ಮಾನಸಿಕವಾಗಿ ಬಿಡುಗಡೆ ಹೊಂದುವಂತ ಒಂದು ಮನೋಸ್ಥಿತಿ ಹೋಗಬೇಕು, ಎಲ್ಲ ಭಯಗಳಿಂದ ಮುಕ್ತರಾಗಬೇಕು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಪಡಿಬೇಕು ಅಂತೇಳಿ ಆದರೆ ಆ ರಕ್ಷಣೆಯ ದಾರಿಯಲ್ಲಿ ಫಸ್ಟು ಮಾನಸಿಕ ಬಿಡುಗಡೆ ಆಗಬೇಕು. ಅಂದರೆ ಹೆಣ್ಣು ಅನ್ನುವಂತಕ್ಕಂಥ ಏನು ತಾರತಮ್ಯ ಇದೆ ಅಥವಾ ನಿರ್ಲಕ್ಷ್ಯ ಇದೆ ಅಥವಾ ಅವಮಾನ ಇದೆ, ಅದರಿಂದ ಫಸ್ಟ್ ಮಾನಸಿಕ ಬಿಡುಗಡೆ ಆಗಬೇಕು. ಆಮೇಲೆ ನಾನು ಹೋದ್ರೆ ಏನು ಬೇಕು, ನನಗೆ ಏನು ತೊಂದರೆ ಆಗ್ಬೋದು ಅನ್ನುವಂಥ ಭಯದಿಂದ ಬಿಡುಗಡೆ ಆಗ್ಬೇಕು. ಇದನ್ನು ಲಿಂಗ್ಸ್ಕೂಸ್ಕಿ ಅಂತೇಳಿ ಮಾಯಂನಾರ್ನ ವಿರೋಧ ಪಕ್ಷದ ನಾಯಕಿಯವಳು ಅವಳು ಹೇಳ್ತಾಳೆ ಆ ಥರ, ನಮಗಿರುವಂಥ ಅತ್ಯಂತ ದೊಡ್ಡ ಬಂಧಿಕಾನ ಯಾವುದು ಅಂತ ಹೇಳಿದರೆ ಭಯ. ಭಯದಿಂದ ಮುಕ್ತರಾಗಬೇಕು ಹೆಣ್ಣು ಮಕ್ಕಳು. ಶಿಕ್ಷಣ ಮತ್ತು ರಕ್ಷಣೆಯನ್ನು ಪಡೆದು ಅಭಿವೃದ್ಧಿ ಆಗಬೇಕು ಅಂತೇಳಿ ಇದು ಎರಡನ್ನು ಸಾಧಿಸಬೇಕು. ಅದನ್ನು ಪ್ರಾರಂಭದ ಒಂದು ಥೀಮ್ ಆಗಿ ನೀವು ಬಳಸ್ಬೇಕು. 2012 ಪ್ರತಿ ವರ್ಷದ ಥೀಮ್ ಏನು ಅಂತ ನೋಡಿದರೆ ಅದೇನು, 2012 ಚೈಲ್ಡ್ ಮ್ಯಾರೇಜ್ ಅನ್ನು ಕ್ಲೋಸ್ ಮಾಡಿ ಅಂತೇಳಿ. ಒಂದಷ್ಟು ಬದಲಾವಣೆ ಆಯಿತು, 100% ಆಗಿಲ್ಲ. ಎರಡನೇದೇನು ಹೆಣ್ಣು ಮಕ್ಕಳ ಶಿಕ್ಷಣ, 2013-14 ಹದಿಹರೆಯದ ಬಾಲಕಿಯರ ಸಬಲೀಕರಣ, 15 ಎಡೋಲೆಸೆಂಟ್ಗೆ ಒಂದು ಗರ್ಲ್ಸ್ ಆರ್ ವಿಷನ್, 30-30 ಈ ಜಗತ್ತಿನ ಪ್ರತಿಯೊಂದು ಹೆಣ್ಣು ಮಗು ಸಬಲೀಕರಣ ಆಗಿರಬೇಕು ಅಂತೇಳಿ, 16 ಪ್ರೋಗ್ರೆಸ್ ವಾಟ್ ಫಾರ್ ಗರ್ಲ್ಸ್ಗೆ ಕೌಂಟ್ ಆಗಬೇಕು ಪ್ರೋಗ್ರೆಸ್ ಅಂತೇಳಿ, 17 ಎಂಪವರ್ ಗರ್ಲ್ಸ್ ಅಂತೇಳಿ, 18 ಎಸ್ಕಿಲ್ಡ್ ಗರ್ಲ್ ಫೋರ್ಸ್ ಅಂದರೆ ಕೌಶಲ್ಯಾಧಾರಿತ ಒಬ್ಬ ಬಾಲಕಿಯ ನಿಜವಾದ ಈ ದೇಶದ ಫೋರ್ಸ್ ಅಂತ ಒಂದು ಥೀಮ್ ಅದು, 19 ಗರ್ಲ್ ಫೋರ್ಸ್ ಅನ್ಸ್ಕ್ರಿಪ್ಟೆಡ್ ಆ್ಯಂಡ್ ಅನ್ಸ್ಟೋನೇಬಲ್ ಅಂತೇಳಿ, ಅಂದರೆ ಅದನ್ನು ಯಾರು ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅಂತೇಳಿ, ಹಾಗೆ ಬಾಲಕಿ ಸಬಲೀಕರಣ ಆಗಬೇಕು. ಮೈ ವಾಯ್ಸ್ ಮೈ ಈಕ್ವಲ್ ಫ್ಯೂಚರ್ ಅವರ್ ವೀಕ್ವಲ್ ಫ್ಯೂಚರ್ ಅಂತೇಳಿ 20. 21 ಡಿಜಿಟಲ್ ಇಂದ ನೀವು ಸುರಕ್ಷಿತರಾಗಬೇಕು. 22 ಅವರ್ ಟೈಮ್ ಈಸ್ ನಾವು, ಅವರ್ ರೈಟ್ ಈಸ್ ಅವರ್ ಫ್ಯೂಚರ್ ಅಂತೇಳಿ. 23 ಇನ್ವೆಸ್ಟ್ ಇನ್ ಗರ್ಲ್ಸ್ ರೈಟ್ಸ್ಗಳು, ಹೆಣ್ಣು ಮಕ್ಕಳಿಗೆ ಲೀಡರ್ಶಿಪ್ಗೋಸ್ಕರ ಇನ್ವೆಸ್ಟ್ ಮಾಡಿ, ಗರ್ಲ್ಸ್ ವಿಷನ್ ಫಾರ್ ದ ಫ್ಯೂಚರ್ ಅಂತೇಳಿ. ಆಮೇಲೆ 25 ನಾನು ಈಗಾಗಲೇ ಹೇಳಿದ್ದೀನಿ, ಐ ಆಮ್ ದ ಗರ್ಲ್ ಐ ಲೀಡ್ ದ ಚೇಂಜ್ ಅನ್ನುವಂಥ ಒಂದು ಥೀಮ್ ಅನ್ನು. ಸೊ ಇದನ್ನು ನೀವು 25 ಥೀಮ್ಗಳು 12 ನಿಮಗೊಂದು ಮಾಹಿತಿಗೋಸ್ಕರ. ಹಾಗಾದ್ರೆ ಮುಂದೆ ಹೋಗೋಣ. ಯಾಕೆ ಈ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾರೆ, ಏನು ಹೆಣ್ಣು ಮಕ್ಕಳ ಹೇಳೋದು, ಸ್ವಲ್ಪ ಯೋಚನೆ ಮಾಡಿದ್ರೆ ಯಾಕೆ ಇದನ್ನು ಆಚರಿಸುವ ದಿನ ಒಂದು ಸ್ಥಿತಿ ಬಂತು ನಮಗೆ ಅಂತ ಹೇಳಿದ್ರೆ, ಒಂದನೇದು ಹಕ್ಕುಗಳನ್ನು ಗುರುತಿಸಬೇಕು. ಈ ದಿನಾಚರಣೆಯ ನೆಪದಲ್ಲಾದರೂ ಕೂಡ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಆರ್ಟಿಕಲ್ 34-35 ತನಕ ಪ್ರತಿಯೊಂದು ಏನು ಕೊಟ್ಟಿದ್ದಾರೆ ಅದು ಪ್ರತಿಯೊಂದು ಹೆಣ್ಣು ಮಗುವಿಗೂ ಇದೆ, ಅದರಲ್ಲಿ ವಿಶೇಷ ಸ್ಥಾನಮಾನ ಇದೆ. 15 ಸಬ್ ಕ್ಲಾಸ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಮತ್ತು ಕಾನೂನುಗಳನ್ನು ಮಾಡಿ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳಿದ್ರೆ, ಅದನ್ನು ಗುರುತಿಸಿ ಅಂತ ಹೇಳೋದಕ್ಕೋಸ್ಕರ ಭಾರತ ಕೂಡ ಈ ದಿನವನ್ನು ಆಚರಿಸಿ, ಒಂದು ನಿಮ್ಮ ಹಕ್ಕುಗಳನ್ನು ನೀವು ಗುರುತಿಸಿಕೊಂಡು ಅದನ್ನು ಎಂಜಾಯ್ ಮಾಡಲಿಕ್ಕೊಂಡು ಅದನ್ನು ಅನುಭವಿಸಬೇಕು. ಎರಡನೇದು ಜಾಗೃತಿ ಮೂಡಿಸಿ. ಏನು ಹೆಣ್ಣು ಅವಳ ಬಲೆ, ಅವಳಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ, ಅವಳು ಮನೆಯಲ್ಲಿರೋರು, ಈ ಥರದನ್ನೆಲ್ಲ ಹೋಗಲಾಡಿಸಿ ಅದರ ಬಗ್ಗೆ ಅವರಿಗೂ ಸಮಾನತೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಜಾಗೃತಿ ಮೂಡಿಸಲಿಕ್ಕೋಸ್ಕರ. 3ನೇದ್ದು ಸಬಲೀಕರಣವನ್ನು ಉತ್ತೇಜಿಸಲಿಕ್ಕೋಸ್ಕರ. 4ನೇದ್ದು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಲು, ಅಂದರೆ ಲಿಂಗ ಸಮಾನತೆಯನ್ನು ಕಾಪಾಡಲಿ. ಈ 4 ವಿಚಾರಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾರೆ. ಅದೇ ನಿಜವಾದಂಥ ಹೆಣ್ಣು ಮಕ್ಕಳಿಗೋಸ್ಕರ ಶಿಕ್ಷಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ 4 ಗುರುತಿಸಿಕೊಂಡು ನಾವು ಬದಲಾವಣೆಯ ದಾರಿಯನ್ನು ತುಳಿದಾಗ, ಅದಕ್ಕೋಸ್ಕರ ಚೇಂಜ್ ಐ ಲೀಡ್ ಅಂತೇಳಿ ಈ ವರ್ಷ ಥೀಮ್ ಇಟ್ಟಿರೋದು. ನೆಕ್ಸ್ಟ್, ಇದರ ಗುರಿ ಏನು, ಈ ಹೆಣ್ಣು ಮಕ್ಕಳ ದಿನಾಚರಣೆಯ ಗುರಿ ಏನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಇದನ್ನು ಅರ್ಥೈಸಿಕೊಳ್ಬೇಕು. 1, ಶಿಕ್ಷಣ ನಿಮ್ಮ ಸಬ್ಜೆಕ್ಟೇ ಆಗಿರುತ್ತೆ. ಹೆಣ್ಣು ಮಕ್ಕಳು ಶಿಕ್ಷಣವಂತರಾದ್ರೆ ಮಾತ್ರ ಜಗತ್ತು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ, ಜಗತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇವತ್ತಿಗೂ ಕೂಡ ಭಾರತದಲ್ಲಿ ನೀವು ಶಾಲೆಗೆ ಹೋಗುವತ್ತಿರುವಂತಹ ಶಾಲೆಗಳ ಸಮಾಜ ಪುಸ್ತಕದಲ್ಲಿ ಅಥವಾ ಬೇರೆ ಪುಸ್ತಕದಲ್ಲಿ ಏನಿದೆ, ಭಾರತ ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಇದೆ. ನೀವು ಓದುವಾಗ ಒಂದು 40 ಹಿಂದೆ ನೀವು ಓದುವಾಗ ಆವಾಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, ಈಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. 75 ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತುಂಬಾ ಕಾರಣಗಳಿದೆ, ಅದರಲ್ಲಿ ಮೇಜರ್ ಹೆಣ್ಣು ಮಕ್ಕಳ ಶಿಕ್ಷಣ. ಎಲ್ಲಿ ತನಕ ಹೆಣ್ಣು ಮಕ್ಕಳು ಕುಟುಂಬವನ್ನ ಲೀಡ್ ಮಾಡೋಳು, ಅದಕ್ಕೆ ನೋಡಿ ಚೇಂಜ್ ಐ ಲೀಡ್ ಅಂತ ಇಟ್ಟಿರೋದು, ಲೀಡ್ ಮಾಡೋಳು ಶಿಕ್ಷಣ ಸಿಗೋದಿಲ್ವೋ ಅಲ್ಲಿ ಸಮಾಜ ಅಭಿವೃದ್ಧಿಯನ್ನು ಕಾಣೋದಿಲ್ಲ ಅನ್ನೋದು ನಮಗೆ ಅರ್ಥ ಆಗ್ಬೇಕು. 1ನೇದು. 2ನೇದು ಬಹಳ ಮುಖ್ಯವಾಗಿ ಶಿಕ್ಷಣ. 5ನೇದು ಆರೋಗ್ಯ ಮತ್ತು ಸುರಕ್ಷತೆ ಅಂತೇಳಿ. 3ನೇದು ನಾಯಕತ್ವ. 4ನೇದು ಬಹಳ ಮುಖ್ಯ ವಕಾಲತ್ತು. ವಕಾಲತ್ ಅಂದ್ರೆ ಅಡ್ವೊಕೇಸಿ. ಇದು 4 ನೋಡಿ, ಯಾಕೆ ಅನ್ನೋದು ಕೂಡ 4 ಅಂಶಗಳು, ಗುರಿಗಳು. 1, ಶಿಕ್ಷಣ. 2ನೇದು ಹೆಲ್ತ್. ಪ್ರತಿಯೊಬ್ಬರಿಗೂ ಹೆಲ್ತ್ ಮತ್ತು

ಸುರಕ್ಷತೆ, ಆರೋಗ್ಯ, ಅದು ಚುಚ್ಚುಮದ್ದಿನಿಂದ ಹಿಡಿದು ಬಾಣಂತನ, ಗರ್ಭಿಣಿತನ, ಇಲ್ಲಿಂದ ತನಕ 18 ವರ್ಷ ತನಕ ಗಟ್ಟಿಯಾಗಿ ಸಿಕ್ಕಿದ್ರೆ ನಂತರ ಜೀವನ ಮುಂದೆ ಹೋಗುತ್ತೆ. ನಾಯಕತ್ವ, ಲೀಡರ್ಶಿಪ್, ಲೀಡರ್ಶಿಪ್ ಯಾವಾಗ ಬರುತ್ತೆ? ಶಿಕ್ಷಣ ಪಡೆದ್ರೆ ಮಾತ್ರ ಲೀಡರ್ಶಿಪ್ ಬರುತ್ತೆ, ಆರೋಗ್ಯ ಇದ್ರೆ ಮಾತ್ರ ಲೀಡರ್ಶಿಪ್ ಬರುತ್ತೆ, ಸುರಕ್ಷತೆ ಇದ್ರೆ ಮಾತ್ರ ಲೀಡರ್ಶಿಪ್. ಅದಕ್ಕೋಸ್ಕರ ನೋಡಿ ಅದು ಮೂರನೇದು ಹಾಕಿದ್ದಾರೆ. ನೆಕ್ಸ್ಟ್ ವಕಾಲತ್, ವಕಾಲತ್ ಅಂದ್ರೆ ಅಡ್ವೊಕೇಸಿ, ಅಂದ್ರೆ ನನ್ನ ಹಕ್ಕುಗಳನ್ನು ನಾನು ಪಡೆದುಕೊಳ್ಳಿಕ್ಕೆ ಪ್ರಶ್ನೆ ಮಾಡೋದು, ವಕೀಲಿತಿಕೆ ಮಾಡೋದು. ಅಂದ್ರೆ ಲಾಯರ್ನ ಒಟ್ಟಿಗಿದ್ದೆ ಅರ್ಥವೂ ಇದೆ, ಕೋರ್ಟ್ನ ಒಟ್ಟಿಗೆ ಅರ್ಥವೂ ಇದೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರಶ್ನೆ ಮಾಡುವ ಶಕ್ತಿಯನ್ನ ಹಕ್ಕನ್ನ ಹೆಚ್ಚಿಸಿಕೊಳ್ಳುವುದು ಅಂತ ಅರ್ಥ. ಇದು ನಾಲ್ಕು ಈ ದಿನಾಚರಣೆ ಬಹಳ ಮುಖ್ಯವಾದಂತ ಗುರಿ ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಿದೆ. ಇನ್ನು ಈ ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿ, ಇದು ಬಹಳ ಇಂಟ್ರೆಸ್ಟಿಂಗ್, ತುಂಬಾ ಅರ್ಥ ಮಾಡ್ಕೋಬೇಕು. ಅದು ಹೆಣ್ಣು ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡೇ ಈ ಡ್ರಾಫ್ಟಿಂಗ್ ಇದನ್ನ ಮಾಡಿದ್ದಾರೆ. ಯಾಕೆ ಶಿಕ್ಷಣ ಬೇಕು ಅಂತ ಹೇಳಿದ್ರೆ, ಹೆಚ್ಚಿನವ್ರು ಏನಕ್ಕೆ ಹೇಳುದು ಅಂತ ಹೇಳಿದ್ರೆ, ಮುಂದೆ ಓದಿ ಒಂದು ಡಾಕ್ಟರ್ ಆಗ್ಲಿಕ್ಕೆ, ಇಂಜಿನಿಯರ್ ಆಗ್ಲಿಕ್ಕೆ, ದುಡ್ಡು ಮಾಡ್ಲಿಕ್ಕೆ, ಗೌರ್ಮೆಂಟ್ ಕೆಲಸ ಸಿಗ್ಲಿಕ್ಕೆ, ಒಂದು ಏನಾದರೂ ಒಂದು ಜೀವನದಲ್ಲಿ ಮುಂದೆ ಸಾಧಿಸಲಿಕ್ಕೆ ಅಂತ ಹೇಳಿ. ಐ ಆಮ್ ಸಾರಿ, ಶಿಕ್ಷಣ ಇರೋದು ಅದಕ್ಕೋಸ್ಕರ ಅಲ್ಲ, ಅದು ಒಂದು ಭಾಗ. ನಿಜವಾಗಿ ಶಿಕ್ಷಣ ಇರೋದು ಏನಕ್ಕೋಸ್ಕರ? ಅನ್ಯಾಯ, ಮೋಸ, ವಂಚನೆ, ಶೋಷಣೆ, ಹಿಂಸೆ, ದೌರ್ಜನ್ಯ, ಅವಮಾನ, ನಿರ್ಲಕ್ಷ್ಯ, ತಾರತಮ್ಯಗಳಿಂದ ಹೊರಬಂದು, ನೋಡಿ ಅಲ್ಲಿಗೆ ಸಣ್ಣ ಸಣ್ಣ ಪಾಸ್ ಕೊಡ್ತೀನಿ, ಹೊರಬಂದು ಹಕ್ಕು ಆಧಾರಿತ ನೆಲೆಯಲ್ಲಿ, ಹಕ್ಕು ಆದ ಅಂದ್ರೆ ರೈಟ್ಸ್ ಬೇಸ್ಡ್ ಅಪ್ರೋಚ್ ಅಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸುತ್ತ, ಅಂದ್ರೆ ಪ್ರತಿಯೊಂದು ಹೆಣ್ಣು ಮಗು ಅಥವಾ ಮಗು ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸುತ್ತ ಸಾಮರ್ಥ್ಯ ಪಡೆದು, ಕೆಪಾಸಿಟಿ ಬಿಲ್ಡಿಂಗ್. ಎಸ್ವಿಎಂನ ಫೌಂಡರ್ ಮೆಂಬರ್ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಇದರ ಬಗ್ಗೆ ಈ ಮಾತನ್ನ ನ್ಯಾಷನಲ್ ಲೆವೆಲಲ್ಲಿ ಹೇಳಿದವರು. ಅದಕ್ಕೆ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳಿ, ಅಂದ್ರೆ ಸಾಮರ್ಥ್ಯ ಪಡೆದು ಸ್ವಾಭಿಮಾನದಿಂದ ಕುಟುಂಬದೊಂದಿಗೆ ಘನತೆಯ ಬದುಕನ್ನ ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನು ಸಾಧಿಸಿ ಸುಂದರ ಜೀವನ ಸಾಗಿಸಲು ಶಿಕ್ಷಣ ಬೇಕು. ಸರ್ಕಾರಿ ಕೆಲಸಕ್ಕೋಸ್ಕರ ಅಲ್ಲ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಯಾರು ಸರ್ಕಾರಿ ಕೆಲಸ ಅಂತ ಹೇಳಿ ಅಥವಾ ದುಡ್ಡು ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ಬಿಟ್ಬಿಡಿ, ಬಹಳ ಇಂಪಾರ್ಟೆಂಟ್. ಎಜುಕೇಷನ್ ಈಸ್ ಫಾರ್ ಡೆವಲಪ್ಮೆಂಟ್ ಅಂಡ್ ಬಿಲ್ಡ್ ಕೆಪಾಸಿಟಿ ವಿತ್ ಇನ್ ಅವರ್ ಸೆಲ್ಫ್. ಎಜುಕೇಷನ್ ಇಸ್ ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್ ಆರ್ ಅರ್ನ್ ಮನಿ. ಅಂದ್ರೆ ಶಿಕ್ಷಣ ಇರೋದು ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಅಥವಾ ಸರ್ಕಾರಿ ಕೆಲಸಕ್ಕೋಸ್ಕರ ಅಂತಲ್ಲ, ಎಜುಕೇಷನ್ ಇಸ್ ಫಾರ್ ಡೆವಲಪ್ಮೆಂಟ್. ಹಾಗಾಗಿ ಶಿಕ್ಷಣ, ಹೆಣ್ಣು ಮಕ್ಕಳ ಶಿಕ್ಷಣ ಇರುವುದು ಏನಕ್ಕೆ ಅಂತ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ, ಹೇಗೆ ಅಂತ ಹೇಳ್ತೀನಿ. ಅಂಡ್ ಬಿಲ್ಡ್ ಕೆಪಾಸಿಟಿ ವಿತ್ ಇನ್ ಅವರ್ ಸೆಲ್ಸ್, ಅಂದ್ರೆ ನಮ್ಮನ್ನು ನಾವು ಕೆಪಾಸಿಟಿಯನ್ನು ಬಿಲ್ಡಪ್ ಮಾಡ್ಕೊಳ್ಬೇಕು, ಬಿಲ್ಡಪ್ ಮಾಡ್ಲಿಕ್ಕೆ ಹೊರತು ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್ ಆರ್ ಟು ಅರ್ನ್ ಮನಿ. ಸೊ ಇದನ್ನು ದಯವಿಟ್ಟು ಎರಡು ಸಲ ವರ್ಡನ್ನು ಓದ್ಕೊಳ್ಳಿ. ನಿಮಗೆ ಬಹಳ ಮುಖ್ಯವಾಗಿ ಸಮಾನತೆ, ಹಕ್ಕು ಆಧಾರಿತದ್ದು, ಹಕ್ಕು ಆಧಾರಿತವಾಗಿ ಬದುಕಲಿಕ್ಕೋಸ್ಕರ, ಸಮಾನತೆ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೋಸ್ಕರ, ಸಾಮರ್ಥ್ಯ ಪಡೀಲಿಕ್ಕೋಸ್ಕರ, ಸ್ವಾಭಿಮಾನದೊಂದಿಗೆ ಕುಟುಂಬದೊಂದಿಗೆ ಘನತೆಯ ಬದುಕನ್ನು ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನು ಸಾಧಿಸಿ ಸುಂದರ ಜೀವನ ಸಾಗಿಸಲು ಶಿಕ್ಷಣ ಬೇಕು ಅಂತ ಇದನ್ನು ಅರ್ಥ ಮಾಡಿ. ಶಿಕ್ಷಣದ ಹಕ್ಕಿನ ರೂಪ ಏನು, ಏನದು? ಹೆಚ್ಚಿನವರು ತಪ್ಪರ್ಥ ಮಾಡಿಕೊಂಡಿದ್ದಾರೆ. ಎಜುಕೇಷನ್ ಈಸ್ ಎ ಫಂಡಮೆಂಟ್ ರೈಟ್, ಒಪ್ತೀನಿ. 2002 ಶಿಕ್ಷಣ ಮೂಲಭೂತ ಹಕ್ಕಾಯಿತು ಅನ್ನೋದು ಗೊತ್ತೀನಿ, ಅದೊಂದು ಹಕ್ಕಾಗಿದೆ. ಆದರೆ ಅದರ ರೂಪ ಏನು ಅಂತ ಹೇಳಿದ್ರೆ, ನೀವು ಕಲಿಯುವ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು. ನಿಜವಾಗಿ ಶಿಕ್ಷಣದ ಹಕ್ಕುಗಿಂತಲೂ ಹೆಚ್ಚು ನಾವು ಮಾತಾಡಬೇಕಾಗಿದ್ದು ಕಲಿಯುವ ಹಕ್ಕು, ಅಂದ್ರೆ ಸಾಮರ್ಥ್ಯವನ್ನು ಬಿಲ್ಡಪ್ ಮಾಡುವಂಥದ್ದು. ಅಂದ್ರೆ ಏನು, ಶಿಕ್ಷಣದ ಹಕ್ಕಿಗಿಂತ ಹೆಚ್ಚು ಅನುಭವಿಸಬೇಕಾದದ್ದು ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು, ಕಲಿಯುವ ಹಕ್ಕು. ಅಂದ್ರೆ ನಿಮ್ಮ ಒಳಗಡೆ ಕಲಿಬೇಕು, ಓದಬೇಕು, ಅಲ್ಬೇಕು ಅನ್ನೋ ಅರ್ಜ್ ಉಂಟಲ್ಲ, ಆ ಕೆಪಾಸಿಟಿ ಜಾಸ್ತಿ ಆಗ್ಬೇಕು. ಅಂದ್ರೆ ಅದು ಕಲಿಯುವ ಸಾಮರ್ಥ್ಯ ಹೇಳ್ಬೇಕು, ಅದನ್ನೇ ನಾವು ಹೇಳೋದು ಸಾಮರ್ಥ್ಯಾಧಾರಿತ ಕಲಿಕೆ, ಅದೇ ಶಿಕ್ಷಣದ ಹಕ್ಕಿನ ರೂಪ ಅಂತ. ಆ ಕಲಿಕೆಯ ಅರ್ಜಿದ್ರೆ ನೀವು ಹೆಂಗೆ ಬೇಕಾದ್ರೆ ಡೆವಲಪ್ ಆಗ್ತದೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿ, ನಾನು ಒಂದು ಇಂಜಿನಿಯರು, ಡಾಕ್ಟ್ರು ಅದೆಲ್ಲ ಆಗಿ ಆ ಗುರಿ ಇಟ್ಕೋಬೇಕು. ಹಾಗೋಸ್ಕರ ಅದಕ್ಕೋಸ್ಕರ ಅಂತ, ಡೆವಲಪ್ಮೆಂಟಿಗೋಸ್ಕರ ಅಂತ ತಿಳ್ಕೊಳ್ಳಿ. ಇದು ಬಹಳ ಇಂಟ್ರೆಸ್ಟಿಂಗ್, ಇದನ್ನು ಕೂಡ ಎಲ್ಲರೂ, ಇವತ್ತಿನ ಸಬ್ಜೆಕ್ಟ್ನ ಮೇಜರ್ ಆಶಯ ಇಲ್ಲೇ ಇದೆ. ಏನು, ಹೆಣ್ಣು ಮಕ್ಕಳ ಶಿಕ್ಷಣ ಯಾಕೆ ಬಹಳ ಪ್ರಾಮುಖ್ಯ ಅನ್ನಿಸ್ತದೆ ಈ ಸಮಾಜದಲ್ಲಿ? ಇಲ್ಲಿ ನಾನು ಮಾನವ ಅಭಿವೃದ್ಧಿಯ ವರದಿ 2, ಮಾನವ ಅಭಿವೃದ್ಧಿ ಸೂಚಕಗಳಿಗೆ 60% ಕೊಡುಗೆ ನೀಡುವವರು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಬಹಳ ಪ್ರಮುಖ. ಗಂಡು ಮಕ್ಕಳಿಗೆ ಕೊಡಬಾರದು ಅಂತಲ್ಲ, ಇಲ್ಲಿ ಒಂದು ಕಡೆ ಸಮಾನತೆ ಮಾತಾಡಕ್ ಆಗಲ್ಲ. ಯಾಕೆ ಅಂತ ಗೊತ್ತಾ? ಬಂಧುಗಳೇ, ಫ್ರೆಂಡ್ಸ್, ಗೆಳೆಯರೇ, ವಿದ್ಯಾರ್ಥಿಗಳು, ಅರ್ಥ ಮಾಡಿಕೊಂಡು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ದು ಒಂದು ತಾಯಿಯಿಂದ, ಒಂದು ಹೆಣ್ಣಿನಿಂದ. ಅದೆಲ್ಲೋ ಇಡೀ ಮಾನವನ ಇತಿಹಾಸದಲ್ಲಿ ಒಂದೆರಡು ಕೇಸ್ ಎಲ್ಲೋ ಇರಬಹುದು ಗಂಡು ಮಕ್ಕಳ ಹೊಟ್ಟೆಯಲ್ಲಿ. ಪ್ರತಿಯೊಬ್ಬ ಮಾನವ ಕೂಡ ಹೊಟ್ಟೆ, ಅದಕ್ಕೆ ಗಂಡು ಏನೇ ಕಾರಣ ಇದ್ದರೂ ಕೂಡ ಅದನ್ನ ಈ ಪ್ರಪಂಚಕ್ಕೆ ಕೊಡುವವಳು ತಾಯಿ ಅಥವಾ ಹೆಣ್ಣು. ಹಾಗಾಗಿ ಹೆಣ್ಣು ಹೇಗಿರಬೇಕು ಅಂತ ಒಮ್ಮೆ ಆಲೋಚನೆ ಮಾಡ್ಬೇಕಲ್ವಾ? ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ, ಹೆಚ್ಚು ಕಾರಣರು ಸಾಧಿಸುವ

ಅವರು ಮತ್ತೆ ಇದರ ಒಂದು ವೇಳೆ ಸಮಸ್ಯೆ ಇದ್ರೆ ಅದಕ್ಕೆ ಒಳಗಾಗುವವರು ಯಾರು? ಇದು ಮೂರಕ್ಕೂ ಕೂಡ ಹೆಣ್ಣು ಮಕ್ಕಳೇ. ಹಾಗಾಗಿ ಹೆಚ್ಚು ಹೆಣ್ಣು ಮಗಳು ಎಲ್ಲಿ ಸಮಸ್ಯೆಗೊಳಗಾಗುತ್ತಾಳೋ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಹೆಚ್ಚು ಹೆಣ್ಣು ಮಕ್ಕಳು ಯಾವುದಕ್ಕೆ ಸಾಧಿಸ್ತಾರೋ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಒಂದು ಆರೋಗ್ಯವಂತ ಮಗು ಅಥವಾ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಬೇಕು ಅಂತ ಹೇಳಿದ್ರೆ ಗಂಡನಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು ಪ್ರಯೋಜನ ಇಲ್ಲ, ಆ ಹೆಣ್ಣಿಗೆ ಗೊತ್ತಿರಬೇಕು ಒಂದು ಆರೋಗ್ಯವಂತ ಮಗು ಹುಟ್ಟಬೇಕು, ನಾನು ಮಾತ್ರೆ ನುಂಗ್ಬೇಕು, ಗಾಣಬಿಂಡತನ ಚೆನ್ನಾಗಿರಬೇಕು ಅಂತ. ಎರಡನೇದು ಸುರಕ್ಷತೆಯರಿಗೆ ಇನ್ಸ್ಟಿಟ್ಯೂಷನ್ ಡೆಲಿವರಿ, ಅದು ತಾಯಿಗೆ ಹೆಚ್ಚು ಗೊತ್ತಿರಬೇಕು. ಇದನ್ನು ಹೆಚ್ಚು ಮಾಡುವವರು ಕೂಡ ತಾಯಿ. ಜನನ ಪ್ರಮಾಣ ಪತ್ರ ಹೆಚ್ಚು ಇಲ್ಲದೆ ಇರುವಂತದ್ದು ಹೆಣ್ಣು ಮಕ್ಕಳಲ್ಲೇ. ಚುಚ್ಚುಮದ್ದು ಉದಾಹರಣೆಗೆ ನೀವೇ ಅರ್ಥೈಸ್ಕೊಳ್ಳಿ, ಚುಚ್ಚುಮದ್ದನ್ನ ಕೊಡಿಸಲಿಕ್ಕೆ ಹೋಗುವಂತದವರು ಚುಚ್ಚುಮದ್ದು ಸಣ್ಣ ಸಣ್ಣ ಮಕ್ಕಳಿಗೆ, ಗಂಡ ಹೋಗ್ತಾನ ಹೆಂಡತಿ ಹೋಗ್ತಾರೆ, ಅಮ್ಮ ಹೋಗ್ತಾರ ಅಪ್ಪ ಹೋಗ್ತಾರ, ಅಮ್ಮನೆ ಕರ್ಕೊಂಡು ಹೋಗೋದು. ಹೇ ಮಕ್ಕಳ ನಿಮ್ಮ ಮನೆಯಲ್ಲಿ ಮಕ್ಕಳ ಆರೈಕೆ ಮತ್ತು ಪೋಷಣೆ ಗಂಡಸರು ಮಾಡ್ತಾರೆ, ಅದು ಈಕ್ವಾಲಿಟಿ ನಿಜ, ಆದ್ರೆ ಅತ್ಯಂತ ಹೆಚ್ಚು ಮಾಡುವುದು ಹೆಣ್ಣು ಮಕ್ಕಳು. ಮಕ್ಕಳ ಆರೈಕೆ ಪೋಷಣೆ, ಕಬ್ಬಿಣದ ಅಂಶ ಮಾತ್ರೆಗಳನ್ನ 9 ತಿಂಗಳಲ್ಲಿ ಅತ್ಯಂತ ನುಂಗಬೇಕಾಗಿದ್ದು ತಾಯಿ, ಅಂಗನವಾಡಿ ಮಕ್ಕಳನ್ನು ಕರ್ಕೊಂಡು ಹೋಗುದು ತಾಯಿ, ಮಕ್ಕಳನ್ನ ಶಾಲೆಗೆ ರೆಡಿ ಮಾಡುದು ತಾಯಿ, ಶೌಚಾಲಯ ಸೌಲಭ್ಯ ಹೆಚ್ಚು ಬೇಕಾದ ತಾಯಿಗೆ, ಸಾಕ್ಷರತೆ ಹೆಚ್ಚು ಬೇಕಾಗದ ತಾಯಿಗೆ, ಶಾಲೆ ಬಿಟ್ಟ ಮಕ್ಕಳು ಹೆಚ್ಚು ಸಿಗು ನೋಡಿ ಇಲ್ಲಿ ತನಕ ಸಾಧಿಸು. ಇನ್ನು ಸಮಸ್ಯೆ ಶಾಲೆ ಬಿಟ್ಟ ಮಕ್ಕಳು, ಬಾಲಕಾರ್ಮಿಕರು, ಇವುಗಳನ್ನೆಲ್ಲ ಹೆಣ್ಣು ಮಕ್ಕಳು ಇದರಲ್ಲಿ ಡ್ರಾಪ್ ಔಟ್ ಆದ್ರೆ ಆಟೋಮೆಟಿಕ್ ಕುಟುಂಬ ಬಿದ್ದು ಹೋಗುತ್ತೆ, ಸಮಾಜ ಅಭಿವೃದ್ಧಿ ಆಗಲ್ಲ. ಅದೇ ತರ ಇನ್ನು ಮುಂದೆ ಹೋಗ್ತೀನಿ ನೋಡಿ, ಮನೆ ಸ್ವಚ್ಛತೆ ಸುರಕ್ಷತೆಯನ್ನ ಹೆಚ್ಚು ನಿಮ್ಮ ಮನೆಯಲ್ಲಿ ಯಾರು ಮಾಡ್ತಾರೆ? ಅಪ್ಪ ಮಾಡ್ತಾರ ಅಮ್ಮ ಮಾಡ್ತಾರ? ಹೈಯೆಸ್ಟ್ ಅಬೌವ್ 70% ಅಮ್ಮನೆ ಮಾಡುದು. ಔಷಧ ಮಕ್ಕಳಿಗೆ ಔಷಧ ಕೊಡೋದು ಅಮ್ಮ, ಅದೇ ರೀತಿ ನಿಮಗೆ ಶುದ್ಧ ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡೋದು ಅಮ್ಮ, ಕುಟುಂಬದ ಘನತೆಯನ್ನ ಸ್ವಲ್ಪ ಸ್ವಲ್ಪ ಕಾಪಾಡಬೇಕು ಮರ್ಯಾದೆ ಅಂತೇಳಿ ಅಪ್ಪನು ಮಾಡ್ತಾರೆ ಇಲ್ಲ ಅಂತಲ್ಲ, ಹೆಚ್ಚು ಅದಕ್ಕೆ ಒಳಗಾಗುವವರು ಅಮ್ಮ. ಪೌಷ್ಟಿಕ ಆಹಾರ ಬೇಕಾಗಿದೆ, ಯಾಕಂದ್ರೆ ಗರ್ಭಿಣಿ ಇದ್ದಾಗ ಹೆಣ್ಣು ಮಕ್ಕಳಿಗೆ 1,000 ದಿನ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ತಾಯಿ. ಬಾಲ್ಯ ವಿವಾಹ ಆದರೆ ಅದು ತಾಯಿಗೆ ತೊಂದರೆ ಆಗುತ್ತೆ, ಸಾಮಾಜಿಕ ಭದ್ರತೆಯಲ್ಲಿ ತೊಂದರೆ ಆದರೆ ತಾಯಿಗೆ ತೊಂದರೆ ಆಗುತ್ತೆ, ಶಿಶು ಮರಣ ಆದರೆ ತಾಯಿಗೆ ತೊಂದರೆ ಆಗುತ್ತೆ, ತಾಯಿ ಮರಣ ಆದರೆ ಹುಟ್ಟಿದ ಮಗು ತೊಂದರೆ ಆಗುತ್ತೆ, ಲಿಂಗಾನುಪಾತ ಹೆಚ್ಚಾಗದಾದ್ರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ, ಬಾಣಂತಿಯಲ್ಲಿ ತೊಂದರೆ ಆದರೆ ಕುಟುಂಬಕ್ಕೆ ತೊಂದರೆ ಆಗುತ್ತೆ, ವಿಟಮಿನ್ ಮಾತ್ರೆ ತಿಂದರೆ ಇದ್ದರೆ ತಾಯಿ ತೊಂದರೆ ಆಗುತ್ತೆ, ಗರ್ಭಪಾತ ಆದರೆ ತಾಯಿ ತೊಂದರೆ ಆಗುತ್ತೆ, ಮನೆವಾರ್ತೆಯನ್ನು ಅತ್ಯಂತ ಹೆಚ್ಚು ಮಾಡುವವರು ಹೆಣ್ಣು ಮಕ್ಕಳು. ನೋಡಿ ಈ ತರ ನಾನು ನಿಮ್ಮ ಮಾನವ ಅಭಿವೃದ್ಧಿ ಧಾರವಾಡ ಕೋಲಾರ ಜಿಲ್ಲೆಯ ಮಾನವ ಅಭಿವೃದ್ಧಿಯ ವರದಿಯಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತೀರೋ ಅದಕ್ಕೆ ಹೆಚ್ಚು ಕೊಡುಗೆ ನೀವು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ದೊಡ್ಡ ಪ್ರಾಧಾನ್ಯ ಸಿಗುತ್ತೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು, ನಿಧಾನಕ್ಕೆ ಅರ್ಥ ಮಾಡಿಕೊಳ್ಳಿ. ಈಗ ಮುಂದೆ ಸಮಾನತೆ ಅಂದ್ರೆ ಎಲ್ಲವೂ ಸಮಾನತೆ ಅಲ್ಲ. ಸಮಾನತೆ ಅಂತ ಹೇಳಿದ್ರೆ ಸಮಾನತೆಗೂ ಈಕ್ವಿಟಿಗೂ ಸ್ವಲ್ಪ ವ್ಯತ್ಯಾಸ ಇದೆ, ಅದು ಏನು ಅಂತ ನೋಡೋಣ. ಬಹಳ ಮುಖ್ಯವಾಗಿ ನೋಡಿ, ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ, 3 ಸೈಜಿನ ಮಕ್ಕಳಿದ್ದಾರೆ. ಈಗ ನೀವು ಸಮಾನತೆ ಸಮಾನತೆ ಅಂತ ಹೇಳಿದ್ರೆ 3 ಜನಕ್ಕೆ ಒಂದೇ ತರದ ಬಾಕ್ಸ್ ಕೊಟ್ರೆ ಈ ಪಾಪ ಇವನನ್ನ ಏನ್ ಮಾಡ್ಬೇಕು, ಇವನ್ ಹೆಂಗ್ ನೋಡುದು? ಈಕ್ವಾಲಿಟಿ, ಈ ತರದ ಈಕ್ವಾಲಿಟಿ ಬೇಕಾಗಿಲ್ಲ ನಮಗೆ. ಈಕ್ವಾಲಿಟಿ ಅಂದ್ರೆ ಒಂದೇ ತರದ ಎಲ್ಲರಿಗೆ ಕೊಡುದು. ಆ ಈಕ್ವಾಲಿಟಿ ನಮ್ಮ ಸಂವಿಧಾನ ಮಾತಾಡ್ತಾ ಇಲ್ಲ, ನಮ್ಮ ಸಂವಿಧಾನ ಮಾತಾಡ್ತಾ ಇರೋದು ಈಕ್ವಿಟಿ ಅಂದ್ರೆ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ. ಅಂದ್ರೆ ಯಾರಿಗೆ ಏನು ಕಳ್ಕೊಂಡಿದ್ದಾರೋ, ಏನು ಅಗತ್ಯ ಇದೆಯೋ ಅದರ ಆಧಾರದ ಮೇಲೆ ಈಕ್ವಾಲಿಟಿಯನ್ನು ಅನುಷ್ಠಾನ ಮಾಡುವಂತ ಅಂದ್ರೆ ಅದನ್ನ ಈಕ್ವಿಟಿ ವಿತ್ ಜಸ್ಟಿಸ್. ಇವನಿಗೆ ಬಾಕ್ಸ್ ಬೇಕಾಗಿಲ್ಲ, ಅವನ ಹೈಟ್ ಅಷ್ಟೇ ಇದ್ದಾನೆ, ಅವನು ಕ್ರಿಕೆಟ್ ನೋಡಬಹುದು. ಹಾಗಾದ್ರೆ ಇವನಿಗೆ ಒಂದು ಸಾಕು, ಈ ಚಿಕ್ಕವನಿಗೆ 2 ಬೇಕು. ಉದಾಹರಣೆಗೆ ನೀವೀಗ ಇಲ್ಲಿ ಒಂದಷ್ಟು ಮಕ್ಕಳು, ಎಲ್ರಿಗೂ ಎಸ್, ಎಲ್ಲರಿಗೂ ಎಂ, ನಾನು ಎಲ್ಲರಿಗೂ ಎಸ್ ತಂದ್ರೆ ಆಗುತ್ತಾ? ಅಥವಾ 16 ಸೈಜಿನ ಶರ್ಟು ಪ್ಯಾಂಟು ಆಗೋದಿಲ್ಲ. ಬೇರೆ ಬೇರೆಯವರಿಗೆ ಬೇರೆ ಬೇರೆ, ಬಟ್ ಕೊಡುವಾಗ ಮಾತ್ರ ಎಲ್ಲರಿಗೂ ಕೊಡಬೇಕು. ಬಟ್ ಅಲ್ಲಿ ಕೊಡುವ ರೀತಿಯ ವಿಧಾನದಲ್ಲಿ ಮತ್ತು ವಸ್ತುಗಳಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಮಗೆ ಎಂತ ಬೇಕು ಅಂತ ಹೇಳಿದ್ರೆ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ. ನೋಡಿ, ರೈಟ್ ಸೈಡ್ ಇದ್ದು ನಿಜವಾದ ಈಕ್ವಿಟಿ, ಇದು ಜಸ್ಟಿಸ್ ಬೇಸ್ಡ್. ಇಲ್ಲೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ. ನೀವು ಸಮಾನತೆ ಸಮಾನತೆ ಅಂದ್ರೆ ಒಟ್ಟಿಗೆ ಸಮಾನತೆ ಅಲ್ಲ, ಎಲ್ಲರೂ ಒಂದೇ ತರ ಮಾಡಕ್ ಬರಲ್ಲ. ಆ ವ್ಯಕ್ತಿಗೆ ಏನು ಕೊರತೆ ಇದೆ, ಏನು ತೊಂದರೆ ಇದೆ, ಏನು ವೆಲ್ನರಬಿಲಿಟಿ, ಅದರ ಆಧಾರದ ಮೇಲೆ ನಾವು ಈಕ್ವಾಲಿಟಿಯನ್ನು ಅನುಷ್ಠಾನ ಮಾಡಬೇಕು. ದಟ್ ಇಸ್ ಕಾಲ್ಡ್ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ ಅಂತ ಕರೀತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ನಾವು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಯಾಕೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ಅರ್ಥ ಆಗಿದೆ. ಅದು ಯಾಕೆ ಅಂತ ಹೇಳಿದ್ರೆ ಮಾನವ ಅಭಿವೃದ್ಧಿಯನ್ನು ಸಾಧಿಸಲುಕೋಸ್ಕರ, ಕುಟುಂಬಕ್ಕೋಸ್ಕರ. ಮದುವೆ ಆದ ಮೇಲೆ ಗಂಡ ತನ್ನ ಹೆಂಡತಿಯನ್ನ ಯಾವುದಕ್ಕೂ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಗಂಡು ಮಗ ಹುಟ್ಟಿದ್ರೆ ಆ ಗಂಡು ಮಗನ ಮೀಸೆ ತಾಯಿಯ ಬಾಯಿ, ಅಮ್ಮ ನೀನ್ ಬಾಯಿ ಮುಚ್ಚಮ್ಮ, ನಿನಗೆ ಗೊತ್ತಾಗಲ್ಲ, ನೀನು ಬಾಯಿ ಮುಚ್ಚಮ್ಮ ಬಾಯಿ. ಅಲ್ಲಿ ತನಕ ಗಂಡ ಹೇಳಿದ್ದ, ನಂತರ ಮಗ ಹೇಳಿದ್ದು, ಈ ತಾಯಿ ಮಾತಾಡೋದು ಯಾವಾಗ ಅಂದ್ರೆ, ಆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ವಲ್ನವರಿಟಿ ಆಗಿದ್ರು, ಶಿಕ್ಷಣ ಇಲ್ಲ, ಇದರಿಂದಾಗಿ ಇಡೀ ಜೀವನ ಪೂರ್ತಿ ಕಷ್ಟಪಡುವ ಸ್ಥಿತಿ ಬರುತ್ತೆ. ಹಾಗಾಗಿ ಯಾವಾಗ ಇಡೀ ಕುಟುಂಬವನ್ನು ನಿಭಾಯಿಸುವ ತಾಯಿ ಅನಕ್ಷರಸ್ಥಳಾಗುತ್ತಾಳೋ ಕುಟುಂಬ ಬಿದ್ದು ಹೋಗುತ್ತೆ, ಸಮಾಜ ಬಿದ್ದು ಹೋಗುತ್ತೆ. ಹಾಗೆ ದಯವಿಟ್ಟು ಇದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರಾಧಾನ್ಯತೆ
ನೀಡಬೇಕು ಅಂತೇಳಿ.

ಅಭಿವೃದ್ಧಿಯಲ್ಲಿ ಹೇಳಿ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು, ಏನ್ ಇದರಲ್ಲಿ ಇಂಪಾರ್ಟೆಂಟ್? ಇದರಲ್ಲಿ ನೀವೆಲ್ಲ ಹೆಚ್ಚಿನವರು ಶಾಲೆ ಪ್ರೈಮರಿ ಹೈಯರ್ ಪ್ರೈಮರಿ ಹೈಸ್ಕೂಲ್ ನವರು ಇದ್ದೀರಿ ಅಂತ ಭಾವಿಸ್ತೀನಿ. ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ, ಅದೇನು ನೋಡಿ, ಪ್ರತಿಯೊಂದು ಶಾಲೆ ತನ್ನ ಮಕ್ಕಳಿಗೆ ನನ್ನ ಶಾಲೆ ಸೇಫ್ ಅಂತೇಳಿ ಗಟ್ಟಿಯಾಗಿ ಹೇಳುವಂತ ಸ್ಥಿತಿಗೆ ಹೋಗ್ಬೇಕು. ಆ ಹೆಡ್ ಮಾಸ್ಟರ್, ಟೀಚರ್ಗಳು, ಪ್ರಾಂಶುಪಾಲರು. ನೀವು ನಾಳೆ ಕೇಳಬೇಕಾಗಿದ್ದು, ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ ಇದೆಯಾ? ಸುಮ್ಮನೆ ಚಂದ ಮಾಡಿ ತಮಾಷೆಗಾದ್ರೂ ಕೇಳಿ, ಇಲ್ಲ ಸರ್ ಸುಮ್ಮನೆ ಕೇಳಿದೆ, ನಿನ್ನೆ ಒಂದು ವೆಬಿನಾರ್ ಇತ್ತು ರಾಘವೇಂದ್ರ ಅಂತೇಳಿ ಯುನಿಸೆಫ್ ಕೊಪ್ಪಳದವರಿಗೆ ಕೇಳಕ್ ಕೇಳಿದ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂತ ಡೈರೆಕ್ಟ್ ಕೇಳಿ, ಏನ್ ತೊಂದರೆ ಇಲ್ಲ. ಒಂದನೇದು. ಎರಡನೇದು, ನೀವು ಕೇಳಬೇಕಾಗಿದ್ದು, ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಅಂದರೆ ಶಿಕ್ಷಣದೊಂದಿಗೆ ರಕ್ಷಣೆ ಅಂತೇಳಿ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳ ಶಿಕ್ಷಣ ರಕ್ಷಣೆ ಅಂತೇಳಿ ಹಾಕಿದ್ದು. ಇದು ಕಾರ್ಯ. ಈಗ ನೆಕ್ಸ್ಟ್ ಕಾರ್ಯ, ರಕ್ಷಣಾ ಸಮಿತಿ ಇದೆಯಾ ಅಂತ ಕೇಳಿ. ಮೂರನೇದ್ದು, ನಿಮ್ಮ ಸ್ಕೂಲಲ್ಲಿ ಮಕ್ಕಳ ಹಾಕೊಳ್ಳೋ ಕ್ಲಬ್ ಇರಬೇಕು. ನಾಲ್ಕನೇದ್ದು, ಮಕ್ಕಳೇ ದಯವಿಟ್ಟು ಫ್ರೆಂಡ್ಸ್ ಅಂತಲೇ ಕರಿತೀನಿ ನಾನು, ನಾಳೆ ಶಾಲೆಗೆ ಹೋಗಿ 10, 9, 8 ಪರ್ಮನೆಂಟ್ ಬೋರ್ಡ್ ಈಗ ಹೆಚ್ಚಿನ ಕಡೆ ಇದೆ, ಇಲ್ಲದಿದ್ರೆ ಹಾಕಕ್ಕೆ ಹೇಳಿ. ಐದನೇದ್ದು, ನೀವೊಂದು ಭದ್ರತಾ ಪತ್ರ ಕೊಡಬೇಕು. ನಾನು ಬಾಲ್ಯವೂ ಆಗೋದಿಲ್ಲ, ನಾನು ಬಾಲಕಾರ್ಮಿಕನಾಗೋದಿಲ್ಲ, ನಾನು ಯಾರಿಂದಲೂ ಶೋಷಣೆ ಒಳಗಾಗೋದಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕೊಂದು ಪೇಪರ್ ಇದೆ 2 ಪೇಜು, ಅದು ಹೆಡ್ ಮಾಸ್ಟರ್ಗಳಿಗಾಗಲೇ ನಾವು ಕೊಟ್ಟಿದ್ದೇವೆ ಹೆಚ್ಚಿನ ಕಡೆ, ಇಲ್ಲದಿದ್ದರೆ ಕೇಳಿ ಮುಂದಿನ ದಿನಗಳಲ್ಲಿ ಮಾಡಿ. ಆಮೇಲೆ ಸಿಬ್ಬಂದಿ ಸ್ಟಾಫ್ ಕೂಡ ಹೆಡ್ ಮಾಸ್ಟರ್ಗೆ ಬರ್ಕೊಡ್ಬೇಕು, ನಾನು ಮಕ್ಕಳಿಗೆ ಹೊಡೆಯಲ್ಲ, ಬಡಿಯಲ್ಲ, ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಮಾಡಲ್ಲ ಅಂತೇಳಿ. ಏಳನೇದ್ದು, ಬಹಳ ಇಂಟ್ರೆಸ್ಟಿಂಗ್, ನೀವು ನಾಳೆ ಹೋಗಿ ಕೇಳಬೇಕಾದ ಸಲಹಾ ಪೆಟ್ಟಿಗೆ ಇದೆ ಅಂತ ನೋಡಿ, ಸಜೆಷನ್ಸ್ ಬಾಕ್ ನಿಮ್ಮ ಶಾಲೆ. ಈ ಏಳು ಕೆಲಸ. ಇನ್ನು ಎಂಟನೇದ್ದು, ಅಲ್ಲೊಂದು ಶಾಲೆಯಲ್ಲಿ ಒಂದು ಬೋರ್ಡ್ ಇರಬೇಕು ದೊಡ್ಡದು. ಹಾಗಾಗಿ ನಿಮ್ಮ ಶಾಲೆಯ ಹೊರಗಡೆ ಬೇರೆಲ್ಲ ಬೋರ್ಡ್ಗಳು ತುಂಬ ಇದಾವೆ, ಅದರೊಟ್ಟಿಗೆ ಇದು ಮೂರು ಇದೆಯಾ ಅಂತ ನೋಡ್ಬೇಕು. 1, 10, 9, 8 ಮಕ್ಕಳ ಸಹಾಯವಾಣಿಯ ಶಾಶ್ವತ ಫಲಕ ಇದೆಯಾ ಅಂತ ನೋಡ್ಬೇಕು. ಸಲಹಾ ಪೆಟ್ಟಿಗೆ ಮತ್ತೆ 20 ಬದ್ಧತೆ, ಮಕ್ಕಳ ರಕ್ಷಣೆಗೋಸ್ಕರ ಈ ಶಾಲೆ ಬದ್ಧತೆ ಅಂತೇಳಿ ಬರೆದು ಕೊಟ್ಟಿರತಕ್ಕಂತ ಒಂದು ಬೋರ್ಡ್ ಇರಬೇಕಲ್ಲಿ. ಈ ಏಳನ್ನ ನೋಡಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದನ್ನ ನೀವು ಕೇಳುವ, ಮಾತನಾಡುವ, ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಇದೆ. ಆ ತರ ಹಾಸ್ಟೆಲ್ ಮಕ್ಕಳು ಯಾರಿದ್ರು ಕೂಡ ಅದೇ 9 ಕೆಲಸ ಅಥವಾ 7 ಕೆಲಸ. ಲಾಸ್ಟ್ನ 2 ನಾನು ಬಿಡ್ತೀನಿ, ಅದು ರಿಪೋರ್ಟ್ ಮಾಡೋದು. 9, 8 ಕೆಲಸ. 8 ಕೆಲಸ ಇದೆಯಾ ಅಂತ ನೋಡಿ. 1, ಮಕ್ಕಳ ರಕ್ಷಣಾ ನೀತಿ. 2ನೇದು ಸಮಿತಿ. 3ನೇದು ಮಕ್ಕಳ ಹಕ್ಕುಗಳ ಕ್ಲಬ್ಬು. 4ನೇದು 10, 9, 8 ನಿಮ್ಮ ಶಾಲೆಯ ಹೊರಗಡೆ ಪರ್ಮನೆಂಟ್ ಶಾಶ್ವತ ಫಲಕ ಇದೆಯಾ ಅಂತ ನೋಡಿ. ನಿಮ್ಮಿಂದ ಭದ್ರತಾ ಪತ್ರ ಸಹಿಸಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ. ಸ್ಟಾಫ್, ಇದು ನಾನು ಕೇಳಕ್ ಹೋಗಲ್ಲ, ನೀವು ಕೇಳಕ್ ಹೋಗಬೇಡ, ಅದಕ್ಕೆ 7 ಅಂತ ಹೇಳಿ. ಸಿಬ್ಬಂದಿ ಅಂತ ಕೇಳಿ. ಸಲಹಾ ಪೆಟ್ಟಿಗೆ ಇದೆಯಾ ನೋಡಿ, ಶಾಲೆ ಹೊರಗಡೆ ಒಂದು ಬೋರ್ಡ್ ಇದೆ ಅಂತ ನೋಡಿ. ಹಾಗಾಗಿ ನಿಮಗೆ ರಕ್ಷಣೆಗೆ ನಿಮಗೆ ತೊಂದರೆ ಸಂಕಷ್ಟ ಆದಾಗ ನೀವು ಇನ್ನು ಮುಂದೆ ಮಾಡಬೇಕಾಗಿದ್ದು 10, 9, 8 ದಿನ 1098, 10, 9, 8 ಹೇಳಬಾರ್ದು. ಇಲ್ಲಿ ಯಾರು ಸಿಬ್ಬಂದಿ, ಎಸ್ ಡಿ ಎಂಸ್ನವರು, ಶಿಕ್ಷಕರು ಭಾಗವಹಿಸಿದ್ರೆ 10, 9, 8 ಅಂತ ನಾವು ಹೇಳೋದು ಬೇಡ, ತಪ್ಪಲ್ಲ. 10, 9, 8 ಅಂದ್ರೆ ರಿವರ್ಸ್ ಮೆಕಾನಿಸಮ್, ಒನ್ ಆಫ್ ದ ಕೌನ್ಸಿಲಿಂಗ್ ಟೆಕ್ನಿಕ್ ಇನ್ ಕೌನ್ಸಿಲಿಂಗ್. ಸೊ ಹಾಗಾಗಿ 10, 9, 8 ನೀವು ಯಾವುದೇ ತೊಂದರೆ, ನಿರ್ಲಕ್ಷ್ಯ, ಅವಮಾನ, ಶೋಷಣೆ ಇದ್ರೆ, ತೊಂದರೆಗೊಳಗಾದ್ರೆ ನಿಮ್ಮ ಹೆಸರು ಬಹಿರಂಗ ಆಗೋದಿಲ್ಲ, ನಾನು ಗ್ಯಾರಂಟಿ. ಕೊನೆಗೆ ನನ್ನ ನಂಬರ್ ಕೊಡ್ತೀನಿ, ಬೇಕಂದ್ರೆ ಅಂಜಿ ಸರ್ ಹತ್ರ ಇದೆ, ನೀವು ಅವ್ರ ಹತ್ರ ಇಸ್ಕೊಳ್ಳಿ, ನಾನು ಗ್ಯಾರಂಟಿ ಇದಕ್ಕೆ. ಸೊ ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕೇಸ್ ಆಗುತ್ತೆ. ಒಂದು ವೇಳೆ ಚೈಲ್ಡ್ ಲೇಬರ್, ಚೈಲ್ಡ್ ಮ್ಯಾರೇಜ್ ಏನೇ ಇದ್ರು 10, 9 ಗಂಟೆಗೆ ನೀವು ಕಾಲ್ ಮಾಡಿ, ಈ ತರ ಬೋರ್ಡ್ ಇರ್ಬೇಕು. ಸೊ ಇದಿಷ್ಟು ರಕ್ಷಣೆಗೆ ಸಂಬಂಧಪಟ್ಟದ್ದು. ಈಗ ಮಕ್ಕಳ ಹಕ್ಕುಗಳು ಅನ್ನೊಂದು ಶಬ್ದ ಬಳಸಿದ್ದಾರೆ ನಿಮ್ಮ ಇದರಲ್ಲಿ, ಆ ಹಕ್ಕುಗಳ ಬಗ್ಗೆ ಒಂದು ಸಂವಿಧಾನ ಯಾರಿಗೆ ಅಂತ ಹೇಳಿದ್ರೆ ಹೆಚ್ಚಿನವರು ಮಾತಾಡೋದು ಹೀಗೆ ನೋಡ್ರಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ ನೋಡಿ. ದೇಶಕ್ಕೆ, ಸಮಾಜ, ನೀವು ಹಿಂಗೆ ಹೇಳಿರ್ಬೋದು, ದೇಶ, ಸಮಾಜ, ಹಳ್ಳಿ, ಗ್ರಾಮ, ಪಂಚಾಯತಿ, ಜನರಿಗೆ ಅಂತಲ್ಲ, ಅದನ್ನು ಬದಲಾವಣೆ ಮಾಡ್ಕೊಳ್ಳಿ. ಸಂವಿಧಾನ ಇರೋದು ವ್ಯಕ್ತಿಗೆ ಮತ್ತು ಪ್ರಜೆಗಳಿಗೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಗಟ್ಟಿಯಾಗಿ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಫಾರ್ ಇಂಡಿಯಾ, ಇಟ್ ಈಸ್ ಫಾರ್ ಇಂಡಿವಿಜುವಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ದಯವಿಟ್ಟು ಅರ್ಥ ಇಸ್ಕೊಳ್ಳಿ. ಇನ್ ಮುಂದೆ ನೀವು ಕೂಡ ತಪ್ಪಿ ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಬೇಡಿ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತ ಹೇಳಿ. ನಿಮಗೆ ಯಾರಾದರೂ ಟೀಚರ್ಸ್ ಗಲಾಟೆ ಮಾಡ್ಬೋದು, ಹೇ ಇಷ್ಟು ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರೆ, ಮುಂದಿನ ಪ್ರಜೆಗಳು ನೀನೇನು ಹೊಸದು ಅಂತ ಹೇಳಿದ್ರೆ, ಅವರಿಗೆ ಸಂವಿಧಾನ ಭಾಗ 2 ನಾಗರಿಕತ್ವ, ಅಂದ್ರೆ ನಾಗರಿಕತ್ವದ ಡೆಫಿನೇಷನ್ ಇದೆಲ್ಲ ಹಾಕಿದ್ದಾರೆ ನೋಡಿ, ಅವ್ರಿಗೆ ಹೇಳಿ ಸಂವಿಧಾನದ ಅಧ್ಯಾಯ 2 ಕಲಂ 5 ಪ್ರಕಾರ ಈ ದೇಶದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾಗರಿಕ ಮತ್ತು ಪ್ರಜೆ, ನಾಗರಿಕನಾಗತಕ್ಕದ್ದು ಅಂತೇಳಿ. ಹಾಗಾದ್ರೆ ಹಕ್ಕು ಅಂದ್ರೆ ಏನು? ಹಕ್ಕು ಅನ್ನೋ ಶಬ್ದ ಅದು ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದ್ದು, ಕಸಿಯಬಾರದ್ದು, ದಿನನಿತ್ಯ ಬೇಕಾದ್ದು, ಅನುಭವಿಸಬೇಕಾದ್ದು, ಕಾನೂನಾತ್ಮಕವಾದ್ದು, ಸಾಮಾಜಿಕವಾದದ್ದು, ನೈತಿಕ ಸ್ವಾತಂತ್ರ್ಯದ್ದು, ಕೊನೆಯದಾಗಿ ಮೂಲಭೂತ ಬಾಧ್ಯತೆ. ಇದನ್ನ ಹಕ್ಕು ಅಂತ ಕರಿತೀವಿ. ಅದೇ ನಿಜವಾದಂತಹ ಶಿಕ್ಷಣ, ಅದು ಹೆಣ್ಣು ಮಗುವಿಗೂ ಸಿಗಬೇಕನ್ನುವಂಥ ಹಿನ್ನೆಲೆಯಲ್ಲಿ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಿಸಿ, ಇವುಗಳನ್ನೆಲ್ಲ ಮಗುವಾಗಿದ್ದಾಗಲೇ ಇವುಗಳನ್ನು ಅನುಭವಿಸಿದ್ರೆ ಮುಂದೆ ಮಹಿಳಾ ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಸೆಂಟೆನ್ಸ್ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ,
ಒಂದು ವಾಕ್ಯ ಇದೆ ಎಲ್ಲಿ ಹೇಳಿದ್ರು.

ಯಾಕಂದ್ರೆ ಸಂವಿಧಾನದ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಅತ್ಯಂತ ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದ್ದು, ಕಸಿಯಬಾರದ್ದು, ಸಾಮಾಜಿಕ ನೈತಿಕ ಸ್ವಾತಂತ್ರ್ಯ ತತ್ವದ ಅಡಿಯಲ್ಲಿ ರಚಿಸುವಾದ ಮೂಲಭೂತ ಬಾಧ್ಯತೆಗಳೇ ಪ್ರತಿ ಕ್ಷಣ ಅನುಭವಿಸಬೇಕಾದ ಅಂದ್ರೆ ಪ್ರೀತಿ ವಹರಿ ಏನ್ ಸರ್ ಹಕ್ಕು ಅಂದ್ರೆ, ಅದು ಹಕ್ಕಿನ ಪರಿಭಾಷೆ ಹೇಳಿದ್ ನಾನು. ಹಕ್ಕಂದ್ರೆ ಏನು? ಹಕ್ಕಂದ್ರೆ ವೆರಿ ಸಿಂಪಲ್, ಪ್ರೀತಿ ವಾತ್ಸಲ್ಯ ಆಟ ಪಾಠ ಸುಖ ಸಂತೋಷ ನೆಮ್ಮದಿ ಮನರಂಜನೆ, ಇದನ್ನೇ ಹಕ್ಕು ಅಂತ ಕರೀತಾರೆ. ನೋಡಿ ಇಲ್ಲಿ ಹಾಕಿದ್ದಾರೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂವಿಧಾನದ ಹಕ್ಕಿದೆ. ನೋಡಿ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶಗಳು ಸಂವಿಧಾನದ 15 ಸಬ್ ಕ್ಲಾಸ್ 3, 20 ಯಾವುದೇ ವ್ಯಕ್ತಿಯನ್ನು ದುರುಪಯೋಗ ಮಾಡುವಂಗಿಲ್ಲ, 21 ಜೀವಿಸುವ ಹಕ್ಕು, 21A ಶಿಕ್ಷಣ ಮೂಲಭೂತ ಹಕ್ಕಾಗಿ. ನೋಡಿ ಇದು ಬಹಳ ಇಂಪಾರ್ಟೆಂಟ್. 21A ಇನ್ನು ಮುಂದೆ ಯಾರು ಮಣಿಬೇಡಿ, 2002 ಇಸವಿಯಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗಿದ್ದು ಅಲ್ಲಿ ತನಕ ಮೂಲಭೂತ ಹಕ್ಕಾಗಿರಲಿಲ್ಲ. ಈಗ ಪ್ರತಿಯೊಬ್ಬರು ಕೂಡ 14 ವಯಸ್ಸು ತನಕ ಇವನ್ನು ಶಾಲೆಯಲ್ಲಿ ಇರಬೇಕು, ಮಾರಾಟ ವಸ್ತು ಅಲ್ಲ. ಚೈಲ್ಡ್ ಲೇಬರ್ ಟೋಟಲ್ ಬ್ಯಾನ್ ಆಗಿದೆ. ನೋಡಿ ಇಲ್ಲಿ 51A ಬಹಳ ಇಂಪಾರ್ಟೆಂಟ್, ಮಕ್ಕಳನ್ನು ಶಾಲೆ ಕಳಿಸುವುದು ಪೋಷಕರ ಜವಾಬ್ದಾರಿ ಅಂತ ಸಂವಿಧಾನದಲ್ಲಿ 2002 ಇಸವಿಯಲ್ಲಿ ಬಂದಿದೆ. ಇನ್ನು ನೋಡಿ ಹಕ್ಕು ಅಂತ ಹೇಳಿದ್ರೆ ಡೆಫಿನೇಷನ್ ಎಲ್ಲಿ ಹೇಳಿದ್ದಾರೆ ಅಂದ್ರೆ 19 ಹೇಳಿದ್ದಾರೆ. ಇದು ಹಕ್ಕಿನ ಪರಿಭಾಷೆ, ಇದು ಹೆಣ್ಣು ಮಗು ಗಂಡು ಮಗು ಎಲ್ಲರೂ ಸೇರ್ಕೊಂಡು, 20 ದುರುಪಯೋಗದಿಂದ ರಕ್ಷಣೆ, 21 ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆ. ಇದಿಷ್ಟು ನೀವು ಅರ್ಥೈಸ್ಕೊಳ್ಬೇಕು. ಇನ್ನು ಬಹಳ ಇಂಪಾರ್ಟೆಂಟ್ ಹಕ್ಕುಗಳ ಬಗ್ಗೆ ಮಾತಾಡೋದು, ಅದು ಏನು ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಒಂದಾಗಿದೆ ಇಡೀ ಜಗತ್ತಿನಲ್ಲಿ. ಈ ಇದರ ಮೀಟಿಂಗ್ ಅಲ್ಲೇ 11 October 2011 ಇಸವಿಯಲ್ಲಿ ಈ ತೀರ್ಮಾನ ಮಾಡಿರೋದು ವಿಶ್ವಸಂಸ್ಥೆಯ ಮೀಟಿಂಗ್ ಅಲ್ಲಿ. ಏನದು? 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮಾಡೋಣ ಅಂತೇಳಿ. ಇದರಲ್ಲ ಹಿನ್ನೆಲೆ ಏನು ಗೊತ್ತಾ? ಇಡೀ ಜಗತ್ತಿನಲ್ಲಿ ಚೆಲ್ಲ ಒಂದು ಪಾಕ್ಸೋ ಆಕ್ಟ್, ಆ ಆಕ್ಟ್, ಈ ಆಕ್ಟ್ ಬರೋದಕ್ಕೆ ಕಾರಣನ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತಾಗಿದೆ 89 November 20. ಇದು ಬಹಳ ಇಂಪಾರ್ಟೆಂಟ್, November 20 ಭಾರತ ಸೈನ್ ಮಾಡಿದ್ದು 92 December 11. 197 ರಾಷ್ಟ್ರಗಳು ಸೈನ್ ಮಾಡಿದ್ದು. ಏನಿದೆ ಸರ್ ಅಂತ ಇಂಪಾರ್ಟೆಂಟ್, ಏನಿಲ್ಲ, 54 ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನೀವು ಅರ್ಥೈಸ್ಕೊಳ್ಬೇಕಾಗಿದ್ದು 4 ಗುಂಪುಗಳನ್ನಾಗಿ ಮಾಡಿದ್ದಾರೆ 54 ಹಕ್ಕುಗಳನ್ನ. ಅದು ಒಂದು ರೈಟ್ ಟು ಸರ್ವೈವಲ್ ಬದುಕುವ ಹಕ್ಕು, ಎರಡನೇದು ರೈಟ್ ಟು ಪ್ರೊಟೆಕ್ಷನ್ ರಕ್ಷಣೆಯ ಹಕ್ಕು, ಮೂರನೇದು ರೈಟ್ ಟು ಡೆವಲಪ್ಮೆಂಟ್ ಅಭಿವೃದ್ಧಿ ಒಂದು ಹಕ್ಕು, ಅವಕಾಶ ವಿಕಾಸ ಮತ್ತು ಅಭಿವೃದ್ಧಿ, ನಾಲ್ಕನೇದು ರೈಟ್ ಟು ಪಾರ್ಟಿಸಿಪೇಷನ್ ಗ್ರಾಮ ಪಂಚಾಯತಿಯಲ್ಲಿ ಮಕ್ಕಳ ಗ್ರಾಮಸಭೆ, ಅದೆಲ್ಲ ಈ ನಾಲ್ಕನೇದರಲ್ಲಿ ಬರುತ್ತೆ. ಸೊ ಇದನ್ನು ಅರ್ಥೈಸ್ಕೊಳ್ಬೇಕು, ಇದು 4 ಹಕ್ಕುಗಳನ್ನು ಕೊಟ್ಟಿದ್ದಾರೆ, 4 ಹಕ್ಕುಗಳನ್ನು ಗುಂಪುಗಳನ್ನಾಗಿ ಮಾಡಿದ್ದಾರೆ. ಹಾಗಾದ್ರೆ ಮಗು ಅಂದ್ರೆ ಯಾರು? ಇನ್ನು ಮುಂದೆ ಪರಿಚಯದ 1 ಮಕ್ಕಳ ಹಕ್ಕುಗಳ ಒಡಂಬಡಿಕೆ 18 ಎಲ್ಲ ಮನುಷ್ಯ ಜೀವಿಗಳು ಮಕ್ಕಳು ಅಂತೇಳಿ ಪರಿಚಯದ 1 ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಬೇಕು. ಆಮೇಲೆ ತಾರತಮ್ಯ 2, ಅಭಿಪ್ರಾಯ 12, ಶಿಕ್ಷಣದ ಹಕ್ಕು 28. ನೋಡಿ ಶಿಕ್ಷಣ ಮೂಲಭೂತ ಹಕ್ಕಾಗಿ 2002 ಇಸವಿಯಲ್ಲಿ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 28 ಅಡಿಯಲ್ಲಿ. ಸೊ ಈ ತರ 54 ಹಕ್ಕುಗಳಿದ್ದಾವೆ, ನಿಧಾನಕ್ಕೆ ಅರ್ಥೈಸ್ಕೊಳ್ಳಿ. ಇದು ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ಅನ್ವಯಿಸ್ತದೆ. ಹೆಣ್ಣು ಮಗು ಸಬಲೀಕರಣ ಆದ್ರೆ ಮಾತ್ರ ಮಾನವ ಅಭಿವೃದ್ಧಿ ಸಾಧ್ಯ ಅಂತ. ಹಾಗಾಗಿ ಬದುಕುವ ಹಕ್ಕುಗಳಲ್ಲಿ ಜೀವಿಸುವ ಆರೋಗ್ಯ, ಪೌಷ್ಟಿಕ, ಘನತೆಯುತ ಹೆಸರು, ರಾಷ್ಟ್ರೀಯತೆ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ರಕ್ಷಣೆ ಇದರಲ್ಲಿ ಎಲ್ಲ ರೀತಿಯ ಶೋಷಣೆಯಿಂದ ಹೆಣ್ಣು ಮಗು ಗಂಡು ಮಗು ಎಲ್ಲರನ್ನ ರಕ್ಷಣೆ ಮಾಡಬೇಕು, ಆವಾಗ ಮಾತ್ರ ಮಾನವ ಅಭಿವೃದ್ಧಿ ಅಂತ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮಾತಾಡುತ್ತೆ. 2. ಮೂರನೇದು ಅಭಿವೃದ್ಧಿ. ನೋಡಿ ಇಲ್ಲಿ ಶಿಕ್ಷಣ ಬರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಅದೆಂತ ಶಿಕ್ಷಣ? ಗುಣಮಟ್ಟದ ಶಿಕ್ಷಣ. ಬರೀ ಶಿಕ್ಷಣ ಕೊಟ್ಟರೆ ಸಾಲದು, ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳು ಕೊಡಬೇಕು ನಿಮಗೆ, ಅಂದ್ರೆ ಮನೆ ವಸತಿ ಬೇಕು, ಬೇಕಂತ ವ್ಯಾಪಾರ ಬಿಸ್ನೆಸ್ ಎಲ್ಲ ಮಾಡಲಿಕ್ಕೆ. ಮನರಂಜನೆ ಈಸ್ ಎ ಡೆವಲಪ್ಮೆಂಟ್, ಮನರಂಜನೆ ಪಾರ್ಟಿಸಿಪೇಷನ್ ಅಲ್ಲ, ಆಟ ಓಟ ಈಸ್ ಎ ಡೆವಲಪ್ಮೆಂಟ್, ಪಾರ್ಟಿಸಿಪೇಷನ್ ಅಲ್ಲ, ದಯವಿಟ್ಟು ನೋಡ್ಕೊಳ್ಳಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಎಂಜಾಯ್ಮೆಂಟ್ ಇದ್ರೂ ಕೂಡ ಅದು ಪಾರ್ಟಿಸಿಪೇಷನ್ ಅಲ್ಲ, ಅದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟದ್ದು ಅಲ್ವಾ. ಸೊ ಈ 4 ಗುಂಪುಗಳನ್ನು ಅರ್ಥೈಸ್ಕೊಳ್ಳಿ, ಭಾಗವಹಿಸುವ ಹಕ್ಕುಗಳು ಕೊನೆಯದಾಗಿ. 4 ಹಕ್ಕುಗಳು ನಿಮಗೆ, ಹಕ್ಕುಗಳ ಗುಂಪುಗಳು ನಿಮಗೆ ಅರ್ಥ ಆಗಿದೆ ಅಂತ. ಸರ್ವೈವಲ್, ಪ್ರೊಟೆಕ್ಷನ್, ಡೆವಲಪ್ಮೆಂಟ್ ಅಂಡ್ ಪಾರ್ಟಿಸಿಪೇಷನ್, ಅದರೊಳಗಡೆ ತುಂಬಾ ಹಕ್ಕುಗಳಿದ್ದಾವೆ, ಒಟ್ಟು 54 ಹಕ್ಕುಗಳು ಅಂತ ನಿಮಗೆ ಗೊತ್ತಿರಬೇಕು. ಇದನ್ನೆಲ್ಲ ಮಾತಾಡಿದ ಸ್ಕೀಮ್ ಯಾವುದು ಸರ್ ಅಂತ ಹೇಳಿದ್ರೆ ನೀವು ಅರ್ಥೈಸ್ಕೊಳ್ಬಹುದು. ಇನ್ನು ಮುಂದೆ ನೀವು ಈ ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತೇಳಿ ಮಾತಾಡಬೇಕು. ಮಿಷನ್ ವಾತ್ಸಲ್ಯ ಸ್ಕೀಮ್ನ ಬಗ್ಗೆ ಶಾಲೆಗಳಲ್ಲಿ ಮಾತಾಡಿ, ಇದೇ ಹೆಚ್ಚು ಮಾತಾಡುವಂಥದ್ದು ಬಹಳ ಮುಖ್ಯವಾಗಿ. ಅದರಲ್ಲಿ ನೋಡಿ ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಖಾತ್ರಿಪಡಿಸಬೇಕು ಅಂತ ಹೇಳಿದಂತ ಸ್ಕೀಮ್ ಇದ್ರೆ ಅದು ಮಿಷನ್ ವಾತ್ಸಲ್ಯ. ಆಮೇಲೆ ನೋಡಿ ಇಲ್ಲಿ ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಮಕ್ಕಳ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ, ಆದ್ರೆ ಸುಸ್ಥಿರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಮಕ್ಕಳ ಸಂರಕ್ಷಣೆ ಆಗ್ಬೇಕು ಅಂತ ಹೇಳಿದ್ದಾರೆ. ಇವತ್ತಿನ 2 ಸಬ್ಜೆಕ್ಟ್ ಸಂರಕ್ಷಣೆ, ಮಕ್ಕಳ ಸಂರಕ್ಷಣೆ ಆಗದ ಹೊರತು ಮಾನವ ಅಭಿವೃದ್ಧಿ, ಮಕ್ಕಳ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ಈ ಒಂದು ಸುಮಾರು 12 ಕಾನೂನು ಕೊಟ್ಟಿದ್ದಾರೆ. ಇದರ ಇಡೀ ಒಟ್ಟು ಉದ್ದೇಶ ಏನ್ ಗೊತ್ತಾ? ಲೀವ್ ನೋ ಚೈಲ್ಡ್ ಬಿಹೈಂಡ್, ಅಂದ್ರೆ ಇನ್ನು ಮುಂದೆ
ನೀವು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯ

ಹೋಗೋದರ ಮುಖಾಂತರ ಯಾವುದೇ ಮಗುವನ್ನು ಬಿಡಬೇಡಿ, ನಿರ್ಲಕ್ಷಿಸಬೇಡಿ ಅಂತ ಹೇಳಿ. ಇದು ಮಿಷನ್ ವಾತ್ಸಲ್ಯದ ದೊಡ್ಡ ಗುರಿ. ಇದನ್ನು ಹೆಚ್ಚು ಪ್ರಚಾರ ಮಾಡಿ ನೋಡಿ. ಇಲ್ಲೇ ಹೇಳ್ತಾ ಇದೆ, ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಬಾಲ್ಯ ಮತ್ತೆ ಸಾಮರ್ಥ್ಯ ನೋಡಿ. ನಾನು ಆಗ ಹೇಳಿದ್ದು ಶಿಕ್ಷಣ ಅಂದ್ರೆ ಸಾಮರ್ಥ್ಯವನ್ನು ಪಡೆದು ಅಭಿವೃದ್ಧಿ ಒಂದು ನೋಡಿ, ಇಲ್ಲಿ ಅಭಿವೃದ್ಧಿ ಮತ್ತೆ ಕುಟುಂಬದೊಂದಿಗೆ ಅಭಿವೃದ್ಧಿ ಇರಬೇಕು. ಇಡೀ ಗೆಳೆಯರೇ ಆತ್ಮೀಯರೇ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ, ಇಡೀ ಜಗತ್ನಲ್ಲಿ ಕುಟುಂಬ ಆಧಾರಿತ ಒಂದು ರಾಷ್ಟ್ರ ಇದ್ರೆ ಅದು ಭಾರತ ಮಾತ್ರ. ಮಕ್ಕಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತ ಹೇಳಿದ್ದು ಭಾರತ ಮಾತ್ರ ಅನ್ನುವಂತ ಒಂದು ಸತ್ಯದ ಅರಿವು ನಿಮಗೆ ಗೊತ್ತಿರಲಿ. ಇದು ಮಿಷನ್ ವಾತ್ಸಲ್ಯದಲ್ಲಿ ನಾಲ್ಕು ಉದ್ದೇಶ ಇದೆ, ಅದನ್ನ ನಾನಿಲ್ಲಿ ಗುರಿಗಳಿದ್ದಾವೆ. ಕಷ್ಟದ ಯಾವುದೇ ಮಕ್ಕಳಿದ್ರೆ ಅವರಿಗೆ ಬೆಂಬಲ ಕೊಡಿ ಅಂತೇಳಿ. ಎರಡನೇದ್ದು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಸಹಾಯ ಮಾಡಿ ಅಂತೇಳಿ. ಮಕ್ಕಳಿಗೋಸ್ಕರ ಒಂದು ಜೆಜೆ ಆಕ್ಟ್ ಅಂತ ಇದೆ. ಇನ್ನು ಮುಂದೆ ನೀವು ಆ ಜೆಜೆ ಆಕ್ಟ್ ನಲ್ಲಿ ನಿಮ್ಗೆ ಯಾವುದೇ ಸಂಕಷ್ಟದಲ್ಲಿ ತೊಂದರೆ ಇಲ್ಲಿರುವ ಮಕ್ಕಳಿದ್ರು ಕೂಡ ನೀವು ಇಲ್ಲಿ 16 ಪ್ರಿನ್ಸಿಪಲ್ ಅಡಿಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ, ಅದೆಲ್ಲ ಸರ್ ನಮಗೆ ಕನ್ಫ್ಯೂಸ್ ಆಗಿದೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ 10-9-8 ಫೋನ್ ಮಾಡಿ, ಇಲ್ಲ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿಗೆ ಪ್ರೊಡ್ಯೂಸ್ ಮಾಡಿ. ಅದೇ ಪ್ರಕಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದನ್ನು ನಾನು ಹೇಳಲೇಬೇಕು ರಕ್ಷಣೆ ವಿಚಾರದಲ್ಲಿ. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂತ ಒಂದು ಬಂದಿದೆ 2012-19 ಅದು ತಿದ್ದುಪಡಿಯಾಗಿದೆ. ಇದನ್ನು ಹೆಚ್ಚಿನವರು ಪೋಸ್ಕೋ ಪೋಸ್ಕೋ ಅಂತ ಹೇಳ್ತಾರೆ, ಪೋಸ್ಕೋ ಅಲ್ಲ ಅದು, ಪಾಕ್ಸೋ ಅಂತ ಕರೀತಾರೆ. ಅಂದ್ರೆ ಯಾವುದೇ 18 ಮಕ್ಕಳನ್ನ ನೀವು ಮುಂದೆ ರೇಪು ಅತ್ಯಾಚಾರ ಶಬ್ದ ಬಳಸಬಾರದು ಈ ಆಕ್ಟ್ ನಡೆಯಲ್ಲಿ. ಅದು ದೊಡ್ಡವರಿಗೆ ಬಳಸಿ, ಮಕ್ಕಳಿಗೆ ಬಳಸಲಿಕ್ಕಿಲ್ಲ ಅಂತ ಈ ಆಕ್ಟ್ ಹೇಳುತ್ತೆ. ಸುಮ್ಮನೆ ನಿಮಗೆ ಗೊತ್ತಿರಲಿ, ಮಕ್ಕಳಾಗಿಗೋಸ್ಕರ ನೀವೆಲ್ಲ ಪೇಪರ್ ಗೀಪರ್ ನೋಡ್ತೀರಿ, ಇದರಲ್ಲಿ ಏನು ಇಲ್ಲ. ಯಾವುದೇ 18 ಮಕ್ಕಳನ್ನ ಲೈಂಗಿಕ ದೃಷ್ಟಿಯಿಂದ ನೋಡಬಾರದು, ಶೋಷಣೆ ಮಾಡಬಾರದು, ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಇದೆ. ಅದನ್ನ ಯಾರು ಬೇಕಾದರೂ ದೂರು ಕೊಡಬಹುದು, ಕೊಡಲೇಬೇಕು ಅಂತ ಹೇಳಿದ್ ನೋಡಿ. ಅದ್ರಲ್ಲಿ ಒಂದು ಕಲಂ 19 ಅಂತ ಹೇಳಿದೆ, ಗುಮಾನಿ ಬಂದರೂ ಕೂಡ ನೀವು ಪೊಲೀಸ್ ಸ್ಟೇಷನ್ ದೂರು ಕೊಡಬೇಕು, ನಿಮಗೆ ಏನ್ ತೊಂದರೆ ಆಗೋದಿಲ್ಲ ಅಂತ ಹೇಳುತ್ತೆ. 18 ಯಾವುದೇ ವ್ಯಕ್ತಿಯನ್ನ ತೊಂದರೆ ಮಾಡಿದರೆ, ಅಂದ್ರೆ ಮಕ್ಕಳನ್ನ ಯಾವುದೇ ರೀತಿಯ ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ದೃಷ್ಟಿಯಿಂದ ದೇಹವನ್ನು ಮುಟ್ಟಿ ಮಾಡುವ ಅಪರಾಧಗಳಿಗೆ ಕನಿಷ್ಠ ಸಣ್ಣ ಹಿಂಗೆ ನೋಡೋದು ಗಿಡಿಯೋದು ಮಾಡಿದ್ರು ಕೂಡ 3 3 ಜೀವಾದಿ ಇದೆ. ಇನ್ನು ದೇಹವನ್ನು ಮುಟ್ಟದೇ ಮಾಡುವ ಕೆಲವು ಲೈಂಗಿಕ ಅಪರಾಧಗಳಿದೆ, ಅದು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದು ಕೂಡ ಅಲ್ಲಿ ಅದು ಕೂಡ ಗಲ್ಲು ಶಿಕ್ಷೆ ತನಕ ಇದೆ. ಮೇಲಿದ್ದರಲ್ಲಿ ಗಲ್ಲು ಶಿಕ್ಷೆ ಇದೆ, ಮುಟ್ಟದೇ ಮಾಡುವುದಕ್ಕೆ ಜೀವಾದಿ ಶಿಕ್ಷೆ ಇದೆ. ಇದು ಈ ಒಂದು ಆಕ್ಟ್ ನ ಬಗ್ಗೆ ನಿಮಗೆ ಪರಿಚಯ. ಹಾಗಾಗಿ ನೀವು ವಿದ್ಯಾರ್ಥಿಗಳು ದಯವಿಟ್ಟು ಅರ್ಥೈಸಿಕೊಳ್ಳಿ, ನಿಮ್ಮಲ್ಲಿ ಹೆಚ್ಚಿನವರು ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಮಾತಾಡ್ಕೊಂಡಿರ್ಬೋದು ಶಾಲೆಯಲ್ಲಿ. ದಯವಿಟ್ಟು ನಿಮ್ಮ ಶಿಕ್ಷಕರಿಗೆ ಹೇಳಿ ಗುಡ್ ಟಚ್ ಬ್ಯಾಡ್ ಟಚ್ ಶಬ್ದನೇ ಬಳಸಬಾರದು, ಅದರ ಬದಲು ಸುರಕ್ಷಿತ ಸ್ಪರ್ಶ ಮತ್ತು ಅಸುರಕ್ಷಿತ ಸ್ಪರ್ಶ ಅಂತ ಹೇಳಬೇಕು. ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್, ನೀವು ಶಾಲೆಗಳಲ್ಲಿ ನೀವು ಮಕ್ಕಳಿದ್ದೀರಿ, ನಿಮಗೆ ನಾನು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಜೋರು ಚಳಿ ಆದಾಗ ಏನು ಮಾಡ್ತೀರಿ, ಹಿಂಗೆ ಸ್ವೆಟರ್ ಹಾಕ್ತೀರಿ, ಸಾಕ್ಸ್ ಹಾಕ್ತೀರಿ, ಬೆಡ್ಶೀಟ್ ಹೊತ್ಕೊಳ್ತೀರಿ, ಹಿಂಗೆ ಟೊಪ್ಪಿ ಹಾಕ್ತೀರಿ. ಯಾಕೆ? ನಮ್ಮ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ. ಅರ್ಥ ಮಾಡ್ಕೊಳ್ಳಿ, ಮಳೆಗಾಲದಲ್ಲಿ ಜೋರು ಮಳೆ ಬಂದ್ರೆ ಏನ್ ಮಾಡ್ತೀರಿ ನೀವು ಕೇಳಿ ನೋಡಿ, ಹಿಂಗೆ ಕೊಡೆ ಹಿಡಿತೀವಿ, ಹಿಂಗೆ ಕೊಡೆ ಹಿಡ್ತೀವಿ. ಯಾಕೆ? ಮಳೆ ಬಂದ್ರೆ ಒದ್ದೆ ಆದ್ರೆ ಶೀತ ಆಗುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಶಾಲೆ ಮಿಸ್ ಆಗುತ್ತೆ, ಕಲಿಕೆ ನಿಂತು ಹೋಗುತ್ತೆ ನಮ್ಮ ದೇಹದ ರಕ್ಷಣೆಗೆ. ಅದೇ ತರ ಬಿಸಿಲುಗಾಲದಲ್ಲಿ ಹಿಂಗೆ ಕೊಡೆ ಗಿಡೆ ಹಿಂಗೆಲ್ಲ ಮಾಡ್ತೀವಿ, ಕನ್ನಡಕ ಕನ್ನಡಕ ಎಲ್ಲ ಹಾಕ್ತೀವಿ. ಇದು ಯಾಕೆ? ಇದು ನಮ್ಮ ದೇಹದ ರಕ್ಷಣೆಗೆ. ಹಾಗೆ ಕ್ರಿಕೆಟ್ ಆಡುವಾಗ ಈ ತರ ಎಲ್ಲ ಅದು ಪ್ಯಾಡ್ ಕಟ್ತೀವಿ, ತಲೆಗೆ ಟೊಪ್ಪಿ ಹಾಕ್ತೀವಿ, ಎಲ್ಲ ಕಾಡ್ತೀವಿ. ಇದು ಏನಕ್ಕೋಸ್ಕರ? ನಮ್ಮ ದೇಹದ ರಕ್ಷಣೆಗೆ. ಹಾಗೇನೆ ಸ್ಕೇಟಿಂಗ್ ಆಡುವಾಗಲೂ ಕೂಡ ನಮ್ಮ ದೇಹದ ರಕ್ಷಣೆಗೆ, ಹಿಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ. ಹಾಗೇನೆ ನಮ್ಮ ಸಮಾಜದಲ್ಲಿ ಮಕ್ಕಳೇ ದಯವಿಟ್ಟು ಅರ್ಥೈಸ್ಕೊಳ್ಳಿ, ನಿಮ್ಮ ದೇಹ ನಿಮಗೆ ಮಾತ್ರ ಸಂಬಂಧಿಸಿತ್ತು, ಅದನ್ನು ಬೇರೆ ಯಾರಿಗೂ, ಎಲ್ಲರೂ ಅಲ್ಲ, ಬೇರೆ ಯಾರಿಗೂ ಅದಕ್ಕೆ ಅಧಿಕಾರ ಇಲ್ಲ, ನಿಮಗೆ ಮಾತ್ರ ಅನ್ನೋದನ್ನ. ಹಾಗೇನೆ ನಿಮಗೆ ನಿಮ್ಮ ದೇಹದ ಮೇಲೆ ಯಾರಿಗೆಲ್ಲ ಹಕ್ಕಿದೆ ಅಂತ ಹೇಳಿದ್ರೆ ಕೂಡ ಅದು ಕೂಡ ನಿಮಗೆ ಮಾತ್ರ ಹಕ್ಕು. ಶಿಕ್ಷಣ ಅಥವಾ ನಿಮ್ಮ ಹೆಲ್ತ್ ಮಾಡುವಾಗ ಅದೆಲ್ಲ ಡಾಕ್ಟರ್ ಗಿಕ್ಟ್ರಲ್ಲ, ಅದು ಬೇರೆ ವಿಚಾರ. ಇನ್ನು ಮುಂದೆ ನಿಮ್ಮದಲ್ಲಿ ಎಲ್ಲರೂ ಮಾಡಲ್ಲ, ಕೆಲವರು ಅಂತ ನಾನು ಇನ್ವೈಟೆಡ್ ಕೊಮ್ಮದಲ್ಲಿ ಹೇಳ್ತೀನಿ. ಇಲ್ಲಿ ಯಾರಿಗೂ ಮುಟ್ಲಿಕ್ಕೆ ಅವಕಾಶ ಕೊಡಬೇಡಿ. ಒಂದು ಕೆನ್ನೆ, ತುಟಿ, ಎದೆ, 2 ಕಾಲುಗಳ ಮಧ್ಯೆ ಮತ್ತು ಹಿಂಭಾಗ ನೋಡಿ, ಹಿಂಗೆ ಇಷ್ಟೇ ಬಳಸ್ಬೇಕು. ಚೆಕ್ಸ್, ಲಿಪ್ಸ್, ಚೆಸ್ಟ್, ಬಾಟಮ್ ಅಂಡ್ ಪಾರ್ಟ್ ಬಿಟ್ವೀನ್ 2 legs. ಇಲ್ಲಿ ಯಾರು ಮುಟ್ಲಿಕ್ಕೆ, ಹಾಗಂತ ಎಲ್ಲರೂ ಮುಟ್ಟವರೆಲ್ಲ ಕೆಟ್ಟ ದೃಷ್ಟಿಯಿಂದ ಮುಟ್ತಾರೆ ಅಂದ್ರೆ ನೀವು ಎಚ್ಚೆತ್ತುಕೊಳ್ಬೇಕು, ಅಲ್ಲಿ ಮುಟ್ಲಿಕ್ಕೆ ಬಿಡಬೇಡಿ. ಇದು ಯಾಕೋ ನನಗೆ ಅನ್ಸೇಫೋ ಅನ್ನುವಂತ ಒಂದು ಎಚ್ಚರಿಕೆ ಇಟ್ಕೊಳ್ಳಿ. ಹಾಗಾಗಿ ಎಲ್ಲೆಲ್ಲ ಆಗುತ್ತೆ ಈ ಅಸುರಕ್ಷಿತ ಸ್ಪರ್ಶ ಅಂತ ಹೇಳಿದ್ರೆ ಇಲ್ಲೆಲ್ಲ ಆಗುತ್ತೆ, ದಾರಿ, ಬಸ್ಸು, ಆಟೋ, ಜಾತ್ರೆ, ಮಾಲು, ಹೋಟೆಲು, ಹೀಗೆ ಇಲ್ಲೆಲ್ಲ ಆಗಬಹುದು, ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಅಂತ ಒಂದ್ ವೇಳೆ ಆದ್ರೆ ಏನ್ ಮಾಡ್ಬೇಕು? ನೀವು ಜೋರಕ್ಕೆ ನೋ, ಡೋಂಟ್ ಟಚ್ ಅಂಕಲ್, ಮುಡಬೇಡಿ ಅಂಕಲ್, ಮುಡಬೇಡಿ ಮಾಮ, ಮುಡಬೇಡಿ ಚಿಕ್ಕಪ್ಪ, ಮುಡಬೇಡಿ ಅಪ್ಪ. ಅಪ್ಪಂದ್ರು ಕೆಲವರು ಬಹಳ ರೇರು, ಚಿಕ್ಕಪ್ಪ ಮಾಮ ಬೇಡ, ಡೋಂಟ್ ಟಚ್ ಅಂತ ಜೋರಾಗಿ ಕಿಡಿಸ್ಬೇಕು, ದೂರ ತಳ್ಳಬೇಕು, 10 seconds ನೋಡಬೇಕು, ತಕ್ಷಣ ದೂರ ಹೋಗ್ಬೇಕು, ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಪೋಷಕರೇ ಮಾಡಿದ್ರೆ ಬೇರೆ ಪೊಲೀಸ್ನವ್ರಿಗೆ 19 ಕೇಳಬೇಕು, ಬೇರೆಯವ್ರು ಮಾಡಿದ್ರೆ ಪೋಷಕರ

0: ಹೇಳಿ ದೂರ್ ಕೊಡ್ಲಿ ಹೋಗ್ಬೇಕು, ನಿಮ್ದು ತಪ್ಪಿಲ್ಲ ಅಂತ ನೀವು ನಂಬಬೇಕು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಮಾತಾಡುವಾಗ, ಶಿವಾಸ್ ರೇಪ್ಡ್ ಅಲ್ಲ, ಹೀ ರೇಪ್ಡ್, ಪ್ರೊಟೆಕ್ಟ್ ಯುವರ್ ಡಾಟರ್ ಅಲ್ಲ, ಎಜುಕೇಟ್ ಯುವರ್ ಸನ್ ಆಲ್ಸೋ. ನಾವು ಗಂಡು ಮಕ್ಕಳು ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ಅರ್ಥೈಸ್ಕೊಳ್ಬೇಕು. ಬಾಲ್ಯ ನಿಷೇಧ ಕಾಯ್ದೆ ಪ್ರಕಾರ ಮಗು ಮದುವೆ ಆಗ್ಬೇಕಾದ್ರೆ ಬಾಲ್ಯ ವಿವಾಹಕ್ಕೆ ಗಂಡಿಗೆ 21, ಹೆಣ್ಣಿಗೆ 18 ಪೂರ್ಣ. ಅದರ ಒಳಗಡೆ ಒಂದು ದಿನ ಒಂದು ಗಂಟೆ ಇದ್ರೂ ಕೂಡ ಅದು ಬಾಲ್ಯ ವಿವಾಹ ಆಗುತ್ತೆ. ಇದನ್ನು ತಡೆ ಹಿಡಿಯಲಿಕ್ಕೆ ತಾವು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಬಾಲ್ಯ ನಿಷೇಧ ಕಾಯ್ದೆಯಲ್ಲಿ ತುಂಬಾ ಜನಕ್ಕೆ ಪನಿಷ್ಮೆಂಟ್ ಎಲ್ಲ ಇದೆ. ನಾನು ಇಲ್ಲಿದ್ದೀನಿ, ಇದನ್ನು ಸ್ಟಾಪ್ ಮಾಡ್ತೀನಿ. ಹಾಗಾಗಿ ಬಾಲ್ಯ ನಿಷೇಧವನ್ನು ಚೈಲ್ಡ್ ಮ್ಯಾರೇಜು ಮತ್ತು ಚೈಲ್ಡ್ ಲೇಬರು, ಆಮೇಲೆ ಯಾವುದೇ ದೌರ್ಜನ್ಯಕ್ಕೆ ಒಳಗಾಗದೆ ನಾವೆಲ್ಲರೂ ಶಿಕ್ಷಣ ಪಡೆದು ಅಭಿವೃದ್ಧಿಯತ್ತ ಕುಟುಂಬದೊಂದಿಗೆ ಘನತೆಯಿಂದ ಹೆಮ್ಮೆಯಿಂದ ಬದುಕಲಿಕ್ಕೆ ಸಿದ್ಧರಾಗಿ ರೆಡಿಯಾಗಿ, ಇದಕ್ಕೋಸ್ಕರ ಶಿಕ್ಷಣ ಅಂತೇಳಿ ರಿಯಲೈಸ್ ಆಗಿ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ದಿವಸ ಒಂದು ಒಳ್ಳೆ ತೀರ್ಮಾನ ತಗೊಂಡು ನಾನು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಒಂದು ಸಾಧನೆ ಹೇಳಬೇಕು ಅಂತೇಳಿ ಒಬ್ಬರು ಹಿರಿಯರು ಒಂದು ಮಾತು ಹೇಳಿದ್ದಾರೆ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಸಾಧನೆ ಮಾಡದೆ ಸತ್ರೆ ಅದು ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ದಯವಿಟ್ಟು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಏನನ್ನು ಸಾಧನೆ ಮಾಡದೆ ಸತ್ರೆ ಸಾವಿಗೆ ಅವಮಾನ, ಏನು ಜೀವನದಲ್ಲಿ ಆದರ್ಶ ಇಲ್ಲದೆ ನಾವು ಬದುಕಿದ್ರೆ ಬದುಕಿಗೆ ಅವಮಾನ. ಹಾಗಾಗಿ ಜೀವನದಲ್ಲಿ ಒಂದು ಅತ್ಯಂತ ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ. ಅದರ ಜೊತೆಗೆ ಯಾರ ಶೋಷಣೆ ಹಿಂಸೆಗೆ ಬಲಿಯಾಗಬೇಡಿ. ಹೆಣ್ಣು ಮಕ್ಕಳಿಗೂ ಗೌರವ ಕೊಡೋಣ, ಸಮಾನತೆ ಅಂತ ಹೇಳುವ ನೆಪದಲ್ಲಿ ಅದನ್ನ ಅವರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಬೇಡ. ಸಮಾಜದಲ್ಲಿ ಎಲ್ಲರೂ ಅಭಿವೃದ್ಧಿ ಆಗಬೇಕು, ತನ್ಮೂಲಕ ಮಾನವ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ, ಕುಟುಂಬದ ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣ ಒಂದೇ ದಾರಿ. ಅದಕ್ಕೆ ನೀವು ಕಲಿಯುವ ಹಕ್ಕನ್ನ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಕುಟುಂಬದೊಂದಿಗೆ ಸಂತೋಷದಿಂದ ಬದುಕಲಿಕ್ಕೆ ಶಿಕ್ಷಣ ಬೇಕು ಅನ್ನೋದನ್ನ ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಆಂಡ್ ಆಲ್.
1: ಕೇಳುಗರೆ, ಇದುವರೆಗೂ ಹೆಣ್ಣು ಮಕ್ಕಳ ಶಿಕ್ಷಣ, ರಕ್ಷಣೆ ಮತ್ತು ಹಕ್ಕುಗಳ ಕುರಿತು ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಕೊಪ್ಪಳದ ಪ್ರಾದೇಶಿಕ ಸಂಯೋಜಕರಾಗಿರುವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಅವರು ನಡೆಸಿಕೊಟ್ಟ ಜ್ಞಾನದೀಪ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಪ್ರಕೃತಿಯ ಅದ್ಭುತ ರಹಸ್ಯ, ಬೆಳಗುವ ಅಣಬೆಗಳು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಅದ್ಭುತ ರಹಸ್ಯ, ಬೆಳಗುವ ಅಣಬೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಪ್ರಕೃತಿಯ ವೈಚಿತ್ರಗಳಿಗೆ, ವಿಸ್ಮಯಗಳಿಗೆ ಕೆಲವೊಮ್ಮೆ ನಾವು ಮೂಕ ವಿಸ್ಮಿತರಾಗುತ್ತೇವೆ. ಇಂತಹ ಒಂದು ವಿಸ್ಮಯವೇ ವಿದ್ಯುತ್ ಜೀವಿಗಳು. ಮಾನವನಿಗೆ ವಿದ್ಯುಚ್ಛಕ್ತಿಯ ಅರಿವು ಮೂಡಿಸುವ ಮೊದಲೇ ಈ ಭೂಮಿಯಲ್ಲಿ ಅನೇಕ ಜೀವಿಗಳು ವಿದ್ಯುತ್ ಉತ್ಪಾದಿಸಿ ಅದನ್ನು ತಮ್ಮ ಅನುಕೂಲಕ್ಕೆ, ಅಂದರೆ ಬೆಳಕು ಮತ್ತು ಆತ್ಮರಕ್ಷಣೆಯ ಸಾಧನೆಗಾಗಿ ಬಳಸಿಕೊಳ್ಳುತ್ತಿವೆ. ಅಂತಹ ಜೀವಿಗಳ ಪೈಕಿ ರಾತ್ರಿಯಲ್ಲಿ ಮಿನುಗುವ ಮಿಂಚು ಹುಳುಗಳು ನಮಗೆಲ್ಲರಿಗೂ ಚಿರಪರಿಚಿತ. ಕತ್ತಲ ರಾತ್ರಿಯಲ್ಲಿ ನಿಧಾನವಾಗಿ ಹರಡುತ್ತಾ ಕತ್ತಲ ತೆರೆಯನ್ನ ಸರಿಸುವ ಹುಳುಗಳಿವು. ಇದ್ದಕ್ಕಿದ್ದಂತೆಯೇ ಬೆಳಕನ್ನ ಬೆಳಗಿಸಿ ಒಮ್ಮೆಲೆ ಮಾಯವಾಗುವ ಇವುಗಳ ಶರೀರದಿಂದ ರಾತ್ರಿ ಹೊರಹೊಮ್ಮುವ ರಂಜಕ ಪ್ರಕಾಶದಿಂದಾಗಿ ಇವುಗಳ ಸಮೂಹವನ್ನ ನೋಡುವುದು ಕಣ್ಣಿಗೆ ಹಬ್ಬವೇ ಸರಿ. ಮಿಂಚು ಹುಳುಗಳ ದೇಹದಲ್ಲಿ ಲೂಸಿಫೆರಸ್ ಮತ್ತು ಲೂಸಿಫೆರನ್ ಎಂಬ ಎರಡು ಕಿಣ್ವಗಳು ಮೆಗ್ನೀಷಿಯಂ ಅಯಾನುಗಳ ಜೊತೆ ವರ್ತಿಸಿ ಬೆಳಕನ್ನು ಬಿಡುಗಡೆ ಮಾಡುತ್ತವೆ. ಈ ಬೆಳಕು ಸಂಪೂರ್ಣವಾಗಿ ಶಾಖರಹಿತವಾದುದು. ಇವುಗಳ ಬೆಳಕಿಗೆ ಕಾರಣಗಳೇನೆಂದು ಹುಡುಕಲು ಹೊರಟ ವಿಜ್ಞಾನಿಗಳಿಗೆ ಅನೇಕ ವಿಸ್ಮಯಕಾರಿ ವಿಷಯಗಳು ಬೆಳಕಿಗೆ ಬಂದವು. ಈ ಹುಳುಗಳ ಲಾರ್ವಗಳು ಕೂಡ ಶತ್ರುಗಳನ್ನು ಬೆದರಿಸುವುದಕ್ಕಾಗಿ ಬೆಳಕನ್ನು ಬೀರುತ್ತವೆ. ಆದರೆ ಪ್ರೌಢ ಕೀಟಗಳು ಬೆಳಕು ಬೀರುವುದು ತಮ್ಮ ಸ್ವಪ್ರಭೇದವನ್ನು ಗುರುತಿಸಿ ಹೆಣ್ಣು ಗಂಡು ಕೂಡಿಕೊಳ್ಳುವುದಕ್ಕಾಗಿ. ಈ ಮಿಂಚು ಹುಳುವಿನಂತೆ ಬೆಳಕನ್ನು ಉತ್ಪಾದಿಸುವ ಸಾಮರ್ಥ್ಯವುಳ್ಳ ಹಲವಾರು ಜೀವಿಗಳಿವೆ. ಅಂತೆಯೇ ಬೆಳಗುವ ಅಣಬೆಗಳಿವೆ ಎಂಬುದು ನಿಮಗೆ ಗೊತ್ತೇ. ಹೌದು, ಇದೊಂದು ವಿಸ್ಮಯಕಾರಿ ಸಂಗತಿ. ಅಣಬೆಗಳು ಎಲ್ಲರಿಗೂ ಚಿರಪರಿಚಿತವಾದವು. ಅತ್ತ ಪ್ರಾಣಿಗಳು ಅಲ್ಲದೆ ಇತ್ತ ಸಸ್ಯಗಳು ಅಲ್ಲದೆ ಫಂಗೈ ಎಂಬ ಬೇರೆ ಸಾಮ್ರಾಜ್ಯಕ್ಕೆ ಸೇರಿದ

ಸಂಬಂಧಪಟ್ಟ ಶಿಲೀಂಧ್ರಗಳು ಇವು. ಇವುಗಳಲ್ಲಿ ಅನೇಕ ಪ್ರಭೇದಗಳು ಬೆಳಕನ್ನು ಬೀರುತ್ತವೆ. ಇವುಗಳಲ್ಲಿ ಬೆಳಕು ಉತ್ಪತ್ತಿಯಾಗುವುದು ಸೆಲೋಫ್ಯೂರಿನ್ ಮತ್ತು ಸೆಲೋಫೇರಸ್ ಕಿಣ್ವಗಳ ನಡುವಿನ ರಾಸಾಯನಿಕ ಪ್ರಕ್ರಿಯೆಯಿಂದ. ಲೂಸಿಫೆರನ್ ಎನ್ನುವುದು ಒಂದು ಕಿಣ್ವ. ಅದು ಲೂಸಿಫೆರನ್ ಎನ್ನುವ ವಸ್ತುವನ್ನು ಅರಗಿಸಿದಾಗಷ್ಟೇ ಬೆಳಕು ಹೊರಹೊಮ್ಮುತ್ತದೆ. ಈ ಹುಳುಗಳಿಗೆ ಇದರಿಂದ ಏನು ಉಪಯೋಗ ಎಂಬ ಪ್ರಶ್ನೆಗೆ ಇನ್ನೂ ನಿಖರವಾದ ಉತ್ತರ ಸಿಕ್ಕಿಲ್ಲ. ಆದರೆ ಇವು ಸಾಮಾನ್ಯವಾಗಿ ದಟ್ಟ ಅಡವಿಗಳಲ್ಲಿ ಕತ್ತಲು ಮಸುಕಿದ ಪ್ರದೇಶಗಳಲ್ಲಿ ಇರುವುದರಿಂದ ಬೀಜ ಪ್ರಸಾರಕ್ಕೆ ಕಾರಣವಾಗುವ ಪ್ರಾಣಿಗಳನ್ನು ಆಕರ್ಷಿಸಲು ಬೆಳಕು ಬೀರುತ್ತವೆ ಎಂದು ನಂಬಲಾಗಿದೆ. ಇವು ಹಗಲಿನ ವೇಳೆ ಬೆಳಕನ್ನು ಬೀರುವುದಿಲ್ಲ, ಆದರೆ ಕತ್ತಲಾಗುತ್ತಿದ್ದಂತೆ ಬೆಳಕನ್ನು ಹೊಮ್ಮಿಸಲು ಆರಂಭಿಸುತ್ತದೆ. ಅದರಲ್ಲೂ ಇವು ಸಾಮಾನ್ಯವಾಗಿ ಹಸಿರು ಬಣ್ಣದ ಬೆಳಕನ್ನು ಹೊರಹೊಮ್ಮಿಸುತ್ತವೆ. ಒಂದೆಡೆ ಇವು ಹೊಮ್ಮಿಸುವ ಬೆಳಕಿಗೆ ಆಕರ್ಷಣೆಗೊಂಡು ಇವುಗಳನ್ನು ತಿನ್ನುವ ಪ್ರಾಣಿಗಳು ಬಂದು ಮುಟ್ಟಿದೊಡನೆ ಇವುಗಳ ಛತ್ರಿ ಒಡೆದು ಬೀಜ ಕಣಗಳು ಅಂದರೆ ಸ್ಟೋರ್ಸ್ ಗಾಳಿಯಲ್ಲಿ ಪ್ರಸಾರವಾಗುತ್ತದೆ ಎಂಬ ವಾದವಿದ್ದರೆ, ಇನ್ನೊಂದೆಡೆ ಈ ಬೆಳಕು ಅಣಬೆಗಳನ್ನು ತಿನ್ನುವ ಪ್ರಾಣಿಗಳನ್ನು ಓಡಿಸಿ ಅವುಗಳನ್ನು ರಕ್ಷಿಸುತ್ತವೆ ಎಂಬ ವಾದವೂ ಇದೆ. ಆದರೆ ಇವೆರಡರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಮಾತ್ರ ಇನ್ನೂ ತಿಳಿದು ಬಂದಿಲ್ಲ. ಏನೇ ಆಗಿರಲಿ, ಒಟ್ಟಿನಲ್ಲಿ ಇವು ಪ್ರಕೃತಿಯಲ್ಲಿ ಅದ್ಭುತ ರಹಸ್ಯಗಳಲ್ಲಿ ಒಂದಾಗಿದೆ. ಏಕೆಂದರೆ ನಾವೆಲ್ಲ ಸಾಮಾನ್ಯವಾಗಿ ತಿನ್ನುವ ಅಣಬೆಗಳನ್ನು ನೋಡಿದ್ದೇವೆ, ಆದರೆ ಕೆಲವೊಂದಷ್ಟು ಕಾಡಿನಲ್ಲಿ ಕೆಲವೊಂದು ಅಣಬೆಗಳು ಪ್ರಕೃತಿಯಲ್ಲಿ ಬೆಳಕನ್ನು ನೀಡುವ ಅಣಬೆಗಳು ನಮಗಿಂದು ಚಿರಪರಿಚಿತವಾಗಿರುವುದು ಪ್ರಕೃತಿಯ ವಿಸ್ಮಯವೇ ಸರಿ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ತರಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯಲ್ಲಿ ಅದ್ಭುತ ರಹಸ್ಯ ಬೆಳಗುವ ಅಣಬೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಅದ್ಭುತ ರಹಸ್ಯ ಬೆಳಗುವ ಅಣಬೆಗಳು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಿಸಿದ ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತಿದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬಹಳ ಸಾರಿ ನಾವು ದೊಡ್ಡವರು ಮಕ್ಕಳ ಮೇಲೆ ರೇಗುತ್ತೇವೆ, ಮಕ್ಕಳೇಕೆ ಹಾಗೆ ವರ್ತಿಸುತ್ತಾರೆ ಎಂದು ಅವರ ಮೇಲೆ ಬೇಸರ ಮಾಡಿಕೊಳ್ಳುತ್ತೇವೆ. ಎಲ್ಲರ ಮುಂದೆ ಮಕ್ಕಳ ವರ್ತನೆ ಕೆಲವೊಮ್ಮೆ ಎತ್ತವರ ಮರ್ಯಾದೆಯನ್ನು ಹರಾಜು ಮಾಡುತ್ತವೆ. ಮಕ್ಕಳ ನಡವಳಿಕೆ, ವರ್ತನೆ, ಸಾಮಾಜಿಕವಾಗಿ ಅವರು ಬೆರೆಯುವ ರೀತಿ ಇತ್ಯಾದಿಗಳೆಲ್ಲವೂ ನಮ್ಮದೇ ವರ್ತನೆಯ ಕನ್ನಡಿ ಎಂಬುದು ಮಾತ್ರ ಬಹಳ ಸಲ ನಮಗೆ ಅರಿವಾಗುವುದೇ ಇಲ್ಲ. ಮಕ್ಕಳು ಹಾಗೆ ವರ್ತಿಸುವುದಕ್ಕೆ ಕಾರಣವೇನು ಎಂಬುದು ಎತ್ತವರಿಗೆ ಕೆಲವೊಮ್ಮೆ $1,000,000 ಪ್ರಶ್ನೆಯಾಗುತ್ತವೆ. ಮಕ್ಕಳನ್ನು ಬೆಳೆಸುವಲ್ಲಿ ಎಲ್ಲಿ ಎಡವಿದ್ದೇವೆ ಎಂಬ ಯೋಚನೆ ಒಂದೆಡೆಯಾದರೆ ತಮ್ಮದೇ ನಡವಳಿಕೆಯು ಹಲವು ಬಾರಿ ಈ ವರ್ತನೆಗೆ ಕಾರಣವು ಆಗಿರಬಹುದು ಎಂದು ಯೋಚಿಸುವಲ್ಲಿ ಎಡವುತ್ತೇವೆ. ಸಾಕಷ್ಟು ಅಧ್ಯಯನಗಳು ಇದನ್ನು ಎತ್ತಿ ಹಿಡಿದಿವೆ ಕೂಡ. ಮಕ್ಕಳ ಮಾನಸಿಕತೆ, ಅವರ ನಡವಳಿಕೆ ಎಲ್ಲವೂ ಅವರ ಪೋಷಕರನ್ನೇ ಹೋಲುತ್ತವೆ. ತನ್ನ ಅಪ್ಪ ಹಾಗೂ ಅಮ್ಮನನ್ನು ನೋಡಿಯೇ ಮಗು ಕಲಿಯುತ್ತದೆ ಎಂದು ಹೇಳುತ್ತವೆ ಅನೇಕ ಅಧ್ಯಯನಗಳು. ಮುಖ್ಯವಾಗಿ ಹುಟ್ಟಿದಾರಭ್ಯ ಅಮ್ಮನ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯುವ ಮಕ್ಕಳು ಅಮ್ಮನ ನಡತೆಯನ್ನೇ ನೋಡಿ ಕಲಿಯುತ್ತಾರೆ. ಮಕ್ಕಳು ಗಮನಿಸುವುದರಲ್ಲಿ ಸಿದ್ಧಹಸ್ತರು. ಮಕ್ಕಳು ನಮ್ಮನ್ನು ನೋಡುತ್ತಿಲ್ಲ ಎಂದು ನಾವು ಅವರಿರುವಾಗ ಆಡುವ ಜಗಳ,

ಮಾತು, ಮುನಿಸು, ಬಳಸುವ ಶಬ್ದಗಳು ಎಲ್ಲವೂ ಮಕ್ಕಳ ಮನಸ್ಸಿನೊಳಗೆ ಹೆಚ್ಚಾಗಿ ಬಿಡುತ್ತವೆ, ಶಾಶ್ವತವಾಗಿ ನೆಲೆಯೂರುತ್ತವೆ. ಅಷ್ಟೇ ಅಲ್ಲ, ಅವನ್ನು ತನ್ನ ಜೀವನದಲ್ಲಿ ಮಗು ಬಳಸುತ್ತದೆ ಕೂಡ. ಇದನ್ನು ಪ್ರತಿಯೊಬ್ಬ ಹೆತ್ತವರು ಗಮನಿಸಿ ಹೆತ್ತವರಾಗಿ ಜವಾಬ್ದಾರಿಯುತವಾಗಿ ವರ್ತಿಸುವುದು ಹಾಗೂ ಮಕ್ಕಳಿಗೆ ಮಾದರಿಯಾಗಿ ನಡೆದುಕೊಳ್ಳುವುದು ಪ್ರತಿ ಪೋಷಕರಿಗೆ ಇರುವ ಬಹುದೊಡ್ಡ ಜವಾಬ್ದಾರಿ. ಬನ್ನಿ, ಪ್ರತಿ ಮಗುವು ಅಮ್ಮನನ್ನು ನೋಡಿ ತನ್ನ ಬಾಲ್ಯದಲ್ಲಿ ಏನೆಲ್ಲ ಕಲಿಯುತ್ತದೆ ಹಾಗೂ ಕಾಪಿ ಮಾಡುತ್ತದೆ ಎಂಬ ಆಸಕ್ತಿಕರವಾದ ಅಧ್ಯಯನದ ಜಲಕ್ಕೆ ಇಲ್ಲಿದೆ. ಅಮ್ಮ ಹೇಗೆ ಮಾತಾಡುತ್ತಾಳೆ ಎಂಬುದನ್ನು ಮಗು ಗಮನಿಸುತ್ತದೆಯಂತೆ. ಅಮ್ಮ ಮಾತಾಡುವ ಹಾಗೆಯೇ ಮಾತನಾಡಲು ಮಗು ಪ್ರಯತ್ನಿಸುತ್ತದೆ. ಅಮ್ಮ ಒಳ್ಳೆಯ ಮಾತಾಡಿದರೆ ಮಗುವಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಕೆಟ್ಟದ್ದಾದರೆ ಅದರ ಪರಿಣಾಮವನ್ನು ಮಗು ಹಾಡುವ ಮಾತಿನಿಂದಲೇ ಕಂಡುಹಿಡಿಯಬಹುದು. ಅಮ್ಮನ ಒತ್ತಡವನ್ನು ಮಗು ಗಮನಿಸುತ್ತದೆಯಂತೆ. ಅಮ್ಮ ಗಡಿಬಿಡಿಯಲ್ಲಿ ಹೆಚ್ಚು ಒತ್ತಡದಲ್ಲಿದ್ದಾಗ ಹೇಗೆ ವ್ಯವಹರಿಸುತ್ತಾಳೆ ಎಂಬುದು ಮಗುವಿಗೆ ಮುಖ್ಯವಾಗುತ್ತದೆ. ಆಕೆಯ ಕೋಪ, ತಾಪ, ಚೀರಾಟ ಇವೆಲ್ಲವನ್ನು ಮಗು ತನ್ನ ಒತ್ತಡದ ಸಮಯವನ್ನು ಕಾಪಿ ಮಾಡುತ್ತದೆ. ಅಮ್ಮ ಶಾಂತವಾಗಿ ಪರಿಸ್ಥಿತಿ ನಿಭಾಯಿಸುವವಳಾಗಿದ್ದರೆ ಮಗುವು ಶಾಂತವಾಗಿರುವುದನ್ನು ಕಲಿಯುತ್ತದೆ. ಅಮ್ಮನ ಕೆಲಸವನ್ನು ಮಗು ನೋಡುತ್ತದೆ. ಅಮ್ಮ ಕಷ್ಟಪಟ್ಟು ದುಡಿಯುವವಳಾಗಿದ್ದರೆ ಮಗುವು ಅದನ್ನು ಮುಂದೆ ಅಳವಡಿಸಿಕೊಳ್ಳುತ್ತದೆ. ಅಮ್ಮನ ವಹಿಸುವ ಆರೋಗ್ಯದ ಕಾಳಜಿ, ತನ್ನನ್ನು ತಾನು ನೋಡುವ ರೀತಿ ಎಲ್ಲವನ್ನು ಮಗು ಕಾಪಿ ಮಾಡುತ್ತದೆಯಂತೆ. ತಾನು ಕೂಡ ಆಗಿರಲು ಪ್ರಯತ್ನ ಮಾಡುತ್ತದೆಯಂತೆ. ಅಮ್ಮನ ಆತ್ಮವಿಶ್ವಾಸ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದಂತೆ. ಅಮ್ಮ ಆತ್ಮವಿಶ್ವಾಸಿಯಾಗಿದ್ದರೆ ಮಗುವು ಅಷ್ಟೇ ಧೈರ್ಯಶಾಲಿಯಾಗಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತದೆಯಂತೆ. ಅಮ್ಮ ಸಾಮಾಜಿಕವಾಗಿ ಹೇಗೆ ನಡೆದುಕೊಳ್ಳುತ್ತಾಳೆ, ಬೇರೆಯವರ ಜೊತೆಗೆ ಹೇಗೆ ವ್ಯವಹರಿಸುತ್ತಾಳೆ ಎಂಬುದನ್ನು ಮಗು ನೋಡುತ್ತದೆ. ಅಷ್ಟೇ ಅಲ್ಲ, ತಾನು ಅದನ್ನೇ ಕಲಿಯುತ್ತದೆ. ಅಮ್ಮ ಹಣವನ್ನು ಹೇಗೆ ಖರ್ಚು ಮಾಡುತ್ತಾಳೆ ಎಂಬುದು ಕೂಡ ಮಕ್ಕಳಿಗೆ ಸೋಜಿಗದ ವಿಚಾರವೇ. ಅದನ್ನೇ ಮಗು ಕೂಡ ಅಮ್ಮನನ್ನೇ ನೋಡಿ ಕಲಿಯುತ್ತದೆಯಂತೆ. ಒಟ್ಟಾರೆಯಾಗಿ ಅಮ್ಮನೆಂಬ ಜೀವ ಪ್ರತಿಯೊಂದು ಹಂತದಲ್ಲೂ ಮಕ್ಕಳ ಮಾನಸಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಅಮ್ಮನ ಒಟ್ಟಾರೆ ವ್ಯಕ್ತಿತ್ವ ಮಕ್ಕಳ ಮೇಲೆ ಒಳ್ಳೆಯ ಹಾಗೂ ಕೆಟ್ಟ ಎರಡು ಪರಿಣಾಮಗಳನ್ನು ಬೀರಬಲ್ಲದು. ಹಾಗಾಗಿ ಅಮ್ಮನೆಂಬ ತನ್ನ ಜವಾಬ್ದಾರಿಯುತ ಹುದ್ದೆಯ ಮೇಲೆ ಪ್ರತಿಯೊಬ್ಬ ಅಮ್ಮನಿಗೂ ತನ್ನ ಜವಾಬ್ದಾರಿಗಳ ಅರಿವಿರುವುದು ಅತ್ಯಂತ ಅಗತ್ಯ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟತ್ತು ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
2: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?

0: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ.
3: ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ನೆದರ್ಲ್ಯಾಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಐರೋಪ್ಯ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರ ಮತ್ತು ಆರ್ಥಿಕ ಸಂಬಂಧಗಳನ್ನು ಗಾಢಗೊಳಿಸುವ ಗುರಿ ಹೊಂದಿರುವ 5 ರಾಷ್ಟ್ರಗಳ ಪ್ರವಾಸದ 2 ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನೆದರ್ಲ್ಯಾಂಡ್ಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಹಸ್ರಾರು ಮಂದಿ ಭಾರತೀಯ ಸಮುದಾಯಗಳು ಪ್ರಧಾನಿ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದು ಇದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ನಂತರ ಅವರು ಭಾರತ ಮತ್ತು ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳನ್ನು ಭೇಟಿ ಮಾಡಲಿದ್ದಾರೆ. ವಿಶೇಷವಾಗಿ ಸೆಮಿಕಂಡಕ್ಟರ್ ಚಿಪ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಹಲವಾರು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ವ್ಯಾಪಾರ ದೃಷ್ಟಿಕೋನದಿಂದ ನೆದರ್ಲ್ಯಾಂಡ್ಸ್ ಭಾರತದ ಪ್ರಮುಖ ಆರ್ಥಿಕ ಪಾಲುದಾರ ದೇಶವಾಗಿದೆ. ಎರಡೂ ದೇಶಗಳು ನೀರು ನಿರ್ವಹಣೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಆರ್ಥಿಕತೆ, ಕೃಷಿ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಬಲವಾದ ಪಾಲುದಾರಿಕೆ ಮತ್ತು ಸಹಕಾರವನ್ನು ಹೊಂದಿವೆ. ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ 3 ಹಂತದಲ್ಲಿ ನಾಳೆ ಸ್ವೀಡನ್ನ ಗೊಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಪ್ರಧಾನಿಯವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾಂಡೆರ್ ಲೇಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಹಂತದಲ್ಲಿ ಪ್ರಧಾನಿ ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆ ಮತ್ತು ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಅವರು ದೊರೆ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳವಾರ ನಡೆಯಲಿರುವ 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರೆ, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟೆರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೂನ್ ಫ್ರಾಸ್ಟಾ ಡೊಟ್ಟಿರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ನೀಲಿ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತವೆ. ಈ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ದೇಶದಲ್ಲಿ ಇಂದು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಧಿಕೃತವಾಗಿ ಘೋಷಿಸಿರುವ ಈ ದಿನವು ರೋಗದ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಮುಂಗಾರು ಪೂರ್ವ ಕ್ರಮಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವ ಗುರಿ ಹೊಂದಿರುವ ನಿಂತ ನೀರನ್ನು ತೆರವುಗೊಳಿಸುವ ಮತ್ತು ನೀರು ಸಂಗ್ರಹಣಾ ಟ್ಯಾಂಕ್ಗಳ ಸರಿಯಾದ ನಿರ್ವಹಣೆ ಸೇರಿದಂತೆ ಸರಳ ನಿಯಂತ್ರಣ ತಂತ್ರಗಳನ್ನು ಉತ್ತೇಜಿಸಲು ಈ ದಿನವನ್ನು ಗುರುತಿಸಲಾಗಿದೆ. ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಡೆಂಗ್ಯೂ ತಡೆಗಟ್ಟುವಿಕೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸ್ವಚ್ಛ ಹಾಗೂ ಸುರಕ್ಷಿತ ಪರಿಸರವನ್ನು ಕಾಪಾಡಿಕೊಳ್ಳಲು ನಾಗರಿಕರು ಒಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸರ್ಕಾರ ಕಣ್ಗಾವಲು ವ್ಯವಸ್ಥೆಯನ್ನು ತೀವ್ರಗೊಳಿಸಿದೆ. ವಿಸ್ತೃತ ಪರೀಕ್ಷೆ, ಸುಧಾರಿತ ಚಿಕಿತ್ಸಾ ಸೌಲಭ್ಯಗಳು ಮತ್ತು ವ್ಯಾಪಕ ಜಾಗೃತಿ ಅಭಿಯಾನಗಳ ಮೂಲಕ ಡೆಂಗ್ಯೂ ನಿಯಂತ್ರಣ ಪ್ರಯತ್ನಗಳನ್ನು

ಕಾರ್ಯಪಡೆಯನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ. ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಭಾಗವಹಿಸುವಿಕೆಯನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಎಂಬುದು ಈ ಬಾರಿಯ ಧ್ಯೇಯವಾಕ್ಯವಾಗಿದೆ ಎಂದು ಜೆಪಿ ನಡ್ಡಾ ಒತ್ತಿ ಹೇಳಿದ್ದಾರೆ. ಜಾಗತಿಕ ಸಂಘರ್ಷದ ಬಿಕ್ಕಟ್ಟಿನ ನಡುವೆಯೂ ಭಾರತ ತೈಲ ಬೆಲೆಯನ್ನು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಹೆಚ್ಚಳ ಮಾಡಿದೆ. ಇತರೆ ರಾಷ್ಟ್ರಗಳಲ್ಲಿ ಶೇಕಡ 20-45% ಏರಿಕೆ ಕಂಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2

0: ಸರ್ಕಾರ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ಕೆಲವೇ ದಿನಗಳ ಹಿಂದೆ ಅಬಕಾರಿ ಸುಂಕವನ್ನು 10 ರೂಪಾಯಿಯಷ್ಟು ಕಡಿಮೆ ಮಾಡಿತ್ತು. ಆದರೆ ಇದೀಗ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಏರುತ್ತಿದ್ದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದರು. ಆದರೂ ವಿಶ್ವದಲ್ಲೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಅಂದರೆ 3 ರೂಪಾಯಿ ಏರಿಕೆ ಮಾಡಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ತೈಲ ಬೆಲೆಯನ್ನು ಭಾರತವೇ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಏರಿಕೆ ಮಾಡಿದೆ. ಅಮೆರಿಕ ಶೇಕಡ 44.5, ಶ್ರೀಲಂಕಾ ಶೇಕಡ 38.2, ಯುಕೆ ಶೇಕಡ 19.2, ಜರ್ಮನಿ ಶೇಕಡ 13.7 ಹೆಚ್ಚಳ ಮಾಡಿದ್ದರೆ ಭಾರತದಲ್ಲಿ ಕೇವಲ ಶೇಕಡ 3.2 ಹೆಚ್ಚಳ ಮಾಡಿದೆಯಷ್ಟೇ ಎಂದು ಅಂಕಿಅಂಶ ಸಹಿತ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗವನ್ನು ಶೀಘ್ರವೇ ಸಂಚಾರಕ್ಕೆ ಮುಕ್ತಗೊಳಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಬಳಸಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಅವರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟು ನಿವಾರಣೆಗೆ ಅಮೆರಿಕ ಕೈಗೊಂಡಿರುವ ಕ್ರಮಗಳು ಸಕಾರಾತ್ಮಕವಾಗಿವೆ ಎಂದು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವಲ್ಲಿ ಭಾರತ ಪ್ರಮುಖ ಮತ್ತು ದೊಡ್ಡ ಪಾತ್ರ ವಹಿಸಬಲ್ಲದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಅವರು ಯುದ್ಧದಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಇರಾನ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೂ ಮಿಲಿಟರಿ ಅಥವಾ ಯುದ್ಧದ ಮೂಲಕ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕ ಒಪ್ಪಂದಗಳನ್ನು ಹೊರತುಪಡಿಸಿ ಈ ಬಿಕ್ಕಟ್ಟಿಗೆ ಬೇರೆ ಯಾವುದೇ ಪರ್ಯಾಯ ಪರಿಹಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿಕ್ಕಿಂ ರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಕ್ಕಿಂ ಜನರಿಗೆ ಶುಭ ಕೋರಿದ್ದಾರೆ. ಭಾರತದ ಅಭಿವೃದ್ಧಿಗೆ ಸಿಕ್ಕಿಂ ನೀಡಿದ ಕೊಡುಗೆಯನ್ನು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಗುರುಗ್ರಾಮದ ಶಿಕೋಹ್ಪುರ ಗ್ರಾಮದಲ್ಲಿ 2008 ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರಿಗೆ ಜಾಮೀನು ನೀಡಿದೆ. ಈ ಪ್ರಕರಣವನ್ನು ಹೆಚ್ಚಿನ ವಿಚಾರಣೆಗಾಗಿ ಜುಲೈ 10 ಮುಂದೂಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಸಲ್ಲಿಸಲಾದ ಜಾರಿ ನಿರ್ದೇಶನಾಲಯದ ದೂರನ್ನು ನ್ಯಾಯಾಲಯ ಪರಿಗಣಿಸಿ ವಾದ್ರಾ ಅವರಿಗೆ ಸಮನ್ಸ್ ನೀಡಲಾಗಿತ್ತು. ವಾದ್ರಾ ಅವರು ರೌಸ್ ಅವೆನ್ಯೂ ನ್ಯಾಯಾಲಯದ ಮುಂದೆ ಇಂದು ಹಾಜರಾದರು. ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭೌತಶಾಸ್ತ್ರಜ್ಞ ಮತ್ತು ಇಂಜಿನಿಯರ್ ಥಿಯೋಡರ್ ಮೈಮನ್ 1960 ಲೇಸರ್ನ ಮೊದಲ ಯಶಸ್ವಿ ಕಾರ್ಯಾಚರಣೆಯನ್ನು ಸ್ಮರಿಸಲು ಸಲುವಾಗಿ ಪ್ರತಿ ವರ್ಷ ಮೇ 16 ಈ ದಿನವನ್ನು ಆಚರಿಸಲಾಗುತ್ತದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಪಟಿಯಾಲಾದಲ್ಲಿ ನಡೆದ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ 15 ಹಾಗೂ 17 ವಯೋಮಿತಿಯೊಳಗಿನ ವಿಭಾಗಗಳಲ್ಲಿ ಭಾರತದ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2 ಸ್ವರ್ಣ ಪದಕ, 7 ಬೆಳ್ಳಿ ಹಾಗೂ 8 ಕಂಚಿನ ಪದಕಗಳನ್ನು ಗಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಹೊಸ ದಾಖಲೆ ಬರೆಯುವ ನಿಟ್ಟಿನಲ್ಲಿ ಭಾರತದ ಬಾಕ್ಸರ್ಗಳು ದಾಪುಗಾಲಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲೆಂಡ್ಸ್ನಲ್ಲಿಂದು ಮಧ್ಯಾಹ್ನ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಡೆಂಗ್ಯೂ ನಿಯಂತ್ರಣಕ್ಕೆ ಸ್ವಚ್ಛ ಸುರಕ್ಷಿತ ಪರಿಸರ ನಿರ್ಮಿಸಲು ಜನಸಮುದಾಯ ಪಣತೊಡಬೇಕು, ಸಚಿವ ಜೆಪಿ ನಡ್ಡಾ. ಜಾಗತಿಕ ಕಚ್ಚಾ ತೈಲ ಪರಿಸ್ಥಿತಿ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ, ಸಚಿವ ಪ್ರಹ್ಲಾದ್ ಜೋಶಿ. ತೈಲ ಸಾಗಾಣಿಕೆಯ ಹೊರ್ಮುಸ್ ಜಲಮಾರ್ಗ ಶೀಘ್ರ ಸಂಚಾರಕ್ಕೆ ಮುಕ್ತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಕ್ರಿಕೆಟ್, ಈಡನ್ ಗಾರ್ಡನ್ಸ್ನಲ್ಲಿಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಹೆಚ್ ಡಿ ಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
2: ಕಿನ್ನೂರಿ ನುಡಿಸೋಣ ಧ್ವನಿ ಚಂದವೋ, ಕಿನ್ನೂರಿ ನುಡಿಸೋಣ ರಾಗ ಚಂದವೋ, ಕಿನ್ನೂರಿ ನುಡಿಸೋಣ ಬೆರಳಿ ನಂದವ ಕಂಡು, ಚುಕ್ಕಿ ನುಂಗುರಕ್ಕೆ ನಾರಿ ಮನಸ್ಸಿಟ್ಟಳು, ಚುಕ್ಕಿ ನುಂಗುರಕ್ಕೆ ನಾರಿ ಮನಸ್ಸಿಟ್ಟಳು, ಚುಕ್ಕಿ ನುಂಗುರಕ್ಕೆ ನಾರಿ ಮನಸ್ಸಿಟ್ಟಳು. ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳು ಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ. ಅಂತರಘಟ್ಟ ಬಂತರಘಟ್ಟ ಬಂತರಘಟ್ಟ ಅಂತರಘಟ್ಟ ಇಲ್ಲಿ ಗರವತ್ತುಗ ಉದರ ಮಾನೆ, ಅಂತರಘಟ್ಟ ಬಂತರಘಟ್ಟ ಬಂತರಘಟ್ಟ ಅಂತರಘಟ್ಟ

ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳು ಮಾನೆ, ಎಲ್ಲೋ ಜೋಗಪ್ಪ ನಿನ್ನರು ಮಾನೆ. ಉದ್ದೀನ ಒಲವ ಬಿಟ್ಟೆ ಮುದ್ದಾದ ಗಂಡನ ಬಿಟ್ಟೆ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ? ಉದ್ದೀನ ಒಲವ ಬಿಟ್ಟೆ ಮುದ್ದಾದ

0: ಹೋದೇ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ. ಎಳ್ಳಿನ ಒಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ. ಎಳ್ಳಿನ ಒಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಸುಳ್ಳಂತ ಜೋಗಿ ಕೂಡಿ ಬರಬಹುದೇ. ಕಳ್ಳಂತ ಜೋಗಿ ಕೂಡಿ ಬರಬಹುದೇ, ಸುಳ್ಳಂತ ಜೋಗಿ ಕೂಡಿ ಬರಬಹುದೇ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇರಲಿ ನೆನಪಿರಲಿ,

ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ಬಡತನ ಸಿರಿತನ ಅರಿತು ಒಂದಾಗಿ ಬಾಳುವೆವು. ಇರಲಿ ನೆನಪಿರಲಿ ನಮ್ಮ ಗೆಳೆತನ ದಾಸವಿ ನೆನಪಿ.

0: ಚಿರ ಯೌವನವು.
1: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ಚಿಕ್ಕನಂಗಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು: ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ, ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು: ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ

0: ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟವು ಕುಡಿತವನ್ನು ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತದೆ ಹಾಗೂ ಇದರ ಸದಸ್ಯತ್ವ ಪಡೆಯಲು ಬೇಕಾದ ಅರ್ಹತೆಗಳ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ದೇವರಾಜೂರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ನಮಸ್ಕಾರ ಸ್ನೇಹಿತರೆ, ನಾನೊಬ್ಬ ಚೇತರಿಸಿಕೊಳ್ಳುತ್ತಿರುವ ಹಮಲು ರೋಗಿ. ನನ್ನ ಹೆಸರು ದೇವರಾಜ್. ದೇವರದೇ ಪವಿತ್ರವಾದ ಆಲ್ಕೋಹಾಲಿಕ್ ಅನಾನಿಮಸ್ ಬಾಂಧವ್ಯದ ಈ ಒಂದು ನಿರಂತರ ಒಡನಾಟದಿಂದ ಈ ದಿನ ಕುಡಿದಿಲ್ಲ, ಕುಡಿಬೇಕನ್ನೋ ಯಾವುದೇ ಇಚ್ಛೆ ಇರೋದು ಕೂಡ ಇಲ್ಲ. ಕಾರಣ ಇಷ್ಟೇ, ನಾವೆಲ್ಲ ಏನೀಗ ಮಿಗಿಲಾದ ಶಕ್ತಿ ಭಗವಂತನಿಗೆ ಸ್ವಾಗತ ಅಂತ ಹೇಳಿದ್ರು. ಸೊ ಇದೇ ಮಿಗಿಲಾದ ಶಕ್ತಿ ಭಗವಂತ ನನಗೂ ಕೂಡ ಈ ಒಂದು ಫೆಲೋಶಿಪ್ ಭದ್ರಕೋಟೆ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನೋ ಭದ್ರಕೋಟೆ ಒಳಗಡೆ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಕುಡಿತಕ್ಕೆ ಹೋಗುವಂತಹ ಯಾವುದೇ ಆಸೆಗಳಿಲ್ಲ. ಮೊದಲನೇದಾಗಿ ಸೊ ಇವತ್ತು ಭಗವಂತ ನಾವಿಲ್ಲಿ ಆಲ್ಕೋಹಾಲಿಕ್ ಅನಾನಿಮಸ್ ಒಳಗಡೆ ಒಬ್ಬೊಬ್ಬ ಏನು ದೇವದೂತರು ಅಂತ ಹೇಳ್ತೀವಿ ಪ್ರತಿಯೊಬ್ಬ ಮೆಂಬರ್ಗಳಿಗೆ ಕೂಡ. ಅದೇ ರೀತಿ ಆ ಹೊಸ ಬಂಧುಗಳಿಗೆ ನಾವು ದೈವತ್ವ ಒಂದು ದೇವರ ಒಂದು ಸ್ಥಾನಮಾನವನ್ನೇ ಕೊಡ್ತೀವಿ. ಭಗವಂತ ಹೊಸ ಬಂಧುಗಳ ರೂಪದಲ್ಲಿ ಇವತ್ತು ಬಂದಿದ್ದಾನೆ ಅಂತ ಹೇಳ್ಬೋದು. ನಿರಂತರವಾಗಿ ಬರ್ತಾ ಇರಿ ಈ ಒಂದು ಕಾರ್ಯಕ್ರಮಕ್ಕೆ. ಅಂದರೆ ದೈಹಿಕ ಸಭೆಗಳಾದರೆ ಇನ್ನೂ ತುಂಬ ಸ್ಟ್ರಾಂಗ್ ಇರ್ತದೆ. ಈ ಏನು ಈ ಆನ್ಲೈನ್ ಸಭೆಗಳಿದೆ, ಇದು ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ದಂಗೆ. ಯಾವುದೋ ನಾವು ಯಾವುದೋ ಒಂದು ಆರಾಧ್ಯ ದೈವ ಇರ್ಬೋದು, ಮಂಜುನಾಥ ಸ್ವಾಮಿ ಇರ್ಬೋದು ಧರ್ಮಸ್ಥಳದ್ದು, ಅಥವಾ ಯಾವುದು ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರನೇ ಇರ್ಬೋದು, ನಾವು ಈ ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡುವಂಥದ್ದು ಪೂಜೆ ಮನೆಯಲ್ಲಿ ಏನು ಕೈ ಮುಗಿತೀವಿ ಅದೇ ರೀತಿ. ಬಟ್ ನೀವು ದೈಹಿಕ ಸಭೆಗಳಿಗೆ ಹೋದರೆ ನಾವು ನಿಜವಾಗ್ಲೂ ತಿರುಪತಿಗೆ ಹೋಗಿ ದರ್ಶನ ಮಾಡಿದಾಗ, ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡಿಸ್ದಾಗ ಎಷ್ಟು ಪವರ್ ಅಂದರೆ ಎಷ್ಟು ಸ್ಟ್ರಾಂಗ್ ಇರುತ್ತೆ, ನಮ್ಮಲ್ಲಿ ಎಷ್ಟು ಖುಷಿ ಇರುತ್ತೆ ಅದೇ ರೀತಿ ಇರುತ್ತೆ. ಹೆಚ್ಚಿನದಾಗಿ ದೈಹಿಕ ಸಭೆಯನ್ನು ಕೂಡ ಭೇಟಿ ನೀವು ಕಂಡಕ್ಟ್ ಮಾಡಿ ಅಂತ ಹೇಳ್ತೀನಿ. ಬರ್ತಾ ಇರಿ, ಕೆಲಸ ಮಾಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಸಾಧಾರಣ ಇವತ್ತಿಗೆ 6 ವರ್ಷ 3 ತಿಂಗಳು ಇದೆ. December 27, 2018 ನಾನೊಂದು ಮೊದಲು ಈ ಒಂದು ಬಾಂಧವ್ಯಕ್ಕೆ ಬರ್ತೀನಿ. ಅವತ್ತು ನನಗೆ ನನ್ನ ಸ್ಥಿತಿಗತಿಗಳು ಹೇಗಿತ್ತಂತ ನಾನು ಹೇಳ್ತೀನಿ ನನ್ನ ಅನುಭವದಲ್ಲಿ. ಬಟ್ ಅವತ್ತು ನನಗೆ ಇಲ್ಲಿ ಹೇಳ್ತಾರೆ ಆಲ್ಕೋಹಾಲಿಕ್ ಅನಾನಿಮಸ್ಸಲ್ಲಿ ಬರ್ತಾ ಇರಿ ಕೆಲಸ ಮಾಡ್ತದೆ ಅಂತ. ಅದು ಎಲ್ಲ ಒಂದು ಕಡೆ ನನಗೆ ಆ ಒಂದು ಕುತೂಹಲ ಮುಟ್ಟಿಸ್ತು. ಇನ್ನು ಕೆಲವರು ನನ್ನ ಹಗ್ ಮಾಡಿದ್ರು, ತಪ್ಪಿಕೊಂಡ್ರು, 100% ಕಾರ್ಯಕ್ರಮ ಅಂತ ಹೇಳಿದ್ರು. ಇನ್ನು ಕೆಲವರು ಗಾಡ್ ಚೂಸನ್ ಪೀಪಲ್, ದೇವರು ಆಯ್ಕೆ ಮಾಡಿದ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಅವಕಾಶ, ನೀವು ದೇವರು ಆಯ್ಕೆ ಮಾಡಿದೆ ನಿಮ್ಮನ್ನ ಅಂತ ಹೇಳಿದ್ರು. ನನಗೆ ಇದೆಲ್ಲ ಹೊಸ ಶಬ್ದಗಳು, ನಾನು ಕೇಳ್ತಾ ಇರೋದು ನನ್ನ ಜೀವನದಲ್ಲೇನೆ. ಆದರೂ ಎಲ್ಲೋ ಒಂದು ಕಡೆ ನನಗೆ ಏನು ಒಂದು ಇನ್ಸ್ಪಿರೇಷನ್ ಅಂದರೆ ದೊಡ್ಡ ಒಂದು ಆತ್ಮವಿಶ್ವಾಸನೇ ಬರ್ತಾ ಇದೆ ನನಗೆ, ಬಂದ್ಬಿಡ್ತು ಅವತ್ತು. ಯಾಕಪ್ಪ ಅಂತ ಅಂದರೆ ನಾನು ಇಡೀ ಜಗತ್ತಿನಲ್ಲಿ ಮಾನವನಾಗಿ ಹುಟ್ಟದೆ ಒಳ್ಳೆ ಜೀವನನು ಮಾಡಿದೆ ಕೆಟ್ಟದು ಮಾಡಿದೆ, ಆದರೆ ಈ ಕುಡಿತಕ್ಕೆ ಸಿಲುಕಿ ಕುಡಿತದಿಂದ ಆದಂತಹ ನನಗೆ ನಷ್ಟಗಳನ್ನು ಸರಿಪಡಿಸ್ಕೊಳಕ್ಕೆ ಹಾಗೇ ಇಲ್ಲ ಕೊನೆವರೆಗೂ. ಅಂಥ ಸಂದರ್ಭದಲ್ಲಿ ಹೀನಾಯ ಸ್ಥಿತಿಯನ್ನು ನಾನು ತಲುಪಿದಂತಹ ವ್ಯಕ್ತಿ. ಅವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಸ್ಥಿತಿ ಆಗಿತ್ತು ಸ್ನೇಹಿತರೆ. ಹಾಗಾಗಿ ಎಲ್ಲ ಒಂದು ಹೊಸ ಹೊಸದು ನನಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇತ್ತು. ಸೊ ನಾನು ಏನು ಇವೊಂದು ನನಗೊಂದು 45 ನಿಮಿಷ ಸಮಯ ಇದೆ, ಇದರಲ್ಲಿ ನನ್ನ ಒಂದು 15 ನಿಮಿಷ ನನ್ನ ಅನುಭವ ಹಂಚ್ಕೋತೀನಿ. ಒಂದು 15-20 ನಿಮಿಷವನ್ನು ಏನು ಈ ಒಂದು ಕುಡಿತ ಏನೆಲ್ಲ ಮಾಡ್ತದೆ. ಇವತ್ತು ಹೇಳ್ತಾರೆ ಆಲ್ಕೋಹಾಲಿಕ್ ಅನಾನಿಮಸ್ಸಲ್ಲಿ ಬಂದಾಗ ಗೊತ್ತಾಗುತ್ತೆ ಕುಡಿತ ಕೆಟ್ಟದ್ದಲ್ಲ, ಕುಡುಕ ಕೆಟ್ಟವನಲ್ಲ, ಅವನು ಒಬ್ಬ ರೋಗಿ ಅಂತ. ಸೊ ನನಗೆ ಇವೆಲ್ಲ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಅಮಲು ಅಮಲತನ ಆಲ್ಕೋಹಾಲಿಸಂ ಏನೂ ಗೊತ್ತಿರಲಿಲ್ಲ. ಏನೋ ಒಂದು ಮೋಜು ವಸ್ತಿಗೋಸ್ಕರನೇ ಶುರು ಮಾಡಿದಂತಹ ವ್ಯಕ್ತಿ. ಸೊ ಇನ್ನೊಂದು ನನ್ನ ಕಿರು ಪರಿಚಯ ಮಾಡ್ಕೋಬೇಕಂದ್ರೆ ಆ ಸಂದರ್ಭದಲ್ಲಿ ನಾನೇನು ಒಂದು ಕುಡಿತವನ್ನು ಶುರು ಮಾಡಿದೆ, ನಾನು ನನ್ನ ತಾಯಿ ಇಬ್ಬರೇ, ನಾವು ಇಬ್ಬರೇ ಇದ್ದಿದ್ದು ಒಂದು ಬ್ಯಾಚುಲರ್ ಲೈಫು. ಸೊ ಆ ಪ್ರೌಢಾವಸ್ಥೆವರೆಗೂ ನಾನು ತುಂಬ ಒಂದು ಸುಸಂಸ್ಕೃತವಾದ ಒಂದು ವಾತಾವರಣದಲ್ಲಿ ಬೆಳೆದಂತಹ ವ್ಯಕ್ತಿ, ಆಸ್ತಿಕನಾಗಿದ್ದೆ. ದೇವರು ನಿಂಡ್ರು ಈ ಭಯ ಭಕ್ತಿನದೆಲ್ಲ ತುಂಬ ಇತ್ತು, ಚೆನ್ನಾಗಿ ಓದ್ತಾ ಇದ್ದೆ,

ಈ ಹವ್ಯಾಚ ಶಬ್ದಗಳನ್ನ ನಾನು ಮಾತು ಕೂಡ ಹಾಡ್ತಿರ್ಲಿಲ್ಲ. ಅಂದರೆ ಎಲ್ಲ ಒಂದು ಕಡೆ ಒಂದು ರೀತಿ ರೋಲ್ ಮಾಡಲ್ ಅನ್ಬೇಕು. ಸೊ ಬೇರೆಯವರು ನನ್ನನ್ನು ತೋರಿಸಿ ನೋಡು ದೇವರಾಜಿನ ಥರ ಇರಬೇಕಪ್ಪ ಇದ್ರೆ ಅಂತ ಎಲ್ಲ ಹೇಳಿದ್ದುಂಟು. ಆ ಪ್ರೌಢಾವಸ್ಥೆಗೆ ಬರೋವರೆಗೂ ನಾನು ಅದೇ ರೀತಿ ಬೆಳ್ಕೊಂಬಂದೆ. ಸೊ ಎಲ್ಲ ಒಂದು ಕಡೆ ಆ ಪ್ರೌಢಾವಸ್ಥೆ ಮೀರಿ ನಾನು ಕಾಲೇಜ್ ಮೆಟ್ಟಲೆ ಹತ್ತಿದಾಗ ನನಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗಲಿಲ್ಲ ಮುಂದಿನ ಒಂದು ಜೀವನಕ್ಕೆ ಹೇಗೆ ಹೋಗಬೇಕು ಏನಂತ ಅಂದ್ಬಿಟ್ಟು. ಅಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಎಡುವುದೇ ಅಂತ ಅನ್ಕೊಂತೀನಿ. ಆಗ ನಾನು ಹೊರಪ್ರಪಂಚಕ್ಕೆ ಹೋಗಿ ದುಡಿಮೆ ಮಾಡಬೇಕು, ಒಳ್ಳೆ ಜೀವನ ಮಾಡಬೇಕು ಅನ್ನೋದು ನನಗೆ ಅವಾಗಲಿಂದನೇ ಬಂದ್ಬಿಡ್ತು. ಸೊ ಎಜುಕೇಷನ್ನ ಸೆಕೆಂಡ್ ಪಿ ಯು ಸಿಗೆ ನಾನು ಬ್ರೇಕ್ ಮಾಡಿದೆ. ಆ ಬ್ರೇಕ್ ಮಾಡಿ ಯಾವಾಗಷ್ಟು ಹೊರಗಡೆ ಹೋಗ್ತೀನಿ, ಆ ಹೊರಗಡೆ ಹೋದಾಗ ಕೆಲವು ವರ್ಷಗಳ ಕಾಲ ತುಂಬ ಕಷ್ಟಪಡ್ತೀನಿ. ಜೀತದಾಳ್ತಾರೆ, ನನ್ನನ್ನು ಕೆಲಸ ಮಾಡಿಸ್ಕೋತಾರೆ, ಆದರೆ ನನಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ಒಂದೊತ್ತು ಊಟಕ್ಕೂ ನನಗೆ ಸಮಸ್ಯೆ ಉಂಟಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ. ಸೊ ನನಗೆ ಎಲ್ಲ ಒಂದು ಕಡೆ ಡಿಸಪಾಯಿಂಟು, ಆ ಒಂದು ಬ್ಯಾಚುಲರ್ ಲೈಫಲ್ಲೇ ನನ್ನ ಜೀವನದ ಬಗ್ಗೆ ಡಿಸಪಾಯಿಂಟ್ ಆಗೋಯ್ತು ನನಗೆ. ಏನಪ್ಪ ಏನೆಲ್ಲ ಹತ್ಕೊಂಡು ನಾನು ಮನೆಯಿಂದ ಈಚೆ ಬಂದೆ, ದುಡಿಮೆ ಮಾಡಬೇಕು, ಚೆನ್ನಾಗಿರಬೇಕು, ಒಳ್ಳೆ ಜೀವನವನ್ನು ನಾನು ನಡೆಸಬೇಕು ಅಂತ ಅಂದ್ಬಿಟ್ಟು, ಆದರೆ ಈ ಥರ ನನಗೆ ಆಯ್ತಲ್ಲ ಅನ್ನೋದು ನನಗೊಂದು ರೀತಿ ಉಳ್ಕೊಂಬಿಡ್ತು ಮೈಂಡಲ್ಲಿ ಹಂಗೆ ಬ್ಲಾಂಕ್ ಆಗಿ. ಆದರೆ ಒಂದು ಅಟಾಚಲ ಅನ್ನೋದಿತ್ತು, ಮತ್ತೆ ನಾನು ಸುಮ್ಮನೆ ಫೇಲ್ಯೂರ್ ಆಗಿ ಮನೆಗೆ ಹೋಗಬಾರ್ದು, ಏನಾರು ಒಂದು ಮಾಡಬೇಕು ಅನ್ನೋದಿತ್ತು. ಹಿಂಗೆ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಕುಡಿತ ನನಗೆ ಸಾಥ್ ಕೊಡ್ತು. ಹಿಂಗೆ ಸ್ನೇಹಿತರುಗಳ ಜೊತೆ ಸೇರಿ ಆ ಮೊದಲ ಕುಡಿತವನ್ನು ಒಂದು ಗ್ಲಾಸ್ ಬಿಯರಿಂದ ನಾನು ಶುರು ಮಾಡಿದಂತಹ ವ್ಯಕ್ತಿ. ಆ ಸ್ಟಾರ್ಟಿಂಗ್ನಲ್ಲಿ ನಿಜವಾಗ್ಲೂ ಆ ಮೂಮೆಂಟ್ ನೋಡಿ ಅದೆಲ್ಲ ನಾನು ನೆನೆಸ್ಕೊತ ಇದ್ರೆ ಗುಡ್, ಇಟ್ ವಾಸ್ ವೆರಿ ಗುಡ್. ಭಾಳ ಯಾಕೆಂದ್ರೆ ನಾನು ಸ್ವಲ್ಪ ನಾಚಿಕ ಸ್ವಭಾವದನಾಗಿದ್ದೆ, ಸೆನ್ಸಿಟಿವ್ ಪರ್ಸನ್ ಆಗಿದ್ದೆ, ಸ್ವಲ್ಪ ಧೈರ್ಯ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲೆಲ್ಲ ಈ ಒಂದು ಒಂದೊಂದು ಬಿಯರ್ ನನಗೆ ಏನು ಮಾಡ್ತಾ ಇತ್ತು, ಆಲ್ಕೋಹಾಲ್ ಅನ್ನೋದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ಆ ಓಪನ್ನೆಸ್ಸು ಅಂದರೆ ಒಂದು ಧೈರ್ಯವಾಗಿ ಜಸ್ಟ್ ಮಾತಾಡಲಿಕ್ಕೆ ಒಂದು ಪವರ್ ಬರ್ತಿತ್ತು. ಹೀಗೆ ಎಲ್ಲ ಒಂದು ರೀತಿ ಮೋಜು ಮಸ್ತಿ ಎಕ್ಸೈಟ್ಮೆಂಟು ಎಂಟರ್ಟೈನ್ಮೆಂಟ್ ಇದೆಲ್ಲ ಇತ್ತು ನನ್ನಲ್ಲಿ. ಇದು ದಿನೇ ದಿನೇ ನೋಡಿ ಇಲ್ಲಿ ಹೇಳ್ತಾರೆ ಪ್ರೋಗ್ರೆಸಿವ್ ಡಿಸೀಸ್, ಇದು ಒಂದು ಹುಲ್ಬಣಗೊಳ್ಳುವ ರೋಗ ಅಂತ ಇಲ್ಲಿ ಹೇಳ್ತಾರೆ, ನಮ್ಗೆ ಅದು ಯಾವುದು ಗೊತ್ತಿಲ್ಲ. ಸೊ ನಾನು ತಿಂಗಳಿಗೊಮ್ಮೆ ಕುಡಿತಿದ್ದನು, ವಾರಕ್ಕೊಮ್ಮೆ ಶುರು ಮಾಡಿದೆ, ಆ ವೀಕೆಂಡ್ಸ್ ಸಟರ್ಡೆ ಸಂಡೆ. ಸೊ ನಂತರದ ದಿನಗಳಲ್ಲಿ ಡೈಲಿ ಶುರು ಮಾಡಿದೆ. ಎಲ್ಲೋ ಒಂದು ಕಡೆ ಅಂದರೆ ನನಗೊಂದು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಆಮೇಲೆ ನನ್ನ ತಾಯಿ ಕೂಡ ಒಬ್ಬರು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರಿಂದ ನನಗೇನು ದುಡ್ಡನ್ನು ಕೇಳ್ತಿರ್ಲಿಲ್ಲ ಅವರು. ಜೀವನ ಹೆಂಗೆ ನಡೀತಿತ್ತು. ಸೊ ನನಗಿಲ್ಲಿ ನಾನು ದುಡ್ದಿದ್ದನ್ನ ಒಂದು ಸೇವಿಂಗ್ಸ್ ಮಾಡಬೇಕನ್ನೋದು ನನಗೆ ಬರಲಿಲ್ಲ. ನನಗೇನು ಅನ್ನಿಸ್ತು, ಸ್ನೇಹಿತರುಗಳ ಸರ್ಕಲ್ ನನಗೆ ಜಾಸ್ತಿ ಆಗ್ತಾ ಹೋಯಿತು. ಸೊ ದುಡಿಯೋಕ್ಕೋಸ್ಕರ ಕುಡಿ, ಕುಡಿಯೋಕ್ಕೋಸ್ಕರ ದುಡಿ, ಈ ಥರ ಆಗೋಯ್ತು. ಅಂದರೆ ನನಗೆ ಯಾವಾಗ ಜಸ್ಟ್ ಅಲ್ಲಿ ನಾನು ಕಷ್ಟಪಟ್ಟಿದ್ದೆಲ್ಲ ಜಸ್ಟ್ ಸುಮ್ಮನೆ ನೀರಲ್ಲಿ ಹೋಮ ಮಾಡ್ದಂಗಾಯ್ತು, ನನ್ನ ಜೀವನ ಇಷ್ಟೇ ಅನ್ನೋದು ಗೊತ್ತಾಯಿತು. ನಾನು ಅಲ್ಲಿಗೆ ಎಲ್ಲ ಒಂದು ಕಡೆ ಮುಂದಿನ ಜೀವನದ ಒಂದು ಗುರಿ ಇತ್ತು, ಬಟ್ ಈ ಒಂದು ಕುಡಿತ ನನಗೆ ಗೊತ್ತಿಲ್ಲದೆ ನನ್ನನ್ನು ಆವರಿಸ್ಕೊತ ನಾನು ಒಬ್ಬ ಅಮಲು ರೋಗಿ ಆಗೋ ಒಂದು ದಾರಿಗೆ ಹೋಗ್ತಾ ಇದ್ದೆ. ಬೆಳವಣಿಗೆ ಆಗ್ತಾ ಇತ್ತು ನನ್ನಲ್ಲಿ ಕೂಡ ಈ ರೋಗ. ಸೊ ಕೊನೆಗೆ ಸುಮಾರು ವರ್ಷಗಳ ಕಾಲ ಡೈಲಿ ಡ್ರಿಂಕರ್ ಆಗಿ ಕೂಡ, ಅಂದರೆ ಹೇಳ್ತಾರಲ್ಲ ಇಲ್ಲಿ ಸಾಂದರ್ಭಿಕ ಕುಡುಕ, ಸಾಮಾನ್ಯ ಕುಡುಕ, ಕೊನೆಗೆ ಅಮಲು ರೋಗಿ. ಸೊ ಆ ಸಾಂದರ್ಭಿಕ ಕುಡುಕನಿಂದ ಸಾಮಾನ್ಯ ಕುಡುಕನಾಗಿ ತುಂಬ ವರ್ಷಗಳು ಜೀವನ ಮಾಡಿದ್ದೀನಿ. ಅಂದರೆ ನನ್ನನ್ನು ನಾನು ಸರ್ವ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆದರೆ ಯಾವಾಗದಷ್ಟು ನಾನು ಇದು ನನಗೆ ಏನು ಆ ಒಂದು ಅಮಲು ರೋಗಿ ಆಗೋ ಕಂಡೀಷನ್ಸ್ ಬಂದೆ ಅಂದರೆ ಸಾಧಾರಣ ಒಂದು ಎರಡು ಮೂರು ವರ್ಷಗಳ ಕಾಲ ಲಾಸ್ಟಲ್ಲಿ ಆ 18 ವರ್ಷದ ಕುಡಿತ. ಈ 18 ವರ್ಷದ ಕುಡಿತದಲ್ಲಿ ಕೊನೆಯಲ್ಲಿ ನನಗೆ ತುಂಬ ಸಮಸ್ಯೆ ಆಯಿತು. 2007ರಲ್ಲಿ ನನಗೆ ಮದುವೆ ಆಯಿತು. 2007ರಲ್ಲಿ ಮದುವೆ ಆದಾಗ ಕೂಡ ನಾನು ಎಲ್ಲಿ ಕುಡಿತವನ್ನು ಕಡಿಮೆ ಮಾಡಬೇಕಂದ್ಕೊಂಡಿದ್ದೆ, ಬಿಡಬೇಕು ಅಂತ ಎಲ್ಲೂ ಅಂದ್ಕೊಂಡಿರಲಿಲ್ಲ, ಕಡಿಮೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ನನ್ನ ಮಿಸಸ್ ಬಂದು ಸಕಲೇಶ್ಪುರ, ಸಾಮಾನ್ಯವಾಗಿ ಅಲ್ಲೆಲ್ಲ ಡ್ರಿಂಕ್ಸು ಕ್ಯಾಶ್ ಎಲ್ಲ ಕುಡಿದೇ ಕುಡಿತಾರೆ, ಹಾಗಾಗಿ ನನ್ನ ಕೋ ಬ್ರದರ್ಸ್ಗಳು ಆಗ್ಬೋದು ಅವರು ಎಲ್ಲ ಕುಡಿತಾ ಇದ್ದಿದ್ದರಿಂದ ನನಗೆಲ್ಲ ಇದು ಬಿಡಲಿಕ್ಕೆ ಅವಕಾಶಗಳೆಲ್ಲೂ ಸಿಗಲಿಲ್ಲ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಕಂಟಿನ್ಯೂ ಆಗಿದ್ದು ಅದು ಜಾಸ್ತಿ ಆಗಿದ್ದರೂ ಕೂಡ ನಾನು ಇದು ಹೇಳ್ತಾರಲ್ಲ ಇಲ್ಲಿ ಸಮರ್ಥನೆಗಳ ಸರಮಾಲೆನೇ ಹೇಳ್ತಾ

ಹೋಗ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ಕುಡ್ತಾ ಬಿಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಬರಲೇ ಇಲ್ಲ. ಎಷ್ಟು ಕುಡಿದ್ರೂ ನನಗೇನಾಗಲ್ಲ, ನಾನು ತಡಿತೀನಿ, ಹಾಗೆ ಹೀಗೆ ಅಂತ ಅನ್ನಿಸ್ತಾ ಇತ್ತು. ಇದರಿಂದ ಇಲ್ಲಿ ನೋಡಿ, ಅಮಲು ಅಂತ ಬಂದಾಗ ಒಂದಕ್ಕೋಸ್ಕರ ಎಲ್ಲವನ್ನು ಕಳ್ಕೊಳ್ಳುವಂಥದ್ದು ಇದು ನನ್ನಲ್ಲಿ ಹಾಕ್ತಾ ಹೋಯಿತು. ಮೊದಲಿಗೆ ಆರ್ಥಿಕವಾಗಿ, ಈ ಆರ್ಥಿಕವಾಗಿ ಏನೆಲ್ಲ ಸಮಸ್ಯೆಗಳಂದರೆ, ಇವತ್ತು ಒಬ್ಬ ಮನುಷ್ಯನಿಗೆ ದುಡ್ಡೇ ಎಲ್ಲ ಅಲ್ಲ, ಆದರೆ ದುಡ್ಡಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಫೈನಾನ್ಷಿಯಲಿ ಅದು ಅಗತ್ಯ ಇದ್ದೇ ಇರುತ್ತೆ, ಬೇಕಾಗೇ ಆಗುತ್ತೆ. ಹಂಗೆ ನನಗೆ ಕೈ ತುಂಬ ಸಂಬಳ ಸಿಗೋಂಥ ಒಳ್ಳೊಳ್ಳೆ ಕೆಲಸಗಳಿತ್ತು ನನಗೆ. ಆದರೆ ಈ ಒಂದು ಕುಡಿತ, ಈ ಕುಡಿತದಿಂದಾಗಿ ನಾನು ಪ್ರಾಮಾಣಿಕನಾಗಿ ಆ ಕೆಲಸಗಳನ್ನು ಮಾಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ, ಆಗ್ತಾ ಇರಲಿಲ್ಲ. ಸೊ ತುಂಬ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾ ಬಂದೆ. ಏನೋ ಒಂದು ರೀತಿ ಒಂದು ಅಹಂಕಾರ, ಅಹಮ್ಮು, ನನಗೇನು ಇದಲ್ಲ ಅಂದರೆ ಇನ್ನೊಂದು ಕಂಪ್ನಿ, ನನಗೇನು ಎಲ್ಲಿ ಬೇಕಾದ್ರೆ ಕರೆದು ಕೆಲಸ ಕೊಡ್ತಾರೆ ಅನ್ನೋ ಒಂದು ದಿಮಾಕು, ಈ ಥರ ಇದ್ದಾಗ ತುಂಬ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾ ಬಂದೆ. ಕೆಲವು ಕಂಪ್ನಿಗಳನ್ನು ನಾನು ಚೇಂಜ್ ಮಾಡಿದೆ, ಇನ್ನು ಕೆಲವು ಕಂಪ್ನಿಗಳಲ್ಲಿ ಟರ್ಮಿನೇಟ್ ಅಂತಾರೆ, ಅಂದರೆ ಡಿಸ್ಮಿಸ್. ಸೊ ನನಗೆ ಗೊತ್ತಿಲ್ಲದೇ ಕೆಲವು ಮೇಲೆಲ್ಲ ಮಾಡಿಬಿಟ್ಟಿದ್ರು. ಸೊ ನಿಮ್ಮನ್ನು ಟರ್ಮಿನೇಟ್ ಮಾಡಿದ್ದೇವೆ ಕಂಪನಿಯಿಂದ ಅಂತ ಅಂದ್ಬಿಟ್ಟೆಲ್ಲ. ಸೊ ನಿರಾಸೆಯಿಂದ ಆದರೂ ಕೂಡ ನೋಡಿ, ನನಗೆ ಕೆಲಸ ಕಳ್ಕೊಂಡೆ ಅಂತ ಏನಿಲ್ಲ, ಮತ್ತು ಇನ್ನೊಂದು ಕಂಪ್ನಿಗೆ ಟ್ರೈ ಮಾಡ್ತಿದ್ದೆ, ಅಲ್ಲಿ 3 ತಿಂಗಳು 6 ತಿಂಗಳು ಅಷ್ಟೇ ಇನ್ನೊಂದಕ್ಕೆ ಟ್ರೈ ಮಾಡ್ತಿದ್ದೆ. ಹಿಂಗೆ 6 ಕಂಪ್ನಿಗಳಲ್ಲಿ ಜಸ್ಟು ಮಾಡಿದ್ದು, ಎಲ್ಲೋದ್ರೂ ಅಷ್ಟೇ ಪ್ರಾಮಾಣಿಕತೆ ಅನ್ನೋದೇ ಇಲ್ಲ. ಕಂಪ್ನಿಯಿಂದ ಜಸ್ಟ್ ಏನು ಸುಳ್ಳು ಬಿಲ್ಗಳು ಅದು ಇದು ಮಾಡಿ ಜಸ್ಟ್ ಏನು ಕುಡಿಬೇಕು ಮಾಡಬೇಕು ಅನ್ನೋದಷ್ಟೇ ಅಂತ ಒಂದು ಪರಿಸ್ಥಿತಿಗೆ ಬಂತು. ಸೊ ಕೊನೆಗೆ ಕೆಲಸಗಳು ಒಂದೊಂದೇ ಯಾವಾಗ ಕಳ್ಕೊಂತ ಹೋದೆ, ಫೈನಲಿ ನನಗೆ ಕೆಲಸಗಳು ಇಲ್ಲವೇ ಇಲ್ಲ, ದುಡಿಮೆ ಇಲ್ದಂಗೆ ಆಯಿತು ನನಗೆ. ಯಾವಾಗ ನನಗೆ ದುಡಿಮೆ ಇಲ್ದಂಗೆ ಆಯಿತು, ನೆಕ್ಸ್ಟು ಕೌಟುಂಬಿಕವಾಗಿ ಸಮಸ್ಯೆಗಳು ಮತ್ತೆ ಶುರುವಾಯಿತು. ಆರ್ಥಿಕ ಸಮಸ್ಯೆ, ನನಗೆ ದುಡ್ಡು ಸಿಗ್ತಾ ಇರಲಿಲ್ಲ, ಸರಿ ನನಗೆ ದುಡ್ಡು ಸಿಗ್ತಿರಲಿಲ್ಲ, ನನ್ನ ಮನೆಯಲ್ಲಿ ಈ ಒಂದು ಆರ್ಥಿಕವಾಗಿ ಸಮಸ್ಯೆಗಳು ನನಗೆ ಶುರುವಾಯಿತು. ನಾನು ಎಲ್ಲವನ್ನ ಕೆಲಸ ಕಾರ್ಯಗಳನ್ನೆಲ್ಲ ಕಳ್ಕೊಂಡು ಮನೇಲಿ ಇರೋ ಪರಿಸ್ಥಿತಿ ಬಂದ್ಬಿಡ್ತು. ಆ ಮನೇಲಿ ಇದ್ದರೂ ಕೂಡ ಕುಡಿತವನ್ನು ಬಿಡಬೇಕು ಅನ್ನೋದು ನನಗೆ ಎಲ್ಲೂ ಬರಲಿಲ್ಲ. ಸೊ ಕುಡಿತಕ್ಕೆ ದುಡ್ಡು ಹಂಚಬೇಕು, ಏನು ಮಾಡೋದು, ಮನೆಯಲ್ಲಿ ತಾಯಿ ಹತ್ರ ಹೆಂಡತಿ ಹತ್ರ ಫಸ್ಟು ಕೇಳಲಿಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇದ್ರು, ನಂತರ ಎಷ್ಟು ಏನೆಲ್ಲ ನನಗೆ ದುಡ್ಡು ಬೇಕಷ್ಟೇ. ಹಾಗಾಗಿ ಸುಮ್ಮನೆ ನಮ್ಮ ತಾಯಿ ಹತ್ರ ನಾನು ಆ ಬಿಸ್ನೆಸ್ಗಳು ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ, ನಾನು ಆ ಕೆಲಸಕ್ಕೆ ಸೇರಲ್ಲ, ನಂದೇ ಅದು ಹೋಮ್ ಬಿಸ್ನೆಸ್ ಮಾಡ್ಬೇಕಂತ ಅಂದಾಗ ಏನು ಈ ಅಫೀಷಿಯಲ್ ಚೆಕ್ಗಳನ್ನು ಕೊಟ್ಟರೆ ಆಟೋಮೆಟಿಕಲಿ ಸಾಲ ಕೊಡ್ತಾ ಇದ್ರು, 20,000 25,000 50,000 ಲಕ್ಷ ಹಿಂಗೆಲ್ಲ ಇಸ್ಕೊಂಡು ತುಂಬ ಸಾಲಗಳಾಗ್ಬಿಡ್ತು. ನನಗೇನು ಒಂದು 20,000 25,000 ಸಿಕ್ಬಿಟ್ರೆ ಸೀದಾ ಮಂಡ್ಯ ಮೈಸೂರು ಈ ಕಡೆಗೆಲ್ಲ ಹೋಗ್ಬಿಡ್ತಿದ್ದೆ. ಎಲ್ಲ ಫ್ರೆಂಡ್ ಹಾಸನ್ ದೇವು ಬಂದ ಅಂತ ಎಲ್ಲ ಸುತ್ಕೊಂಡ್ಬಿಡ್ತಾ ಇದ್ರು. ತು ಅಲ್ಲಿ ಕೂಡ ತಿರ್ಕೆ ಶೋಕಿನೇ ನಂದು, ಎಲ್ಲ ನಾನೇ ಟೇಬಲ್ ಬಿಲ್ ಕೊಡಬೇಕು, ಹೀಗೆ ಎಲ್ಲ ಖರ್ಚು ಮಾಡೋದು, ಕೊನೆಗೆ 200-300 ಇಟ್ಕೊಳ್ಳೋದು. ನಂತರ ಸೀದಾ ಮನೆಗೆ ಬಂದು ಒಂದು ವಾರಗಟ್ಟಲೆ ಮತ್ತೆ ಕುಡಿತಾ ಇರಲಿಲ್ಲ, ಸುಮ್ಮನೆ ಇರ್ತಿದ್ದೆ. ಮತ್ತೆ ಯಾವ್ದಾದ್ರು ಅಷ್ಟು ಒಂದು ಪೇಮೆಂಟ್ ಬರೋದು ಕಾಯ್ತಿದ್ದೆ, ಮತ್ತೆ ಬಂತು ಮತ್ತೆ ಹೋಗು ಇದೇ ಬಾ. ನನಗೆಲ್ಲ ಒಂದು ಕಡೆ ಜೀವನದ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅನ್ನೋದು, ಒಬ್ಬ ಒಂದು ಕುಟುಂಬದಲ್ಲಿ ಜಸ್ಟು ನನಗೆ ತಾಯಿ ಇದ್ದಾರೆ, ಹೆಂಡತಿ ಇದ್ದಾಳೆ, 2 ಮಕ್ಕಳಿದ್ದಾರೆ, ನನ್ನ ಜವಾಬ್ದಾರಿಗಳು ಏನನ್ನೋದೇ ಗೊತ್ತಿಲ್ಲ ನನಗೆ. ಕುಡ್ತಾ ಅಷ್ಟೇ, ಏನು ಸಮಸ್ಯೆ ಇದ್ದರೂ ಕುಡಿತೀನಿ, ಖುಷಿ ಇದ್ದರೂ ಕುಡಿತೀನಿ. ಅಂದರೆ ಇನ್ನೊಂದು, ನಾನು ಮನೆಯಲ್ಲೇ ಕುಡಿತಾ ಇದ್ದೆ, ಹೊರಗಡೆ ಹೋಗೋದೆಲ್ಲ ಕಡಿಮೆ ಮಾಡಿ, ಯಾಕಂದರೆ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರಲಿಲ್ಲ. ನಾನು ಆ ಮನೆ ಕುಡಿ ಏನು ಯಾವುದು ಕಷ್ಟ ಅಂತ ಇಲ್ಲ, ಸುಖ ಅಂತ ಇಲ್ಲ, ಸುಮ್ಮನೆ ಕುಡಿ ಅಷ್ಟೇ. ಇದು ನನ್ನ ಕುಟುಂಬದ ಮೇಲಂತೂ ಎಷ್ಟು ಡ್ಯಾಮೇಜಸ್ ಆಯ್ತು ಅಂತ ಅಂದರೆ, ಸಾಲ ವಸೂಲುಗಳು ಮಾಡಿ ಕೊನೆಗೆ ಎಷ್ಟು ಫೈನಾನ್ಷಿಯಲಿ ಏನು ಮನೆಗಳಲ್ಲಿ ಇದ್ದಿದ್ದು ಒಡವೆಗಳಂಥದ್ದು, ನನ್ನ ಹೆಂಡತಿಗಳದು, ನನ್ನ ಮಕ್ಕಳುಗಳದು, ನನ್ನ ತಾಯಿದು ಎಲ್ಲ ಒಡವೆಗಳನ್ನೆಲ್ಲ ಹಾಳು ಮಾಡಿದೆ. ಫಸ್ಟು ಇಸ್ಕೊಂಡು ಪ್ಲಡ್ಜ್ ಮಾಡ್ತಾ ಇದ್ದೆ, ನಂತರ ಎಷ್ಟು ಪ್ಲಡ್ಜ್ ಮಾಡಿದ್ದೀನ ಬಿಡಿಸ್ಕೊಂಡು ಸೇಲ್ ಮಾಡಿಬಿಟ್ಟಿದ್ದೀನಿ ಎಲ್ಲ. ಈ ಕೊನೆಗೆ ಮನೆಯಲ್ಲಿ ಕೊಡಲಿಕ್ಕೆ ಇದು ಮಾಡ್ತಾರೆ, ಸಮಸ್ಯೆ ಮಾಡ್ತಾರೆ ಅಂತ ಟೈಮಲ್ಲಿ ಒಡವೆಗಳನ್ನೆಲ್ಲ ಕದ್ದುಬಿಟ್ಟಿದ್ದೀನಿ ನಾನೇ, ಗೊತ್ತಿಲ್ದಂಗೆ. ನನ್ನ ಮನೆ ಯಜಮಾನನೂ ನಾನೇ, ಗಳನೂ ನಾನೇ. ನೋಡಿ ಅಂದರೆ ಈ ಒಂದು ಕುಡಿತ ಯಾವ ಮಟ್ಟಕ್ಕೆ ತಗೊಂಡೋಗಿತ್ತಂದ್ರೆ ಸ್ನೇಹಿತರೆ, ಒಳ್ಳೇದ್ಯಾವುದು ಅಂತಲೂ ಗೊತ್ತು, ಕೆಟ್ಟದ್ಯಾವುದು ಅಂತಲೂ ಗೊತ್ತು, ಏನು ಮಾಡಬೇಕು ಮಾಡಬಾರ್ದು ಅಂತಲೂ ಗೊತ್ತು. ಆದರೂ ಕೂಡ ಇಲ್ಲಿ ಹೇಳ್ತಾರಲ್ಲ, ಕಪಟಿ ಶಕ್ತಿಶಾಲಿ ಗೊಂದಲಮಯ್ಯಾದ ಒಂದು ಇದು ಏನೆಲ್ಲ ಮಾಡ್ತದೆ ಅಂತಂದ್ಬಿಟ್ಟು, ಹಾಗೆ ಏನೆಲ್ಲ ಮಾಡಿಸುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ,

ಯಾರು ಏನು ಹೇಳಿದ್ರು ಕೇಳ್ತಿರಲಿಲ್ಲ, ಕುರ್ತಾ ಮಾಡ್ಬೇಕಷ್ಟೇ. ಒಂದಿನ ಮನೇಲಿ ಯಾರು ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ಇನ್ನ ಯಾವ್ದಾರು ಇಡ್ಬೇಕಂತಂದ್ರೆ ಎಲ್ಲ ಒಡವೆನೂ ಎಲ್ಲ ಇಲ್ಲ, ಎಲ್ಲ ಖಾಲಿ ಮಾಡಿ ಧ್ವಂಸ ಮಾಡಿಬಿಟ್ಟಿದ್ದೀನಿ. ಮನೆ ವಾತಾವರಣ ಚಿಂತಾಜನಕ ಸ್ಥಿತಿ ಆಗಿದೆ. ಫುಲ್ಲು ಟೈಟಾಗಿ ರಾತ್ರಿ ಮಲಗಿಬಿಟ್ಟಿದ್ದೀನಿ. ಯಾವುದೋ ನಮ್ಮ ರಿಲೇಟಿವ್ ಊರಿಗೆಲ್ಲ ಹೋಗಿದ್ರು ಮನೆಯವರು. ಬೆಳಿಗ್ಗೆ ಅಷ್ಟೊತ್ತಿಗೆ ಹೆಚ್ಚರಾಯಿತು. ಆ ಹೆಚ್ಚರಾಗಿ ಆ ಯಂಗ್ ಓವರಲ್ಲಿ ವಾಶ್ರೂಮ್ಗೆ ಅಂತ ಹೋಗ್ತೀನಿ. ದುಡ್ಡಿಲ್ಲ, ಆ ವಾಶ್ರೂಮ್ಗೆ ಹೋಗುವಾಗ್ಲೂ ಫಸ್ಟು ಸ್ವಲ್ಪ ಕುಡಿಬೇಕಾಗಿತ್ತು ನಾನು ಅನ್ನೋ ಒಂದು ಥಾಟು ನನಗೆ. ಆ ವಾಶ್ರೂಮ್ಗೆ ಹೋಗುವಾಗ ದೇವ್ರ ಮನೆಯಿಂದ ಪಾಸಾಗಿ ಹೋಗಬೇಕು. ದೇವ್ರ ಮನೆ ಓಪನ್ ಇತ್ತು, ನೋಡ್ತೀನಿ. ನಾವು ಭಾನುವಾರ ಒಂದು ಕಾಮಾಕ್ಷಿ ದೀಪ ಅಂತ ಬರುತ್ತೆ, ಅದನ್ನೇ ಹಚ್ಚುತ್ತಾ ಇದ್ದಿದ್ದು. ನನ್ನ ಕಣ್ಣಿಗೆ ಅದು ಬಿದ್ದುಬಿಡುತ್ತೆ. ಬಿದ್ದ ತಕ್ಷಣ ಮುಗೀತು ಅಂದರೆ ಸ್ಟಿಕ್ ಆನ್, ಅದು ಏನಾಗುತ್ತೋ ಬಿಡುತ್ತೋ. ಓ, ದುಡ್ಡು ಸಿಕ್ತು, ಇವತ್ತು ಪೂರ್ತಿ ಎಂಜಾಯ್ ಅನ್ನೋದು ನನಗೆ ಅವತ್ತಿನ ದಿನನ ನಾನು ಅರ್ಧ ಅನುಭವಿಸೇ ಆಯಿತು. ಬರೋ ಅದು ಬಂದ ತಕ್ಷಣ ಪಟ್ಟಂತ ಮುಖಕ್ಕೆ ನೀರು ಹಾಕ್ಕೊಂಡೆ, ಹೋಗಿದ್ದೇನೆ, ಅದು ತೊಗೊಂಡಿದ್ದೇನೆ, ಸೇಟ್ ಅಂಗಡಿಗೆ ಹೋದೆ. ಏನೇನು ಕತೆ ಹೇಳಿ ಅರ್ಜೆಂಟ್ ಆದರೆ ನಮ್ಮ ಕಡೆ ಯಾರು ಹಾಸ್ಪಿಟ್ಲಿಗೆ ಸೇರಿಕೊಂಡಿದ್ದಾರೆ, ಏನಾರು ಒಂದು ಸುಳ್ಳುಗಳು ಈ ಥರ ಎಲ್ಲ ಮಾಡಿಬಿಟ್ಟು ಅದನ್ನು ಇಟ್ಟು ಅದನ್ನೆಲ್ಲ ಕುಡಿದು ಹಿಂಗೆ ಎಲ್ಲ ಜೀವನ ಅಸ್ತವ್ಯಸ್ತ ಅಂತಂದರೆ. ಇನ್ನು ನಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಕೆಲವೆಲ್ಲ ಒಂದು ಆಸೆಗಳನ್ನು ಫುಲ್ಫಿಲ್ ಮಾಡಬೇಕು. ಒಬ್ಬ ಗಂಡನಾಗಿ ನನ್ನ ಹೆಂಡತಿಗೆ ಸರಿಗೆ ನೋಡ್ಕೊಳ್ಳೋಕ್ಕಾಗ್ತಿರಲಿಲ್ಲ, ನನ್ನ ತಾಯಿಗೆ ತುಂಬ ಹಿಂಸೆ ಕೊಟ್ಬಿಟ್ಟೆ, ನನ್ನ ಮಕ್ಕಳಿಗೆ ಕುಡಿದಾಗ ಅಷ್ಟೇ ಏನೋ ಒಂದು ಪ್ರೀತಿ, ಅದು ಬಿಟ್ಟರೆ ಅವರಿಗೆ ಸರಿಯಾಗಿ ಪ್ರೀತಿ ಮಾಡ್ತಿರ್ಲಿಲ್ಲ, ಸುಮ್ಮನೆ ಗದರಿಸೋದು ಈ ಥರ ಎಲ್ಲ ಮಾಡ್ತಾ ಇದ್ದೆ. ಅವರ ಫೀಸ್ ಕಟ್ಟಲಾಗ್ತಿರ್ಲಿಲ್ಲ ನನ್ನ ಕೈಲಿ, ಎಷ್ಟೋ ಸಲ ಫೀಸ್ ಕಟ್ತಲೇ ನೋಟಿಸ್ ಬೋರ್ಡಲ್ಲಿ ಹೆಸರಾಕ್ಬಿಟ್ಟು ಹೇಳ್ತಾ ಇದ್ರು. ಅಂಥ ಟೈಮಲ್ಲೆಲ್ಲ ಸುಮ್ಮನೆ ಕೂಗಾಡ್ತಿದ್ದೆ ಅಷ್ಟೇ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಏ, ನಿಮ್ಮ ಸ್ಕೂಲಿಗೆ ಬರ್ತೀನಿ ನಡಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಮತ್ತು ಬೆಳಗ್ಗೆ ಎಣ್ಣೆ ಹೇಳಿದಾಗ ನನ್ನ ತಾಯಿಗೂ ನಮ್ಮ ಮಿಸ್ಸಸ್ಗೂ ಹೇಳ್ತಾ ಇದ್ದೆ, ಒಂಚೂರು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರಪ್ಪ ನೀವೇ ಹೋಗ್ಬಿಟ್ಬಿಡ್ರಿ ಅಂತ. ಯಾಕಂದ್ರೆ ನನಗೆ ಹೋಗೋಕ್ಕೆ ಧೈರ್ಯ ಬೇಕಲ್ಲ. ಈ ಥರ ಎಲ್ಲ ಒಂದು ಅನುಭವಿಸ್ದಂತಹ ವ್ಯಕ್ತಿ. ಇನ್ನು ಸಾಮಾಜಿಕವಾಗಿ ಬಂದರೆ ಎಷ್ಟೋ ಜನ ನಮ್ಮನ್ನು ಎಷ್ಟೋ ಜನ ಅನ್ನೋದಕ್ಕಿಂತ ನನ್ನ ಸ್ವಂತ ರಿಲೇಟಿವ್ಗಳು ಕೂಡ ಡಸ್ಟ್ಬಿನ್ ಥರ ಕಾಣ್ತಾ ಇದ್ರು. ಯಾವ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರಲಿ ಹೇಳದೇ ಬಿಟ್ಬಿಟ್ರು ನಮಗೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗೇ ಇಲ್ಲ ನಾವು. ಹೋಗಿ ಅಂದರೆ ಕಾರ್ಯಕ್ರಮ ಮುಗಿದ ಮೇಲೆ ಗೊತ್ತಾಗ್ತಾ ಇತ್ತು ನಮಗೆ. ನಮ್ಮ ಮಿಸಸ್ ಕಡೆ ಫಂಕ್ಷನ್ಗಳು ಆಗಲಿ, ನಮ್ಮ ತಂದೆ ಕಡೆ ಫಂಕ್ಷನ್ ಆಗಲಿ, ನಮ್ಮ ತಾಯಿ ಕಡೆ ಫಂಕ್ಷನ್ಗಳಾಗಲಿ, ಕೆಲವಕ್ಕೆಲ್ಲ ನಮ್ಮನ್ನು ಏನು ಇನ್ವೈಟ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಏನು ಇಲ್ಲಿ ಬಂದು ಇರೋ ವಾತಾವರಣ ಹಾಳು ಮಾಡ್ತಾರೆ ಅನ್ನೋದು. ಅಂದರೆ ಪಾಪ ನನ್ನ ಫ್ಯಾಮಿಲಿ ಏನು ತಪ್ಪು ಮಾಡಿರ್ತಿರಲಿಲ್ಲ, ನನ್ನ ಒಬ್ಬನ ಕುಡ್ತಾ ಇಡೀ ಫ್ಯಾಮಿಲಿಗೆ ಎಷ್ಟು ಡ್ಯಾಮೇಜ್. ಇಲ್ಲಿ ಹೇಳ್ತಾರಲ್ಲ, ಒಬ್ಬ ಕುಡಿದ್ರೆ 18 ಜನಕ್ಕೆ ಕಾಯಿಲೆ ಅಂತ, ಅದು ಅರ್ಥ ಆಗುತ್ತೆ ನಿಜವಾಗ್ಲು ನನ್ನಿಂದ ಏನೆಲ್ಲ ಅಧ್ವಾನ ಆಗೋಗಿದೆ ಅಂತನ್ಬಿಟ್ಟು. ಸೊ ಇನ್ನು ದೈಹಿಕವಾಗಿಯೂ ಅಷ್ಟೇ, ಕುಡಿದು ನನಗೆ ಒಂದು ಬೈಕ್ ಓಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಬೈಕ್ ನೂಕಕ್ಕಾಗ್ತಿರ್ಲಿಲ್ಲ, ಮಲ್ಲಿಗೆಯೇ ಇರ್ತಿದ್ದೆ, ಏನು ಊಟ ತಿಂಡಿ ಸೇರ್ತಿರ್ಲಿಲ್ಲ. ತುಂಬ ಕುಡ್ದಾದ್ಮೇಲೆ ಎಲ್ಲ ಒಂದು ಕಡೆ ಎಷ್ಟು ಗಂಟೆಗೆ ಹೇಳ್ತಿದ್ದೆ, ಎಷ್ಟು ಗಂಟೆ ಮಲಗ್ತಿದ್ದೆ ಒಂದು ಗೊತ್ತಾಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲೆಲ್ಲ ನಿಜವಾಗ್ಲೂ ನಾನು ಕುಡ್ತಾ ಬಿಡಬೇಕಪ್ಪ ಸಾಕು, ಏನು ಈ ಕಜಡ ಡ್ರಿಂಕ್ಸು ನನ್ನ ಹಾಳು ಮಾಡಕ್ಕೆ ಕೊಡ್ತು ಅಂತೆಲ್ಲ ಹನ್ಸೋದು, ಆದರೆ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿಜವಾಗ್ಲೂ. ಅದೆಲ್ಲ ನೆನೆಸ್ಕೊಂಡಾಗ ನನಗೆ ಅಪ್ಪ ಮೈ ಜುಮ್ಮ ಅನ್ನತ್ತೆ, ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಬಿಟ್ಟಿದ್ದೆ. ನನಗೆ ದೈಹಿಕವಾಗಿ ಏನು ನನ್ನ ದೇಹ ಎಲ್ಲ ಕ್ಷೀಣಿಸ್ತಾ ಹೋಯ್ತು. ಯಾರೋ ಬಂದಾರ ಅಷ್ಟೇ, ಶುಗರ್ ಆಗಿದೆಯಾ ನಿನಗೆ ಅಂತಂದರು. ಹಿಂಗೆ ಸ್ಕೆಲಿಟನ್ ಥರ ಆಗ್ತಾ ನಿಂತ್ಕೊಂಬಿಟ್ಟೆ. ಕೊನೆಗೆ ಈ ಮಾನಸಿಕವಾಗಿ ಕೂಡ ನನಗೆ ತುಂಬ ಬ್ಲಾಂಕ್ ಆಗ್ಬಿಡ್ತು ಮೈಂಡು, ಯಾಕಂದರೆ ಕೆಲಸ ಕಾರ್ಯ ಇಲ್ಲ, ಜೋಬಲ್ಲಿ ದುಡ್ಡಿಲ್ಲ, ಊಟ ತಿಂಡಿ ಸೇರ್ತಿಲ್ಲ ಮನೇಲಿ. ಸಂದರ್ಭಗಳು ಹೆಂಗೆ ಬಂತಂದರೆ ನನಗೆ ಕುಡಿಯೋಕ್ಕೂ ಆಗ್ತಾ ಇಲ್ಲ, ಕುಡಿದಲ್ಲಿ ಇರೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ, ಸುಮ್ಮನೆ ನೆಗೆಟಿವಿಟಿ. ಮನೇಲಿ ಏನಕ್ಕೆ ದುಡ್ಡು ಕೊಟ್ಟರು ಕೂಡ ಮನೆ ಗಂಡ ಮಗ ನಾನೊಬ್ಬನೇ, ನನ್ನ ಕೈಲಿ ಕೊಡೋರು ಅದನ್ನು ಜಸ್ಟ್ ನಾನು ಮಿಸ್ಯೂಸ್ ಮಾಡ್ಕೊಂಡು ಹೋಗಿ ಕುಡಿದ್ಬಿಟ್ಟು ಏನು ಮಾಡ್ಕೊತಾರೆ, ಏನಾಗ್ಬೋದು ಫೈನಲಿ ಅನ್ನೋ ಒಂದು ಮಟ್ಟಿಗೆ ಬಂದುಬಿಟ್ಟು. ಜಸ್ಟ್ ಯಾರು ಒಂದು ಕರೆಂಟ್ ಬಿಲ್ ಕೊಟ್ಟರೆ ಕರೆಂಟ್ ಬಿಲ್ ಕಟ್ತಿರ್ಲಿಲ್ಲ, 8 ತಿಂಗಳು 10 ತಿಂಗಳು ಮನೆ ಬಾಡಿಗೆ ಕಟ್ತಿರ್ಲಿಲ್ಲ, ದಿನಸಿ ಅಂಗಡಿ 2-3 ತಿಂಗಳು ದಿನಸಿ ಅಂಗಡಿ ಬಿಲ್ ಕೊಡ್ತಿರ್ಲಿಲ್ಲ. ಇನ್ನು ಎಲ್ಲ ಬಡ್ಡಿ ಸಾಲಗಳು ಮಾಡಿಕೊಂಡು ಒಂದು 8-10 ಲಕ್ಷ ಸಾಲಗಳನ್ನು ಮಾಡಿ ನಮ್ಮ ತಾಯಿ ಬರೋ ಸಂಬಳ ಎಲ್ಲ ಬರೀ ಬಡ್ಡಿಗೆ ಹೋಗ್ತಾ ಇತ್ತು. ಎಲ್ಲ ಬೆಳಗ್ಗೆ 6 ಗಂಟೆಗೆ 7 ಗಂಟೆಗೆ ಬಂದು ಕದ ತಟ್ಟೋರು ಬಡ್ಡಿಯವರೆಲ್ಲ. ಆ ಒಂದು ಪರಿಸ್ಥಿತಿ ಆಯಿತು. ಎಷ್ಟೋ ಕೆಲವು 3 ಚೆಕ್ ಕೇಸ್ಗಳಾಯಿತು. ಚೆಕ್ ಕೇಸಲ್ಲಿ ಪಾಪ ನಮ್ಮ ತಾಯಿಯವ್ರಿಗೆ ಅದೆಲ್ಲ ಅಂದರೆ ಡಿಪಾರ್ಟ್ಮೆಂಟಿಂದ ಅಷ್ಟೇ ತುಂಬ ಚೀಮಾರಿ ಹಾಕಂಗಾಯಿತು. ಮಾನಸಿಕವಾಗಿ ಅವರು ಕೂಡ ತುಂಬ ನೊಂದುಬಿಟ್ರು, ಯಾಕೆಂದರೆ ಒಬ್ಬನೇ ಮಗ, ಏನೆಲ್ಲ ಕನಸು ಕಟ್ಕೊಂಡಿದ್ರು, ಹಿಂಗಿರಬೇಕು ಅವನ ಹಂಗಿರಬೇಕು ಅದು ಹಿಂಗಿರಬೇಕಾಯ್ತು ಅಂತ ಎಲ್ಲ. ಬಟ್ ಯಾವಾಗ ಅಷ್ಟು ನೋಡಿ ಮಾನಸಿಕ ಒಂದು ಕಾಯಿಲೆಗೆ ಕೂಡ ಇವತ್ತು ಮದ್ದಿಲ್ಲ ಅಂತಂತಾರೆ. ಹಂಗೆ ನನ್ನ ತಾಯಿ

0: ಪರಿಸ್ಥಿತಿ ಕೂಡ ಆ ರೀತಿ ಆಗಿ ಅವರು ಜೀವಂತ ಶವಾಗಿ ಬದುಕೊಂಡಿದ್ದಾರೆ. ನನ್ನ ಕುಡಿತದ ಕೊನೆ ದಿನಗಳಲ್ಲಿ ಅವರು ಆಲ್ಮೋಸ್ಟ್ ಸತ್ತೋಗ್ಬೇಕಾಗಿತ್ತು, ಆ ಒಂದು ಪರಿಸ್ಥಿತಿಗೆ ಹೋಗಿದ್ರು. ಇನ್ನ ಆಧ್ಯಾತ್ಮಿಕವಾಗಿ ಕೂಡ ನಾನು ತುಂಬಾ ದಿವಾಳಿತನ ಹೊಂದ್ಬಿಟ್ಟೆ.
1: ಕೇಳಿದ್ರೆ ಇದುವರೆಗೂ ಮುಕ್ತ ವಯಸ್ಸಿನ ಬದುಕು ಹಸಿನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟವು ಕುಡಿತವನ್ನು ಬಿಡಿಸಲು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಹಾಗೂ ಇದರ ಸದಸ್ಯತ್ವ ಪಡೆಯಲು ಬೇಕಾದ ಅರ್ಹತೆಗಳ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ದೇವರಾಜುರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
7: ನಾನು ತಡೆಯುತ್ತೇನೆ.
6: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿ ಸೊಳ್ಳೆಗಳು.
7: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
6: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
8: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
7: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
8: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ಬೆಳಕು ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ

0: ಮುಂದಿನ ಎರಡು ದಿನಗಳ ಕಾಲ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2025-26 ಹಣಕಾಸು ವರ್ಷದಲ್ಲಿ ಹೊಸ ದಾಖಲೆ ಬರೆದಿದೆ. ಪ್ರಯಾಣಿಕರ ಸಂಚಾರ ಮತ್ತು ಸರಕು ಸಾಗಣೆಯಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಈವರೆಗೆ 40 ಕೋಟಿ ಪ್ರಯಾಣಿಕರು ಪ್ರಯಾಣಿಸಿದ್ದು 5,32,000 ಮೆಟ್ರಿಕ್ ಟನ್ ಸರಕುಗಳನ್ನು ಸಾಗಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ BIAL 134ನೇ ಮಂಡಳಿ ಸಭೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ KIAL ಕೈಗೊಂಡ ಪ್ರಮುಖ ಸಾಧನೆಗಳು, ಕಾರ್ಯಕ್ಷಮತೆಯ ಮುಖ್ಯಾಂಶಗಳು ಮತ್ತು ಅಭಿವೃದ್ಧಿ ಉಪಕ್ರಮಗಳ ಪರಿಶೀಲನೆ ವೇಳೆ ಮಂಡಳಿ ಈ ವಿಷಯ ತಿಳಿಸಿದೆ. ಒಂದೇ ದಿನದಲ್ಲಿ 139,111 ಪ್ರಯಾಣಿಕರನ್ನು ನಿರ್ವಹಿಸಲಾಗಿದೆ. ವರ್ಷದಲ್ಲಿ 280,800 ವಿಮಾನಗಳ ಸಂಚಾರವು ದಾಖಲಾಗಿದೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಇಂದು ಪ್ರವಾಸೋದ್ಯಮ ಸಚಿವ HK ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕಳೆದ ಒಂದು ವರ್ಷದಲ್ಲಿ ಲಕ್ಕುಂಡಿಯಲ್ಲಿ 3,000 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಲಾಗಿದೆ. ಈ ಮೂಲಕ ಲಕ್ಕುಂಡಿ ಗತವೈಭವವನ್ನು ಮರಳಿಸುವ ಸರ್ಕಾರದ ಕ್ರಮವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲಾಗಿದೆ. 16 ಲಕ್ಕುಂಡಿಯ ದೇವಾಲಯಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 100 ಬಾವಿಗಳು ಮತ್ತು 100 ಪುರಾತನ ದೇವಾಲಯಗಳನ್ನು ಅನಾವರಣಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ನವದೆಹಲಿಯ ರಾಷ್ಟ್ರೀಯ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿರುವ 50 ವರ್ಷಗಳ ಹಿಂದೆ ಲಕ್ಕುಂಡಿಯಿಂದ ತೆಗೆದುಕೊಂಡು ಹೋಗಿರುವ ಪ್ರಾಚ್ಯಾವಶೇಷಗಳನ್ನು ಮರಳಿ ಲಕ್ಕುಂಡಿಗೆ ತರಲು ಕ್ರಮ ವಹಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ನೀಲಣ್ಣನವರ್ ವಿರುದ್ಧದ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆಯನ್ನು ಬೆಳಗಾವಿ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಶಿವಬಸವ ನಗರದಲ್ಲಿರುವ ಅವರಿಗೆ ಸೇರಿದ 2 ಕಚೇರಿಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಹಣಕಾಸು ವಹಿವಾಟು ಮತ್ತು ಸಾರ್ವಜನಿಕ ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಹೂಡಿಕೆ ಮಾಡಿದ 1,000,000,000 ರೂಪಾಯಿಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪ ಶಿವಾನಂದ ನೀಲಣ್ಣನವರ್ ಮೇಲಿದೆ. ಬೆಳಗಾವಿ ಆಯುಕ್ತ ಮೊಹಮ್ಮದ್ ರೋಷನ್ ಠೇವಣಿದಾರರ ಹಿತಾಸಕ್ತಿ ರಕ್ಷಣಾ ಕಾಯ್ದೆಯಡಿ ತನಿಖೆಗೆ ಆದೇಶಿಸಿದ್ದಾರೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಇದೇ 19 ತುಮಕೂರಿನಲ್ಲಿ ನಡೆಯುವ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಯ ಸಮರ್ಪಣೆ ಸಮಾವೇಶಕ್ಕೆ ಆಹ್ವಾನ ನೀಡಿದ್ದಾರೆ. ಮುಖ್ಯಮಂತ್ರಿ ಕಚೇರಿ ಕಾವೇರಿ ನಿವಾಸಕ್ಕೆ ಆಗಮಿಸಿದ ಅವರು 3 ವರ್ಷದ ಸಾಧನಾ ಸೇವೆಯ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಇದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರ ಜಿಲ್ಲಾ ಕೇಂದ್ರದ ವಿವಿಧ ವಾರ್ಡ್ಗಳಿಗೆ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿದರು. ಸೋಮವಾರಪೇಟೆ, ಬಿಡಿ ಕಾಲೋನಿ, ಗಾಳಿಪುರ ಸೇರಿ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ನೀರಿನ ಪೂರೈಕೆ ಬಗ್ಗೆ ನಿವಾಸಿಗಳಿಂದಲೇ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಟ್ಯಾಂಕರ್ನಲ್ಲಿ ನೀರು ಪೂರೈಸಿ ಸಮಸ್ಯೆ ಕಂಡುಬಂದ ಕೂಡಲೇ ಪರಿಹರಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಧನ ಉಳಿತಾಯ ಕರೆಯನ್ನು ಬೆಂಬಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಇಂಧನ ಸಂರಕ್ಷಣೆಯ ಕುರಿತು ಪ್ರಧಾನಿ ಅವರ ಕರೆಯನ್ನು ದೇಶದ ಎಲ್ಲ ನಾಗರಿಕರು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ಪ್ರಸ್ತುತ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಇಂಧನ ಸಂರಕ್ಷಣೆಗಾಗಿ ಪ್ರಧಾನಿ ಅವರ ಕರೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ನಡೆಯುತ್ತಿರುವ ರೈಲ್ವೆ ಮೇಲ್ಸೇತುವೆ, ರೈಲು ನಿಲ್ದಾಣ ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ PNಅನಂತ ಹಾಗೂ ಬಳ್ಳಾರಿ ಲೋಕಸಭಾ ಸದಸ್ಯ ಈತುಕಾರ್

0: ಇಂದು ಪರಿಶೀಲನೆ ನಡೆಸಿದರು. ಅಮೃತ್ ಭಾರತ್ ಯೋಜನೆಯಡಿ ಬಳ್ಳಾರಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ 17 ಕೋಟಿ ರೂಪಾಯಿ 2023 ಮಂಜೂರಾಗಿದ್ದು, ಕಳೆದ 3 ವರ್ಷಗಳಿಂದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ. ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಸಭಾ ಸದಸ್ಯ ಈ ತುಕಾರಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ರೈಲ್ವೆ ಮತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ಸಂಸದ ಪಿಸಿ ಗದ್ದಿಗೌಡರ ಹಾಗೂ ಜಿಲ್ಲಾಧಿಕಾರಿ ಸಂಗಪ್ಪ ನೇತೃತ್ವದಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಮತ್ತು ರೈಲ್ವೆ ಯೋಜನೆಗಳಿಗೆ ಅಗತ್ಯವಿರುವ ಭೂಸ್ವಾಧೀನ ಬಾಕಿ ಪ್ರಕರಣಗಳು ಹಾಗೂ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಪಿಸಿ ಗದ್ದಿಗೌಡರ, ಯೋಜನೆ ಅನುಷ್ಠಾನದಲ್ಲಿ ಕೆಲ ತೊಂದರೆಗಳು ಸಹಜವಾದರೂ ಅವುಗಳನ್ನು ಪರಿಹರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜವಾಬ್ದಾರಿಯುತವಾಗಿ ಕೆಲಸ ನಡೆಯದಿರುವುದರಿಂದ ಯೋಜನೆಗಳಲ್ಲಿ ವಿಳಂಬ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ತೋರಿದರೆ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ದಾಖಲೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯಲ್ಲಿ ದಾವಣಗೆರೆ ತಾಲೂಕು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ತಹಶೀಲ್ದಾರ್ ಅಶ್ವಥ್ ತಿಳಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಸಂಗ್ರಹಣೆಯಲ್ಲಿ ತಾಲೂಕು ಈಗಾಗಲೇ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ. ತಾಲೂಕಿನ ಆಡಳಿತ ಯಂತ್ರವು ಮೊದಲ ಸ್ಥಾನ ತಲುಪಲು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ.
1: ಡಿಜಿಟಲೈಸೇಷನ್ಗೆ ಭೂ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನ ದಾವಣಗೆರೆ ತಾಲೂಕಲ್ಲಿ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಬೇಕಲ್ಲ ಅಂತ ಆ ಒಂದು ಕಾರ್ಯಕ್ರಮ ಕೈಗೆತ್ತಿಕೊಂಡು ಸಂಪೂರ್ಣ ಡಿಜಿಟಲೀಕರಣ ಮಾಡಿದ್ವಿ. ನಾವು ಸುಮಾರು 87 ಲಕ್ಷ ಪುಟಗಳನ್ನ ಡಿಜಿಟಲೈಸ್ ಮಾಡಿ ನಮ್ಮ ತಾಲೂಕು ದಾವಣಗೆರೆ ತಾಲೂಕು ಡಿಜಿಟಲೈಸ್ಡ್ ತಾಲೂಕಾಗಿ ಮಾರ್ಪಟ್ಟಿದೆ. ನಾವು ಯಾವುದೇ ಫಿಸಿಕಲ್ ಕಾಪಿಗಳನ್ನ ಜನಗಳಿಗೆ ಜೆರಾಕ್ಸ್ ಮಾಡಿ ಇಶ್ಯೂ ಮಾಡುವಂತದ್ದು ಇಲ್ಲ ಇವಾಗ. ಸೊ ನಮ್ದು ಸ್ಟೇಟ್ ಅಲ್ಲಿ 3rd ತಾಲೂಕು ಟು ಡಿಕ್ಲೇರ್ ಆಸ್ ಡಿಜಿಟಲೈಸ್ಡ್ ತಾಲೂಕು.
0: ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬೀದಿಗೆ ರಸ್ತೆ ಬಂದ್ ಮಾಡಿರುವುದನ್ನು ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ 103 ದಿನಗಳಿಗೆ ತಲುಪಿದೆ. ಅರಬಿಳಚಿ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಪರಿಶಿಷ್ಟರಿಗೆ ಸೇರಿದ ಮನೆಗಳಿದ್ದು, ಆ ಮನೆಗಳಿಗಿದ್ದು ರಸ್ತೆ ಸಂಪರ್ಕವನ್ನು ಈ ಹಿಂದೆ ಕಡಿತ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿದ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ 60 ಮನೆಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಂಡ್ಯ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು, ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ರಾಯಚೂರು, ಯಾದಗಿರಿ, ಕೊಪ್ಪಳ ಸೇರಿದಂತೆ ಹಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ದಾಖಲೆ ಬರೆದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, 40 ಕೋಟಿ ದಾಟಿದ ಪ್ರಯಾಣಿಕರ ಸಂಖ್ಯೆ. ಲಕ್ಕುಂಡಿಯನ್ನು ಜಾಗತಿಕ ಪಾರಂಪರಿಕ ತಾಣವನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣನವರ್ ಬಂಧನ. ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಕೂರು ತಾಲೂಕಿನ ಭೀಮಟ್ಗೆರೆ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಆಡಿಯ ಹಿರಿಯರಾದ ಶ್ರೀಮತಿ ನೀಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ

0: ಸಂಜೆ 6:50
1: ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಹಾಡಿಯ ಶ್ರೀಮತಿ ನೀಲಮ್ಮರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ನಮ್ಮ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
3: ಸ್ವಾಗತ.
2: ನಮ್ಮ ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
3: ನನ್ನ ಹೆಸರು ನೀಲಮ್ಮ ಅಂತ. ನಾನು ನಿಮ್ಮನಿಳಿ ಆಡಿ. ನಾವು ಇಲ್ಲಿ ನಡೆದಂಥದ್ದು, ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೆಲ್ಲ ನಾವು ಕಾಡಲ್ಲಿ ಇದ್ದಿದ್ದು. ಆಗ ನಮ್ಮ ತಂದೆ ತಾಯಿಗಳಿಗೆ ಅವಾಗ ಕೂಲಿ ಕೆಲಸ ಸಿಗ್ತಾ ಇರಲಿಲ್ಲ. ಆಗ ಬಿದಿರು ಕಡಿದು ಅದನ್ನು ಕುಕ್ಕೆ ಮರ ಎಣ್ಣದು, ಊರು ಯಾವ್ಯಾವ ಊರೈತೆ ರೈತರ ಮನೆಗಳಲ್ಲಿ ಮಾರ್ಕೊಂಡು ಜೀವನ ಮಾಡ್ತಿದ್ದು. ಮನೆ ಇಲ್ಲದೇ ಕಾಡೊಳಗಡೆ ಸಾಗುಣಿ ಮರನ ತೊರೆದು ಅದು ಸೊಪ್ಪು ಬರುತ್ತಲ್ಲ, ಸೊಪ್ಪನ್ನು ಮೇಲೆ ಒಸಿ ಆ ಕಡ್ಡಿನ ಸುತ್ತ ರೌಂಡಾಗಿ ಗೋಡೆ ಥರ ಮಾಡಿ ಅಲ್ಲಿ ಜೀವನ ಮಾಡ್ತಿದ್ದು. ಆವಾಗ ಏನಾಗೋಯ್ತು, ಕಾಡಲ್ಲಿ ಇರೋಕ್ಕಾಗಲ್ಲ, ಇವಾಗ ನೀವು ಊರೆಲ್ಲ ಇರಬೇಕು, ಕಾಡಲ್ಲಿದ್ದರೆ ಕಾಡನ್ನು ನಾಶ ಆಯ್ತು ಅಂತಂದ್ಬಿಟ್ಟು ಎಲ್ಲ ಹೇಳಿ ನಮ್ಮನ್ನ ಊರೊಳಗೆ ಕರ್ಕೊಬಂದರು. ಆಗ ಊರೊಳಗೆ ಕರ್ಕೊಬಂದು ಆವಾಗ ನಮಗೆ ಇಸ್ಕೂಲು ಸಿಸ್ವರನೇ ಇರಲಿಲ್ಲ. ಊರಲ್ಲಿ ಬಂದಮೇಲೆ ನಮಗೆ ಸಿಸ್ವರ ಆಯಿತು, ಆಮೇಲೆ ಅಂಗನೋಡಿ ಆಯಿತು. ಅಂಗನೋಡಿ ಮಕ್ಕಳಿಗೆಲ್ಲ ಅಂಗನೋಡಿಲಿ ಕಳಿಸೋ ವ್ಯವಸ್ಥೆ ಆಯಿತು. ಆಮೇಲೆ ಮಕ್ಕಳು ಆಶ್ರಮ ಶಾಲೆ ಅಂತ ಒಂದು ಸ್ಕೂಲ್ ಓಪನ್ ಆಯಿತು. ಆಶ್ರಮ ಶಾಲೆಗೆ ನಾವು ಅಂಗನೋಡಿ ಮಕ್ಕಳು ಇದು ವರ್ಷ ಆದ ತಕ್ಷಣ 1ನೇ ತರಗತಿಗೆ ಮಕ್ಕಳನ್ನ ಆಶ್ರಮ ಶಾಲೆಗೆ ಸ್ಕೂಲ್ ಸೇರಿಸ್ಬೇಕು ಅಮ್ಮ ಅಂತಂದ್ಬಿಟ್ಟು ಎಲ್ಲ ಆಡಿಗಳಲ್ಲಿ ನಮ್ಮ ಮಾಸ್ಟರ್ಗಳಾಗಲಿ ಅಂಗನೋಡಿ ಟೀಚರ್ಗಳಾಗಲಿ ಬಂದು ನಮ್ಮನ್ನೆಲ್ಲ ಭೇಟಿ ಕೊಟ್ಟರು. ಆವಾಗ ನಾವು ಮಕ್ಕಳನ್ನ ಅಂಗನೋಡಿ 5 ವರ್ಷ ತುಂಬಿದ ತಕ್ಷಣ 1ನೇ ಕ್ಲಾಸ್ಗೆ ಆಶ್ರಮ ಶಾಲೆಗೆ ಹಾಕೋದು. ಆಶ್ರಮ ಶಾಲೆಯಲ್ಲಿ ಓದ್ತಾ ಓದ್ತಾ 5ನೇ ತರಗತಿ ಅಂತ ಓದಿ, ಆಮೇಲೆ 5ನೇ ತರಗತಿ ಆದಮೇಲೆ ಮಕ್ಕಳೆಲ್ಲ ಸ್ವಾಮಿ ವಿವೇಕಾನಂದ ಸ್ಕೂಲ್ ಓಪನ್ ಆಯಿತು ಹೊಸಳ್ಳಿಲಿ. ಹೊಸಳ್ಳಿಲಿ ಓಪನ್ ಆದ ತಕ್ಷಣ ಮಕ್ಕಳನ್ನೆಲ್ಲ 5ನೇ ಕ್ಲಾಸ್ಗೆಲ್ಲ ಅಲ್ಲ ಹೊಸಳ್ಳಿ ಸೇರಿಸ್ಕೊಂಡ್ರು. ಆವಾಗ ನಾವು ಹೋಗಿ ಬರೋದು ಮಾಡೋದು ನಮ್ಮ ಮಕ್ಕಳಿಗಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಕೊಟ್ಟರು. ಇವಾಗ ನನ್ನ ಮಗನೇ ಹೇಳಬೇಕಂದ್ರೆ ನಾನು ಹೆಮ್ಮೆ ಪಡ್ತಾ ಇಲ್ಲ. ಎಲ್ಲ ಮಕ್ಕಳು ಓದವ್ರೆ, ಆದರೂ ನಮ್ಮ ಮಗ ಹೊಸಳ್ಳಿಲಿ ಓದಿದ್ದು, ಹೊಸಳ್ಳಿಲಿ ಓದಿ ಇವಾಗ ನನ್ನ ಮಗ ಫಾರೆಸ್ಟ್ರ್ ಕೆಲಸಕ್ಕೆ ಟ್ರೈನಿಂಗ್ ಹೋಗವನೆ, ಧಾರವಾಡಕ್ಕೆ ಟ್ರೈನಿಂಗ್ ಮಾಡ್ತಾನೆ. ಅದು ನಮ್ಮ ಹೊಸಳ್ಳಿ ಮಾಸ್ಟರ್ ಆಗಿರಲಿ ಅಲ್ಲಿ ಟೀಚರ್ಗಳಾಗಲಿ ನಮ್ಗೆ ಚೆನ್ನಾಗಿ ಓದ್ಕೊಟ್ರು. ಅಮ್ಮ ಚೆನ್ನಾಗಿ ಓದ್ತಾರೆ ಮಕ್ಕಳು, ಇಲ್ಲಿ ಓದೋ ಮಕ್ಕಳೇ ಚೆನ್ನಾಗಿ ಓದ್ತಾರೆ, ನೀವು ಸ್ಕೂಲ್ ಬಿಡಿಸ್ಬೇಡಿ. ರಾಜ್ಯಕ್ಕೆ ಮನೆಗೆ ಬಂದ ತಕ್ಷಣ ನಮಗೆ ಫೋನ್ ಬಂದವರೇ ಆಡಿಗೆ ಭೇಟಿ ಕೊಟ್ಟು, ಅಮ್ಮ ಮಕ್ಕಳನ್ನ ಜಾಸ್ತಿ ದಿವಸ ಬಿಡಬೇಡಿ ಅಮ್ಮ ಚೆನ್ನಾಗಿ ಓದ್ತಾರೆ ಅಂತಂದ್ಬಿಟ್ಟು. ಅವರು ಅಷ್ಟು ನಮ್ಮ ಮಕ್ಕಳ ಬಗ್ಗೆ ಅವರು ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೇಲಿ ಮಾತಾಡಬೇಕಾದ್ರೆ ನಾವು ಅದನ್ನು ಎಷ್ಟು ಹೆಮ್ಮೆ ಪಡಬೇಕು. ನಮ್ಮ ಮಕ್ಕಳಾಗಿ ನಾವೇ ಇಷ್ಟು ನಮ್ಮ ಮಕ್ಕಳ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಹೇಳ್ತಾ ಇಲ್ವಲ್ಲ. ಅವರು ಟೀಚರಾಗಿ ಬಂದು ನಮ್ಮ ಆಡಿಗೆ ಬಂದು ಭೇಟಿ ಕೊಟ್ಬಿಟ್ಟು ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳ ಬಗ್ಗೆ ಇಷ್ಟೊಂದು ಖುಷಿ ಪಡಿಸಿ ನಮ್ಮನ್ನ ಆಸೆ ಹುಡ್ಸ್ತಾರೆ. ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕಂದ್ಬಿಟ್ಟು ಅಲ್ಲಿ ಓದಿಸಿ ಮಕ್ಕಳನ್ನ ತಂದು ಆಮೇಲೆ ಅಲ್ಲಿ ಮುಗಿದ ತಕ್ಷಣ ಕೋಟೆಗೆ ಹಾಕೋದು. ಕೆಲವು ಮಕ್ಕಳು ಅದೇ ಹೊರಗಡೆ ದೂರ ದೂರ ಅವ್ರು ಎಲ್ಲೆಲ್ಲ ಅನುಕೂಲ ಬರುತ್ತೆ ಅಲ್ಲಿಗೆಲ್ಲ ಅವ್ರ ಮಕ್ಕಳನ್ನ ಸೇರಿಸ್ತರು. ನಮಗೆ ಅದೊಂದು

ಸ್ಕೂಲ್ ವಿದ್ಯಾಭ್ಯಾಸ ಮಕ್ಕಳು ತುಂಬ ಸಿಕ್ತು. ಆಮೇಲೆ ನಮಗೆ ಅನ್ನ ಅನ್ನದೇ ನಾವು ಕಂಡಿರಲಿಲ್ಲ. ಆ ರಾಗಿ ಅಂಬಲಿ ಕಾಡಲ್ಲಿ ಗೆಣಸು ಕರ್ಲೆ ಅದನ್ನು ತಿಂದು ನಾವು ಜೀವನ ಮಾಡ್ತೀವಿ. ಅವಾಗ ಈ ನಲ್ಲಿ ನೀರು ವಾಟರ್ ನೀರು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆವಾಗ ನಾವು ಒಂದು ಹಳ್ಳ ಸೈಡಲ್ಲಿ ಒಂದು ಬಾವಿ ಥರ ತೆಗೆದು ಆ ಬಾವಿಲಿ ನೀರು ತೆಗೆದು ನಾವು ಅದನ್ನು ಕುಡಿತಿದ್ದು. ಇವಾಗ ನಾವು ಊರಿಗೆ ಬಂದಮೇಲೆ ನಮಗೆ ಗ್ರಾಮ ಪಂಚಾಯತಿಯಿಂದ ನಮಗೆ ಮನೆಗೆ ನಲ್ಲಿ ಹಾಕ್ಕೊಟ್ರು. ಆಮೇಲೆ ಟ್ಯಾಂಕ್ಗಳು ಮಾಡಿಸ್ಕೊಟ್ರು, ಬೀದಿನಲ್ಲಿ ಟ್ಯಾಂಕ್ಗಳು ಹಾಕ್ಕೊಟ್ರು. ಅದು ಇವಾಗ ನಲ್ಲಿ ನೀರಲ್ಲಿ ನಾವು ಕುಡಿತಿದ್ದೀವಿ. ಆಮೇಲೆ ಅದಾದಮೇಲೆ ಪಂಚಾಯತಿ ಕಡೆಯಿಂದ ನಮಗೆ ಈ ಬಾತ್ರೂಮ್ಗಳು, ಆಮೇಲೆ ಈ ನೀರಿನ ವ್ಯವಸ್ಥೆ, ಈ ಮನೆಗಳದು ಸ್ವಲ್ಪ ಸ್ವಲ್ಪ. ಅಲ್ಲಿ ಬರೋ ಮನೇನ ಎಲ್ಲರೂ ಹಂಚೋಕ್ಕಾಗಲ್ಲ. ನಾವು ಪಂಚಾಯತಿಯಿಂದ ಒಂದು ಮೆಂಬರ್ಗೆ ಎರಡು ಮನೆ ಕೊಡ್ಬೋದು, ಮೂರು ಮನೆ ಕೊಡ್ಬೋದು. ಎಲ್ಲರೂ ಇಡೀ 50 ಜನಕ್ಕೆ 60 ಜನಕ್ಕೆ ಕೊಡಿ ಅಂತಂದ್ರೆ ಆಗಲ್ಲ. ಅವ್ರು ಬರೋಂಥ ಮನೇನ ಅವರು ಕೊಡಲೇಬೇಕು. ಅಷ್ಟು ಮನೆ ಕೊಟ್ಟರು ಎಷ್ಟು ಜನಕ್ಕೆ ಸಾಕಾಗುತ್ತೆ? ಆಗಲ್ಲ. ನಮ್ಮ ಗೌರ್ಮೆಂಟ್ ಕಡೆಯಿಂದನೂ ನಮ್ಮ ಯಾವುದೊಂದು ಸಂಸ್ಥೆಯಿಂದ ನಮಗೆ ಮನೆಗಳು ಕೊಟ್ಟರೆ ನಮಗಿನ್ನೂ ತುಂಬ ಅನುಕೂಲ ಐತೆ. ಪಂಚಾಯತಿ ಮನೆಯೇ ನಂಬ್ಕೊಳ್ಳೋಕ್ಕಾಗಲ್ಲ. ಬೇರೆ ಕಡೆಯಿಂದ ನಮಗೆ ಮನೆಗಳಾದರೆ ಇನ್ನೂ ತುಂಬ ಒಳ್ಳೆಯದು. ಅದು ಒಂದು. ಇವಾಗ ನಮಗೆ ಹೊರಗಡೆ ಪ್ರಪಂಚನೇ ಗೊತ್ತಿರಲಿಲ್ಲ. ನಮಗೆ ಪ್ರಪಂಚ ಹೊರಗಡೆ ಪ್ರಪಂಚ ಯಾವುದು, ಯಾವ ಆಫೀಸ್ ನೋಡಬೇಕು, ಯಾವ ಗೌರ್ಮೆಂಟ್ ನಾವು ಹೋಗಬೇಕು, ಯಾವ ಅಧಿಕಾರಿಗಳ ಭೇಟಿ ಮಾಡಬೇಕು, ಯಾವ ಅಧಿಕಾರಿಗಳ ಜೊತೆ ನಾವು ಮಾತಾಡಬೇಕು ಅನ್ನೋ ರೀತಿನೂ ನಮ್ಗೆ ಗೊತ್ತಿರಲಿಲ್ಲ. ನಾವು ಬೆಳಿಗ್ಗೆ ಎದ್ದಂದ್ರೆ ಹೋಯ್ತೀವಿ, ರೈತರ ಬಾಕಲ್ಲಿ ಹೋಯ್ತಿದ್ದೋ ಕೆಲಸ ಮಾಡ್ತಿದ್ದೋ, ಅವ್ರು ಕೊಡೋಣ ತಂದು ತಗೊಬಂದು ತಿಂತಿದ್ದೋ, ಅಷ್ಟು ಬಿಟ್ಟು ನಮಗಿನ್ನೇನೋ ಗೊತ್ತಿರಲಿಲ್ಲ. ಇದೆಲ್ಲ ನಾವು ಪಡ್ಕೊಂಡು ತಿಳುವಳಿಕೆ ಪಡ್ಕೊಂಡು ಗೊತ್ತಿರಬೇಕಾದ್ರೆ ನಮಗೆ ಇದು ಇದೆಲ್ಲ ಗೊತ್ತಾಗಬೇಕಾದ್ರೆ ಯಾರಿಂದಂದರೆ ಸ್ವಾಮಿ ವಿವೇಕಾನಂದ ಕಡೆಯಿಂದನೇ ನಮಗೆ ಒಂದು ಸಂಸ್ಥೆ. ಆ ಸಂಸ್ಥೆಯವರು ಬಂದು ನಮ್ಮನ್ನ ಗುರುತಿಡಿಸಿ ನಮ್ಮಾಡಿ ಒಂದೇ ಅಂತಲ್ಲ, ನಮ್ಮ ಇಡೀ ತಾಲೂಕಲ್ಲಿ 135 ಅಡಿ ಬರ್ಬೋದು ಅಷ್ಟು ಅಡಿಗಳೆಲ್ಲ ಭೇಟಿ ಕೊಟ್ಟರು. ಯಾಕಂದ್ರೆ ಅವರು ಒಂದು ಗರ್ಭಿಣಿ ಆದ್ರೂ ಇವರು ಜವಾಬ್ದಾರಿ ತಗೊಳ್ಳಲ್ಲ, ಒಂದು ಡ್ರಾಪ್ ಹಾಕ್ಸ್ಕೊಳ್ಳಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳ್ಳಲ್ಲ ಗರ್ಭಿಣಿ ಆದರೆ ಅನ್ನೋದು ಬಗ್ಗೆನ ಅವರು ಫಸ್ಟ್ ಕಾಳಜಿ ತಗೊಂಡ್ರು. ಯಾವ್ಯಾವ ಹಾಡಿಲಿ ಗರ್ಭಿಣಿ ಆಗವ್ರೆ, ಯಾವ ಹಾಡಿಲಿ TB ಕಾಯಿಲೆ ಐತೆ, ಕಾಯಿಲೆಗಳು ಶುರುವಾಗೈತಲ್ಲ. ಇವಾಗ ಅವರು ಕಾಡ ಒಳಗಡೆ ಇದ್ದಾಗ ಏನು ಕಾಯಿಲೆ ಕಾಣಿಸ್ಕಡ್ಲಿರಲಿಲ್ಲ, ಅವರು ಗೆಣಸು ಗೆಡ್ಡೆ ತಿಂದು ಚೆನ್ನಾಗಿ ಆರೋಗ್ಯವಾಗಿದ್ದರು. ಇವಾಗ ಅವರು ಊರಿಗೆ ಬಂದುಬಿಟ್ರಲ್ಲ, ಇವಾಗ ಅವ್ರಿಗೆ ಭಾರಿ ತೊಂದರೆ ಆಯ್ತದ ಅಂತ ಬಂದ್ಬಿಟ್ಟು ಅವ್ರಿಗೆ ನಮ್ಮ ಆರೋಗ್ಯ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡ್ರು. ಗರ್ಭಿಣಿ ಆದವ್ರಿಗೂ ನೋಡೋದು, TB ಕಾಯಿಲೆ ಬಂದವ್ರಿಗೂ ನೋಡೋದು, ಈ ಮಕ್ಕಳು ವಿದ್ಯಾಭ್ಯಾಸ ಕೊಡೋರಿಗೂ ನೋಡೋದು. ಅದ್ರ ಜೊತೆಯಲ್ಲಿ ನಮ್ಗೆ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟು ನೀವು ಒಂದು ಆಡಿಲಿ ಅಮ್ಮ, ನೀವು 10 ಜನ ಆಗಲಿ 15 ಜನ ಆಗಲಿ ಒಂದು ಸಂಘಟನೆ ಮಾಡಿ ಮಾಡಿ ನೀವೊಂದು ಒಂದು ಉಳಿತಾಯ ಅನ್ನೋದು ನೀವು ಉಳಿಸಬೇಕು. ಅದು ಮುಂದೆ ನಿಮಗೆ ಒಂದು ಅನುಕೂಲ ಆಗುತ್ತೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮುಂದೆ ತೊಂದರೆ ಆಗುತ್ತೆ. ನಿಮ್ಗೆ ಏನೇ ಕಷ್ಟ ಬಂದರೂ ನೀವು ಸಂಘದಲ್ಲಿ ತಗೋಬೋದು. ಇವಾಗ ಎಷ್ಟೇ ದುಡ್ಡು ನಾವು ಕೈಲಿ ಮಡಿಕೊಂಡ್ರು ಅದನ್ನ ನಾವು ಸಾಯಂಕಾಲವರೆಗೂ, ಬೆಳಿಗ್ಗಿದ್ರೂ ಸಾಯಂಕಾಲ ಸಿಗಲ್ಲ, ಕಾಣಲ್ಲ ದುಡ್ಡು. ಅದನ್ನು ಉಳಿತಾಯ ಅಂತ ಮಾಡಿದಾಗ ನಿಮ್ಮ ದುಡ್ಡು ಬ್ಯಾಂಕಲ್ಲಿ ನಿಮ್ಮ ಖಾತೆಯಲ್ಲಿ ಅದು ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ತಗೋಬೋದು ಅಂದ್ಬಿಟ್ಟು ನಮಗೆ ಕೂರಿಸಿ ನಮ್ಗೆ ತಿಳುವಳಿಕೆ ಕೊಟ್ಟು ನಾವು ಅದ್ರ ಮುಖಾಂತರ ಒಂದು ಸಂಘ ಸಂಸ್ಥೆ ಮಾಡಿ ಅದನ್ನು ನಾವು ಎಷ್ಟು 20 ರೂಪಾಯಿಯಿಂದನೇ ನಾವು 50 ರೂಪಾಯಿ ತನಕ ಕಟ್ಟಿ ಆ ದುಡ್ಡನ್ನ ತಗೋಗಿ ಬ್ಯಾಂಕಲ್ಲಿ ನಾವು ಹಾಕ್ದೋ, ಅಲ್ಲಿಂದ ಬ್ಯಾಂಕಲ್ಲಿ ಹಾಕ್ಬೇಕಾದ್ರೆ ಇಬ್ಬರು ಒಂದನೇ ಪ್ರತಿನಿಧಿ ಎರಡನೇ ಪ್ರತಿನಿಧಿ ಅಂತ ನಾವು ನೇಮಕೆ ಮಾಡಿ ಅವು ಇಬ್ಬರು ಹೆಸರಲ್ಲಿ ಖಾತೆ ಮಾಡಿಸಿ ಅಕೌಂಟ್ ಮಾಡಿಸಿ ನಾವು ದುಡ್ಡನ್ನು ವಾರ ವಾರ ಉಳಿತಾಯ ಮಾಡ್ತೀವಿ, ತಕ್ಕೋಗಿ ಹಾಕ್ತೀವಿ. ಬೇಕು ಅಂತಂದವ್ರಿಗೆ ನಾವು ನಮ್ಗೆ ಸಾಲ ಬೇಕು, ನಾವು ಇನ್ನೊಬ್ಬರ ಹತ್ರ ನಾವು ಕೈ ಸಾಸಬಾರ್ದು, ನಾವು ದುಡ್ಡಿರೋ ಸಂಪಾದನೆಯಲ್ಲಿ ನಾವು ಇನ್ನೊಬ್ಬರ ಜೊತೆಲಿ ಹೋಗಿ ನಾವು ಕೈ ಸಾಸಬಾರ್ದು, ನಮ್ಮದೇ ಅದಲ್ಲ ದುಡ್ಡು ಅಂತಂದ್ಬಿಟ್ಟು ಹೋಗಿ ನಾವು ಒಂದು ಯಾವುದೇ ಕಾರ್ಯಕ್ರಮ ಆಗಲಿ, ನಮ್ಮ ಹಬ್ಬ ಬರಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಆರೋಗ್ಯಕ್ಕಾಗಲಿ ಹೋಗ್ತೀವಿ. ಇಷ್ಟು ಅಮೌಂಟ್ ಬೇಕಂತ ಎಷ್ಟು 10 ಜನ ಇದ್ರೂ ಸೈನ್ ಮಾಡಿಕೊಡ್ತೀವಿ, ಒಬ್ರಿಗೆ ಸಹಾಯ ಮಾಡ್ತೀವಿ ಆ ದುಡ್ಡಿಂದ. ಬೇರೆಯವರಿಂದ ನಾವು ಗೋಗರ್ದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅನ್ನೋದಕ್ಕಿಂತ ನಮ್ಮ ದುಡ್ಡೇ ಇದ್ರೇ ನಾವು ಇವಾಗ ಹೋಗಿ ನಾವೇ ತರ್ಬೋದಲ್ಲ ಅನ್ನೋದೊಂದು ಅದೊಂದು ನಮಗೆ ಉಪಯೋಗ ಆಯಿತು. ಗರ್ಭಿಣಿಯವರಿಗೆ ಮಕ್ಕಳಿಗೆ ಮಟ್ಕೇರಿ ಗೌರ್ಮೆಂಟ್ ಆಸ್ಪತ್ರೆ ಐತೆ, ಆಸ್ಪತ್ರೆಯಲ್ಲಿ ದೂರ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ಒಂದೆರಡು ತಿಂಗಳಿಂದನೂ ಅವ್ರಿಗೆ ನೀವು ತೋರಿಸ್ಬೇಕು, ನಮ್ಮ ಆಸ್ಪೆಟ್ಲಿಗೆ ಬರೋದು ನಿಮ್ಗೆ ಲೇಟ್ ಆದ್ರೂ ಸಡನ್ನಾಗಿ ಮಟ್ಕೇರಿ ಆಸ್ಪತ್ರೆ ಐತೆ ಅಲ್ಲಿ ತೋರಿಸಿ, ಅಲ್ಲಿ ಮುಟ್ಟು ನಿಂತಿದೆಯೋ ಇಲ್ಲೋ ಅನ್ನೋದು ಒಂದು ರಕ್ತ ಇಲ್ದೇ ಅವರು ರಜೆ ಆಗಿರಲ್ಲ, ಒಂದು ಇದ್ರೂ ರಜೆ ಆಗಿರಿ, ಯಾವುದಕ್ಕೂ ಒಂದು ನಿಮ್ಗೆ ಅನುಕೂಲ ಅಲ್ವಾ ಅಂತಂದ್ಬಿಟ್ಟು ನಮ್ಮ ಮಟ್ಕೇರಿ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿ ಅಂತಂದ್ಬಿಟ್ಟು ಅಲ್ಲಿ

0: ತೋರಿಸ್ತಾರೆ, ಗರ್ಭಿಣಿಯಾಗಿರಮ್ಮ ನೀವು ಮುಟ್ ನಿಂತೈತಮ್ಮ ಅಂತಂದ್ಬಿಟ್ಟು ಎರಡು ತಿಂಗಳಿಂದನೇ ಅಲ್ಲಿ ನಮಗೆ ಸ್ಟಾರ್ಟ್ ಮಾಡ್ತಾರೆ. ಚೆಕಪ್ ಮಾಡೋದು, ಮಾತ್ರೆ ಕೊಡೋದು, ತಿಂಗಳೊಳಗೆ ನಮಗೆ ಕಾರ್ಡ್ ಕೊಡ್ತಾರೆ. ಕಾರ್ಡು ನಾವು ಹೋಗ್ಬೇಕಾದ್ರೆ ಮಕ್ಕಳು ಡ್ರಾಪ್ಸ್ ಹಾಕ್ಸ್ಬೇಕಾದ್ರೆ 9 ತಿಂಗಳು 9 ಗಂಟೆ ಡ್ರಾಪ್ಸ್ ಕೊಡಬೇಕು. ಅಲ್ಲಿ ಮಕ್ಕಳು ಹೆರಿಗೆ ಆದ್ಮೇಲೂ ಮಕ್ಕಳಿಗೆ ಜಡರ ಅದು ಇದು ಕಾಯಿಲೆಗಳು ಬರುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು, ಅದನ್ನು ಮಕ್ಕಳಿಗೆ ಕರ್ಕೋಗಿ ಇಂಜೆಕ್ಷನ್ ಮಾಡಿಸೋದು ಎಲ್ಲಿಂದ ನಮ್ಗೆ ಅಲ್ಲಿ ಮಡಿಕೇರಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಐತೆ. ಅಲ್ಲಿ ತುಂಬ ನಮಗೆ ನಾವು ಕುರುಬ್ರು ಬಂದರಂದ್ರೇ ಅವ್ರಿಗೊಂದು ಖುಷಿ. ಇಷ್ಟೊಂದು ತಿಳುವಳಿಕೆಯಿಂದನೇ ನಮ್ಮ ಜನ ಆಸ್ಪತ್ರೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾವ್ರಲ್ಲ, ಫಸ್ಟು ಬೆಳಿ ಬಟ್ಟೆ ಹಾಕಿದ್ರೆ ಕಂಡುಬಿಟ್ಟು ನಾವು ಓಡೋಗಿ ಕಾಡೆಲ್ಲ ಹೊಂದ್ಕೊತಿದ್ದೋ. ಇವಾಗ ಅವರೇ ನಮಗೆ ಸರ್ ನಮ್ಗೆ ಇಂಜೆಕ್ಷನ್ ಮಾಡಿಸ್ಬೇಕು ಸರ್, ನಮ್ಗೆ ಚೆಕಪ್ ಮಾಡಿಸ್ಬೇಕು, ರಕ್ತ ಸಹ ಮಾಡಿಸ್ಬೇಕಂತ ಅವರೇ ತುಂಬ ಖುಷಿಯಾಗಿ ನಮ್ಮ ಜೊತೆಲಿ ಮಾತಾಡಿದಾಗ ನಮ್ಗೆ ಇನ್ನೂ ಖುಷಿ ಬರುತ್ತೆ. ಇಷ್ಟು ಜನ ನಮ್ಮ ಜನ ಮುಂದೆ ಬಂದವರಲ್ಲ ಅಂತಂದ್ಬಿಟ್ಟು ನಮ್ಮನ್ನು ನೋಡಿ ಅವರೇ ಖುಷಿ ಪಡ್ತಾರೆ ಡಾಕ್ಟ್ರೆ. ಅದು ಒಂದು ನಮ್ಗೆ ಅನುಕೂಲ ಇದು. ಮಕ್ಕಳು ವಿದ್ಯಾಭ್ಯಾಸ ಒಂದಾಯಿತು, ಆಮೇಲೆ ರೇಷನ್ಗಳು ಅಕ್ಕಿ ಕಾರಡ್ಗೆ ಕೊಡೋದು ಅದು ಆಯಿತು, ಒಳ್ಳೆಯದಾಯಿತು.
1: ಅಮ್ಮ, ಈ ಒಂದು ಹಾಡಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಹಾಡಿಗೆ ನಿಮ್ಮನಳ್ಳಿ ಹಾಡಿ ಅಂತ ಹೆಸರು ಬರೋದಕ್ಕೆ ಏನಾದರೂ ಕಾರಣ ಇದೆಯಾ, ಏನಾದರೂ ಬಗ್ಗೆ ತಿಳಿಸೋದಾದರೆ?
0: ಇಲ್ಲಿ ಫಸ್ಟು ನಮ್ಮ ಕನ್ನಡದಲ್ಲಿ ದಬ್ಬೆಗೋಟ ಅಂತ ಊರ ಹೆಸರು ಇತ್ತಿದ್ದು, ದಬ್ಬೆಗೋಟ ಅಂತ ಕರೀತಾ ಇದ್ರು ಬೇರೆ ಜನ. ನಮ್ಮ ಆಡಿ ಜನ ಎರಕಟ್ಟೆ ಅಂತ ಕರೀತಾ ಇದ್ರು ಈ ಆಡಿನ. ಅದಕ್ಕೆ ಏನು ಮಾಡಿಬಿಟ್ರು, ಈಗ ಎರಕಟ್ಟೆ ಅಂದ್ರೆ ಗೊತ್ತಾಗಲ್ಲ, ದಬ್ಬೆಗೋಟೆ ಅಂದ್ರೆ ಗೊತ್ತಾಗಲ್ಲ. ಇದಕ್ಕೆ ಒಂದು ನಮ್ಮ ಇಲ್ಲಿ ಯಜಮಾನ್ ಮಾದ ಅಂತ ನಮ್ಮ ತಂದೆಯವರವರು ಯಾಡಿ ಯಜಮಾನ್ ಆಗಿದ್ರು. ಆವಾಗ ಒಂದು ಅಧಿಕಾರಿಗಳ ಜೊತೆಲ್ಲಿ ಆಗಿಲ್ಲ ಬಂದು ಮಾತಾಡ್ಬೇಕಾದ್ರೆ ಈ ಊರಿಗೆ ಒಂದು ನಾಮಕರಣ ಮಾಡಿ ಹೆಸರಿಟ್ಟಂತೆ, ಈ ಊರ ಹೆಸರು ದಬ್ಬೆಗೋಟೆ ಬೇಕಾಗಿಲ್ಲ, ಎರಕಟ್ಟೆನು ಬೇಡಿ, ನಿಮ್ಮನಹಳ್ಳಿ ಅಂತ ಒಂದು ಆ ಹೆಸರು ಇಟ್ಬಿಡೋಣ ಈ ಊರಿಗೆ ಅಂತಂದ್ಬಿಟ್ಟು ಹೆಸರಿಟ್ಟಿದ್ದಂತಿದ್ದು. ಇವಾಗ ನಿಮ್ಮನಹಳ್ಳಿ ಆಡಿ ಅಂತ ಊರ ಹೆಸರಾಯಿತು.
1: ಅಮ್ಮ, ನಿಮ್ಮ ಒಂದು ಈ ಅಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಾರಂತ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಇಲ್ಲಿ ನಮ್ಮ ಅಡಿಲಿ ನಿಮ್ಮನಹಳ್ಳಿ ಅಡಿಲಿ ನಾವು ಕಾಡು ಕುರುಬರು, ಸೋಲಿಗರು, ಯರೂರು, 3 ಪಂಗಡನಾಗಿದ್ದೀವಿ. ಇಲ್ಲಿ ಜನಸಂಖ್ಯೆ 150 ಜನ ಕುಟುಂಬ ಇದೆ. 150 ಕುಟುಂಬದಲ್ಲಿ ಒಂದು 50 ಕುಟುಂಬದವ್ರಿಗೆ ಮನೆ ಇದೆ, ಇನ್ನೂ 100 ಕುಟುಂಬದವ್ರಿಗೆ ಮನೆ ಇಲ್ಲ.
1: ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ ನಿಮ್ಮ ಜನರು ಎಲ್ಲೆಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಜನಗಳ ಒಂದು ಪ್ರಮುಖ ಕಸುಬುಗಳು ಏನಾಗಿತ್ತು ಇಂದಿನ ಕಾಲದಲ್ಲಿ ಮತ್ತು ಪ್ರಸ್ತುತವಾಗಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ನಮ್ಮ ಜನ ಇವಾಗ ಆಗ ಕಾಡಲ್ಲಿ ಇರಬೇಕಾದ್ರೆ ಹಬ್ಬ ಅಂತ ತೋರಿಸ್ಕೊಟ್ಟಿದೆ ನಮ್ಮ ಕಾಡು ಜನ. ಯಾವುದೊಂದು ಹಬ್ಬ ಮಾಡಬೇಕು, ಒಂದು ಯಾವ ಹಬ್ಬ ಬಂದ್ರೂ ಅದರಲ್ಲಿ ಬೆಂಕಿ ಹಾಕ್ಬಿಟ್ಟು ಬೆಳಗಾನ ಮಕ್ಕಳು ಮರಿಗಳೆಲ್ಲ ಸುತ್ತಮುತ್ತ ಕೂತ್ಕೊಂಡು ಕುಣಿಯಾಟ ಮಾಡೋರು, ದೇವ್ರ ಕರೆಯೋದು, ಹಬ್ಬವು ನಮ್ಮಂದ್ರೆ ಜಾಸ್ತಿ ನಮ್ಮ ಜನನೇ ಹಬ್ಬ ಮಾಡ್ತಿದ್ದು. ಇವಾಗ ನಮ್ಮ ಜನ ಸ್ವಲ್ಪ ಕಮ್ಮಿ ಆಗವ್ರೆ ಅದನ್ನು ಮುಂದುವರಿಸ್ಬೇಕು. ಈಗಿನ ಇರೋ ಮಟ್ಟಕ್ಕೆ ನಮ್ಮ ಸಂಪ್ರದಾಯನ ನಾವು ಯಾವ ಕಾರಣಕ್ಕೂ ನಾವು ಕಳ್ಕೊಬಾರ್ದು, ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು. ಅದು ನಮ್ಮ ಇವಾಗೆಲ್ಲ ರೈತರು ನನಗೆ ನಾವು ಇದ್ದೀವಿ ಈಗ ಓದ್ಬಿಟ್ಟಿದ್ದೀವಿ ನಾವು, ಇವಾಗ ನಮ್ಗೆ ತಿನ್ನೋಕ್ಕೆ ಒಳ್ಳೆ ಫುಡ್ಗಳು ಸಿಗ್ತಾವೆ ಅಂತಂದ್ಬಿಟ್ಟು ನಾವು ಚೆನ್ನಾಗಿ ಬಟ್ಟೆ ಹಾಕೋತೀವಿ ಚೆನ್ನಾಗಿ ಇದ್ದೀವಿ ಅಂತಂದ್ಬಿಟ್ಟು ನಾವು ನಮ್ಮ ಸಂಪ್ರದಾಯನ ಮರಿಬಾರ್ದು. ನಾವು ಏನೇ ತಿಂದರು ಏನೇ ಉಂಡ್ರೂ ನಮ್ಮ ಸಂಪ್ರದಾಯನೇ ನಾವು ನೆನೆಸ್ಕೋಬೇಕು. ಇವಾಗ ಹಂಗಿದ್ದವಲ್ಲ ನಾವು ಅದನ್ನು ಬೆಳೆಸ್ಬೇಕಲ್ಲ ಅಂತಂದ್ಬಿಟ್ಟು ಎಲ್ಲೇ ಹೋಗಲಿ ಈಗ ನಮ್ಮ ಜನ ಯಾವ ಹೊರಗಡೆ ಹೋಗ್ಲಿಕ್ಕೆ ಆಡ್ತಾರೆ, ಬೇಕಾಗಿಲ್ಲ ಮಾತು ಯಾಕೆ ಆಡಬೇಕು, ನಮ್ಮ ಸಂಪ್ರದಾಯ ಅದು, ನಮ್ಮ ಭಾಷೆನೇ ಆಡಬೇಕು, ನಮ್ಮ ಜನ ಇದ್ದಾಗ ನಮ್ಮ ಭಾಷೆನೇ ಆಡಬೇಕು. ನಮ್ಮ ಭಾಷೆ ಆಡಿದ್ರೆ ನಮಗೇನು ಬೇಜಾರಾಗಲ್ವಲ್ಲ, ನಾವು ಬೆಳೆದು ಬಂದಿರೋದು ನಮ್ಮ ಭಾಷೆಯಲ್ಲಿ ತಾನೆ. ಇದು ನಮ್ಮ ಭಾಷೆನ ನಾವು ಮರೆತು ಕನ್ನಡ ಮಾತಾಡಬಾರ್ದು. ಕೆಲವರು ಈ ಮಲಯಾಳಸ್ ಆಗಲಿ ಮನೇಲಿ ಮಕ್ಕಳ ಜೊತೆ ಮಲಯಾಳ ಮಾತಾಡೋದು, ಮನೇಲಿ ಎಲ್ಲ ಫ್ಯಾಮಿಲಿನ ಮಲಯಾಳ ಮಾತಾಡ್ಕೋದು, ಹಂಗೆ ಮಲಯಾಳ ಮಾತಾಡಿದ್ರೆ ನಮ್ಮ ಟ್ರೈಬ್ಸು ನಮ್ಮ ಕಾಡು ಕುರುಬರು ಅಂತ ನಮ್ಮ ಅಧಿಕಾರಿಗಳು ನಮ್ಮನ್ನ ಹೆಂಗೆ ಗುರುತಿಸ್ಬೋದು, ಇವರು ಮಲಯಾಳ ಮಾತಾಡ್ತಾರಲ್ಲ, ಇವ್ರು ಟ್ರೈಬ್ಸ್ ಅಲ್ಲ, ಇವರು ಬೇರೆ ಜನ ಅನ್ನೋ ರೀತಿ ತಿಳ್ಕೊತ. ಆದ್ದರಿಂದ ನಮ್ಮ ಜನನೇ ಕಾಡು ಕುರುಬ ಜನನೇ ಇಲ್ಲವೇನೋ ನಮ್ಮ ದೇಶದಲ್ಲಿ ಇಲ್ಲ ಅನ್ನಂಗೆ ನಾವೇ ಮಾಡ್ಕೋತಿರೋದು ಅದನ್ನ. ಅದನ್ನು ನಾವು ಏನೇ ಮಾಡಿದ್ರು ನಮ್ಮ ಸಂಪ್ರದಾಯನ ನಾವು ಬಿಟ್ಕೊಡ್ಬಾರ್ದು, ನಾವು ಅದನ್ನು ಉಳಿಸ್ಬೇಕು, ಮುಂದೆ ನಾವು ತರಬೇಕು. ಯಾವ ಥರ ಮುಂದೆ ಹಬ್ಬ ಬರಲಿ ಯಾವುದೇ ಬರಲಿ ನಾವು ಎಷ್ಟು ಚೆನ್ನಾಗಿ ಸಡಗರವಾಗಿ ಒಳ್ಳೆ ಖುಷಿಯಾಗಿ ಹಬ್ಬ ಮಾಡ್ತಿದ್ದೋ, ಆವಾಗ ಬಿದಿರು ತಂದು ಕುಕ್ಕೆ ಎಣಿಯೋದು ಮೊರೆ ಎಣಿಯೋದು ಅವಾಗ ಎಷ್ಟು ಚೆನ್ನಾಗಿ ಇರ್ತಿತ್ತು. ಅದನ್ನು ನಾವು ನಮ್ಮ ಮಕ್ಕಳಿಗೆ ನಾವು ವಯಸ್ಸಾಗಿದ್ದೀವಿ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಈ ಥರ ನಮ್ಮ ಸಂಪ್ರದಾಯ ಇದೆ ಈ ಥರ ನಾವು ಬೆಳೆಸ್ಬೇಕು ಅಂತ ನಾವು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು.
1: ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡಾಗಿರ್ಬೋದು, ಜೊತೆಗೆ ನದಿಗಳ ಬಗ್ಗೆ ತಿಳಿಸೋದಾದ್ರೆ ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?

0: ಆವಾಗ ನಮಗೆ ಕಾಡು ಒಳಗಡೆ ಇರಬೇಕಾದ್ರೆ ಅಂದ್ರ ಗುಂಡಿ ಥರ ಬರೋದು ನೀರು, ಕಾಡಲ್ಲಿ ಮಳೆ ಹೋದ್ರೆ ಅಲ್ಲಿ ನೀರು ನಿಂತ್ಕೊಳ್ಳೋದು, ಆ ನೀರು ನಾವು ಕುಡಿಯೋದು, ಅದನ್ನೇ ಬಟ್ಟೆ ವಾಸ್ ಮಾಡೋದು, ಸ್ನಾನ ಮಾಡೋದೆಲ್ಲ ಹಿಂಗೆ ಮಾಡ್ತಾ ಇದ್ದೋ. ಆವಾಗ ಹಿಂದೆ ಕಷ್ಟ ಇತ್ತು, ಆದರೂ ಏನೂ ಮಾಡೋಕ್ಕಾಯ್ತಿರ್ಲಿಲ್ಲ. ಇವಾಗೆಲ್ಲ ನಮ್ಮನ್ನೆಲ್ಲ ಗುತ್ತರಿಸ್ಕೊಂಡು ನಮ್ಮನ್ನ ಈಗ ಊರೊಳಗೆ ತಂದವ್ರೆ. ನಾವಾಗ ಪ್ರಾಣಿಯಾಗಿ ಬೆಳ್ಕೊಂಡು ಹೋಯ್ತಿದ್ದೋ, ಜೀವಿಸ್ತಿದ್ದೋ. ಇವಾಗ ನಾವು ನಾಡಿಗೆ ಬಂದು ನಾವು ಈಗ ಪ್ರಪಂಚವೆಲ್ಲ ನೋಡಿ ಕಂಡು ನಾವು ಈಗ ಜನ ನಾವು ಯಾವ ಥರ ಬದುಕಬೇಕು, ಯಾವ ಥರ ನಾವು ಬಾಳಬೇಕು, ಹೆಂಗಿರಬೇಕು, ನಾವು ಮನುಷ್ಯರಲ್ವ, ನಾವು ಯಾಕೆ ಪ್ರಾಣಿ ಥರ ಇರಬೇಕು, ನಮಗೆ ನಮಗೂ ಜೀವ ತಾನೇ ಇರೋದು, ನಮ್ಮ ನಾವು ಮನುಷ್ಯರಲ್ವ, ಅವ್ರ ಥರ ನಾವು ಬೆಳಿಬೋದಲ್ವಾ ಅಂತಂದ್ಬಿಟ್ಟು ನಮ್ಗೆ ಇವಾಗ ಮಕ್ಕಳಿಗಾಗಲಿ ಯಾರಿಗಾಗಲಿ ವಿದ್ಯಾಭ್ಯಾಸ, ಫಸ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ವಿದ್ಯಾಭ್ಯಾಸ ಕೊಟ್ಟಾಗ ನಮ್ಮ ಮಕ್ಕಳು ಮುಂದೆ ಬರ ಸಾಧ್ಯತೆ ಇದೆ. ಒಂದು ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಆಗ್ಬೋದು. ಅವ್ರು ದುಡಿಯಾಗಿ ಈಗ ಹಿಂದೆ ನಾವು ಕೂಲಿ ಮಾಡ್ತಿದ್ದೋ, ಆ ಕೆಲಸನ ಈಗಿನ ಮಕ್ಕಳ ಕೈಲಿ ಒಂದು ಗಳಿಗೆ ಬಿಸಿಲು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಷ್ಟು ಕಷ್ಟ ಅವ್ರ ಕೈಲಿ ಪಡೋಕ್ಕೂ ಆಗಲ್ಲ. ಅವರೊಂದು ಓದಿ ಮುಂದೆ ಬಂದಾಗ ಅವರು ಒಂದು ನೆರಳಲ್ಲಿ ಕೂತ್ಕೊಂಡು ಏನೋ ಅವರು ಸಣ್ಣ ಪುಟ್ಟ ಕೆಲಸನೋ ಒಂದು ಪ್ರೈವೇಟಲ್ಲೋ ಏನೋ ಅವರು ಒಂದು ಜೀವನ ಮಾಡಿಕೊಂಡು ಹೋಗ್ಬೋದು ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೋದು. ಆವಾಗ ಹಿಂದೆ ಇದ್ದದು ನಾವು ಚಾವಡಿ ಮಾಡ್ತಿದ್ದೋ, ಚಾವಡಿಲಿ ದೇವರು ಕರೆಯೋದು, ಪದ ಆಡೋದು ಎಲ್ಲನೂ ಮಾಡ್ತಿದ್ದೋ, ಇವಾಗಲೂ ಮಾಡಬೇಕು ಅದನ್ನ.
1: ಅಮ್ಮ, ಇಂದಿನ ಕಾಲದಲ್ಲಿ ನಿಮ್ಮ ಊರಿನಲ್ಲಿ ಜನರು ವೃತ್ತಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಜೊತೆಗೆ ಈಗಿನ ಕಾಲದಲ್ಲಿ ಜನರು ಏನು ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಧಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ.
0: ಇವಾಗ ರೈತರ ಮನೇಲಿ ಕೆಲ್ಸಕ್ಕೆ ಹೋಯ್ತು, ಜೀತಕ್ಕೆ ಹೋಯ್ತಿದ್ದೋ, ಅವರು ಮನೇಲಿ ವರ್ಸದಾಳಂತ ಜೀತ ಇರಿಸ್ತಾ ಇದ್ರು. ಕೆಲವರು ವರ್ಸದಾಳು ಇರಲ್ಲ, ನಾವು ತಿಂಗಳು ಗಂಟ ದುಡಿತೀವಿ ಅಂತನ್ಬಿಟ್ಟು ತಿಂಗಳು ಸೇರಿ ಕಟ್ತಿದ್ರು, ವರ್ಸದಾಳು ಸೇರಿದ್ರು, ಹಂಗೆ ಜೀವನ ಮಾಡ್ತಿದ್ರು. ಆವಾಗ ನಮ್ಮ ಸರ್ಕಾರ ಇಂದ್ರ ಕಾಲದಿಂದ ಕೇಳಿರೋದ್ರು ಇದು ನೋಡಿಲ್ಲ, ಯಾರೋ ಮಾತಾಡ್ತೀರಿ ಈ ರೀತಿ ಪರಿಸ್ಥಿತಿನ ಇತ್ತು ಹಿಂದೆ ಅಂತನ್ಬಿಟ್ಟು ಅವರು ಜೀತಗಿರೋರ್ನೆಲ್ಲ ಜೀತ ಬಿಡಿಸ್ಬೇಕು ಅಂತನ್ಬಿಟ್ಟು ಇವಾಗ ಜೀತ ಬಿಡಿಸಿ ಇವಾಗ ಅವರು ಕೆಲವರು ಆಡಿಲಿ ಕೆಲಸ ಮಾಡ್ತಾರೆ, ಜಮೀನಿಗಿರೋರು ಜಮೀನು ಕೆಲಸ ಮಾಡ್ತಾರೆ, ಜಮೀನು ಇಲ್ದಿರೋರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಕೊಡಗು ಕೇರಳ ಎಲ್ಲ ಏನು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತನ್ಬಿಟ್ಟು ಕೊಡಗು ಕೇರಳಕ್ಕೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಜಾಸ್ತಿ ಕೊಡಗು ಕೇರಳ ಕೆಲ್ಸಕ್ಕೆ ಹೋಗಲ್ಲ, ಇಲ್ಲೆಲ್ಲ ಶುಂಠಿ ಕೆಲಸಗಳು ಜಾಸ್ತಿ, ಕೆಲಸಗಳು ಸಿಗ್ತದಲ್ವಾ, ಅದಕ್ಕೆ ಇವಾಗ ಯಾರೂ ಹೋಗಲ್ಲ. ಅದು ಇವಾಗ ಊಟಕ್ಕೆಲ್ಲ ಏನು ತೊಂದರೆ ಏನಿಲ್ಲ, ನಮಗೆ ಈಗ ಪಿ ಟಿ ಜಿ ರೇಷನ್ಗಳು ಬರುತ್ತೆ, ಅದನ್ನು ತಿಂತೀನಿ, ಅಕ್ಕಿಗಳು ಕೊಡ್ತಾರೆ. ಈಗ ನಮಗೆ ಈ ಕೊರೋನಾ ಬಂದಾಗಲೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಕಿಟ್ಗಳೆಲ್ಲ ಕೊಟ್ಟರು ಮಕ್ಕಳಿಗೆ, ಇಂಜೆಕ್ಷನ್ನು ಹಾಕೋದಿಂದ ಹಿಡಿದು ನಮಗೆ ಇವಾಗ ಇವರು ದೂರ ನಮ್ಮ ಜನ ಬಸ್ಗೆ ಓಡಾಡಲ್ವಲ್ಲ ಜಾಸ್ತಿ ಅಂತಂದ್ಬಿಟ್ಟು ಇವಾಗ ಏನು ಮಾಡೋರು, ನಮ್ಮ ಆಡಿಗಳಿಗೆಲ್ಲ ಆಂಬುಲೆನ್ಸ್ ಬಿಟ್ಟವ್ರೆ, ಡಾಕ್ಟ್ರುಗಳು ಬರ್ತಾರೆ, ಮೂರಲ್ಲಿ ನಾಲ್ಕು ಡಾಕ್ಟ್ರುಗಳು ಬಂದು ಸ್ವಾಮಿ ವಿವೇಕಾನಂದ ಕಡೆಯಿಂದ ಗರ್ಭಿಣಿ ಎಲ್ಲ ಅವ್ರೆ ಅಂತನ್ನೆಲ್ಲ ಹುಡುಕ್ತಾರೆ, ಅವ್ರು ಮಾತ್ರೆ ಕೊಡ್ತಾರೆ. ನಮಗೇನಾದ್ರು ಹುಷಾರಿಲ್ಲ ಅಂದರೆ ನಮಗೆ ನಮ್ಮ ಆಡಿಲೇ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಕರೀತಾರೆ, ಬನ್ನಿ ಅಮ್ಮ ಹಬ್ಬ ಬಂದೈತೆ ತೋರಿಸಿ ಬನ್ನಿ ಅಂತಂದ್ಬಿಟ್ಟು ಕರೀತಾರೆ. ನಾವು ನೆನ್ಪಿಟ್ಕೊಂಡಿರ್ತೀವಿ ಕೆಲವರು ಜನ ನಮ್ಮ ಆಡಿಗೆ ಬರೋದು ಗುರುವಾರ ದಿವಸ ಬರೋದು ಟಂಪೋ, ನಾವು ಕೆಲವರು ಸ್ವಲ್ಪ ತಿಳುವಳಿಕೆ ಇರೋರು ಇವತ್ತು ಗುರುವಾರ ಇವತ್ತು 10 ಗಂಟೆ 11 ಗಂಟೆ ಇಲ್ಲ ನಮ್ಮ ಆಡಿಗೆ ಡಾಕ್ಟ್ರ್ ಬರ್ತಾರೆ ತೋರಿಸಿ ಅಂತ ಕೆಲವ್ರಿಗೆ ನಾವು ಹೇಳ್ಬೋದು, ಕೆಲವರು ಗೊತ್ತಿಲ್ಲದೆ ಇರ್ತಾರೆ. ಆವಾಗ ಆಡಿಲಿ ನಾವು ಒಂದೊಂದು ದಿವಸ ಇರ್ತೀವಿ, ಒಂದೊಂದು ದಿವಸ ಇರಲ್ಲ. ಇಲ್ಲದಾಗ ಏನರ್ಥಪ್ಪ, ಅವ್ರು ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಮನೆಗೆಲ್ಲ ಹೋಗಿ ಅಮ್ಮ ಬನ್ನಿ ಗಾಡಿ ನಿಂತೈತೆ ಬನ್ನಿ ತೋರಿಸಿ ಬನ್ನಿ ಅಂತಂದ್ಬಿಟ್ಟು ಅವರೇ ಕೈ ಹಿಡಿದು ಕರ್ಕೋಗಿ ತೋರಿಸ್ತಾರೆ. ಆಮೇಲೆ ಟಿ ಬಿ ಪೇಷೆಂಟ್ಗಳು ತುಂಬ ಜಾಸ್ತಿ ಇತ್ತು ನಮ್ಮೂರಲ್ಲಿ, ಅಂದರೆ ನಮ್ಮ ಸೋಲಿಗರನ್ನ ಬೀದಿಲಿ ಜಾಸ್ತಿ ಇತ್ತು. ಅದನ್ನೆಲ್ಲ ಗುರುತಿಡಿಸಿ ಅವ್ರಿಗೆ ಮನೆ ಬಾಕಲಿಗೆ ಅವ್ರಿಗೆ ತಿನ್ನಕ್ಕೆ ಫುಡ್ಡು ಒಳ್ಳೊಳ್ಳೆ ಫುಡ್ ತಂದು ಕೊಡ್ತಿದ್ರು. ಮೊಟ್ಟೆ ಒಂದೊಂದ ತಿಂಗಳಿಗೆ 30 ಮೊಟ್ಟೆ ಕೊಡ್ತಿದ್ರು ಟಿ ಬಿ ಪೇಷೆಂಟ್ಗಳಿಗೆ, ತಿನ್ನಲಿ ಆರೋಗ್ಯವಾಗಿರಲಿ ಅಂತಂದ್ಬಿಟ್ಟು. ಆಮೇಲೆ ಮುಖ್ಯವಾಗಿ ಮನೇಲಿ ತುಂಬ ತುಂಬ ಭಾರಿ ಎಷ್ಟೇ ದುಡ್ದು ಬಂದ್ರೂ ಮನೇಲಿ ಹೆಂಡತಿ ಮಕ್ಕಳಿಗೆ ನೆಮ್ಮದಿ ಇರಲಿಲ್ಲ. ಅದು ಕೆಲವರು ಏನು ಮಾಡ್ಬಿಡು ಅದನ್ನು ಗುರುತಿಸ್ಕೊಂಡ್ರು, ಕೆಲವರು ಇದು ಕುಡಿಯೋದನ್ನ ಬಿಡಿಸ್ಬೇಕಲ್ಲ ಅಂತಂದ್ಬಿಟ್ಟು ನಮ್ಮ ಕೆಂಚನಳ್ಳಿಗೆ ಟ್ರೈನಿಂಗ್ ಕೊಟ್ಟರು. ಕರ್ಕೊಂಡೋಗಿ ಅವರೇ ಗಾಡಿ ತಂದು ಗಾಡೀಲಿ ಕರ್ಕೊಂಡೋಗಿ ಅವ್ರಿಗೆ ಕ್ಯಾಂಪ್ ಇಟ್ಟು ಅವ್ರನ್ನ ಕುಡಿ ಕುಡಿಸ್ತದ ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಕೆಲವರು ಬಿಟ್ಟರು. ಇವಾಗ ಕೆಲವರು ಬಿಟ್ಬಿಟ್ಟು ಕೆಲವರು ಜಮೀನು ಮಾಡಿಕೊಂಡು ಅವ್ರ ಮನೆ ಸಂಸಾರ ನೋಡಿಕೊಂಡು ಚೆನ್ನಾಗಿ ಅವರೇ, ಒಬ್ಬೊಬ್ಬರು ಇನ್ನೂ ಸ್ವಲ್ಪ ಬುಡ ಹತ್ರದಲ್ಲ ಅವರೇ ಬಿಡ್ತಾರೆ. ಆದರೂ ಅವ್ರು ಬಿಡಲಿಲ್ಲ ಅಂದರೂ ನಮ್ಮ ಸಂಸ್ಥೆಯವ್ರು ಬಿಡಲ್ಲ, ಹುಡುಕಿ ತಗೊಂಡೋಗಿ ಅವ್ರು ಬಿಡಿಸ್ತಾರೆ. ಅದು ನಂಬಿಕೆ ನಮಗೈತೆ. ಮತ್ತು ಇನ್ನು ಅದು ತುಂಬ ಅಡಿಗಳಲ್ಲಿ ಜಾಸ್ತಿ

0: ಇತ್ತು, ಇವಾಗೆಲ್ಲ ಕಮ್ಮಿ ಆಗೈತೆ ಕುಡಿಯೋದು. ಯಾಕಂದರೆ ಅವರು ವಾರ ವಾರ ಬಂದು ಚೆಕ್ ಮಾಡ್ತಿರ್ತಾರೆ, ಎಲ್ಲ ಸಂಘ ಸಂಸ್ಥೆಗೆ ಬರ್ತಾರಲ್ಲ, ನಮಗೆ ಕೇಳ್ತಾರೆ ನಮ್ಮನ್ನ, ಏನಮ್ಮ ಇವಾಗೆಲ್ಲರೂ ನಿಮ್ಮ ಯಜಮಾನರು ಕುಡಿತಿದ್ದಾರೆ ಏನು ಅಂತೆಲ್ಲ ಕೇಳ್ತಿರ್ತಾರೆ. ಆವಾಗ ನಾವು ಇರೋ ಕಷ್ಟ ನಾವು ಹೇಳ್ಕೊತೀವಿ. ಆಗ ಅವರು ಪುನಃ ಗುರುತಿಸಿ ಪುನಃ ಒಂದ್ಸತಿ ಕ್ಯಾಂಪ್ ಇಡ್ತಾರೆ ಅವ್ರನ್ನ. ಅದೊಂದು ತುಂಬ ತುಂಬ ಮಕ್ಕಳಿಗೆ ಒಂದು ತಂದೆ ತಾಯಿ ಚೆನ್ನಾಗಿ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಅನ್ನೋದೊಂದು ಕುಟ್ಟದೊಂದು ಬಿಡಿಸೋರಲ್ಲ, ಅದೊಂದು ತುಂಬ ಟ್ಯಾಂಕ್ಸ್ ಅದು.
1: ಅಮ್ಮ, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳಿಸೋದಾದರೆ, ನಿಮ್ಮ ಹಬ್ಬಗಳು ಆಚರಣೆಗಳು ಹೇಗೆ ವಿಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ನಾವು ಆಗಾಗ ಕಾಡಲ್ಲಿದ್ದಾಗ ಯಾವುದಾದ್ರೂ ಒಂದು ಹಬ್ಬ ಬಂದರೂ ನಾವೇ ಅದನ್ನು ಎಲ್ಲೋ ಇವಾಗೇನಾದ್ರು ಮೈಗಿಗೂ ಅದಿದು ಡಕ್ಕಿಕ್ಕೆಲ್ಲ ಹಾಕಿ ಕೇಳ್ತಾರೆ ಮನೆಗಳಲ್ಲಿ ಹಾಡಿಗಳಲ್ಲಿ. ಆವಾಗ ಏನೂ ಇಲ್ಲ, ನಾವೇ ಆಗ ಡೋಲು ಆಮೇಲೆ ಕೊರಳು ಉತ್ತಿದ್ರು ಡೋಲು ಉತ್ತಿದ್ರು. ಆವಾಗ ಎಲ್ಲರೂ ಕಾಡಲ್ಲಿ ಒಳ್ಳೆ ಹಬ್ಬ ಅದು ಅಂದರೆ ನಮಗೆ. ಆವಾಗ ಇವಾಗ ಸೀರಿಯಲ್ ಲೈಟ್ಗಳೆಲ್ಲ ಊರೊಳಗೆ ಹಾಕ್ಕೊಂಡು ಹಬ್ಬ ಮಾಡ್ತಾರೆ, ನಾವಾಗ ಕಾಡಲ್ಲಿ ಬೆಂಕಿಲಿ ಹಬ್ಬ ಮಾಡ್ತಾ ಇದ್ದೋ. ಅದೇ ಒಳ್ಳೆ ಬೆಂಕಿ ಹಾಕ್ಬಿಟ್ರೆ ಒಳ್ಳೆ ಇದು ಲೈಟ್ಗಳೇನು ಉರಿತದೋ ಅನ್ನೋದು ಅದೊಂದು ಆ ಟೈಮಲ್ಲಿ ಆವಾಗ ಹಬ್ಬ ಮಾಡ್ತಿದ್ದಂಗೆ ಒಂದು ಖುಷಿ ಇರ್ತಿತ್ತದು. ಎಲ್ಲ ಅಡಿಗಳಿಂದ ಬರೋದು ಹಬ್ಬ ಮಾಡೋದು ಎಲ್ಲರೂ ಚೆನ್ನಾಗಿರ್ತಿತ್ತು ಆ ಕಾಡೊಳಗಡೆ. ಇವಾಗೆಲ್ಲ ಊರಲ್ಲಿ ಬಂದಿದ್ದೀವಿ, ಇವಾಗೆಲ್ಲ ಸೌದೆಗೆ ಸ್ವಲ್ಪ ಹಿಂಸೆ ಅಲ್ವಾ, ಇವಾಗ ಮನೆಗೆ ಅಡುಗೆ ಮಾಡೋಕ್ಕೆ ಸೌದೆಗಳಿರಲ್ಲ, ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ಈಗ ಬೆಂಕಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗೇನಂತಂತಂದರೆ ನಾವು ಈಗ ಸಂಘ ಮಾಡ್ಕೊಂಡಿದ್ದೀವಲ್ಲ, ಏನಾರು ಹಬ್ಬ ಮಾಡಬೇಕಂದ್ರೆ ನಾವು ಸಂಘದವರೆಲ್ಲ ಸೇರಿ ಮಾತಾಡ್ಕೋತೀವಿ, ನೋಡಿ ನಮ್ಮ ಸಂಘದಲ್ಲಿ ನಾವು ಒಬ್ಬೊಬ್ಬರು ಇಷ್ಟಿಷ್ಟು ಹಣ ಅಂತ ಇಟ್ಕೊಂಡು ನಾವು ಹಬ್ಬ ಮಾಡಬೇಕಲ್ವ, ಆವಾಗ ಈ ಲೈಟ್ಗಳು ಅದಿದು ಬಲ್ಬ್ಗಳೆಲ್ಲ ತಂದು ಆಡಿಲಿ ನಾವು ಎಲ್ಲ ಹಾಕ್ಕೊಂಡು ನಾವು ಹಬ್ಬ ಮಾಡ್ತೀವಿ ನಮ್ಮ ಚಾವಡಿಲಿ. ಇವಾಗ ಜಸ್ಟು ಮಾರ್ಚಲ್ಲಿ ನಮ್ಮ ಆಡಿಲೆ ಒಂದು ಮದುವೆ ಮಾಡಿದೆ, ಸಂಪ್ರದಾಯಲ್ಲಿ ಆಡಿ ಮದುವೆ ಮಾಡಲೇಬೇಕು, ನಾವು ಮರಿಬಾರ್ದು, ಅಲ್ಲಿ ಹೋಗಿ ಯಾಕೆ ಮದುವೆ ಮಾಡಬೇಕು, ನಮ್ಮ ಆಡಿಲೆ ಇದೆ, ನಮಗೆ ಚಾವಡಿನೇ ಇರಲಿಲ್ಲ. ಆವಾಗ ಹಿಂಗೆ ಬಂದವ್ರ ಜೊತೆಲಿ ಹಿಂದೂ ಪರಿಸ್ಥಿತ ಸಂಸ್ಥೆ ಕಡೆಯಿಂದ ನಮಗೆ ಒಂದು ಚಾವಡಿ ಮಾಡಿಕೊಟ್ರು. ಆ ಚಾವಡಿಲಿ ನಾವು ಇವಾಗ ಏನೇ ಮಳೆ ಬರಲಿ ಸಂಘ ಬರೆಯೋದಾಗಲಿ ಯಾರೇ ಬರಲಿ ನಮಗೆ ಒಂದು ಕೂತ್ಕೊಳ್ಳೋಕೊಂದು ಅನುಕೂಲ ಆಯಿತು. ಅದರಲ್ಲಿ ಇವಾಗ ಮುಂದಿನ ತಿಂಗಳು ಮಾರ್ಚ್ 12 ಒಂದು ಮದುವೆ ಆಯಿತು ಚಾವಡಿಲಿ. ಚಾವಡಿಲೇ ಮಾಡಬೇಕು, ಯಾಕೆ ಬೇರೆ ಕಡೆ ಮಾಡಬೇಕು ಅಂತಂದ್ಬಿಟ್ಟು ಚಾವಡಿಲೇ ಮದುವೆ ಆಯಿತು, ನಮ್ಮ ಆಡಿ ಮದುವೆ ಆಯಿತು. ಹಂಗೆ ಮುಂದೆ ಇನ್ನೂ ಬೆಳೆದು ಬೆಳೆಯ ಮಕ್ಕಳಿಗಾಗಲಿ ನಮ್ಮ ಚಾವಡಿಲೇ ನಾವು ನಮ್ಮ ಸಂಪ್ರದಾಯ ಪ್ರಕಾರನೇ ನಾವು ಮದುವೆ ಮಾಡಬೇಕು ಅನ್ನೋದು ಒಂದು ನಮ್ಗೆ ಖುಷಿ ಆಯ್ತದ. ಈಗವಾಗ ನಮ್ಗೆ ಸಮುದಾಯ ಭಾವ ಎಲ್ಲ ಅಡಿಗಳಲ್ಲೂ ಸಮುದಾಯ ಭಾವನೆ ಕಟ್ಕೊಡ್ತಾವ್ರೆ, ಅದಕ್ಕೊಂದು ಟ್ಯಾಲೆಂಟ್ ಮನೆ ಕಟ್ಕೊಡ್ತಾವ್ರೆ, ಎಲ್ಲ ಅನುಕೂಲ ನಮಗೆ ಇವಾಗ ಇವಾಗ ಎಲ್ಲ ಮಾಡ್ತಾವ್ರೆ, ಎಲ್ಲ ಗುರುತಿಸಿ ನಮ್ಮನ್ನ. ನಾವು ಕಾಡಲ್ಲಿದ್ದ ಸ್ಥಿತಿಲಂತ ಇವಾಗಿಲ್ಲ, ಮಕ್ಕಳೆಲ್ಲ ವಿದ್ಯಾಭ್ಯಾಸದಾಗಲಿ ಪ್ರತಿಯೊಂದಕ್ಕೂ ಇವಾಗ ಮುಂದೆ ಬಂದವರೇ. ನಾವು ಅಷ್ಟು ಇಷ್ಟೆಲ್ಲ ಮಾಡಿ ನಮ್ಗೆ ಏನೂ ಇಲ್ಲ ಏನೂ ಇಲ್ಲ ಅಂತ ನಾವು ಹೇಳೋದು ಸುಳ್ಳು. ಇರೋದನ್ನ ಇದಂತೆಯೇ ಹೇಳಬೇಕು, ನಮ್ಮ ಮಾಡಿರೋದನ್ನ ಮಾಡ್ತಾವ್ರೆ ಅಂತಲೇ ಹೇಳಬೇಕು. ಪ್ರತಿಯೊಂದು ಟ್ರೀಟ್ಮೆಂಟ್ ಆಗಲಿ ಒಂದು ಆಸ್ಪತ್ರೆಗೆ ಹೋಗ್ತೀವಿ, ಏಕನಂದ ಆಸ್ಪತ್ರೆಗೆ ಹೋಗ್ತೀವಿ, ಕೆಲವರು ದುಡ್ಡಿರಲ್ಲ ಕೆಲವರು ಹತ್ರ ದುಡ್ಡಿರುತ್ತೆ, ಆವಾಗ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸಲ್ಲ. ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಅಡ್ಮಿಂಟ್ ಮಾಡಿ ಅವ್ರಿಗೆ ಊಟ ತಿಂಡಿ ಕೊಟ್ಟು ಅವ್ರ ಜೋಪಾನಾಗಿ ನೋಡಿ ಅವರು ನೀವು ಬೇಕಾದ ಲಾಸ್ಟಲ್ಲಿ ಅಮ್ಮ ಇಷ್ಟು ಅಮೌಂಟ್ ಕಟ್ಟರು ಕಟ್ಟಿ ಕಟ್ತೋರಿಲ್ಲ ಅಂತಂದ್ಬಿಟ್ಟು ಅವ್ರು ಸೇಫ್ಟಿ ಮಾಡಿ ಅವ್ರನ್ನ ಆರೋಗ್ಯವಾಗಿ ಅವ್ರನ್ನ ವಾಪಸ್ಸಿ ಗಾಡೀಲಿ ಮನೆಗೆ ತಂದುಬಿಡ್ತಾವ್ರೆ. ಕಾಸಿಲ್ಲ ಅಂತ ಅವ್ರು ವಾಪಸ್ ಕಳಿಸ್ತಾ ಇಲ್ಲ. ಎಷ್ಟೋ ಜನನೂ ಅವರು ನೋಡಿ ಟ್ರೀಟ್ಮೆಂಟ್ ಕೊಡ್ತಾವ್ರೆ, ಯಾಕಂದ್ರೆ ಆಡಿ ಜನ ಒಂದಂಥವು ಅವ್ರ ಹತ್ರ ಹಣ ಕಾಸು ಇರಲ್ಲ ಅವ್ರನ್ನ ಅಂತಂದ್ಬಿಟ್ಟು. ನಮ್ಮ ಜನಕ್ಕಂತನೇ ಸ್ವಾಮಿ ವಿವೇಕಾನಂದ ಕಡೆಯಿಂದ ಕೆಲವರು ಮಕ್ಕಳು ಆಗಲಿ ದೊಡ್ಡವರಾಗಲಿ ಅದೊಂದು ಇಲ್ಲದೆ ಹೋಗಿದ್ರೆ ನಾವು ಎಷ್ಟೋ ನಮ್ಮ ಆಡಿ ಜನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಅಂತೆ ಕಾಯಿಲೆಗಳನ್ನೆಲ್ಲ ಒಳ್ಳೇದು ಮಾಡಿ ಇಲ್ಲಿ ಆಗಲ್ಲ ಕಾಯಿಲೆಗಳು, ಈ ಕಾಯಿ ಇಲ್ಲಿ ಆಸ್ಪತ್ರೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ ನೀವು ಮನೆಗೆ ಹೋಗಿ ಅಂತ ಅವ್ರು ಬಾಯಿಲಿ ಬರಲಿಲ್ಲ. ಇಲ್ಲಿ ಆಗಲ್ಲ ಇಲ್ಲಿ ಯಾವ ಕಾಯಿಲೆಗಳು ಟ್ರೀಟ್ಮೆಂಟ್ ಕೊಡ್ಬೋದು ಯಾವ ಕಾಯಿಲೆ ವಾಸ ಮಾಡ್ಬೋದು ಅದನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ಆಗಲ್ಲ ಅನ್ನೋ ಕಾಯಿಲೆಗಳನ್ನ ಮುಂದೆ ಅವರೇ ಗಾಡೀಲಿ ಕರ್ಕೊಂಡೋಗಿ ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಏನಾಗಬೇಕು ಯಾವ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಇದಕ್ಕೆ ಯಾವ ಸಂಬಂಧಪಟ್ಟ ಡಾಕ್ಟರ್ಗೆ ನಾವು ಕಂಡುಹಿಡಿದು ಇದಕ್ಕೆ ಭೇಟಿ ಮಾಡಿ ಕೊಡಬೇಕು ಅಂತಂದ್ಬಿಟ್ಟು ನಾವು ನಮ್ಮನ್ನು ಮೈಸೂರು ತನಕ ಮೈಸೂರು ಬೆಂಗಳೂರು ತನಕ ಕರ್ಕೊಡ್ತಾರೆ ಅವ್ರಿಗೆ ಗಾಡೀಲಿ ಕರ್ಕೋಗಿ ಒಳ್ಳೇದು ಮಾಡಿಕೊಡ್ತಾರೆ. ಇದು ಹೃದಯ ಕಾಯಿಲೆ ಆಗಲಿ ಇದು ಗರ್ಭಕೋಶ ಕಾಯಿಲೆಗಳಾಗಲಿ ನಮ್ಮ ಯಂಗ್ಸ್ಗಳಿಗೆ ಜಾಸ್ತಿ ಗರ್ಭಕೋಶ ಹೃದಯ ಕಾಯಿಲೆಗಳೇ ಜಾಸ್ತಿ ಅದರಿಂದ ಎಲ್ಲ ಕಂಡುಹಿಡಿದು ನಮ್ಗೆ ಅದೊಂದು ತುಂಬ ತುಂಬ ಒಳ್ಳೇದು ಮಾಡ್ತಾವ್ರಿ ಇವಾಗ. ಅಷ್ಟೆಲ್ಲ ಮಾಡಿ ನಮ್ಗೆ ಇನ್ನೂ ಮಾಡಿಲ್ಲ ಅನ್ನಕ್ಕೆ ಹೋಗ್ಬಾರ್ದು ನಾವು.

0: ಎಲ್ಲೂ ಮಾಡ್ತಾವ್ರೆ ನಮ್ಗೆ. ಈಗ ಒಂದು ದುಡ್ಡು ಉಳಿಸೋದ್ರಿಂದ ಆಗಲಿ, ಮಕ್ಕಳ ವಿದ್ಯಾಭ್ಯಾಸದಿಂದ ಆಗಲಿ, ಸ್ಕೂಲ್ ಕಳಿಸೋದಿಂದ ಆಗಲಿ, ಶಿಸ್ತು ಯಾವ ಥರ ಶಿಸ್ತು ನಡಿಬೇಕು, ಸಂಘ ಸಂಸ್ಥೆಯಲ್ಲಿ ಕೂತ್ಕೊಂಡು ಯಾವ ಥರ ಶಿಸ್ತಾಗಿ ಸಂಘ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ಕಲಿಸಬೇಕು, ಅಧಿಕಾರಿಗಳಿಗೆ ಬಂದರೆ ಯಾವ ರೀತಿ ಮಾತಾಡಬೇಕು, ಅವ್ರನ್ನ ಯಾವ ರೀತಿ ನಮ್ಮ ಮಾಡಿ ಒಳಗಡೆ ಕರಿಬೇಕು, ಅವ್ರನ್ನ ಯಾವ ರೀತಿ ಕುಂಡಿಸ್ಬೇಕು, ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ನಮ್ಗೆ ಶಿಸ್ತು ನಮ್ಮನ್ನ ಕಲಿಸ್ತಾವ್ರಿ. ಇವಾಗ ಒಂದು ಈಗ ಒಂದು ಈ ಹಾಡಿಲಿ ಗೊತ್ತಿರೋರು ಇರ್ತಾರೆ, ಈ ಹಾಡಿಲಿ ಗೊತ್ತಿರೋರಿಲ್ಲ, ಎಲ್ಲ 115 ಹಾಡಿಲು ಗೊತ್ತಿರೋ ಜನನ ಭೇಟಿ ಮಾಡ್ಸೋಕ್ಕೋಸ್ಕರನೇ ಹಾಡಿಲು ಒಂದೊಂದು ತಿಂಗಳಿಗೆ ಹಾಡಿ ಸಭೆ ಮಾಡ್ತಾರೆ ನಮಗೆ. ಯಾಕಂದರೆ ಈ ಹಾಡಿ ಜನ ಹಾಡಿಗೆ ಹೋಗಿ ನಮ್ಮ ಹಾಡಿಲಿ ಈ ರೀತಿ ಸಂಘ ನಡೆಸ್ತಾ ಇದ್ದೀವಿ, ನಮ್ಮ ಹಾಡಿ ಇಷ್ಟು ಒಗ್ಗಟ್ಟಿದ್ದೀವಿ, ನಿಮ್ಮ ಹಾಡಿಲಿ ಇದೇ ಥರ ಒಗ್ಗಟ್ಟಿರಬೇಕು, ನೀವು ಮಕ್ಕಳನ್ನ ಇದೇ ಥರ ಬೆಳೆಸ್ಬೇಕು ಅಂತ ನಾವು ಹೋಗಿ ಇನ್ನೊಂದು ಹಾಡಿಗೆ ಭೇಟಿ ಕೊಡ್ತೀವಿ. ಅಲ್ಲಿಂದ ಇನ್ನೊಂದು ಹಾಡಿಗೆ ಭೇಟಿ ಕೊಟ್ಟು ನಾವು ಎಷ್ಟು ಸಂಘ ಸಂಸ್ಥೆ ನಮ್ಮ ಜನ ಎಲ್ಲೆಲ್ಲ ಅವರ ಎಲ್ಲರೂ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟಿರ ಅಂತ ನಮ್ಗೆ ಸಹಾಯ ಮಾಡಿರೋದೇ ಸ್ವಾಮಿ ವಿವೇಕಾನಂದ ಕಡೆಯಿಂದ. ಇವಾಗ ಇಲ್ಲಿ ತಿಂಗಳಿಗೊಂದ್ಸತಿ ನಮ್ಮ ಲೆಕ್ಕ ಪುಸ್ತಕ ನಾವು ಎಷ್ಟು ಕಟ್ಟಿದ್ದೀವಿ, ಯಾವ ಥರ ಬುಕ್ ಬರೀತಾವ್ರೆ, ಯಾವ ಥರ ಇವರು ದುಡ್ಡು ಯಾವ ಥರ ಉಳಿಸ್ತಿದ್ದಾರೆ ಅನ್ನೋದರಲ್ಲಿ ನಮಗೆ ಕೆಂಚಿನಹಳ್ಳಿಲಿ ನಮ್ಗೆ ತಿಂಗಳಿಗೊಂದ್ಸತಿ ಒಕ್ಕೂಟದ ಮೀಟಿಂಗ್ ಅಂತ ಇಡ್ತಾರೆ. ನಮ್ಗೆ ಎಲ್ಲ ಸಂಘದವರು ಒಂದು ತಿಂಗಳು ಎಲ್ಲರೂ ಹೋಗಿ ಒಂದೊಂದು ತಿಂಗಳಿಗೋಗಿ ಮೀಟಿಂಗ್ ಸೇರಬೇಕು. ನಾವು ನಮ್ಮ ಸಂಘದಲ್ಲಿ ಈ ರೀತಿ ನಮ್ಗೆ ಇಷ್ಟು ಸೌಲಭ್ಯ ಮಾಡ್ತಾವ್ರೆ, ನಮ್ಗೆ ಇಷ್ಟು ಕೆಲಸ ಆಗಬೇಕು, ಇಷ್ಟು ಕೆಲಸ ಆಗಿಲ್ಲ, ನಮ್ಗೆ ಡ್ರೈನೇಜ್ ಆಗಿಲ್ಲ, ನಮ್ಗೆ ಯಾವ್ಯಾವ ವಸ್ತು ಯಾವುದು ಸಿಗ್ತಿಲ್ಲ ಅಂತ ನಮ್ಮ ಆಡಿ ನಮ್ಗೆ ಕಷ್ಟ ಸುಖ ಏನಿರುತ್ತೆ ಎಲ್ಲ ನಾವು ತಿಂಗಳ ಮೀಟಿಂಗಲ್ಲಿ ಕೆಂಚಿನಹಳ್ಳಿಲಿ ಹೋಗಿ ನಾವು ಅವ್ರ ಮುಂದೆ ನಾವು ಹೇಳಬೇಕು. ಅವರು ಅವಾಗ ನಾವು ಹೇಳಿದಾಗ ಅವರು ಮುಂದೆ ಏನು ಕ್ರಮ ತೆಗಿಬೇಕು, ಇದಕ್ಕೆ ಏನು ಪರಿಹಾರ ಹುಡುಕ್ಬೇಕು ಅನ್ನೋದು ಅವರು ನಮ್ಮನ್ನ ಹುಡುಕ್ತಾರೆ. ನೆಕ್ಸ್ಟ್ ತಿಂಗಳು ಅವರು ಈ ಕೆಲಸ ಆಗಿದ್ದಿರೋದು ನಾವು ಹೇಳಿರ್ತೀವಲ್ಲ, ಆ ಕೆಲಸನ ಅವ್ರು ಮಾಡಿ ನಮ್ಗೆ ಈ ಕೆಲಸ ಆಗಿದೆಯಮ್ಮ ಈ ರೀತಿ ಆಗಿದೆ, ಒಂದು ಮಕ್ಕಳಿಗಾಗಲಿ ಒಂದು ದೊಡ್ಡವ್ರಿಗಾಗಲಿ ಒಂದು ರೇಷನ್ ಕಾರ್ಡ್ ಇರಲ್ಲ, ಒಂದು ಆಧಾರ್ ಕಾರ್ಡ್ ಇರಲ್ಲ, ಆಮೇಲೆ ಒಂದು ಕ್ಯಾಸ್ಟ್ ಇನ್ಕಮ್ ಕರೆಕ್ಟಾಗಿರಲ್ಲ, ಒಂದು ಮಕ್ಕಳಿಗೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇವತ್ತು ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ಅನ್ನೋದು ನಮ್ಮ ಆಡಿಗಳೇ ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಆ ಸಂಸ್ಥೆಯವರೆಲ್ಲ ಗುರ್ತಿಡಿಸಿ ನಮ್ಮ ಆಡಿಲಿ ಒಬ್ಬರಿಗೂ ರೇಷನ್ ಕಾರ್ಡ್ ಇಲ್ಲ ಅನ್ನಂಗಿಲ್ಲ, ಕ್ಯಾಸ್ಟ್ ಇನ್ಕಮ್ ಇಲ್ಲ ಅನ್ನಂಗಿಲ್ಲ, ಪ್ರತಿ ಒಂದು ಆಡಿಗೂ ನಮ್ಗೆ ನಿಮ್ಮದಿ ಕೇಂದ್ರಕ್ಕೆ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಂಡೇ ಹೋಗೋದ್ಕಿಂತ ಅವರೇ ಬಂದು ನಮ್ಮ ರೆಕಾರ್ಡ್ಸ್ ಎಲ್ಲ ಈಸ್ಕೊಂಡು ಅವರೇ ನಿಮ್ಮದಿ ಕೇಂದ್ರಕ್ಕೆ ಹೋಗಿ ಅಲ್ಲೆಲ್ಲ ಮಾಡಿಸ್ಕೊಬಂದು ಅವ್ರವ್ರ ಕೈಲಿ ಅವ್ರವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಕೊಡ್ತಾವ್ರೆ. ಅದು ಇವಾಗ ಎಲ್ರಿಗೂ ಮುಂದೆ ತೊಂದರೆ ಆಗಬಾರ್ದು ಇವ್ರು ಅಂತಂದ್ಬಿಟ್ಟು ಅದೊಂದು ನಮ್ಮ ಹೆಲ್ಪ್ ಮಾಡ್ತಾವ್ರೆ. ಇನ್ನೊಂದು ಯಾನ್ ಪೋಸ್ಟಲ್ಲಿ ಒಂದು ಒಕ್ಕೂಟದ ಘಟಕ ಅಂತ ನಮ್ಮದು ಒಂದು ಸಂಸ್ಥೆ ಇದೆ, ಅಲ್ಲಿ ನಾವು ಎಲ್ಲ ಸಂಘದವರೆಲ್ಲ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮದು ಏನು ನಮ್ಗೆ ತೊಂದರೆ ಇದೆಯಾ ಅಲ್ಲಿ ನಮ್ಗೆ ಸಾಲ ಕೊಡ್ತಾರೆ, ನಮ್ಗೆ ಸಾಲ ಬೇಕು ಅಂದರೂ ಕೊಡ್ತಾರೆ, ಇಲ್ಲ ನಮ್ಗೆ ಬೇಡ ಅಂತಂದ್ರೂ ಇರ್ತಾರೆ. ಬೇಕು ಅಂತಂದ್ರೆ ನಮ್ಮ ಸಾಲ ಅಲ್ಲಿಂದನೂ ನಾವು ಪಡ್ಕೊಂಡು ನಾವು ಬಿತ್ತನೆ ಬೀಜ ಗೊಬ್ಬರಗಳು ಏನು ತರಬೇಕು ಎಲ್ಲ ಮಾಡ್ತೀವಿ. ಆಮೇಲೆ ನಮಗೆ ಬಿತ್ತನೆ ಬೀಜ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಆಮೇಲೆ ತಾರ್ಪಾಲ್ಗಳು ಕೊಡ್ತಾವ್ರೆ, ಎಲ್ಲನೂ ನಮ್ಗೆ ಮಾಡ್ತಾವ್ರಲ್ಲ. ಇನ್ನೂ ಮಾಡಿಲ್ಲ ಅನ್ಬಾರ್ದು, ನಾವು ಮಾಡಿರೋದನ್ನ ಮಾಡೋರು ಅಂತಲೇ ನಾವು ಹೇಳಬೇಕು.
1: ಅಮ್ಮ, ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ?
0: ಸಮಸ್ಯೆ ಅಂತಂದ್ರೆ ನಮಗೆ ಇವಾಗ ಮಕ್ಕಳೂರಿಗೆ ಅದೇ ಮನೆಗಳದೊಂದು ಸಮಸ್ಯೆ ಇದೆ, ಮನೆಗಳಿಲ್ಲ, ಒಂದೊಂದು ಮನೇಲಿ ಮೂರು ಕುಟುಂಬ ಇದ್ದಾರೆ. ನಮ್ಗದೊಂದು ಮನೆಗಳು ಒಂದು ಇರಬೇಕು, ಕೆಲವ್ರ ಮನೆಗಳಲ್ಲಿ ಬಾಗಿ ಜ್ಯೋತಿನೂ ಇಲ್ಲ, ಕೆಲವ್ರಿಗೆ ನಮಗೆ ನೀರ ವ್ಯವಸ್ಥೆ ಸ್ವಲ್ಪ ಕಡಿಮೆ, ಆದ್ರೂ ನಾವು ಬರೋ ತನಕ ಕಾಯಬೇಕು, ಅದನ್ನು ಸ್ವಲ್ಪ ಮನೆಗಳದೇ ಸ್ವಲ್ಪ ಹಿಂಸೆ ಆಗಿರೋದು. ಈಗ
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಇವಾಗ ನಮಗೆ PTC ರೇಷನ್ ಕೊಡ್ತಾವ್ರೆ, ಅದನ್ನು ನಾವು ದುರುಪಯೋಗ ಪಡಿಸಬಾರ್ದು. ಅವ್ರು ಕೊಡೋಂಥದ್ದನ್ನ ನಾವು ಉಳಿಸಿ ನಮ್ಮ ಮಕ್ಕಳಿಗಾಗಿ ನಾವು ಅದನ್ನು ನಾವು ಬೇಯಿಸಿ ನಮ್ಮ ಮಕ್ಕಳು ಕೊಡಬೇಕು, ನಾವು ತಿನ್ನಬೇಕು. ತುಪ್ಪ ಕೊಡ್ತಾರೆ, ನಾವು ತಿನ್ನಬೇಕು, ನಾವು ತಿನ್ನಲಿ ಅಂತ ಕೊಡ್ತಾರೆ. ಮೊಟ್ಟೆ ಕೊಡ್ತಾರೆ, ನಾವು ತಿನ್ನಲಿ ಅಂತ ಕೊಡ್ತಾರೆ. ಆರೋಗ್ಯವಾಗಿರಲಿ ನಮ್ಮ ಜನ, ಕಾಡಲ್ಲೆಲ್ಲ ಸಿಗ್ತಾ ಇತ್ತು, ಸೊಪ್ಪು ಗೆಣಸು ಬೇರು ಎಲ್ಲ ತಿಂದು ನಾವು ಒಳ್ಳೆ ಗಟ್ಟಿಮುಟ್ಟಿಯಾಗಿದ್ದೋ. ಇವಾಗ ನಾಡಿಗೆ ಬಂದಿದ್ದೀವಿ, ಇವಾಗ ಗ್ಯಾಸನ್ನು ಊಟ ನಮಗೆ ಆಗಲ್ಲ, ಇವಾಗ ನೀರು ಕರೆಂಟಿನ ನೀರು ಕರೆಂಟಿನ ಊಟ, ಈಗ ರಾಗಿ ಮಿಲ್ ಕೊಡ್ತಿದ್ದೀವಿ ಕರೆಂಟು, ಅದೆಲ್ಲ ನಾವು ಎಲ್ಲ ಗ್ಯಾಸ್ಟಿಕ್ ಆಗಿ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೋತೀವಿ ಅಂತಂದ್ಬಿಟ್ಟು ಈಗ ನಮ್ಮ ಸರ್ಕಾರ ಕಂಡುಹಿಡಿದು ನಮಗೆ ಮೊಟ್ಟೆ ರೇಷನು ಕಾಳು ಕಡ್ಡಿ ಎಲ್ಲ ನಮಗೆ ಹೇಳಬೇಕಂತಂದರೆ ನಮ್ಮ ಆಡಿ ಜನನೇ ರಾಜರು ಅನ್ನಬೇಕು. ಯಾಕಂದರೆ ಎಲ್ಲ ನಮಗೆ ಮನೆ ಹತ್ರಕ್ಕೇ ನಮ್ಗೆ ಲಾರಿಲೇ ಲೋಡ್ ಇಳಿಸ್ಬೇಕಾದ್ರೆ ಯಾರಿಗೂ ಆ ಥರ ಇಳಿಸ್ಕೊಡಲ್ಲ. ನಮ್ಮ ಮಾಡಿ ಜನ ನಾವು ನಾವೇ ರಾಜರು, ನಾವು

0: ರಾಜರಂಗಿರೋದನ್ನೇ ರಾಜರಂಗಿ ನಾವು ಬೆಳಿಬೇಕು. ರಾಜರಿದ್ದು ನಾವು ಕೀಳ್ಮಟ್ಟಕ್ಕೆ ಹೋಗ್ಬಾರ್ದು. ಅದನ್ನು ಕೊಡೋದನ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನಾವು ತಿನ್ನಬೇಕು. ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು, ಮಕ್ಕಳು ಶಿಸ್ತನ್ನದ್ ಕಳಿಸ್ಬೇಕು. ಒಂದು ಸಂಘ ಸಂಸ್ಥೆ ಆಗಲಿ, ನನಗೆ ಯಾಕೆ ಸಂಘ ಅಂತ ಮಾಡಬಾರ್ದು, ನಾನು ಸಂಘದಲ್ಲಿ ಇರಬೇಕು, ನಾನು ಒಂದು ಸಂಘ ಸದಸ್ಯರಾಗಿ ನಾವು ಬೆಳಿಬೇಕು ಅನ್ನೋದು ನಾವು ಇರಬೇಕು. ಆಡಿಲಿ ಯಾರಿಗೆ ಏನೇ ಕಷ್ಟ ಬಂದರೂ ಅವ್ರ ಮನೆ ಕಷ್ಟ ನನಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು. ಕೈಯಾರೆ ಕಷ್ಟ ಬಂದರೂ ಅವ್ರ ಕಷ್ಟನೂ ನಾವು ಭಾಗಿಯಾಗಿ ಅವ್ರನ್ನ ಬಂಧಿಸ್ಬೇಕು. ಒಂದು ಗರ್ಭಿಣಿಯರಾಗಲಿ, ಕೆಲವರು ಓದಿರಲ್ಲ, ಕೆಲವರು ಓದಿರ್ತಾರೆ, ಕೆಲವ್ರಿಗೆ ತಿಳುವಳಿಕೆ ಇರಲ್ಲ, ಕೆಲವರಿಗೆ ಬುದ್ಧಿವಂತೆ ಸ್ವಲ್ಪ ಇದು ಇರುತ್ತೆ. ಅದನ್ನೆಲ್ಲ ನಾವು ಬಂದವ್ರಿಗೆ ಹೋಗಪ್ಪ ಹಿಂಗೆ ಆಸ್ಪತ್ರೆಗೆ ಹೋಗಿ ನೀವು ಗರ್ಭಿಣಿ ಆದವರು ಟ್ರೀಟ್ಮೆಂಟ್ ತಗೊಳ್ಳಿ, ಮಾತ್ರೆ ತಗೊಳ್ಳಿ, ತಿಂಗ್ ಚೆಕಪ್ ಮಾಡಿಸಿ ಅಂತ ಅದನ್ನು ಹೇಳ್ಕೊಡ್ಬೇಕು. ನಾವು ಮಕ್ಕಳಿಗೆ ಮೇನಾಗಿ ವಿದ್ಯಾಭ್ಯಾಸ ಕೊಡಬೇಕು. ಇವಾಗ ನಮಗೇನು ತಿನ್ನಕ್ಕೇನು ಕೊರತೆ ಇಲ್ಲ, ಅದನ್ನು ಆ ತಿನ್ನೋ ಕೊರತೆ ಇಲ್ದಿರೋದನ್ನ ಆ ರೈಸನ್ನು ನಾವು ತಿಂದು ನಾವು ಬೆಳಿಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ನಾವು ಮುಂದೆ ನಾವು ಬರಬೇಕು. ನೀವು ನಮ್ಮ ಆಡಿಗೆ ಜನ ಎಲ್ಲಿದ್ರೂ ಚೆನ್ನಾಗಿರಬೇಕು, ಎಲ್ಲಿದ್ರೂ ಓದಿ ವಿದ್ಯಾವಂತರಾಗಿರಬೇಕು, ಎಲ್ಲಿದ್ರೂ ನಮ್ಮ ಆಡಿ ಜನ ಮುಂದೆ ಬಂದವರೇ ಚೆನ್ನಾಗವ್ರೆ. ಇವಾಗ ಏನೋ ನಮ್ಮ ಮಕ್ಕಳು ಇವಾಗ ಓದಿರೋ ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಓದಿರೋ ಮಕ್ಕಳು ಯಾರೂ ಕೇವಲ ಆಗಿಲ್ಲ, ಎಲ್ಲ ಗಾರ್ಡ್ ಆಗವ್ರೆ, ಫಾರೆಸ್ಟರ್ ಆಗವ್ರೆ, ವಾಚರ್ಗಳಾಗವ್ರೆ. ನೀ ಎಲ್ಲಿ ಓದ್ಯಪ್ಪ ಅಂದರೆ, ನಾ ಸ್ವಾಮಿ ವಿವೇಕಾನಂದ ಹೊಸಳ್ಳಿಲಿ ಓದ್ತಿದ್ದು ನಾನಲ್ವಾ, ಇವಾಗ ವಾಚರ್ ಕಾಲ್ ಆಯಿತು, ಅಪ್ಲಿಕೇಶನ್ ಹಾಕ್ದೆ, ಇವಾಗ ನನ್ನ ಕೆಲಸ ಸಿಕ್ತು ಅಂತನ್ಬಿಟ್ಟು ಎಲ್ಲ ಬಂಡೀಪುರ ಆಗಲಿ, ಗುಂಡ್ಲಪೇಟೆ ಆಗಲಿ, ಎಡೆಯಾಲ ಯಾವ್ಯಾವ ಕಡೆ ನೋಡಿದ್ರು ನಮ್ಮ ಟ್ರೈಬ್ಸ್ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಿದ್ರೆ ನೋಡೋಕ್ಕೆ ಒಂದು ಖುಷಿ. ಅದೇ ಥರ ಇನ್ನೊಂದು ಹಾಡಿಲೂ ಬೆಳಿಬೇಕು ಅದೇ ಥರ ಎಲ್ಲ ಹಾಡಿಗಳ ಮಕ್ಕಳು ಎಲ್ಲ ನಮ್ಮ ಟ್ರೈಬ್ಸ್ ಮಕ್ಕಳೆಲ್ಲ ನಮ್ಮ ಗಾರ್ಡ್ ಆಗಬೇಕು, ಫಾರೆಸ್ಟರ್ ಆಗಬೇಕು, ವಾಚರ್ಗಳಾಗಬೇಕು. ನಮ್ಮ ಕಾಡನ್ನು ಉಳಿಸ್ಬೇಕು. ನಮ್ಮ ಕಾಡಲ್ಲಿ ಅವರು ಅಜ್ಜ ಇಟ್ಟು ನಮ್ಮ ಕಾಡ್ ಒಳಗಡೆ ಓಡಾಡ್ತಿದ್ರೆ ಅದು ಒಂದು ಖುಷಿ ಇರಬೇಕು. ಯಾಕಂದರೆ ಮುಂದೆ ನಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತನ ಕಾಲದಿಂದ ನಮ್ಮ ಕಾಡಲ್ಲೇ ಬೆಳೆದಿರೋದಲ್ವಾ. ಅದು ಈಗಿನಿರೋ ಮಕ್ಕಳು ಅದ್ರ ಕಾಡೊಳಗೆ ಬೆಳವಣಿಗೆ ಆಗಬೇಕು. ಕಾಡನ್ನ ಸುತ್ತಮುತ್ತ ಅವರು ಓಡಾಡ್ಕೊಂಡಿದ್ದಾಗ ಅದು ನಮಗೆ ಒಂದು ಕಾಡು ಇದ್ದದಕ್ಕೂ ನಮ್ಮ ಒಂದು ಹೆಸರು ಹಸೋದು. ನಮ್ಮ ಕಾಡಲ್ಲೇ ನಮ್ಗೆ ಕಾಡೇ ನಾಡು, ನಮ್ಗೆ ಕಾಡೇ ಪ್ರಪಂಚ, ಅದು ನಮ್ಮದು, ನಮ್ಮ ಕಾಡು ಅದು. ಇದೇ ಥರ ಎಲ್ಲ ಆಡಿ ಮಕ್ಕಳು ಎಲ್ಲ ಆಡಿ ನಮ್ಮ ಮಹಿಳೆಯರು ಮುಂದೆ ಬರಬೇಕು. ಎಲ್ಲ ಆಡಿ ಮಹಿಳೆಯರು ಒಂದು ತಮ್ಮ ನಮ್ಮ ಮಕ್ಕಳ ಬಗ್ಗೆ ಗಮನಿಸಿ ತಮ್ಮ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಒಳ್ಳೆ ಒಳ್ಳೆ ಕೆಲಸ ಕೊಟ್ಟು. ಯಾಕಂದರೆ ನಾನು ಮಕ್ಕಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳು ನಮ್ಮ ಹೊಟ್ಟೆಲಿ ಹುಟ್ಟಕ್ಕೆ ಯಾವಾಗಲೂ ನಾನು ನಿಮ್ಮ ಹೊಟ್ಟೆಲಿ ಹುಟ್ಟಿನಿ ಅಂತ ಯಾವಾಗಲೂ ನಮ್ಮನ್ನ ಹೇಳಿರಲ್ಲ, ಅವ್ರು ಕೇಳಿರಲ್ಲ, ಹೇಳಿರಲ್ಲ. ಅದು ನಾವಾಗಿ ಅವ್ರನ್ನ ಹುಟ್ಟಿಸಿ ಜನ್ಮ ಕೊಟ್ಟಿರ್ತೀವಿ. ಆ ಜನ್ಮ ಕೊಟ್ಟಿರೋ ತಪ್ಪಿಗೆ ಮಕ್ಕಳಿಗೆ ಮುಂದೆ ಅವ್ರಿಗೆ ಭವಿಷ್ಯ ನೀಡಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು. ನಾವು ಹಾಳಾಗಿದ್ದೀವಿ ಅಂತ ನಮ್ಮ ಮಕ್ಕಳನ್ನ ಹಾಳು ಮಾಡಬಾರ್ದು. ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟು ಅವರು ಕಾಲ್ಮೇಲೆ ನಿಂತ್ಕೊಳ್ಳೋಕೆ ಮಾಡಿದಾಗ ಮಾತ್ರ ತಂದೆ ತಾಯಿಗೆ ಒಳ್ಳೆಯ ಹೆಸರು ಬರೋದು. ನಾವು ಎತ್ತದಕ್ಕೆ ಮಕ್ಕಳನ್ನ ಸಾಕೋದಕ್ಕೂ ಈ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕೊಟ್ಟಿದ್ದೀವಿ, ಒಳ್ಳೆಯ ವಿದ್ಯೆ ಕೊಟ್ಟಿದ್ದೀವಿ ಅಂತ ಮಕ್ಕಳು. ಅವಾಗ ನಮ್ಮ ತಾಯಿ ನಮ್ಮ ತಂದೆ ನನ್ನನ್ನು ಸಾಕಿರೋದಕ್ಕೂ ನನ್ನನ್ನು ಜನ್ಮ ಕೊಟ್ಟಿರೋದಕ್ಕೂ ನನ್ನನ್ನು ಹಾಳು ಮಾಡಿಲ್ಲ, ನನಗೆ ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ದಾರಿಯಲ್ಲಿ ನನಗೆ ನಡೆಸ್ಬಿಟ್ರು. ನಾನು ಅದನ್ನು ಉಳಿಸಿ ನಾವು ಹೋಗಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳ ಮನಸ್ಸಲ್ಲಿ ಬರಬೇಕದು. ಯಾವತ್ತೂ ನಮ್ಮ ಮಕ್ಕಳನ್ನ ಬೇರೆ ಸಟಕ್ಕೆ ನಾವು ಬಲಿ ಪಡಿಸ್ಬಾರ್ದು. ಅದು ನಮ್ಮ ಕಾಲದಲ್ಲಿ ಮುಗಿದೋಯ್ತು, ಈ ಕಾಲದಲ್ಲಿ ಯಾವಾಗಲೂ ಅದು ಚೆನ್ನಾಗಿ ಬೆಳಿಬೇಕು ಅಂತ ನಾನು ಎಲ್ಲ ಆಡಿಗಳು ಮಹಿಳೆಯರಿಗಾಗಲಿ, ಯಾಕಂದರೆ ಮಹಿಳೆಯರಂತಂದರೆ ಜಾಸ್ತಿ ಮಕ್ಕಳ ಬಗ್ಗೆ ಕಾಲೇಜಿಗೆ ತಕೊಳ್ಳೋದು ಮಹಿಳೆಯರೇ. ವಿದ್ಯಾಭ್ಯಾಸಕ್ಕಾಗಲಿ, ಮನೆಯಲ್ಲಿ, ಕುಟುಂಬದಲ್ಲಿ, ಪ್ರತಿಯೊಂದು ಭಾಗದಲ್ಲಿಯೂ ಜಾಸ್ತಿ ಪಾತ್ರ ಮಹಿಳೆಗೆ ಮಾತ್ರ ಇರೋದು ಹೊರತು ಪುರುಷರಿಗೆ ಅಷ್ಟೇ ಇರಲ್ಲ. ಮಹಿಳೆಯಿಂದ ಮಕ್ಕಳಿಂದ ಪೂರ್ತಿ ಸಂಪೂರ್ಣವಾಗಿ ಅವ್ರಿಗೆ ಇರೋದು ಮಕ್ಕಳ ಬಗ್ಗೆ ಆಗಲಿ ಕುಟುಂಬದ ಬಗ್ಗೆ ಆಗಲಿ ಮಹಿಳೆಗಿರೋದು. ಎಲ್ಲ ಮಹಿಳೆಯರಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಎಲ್ಲ ಮಹಿಳೆಯರಿಗೂ ತುಂಬ ತುಂಬ ಸ್ವಾಗತ, ಧನ್ಯವಾದಗಳು.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಿಮ್ಮನಹಳ್ಳಿ ಹಾಡಿಯ ಶ್ರೀಮತಿ ನೀಲಮ್ಮರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು

0: ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳು.

0: ಸಂಜೆ 6:50
1: ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.
2: ಕೇಳುಗರ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸ್ಯಾರಗೂರು ತಾಲೂಕಿನ ಭೀಮಟ್ಗಿರಿ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಅಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಹಿರಿಯರಾದ ಶ್ರೀಮತಿ ನೀಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಕೇಳುಗರ, ಇದುವರೆಗೂ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ವರದಕ್ಷಿಣೆ ಕಾಯ್ದೆ ಕುರಿತು HT ಕೋಟೆಯ ವಕೀಲ ಸಂಘದ ಸಹಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜು ಬೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
4: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
5: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
4: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
5: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
4: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರ್ಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
4: ನಿಮ್ಮ ಮೆಚ್ಚಿನ ಜನಧ್ವನಿ 90.8

0: ಎಫ್ಎಂನಲ್ಲಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿರಾಜು ಬಿ, ವಕೀಲರು, ಎಚ್ ಡಿ ಕೋಟೆ ವಕೀಲರ ಸಂಘದ ಸಹ ಕಾರ್ಯದರ್ಶಿ. ಈ ದಿನ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ವರದಕ್ಷಿಣೆ ಎಂದರೇನು, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಬಂದಿರುತ್ತೇನೆ. ವರದಕ್ಷಿಣೆ ಎಂದರೆ ಅದು ಹೇಗೆ ಪ್ರಾರಂಭವಾಯಿತು ಮತ್ತು ಯಾವಾಗ ಪ್ರಾರಂಭವಾಯಿತು? ವರದಕ್ಷಿಣೆ ಭಾರತದಲ್ಲಿ ಬಹಳ ಸಮಯದಿಂದ ಅಸ್ತಿತ್ವದಲ್ಲಿರುವ, ಆಳವಾಗಿ ಬೇರೂರಿರುವ ಸಾಮಾಜಿಕ ದುಷ್ಟತನಗಳಲ್ಲಿ ಒಂದಾಗಿದೆ. ಭಾರತದಲ್ಲಿನ ವರದಕ್ಷಿಣೆ ವ್ಯವಸ್ಥೆಯು ಮದುವೆಯ ಷರತ್ತಿನಂತೆ ವರನಿಗೆ ಅಥವಾ ಅವನ ಕುಟುಂಬಕ್ಕೆ ನಗದು ಮತ್ತು ಸರಕುಗಳು ಮತ್ತು ಆಸ್ತಿ ಇತ್ಯಾದಿಗಳನ್ನು ನೀಡುವುದನ್ನು ಈ ವರದಕ್ಷಿಣೆ ಎಂದು ಕರೆಯಲಾಗುತ್ತದೆ. ಇದು ಇತ್ತೀಚಿನ ಪರಿಕಲ್ಪನೆಯಲ್ಲ, ಅಂದರೆ ಬ್ರಿಟಿಷರ ಆಳ್ವಿಕೆಗೂ ಮೊದಲೇ ಪ್ರಾರಂಭವಾಗಿತ್ತು. ಆದರೆ ಆ ಸಮಯದಲ್ಲಿ ವರದಕ್ಷಿಣೆ ವ್ಯವಸ್ಥೆ, ಇಂದಿನ ಆಲೋಚನೆ ಎಂದರೆ ಮದುವೆಯ ನಂತರ ವಧು ಮತ್ತು ಆರ್ಥಿಕವಾಗಿ ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು, ಸಂತೋಷದ ಜೀವನವನ್ನು ನಡೆಸಲು ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಅವಳು ಹೊಂದಿದ್ದಾಳೆ ಎಂದು ಖಚಿತಪಡಿಸಿಕೊಳ್ಳುವುದು. ಅಂದರೆ ಬ್ರಿಟಿಷರು ಮಹಿಳೆಯರು ಆಸ್ತಿ ಹೊಂದಿರುವುದನ್ನು ನಿಷೇಧಿಸುವ ನಿಯಮ ಜಾರಿಗೆ ತಂದಾಗ ಮಹಿಳೆಯರು ಆಸ್ತಿ ಹೊಂದುವ ಹಕ್ಕನ್ನು ಕಳೆದುಕೊಂಡರು. ಇದು ಗೊಂದಲ ಸೃಷ್ಟಿಸಿದೆ, ಯಾಕೆಂದರೆ ಮಹಿಳೆ ಹೊಂದಿರುವ ಎಲ್ಲ ಆಸ್ತಿ ನೇರವಾಗಿ ಅವಳ ಗಂಡನಿಗೆ ಹೋಗುತ್ತದೆ, ಅವಳಿಗೆ ಏನೂ ಸಿಗುವುದಿಲ್ಲ. ಮತ್ತು ಈ ಪುರುಷರು ಮಹಿಳೆಯರಿಗೆ ಕಿರುಕುಳ ನೀಡಲು ಪ್ರಾರಂಭಿಸುವುದರಿಂದ ಇದು ಮಹಿಳೆಯರಲ್ಲಿ ಪ್ರಾಬಲ್ಯ ಭಾವನೆಯನ್ನು ಸೃಷ್ಟಿಸಿದೆ. ವರದಕ್ಷಿಣೆ ವ್ಯವಸ್ಥೆಯು ಭಾರತದಲ್ಲಿ 1961 ಪ್ರಾರಂಭವಾಯಿತು ಮತ್ತು ಅಸಂಖ್ಯಾತ ಸಮಸ್ಯೆಗಳಿಂದ ಕಾರಣವಾಯಿತು. ವರದಕ್ಷಿಣೆ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳು ಧರ್ಮ, ಜಾತಿ, ಮತ ಮತ್ತು ಸ್ಥಳೀಯ ಅವಲಂಬಿಸಿ ಬದಲಾಗುತ್ತವೆ ಮತ್ತು ನಿಖರವಾದ ಕಾರಣಗಳನ್ನು ನಿರ್ಣಯಿಸುವುದು ತುಂಬ ಕಷ್ಟಕರ. ವರದಕ್ಷಿಣೆ ವ್ಯವಸ್ಥೆಯು ಕೆಲವು ಕಾರಣಗಳು ನೋಡಬಹುದಾದರೆ, ಏಕೆ ಈ ವರದಕ್ಷಿಣೆ, ಈ ಪಿಡುಗು ಇನ್ನೂ ನಮ್ಮ ದೇಶದಲ್ಲಿ ತೊಲಗುತ್ತಿಲ್ಲ, ಅದಕ್ಕೆ ಏನು ಕಾರಣ ಎಂದು ಅಧ್ಯಯನ ಮಾಡಿದಾಗ ಗೊತ್ತಾಗುವುದು. ಮೊದಲಿಗೆ ಶಿಕ್ಷಣದ ಕೊರತೆ. ವಧು ಮತ್ತು ಅವರ ಕುಟುಂಬಗಳಲ್ಲಿ ವರದಕ್ಷಿಣೆಯನ್ನು ನಿಷೇಧಿಸುವ ಅಸ್ತಿತ್ವದಲ್ಲಿರುವ ಕಾನೂನುಗಳ ಬಗ್ಗೆ ಅರಿವನ್ನು ಅಥವಾ ಶಿಕ್ಷಣದ ಕೊರತೆಯು ಪ್ರಚಲಿತ ವರದಕ್ಷಿಣೆ ವ್ಯವಸ್ಥೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಉನ್ನತ ಶಿಕ್ಷಣದ ಕೊರತೆಯಿಂದಾಗಿ ಅವರಲ್ಲಿ ಹೆಚ್ಚಿರುವ ತಮ್ಮ ಹಕ್ಕುಗಳು ಮತ್ತು ಕಾನೂನನ್ನು ನಿರ್ಲಕ್ಷಿಸುತ್ತದೆ. ಅದರಿಂದ ಅವರ ಅಜ್ಜ ಅಜ್ಜಿ ಅವರಿಗೆ ರವಾನಿಸುವ ಎಲ್ಲವನ್ನು ಸ್ವೀಕರಿಸುತ್ತದೆ. ಎರಡನೇದು ಪಿತೃಪ್ರಧಾನ ಸಮಾಜ. ಪುರುಷನು ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿರುವ ಮತ್ತು ತನ್ನ ಮನೆಗಳಲ್ಲಿ ಹಾಗೂ ಸಮಾಜದಲ್ಲಿ ಪ್ರಾಬಲ್ಯದ ವಾತಾವರಣವನ್ನು ಸೃಷ್ಟಿಸಲು ಅನುಮತಿಸಲಾದ ಮತ್ತೊಂದು ಸಾಮಾಜಿಕ ವ್ಯವಸ್ಥೆ ಪಿತೃಪ್ರಭುತ್ವ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪುರುಷರಿಗೆ ಶ್ರೇಷ್ಠ ಸ್ಥಾನಮಾನವನ್ನು ನೀಡಲಾಗಿದೆ. ಅಲ್ಲಿ ಮಹಿಳೆಯರಿಗೆ ತಮ್ಮ ಮತ ಚಲಾಯಿಸಲು ಅಥವಾ ಕುಟುಂಬದೊಳಗೆ ತಮ್ಮ ಅಭಿಪ್ರಾಯವನ್ನು ನೀಡಲು ಸಹ ಅವಕಾಶ ಇರುವುದಿಲ್ಲ. ಇದು ಪುರುಷರು ಮದುವೆಯ ಪ್ರತಿಯಾಗಿ ವರದಕ್ಷಿಣೆ ಮುಂತಾದ ಅನಗತ್ಯ ಬೇಡಿಕೆಗಳನ್ನು ಕೇಳುವ ಹಕ್ಕನ್ನು ನೀಡುತ್ತದೆ, ಏಕೆಂದರೆ ಮಹಿಳೆಯರು ಅದನ್ನು ನಿರಾಕರಿಸಲು ಯಾವುದೇ ಮಾರ್ಗವಿಲ್ಲ. ಈ ರೀತಿಯಾಗಿ ಪುರುಷರು ಸಮಾಜದಲ್ಲಿ ತಮ್ಮ ಉನ್ನತ ಪಾತ್ರದ ಸ್ಥಾನಮಾನವನ್ನು ಪೂರೈಸುತ್ತಾರೆ. ಅಂದರೆ ಈ ಪಿತೃಪ್ರಧಾನದಲ್ಲಿ, ಅಂದರೆ ಪುರುಷರಿಗೆ ಆದ್ಯತೆ ಇರುವುದರಿಂದ ಅವರು ಶ್ರೇಷ್ಠರು, ಅವರಿಗೆ ವರದಕ್ಷಿಣೆ ನೀಡಬೇಕು ಎಂಬ ಒಂದು ಪಿಡುಗನ್ನು ಸಮಾಜದಲ್ಲಿ ಕೆಲವಷ್ಟು ಮಂದಿಗಳು ಹೊಂದಿರುತ್ತಾರೆ, ಅದನ್ನು ತೊಡೆದು ಹಾಕಬೇಕು. ನಂತರದಲ್ಲಿ ದುರಾಸೆ. ವರನ ಶಿಕ್ಷಣ, ವೃತ್ತಿ ಮತ್ತು ಸಂಪತ್ತನ್ನು ಸರಿದೂಗಿಸಲು ವರದಕ್ಷಿಣೆಯನ್ನು ನೀಡುವಂಥದ್ದು. ಅಂದರೆ ಯಾರಿಗೆ ವರನಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ವರನು ಶ್ರೀಮಂತನ

ಆಗಿರುತ್ತಾನೆ. ಅವನಿಗೆ ಸರಿಸಮವಾಗಿ ನಾವು ಅವನಿಗೆ ಉಡುಗೊರೆಯಾಗಿ ಅಥವಾ ವರದಕ್ಷಿಣೆಯನ್ನು ನೀಡಿದರೆ ನಮ್ಮ ಘನತೆ ಗೌರವ ಹೆಚ್ಚಾಗುತ್ತದೆ ಎಂಬುದು ಕೆಟ್ಟ ಪರಿಕಲ್ಪನೆಯನ್ನು ಹೊಂದುವುದು ಸಹ ಒಂದು ಅಪರಾಧವಾಗಿದೆ. ಹಾಗೆ ಸಾಮಾಜಿಕ ಸ್ಥಾನಮಾನ, ಭಾರತದಲ್ಲಿ ಮದುವೆಯ ಪ್ರಸ್ತಾಪಗಳನ್ನು ಕಳೆದುಕೊಳ್ಳುವುದನ್ನು ಅಗತ್ಯ ಅಗೌರವ ವಿಷಯವೆಂದು ಪರಿಗಣಿಸಲಾಗುತ್ತದೆ. ವಧುವಿನ ಕುಟುಂಬದ ಸಾಮಾಜಿಕ ಸ್ಥಾನಮಾನಕ್ಕೆ ಹಾನಿ ಮಾಡುತ್ತದೆ. ಹೀಗಾಗಿ ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ರಕ್ಷಿಸಿಕೊಳ್ಳಲು ಕುಟುಂಬಗಳು ತಮ್ಮ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ವರದಕ್ಷಿಣೆ ಬೇಡಿಕೆಯನ್ನು ಸ್ವೀಕರಿಸುತ್ತಾರೆ. ಹಾಗೆ ವರದಕ್ಷಿಣೆ ಕಾನೂನುಗಳನ್ನು ದುರ್ಬಲ ಅನುಷ್ಠಾನ, ಅಂದರೆ ಇಂಥ ದುಷ್ಟ ವ್ಯವಸ್ಥೆಯಿಂದ ಮಹಿಳೆಯರನ್ನು ರಕ್ಷಿಸಲು ಸಂವಿಧಾನವು ಹಲವಾರು ಕಾನೂನುಗಳನ್ನು ನೀಡಿದೆ. 1961 ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಮತ್ತು 2005 ಗೃಹ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆ ಕಾಯ್ದೆ ಮುಂತಾದ ಕಾನೂನುಗಳನ್ನು ಬಹಳ ದಿನದಿಂದಲೂ ಚಾಲ್ತಿಯಲ್ಲಿ ಇದ್ದರೂ ಸಹ ಅಜ್ಞಾನದ ಮುಸುಕಿನಡಿಯಲ್ಲಿ ಜನರು ಸಾಮೂಹಿಕವಾಗಿ ಭಾಗವಹಿಸುವಿಕೆಗಾಗಿ ಈ ಕಾನೂನುಗಳನ್ನು ಅನುಷ್ಠಾನವು ನಿಷ್ಠ ಪರಿಣಾಮಕಾರಿಯಾಗಿಲ್ಲ. ಹಾಗಾಗಿ ಎಷ್ಟೇ ಕಾನೂನು ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ಕೆಲವು ಪಿಡುಗುಗಳಿಗೆ ಬಲಿಪಶುವಾಗಿ ವರದಕ್ಷಿಣೆಯನ್ನು ಈಗಲೂ ಸಹ ನೀಡುತ್ತಾರೆ. ಅದನ್ನು ಕೆಲವರು ಪ್ರಶ್ನಿಸಿದರೆ ಅದು ವರದಕ್ಷಿಣೆ ಅಲ್ಲ, ನನ್ನ ವರನಿಗೆ ಕೊಡುವಂಥ ಉಡುಗೊರೆ ಎಂದು ತಮ್ಮ ತಬ್ಬಿಬ್ಬಾಗಿ ಬಾಯಿ ಮುಚ್ಚಿಸುತ್ತಾರೆ. ವರದಕ್ಷಿಣೆ ವ್ಯವಸ್ಥೆಯು ಕೆಲವೊಂದು ಪರಿಣಾಮಗಳು ನೋಡುವುದಾದರೆ ವರದಕ್ಷಿಣೆಗೆ ಸಂಬಂಧಿಸಿದ ದೌರ್ಜನ್ಯ. ಪ್ರಸ್ತುತ ಭಾರತದಲ್ಲಿ ಅಂದರೆ ವಿಶ್ವದಲ್ಲೇ ಅತಿ ಹೆಚ್ಚು ವರದಕ್ಷಿಣೆ ಸಂಬಂಧಿತ ಸಾವುಗಳು ಹೊಂದಿದ್ದು ಪ್ರತಿ 90 ನಿಮಿಷಕ್ಕೆ ಸರಾಸರಿ ಒಂದು ಸಾವು ಸಂಭವಿಸುತ್ತಿದೆ. ವರದಕ್ಷಿಣೆ ಸಂಬಂಧಿತ ದೌರ್ಜನ್ಯವು ವರದಕ್ಷಿಣೆಗಾಗಿ ಮಹಿಳೆಯರಿಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡುವುದನ್ನು ಒಳಗೊಂಡಿದೆ. ಅವುಗಳನ್ನು ಚಿತ್ರಹಿಂಸೆ ನೀಡಿ ಕೊಲ್ಲುವುದು ಸಮಾಜದಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ. ಈ ದೌರ್ಜನ್ಯವು ಬಹಳ ಮಟ್ಟಿಗೆ ಕಡಿಮೆಯಾಗಿದೆ, ಆದರೆ ಗ್ರಾಮೀಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅಲ್ಲಿ ಜನರು ಹೆಚ್ಚು ತಿಳಿದಿರುವುದಿಲ್ಲ. ಹೆಚ್ಚು ಶಿಶು ಹತ್ಯೆ, ಅಂದರೆ ಹೆಣ್ಣು ಶಿಶು ಹತ್ಯೆ ಎಂದರೆ ಮದುವೆ ಸಮಯದಲ್ಲಿ ವರದಕ್ಷಿಣೆ ನೀಡುವುದಾಗಿ ಬೆದರಿಕೆ ಹಾಕಿ ಅಥವಾ ವರದಕ್ಷಿಣೆ ನೀಡದಿದ್ದರೆ ಗಂಡಂದಿರು ಹೆಣ್ಣು ಶಿಶುವನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿ ಹೆಣ್ಣು ಶಿಶುವನ್ನು ಅವರ ಪೋಷಕರು ಅಥವಾ ಕುಟುಂಬ ಸದಸ್ಯರುಗಳು ಉದ್ದೇಶಪೂರ್ವಕವಾಗಿ ಕೊಲ್ಲುವುದು, ಇದು ಸಹ ಒಂದು ಅಪರಾಧ. ವರದಕ್ಷಿಣೆ ವ್ಯವಸ್ಥೆಯನ್ನು ನಿಲ್ಲಿಸುವುದು ಹೇಗೆ? ವರದಕ್ಷಿಣೆ ಪದ್ಧತಿ ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿರದೆ ಎಂದರೆ ಈ ವ್ಯವಸ್ಥೆಯನ್ನು ನಿಲ್ಲಿಸುವುದು ಕೆಲವು ಮಾರ್ಗಗಳೇನು ಅಥವಾ ವರದಕ್ಷಿಣೆ ವ್ಯವಸ್ಥೆಯನ್ನು ಹೇಗೆ ನಿಲ್ಲಿಸುವುದು ಎಂದು ಜನರು ಪ್ರಶ್ನಿಸುತ್ತಾರೆ. ಈ ದುಷ್ಟ ವ್ಯವಸ್ಥೆಯು ಎಲ್ಲ ಮಾನವೀಯತೆಗೆ ಹಾನಿ ಮಾಡುವ ಮೊದಲು ಅದನ್ನು ನಿಲ್ಲಿಸಲು ಇದು ಸಕಲ ಈ ದುಷ್ಟ ವ್ಯವಸ್ಥೆಯನ್ನು ನಿಲ್ಲಿಸಲು ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದೆ. ಆದರೆ ಅಂಥ ಆಳವಾಗಿ ಬೇರೂರಿರುವ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಕಾನೂನುಗಳನ್ನು ರಚಿಸುವುದು ಸಾಕಾಗುವುದಿಲ್ಲ. ಸಮಾಜವು ಕೆಳಗೆ ಉಲ್ಲೇಖಿಸಿದಂಥ ಕೆಲವು ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಜಾಗೃತಿ ಮೂಡಿಸಬೇಕು, ಅಂದರೆ ಈ ದುಷ್ಟ ಈ ವ್ಯವಸ್ಥೆ ಏನಿದೆ ಅದನ್ನು ತೊಡೆದು ಹಾಕಲು ವಧು ಮತ್ತು ಅವರ ಕುಟುಂಬಗಳಲ್ಲಿ ಜಾಗೃತಿ ಮೂಡಿಸುವುದು ಸಾಕು. ಯಾಕೆಂದರೆ ಯಾರಾದರೂ ವರದಕ್ಷಿಣೆ ಕೇಳಿದಾಗ ಅವರು ಅದನ್ನು ಪಾಲಿಸುವಂತೆ ಜನರಿಗೆ ಅವರ ಹಕ್ಕುಗಳ ಮತ್ತು ಶಿಕ್ಷಣ ನೀಡುವುದು ಮುಖ್ಯ. ಇದಕ್ಕಾಗಿ ನಿಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವುದು ಮತ್ತು ಅವರಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶ ಮಾಡಿಕೊಡುವುದು ಮುಖ್ಯವಾಗಿರುತ್ತದೆ. ಇದರಿಂದ ಆಕೆಗೆ ತನ್ನ ಹಕ್ಕುಗಳ ಬಗ್ಗೆ ನಿಖರವಾಗಿ ತಿಳಿಯುತ್ತದೆ. ಪಿತೃಪ್ರಭುತ್ವದ ನಿರ್ಮೂಲನೆ, ಅಂದರೆ ಪಿತೃಪ್ರಭುತ್ವದ ವ್ಯವಸ್ಥೆಯಿಂದ ಉಂಟಾಗುವ ಮಹಿಳೆಯರಲ್ಲಿ ಪ್ರಾಬಲ್ಯದ ಭಾವನೆಯನ್ನು ತೊಡೆದು ಹಾಕುವುದು, ನಿಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲೂ ಧ್ವನಿ ಎತ್ತಲು ಕಲಿಸಿ ಅವಳು ಬಳಸಿದರೆ ನಿಮ್ಮ ನಿರ್ಧಾರಗಳನ್ನು ಗೌರವಿಸುವಂತೆ ಒತ್ತಾಯಿಸಬೇಡಿ. ಹಲವು ವರ್ಷಗಳ ಆಧುನೀಕರಣ ಹಾಗೂ ಅಭಿವೃದ್ಧಿಯ ನಂತರವೂ ವರದಕ್ಷಿಣೆ ವ್ಯವಸ್ಥೆಯು ಭಾರತದ ಇಂದಿಗೂ ಎದುರಿಸುತ್ತಿರುವ ಪಾಪವಾಗಿದೆ. ವರದಕ್ಷಿಣೆ ವ್ಯವಸ್ಥೆಯ ಪರಿಣಾಮಗಳು ಇಂದಿಗೂ ಮಹಿಳೆಯರ ಮೇಲೆ ಅನೇಕ ಪರಿಣಾಮಗಳು ಬೀರುತ್ತವೆ. ಇದು ಈಗಾಗಲೇ ಅನೇಕ ಮುಗ್ಧ ಜೀವಿಗಳನ್ನು ಬಲಿ ತೆಗೆದುಕೊಂಡಿದೆ.

ಮತ್ತು ಇತರ ವಿನ್ಯಾಸಗಳಿಗೂ ಕಾರಣಗಳಾಗಿವೆ. ಅದರಿಂದ ಮಹಿಳೆಯರ ಮೇಲಿನ ಇಂಥ ಕಿರುಕುಳವನ್ನು ತಡೆಯಲು ವೈಯಕ್ತಿಕ ಮಟ್ಟದಲ್ಲಿಯೂ ಸಹ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ವರದಕ್ಷಿಣೆಯ ವಿರುದ್ಧ ಕೆಲವೊಂದು ಕಾನೂನುಗಳನ್ನು ತಿಳಿಸುವುದಾದರೆ, ವರದಕ್ಷಿಣೆಗೆ ಸಂಬಂಧಿಸಿದ ಮೊದಲು ಅಖಿಲ ಭಾರತ ಶಾಸಕಾಂಗ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಆಗಿದ್ದು, ಈ ಶಾಸನವು 1 ಜುಲೈ 1961 ಜಾರಿಗೆ ಬಂದಿತು. ವರದಕ್ಷಿಣೆ ವಿರುದ್ಧ ಭಾರತೀಯ ಕಾನೂನುಗಳನ್ನು ದಶಕಗಳಿಂದ ಜಾರಿಯಲ್ಲಿದ್ದರೂ ಅವು ನಿಷ್ಪರಿಣಾಮಕಾರಿಯಾಗಿವೆ ಎಂದು ಹೆಚ್ಚಾಗಿ ಇದನ್ನು ಟೀಕಿಸಲಾಗುತ್ತದೆ. ಭಾರತೀಯ ದಂಡ ಸಂಹಿತೆ Section 498A ಪ್ರಕಾರ ಪತ್ನಿ ವರದಕ್ಷಿಣೆ ಕಿರುಕುಳದ ಬಗ್ಗೆ ದೂರು ನೀಡಿದರೆ ವರ ಮತ್ತು ಅವನ ಕುಟುಂಬವನ್ನು ಸ್ವಯಂಚಾಲಿತವಾಗಿ ಬಂಧಿಸಬೇಕು ಎಂದು ಕಾನೂನು ಹೇಳುತ್ತದೆ, ದುರುಪಯೋಗ ಪಡಿಸಿಕೊಳ್ಳಲಾಗುತ್ತದೆ. ಹಾಗೆ 2014 ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಅನುಮೋದನೆಯಿಂದಾಗಿ ಕೆಲವು ಬಂಧನಗಳನ್ನು ಮಾಡಲಾಗುವುದಿಲ್ಲ ಎಂದು ತೀರ್ಪು ನೀಡಿತು. ಹೆಚ್ಚುತ್ತಿರುವ ವರದಕ್ಷಿಣೆ ಸಂಬಂಧಿತ ಅಪರಾಧಗಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರವು ಮಹಿಳೆಯರಿಗೆ ಕಾನೂನು ರಕ್ಷಣೆಯನ್ನು ಹೆಚ್ಚಿಸಲು 1983 IPCA Section 498A ಮತ್ತು CRPC Section 198A ಸೇರಿದಂತೆ ಹಲವಾರು ಕಾನೂನುಗಳನ್ನು ನಿಬಂಧನೆಗಳನ್ನು ಪರಿಚಯಿಸಿತು. ನಂತರ 2005 ದೇಶೀಯ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆಗೆ ಕಾಯ್ದೆಯನ್ನು ಜಾರಿಗೆ ತಂದಿತು. ವರದಕ್ಷಿಣೆ ಸಾವುಗಳನ್ನು ನಿರ್ದಿಷ್ಟವಾಗಿ ಪರಿಹರಿಸಲು Section 304B ಪರಿಚಯವನ್ನು ಒಳಗೊಂಡು ಈ ಸುಧಾರಣೆ ಹೊರತಾಗಿಯೂ ಈ ಕ್ರಮಗಳನ್ನು ಪರಿಣಾಮಕಾರಿತ್ವವನ್ನು ವ್ಯಾಪಕವಾಗಿ ಟೀಕಿಸಲಾಗಿದೆ. ಸರ್ಕಾರವು ಅಂದರೆ ಸಾಕ್ಷಿ ಕಾಯ್ದೆ Section 113B ಮತ್ತು ಭಾರತೀಯ ದಂಡ ಸಂಹಿತೆ Section 304Bಯನ್ನು ಸೇರಿಸಿತು. ಇದು ಮಹಿಳೆಯ ಅಕಾಲಿಕ ಮರಣದ ಮೊದಲು ವರದಕ್ಷಿಣೆಯ ಬೇಡಿಕೆಗೆ ಒಳಪಟ್ಟರೆ ಗಂಡ ಮತ್ತು ಅವನ ಕುಟುಂಬವು ಆ ಸಾವಿಗೆ ಕಾರಣ ಎಂದು ಭಾವಿಸಲಾಗುತ್ತದೆ ಎಂದು ನೋಡಬಹುದು. IPC Section 498A ಇದನ್ನು 2023 BNS Section 84 ಎಂದು ನಿಬಂಧನೆ ಮಾಡಲಾಯಿತು. ಅಂದರೆ TRPC ಮತ್ತು IPCನ BNS ಎಂದು ಹೊಸದಾಗಿ ಕೆಲವೊಂದು ಸೆಕ್ಷನ್ಗಳನ್ನು ಜೋಡಣೆ ಸಹ ಮಾಡಲಾಗಿದೆ. BNS ವಿಭಾಗ 84 ನಿಬಂಧನೆಗೆ ಸಂಬಂಧಪಟ್ಟಂತೆ ಅಪರಾಧಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು ಮತ್ತು ದಂಡವನ್ನು ಪಾವತಿಸಬಹುದು. ಅಂದರೆ ಮಹಿಳೆಯ ಜೀವ ಮತ್ತು ಅಂಗಾಂಗ ಆರೋಗ್ಯಕ್ಕೆ ಗಂಭೀರವಾದ ಗಾಯ ಅಥವಾ ಅಪಾಯವನ್ನು ಉಂಟು ಮಾಡುವ, ಆತ್ಮಹತ್ಯೆಗೆ ಪ್ರೇರೇಪಿಸುವ ಯಾವುದೇ ಉದ್ದೇಶಪೂರ್ವಕ ನಡವಳಿಕೆಯನ್ನು ಕ್ರೌರ್ಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ದೂರನ್ನು ಸಲ್ಲಿಸುವುದು ನೊಂದ ಮಹಿಳೆ ಅಥವಾ ರಕ್ತ ಸಂಬಂಧ ಅಂದರೆ ಅವರ ತಂದೆ ತಾಯಿಗಳು, ಮದುವೆ ಅಥವಾ ದತ್ತು ಸ್ವೀಕಾರದ ಮೂಲಕ ಅವರಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿ ದೂರನ್ನು ಸಲ್ಲಿಸಬಹುದು, ಅಥವಾ ಸಂಬಂಧಿಕರು ಇಲ್ಲದಿದ್ದರೆ ರಾಜ್ಯ ಸರ್ಕಾರದಿಂದ ಸೂಚಿಸಲಾದ ಸಾರ್ವಜನಿಕರ ಸೇವಕರು ದೂರು ಸಲ್ಲಿಸಬಹುದು. ಇದರ ಕಾಲಪರಿಮಿತಿ ಅಂದರೆ ಯಾವಾಗ ದೂರನ್ನು ಸಲ್ಲಿಸಲು ಯಾವಾಗ ಸಲ್ಲಿಸಬಹುದು ಎಂದರೆ ಆಪಾದಿತ ಘಟನೆ ನಡೆದು 3 ವರ್ಷಗಳ ಒಳಗೆ ದೂರನ್ನು ಸಲ್ಲಿಸಬಹುದು. ಇದು ಜಾಮೀನು ರಹಿತ ಅಪರಾಧವಾಗಿದೆ, ಸಂಜ್ಞೆ ಮತ್ತು ಜಾಮೀನು ರಹಿತವಾಗಿರುತ್ತದೆ. ಆರೋಪಿಯನ್ನು ತಕ್ಷಣವೇ ವಶಕ್ಕೆ ಪಡೆಯಲು ಸಾಧ್ಯವಿದೆ. 2005 ಕೌಟುಂಬಿಕ ಹಿಂಸಾಚಾರ ಕಾಯ್ದೆಯನ್ನು ಇದು ತಿಳಿಸಿಕೊಡುತ್ತದೆ. ಅಂದರೆ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆಗೆ ಸಮಗ್ರ ಕಾನೂನು ಚೌಕಟ್ಟನ್ನು ಒದಗಿಸಲು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಕೆಲವು ಸಂದರ್ಭಗಳಲ್ಲಿ ವರದಕ್ಷಿಣೆ ಕೇಳುವುದು ಮಹಿಳೆಯರ ವಿರುದ್ಧದ ಅಪರಾಧಗಳಿಗೆ ಕಾರಣವಾಗಿದೆ. ಭಾವನಾತ್ಮಕ ನಿಂದನೆ ಮತ್ತು ಗಾಯದಿಂದ ಹಿಡಿದು ಸಾವಿನವರೆಗೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಮತ್ತು ಭಾರತೀಯ ದಂಡ ಸಂಹಿತೆ Section 304B ಮತ್ತು 498A ಸೇರಿದಂತೆ ನಿರ್ದಿಷ್ಟ ಭಾರತೀಯ ಕಾನೂನುಗಳ ಅಡಿಯಲ್ಲಿ ವರದಕ್ಷಿಣೆಯ

0: ಪಾವತಿಯನ್ನು ದೀರ್ಘಕಾಲ ನಿಷೇಧಿಸಲಾಗಿದೆ. ವರದಕ್ಷಿಣೆಯು ನಮ್ಮ ಸಮಾಜದಲ್ಲಿ ಸಾಮಾಜಿಕ ಪಿಡುಗಾಗಿದ್ದು, ಮಹಿಳೆಯರಿಗೆ ಸಾಧ್ಯವಾದಂಥ ಚಿತ್ರಹಿಂಸೆ ದುಷ್ಟರ್ಯ ವಿರುದ್ಧ ನಡೆಸಲು ಪರಿಣಾಮವಾಗಿ ಈ ಪಿಡುಗು ಸಮಾಜದಲ್ಲಿ ಬಡವ, ಮಧ್ಯಮ ಮತ್ತು ಶ್ರೀಮಂತ ವರ್ಗದವರು ಯಾರೇ ಇರಲಿ ಎಲ್ಲರ ಜೀವನವನ್ನು ಬಲಿ ತೆಗೆದುಕೊಂಡಿದೆ. ಆದರೆ ಬಡವರು ಮಾಹಿತಿಯ ಕೊರತೆ ಮತ್ತು ಶಿಕ್ಷಣದ ಕೊರತೆಯಿಂದಾಗಿ ಈ ಪಿಡುಗು ಸುಲಭವಾಗಿ ಬಲಿಯಾಗುತ್ತದೆ. ವರದಕ್ಷಿಣೆ ಪದ್ಧತಿಯಿಂದಾಗಿ ಗಂಡು ಮಕ್ಕಳು ನೋಡುವಷ್ಟು ಮೌಲ್ಯಯುತವಾಗಿ ಹೆಣ್ಣು ಮಕ್ಕಳನ್ನು ನೋಡುತ್ತಿಲ್ಲ. ಬಹಳಷ್ಟು ಸಮಾಜದಲ್ಲಿ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಹೊರೆ ಎಂದು ಭಾವಿಸುತ್ತಿದ್ದಾರೆ ಹಾಗೂ ಶಿಕ್ಷಣ ಇನ್ನು ಮುಂತಾದ ಸೌಲಭ್ಯಗಳಲ್ಲಿ ಎರಡನೇ ದರ್ಜೆಗೆ ಸೌಲಭ್ಯ. ವರದಕ್ಷಿಣೆ ಪಿಡುಗನ್ನು ತೊಲಗಿಸಲು ಸರ್ಕಾರವು ಹಲವು ಕಾನೂನು ಮತ್ತು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ವಿವಿಧ ಯೋಜನೆಗಳ ಮೂಲಕ ಹೆಣ್ಣು ಮಕ್ಕಳನ್ನು ಅವರ ಸ್ಥಾನಮಾನವನ್ನು ಹೆಚ್ಚು ಬರುತ್ತಿದೆ. ಈಗ ಸಮಾಜವು ಪರಿಸ್ಥಿತಿಯನ್ನು ಬಯಸುತ್ತದೆ ಮೂಲಕ ನಾವೆಲ್ಲರೂ ಮುಂದೆ ಹೆಜ್ಜೆನಿಡೋಣ, ಅಗತ್ಯವಾದ ಬದಲಾವಣೆಯನ್ನು ತರಬಹುದು. ನಾವೆಲ್ಲರೂ ನಮ್ಮ ಹೆಣ್ಣು ಮಕ್ಕಳ ಮೌಲ್ಯವನ್ನು ಅವರಿಗೆ ಮನದಟ್ಟು ಮಾಡಬೇಕು. ಅಂದಾಗ ಮಾತ್ರ ಅವರು ಬೆಳೆದ ನಂತರ ಅವರಿಗೂ ಮತ್ತು ಉಳಿದವರಿಗೂ ಅವರ ಮೌಲ್ಯದ ಅರಿವು ಗೊತ್ತಾಗುತ್ತದೆ. ಹಲವು ಅಭ್ಯಾಸಗಳನ್ನು ರೂಢಿಸಿಕೊಳ್ಳೋದು ಉತ್ತಮ. ಇವುಗಳು ಯಾವುದೆಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು, ಅವರ ಕೆಲವು ಉದ್ಯೋಗಗಳನ್ನು ಸೃಷ್ಟಿಸಿಕೊಡುವುದು ಹಾಗೂ ಸ್ವತಂತ್ರವಾಗಿರಲು ಮತ್ತು ಜವಾಬ್ದಾರಿಯುತ ಶಿಕ್ಷಣವನ್ನು ನೀಡುವುದು, ತಮ್ಮ ಹೆಣ್ಣು ಮಕ್ಕಳನ್ನು ಯಾವುದೇ ತಾರತಮ್ಯವಿಲ್ಲದೆ ನೋಡಿಕೊಳ್ಳುವುದು, ವರದಕ್ಷಿಣೆ ಕೊಡುವ ಅಥವಾ ತೆಗೆದುಕೊಳ್ಳುವ ಅಭ್ಯಾಸವನ್ನು ಪ್ರೋತ್ಸಾಹಿಸುವುದಿರುವುದು, ಅಂದರೆ ಕೆಲವೊಂದು ಬದಲಾವಣೆಗಳನ್ನು ನಮ್ಮ ಸಮಾಜದಲ್ಲಿ ಮಾಡುವುದು ಉತ್ತಮ. ತಂದೆ ತಾಯಿ ಹೆಣ್ಣು ಮಕ್ಕಳನ್ನು ಅವರ ಗಂಡಂದಿರು ನೋಡಿಕೊಳ್ಳುತ್ತಾರೆ ಎಂಬ ಭಾವನೆಯಿಂದ ಅವರ ಶಿಕ್ಷಣದ ಬಗ್ಗೆ ಅಗತ್ಯವಾದ ಗಮನವನ್ನು ಹರಿಸುವುದಿಲ್ಲ. ಸಮಾಜದ ಬಡವ ವರ್ಗದವರು ತಮ್ಮ ಹೆಣ್ಣು ಮಕ್ಕಳ ಹೊರಗೆ ಹಣ ಸಂಪಾದನೆ ಮಾಡಲು ಕಾರಣಕ್ಕಾಗಿ ಅವರು ವರದಕ್ಷಿಣೆ ನೀಡುತ್ತಾರೆ, ಬೇಕಾದ ಉಳಿತಾಯವಾಗುವುದು. ಮಧ್ಯಮ ಮತ್ತು ಮೇಲ್ವರ್ಗದ ಹಿನ್ನೆಲೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋದರೂ ಅವರ ಜೀವನ ವೃತ್ತಿ ಅವಕಾಶಗಳ ಬಗ್ಗೆ ಯೋಚಿಸುವುದಿಲ್ಲ. ಕಾನೂನಿನ ಪ್ರಕಾರವಾಗಿ ವರದಕ್ಷಿಣೆ ನೀಡುವುದು ಅಪರಾಧ, ಅದನ್ನು ತೆಗೆದುಕೊಳ್ಳುವುದು ಸಹ ಅಪರಾಧವಾಗಿದೆ. ಆದ ಕಾರಣದಿಂದಾಗಿ ಸಮಾಜದಲ್ಲಿ ತಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವುದು ಅಗತ್ಯವಾಗಿರುತ್ತದೆ. ಶಿಕ್ಷಣ ನೀಡಿದರೆ ಆ ಶಿಕ್ಷಣದಿಂದ ಉದ್ಯೋಗ ಸೃಷ್ಟಿಸಿಕೊಳ್ಳುತ್ತಾರೆ, ಅವರ ತಮ್ಮ ಕಾಲಿನ ಮೇಲೆ ನಿಲ್ಲುವ ಪ್ರಭಾವವನ್ನು ಬೀರಿರುತ್ತಾರೆ. ಆದ ಕಾರಣದಿಂದಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಅಗತ್ಯ ಎಂಬುದು ಎಲ್ಲರ ಅಭಿಪ್ರಾಯವಾಗಿರುತ್ತದೆ. ಆದ ಕಾರಣದಿಂದಾಗಿ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಹಾಗೂ ಈ ವರದಕ್ಷಿಣೆ ಪಿಡುಗನ್ನು ತೊಲಗಿಸಿ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM. ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ವರದಕ್ಷಿಣೆ ಕಾಯ್ದೆ ಕುರಿತು HD ಕೋಟೆಯ ವಕೀಲ ಸಂಘದ ಸಹ ಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜು ಬೀರವ್ ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸುಗಡನ್ನ ಪ್ರೋತ್ಸಾಹ

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
4: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
3: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
4: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
3: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
3: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
5: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 14 ಕುರಿತು. ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
6: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
7: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
6: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
7: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
6: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
7: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
6: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
8: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಾಯ.

0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಗಾಳಿ ಮಣ್ಣುಂಡೆ ಯೊಳ ಹೊಕ್ಕು,
1: ಗಾಳಿ ಮಣ್ಣುಂಡೆ ಹೊಳ ಹೊಕ್ಕು,
0: ಹೊರ ಹೊರಳಲ್ ಅದು,
1: ಹೊರ ಹೊರಳಲ್ ಅದು,
0: ಆಳೆನಿಪುದ್ ಅಂತಾಗದಿರೆ,
1: ಆಳೆನಿಪುದ್ ಅಂತಾಗದಿರೆ,
0: ಬರಿಯ ಹೆಂಟೆ
1: ಬರಿಯ ಹೆಂಟೆ,
0: ಬಾಳೇನು ಧೂಳು ಸುಳಿ,
1: ಬಾಳೇನು ಧೂಳು ಸುಳಿ,
0: ಮರ ತಿಕ್ಕಿದುರಿಯ ಹೊಗೆ,
1: ಮರ ತಿಕ್ಕಿದುರಿಯ ಹೊಗೆ,
0: ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ,
1: ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ.
0: ಬಹಳ ಪಾರಮಾರ್ಥಿಕವಾಗಿ ಆಳವಾದಂಥ ವಿಚಾರವನ್ನು ಇಲ್ಲಿ ಡಿ ವಿ ಜಿಯವರು ನಮ್ಮ ಮುಂದೆ ಇಡ್ತಾರೆ. ನಮ್ಮಲ್ಲಿ ಇದು ನಾವು ಅನ್ಕೋತೀವಲ್ವ ಪಂಚಭೂತಗಳು ಅಂತ,
1: ಹೌದು
0: ಅದು ನೆನಪಿದೆ ಅಲ್ವಾ, ಆಕಾಶ ಭೂಮಿ ನೀರು
1: ಗಾಳಿ
0: ಗಾಳಿ ಇದು ಅವೆಲ್ಲ ಪಂಚಭೂತಗಳು. ಸೊ ನಮ್ಮ ಶರೀರ ಆಗಿರುವಂಥದ್ದು ಪಂಚಭೂತಗಳಿಂದ ಅಂತ. ಸೊ ಮಣ್ಣಿಂದ ಹುಟ್ಟಿ ಮಣ್ಣಿಗೆ ನಾವು ವಾಪಸ್ ಹೋಗ್ತೀವಿ ಅಂತ ಒಂದು ಹೇಳಿಕೆ ಇದೆ ಅಲ್ವಾ. ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹಾಡು ನಾವು ಕೇಳಿದೀವಿ. ಸೊ ಮಣ್ಣಿನಿಂದ ಆದಂತ ಈ ಶರೀರ ಆಮೇಲೆ ತಿರ್ಗಾ ಮಣ್ಣಿಗೆ ಹೋಗುತ್ತೆ, ಸುಟ್ಟರೆ ಬೂದಿಯಾಗಿ ಮಣ್ಣಲ್ಲೇ ಸೇರ್ಕೊಳ್ಳುತ್ತೆ, ಹೂಳಿದ್ರೆ ಅಲ್ಲೇ ಅದು ಇದರಲ್ಲೇ ಐಕ್ಯವಾಗುತ್ತೆ, ಭೂಮಿ ಆಗುತ್ತೆ. ಸೊ ಆ ಮಣ್ಣು ಒಂದು ರೀತಿಯಲ್ಲಿ ನಮ್ಮ ಶರೀರ ಎಲ್ಲ ಹಾಗಾದ್ರೆ ಮಣ್ಣು
1: ಮಣ್ಣು
0: ಮಣ್ಣಿಂದನೇ ಆಗಿರುವಂಥದ್ದು. ಸಪೋಸ್ ಒಬ್ಬ ಕುಂಬಾರ ಅಥವಾ ನಾವು ಗಣೇಶನ ಉದಾಹರಣೆ ತಗೋಣ, ಈ ಗಣೇಶನ ವಿಗ್ರಹ, ಗಣೇಶನ್ ವಿಗ್ರಹ ಮಾಡೋದ್ರ ಬದಲು ಗಣೇಶನ್ ವಿಗ್ರಹ ಮಾಡ್ತಾ ಇರೋಂಥವನು ನನ್ನ ಮುಖ ನೋಡ್ಬಿಟ್ಟು ನನ್ನ ಥರ ಒಂದು ವಿಗ್ರಹ ಮಾಡ್ದ ಅಂತ ಅನ್ಕೋಣ. ಹಾಗಾದ್ರೆ ನನಗೂ ಅವನಿಗೂ ಏನು ಆ ವ್ಯತ್ಯಾಸ, ಏನು ಆ ಮೂರ್ತಿಗೂ ನನಗೂ ಏನು ವ್ಯತ್ಯಾಸ, ನಾನು ಮಣ್ಣಿಂದ ಆಗಿರೋಂಥದ್ದು ಅದು ಮಣ್ಣಿಂದನೇ ಆಗಿರುವಂಥದ್ದು ಏನು ವ್ಯತ್ಯಾಸ ಅಂತಂದರೆ, ಡಿ ವಿ ಜಿ ಅವರು ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ, ಗಾಳಿ ಉಸಿರಾಗಿ ನಾನು ಅನ್ನೋಂಥ ಮಣ್ಣಿನ ಹೆಂಟೆ ಮಣ್ಣಿನ ಉಂಡೆ ಒಳಗಡೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಸೊ ನಾನು ಉಸಿರಾಡ್ತಾ ಇದ್ದೀನಿ, ಆ ಉಸಿರಾಟದ ಶಕ್ತಿಯಿಂದ ನಾನು ಜೀವಂತವಾಗಿದ್ದೀನಿ ಅಂತ. ನಾನು ಒಳಗೆ ತಗೊಳ್ತಿರೋಂಥ ಉಸಿರು ಸಪೋಸ್ ಆಚೆ ಬರಲಿಲ್ಲಪ್ಪ, ಅದು ಅಲ್ಲೇ ನಿಂತೋಯ್ತು, ಅದು ಜೀವ ಇಲ್ಲ, ನಾನೇನಾದೆ ಬರೀ ಮಣ್ಣದೆ. ಅಥವಾ ಹೊರಗೆ ಬಿಟ್ಟಂತ ಉಸಿರು ಆದ್ಮೇಲೆ ತಿರುಗಿ ಒಡಸರು ಒಳಗಡೆ ತಗೋಬೇಕು, ಅದು ತಗೊಳ್ಳಿಲ್ಲ ನಾನು, ತಗೊಳ್ಳೋ ತಾಕತ್ ಹೊರಟೋಯ್ತು ನನಗೆ ಅಂತಂದ್ರೆ ಏನಾಯ್ತು, ತಿರ್ಗಾ ನಾನು ಮಣ್ಣಿನ ಹೆಂಡೆ. ಸೊ ಹಾಗೆ ಗಾಳಿ ಮಣ್ಣುಂಡೆ ಯೊಳ ಹೊಕ್ಕು ಹೊರ ಹೊರಳಲ್ ಅದು ಆಳೆನಿಪುದು ಅಂತ ಆಗದಿರೆ ಬರಿಯ ಹೆಂಟೆ. ಸೊ ಜೀವ ಅನ್ನೋಂಥದ್ರದ್ದು ಚೈತನ್ಯ ಯಾವುದರಿಂದ ಬರ್ತಾ ಇದೆ ಅಂತಂದ್ರೆ, ಆ ಉಸಿರಾಟದ ಶಕ್ತಿ ಅದಿರೋವರೆಗೂ ಇದು ನನ್ನ ಜೀವ, ನಾನು ಜೀವಂತವಾಗಿದ್ದೀನಿ ಅಂತ ಅನ್ಕೊಳ್ಬಹುದು. ಅದಿಲ್ಲದೆ ಹೋದರೆ ಮಣ್ಣಿನಲ್ಲಿ ನಾನು ಮಣ್ಣಾಗಿ ಹೋಗ್ತಾ ಇದ್ದೆ. ಸೊ ಆ ಥರದ ದೃಷ್ಟಿಯಿಂದ ನೋಡಿದಾಗ ಈ ನಶ್ವರತೆ ನಮಗೆ ಎದ್ದು ಕಾಣುತ್ತೆ. ಆದರೆ ಆ ಸಂದರ್ಭದಲ್ಲಿ ಅಂದರೆ ನಾನು ಮಣ್ಣಿಂದ ಜೀವವಾಗಿ ಜೀವಿಯಾಗಿ ತಿರ್ಗಾ ಜೀವಿ ಹಂತವನ್ನು ದಾಟಿ ಮಣ್ಣಾಗುವಂಥ ಒಂದು ಸೈಕಲ್ ಏನಿದೆ, ಆ ಸೈಕಲ್ಲಿನ ಸಂದರ್ಭವನ್ನು ನಾವು ನೋಡಿದರೆ, ಮಣ್ಣಾಗಿದ್ದೆ ಈಗ ಜೀವಿಯಾಗಿದ್ದೀನಿ, ತಿರ್ಗಾ ಮಣ್ಣಾಗಕ್ಕೆ ಮುಂಚೆ ನಾವು ಆಚೆ ಈಚೆ ನೋಡಿದಾಗ ನಂತರದ್ದೇ ಎಷ್ಟೋ ಜನ ಇರ್ತಾರೆ, ಅವರೆಲ್ಲರೂ ಈಗ ಆಳ್ ಎನಿಪುವ ಒಂದು ಸಂದರ್ಭದಲ್ಲಿದ್ದಾರೆ, ಅವರ ಇದರಲ್ಲಿ ಉಸಿರಾಟ ಆಗ್ತಾ ಇದೆ. ಸೊ ಹಾಗೆ ಬಾಳು ಅನೇಕ ಕಣಗಳು, ಧೂಳಿನ ಕಣಗಳಿದ್ದ ರೀತಿಯಲ್ಲಿ ಅನೇಕ ಜೀವಿಗಳು ಈ ತರ ಅವರು ಓಡಾಡ್ತಾ ಇರ್ತಾರೆ. ಈಗ ನಮ್ಮ ಕಾಡಲ್ಲಿ ವಿಶೇಷವಾಗಿ ಇವಾಗ ಬಿಸಿಲಿನ ಸಂದರ್ಭ, ಅದನ್ನು ನಾವು ನೆನಪಿಸ್ಕೊಂಡು ಸ್ವಲ್ಪ ಜೋಪಾನವಾಗಿ ಬೇರೆ ಇರಬೇಕು, ಕಾಡಲ್ಲಿ ಬೆಂಕಿ ಬೀಳೋಂಥ ಸಮಯ. ಸೊ ಅದು ಬೆಂಕಿ ಹೇಗೆ ಬೀಳುತ್ತೆ, ಎರಡು ಮರಗಳು ಹಿಂಗೆ ತಿಕ್ಕಿದಾಗ ಧಗೆ ಇದು ಉಂಟಾಗುತ್ತೆ, ಶಾಖ ಉತ್ಪತ್ತಿ ಆಗುತ್ತೆ, ಎಲ್ಲೋ ಬೆಂಕಿ ಬೀಳುತ್ತೆ, ಅದು ಹಂಗೆ ಹರಡ್ತಾ ಹೋಗುತ್ತೆ ಅಂತ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಈ ಬಾಳು ಬಾಳಿನಲ್ಲಿ ಬರುವಂತ ಉದ್ವೇಗಗಳು, ತಳಮಳಗಳು, ದ್ವೇಷಗಳು ಅವೆಲ್ಲ ಯಾವುದರಿಂದ ಬರ್ತಾ ಇದೆಯಪ್ಪ ಅಂತಂದ್ರೆ, ಈ ಧೂಳಿನ ಕಣಗಳು ಒಂದಕ್ಕೊಂದು ತಿಕ್ಕೋದ್ರಿಂದ, ಅಥವಾ ಈ ಜೀವಿಗಳು ಅಂತ ಅನ್ನಿಸ್ಕೊಳ್ಳುವಂತ ಮರಗಳು ಒಂದಕ್ಕೊಂದು ತಿಕ್ಕೋದ್ರಿಂದ, ಆಗ ಉತ್ಪತ್ತಿಯಾಗುವಂತಹ ಶಾಖ ನಮ್ಗೆ ಒಳ್ಳೆಯದನ್ನು ಮಾಡಬಹುದು, ಕೆಟ್ಟದ್ದನ್ನು ಮಾಡಬಹುದು.

ಶ್ವೇಳವೇಂ ಅಮೃತವೇಂ, ಅದೇನಾಗ ಯಾವುದರಿಂದ ಬರ್ತಾ ಇದೆ ಒಳ್ಳೆಯದು ಕೆಟ್ಟದ್ದು, ಎರಡು ಮರಗಳು ತಿಕ್ಕಿದಾಗ ಹೇಗೆ ಕಾಡಿನಲ್ಲಿ ಬೆಂಕಿ ಉದ್ಭವವಾಗುತ್ತೋ ಹಾಗೆ ಎರಡು ಜೀವಿಗಳ ಒಂದು ತಿಕ್ಕಾಟದಿಂದ, ಒಂದು ಪರಸ್ಪರ ಸಂಬಂಧದಿಂದ ಅಥವಾ ಪರಸ್ಪರ ವ್ಯವಹಾರದಿಂದ ಈ ಥರದ ಒಂದು ಭಾವನೆಗಳು ನಮ್ಮಲ್ಲಿ ಉತ್ಪನ್ನ ಆಗುತ್ತೆ ಅಂತ ಇವರು ವರ್ಣನೆ ಮಾಡ್ತಾ ಇದ್ದಾರೆ. ಸೊ

0: ಬಾಳಿನಲ್ಲಿ ಏನು ಯಾತಿಗೋಸ್ಕರ ಈ ತರದೆಲ್ಲ ಆಗತ್ತೆ ಅನ್ನುವಂಥದ್ದು ನಾವು ಪ್ರಾರಂಭದಲ್ಲೇ ಕೇಳಿಕೊಂಡಂತ ಮೂಲಭೂತವಾದಂತ ಪ್ರಶ್ನೆ. ಸೊ ಈಗ ಅದನ್ನೆಲ್ಲ ನೋಡ್ತಾ ಏನು ನೋಡಿದ್ವಿ, ಮೊದಲು ಬಹಳ ನಿರಾಶಾದಾಯಕವಾದಂತಹ ಒಂದು ನಕಾರಾತ್ಮಕ ಪ್ರಪಂಚವನ್ನ ನಾವು ವರ್ಣನೆ ಮಾಡ್ಕೊಂಡ್ವಿ, ಅದನ್ನ ಅನುಭವಿಸ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೊಂಡ್ವಿ. ಆಮೇಲೆ ಅನ್ನಿಸ್ತು ಇಲ್ಲಪ್ಪ ಹಲ ಹಲ ಇದು ಇದಾದ್ಮೇಲೆ ಅಮೃತ ಬರುತ್ತೆ ಅನ್ನುವಂತ ಒಂದು ಆಶೆ, ಒಂದು ಎಲ್ಲೋ ಬೆಳಕು ಸ್ವಲ್ಪ ಕಂಡಂಗಾಯ್ತು. ಅದ್ರ ಜೊತೆಗೆ ಇದು ಅಷ್ಟೆಲ್ಲ ಬಹಳ ಕಾಲ ಇರುವಂತ ಕಷ್ಟಗಳೆಲ್ಲ ಉದಕ ಬುದ್ಬುದ ಇದೆಲ್ಲ ಬಿಟ್ಟು ಹೋಗ್ಬೋದು, ಸ್ವಲ್ಪ ಕಾಲ ಕಳೆದ್ಮೇಲೆ ಎಲ್ಲ ಚೇತರಿಸ್ಕೊಳ್ಬಹುದು ಅಂತ ಕೂಡ ನಮಗ್ ಗೊತ್ತಾಯ್ತು. ಹಾಗೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಇದಕ್ಕೆ ಏನು ಒಂದು ಉದ್ದೇಶ, ಏನು ಯಾತಕ್ಕೋಸ್ಕರ ಇದೆಲ್ಲ ಅಂತ ಮುಂದಿನ ಪ್ರಶ್ನೆ ಬರುತ್ತೆ. ಯಾಕೆ ಕಷ್ಟ ಪಡ್ಬೇಕು ಅಥವಾ ಸುಖವಾದರೂ ಕೂಡ ಯಾಕೆ ಬೇಕು, ಜೀವನದಲ್ಲಿ ಏನು ನಮ್ಮ ಉದ್ದೇಶ ಏನು ಅನ್ನೋದನ್ನ ನಾವು ಎಷ್ಟೋ ಸತಿ ನಮ್ಮನ್ನಾವ ಕೇಳ್ಕೊಂಡಿರ್ತೀವಿ. ಅದನ್ನ ಡಿ ವಿ ಜಿ ಅವರು ಮುಂದಿನ ಪ್ರಶ್ನೆಗಳಲ್ಲಿ ವರ್ಣಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 14 ಕುರಿತು

0: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನನಗೆ ಇದು ಗೊತ್ತಿರಲಿಲ್ಲ. ನೋಡಿ, ಅದಕ್ಕೆ ದೊಡ್ಡವರು ಹೇಳುವುದು, ಜೀವನ ಇರುವವರೆಗೂ ಕಲಿಯುವುದು ಇದ್ದೇ ಇರುತ್ತದೆ ಅಂತ. ಆತ್ಮೀಯ ಸಹೋದ್ಯೋಗಿಯೊಬ್ಬರು ಹೇಳಿದ ಈ ಮಾತು ಆ ಕ್ಷಣಕ್ಕೆ ಯಾವ ಪರಿಣಾಮವನ್ನುಂಟು ಮಾಡದಿದ್ದರೂ ಬಿಡುವಾಗಿ ಕುಳಿತಿದ್ದಾಗ ಮತ್ತೆ ಮತ್ತೆ ಆಲೋಚನೆ ಮಾಡುವಂತೆ ಮಾಡಿದಂತೂ ಸತ್ಯ. ಬದುಕು ಎಂದರೆ ಕೇವಲ ಉಸಿರಾಟವಲ್ಲ, ಪ್ರತಿಕ್ಷಣವು ಅನುಭವಗಳಿಂದ ಪಾಠ ಕಲಿಯುವ ನಿರಂತರ ಪ್ರಕ್ರಿಯೆ. ಬದುಕಿನ ಹಾದಿಯಲ್ಲಿ ಎದುರಾಗುವ ಸವಾಲುಗಳು, ಸೋಲು ಗೆಲುವುಗಳು, ಸಂತೋಷ ದುಃಖಗಳು, ಇವುಗಳು ನಮ್ಮನ್ನು ಬದುಕಲು ಕಲಿಸುವ ಒಂದೇ ನಾಣ್ಯದ ಎರಡು ಮುಖಗಳು. ಒಂದೇ ಮುಖದ

ಕಣ್ಣುಗಳು, ಬದುಕನ್ನು ಬೋಧಿಸುವ ಗುರುಗಳು. ಅದೇ ಸಮಯದಲ್ಲಿ ಕಲಿಕೆ ಎಂದರೆ ಪಾಠಶಾಲೆಯ ಗೋಡೆಗಳೊಳಗೆ ಸೀಮಿತವಾದ ಜ್ಞಾನವಲ್ಲ, ಬದುಕಿನ ಪ್ರತಿದಿನದ ಅನುಭವಗಳಲ್ಲಿ ಅರಿವು ಗಳಿಸುವ ಜೀವಂತ ಪ್ರಯಾಣ. ಕಲಿಯದ ಬದುಕು ಅಂಧಕಾರದ ದಾರಿಯಂತೆ ಆಗುತ್ತದೆ. ಬದುಕದ ಕಲಿಕೆ ಜೀವವಿಲ್ಲದ ಪುಸ್ತಕದ ಜ್ಞಾನವಾಗಿ ಉಳಿಯುತ್ತದೆ. ಆದ್ದರಿಂದ ಬದುಕು ಮತ್ತು ಕಲಿಕೆ ಪರಸ್ಪರ ಅವಿಭಾಜ್ಯ, ಒಂದಿಲ್ಲದ ಇನ್ನೊಂದು ಸಂಪೂರ್ಣವಾಗದು. ಈ ತತ್ವವನ್ನು ಅರ್ಥ ಮಾಡಿಕೊಂಡಾಗಲೇ ಜೀವನ ಸಾರ್ಥಕತೆಯ ದಾರಿಯಲ್ಲಿ ಸಾಗಲು ಸಾಧ್ಯ. ಕಲಿಕೆಗೆ ಕೊನೆ ಎಂಬುದುಂಟೆ ಎಂಬ ಪ್ರಶ್ನೆ ಎದುರಾದರೆ ಖಂಡಿತ ಇಲ್ಲ. ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ವಿಷಯವನ್ನು ಕಲಿಯುತ್ತಲೇ ಸಾಗುತ್ತಿರುತ್ತೇವೆ. ಯಾರೊಬ್ಬರು ಕೂಡ ಎಲ್ಲ ಕ್ಷೇತ್ರದಲ್ಲಿಯೂ ಪರಿಣತಿ ಪಡೆದಿರಲು ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಂದು ಸಂಗತಿಯನ್ನು ಅನುಭವಗಳ ಮೂಲಕ, ಮತ್ತೊಬ್ಬರ ಸಹಾಯದ ಮೂಲಕ, ಬದುಕಲು ತಾನಾಗಿಯೇ ಕಲಿಸಿಕೊಟ್ಟ ಪಾಠಗಳ ಮೂಲಕ ಕಲಿಯುತ್ತ ಜೀವನ ಸಾಗಿಸುತ್ತಿರುತ್ತೇವೆ. ಬದುಕುವುದನ್ನು ಕಲಿಯಬೇಕು ಎನ್ನುವುದು ಎಷ್ಟು ಸತ್ಯವೋ, ಕಲಿಯುವುದಕ್ಕಾಗಿ ಬದುಕಬೇಕು ಎಂಬುದು ಕೂಡ ಅಷ್ಟೇ ಸತ್ಯ. ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳು ಕಲಿಸಿದ ಪಾಠವನ್ನು ಬದುಕಿನ ಪಾಠ ಕಲಿಸುತ್ತದೆ. ಪರೀಕ್ಷೆಗಳನ್ನು ನೀಡಿ ಬದುಕನ್ನು ಹೇಗೆ ಸಾಗಿಸಬೇಕು ಎಂಬ ಉತ್ತರವನ್ನು ಕೂಡ ಕಲಿಸಿಕೊಡುತ್ತದೆ. ಜೀವನ ಉದ್ದಕ್ಕೂ ಎದುರಾಗುವ ಸಮಸ್ಯೆಗಳು, ಅದಕ್ಕೆ ಕಂಡುಕೊಳ್ಳುವ ಪರಿಹಾರಗಳು, ಎದುರಾಗುವ ಸವಾಲುಗಳಿಗೆ ದಿಟ್ಟವಾಗಿ ನಿಂತು ಎದುರಿಸುವ ಸಾಮರ್ಥ್ಯ ಎಲ್ಲವನ್ನು ಅನುಭವದಿಂದ ಕಲಿಯಬಹುದು. ಕೆಲವೊಮ್ಮೆ ತಪ್ಪುಗಳು ಸರಿಯಾದ ಪಾಠ ಕಲಿಸಬಲ್ಲದು. ಕೆಲವೊಮ್ಮೆ ಬೇರೆಯವರ ತಪ್ಪುಗಳಿಂದಲೂ ಪಾಠ ಕಲಿಯಬಹುದು. ಪ್ರತಿಯೊಬ್ಬರ ಬದುಕು ವಿಭಿನ್ನ. ಒಬ್ಬೊಬ್ಬರ ಪರಿಚಯವು ಒಂದೊಂದು ಪಾಠವನ್ನು ಕಲಿಸಿಕೊಡುತ್ತದೆ. ನನಗೆ ಇದನ್ನು ಹೇಳುವಾಗ ಇತ್ತೀಚೆಗೆ ಅನುಭವಕ್ಕೆ ಬಂದ ಕಿರಿಯರೊಬ್ಬರ ನಡವಳಿಕೆ ಇಲ್ಲಿ ಉಲ್ಲೇಖಾರ ಎನಿಸುತ್ತದೆ. ಆತ್ಮೀಯರು ವಯಸ್ಸಿನಲ್ಲಿ ಕಿರಿಯರಾಗಿರುವ ಗೆಳೆಯರಿಗೆ ನಾವಿರುವ ಜಾಗದಲ್ಲಿ ಹಣ ಸಿಕ್ಕಿತು ಎಂದು ಗುಂಪಿನಲ್ಲಿ ಸಂದೇಶವನ್ನು ರವಾನಿಸಿದ್ದರು. ಯಾರು ಎಷ್ಟು ಹಣವನ್ನು ಕಳೆದುಕೊಂಡಿರಿ ಎಂಬ ಸಮಂಜಸವಾದ ಉತ್ತರವನ್ನು ಕೊಟ್ಟರೆ ಮಾತ್ರ ಹಣವನ್ನು ಹಿಂತಿರುಗಿಸುವುದಾಗಿ ತಿಳಿಸಿದರು. ಕೊನೆಗೆ ಯಾರು ಕೂಡ ಹಣವನ್ನು ತಮ್ಮದು ಎಂದು ತಿಳಿಸದಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿ ಕಟ್ಟುವ ಲೆಕ್ಕದಲ್ಲಿ ಆ ಹಣವನ್ನು ಕಡಿತಗೊಳಿಸಿದರು. ಎಷ್ಟು ಹಣ ಸಿಕ್ಕಿರಬಹುದು ಎಂಬ ಕುತೂಹಲಕ್ಕೆ ಕೊನೆಗೆ ಉತ್ತರ ದೊರಕಿದ್ದು ಕೇವಲ 100 ರೂಪಾಯಿ ಮಾತ್ರ. ನಾನು ಸರ್, ಬರೀ 100 ರೂಪಾಯಿಗೆ ಇದೆಲ್ಲ ಬೇಕಾ ಎಂದು ಕೇಳಿದಾಗ ಅವರು ಕೊಟ್ಟ ಉತ್ತರ ಮೆಚ್ಚುವಂಥದ್ದು. 1 ರೂಪಾಯಿ ಆಗಿರಲಿ, 1,000 ಆಗಿರಲಿ, ದುಡ್ಡು ದುಡ್ಡೇ ತಾನೇ ಎಂದರು. ನಾನೇ ಮತ್ತೆ ಮುಂದುವರಿದು, ಅಲ್ಲ, ಆ 100 ರೂಪಾಯಿಯನ್ನು ನೀವೇ ಸಿಕ್ಕ ಹಣ ಅಂತ ನಿಮ್ಮ ಹತ್ತಿರವೇ ಇಟ್ಟುಕೊಂಡಿದ್ದರು, ನಮಗ್ಯಾರಿಗೂ ಅದು ತಿಳಿಯುತ್ತಿರಲಿಲ್ಲ, ಹೀಗೇಕೆ ಮಾಡಿದ್ದೀರಿ ಎಂದು ಪ್ರಶ್ನಿಸಿದೆ. ಸರ್, ನಮ್ಮದಲ್ಲದ ಹಣ ನಮಗೇಕೆ ಸರ್? ನಮ್ಮ ಜಾಗದಲ್ಲಿ ಸಿಕ್ಕಿರುವುದರಿಂದ ಎಲ್ಲರೂ ಕಟ್ಟುವ ಹಣದಲ್ಲಿ ಆ ಹಣವನ್ನು ಕಡಿತಗೊಳಿಸಿರುವೆ ಅಂದರು. ನನಗೆ ಇಲ್ಲಿ ಅವರ ವ್ಯಕ್ತಿತ್ವ ನಿಜಕ್ಕೂ ಇಷ್ಟವಾಯಿತು. ತನ್ನದಲ್ಲದ ಹಣ ಬೇಡವೆಂದ ಮನೋಭಾವ ಮತ್ತು ಅದು ಎಷ್ಟೇ ಆಗಿದ್ದರೂ ಅದಕ್ಕೂ ಒಂದು ಮೌಲ್ಯ ಇದೆ ಎಂಬ ಆಲೋಚನೆ ಇವೆರಡು ಮನಸ್ಸನ್ನು ತಾಗಿತು. ಹೀಗೆ ಜೀವನದಲ್ಲಿ ಸಿಗುವ ಪ್ರತಿಯೊಬ್ಬರಿಂದಲೂ ಒಂದೊಂದು ಅನುಭವವನ್ನು ಕಲಿಯಬಹುದು. ಒಳ್ಳೆಯದನ್ನು ಸ್ವೀಕರಿಸುವ ಮನೋಭಾವವನ್ನು ರೂಢಿಸಿಕೊಂಡು ಅದನ್ನು ನಮ್ಮ ಬದುಕಿನಲ್ಲಿಯೂ ಅಳವಡಿಸಿಕೊಳ್ಳಬಹುದು. ನಾವು ಮಾಡುವ ವಿದ್ಯಾಭ್ಯಾಸಕ್ಕೆ ನಿರ್ದಿಷ್ಟವಾದ ಅವಧಿ ಇರುತ್ತದೆ. 2 ವರ್ಷ, 3 ವರ್ಷ, 4 ವರ್ಷ ಇತ್ಯಾದಿ. ಜೀವನದ ಉದ್ದಕ್ಕೂ ಕಲಿಯುವ ಕಲಿಕೆಗೆ ಕೊನೆ ಎಂಬುದೇ ಇರುವುದಿಲ್ಲ. ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದ ಹಿರಿಯರಿಂದಲೂ ಕಲಿಯುತ್ತ ಸಾಗುತ್ತೇವೆ. ಕಲಿಕೆ ಮುಗಿಯಿತು ಎಂದುಕೊಂಡಾಗ ನಿಜಕ್ಕೂ ನಾವು ಹಿಂದುಳಿಯುತ್ತೇವೆ. ಜೀವನ ಉದ್ದಕ್ಕೂ ಮನುಷ್ಯ ಕಲಿಯುತ್ತಾ ಇರಬೇಕು. ತಾನು ಕಲಿಯುತ್ತಾ ಮತ್ತೊಬ್ಬರಿಗೆ ತಿಳಿಸುತ್ತಾ ಮತ್ತೊಬ್ಬರಿಂದ ಜ್ಞಾನವನ್ನು ಕಲಿಯುತ್ತಾ ಮುಂದೆ ಸಾಗಿದಾಗ ಅನುಭವ ಪರಿಪಕ್ವವಾಗಿ ಜೀವನದ ಸಾರವನ್ನು ಗ್ರಹಿಸಲು ಸಾಧ್ಯ. ನನಗೆ ಎಲ್ಲ ತಿಳಿದಿದೆ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಆಲೋಚನೆ ಬಂದ ದಿನವೇ ನಮ್ಮ ಕಲಿಕೆಗೆ ತಿಲಾಂಜಲಿಯನ್ನು ಇಡಬೇಕಾಗುತ್ತದೆ, ಅಂದರೆ ವಿರಾಮವನ್ನು ಇಡಬೇಕಾಗುತ್ತದೆ. ಮರಕ್ಕಿಂತ ಮರ ದೊಡ್ಡದು ಎಂಬ ಮಾತಿನಂತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಪರಿಚಯ ಸ್ನೇಹವಾದಂತೆ ಒಬ್ಬೊಬ್ಬರಿಂದಲೂ ನಮಗೆ ಅನುಕೂಲವಾಗುವ, ಕೆಲವೊಮ್ಮೆ ಅನುಕೂಲವಾಗದಿದ್ದರೂ ಬದುಕಿನ ಪಾಠ ಕಲಿಯುವ ಸಾಧ್ಯತೆಗಳಿರುತ್ತವೆ. ಹಾಗಾಗಿ

ಕಲಿಕೆಗೆ ಕೊನೆ ಎಂಬುದಿರುವುದಿಲ್ಲ. ಒಂದೇ ವಿಷಯವನ್ನು ಬೇರೆ ಬೇರೆಯವರ ದೃಷ್ಟಿಕೋನದಿಂದ ನೋಡುವುದನ್ನು ಕಲಿಯಬಹುದು. ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ದೃಷ್ಟಿಕೋನದಿಂದ ಮಾತ್ರವೇ ಎಲ್ಲವನ್ನು ಗಮನಿಸುತ್ತೇವೆ. ಹಾಗಾಗಿ ನಮಗೆ ಸರಿ ತಪ್ಪುಗಳ ವಿಶ್ಲೇಷಣೆ ಕೆಲವೊಮ್ಮೆ ಸಾಧ್ಯವಾಗದಿರಬಹುದು. ಮತ್ತೊಬ್ಬರ ದೃಷ್ಟಿಕೋನದಿಂದ ಆಲೋಚನೆ ಮಾಡಿದಾಗ ನಮಗೆ ಸರಿ ಅನಿಸಿದ್ದು ತಪ್ಪಾಗಿ ತಪ್ಪು ಎನಿಸಿದ್ದು ಸರಿಯಾಗಿ ಕಾಣಿಸಬಹುದು. ಪ್ರತಿಯೊಬ್ಬರ ಆಲೋಚನೆಯಲ್ಲೂ ಭಿನ್ನತೆ ಇರುವುದರಿಂದ ಎಲ್ಲ ವಿಧದಿಂದಲೂ ಜೀವನವನ್ನು ಗ್ರಹಿಸುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಮುಂದೆ ಸಾಗಬೇಕು. ನಿರ್ಜೀವ ವಸ್ತುಗಳಾದ ಫೋನ್, ಇಂಟರ್ನೆಟ್ ಇವುಗಳೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದರ ಬದಲು ಜೀವವಿರುವ, ಅನುಭವವಿರುವ, ಮಾನವೀಯ ಮೌಲ್ಯಗಳ ಕಲಿಸುವ ಜನರೊಂದಿಗೆ ಮಾತನಾಡುವುದರಿಂದ ಬದುಕನ್ನು ನೋಡುವ ದೃಷ್ಟಿಕೋನ ಬದಲಾಗಿ ಭಿನ್ನ ರೀತಿಯಲ್ಲಿ ಆಲೋಚಿಸುವ ಶೈಲಿಯನ್ನು ಕಲಿಯಬಹುದು. ವಿದ್ಯಾಭ್ಯಾಸದ ಅವಧಿಯಲ್ಲಿ ಕಲಿಯುವ ವಿಚಾರಗಳು ಕೇವಲ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಲು ಮಾತ್ರ ಸಹಾಯ ಮಾಡುತ್ತವೆಯೇ ಹೊರತು ಬದುಕಿಗೆ ಅವ್ಯಾವ ಸಹಾಯ ಮಾಡಲಾರವು. ಜನರೊಂದಿಗೆ ಸಮಾಜದಲ್ಲಿ ಬದುಕುವುದನ್ನು ಕಲಿದಾಗ ಜೀವನ ಮೌಲ್ಯಗಳ ಪಾಠ ನಮ್ಮದಾಗುತ್ತದೆ. ನಮ್ಮ ಯುವ ಜನಾಂಗದ ಅತಿದೊಡ್ಡ ಸಮಸ್ಯೆ ಏನೆಂದರೆ ಹಿರಿಯರ ಮಾತುಗಳನ್ನು, ಅವರ ಅನುಭವವನ್ನು ಕಡೆಗಣಿಸುವುದು, ಅವರ ಮಾತುಗಳಿಗೆ ಕಿವಿಗೊಡದಿರುವುದು. ನಮಗೆ ಎಲ್ಲ ತಿಳಿದಿದೆ ಎಂಬ ಭ್ರಮೆಯಲ್ಲಿ ಮಣ್ಣುಗುತ್ತ ಸಾಗುತ್ತೇವೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬ ಡಿವಿಜಿಯವರ ಮಾತಿನಂತೆ ಹಿರಿಯರ ಅನುಭವದೊಂದಿಗೆ ನಮ್ಮ ಬದುಕನ್ನು ನಡೆಸುತ್ತ ಸಾಗಿದಂತೆ ಅನೇಕ ವಿಷಯಗಳನ್ನು ಕಲಿಯುತ್ತೇವೆ. ಕಲಿತಷ್ಟು ನಮಗರಿವಿಲ್ಲದಂತೆ ವಿಚಾರಗಳನ್ನು ತಿಳಿದು ಪ್ರಬುದ್ಧವಾಗಿ ಬೆಳೆಯುತ್ತೇವೆ. ಬದುಕು ನಮಗೆ ಪುಸ್ತಕದಂತೆ ದೊರಕುವುದಿಲ್ಲ, ಅದನ್ನು ಪ್ರತಿದಿನ ಬರೆಯಬೇಕು. ತಪ್ಪುಗಳು ಅಕ್ಷರಗಳಾಗುತ್ತವೆ, ಅನುಭವಗಳು ಸಾಲುಗಳಾಗುತ್ತವೆ, ಮತ್ತು ಕಲಿಕೆ ಅದಕ್ಕೆ ಅರ್ಥ ನೀಡುತ್ತದೆ. ಬದುಕಲು ಕಲಿಯದವನು ಪರಿಸ್ಥಿತಿಗೆ ಸೋಲುತ್ತಾನೆ, ಕಲಿಯಲು ಬದುಕದವನು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಬದುಕು ಎಂದರೆ ಕಲಿಕೆಯ ಸಾಹಸ, ಕಲಿಕೆ ಎಂದರೆ ಬದುಕನ್ನು ಗೆಲ್ಲುವ ಶಕ್ತಿ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತು ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮಹಾಭಾರತ ಕಾರ್ಯಕ್ರಮದಲ್ಲಿ ಕರುಣಾವಸಾನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ MC ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಈ ಸಂಧಿಯಲ್ಲಿ ವಿಜಯಲಕ್ಷ್ಮಿ ಕರ್ಣನನ್ನು ಬಿಟ್ಟು ಅರ್ಜುನನ ಬಳಿಗೆ ಬಂದಲು ಅನ್ನೋದನ್ನು ನೋಡ್ತೇವೆ. ಸಂಜಯ ಅದೇ ಮಾತನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಸರ್ಪಾಸ್ತ್ರವನ್ನು ಕಳೆದುಕೊಂಡ ತಕ್ಷಣ ಕರ್ಣ ವಿಜಯಲಕ್ಷ್ಮಿನೇ ಕಳ್ಕೊಂಡಂಗಾಯಿತು. ಇದುವರೆಗೂ ಕರ್ಣಾಮೃತವಾದಂತಹ ಈ ವಿವರಣೆ ಇನ್ನು ಮೇಲೆ ಮಳೆಗಾಲದ ಕಣ್ಣೀರ ಮಳೆಗಾಲದ ಹಾಗೆ ಆಗಿಬಿಡುತ್ತೆ ಅಂತ, ಎಲ್ಲ ಬತ್ತಿ ಹೋದ ತೊರೆ ಥರ ನದಿ ಥರ ಆಯಿತು ಕೌರವರ ಸೈನ್ಯ ಅಂತ ಹೇಳ್ತಾನೆ. ಆದರೂ ಕೂಡ ಕರ್ಣ ಸರ್ಪಾಸ್ತ್ರ ಇಲ್ಲದೆ ಹೋದ್ರೇನು ತನ್ನ ಯುದ್ಧವನ್ನು ಪರಾಕ್ರಮದಿಂದ ಮಾಡ್ತಾನೆ. ಅರ್ಜುನನೆಂಬ ದೇಹದ ಗೋಡೆಯ ಮೇಲೆ ಚಿತ್ರವನ್ನು ಬರೆದಂತೆ ರಕ್ತದಿಂದ, ಹನುಮಂತನಿಗೆ ಬಾಣದಿಂದ ಹೊಡೆದ, ಕೃಷ್ಣನಿಗೆ ಹೊಡೆದ. ಹೇಳ್ಕೊಂಡಂತೆ ಮನಸ್ಸಿನಲ್ಲಿ ಅರ್ಜುನ ಏನೋ ಪಾಂಡವರ ಪರವಾಗಿ ಯುದ್ಧ ಮಾಡಬೇಕು, ರಾಜ್ಯಕ್ಕೆ ಸಾಯಬೇಕು. ಪಾಂಡವರ ಪಕ್ಷಪಾತಿಯಾದಂತಹ ಕೃಷ್ಣ ಅವ್ರಿಗೋಸ್ಕರ ಸಾಯ್ತಾನೆ. ಆದರೆ ಕಾಡಿನಲ್ಲಿ

ಹೆಣ್ಣು ಹಂಪಲು ತಿನ್ಕೊಂಡಿರುವಂತಹ ಹನುಮಂತ, ನೀ ಯಾಕಪ್ಪ ಇಲ್ಲಿ ಬಂದು ಸಾಯ್ತಿದೀಯ ಅಂತ ಅಂದ್ಕೊಂಡಂತೆ. ಅವನು ಹೇಳಿ, ಅರ್ಜುನ ಹೇಳ್ತಾನೆ, ಈಗ ನೋಡು ನಾನು ಹೇಗೆ ಯುದ್ಧ ಮಾಡ್ತೀನಿ ಅಂದರೆ ನಿನ್ನ ತಾಯಿಯ ಹೊಟ್ಟೆಯಲ್ಲೇ ನಿನಗೆ ಬೆಚ್ಚಿಟ್ಕೊಳ್ಳೋಕೆ ಜಾಗ ಇರೋದಿಲ್ಲ, ನೋಡಲಿ ಹೇಗಿರುತ್ತೆ ಅಂತ. ಅವನ ಮೇಲೆ ಬಾಣವನ್ನು, ಅದು ಪರಸ್ಪರ ಬಾಣ ಬಿಡೋದಿದ್ದೇ ಇರುತ್ತೆ, ಅವನ ಕವಚವನ್ನು ಕತ್ತರಿಸಿ ಅವನಿಗೆ ಬಾಣವನ್ನು ಹೀಗೆ ಕೊಡ್ತಾ ಇರ್ತಾನೆ. ಸಪ್ಲೈ ಮಾಡೋದು ಅಂತಾರಲ್ಲ, ಒಂದಾದ್ಮೇಲೆ ಒಂದು ಅದನ್ನು ಅವನಿಗೆ ಬಾಣಗಳು ಹೋಗಿ ಚುಚ್ಕೊಳ್ಳೋ ಹಾಗೆ ಹೊಡೆದಂತೆ. ಅವನ ಸುತ್ತಲೂ ಇದ್ದ ವೀರರನ್ನೆಲ್ಲ ಹೊಡೆದ, ಹೀಗೆ ಒಂದಾದ್ಮೇಲೆ ಅವನು ನಡೀತಾ ಇದೆ. ಆವಾಗ ಒಂದು ಮುಖ್ಯವಾದ ಘಟನೆ, ದುರಂತ ಆಯಿತು ಕರ್ಣನಿಗೆ ಅಂತ ಸಂಜಯ ಹೇಳ್ತಾನೆ. ಏನಾಯಿತು ಅಂದರೆ, ನಿಮಗೆ ನಿಮ್ಮ ಭೂದೇವಿನೇ ದ್ರೋಹ ಮಾಡಿಬಿಟ್ಲಪ್ಪ ಅಂತ. ಪಂಪನಲ್ಲಿ ಏನಿದೆ ಅಂದರೆ, ಕರ್ಣ ಅದು ಯಾವ ರೀತಿಯ ಭೂ ವಿಜಯವನ್ನು ಅಂದರೆ ಎಲ್ಲ ರಾಜ್ಯಗಳನ್ನ ಗೆದ್ಕೊಂಡು ಹೋದ ಅಂದರೆ ಭೂದೇವಿಯನ್ನೇ ಹಿಂಡ್ ಬಿಟ್ಟ ಅವನು. ಅದಕ್ಕೆ ಅವಳು ಕೋಪದಿಂದ ಬಾ ಮಾಡ್ತೀನಿ, ನಿನಗೆ ತುಂಬ ಅಗತ್ಯದ ಸಂದರ್ಭದಲ್ಲಿ ನಿನ್ನನ್ನು ನುಂಗುತ್ತೀನಿ ಅಂತ ಹೇಳಿದ್ಲು ಅಂತ ಅಲ್ಲಿ ಬರುತ್ತೆ. ಇಲ್ಲಿ ಏನಾಗಿದೆ ಅಂದರೆ, ನೆಲವೆಲ್ಲ ಕೊಚ್ಚಿ ಕೊಚ್ಚಿ ಆಗೋಗಿದೆಯಂತೆ ಒಂದೇ ಸಮನೆ ರಕ್ತದ ಮಳೆಯಿಂದ. ಹಾಗಾಗಿದ್ದರಿಂದ ಅದರಲ್ಲಿ ಹೋಗ್ತಾ ರಥ ತಗ್ಗಿನಲ್ಲಿ ಹೋಗ್ತಾ ಸಿಕ್ಕಾಕೊಂಡ್ಬಿಟ್ಟು, ಚಕ್ರಗಳು ಸಿಕ್ಕಾಕೊಂಡ್ಬಿಡ್ತು, ಕುಸಿದು ಬಿಡ್ತು ರಥ. ಕರ್ಣನಿಗೆ ಯುದ್ಧ ಮಾಡೋಕೆ ಕಷ್ಟ ಆಗೋಯಿತು. ಹಾಗಾಗಿ ಕುದುರೆಗಳು ಎಷ್ಟು ಶಕ್ತಿಯನ್ನು ಉಪಯೋಗಿಸಿ ಎಳೆದರೂ ರಥವನ್ನೇ ಎಳೆಯೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ನೋಡಿ ಕರ್ಣ ಮನಸ್ಸಲ್ಲಿ ಅಂದ್ಕೊಂಡಂತೆ, ಏನು ಹೇಳೋಣ, ಈ ದುರ್ಯೋಧನನ ಅದೃಷ್ಟ ಎಷ್ಟು ಕನಿಷ್ಠ, ಎಷ್ಟು ಕಡಿಮೆ, ಅವನು ಅದೃಷ್ಟ ಹೀನ. ಶಿವನ ಶಕ್ತಿ ನಮಗೆ ಬೆಂಬಲ ಇದೆಯೇ ಅಂದರೆ ಶಿವನೇ ಅವ್ರ ಕಡೆ ಸೇರಿದ್ದಾನೆ. ನಾರಾಯಣನ ಬೆಂಬಲ ಇದೆ ಅಂತ ಹೇಳೋಣವೆ, ಕೃಷ್ಣನೇ ಸಾರಥಿಯಾಗಿ ಕೂತಿದ್ದಾನೆ ಮುಂದ್ಗಡೆ. ಇನ್ನು ಇಂದ್ರ ಅವರೆಲ್ಲ ಅವ್ರ ಪಕ್ಷವೇನೆ. ಆಯಿತು, ಈ ಕೌರವರ ಭೂಮಿ ಇದೆಯಲ್ಲ ಅಂದರೆ ಆ ಅದೃಷ್ಟ ಹೀಗಾಗಿದೆ. ಪಾಪ ನಿರಾಶಾವಾದಿಯಾಗಿ ಕರ್ಣ ಇನ್ನೇನು ಮಾಡೋದು, ರಥವನ್ನು ಮೇಲಕ್ಕೆ ಎತ್ತಬೇಕು, ಸಾರಥಿನೂ ಇಲ್ಲ. ಅದಕ್ಕೋಸ್ಕರವಾಗಿ ರಥದಲ್ಲಿ ಬಿಲ್ಲಿನ ಪಕ್ಕಕ್ಕಿಟ್ಟು ತನ್ನ ಪಂಚೆಯೆಲ್ಲ ಸರಿ ಮಾಡಿಕೊಂಡು ಚಕ್ರವನ್ನೆಲ್ಲ ನೋಡಿ ಹೇಗೆ ಎತ್ತಬೇಕು, ಯಾವ ಕಡೆಯಿಂದ ಎತ್ತಬೇಕು ಅಂತ ಯೋಚನೆ ಮಾಡಿಕೊಂಡು ನಗು ನಗುತ್ತಾ ಹೇಳ್ತಾನಂತೆ ಅವನು. ಏನಂತಂದರೆ, ಅರ್ಜುನ ಒಂದು ಕ್ಷಣ ಸುಮ್ಮನಿರು, ಅರ್ಧ ಗಳಿಗೆಯಲ್ಲಿ ನಾನು ರಥವನ್ನು ಎತ್ತುತ್ತೇನೆ. ನಗು ನಗುತ್ತಾ ಅಂದರೆ ಒಂದು ಸ್ನೇಹ ಬುದ್ಧಿಯನ್ನು ತೋರಿಸೋಕೆ, ನಕ್ಕೆ ಬಿಡ್ತಾನೆ ಅವನನ್ನು ತನ್ನ ಕಡೆ ಮಾಡ್ಕೋಬೇಕು ಒಂಚೂರು, ಅವನನ್ನು ಸಂತೋಷ ಪಡಿಸ್ಬೇಕಲ್ಲ. ಆಯಿತು, ನೀನು ಶೂರ, ಶೂರರ ರೀತಿ ನೀತಿ ನಿನಗೆ ಗೊತ್ತಿಲ್ಬೇಕ, ನಿನಗೆ ಶಾಸ್ತ್ರ ಗೊತ್ತಿದೆ, ಎಲ್ಲ ಗೊತ್ತಿದೆ. ಶಸ್ತ್ರವಿಹೀನರ ಮೇಲೆ, ಶಸ್ತ್ರ ಇಟ್ಕೊಳ್ಳದೇ ಇರೋರ ಮೇಲೆ, ರಥದಿಂದ ಇಳಿದವರ ಮೇಲೆ ಕೈ ಮಾಡಬಾರ್ದು ಅನ್ನೋದು ನಿನ್ನ ನಿಯಮ ಗೊತ್ತಲ್ವಪ್ಪ ಅಂತ ಹೇಳ್ತಾನೆ. ಅದು ಸಂಸ್ಕೃತದಲ್ಲಿ ಸ್ವಲ್ಪ ವಿವರವಾಗಿದೆ. ಸೋ ಅಬ್ರವೀತ್ ಅರ್ಜುನಂ ಚಾಪಿ ಮುಹೂರ್ತಂ ಕ್ಷಮ ಪಾಂಡವ. ಅರ್ಜುನ ಒಂದು ಕ್ಷಣ ತಡೆ, ಕ್ಷಮ ತಡ್ಕೋ ಸಹಿಸ್ಕೋ. ಮಧ್ಯೆ ಚಕ್ರಂ ಅವಗ್ರಸ್ತಂ ದೃಷ್ಟ್ವಾ ದೈವಾತ್ ಇದಂ ಮಮ. ನೋಡು, ದುರದೃಷ್ಟದಿಂದ ಚಕ್ರ ಹೀಗೆ ನೆಲದ ಸಿಕ್ಕಾಕೊಂಡಿದೆ. ನಿನಗೂ ಗೊತ್ತು ನಿಯಮಗಳು ಏನು ಅಂತಂದ್ರೆ, ಪ್ರತೀರ್ಣ ಕೇಶೆ ಕೂದಲನ್ನ ಹೀಗೆ ಬಿಟ್ಕೊಂಡವನು ಅಂದ್ರೆ ಎಲ್ಲೋ ಓಡಿ ಹೋಗ್ತಿರ್ತಾನೆ, ಅಥವಾ ಶರಣು ಅಂತಿರ್ತಾನೆ, ಕೂದಲು ಬಿಟ್ಕೊಂಡು ವಿಮುಖೆ, ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾ ಇರೋನು. ಬ್ರಾಹ್ಮಣೆ ಚ ಕೃತಾಂಜಲೌ, ಕೈ ಮುಗಿದು ನಿಂತ್ಕೊಂಡವನಿಗೆ ಶರಣಾಗತಿ, ಶರಣಾಗಿ ಬಂದವನನ್ನ. ನ್ಯಸ್ತ ಶಸ್ತ್ರೇ, ಶಸ್ತ್ರವನ್ನ ಪಕ್ಕಕ್ಕಿಟ್ಟವನನ್ನ. ಇಂಥವರನ್ನೆಲ್ಲ ಅರ್ಜುನ ನ ಶೂರಾಹ ಪ್ರಹರಂತಿ ಆಜೌ, ಯುದ್ಧದಲ್ಲಿ ಅಂಥವರನ್ನ ಹೊಡೆಯೋದಿಲ್ಲ ಶೂರರಾದವರು. ನಿನಗೆ ಗೊತ್ತು ಪಾರ್ಥಿವಾಹ, ರಾಜರು ಕೂಡ ಹಾಗೇನೆ. ನೀನು ತ್ವಂಚ ಶೂರೋಸಿ, ನೀನು ವೀರನಾಗಿದೆಯಪ್ಪ ಕೌಂತೇಯ, ತಸ್ಮಾತ್ ಕ್ಷಮ, ಆದ್ದರಿಂದ ಒಂದು ಕ್ಷಣ ಕ್ಷಮ ಸಹಿಸ್ಕೋ. ತಸ್ಮಾತ್ ಕ್ಷಮ ಮುಹೂರ್ತಕಂ, ಒಂದು ಕ್ಷಣ ತಡಿಯಪ್ಪ, ನಿನ್ನ ಧರ್ಮ ಗೊತ್ತಿರೋನು ಅಂತ ಹೇಳ್ಬಿಟ್ಟ. ಇಷ್ಟು ಹೇಳಿದ್ರೆ ಪಾಪ ಅರ್ಜುನ ಹೌದು ನಿಜವಲ್ಲ ಅನ್ಕೋತಿದ್ದು, ಏನ್ ಕಥೆಯೋ. ವ್ಯಾಸಭಾರತದಲ್ಲಿ ತುಂಬ ಪ್ರಖರವಾಗಿದೆ ಈ ಸಂದರ್ಭ. ಕೃಷ್ಣ ಅವಾಗ ಹೇಳ್ತಾನೆ, ಕರ್ಣ ಅದೃಷ್ಟಾಕನು ಏನೋ ತಮಾಷಿ ಕರ್ಣ, ಹಾ ಏನ್ ಅದೃಷ್ಟವೋ, ಧರ್ಮವನ್ನು ಜ್ಞಾಪಿಸ್ಕೋತಾ ಇದೆಯಲ್ಲೋ ನೀನು. ಅಂದ್ರೆ ನಿನಗೆ ಬೇಕಾದಾಗ, ನಿನಗೆ ಅಗತ್ಯ ಇದ್ದಾಗ ಧರ್ಮ ಜ್ಞಾಪಕ ಬರುತ್ತೆ, ಬೇರೆ ಸಂದರ್ಭದಲ್ಲಿ ನಿಮಗೆ ಧರ್ಮ ಬೇಕಿಲ್ಲ ಅಲ್ವಾ. ರಾಧೇಯ ದಿಷ್ಟ್ಯ ಸ್ಮರಸೀಹ ಧರ್ಮಂ, ಕರ್ಣ ಅದೃಷ್ಟವಶದಿಂದ ಈಗ ಧರ್ಮವನ್ನ ಜ್ಞಾಪಿಸ್ಕೋತಾ ಇದೀಯಪ್ಪ ನೀನು, ಇದು ಮುಂಚೆ ಜ್ಞಾಪಕ ಬರಲಿಲ್ವೇನಪ್ಪ ನಿನಗೆ. ದ್ರೌಪದೀಂ ಏಕವಸ್ತ್ರಾಂ ಸಭಾಯಾಂ ಆನಾಯ್ಯ ತ್ವಂಚ

ಐವ ಸುಯೋಧನಶ್ಚ ದುಶಾಸನ ಶಕುನಿ ಸೌಬಲಶ್ಚ ನತೇಕರ್ಣ ಪ್ರತ್ಯಭಾತ್ ತತ್ ಧರ್ಮ ತತ್. ಅವನು ಹೇಳ್ತಿದ್ದಾನೆ, ಅಲ್ಲಪ್ಪ ಈ ಜ್ಞಾಪಿಸ್ಕೋತಾ ಇದೆಯಾ, ಪಾಪ ಒಂಟಿ ಬಟ್ಟೆಯಲ್ಲಿದ್ದಂತಹ ಆ ದ್ರೌಪದಿಯನ್ನ ಇಲ್ಲಿ ಏನು ಸಭೆಗೆ ಕರ್ಕೊಂಬಂದ್ಬಿಟ್ಟು ಕರೆಸ್ಬಿಟ್ಟು ಅಲ್ಲಿ ನೀನು ದುಶಾಸನ ಶಕುನಿ ಕರ್ಣ ಅಂದರೆ ನೀನು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆವಾಗ ಅವಳನ್ನ ಅವಮಾನ ಮಾಡಿದ್ರಲ್ಲಪ್ಪ, ಆವಾಗ ತತ್ರ ಧರ್ಮ, ಆವಾಗ ಎಲ್ಲಿತ್ತು ನಿನ್ನ ಧರ್ಮ. ಯದಾ ಸಭಾಯಾಂ ಕೌಂತೇಯಂ ಅನಕ್ಷಜ್ಞಂ ಯುಧಿಷ್ಠಿರಂ ಅಕ್ಷಜ್ಞ ಶಕುನಿ ಜೇತ ತದಾ ಧರ್ಮ ಕಥೇಗತ. ಬಹಳ ಚೆನ್ನಾಗಿದೆ, ಅವನು ಹೇಳ್ತಾನೆ ಸಭೆಯ ಮಧ್ಯೆ ಅನಕ್ಷಜ್ಞ ಅನಕ್ಷಜ್ಞಂ ಯುಧಿಷ್ಠಿರಂ ಅಂದರೆ ಅಕ್ಷಜ್ಞ ಅಂತಂದರೆ ಇದ್ರದ್ದು ಪಗಡೆದು ಅಥವಾ ಆಟದ್ದು ಏನಿದೆ ಅಜ್ಜೂಜಿಂದು ಆಟ ಗರ ಹಾಕೋದು ಇದು ಆ ವಿದ್ಯೆ ತಿಳಿಯೋದಕ್ಕೆ ತಿಳಿದಿರೋದೇ ಅಕ್ಷಜ್ಞ ಅಂತ ಹೆಸರು, ಅದಕ್ಕೆ ಅಕ್ಷವಿದ್ಯೆ ಅಂತ ಹೆಸರು. ಅನಕ್ಷಜ್ಞ ಪಾಪ ಯುಧಿಷ್ಠಿರನಿಗೆ ಆ ವಿದ್ಯೆನೇ ಗೊತ್ತಿಲ್ಲ, ಅವನನ್ನು ಕರೆಸ್ಬಿಟ್ಟು ಶಕುನಿ ಅದು ಶಕುನಿ ಏನು ಅದರಲ್ಲಿ ವಿಶೇಷ ಅಕ್ಷಜ್ಞ ಅವನು ಚೆನ್ನಾಗಿ ತಿಳಿದಿರೋನು ಅವನು ಗೆದ್ದು ಬಿಟ್ಟ. ಆವಾಗ ತೇ ಧರ್ಮ ಕಗಥ, ಆವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು. ಯದಾ ರಜಸ್ವಲಾಂ ಕೃಷ್ಣಾಂ ದುಶಾಸನ ವಶೇ ಸ್ಥಿತಾಂ ಸಭಾಯಾಂ ಪ್ರಾಹಸಃ ಕರ್ಣ ಕಥೇ ಧರ್ಮ ತದಾಗತಃ. ಅಲ್ಲಿ ಪಾಪ ದ್ರೌಪದಿ ಅಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ದ್ರೌಪದಿಯನ್ನ ದುಶಾಸನ ಎಳ್ಕೊಂಡ್ಬಂದು ಅವಳು ದುಶಾಸನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಆವಾಗ ನೀನು ಸಭೆ ಮಧ್ಯೆ ಅವಳನ್ನು ನೋಡಿ ನಕ್ಕಿಯಲ್ಲ ಜೋರಾಗಿ ಅವಳನ್ನು ಅಪಹಾಸ್ಯ ಮಾಡ್ಕೊಂಡು ಜೋರಾಗಿ ನಕ್ಬಿಟ್ಟಿಯಲ್ಲಪ್ಪ ಕರ್ಣ, ಆವಾಗ ನಿನ್ನ ಧರ್ಮ ಇರಲಿಲ್ವೇನಪ್ಪ, ಆವಾಗ ಎಲ್ಲಪ್ಪ ಹೋಗಿತ್ತು ನಿನ್ನ ಧರ್ಮ. ಮತ್ತೆ ಆ ಧರ್ಮರಾಜ ಸೋತ್ರೆ ಬಿಡದೇನೆ ಮತ್ತೆ ಕರೆದ್ಬಿಟ್ಟು ಅವನನ್ನು ಜೂಜಿಗೆ ಕರೆದು ಮೋಸ ಮಾಡಿದ್ರಲ್ಲ ಸೋಲಿಸಿದ್ರಲ್ಲ ಅವನನ್ನು, ಆವಾಗ ಎಲ್ಲಿಟ್ಟಪ್ಪ ನಿನ್ನ ಧರ್ಮ. ಹೀಗೆ ಕೇಳ್ತಾ ಕೇಳ್ತಾ ಹೋಗ್ತಾನೆ ಚಿಕ್ಕ ಹುಡುಗ, ಎಳೆ ಹುಡುಗ ಅಭಿಮನ್ಯುವಿನ ಹಿಂದ್ಗಡೆಯಿಂದ ಬಂದು ಕೈ ಕತ್ತರಿಸ್ಬಿಟ್ಟಿಯಲ್ಲಪ್ಪ ನೀನು ಯುದ್ಧ ಮಾಡ್ತಿದ್ದವನ್ನ, ನೀನು ಇನ್ನೆಂಥವನು, ನಿನಗೆ ಯಾವಾಗ ಧರ್ಮ ಬೇಕಾಗಿರ್ಲಿಲ್ವ ಅಂತ ಕೇಳ್ತಾನೆ. ಕರ್ಣನ ಉತ್ತರವೇ ಇಲ್ಲ, ಕೃಷ್ಣನಿಗೆ ಉತ್ತರ ಕೊಡೋ ಯೋಗ್ಯತೆ ಇರಬೇಕಲ್ಲ ಅವನಿಗೆ, ಇಲ್ಲ. ಅವನು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡು ಆವಾಗ ಒಂದು ನಿಜವಾಗಿ ವ್ಯಾಸಭಾರತ ಯುದ್ಧ ಮಾಡೋಕೆ ಶುರು ಮಾಡಿಬಿಡ್ತಾನೆ ರೋಷದಿಂದ. ಆಮೇಲೆ ಮಧ್ಯೆ ಒಂದ್ಸಲ ಅರ್ಜುನ ಬಹಳ ಜೋರಾಗಿ ಹೊಡೆದು ಬಿಡ್ತಾನೆ. ಅರ್ಜುನ್ ಬಹಳ ಜೋರಾಗಿ ಹೊಡೆದಾಗ ಅರ್ಜುನಿಗೆ ಸ್ವಲ್ಪ ಜ್ಞಾನ ತಪ್ಪದಂಗೆ ಆಗ್ಬಿಡುತ್ತೆ, ಒಂದು ಚೂರು ಹೀಗೆ ಏಟು ಬಿದ್ದಂಗೆ ಆಗುತ್ತೆ. ಅದೇ ತನಗೆ ಸಮಯ ಅಂದ್ಬಿಟ್ಟು ಕೆಳಗೆ ಧುಮುಕೊಟ್ಟು ಚಕ್ರವನ್ನು ಅಲುಗಾಡಿಸ ಮೇಲಕ್ಕೆ ಎತ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅರ್ಜುನಿಗೆ ಎಚ್ಚರ ಬರುತ್ತೆ. ಆವಾಗ ಕೃಷ್ಣ ಹೇಳ್ತಾನೆ ಹೊಡಿ ಈಗ ಬಿಡಬೇಡ ಅವನನ್ನು ಅಂತ ಹೇಳಿದ ಅಂತ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಬೇರೆ ಇದೆ. ಹೀಗೆ ಹೇಳ್ತಾನೆ ಕರ್ಣ ಕೆಳಗೆ ಧುಮುಕಿ ಚಕ್ರವನ್ನು ಹಿಡ್ಕೊಂಡು ಆ ರಥದ ಚಕ್ರವನ್ನು ಅದನ್ನ ಅಲುಗಾಡಿಸ್ತಾ ಕೀಲು ಅಚ್ಚನ್ನೆಲ್ಲ ಹಿಡ್ಕೊಂಡು ಭೂಮಿಯಿಂದ ಮೇಲಕ್ಕೆ ಎತ್ತೋ ಪ್ರಯತ್ನ ಪಡ್ತಾ ಇದ್ದಾನೆ ಅವನು ಮೊಳಕಾಲನ್ನು ಊರಿಬಿಟ್ಟು. ಆವಾಗ ಅರ್ಜುನ ನೋಡ್ತಾ ಇದ್ದಾನೆ ಬಹುಶಃ ಅದನ್ನು ಹೇಗೆ ಎತ್ತುತ್ತಾ ಇದ್ದಾನೆ ಅಂತ. ಅದಕ್ಕೆ ಕೃಷ್ಣ ತಕ್ಷಣ ಅರ್ಜುನನ ಚಾವುಟಿಯಿಂದ ಹಿಂಗೆ ತಿವಿದ್ನಂತೆ. ಎಷ್ಟು ಚೆನ್ನಾಗಿದೆ ಅದರ ದೇಹ ಭಾಷೆಯನ್ನು ನೋಡಿ ಕವಿ ಹೇಗೆ ಕಲ್ಪಿಸ್ಕೊತಾನೆ. ಚಾವುಟಿಯಿಂದ ನೋಡ್ತಾ ಇದೆ, ನೀನು ಬಾಯಿ ಬಿಟ್ಕೊಂಡು ನೋಡ್ತಿದ್ಯಾ ಅಂದ್ಕೊಂಡು ತಿವಿದ್ಬಿಟ್ಟು. ಅರ್ಜುನ ಕರ್ಣ ಹೇಗಿದ್ದಾನೆ ನೋಡು, ಈಗ ಬೇಕಾದ್ದನ್ನು ಮಾಡಿಬಿಡು, ಮಾಡಬೇಕಾದ್ದನ್ನು ಏನು ಮಾಡಬೇಕಾದ್ದು ಅಂತ ಅವನ ಪ್ರಶ್ನೆ. ಪಾಪ ಏನು ಮಾಡೋಣ, ಈಗ ಮಾಡಬೇಕಾದ್ದು ಅಂದ್ರೆ ಏನು ಅಂತ ಅವನ ಪ್ರಕಾರ ಕಾಯಬೇಕು ಅಂತ. ಹುಚ್ಚ ಹೊಡೆಯ ಬಾಣನ ಶತ್ರುವಿಗೆ ಅಪಾಯ ಬಂದಾಗ್ಲೇನೆ ನಾವು ಮಾಡಬೇಕಾದ್ದು, ಮಾಡೋ ಈಗ ಹೊಡಿ ಅವನನ್ನ, ಈಗಲೇ ಗೆಲ್ಲಬೇಕು, ಅದೇ ರಾಜರ ರೀತಿ. ತಗೋ ದಿವ್ಯವಾದ ಬಾಣವನ್ನ, ಈ ಅಸಾಮಾನ್ಯದಾದ ಕರ್ಣ ಈಗ ರಥ ಎತ್ತೋ ಮೊದಲೇ ಅವನನ್ನು ನಾಶ ಮಾಡುವಂತಹ ಕ್ರಮವನ್ನು ಯೋಚನೆ ಮಾಡಬೇಕು. ಈಗ ಬಿಟ್ರೆ ಆಮೇಲೆ ಈಶ್ವರ ಬಂದ್ರೂ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಕರ್ಣನನ್ನು ನೋಡ್ತಾ ಅರ್ಜುನನ ಮನಸ್ಸು ಒಂದು ರೀತಿ ಬದಲಾಗ್ಬಿಟ್ಟಿದೆ. ಈಗ ಏನೂ ಆಗ್ಬಿಟ್ಟಿದೆ ಅವನಿಗೆ. ನಮ್ಮಲ್ಲಿ ಕಣ್ಣರಿಯದಿದ್ದರೂ ಕರುಳರಿಯಿತು ಅಂತ ಒಂದು ಮಾತುಂಟು. ಕಣ್ಣಿಗೆ ಗೊತ್ತಾಗಲ್ಲ, ಆದ್ರೆ ಕರುಳಿಗೆ ಗೊತ್ತಾಗುತ್ತದೆ ಏನೋ ಅನ್ಸುತ್ತೆ. ನಮ್ಮ ಸಿನಿಮಾಗಳೆಲ್ಲ ಇದನ್ನ ಬಹಳ ಪದೇ ಪದೇ ತೋರಿಸ್ತಾರೆ. ಅಣ್ಣ ತಮ್ಮಂದ್ರು ಬೇರ್ಪಟ್ಟಿದ್ರೆ, ಅಮ್ಮ ಮಗ ಬೇರ್ಪಟ್ಟಿದ್ರೆ, ಅಕಸ್ಮಾತ್ ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ರೆ ಏನೋ ಅನಿಸ್ತಾ ಇದೆ, ಮನಸ್ಸಿಗೆ ಏನೋ ಅನಿಸ್ತಾ ಇದೆ ಅನ್ನೋದು ಇದೆಲ್ಲ ಉಂಟು. ಅದೇ ಥರ ಇಲ್ಲಿ ಅರ್ಜುನ್ ಮನಸ್ಸಲ್ಲಿ ಏನಾಯ್ತು ಏನೋ ಅವನಿಗೆ ಯೋಚನೆ ಬಂದ್ಬಿಡ್ತು. ಯೋಚನೆಯಲ್ಲಿ ಮುಳುಗ ಹೋಗ್ಬಿಟ್ಟ. ಆ ಮನಸ್ಸಿನಲ್ಲಿ ಅಭಿಮಾನ ಸರ್ಪ, ಅವನು ಏನು ಅವನ ಮೇಲೆ ದ್ವೇಷ, ಆ ಸರ್ಪ
ಕೆರಳು ಬಿಟ್ಟಿದೆ ಅದೇ.

ಅಮುಕಿ ನೆಲಕ್ಕೆ ತಳ್ಳಿ ಮನಸ್ಸಿಗೆ, ಅದನ್ನೆಲ್ಲ ಹೋಗಿ ಧೈರ್ಯ ಹೋಗ್ಬಿಡ್ತು, ದುಃಖ ಬಂದ್ಬಿಡ್ತು. ತನ್ನ ಶಕ್ತಿ ಏನು, ತನ್ನ ಮಹಿಮೆ ಏನು, ತನ್ನ ಸಾಮರ್ಥ್ಯ ಏನು ಎಲ್ಲ ಅರ್ಜುನ ಮರೆತುಬಿಟ್ಟ. ಮರೆತುಬಿಟ್ಟು ಕರುಣೆ ಮನಸ್ಸಿನಲ್ಲಿ ಉಕ್ತಾ ಇದೆ. ಶತ್ರುವನ್ನು ನೋಡಿ ಕರುಣೆ ಉಕ್ತಾ ಇದೆ. ಯಾವುದೋ ಕ್ರಿಕೆಟ್ ಮ್ಯಾಚಲ್ಲಿ ಅವನು ಬ್ಯಾಟ್ಸ್ಮನ್ ಜೋರಾಗಿ ಹೊಡಿತಿದ್ರೆ, ಅಯ್ಯೋ ಪಾಪ ಅವನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅವನಿಗೆ ನಾನು ಹೇಗೆ ಔಟ್ ಮಾಡಲಿ ಅಂತ ಹೇಳಿದ್ರೆ ಏನು ಹೇಳೋಣ. ಆ ರೀತಿ ಇವನು ಯಾರು ಕಲ್ಪಿಸ್ಕೊಳ್ಬೇ ಲೋಡ್ ಮಾಡಿಬಿಡ್ತಾನೆ. ಬಿಲ್ಲನ್ನು ನಿಧಾನವಾಗಿ ಪಕ್ಕಕ್ಕೆ ಇಳಿಸಿದ್ನಂತೆ, ಬಾಣಗಳನ್ನು ಆ ಕಡೆ ಇಟ್ಟ, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಕೃಷ್ಣನ ಆಶ್ಚರ್ಯ, ಏನಪ್ಪ ಆಯಿತು ಇವನಿಗೆ, ಮತ್ತೆ ಭಗವದ್ಗೀತೆ ಬೇಕೋ ಇವನಿಗೆ ಇನ್ನೊಂದು ಸಲ ಅಂತ. ಅದಕ್ಕೆ ಹೇಳ್ತಾನೆ, ಏನು ಅರ್ಜುನ ಇದು, ಈ ವಿಪರೀತಾವಸ್ಥೆ ಅಂದರೆ ವಿಲಕ್ಷಣ ಅವಸ್ಥೆ, ವಿರುದ್ಧವಾದ ಪರಿಸ್ಥಿತಿ. ಏನು ಕುತ್ತಿಗೆಯಲ್ಲಿ ಹಾರ ಇರಬೇಕು, ಕಣ್ಣುಗಳಲ್ಲಿ ಹಾರ ಇದೆಯಲ್ಲೋ, ಹಾರ ಅಂತಂದರೆ ಇಲ್ಲಿ ಕಣ್ಣೀರು, ಕಣ್ಣೀರಿನ ಸರ ಬರ್ತಾ ಇದೆ ಅಂತ. ಕುತ್ತಿಗೆಯಲ್ಲಿ ಇರಬೇಕಾದ ಹಾರ ಕಣ್ಣುಗಳಲ್ಲಿ ಇದೆಯಲ್ಲಪ್ಪ, ಹಣೆಯಲ್ಲಿ ಇರಬೇಕಾದ ಕಸ್ತೂರಿ, ಕಸ್ತೂರಿ ತಿಲಕ ಅಂತ ಹೇಳ್ತಾರೆ ಕಪ್ಪುಗಿಂದು, ಅದನ್ನ ಹಣೆ ಮೇಲೆ ಹಾಕ್ಕೊಳ್ಳೋದು, ಅದು ನೋಡಿದ್ರೆ ಕೆನ್ನೆ ಮೇಲೆ ಬಂದ್ಬಿಟ್ಟಿದೆಯಲ್ಲಪ್ಪ ಅಂದ್ರೆ ಕೆನ್ನೆಯೆಲ್ಲ ಮುಖವೆಲ್ಲ ಕಪ್ಪುಗಟ್ಟು ಹೋಗ್ಬಿಟ್ಟಿದೆ ಅವನದು, ಈ ದುಃಖದಿಂದ ಕಪ್ಪಾಗೋಗಿದೆ ಮುಖ. ಇದೇನು ನಿನ್ನ ವಿಪರೀತ ಶೃಂಗಾರ ಅಂತಾನೆ. ಏನು ವಿಪರೀತವಾದಂತಹ ಮುಖಕ್ಕೆ ಶೃಂಗಾರ ಮಾಡ್ಕೊಂಡಿದೆಯಲ್ಲೋ, ಎಲ್ಲೆಲ್ಲಿ ಏನೇನೋ ಮಾಡ್ಕೊಂಡಿದೆಯಲ್ಲೋ, ಏನು ಇದು ಅಂತ ಕೇಳ್ದ. ಅದಕ್ಕೆ ಅರ್ಜುನ ಹೇಳ್ತಾನೆ, ಯಾಕೋ ನನಗೆ ಅರ್ಥ ಆಗ್ತಾ ಇಲ್ಲ ಕೃಷ್ಣ, ಈ ಕರ್ಣ ಖಂಡಿತ ನನ್ನ ಶತ್ರು ಆಗಿರೋ ಸಾಧ್ಯವಿಲ್ಲ, ಅವನು ಶತ್ರು ಅಲ್ಲ. ಮನಸ್ಸಿನಲ್ಲಿ ನನಗೆ ದುಃಖ ಹೆಚ್ಚಾಗ್ತಾ ಇದೆ, ಬಿಲ್ಲನ್ನು ಹಿಡಿಯೋಕೆ ಆಗ್ತಾ ಇಲ್ಲ ಕೈಯಲ್ಲಿ, ಜೀವ ಕರಗಿ ಹೋಗ್ತಾ ಇದೆ, ಶತ್ರುವನ್ನು ಸಾಯಿಸಬೇಕು ಕ್ರೌರ್ಯದಿಂದ. ಇವನಿಗೆ ಮನಸ್ಸಿನಲ್ಲಿ ಕರುಣೆ ಬರ್ತಾ ಇದೆ, ಅವನು ನೋಡಿ ಇನ್ನೇನು ಸಾಯಿಸ್ತಾನೆ ಅವನನ್ನು, ಇವನು ಶತ್ರು ಅನ್ನೋ ಭಾವನೆಯೇ ನಂಗೆ ಹೊರಟೋಗ್ತಾ ಇದೆ, ಸ್ನೇಹಿತ ಅನ್ನುವಂಥ ಭಾವನೆ ಮನಸ್ಸಿಗೆ ಬರ್ತಾ ಇದೆ, ಅದಕ್ಕಿಂತ ಇವನು ಅಣ್ಣ ಅನ್ನಿಸ್ತಾ ಇದೆ, ನಾನೇನು ಮಾಡಲಿ. ಇವನು ಅಪಕಾರ ಮಾಡಿದವನು ನಿಜ, ಆದರೆ ನನಗೆ ಇದುವರೆಗೂ ಇವನು ಮಾಡಿರೋ ಅಪಕಾರಕ್ಕೆ ದುರ್ಯೋಧನಿಗಿಂತ, ದುರ್ಯೋಧನೆಯಲ್ಲಿ ನನಗೆ ಎಷ್ಟು ಸಿಟ್ಟಿತ್ತೋ, ವೈರ ಇತ್ತೋ, ಅದಕ್ಕಿಂತ ಹೆಚ್ಚು ವೈರ ನನಗೆ ಕರ್ಣನ ಮೇಲಿತ್ತು ಯಾವಾಗ್ಲೂ ಇದುವರೆಗೂ. ಇದುವರೆಗೂ ಅವನು ಯೋಚನೆ ಮಾಡಿದ, ಅವನು ಯಾವಾಗ ಕೊಲ್ಲಿ, ಯಾವಾಗ ಸಾಯಿಸ್ಲಿ, ಅವನನ್ನು ಯಾವತ್ತು ಸಾಯಿಸ್ತೀನೋ ಅಂತ ಅದೇ ಯೋಚನೆ ಬರ್ತಿದ್ದು. ಈಗ ನೋಡಿದ್ರೆ ಒಂದೇ ಸಲಕ್ಕೆ ನನ್ನ ವೈರ ಶಾಂತವಾಗಿ ಹೋಗಿದೆ, ಧರ್ಮಕ್ಕಿಂತ ಹೆಚ್ಚಿಗಿನ ಪ್ರೀತಿ ಅವನ ಮೇಲೆ ಬರ್ತಾ ಇದೆ. ಇದೇನಿದು ಆಸುರಿ ವ್ಯಾಮೋಹ, ಒಂಥರ ರಾಕ್ಷಸ ಮೋಹ ಇದು, ವಿಚಿತ್ರ ಮೋಹ. ಎಷ್ಟೋ ಸಲ ತಂದೆ ತಾಯಂದ್ರಿಗೆ ಅಂತ ಮೋಹ ಮಕ್ಕಳ ಮೇಲೆ ಬರೋದು ಉಂಟು, ಅವ್ರು ತಪ್ಪು ಮಾಡಿದ್ರು ಅವ್ರ ತಪ್ಪು ಕಾಣಿಸೋದಿಲ್ಲ ಕಣ್ಣಿಗೆ, ಧೃತರಾಷ್ಟ್ರನಿಗೆ ಆಗೋ ಹಾಗೆ ದುರ್ಯೋಧನ ಬಗ್ಗೆ. ಅವನು ಅದಕ್ಕೆ ಹೇಳ್ತಾನೆ, ಏನಿದು ಆಸುರಿ ವ್ಯಾಮೋಹ ನನ್ನನ್ನು ಕಾಡ್ತಾ ಇದೆಯಲ್ಲ ಇವತ್ತು, ಅಥವಾ ಈ ಸೈನ್ಯ ಇಲ್ಲಿ ನಡೀತಿರೋದು ಎಲ್ಲ ನಿನ್ನ ಮಾಯೇ ಆಯ್ದು, ನಿನ್ನ ಮಾಯೆಯ ದೃಶ್ಯವ ಹಂಗೆ ಕಾಣಿಸ್ತಾ ಇದೆಯಾ ಅಷ್ಟೇನಾ. ನನಗೆ ಇವನ ಮೇಲೆ ಯಾವಾಗಲೂ ಸ್ಪರ್ಧಾತ್ಮಕ ಮನೋಭಾವ, ಕರ್ಣನ ಜೊತೆ ಯಾವಾಗಲೂ ಸ್ಪರ್ಧೆ ನನಗೆ, ಅದು ನಾಶವಾಗಿ ಹೋಗ್ಬಿಟ್ಟಿದೆ. ಅವನ ಮೇಲೆ ಬರ್ತಾನೆ ಇಲ್ಲ ಸ್ಪರ್ಧೆಯ ಭಾವನೆಯೇ ಬರ್ತಾ ಇಲ್ಲ, ವಿಶೇಷವಾದ ಪ್ರೀತಿ ಬರ್ತಾ ಇದೆ ಅವನ ಮೇಲೆ. ಕೃಷ್ಣ ನೀನು ಮಹಾ ಕುತಂತ್ರಿ, ನೀನು ಹೇಳೋದು ಅಪಾಯ ಇದ್ದು, ನಾನು ಕುತಂತ್ರಿ, ನಾ ಎದ್ದೋಗ್ತೀನಿ ನಿಮಗೋಸ್ವಾಗಿ, ನಾನು ಬಂದರೆ ನನ್ನ ಕುತಂತ್ರಿ ಅಂತೀಯ ಅಂದರೆ ನೀನು ಕುಟಿಲ ತಂತ್ರಿ. ನೀನು ನನ್ನ ಮೇಲೆ ಕರುಣೆ ತೋರಿಸಿ ಹೇಳಪ್ಪ, ಈ ಕರ್ಣ ಯಾರು? ನಾಕಾರು ಪದ್ಯಗಳನ್ನು ಕುಮಾರವ್ಯಾಸ ಇಲ್ಲೇ ಮಾಡ್ತಾನೆ. ಆ ಪದ್ಯಗಳೆಲ್ಲನೂ ಕೊನೆಗೆ ಕರ್ಣನಾರೋ ಕರ್ಣನಾರೋ ಕರ್ಣನಾರೋ. ಕೃಷ್ಣ ನೀನು ಹಲವರನ್ನು ನಮ್ಮನ್ನು ಕರ್ಕೊಂಡು ಹೋಗಿ ಬೇರೆ ಬೇರೆ ರೀತಿಯ ಮೋಸದಿಂದ ಸಾಯಿಸಿದೀಯ, ನೀನು ಜರಾಸಂಧನನ್ನು ಸಾಯಿಸೋ ಹಂಗೆ ಮಾಡಿದೆ ನಮ್ಮನ್ನು, ಅಂದರೆ ಭೀಮನನ್ನು ಉಪಯೋಗಿಸಿ. ಅಲ್ಲೇನು ಮೋಸ ಏನೂ ಮಾಡಿಲ್ಲ ಕೃಷ್ಣ, ಜರಾಸಂಧ ಹೆಂಗೆ ಸಾಯಿಸ್ಬೇಕು ಅಂತ ಭೀಮನಿಗೆ ಹೇಳ್ಕೊಟ್ಟ ಅಷ್ಟೇ ಹೊರತೂ, ಅವ್ ಮೋಸ ಏನೂ ಇಲ್ಲ, ಜರಾಸಂಧ ದುಷ್ಟನಾಗಿದ್ದ ಸಾಯಿಸ್ಬೇಕಿತ್ತು, ಎಲ್ಲ ರಾಜರನ್ನು ಗೆದ್ದುಬಿಟ್ಟು ರಾಜರನ್ನೆಲ್ಲ ಅವನು ಸೆರೆಮನೆಯಲ್ಲಿ ಇರಿಸ್ಬಿಟ್ಟಿದ್ದ, ಆಮೇಲೆ ಒಂದು ಮಹಾಯಾಗ ಮಾಡಿ ಅವ್ರನ್ನೆಲ್ಲ ಬಲಿ ಕೊಡಬೇಕು ಅಂತ, ಅದಕ್ಕೋಸ್ಕರ ಸಾಯಿಸಿರೋದು. ಅಲ್ಲಿ ಏನು ಮಹಾ ಮೋಸೂ ಇಲ್ಲ, ಎಂಥದ್ದು ಇಲ್ಲ. ಭೀಷ್ಮನನ್ನ ಸಾಮ ಮಾಡಿಬಿಟ್ಟು ಆ ಬುದ್ಧಿಯಿಂದ ಅವನನ್ನು ಮುಗಿಸ್ದೆ. ನಿನ್ನ ಮಾಯೆ ಯಾರಿಗೂ ಅರ್ಥವಾಗುವುದಿಲ್ಲ, ಆದರೆ ಹೇಳು ಈಗ ನನಗೆ ಯಾಕೆ ಈ ಸಂಕಟ ಆಗ್ತಾ ಇದೆ ಮನಸ್ಸಿನಲ್ಲಿ, ಏನೋ ಒಂಥರ ಆಗ್ತಾ ಇದೆ. ಕೌರವನಿಗೆ ಈ ರಾಜ್ಯವನ್ನು

ಬಿಟ್ಕೊಡ್ತೇನೆ ಅಂದ್ರೆ ನಾವೇ ದುರ್ಯೋಧನ ಬಿಟ್ಕೊಡ್ತೇನೆ, ಬೇಡ ಪರಾಜ್ಯ. ನಾವು ಆರು ಜನ ಅಣ್ಣ ತಮ್ಮಂದ್ರು, ಆರು ಜನ ಮಾಡಿಟ್ಬಿಟ್ಟ, ಕರ್ಣನ್ ಸೇರಿಸ್ಕೊಂಡ್ಬಿಟ್ಟಿದ್ದಾನೀಗ, ನಿನ್ನೇ ಭಕ್ತಿಯಿಂದ ಪೂಜಿಸ್ತೀವಿ, ಹೇಳು ಇವನಲ್ಲಿ ನನಗೆ ಯಾಕೆ ಶತ್ರು ಅಂತ ಅನ್ನಿಸ್ತಾ ಇಲ್ಲ ಈ ಕ್ಷಣ? ನನ್ನ ಹೃದಯವನ್ನೇ ಅವನು ಗೆದ್ಕೊಂಡ್ಬಿಟ್ಟಿದ್ದಾನೆ, ಸೂರೆ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಅವನು ನೋಡಿದ್ರೆ ನನಗೆ ಪ್ರೀತಿ ತುಂಬ ಬರ್ತಾ ಇದೆ. ದಯವಿಟ್ಟು ಕೃಷ್ಣ ನನಗೆ ಕರುಣೆ ತೋರಿಸ್ಬಿಟ್ಟು ಈ ಕರ್ಣ ಯಾರು ಹೇಳು ಅಂತ ಹೇಳಿದ. ಮನಸ್ಸಿನಲ್ಲಿ ಕೃಷ್ಣನಿಗೆ ಈ ಮುಗ್ಧತೆ ನೋಡಿ ಕರುಣೆನೇ ಬಂತು, ಅವನಿಗೆ ಕರುಣೆ ಬಂತು. ಅಯ್ಯೋ ಪಾಪವೆ, ಇಂಥ ಭಾವನೆ ಇದೆಯಲ್ಲ ಅಂತ. ಆದರೆ ಹೊರಗಡೆ ಮಾತ್ರ ಕೋಪ ತೋರಿಸ್ತಾನೆ. ಯಾಕಂದ್ರೆ ಈ ಕರುಣೆ ತೋರಿಸ್ತಾ ಕೂತ್ರೆ ಕರ್ಣ ವಧೆ ಆಗೋದೇ ಇಲ್ಲ, ಯುದ್ಧಕ್ಕೆ ಮುಂದಕ್ಕೆ ಹೋಗೋದೇ ಇಲ್ಲ. ಇದ್ದ ಕೋಪದಿಂದ ಹೇಳ್ತಾನೆ, ಅಯೋಗ್ಯ ಅರ್ಜುನ, ಸುಡಬೇಕು ನಿನ್ನನ್ನು ಅಯೋಗ್ಯ. ಇವನು ಹೇಗೋ ನಿನಗೆ ಅಣ್ಣ ಆಗ್ತಾನೆ, ಇವನು ಸಾರಥಿಯವರ ಮಗ, ಅವನು ಹೇಗೆ ನಿನಗೆ ಅಣ್ಣ ಆಗ್ತಾನೆ, ಅದು ಹೇಗೆ ನಿನಗೆ ಸಮಾನ ಆಗ್ತಾನೆ? ಯಾಕೋ ಪ್ರತಿಜ್ಞೆ ಮಾಡಿದ್ಯಲ್ಲ ಯುದ್ಧದಲ್ಲಿ ಕರ್ಣನನ್ನು ಸಾಯಿಸಿಯೇನೆ ಬಂದು ನೋಡ್ತೀನಿ ಅಣ್ಣ ನಿನ್ನನ್ನು ಅಂತ ದೊಡ್ಡ ಪ್ರತಿಜ್ಞೆ ಮರ್ತೋಯ್ತಾನೋ ಪ್ರತಿಜ್ಞೆ? ಅಥವಾ ನಿನ್ನ ಧೈರ್ಯ ಪರಾಕ್ರಮ ಅಂತಿದೆಯಲ್ಲ ನಿನ್ನ ಧೈರ್ಯ, ಆ ಧೈರ್ಯಕ್ಕೇನೋ ಸಾಕಾಗಿ ಹೋಯ್ತೇನೋ? ಬೇಜಾರು ಬಂತ, ಅಯ್ಯೋ ಸಾಕು ಧೈರ್ಯ ಅಂತ. ನಿನ್ನ ಶೌರ್ಯ ಪರಾಕ್ರಮ ಅದಕ್ಕೆ ಹೆಣ್ತನ ಬಂತೇನೋ? ಹೀಗೆ ಹೇಳೋ ಕ್ರಮ ನಮ್ಮಲ್ಲಿ ಯಾವಾಗಲೂ ಹೆಣ್ಣನ್ನು ಆ ಥರ ಹೇಳೋ ಕ್ರಮ ಅದು ಅಷ್ಟು ಸರಿಯಲ್ಲ, ಆ ಹೋಲಿಕೆಯ ಕ್ರಮ ಅದು. ಅದಕ್ಕೆ ಅರ್ಜುನನ ವಾದ, ಅರ್ಜುನ ಸಾಮಾನ್ಯ ಕೃಷ್ಣನ ಮೇಲೆ ವಾದ ಮಾಡೋಲ್ಲ, ಆದರೆ ಈಗ ಮಾಡ್ತಾ ಇದ್ದಾನೆ. ಅಲ್ಲ ಕೃಷ್ಣ, ಹೇಗೆ ನಿನಗೆ ಮನಸ್ಸು ಬರುತ್ತೆ ಭೂಮಿ ಮೇಲೆ ಕ್ಷತ್ರಿಯರು ರಾಜರು ಹೇಗೆ ನಡ್ಕೋಬೇಕು, ಅವರು ನಡತೆ ಹೇಗಿರಬೇಕು ನಿನಗೆ ಗೊತ್ತಿಲ್ವಾ? ಬಿಲ್ ಹಿಡ್ಕೊಳ್ಳದೆ ಇರೋರನ್ನ, ರಥದ ಮೇಲೆ ಕೂತ್ಕೊಳ್ಳದೆ ಇರೋರನ್ನ, ಗತಿ ಇಲ್ಲದೆ ಇರೋರನ್ನ ದೀನತೆಯಿಂದ ಅಂದರೆ ಕ್ಷಮೆ ಕೇಳ್ಕೊತ ದಯವಿಟ್ಟು ಕಾಪಾಡಿ ನನ್ನ ಅಂತ ಕೇಳೋರನ್ನ, ಮರ ಹುತ್ತ ನೀರು ಇವುಗಳ ಆಶ್ರಯದಲ್ಲಿ ಇರುವವರನ್ನ ಅಂದರೆ ಮರದ ಕೆಳಗಡೆ ಇರೋರು, ಹುತ್ತದ ಹಿಂದೆ ಬಚ್ಚಿಟ್ಕೊಂಡಿರೋ, ನೀರಲ್ಲಿ ಮುಳುಗಿ ಇರೋವಂಥವ್ರು, ಹೀಗೆ ಅಂಥವ್ರನ್ನ ಕೊಲ್ಲಬಹುದೇ? ಅದು ಧರ್ಮವೇ? ಹಂಗೇನಾದ್ರೂ ಧರ್ಮ ಇದ್ರೆ ನನಗಂತೂ ಆ ಧರ್ಮ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತಿರಬಹುದು ಅಂದ್ಬಿಟ್ಟ. ನೋಡಿ ಕೇಳಿದ ತಕ್ಷಣ ಕೃಷ್ಣನಿಗೆ ಬಂತು ಕೋಪ, ವ್ಯಂಗ್ಯವಾಗಿ ಹೇಳ್ತಾನೆ, ಓಹೋ ಏನಪ್ಪ ನಮಗೇನೆ ಧರ್ಮೋಪದೇಶ ಮಾಡೋಷ್ಟ ಬಂದ್ಬಿಡ್ತಾನೆ ನಿನಗೀಗ? ಹೇಳು ಹೇಳು ಇನ್ನೊಮ್ಮೆ, ಧರ್ಮವ ಕೇಳಿದು ಅರಿಯವು, ಕೇಳಿದ ಅರಿವೆ ಅರಿಯವು. ಅವನು ಹೇಳ್ತಾನೆ, ಹೇಳು ಹೇಳು ಇನ್ನೊಂದ್ಸಲ ಹೇಳು, ಏನೋ ಧರ್ಮಶ್ರವಣ ಮಾಡಿಸ್ಬಿಟ್ಟಿದ್ರಲ್ಲಪ್ಪ, ಮಹಾಪುರಾಣ ಏನೋ ಶಾಸ್ತ್ರ ಹೇಳ್ಕೊಡ್ತಾ ಇದೆಯಲ್ಲ, ಹೇಳು ಇನ್ನೊಂದ್ಸಲ ಹೇಳು, ನಮಗಂತೂ ಗೊತ್ತಿಲ್ಲ, ಹೇಳ್ಕೊಡು, ಕೇಳ್ಕೊತೀವಿ ನಿನ್ನಿಂದ, ನಿನ್ನಿಂದ ರಾಜಧರ್ಮವನ್ನ ಪುರಾಣ ವಿಷಯಗಳನ್ನ ತಿಳ್ಕೊಳ್ಳೋದು ಯಾವುದು ತಪ್ಪಿಲ್ಲ, ನೀ ಎಲ್ಲ ಗೊತ್ತಿದೆ ಹೇಳು. ವ್ಯಂಗ್ಯಾದು ಅಷ್ಟೇನೆ, ನೀನು ಯುದ್ಧದಲ್ಲಿ ಮಹಾವೀರ ಅನ್ಕೊಂಡಿದ್ದೆ, ಈಗ ಧರ್ಮದ ವೀರನೂ ಆಗ್ಬಿಟ್ಟಿದೀಯಾ ನೀನು? ಹಾ ಪರವಾಗಿಲ್ಲ, ಈಗ ಧರ್ಮದ ಮಾತು ನಿನ್ನ ಪ್ರತಿಜ್ಞೆಯನ್ನ ಮುಗಿಸ್ಬಿಟ್ಟಿದೆ, ಪ್ರತಿಜ್ಞೆ ಮರ್ತಾಯ್ತು, ಈಗ ಧರ್ಮದ ಮಾತು ಬಂದಾಯ್ತು. ಹುಚ್ಚ ಹೊಡೆಯ ಬಾಣನ, ಕತ್ತರಿಸ ಅವನ ಕತ್ತನ್ನ. ಅಯ್ಯೋ ಕರ್ಣನಂತೆ ಅಣ್ಣನಂತೆ, ಯಾವ ಸೀಮೆ ಅಣ್ಣ, ಹೊಡೆಯ ಅಂದ್ಬಿಟ್ಟ. ಅಂದ್ಬಿಟ್ಟು ಆಯ್ತು, ಯೋಚನೆ ಮಾಡಬೇಡ, ನೀನು ಎಷ್ಟು ಭಯ ಇದ್ರೆ, ಏನಾದರೂ ತಪ್ಪಿದ್ರೆ ತಾನು ಸರಿ ಮಾಡ್ತೀನಿ, ಅದನ್ನ ಯೋಚನೆ ಮಾಡಬೇಡ ನೀನು. ಭಗವದ್ಗೀತೆಯಲ್ಲೂ ಹಾಗೆ ಒಂದ್ಸಲ ಹೇಳ್ತಾನೆ ಅವನು, ಅಹಂತ ತ್ವಾ ಸರ್ವಪಾಪಿಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ, ನಿನ್ನ ಸರ್ವ ಪಾಪದಿಂದ ನಾನು ಕಾಪಾಡ್ತೀನಿ, ಯೋಚನೆ ಮಾಡಬೇಡ, ದುಃಖಿಸ್ಬೇಡ ಅಂತಾನೆ. ಹಾಗೆ ಇದನು ಅದಕ್ಕೆ ಅರ್ಜುನ ಸಾಮಾನ್ಯವಾಗಿ ಕೃಷ್ಣನ ಮಾತನ್ನು ತೆಗೆದು ಹಾಕಲ್ಲ, ಆದರೆ ಈಗ ಹೇಳ್ತಿದ್ದಾನೆ, ನಿನಗೆ ಕೃಷ್ಣ ಕರುಣೆನೇ ಇಲ್ವಾ ನಿನಗೆ? ಅನ್ಯಾಯವಾದಿ ಪಾಪವನ್ನು, ಇಂಥ ಪಾಪವನ್ನು ನಾವು ಯಾತಕ್ಕೆ ಮಾಡಬೇಕು ಅಲ್ಲಪ್ಪ, ನಿನಗೆ ಯಾಕೋ ಇಷ್ಟೆಲ್ಲ ಅವನು ಮಾಡಿದರೆ ಕೃಷ್ಣನ್ ಕೇಳುತ್ತೆ, ನಿನಗೆ ಯಾಕೆ ಏನು, ನಮಗೆ ಜಯ ಯಾಕೆ? ಜಯ ವಿಜಯ ಯುದ್ಧದಲ್ಲಿ ಬೇಕಾದ್ದು ನಮಗೆ, ನಾವು ಗೆಲ್ಲಬೇಕು ಅಂತಿರೋರು, ನಿನಗೇನು ಸಂಬಂಧ, ನೇರವಾಗಿ ಏನು ಸಂಬಂಧ ಇಲ್ಲ. ಮತ್ತೆ ಯಾತಕ್ಕೆ ಇಷ್ಟು ಬಲವಂತ ಮಾಡಿ, ನಮಗೆ ಬೇಡಪ್ಪ, ನಾವು ನಿಲ್ಲಿಸ್ತೀವಿ, ಯುದ್ಧ ಮಾಡೋಲ್ಲ, ನೀನೇ ಬಲವಂತ ಮಾಡ್ತೀಯ? ಯದುವಂಶದ ನೀವು ಕುರುವಂಶದವ್ರ ಜೊತೆ ನಿಮಗೆ ಏನು ವೈರ? ಯದುವಂಶ ಕುರುವಂಶ ಎರಡು ಮೂಲವಾಗಿ ಒಂದೇ ವಂಶವೇನೆ. ಯದು ಅನ್ನೋ ರಾಜನ ಒಂದು ಸಂದರ್ಭದಲ್ಲಿ ಹಲವಾರು ಜನಾಂಗಗಳ ಹಿಂದೆ ಅವರು ಯದು ಅನ್ನೋರು ಬೇರೆ ಕಡೆ ಹೋದ್ರು, ಅದು ಯದುವಂಶ ಆಯಿತು, ಇದು ಕುರುವಂಶ ಅಷ್ಟೇನೆ, ನಿಮಗೆ ವೈರ ಇಲ್ಲವೇ ಇಲ್ಲ. ನೋಡು ಅವನ ಪರಿಸ್ಥಿತಿನ, ಕರ್ಣನ ಪರಿಸ್ಥಿತಿ ನೋಡು, ಸಾರಥಿ ಇಲ್ಲ, ರಥ ಹೂತ್ಕೊಂಡಿದೆ, ಕೈಯಲ್ಲಿ ಬಾಣವಿಲ್ಲ ಬಿಲ್ಲಿಲ್ಲ, ಹೇಗೂ ಮನಸ್ಸು ಬರುತ್ತೆ ಅವನನ್ನು ಕೊಲ್ಲೋದಕ್ಕೆ ಕೃಷ್ಣ?
ಅಥವಾ ಹೊಡಿ ನೀನು ಹೇಳ್ತೀಯ.

ಗೊತ್ತಿಲ್ಲ, ನಿನಗಾದರೂ ಹೇಗೆ ಮನಸ್ಸು ಬರುತ್ತೆ? ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ, ಕರ್ಣನನ್ನು ನಾನು ಕೊಲ್ಲೋದಿಲ್ಲ. ಕೃಷ್ಣನ ಮಾತನ್ನು ವಿರೋಧಿಸುವ ಸಂದರ್ಭ ಬಹಳ ಅಪರೂಪ, ಇಲ್ಲವೇ ಇಲ್ಲ. ಇದು ಒಂದು ಹಿಂದೆಲ್ಲ ನಾನು ನಿನ್ನ ಮಾತನ್ನು ನಡೆಸಿದ್ದೀನಿ, ಯಾವುದೇ ಬೇರೆ ಮಾತಿಲ್ಲದೆ ನಡೆಸಿದ್ದೀನಿ ನಿನ್ನ ಮಾತನ್ನು. ಗುರುವಿನ ಮೇಲೆ ಬಾಣ ಪ್ರಯೋಗ ಮಾಡು ಅಂದೆ, ಮಾಡಿದೆ. ದ್ರೋಣರ ಮೇಲೆ, ಭೀಷ್ಮನನ್ನು ಶರಶೆಯ ಮೇಲೆ ಮಲಗಿಸ್ಬಿಡು ಅಂದೆ, ಅದನ್ನು ಮಾಡಿದೆ. ಇನ್ನಿತರ ಬಂಧುಗಳನ್ನು ಸೈಂಧವ ನಮಗೆ ಭಾವ ಆಗಬೇಕು, ಅವನನ್ನು ಕೊಲ್ಲು ಅಂತಂದೆ. ನಾನು ಯಾವಾಗಲೂ ವಿರೋಧ ಮಾಡಲಿಲ್ಲ, ಅಂದರೆ ಅವನೇ ಮಾಡಿರೋದು. ಏನು ಕೃಷ್ಣ ಏನು ಕೊಲ್ಲು ಅಂತ ಏನು ಹೇಳಿಲ್ಲ, ಆದರೆ ಸೈಂಧವನಿಗೆ ಹೇಳಿದ್ನಲ್ಲ, ಅವನು ನೋಡು ಅಲ್ಲಿ ಕಾಣಿಸ್ತಾ ಇದ್ದಾನೆ, ಹೊಡೆದಕ್ಕ ಅವನನ್ನು ಅಂತ. ಆದರೆ ಈಗ ನನ್ನ ಪರಾಕ್ರಮೇ ಉಡುಗು ಹೋಗಿದೆ, ಕರ್ಣನನ್ನು ನಾನು ಕೊಲ್ಲೋದಿಲ್ಲ ಅಂತ. ಅದಕ್ಕೆ ಕೃಷ್ಣ ಅರ್ಜುನ ಹಲವಾರು ಮಾತುಗಳಲ್ಲಿ ಬೈಯೋಕ್ಷ ಮಾಡ್ತಾನೆ, ಅವನು ತಲೆ ತಗ್ಗಿಸಿ ಕೂತ್ಕೋತಾನೆ. ಕೃಷ್ಣ ಹೇಳ್ತಾನೆ, ನೀನು ಚಂದ್ರವಂಶದವನು, ಅವನು ಸೂತ್ರ ಮಗ, ಹೇಗೂ ಅಣ್ಣ ಆಗ್ತಾನೆ. ಅವನು ದುರ್ಯೋಧನ ಹತ್ರ ಸಂಬಳಕ್ಕಿರೋನು, ತನ್ನ ಆತ್ಮಗೌರವವನ್ನು ಮಾರಿಕೊಂಡು ಅವನಲ್ಲಿ ಕೆಲಸಕ್ಕಿರೋನು, ಅವನು ಹೇಗೂ ನೀನು ನಂಟ ಆಗ್ತಾನೆ. ನಿಮ್ಮ ಮತ್ತು ಕೌರವ್ರ ಮಧ್ಯೆ ದ್ವೇಷ ಹತ್ತಿಸಿದವನೇ ಇವನು ಯಾವಾಗ್ಲೂ. ಪಗಡೆ ಜೂಜು ಆಡ್ರೋ ಅಂತ, ಪಗಡೆಯೋ ಅಥವಾ ಜೂಜು, ಒಟ್ಟು ಜೂಜಿನ ಆಡ್ರೋ ಸೋಲಿಸ್ರೋ ಅವನನ್ನ ಅಂತ ಹಚ್ಚಿಕೊಟ್ಟವನು ಇವನೇ. ನಾನು ಸಂಧಿಗೆ ಹೋದಾಗ ನನ್ನನ್ನು ಹಿಡಿದು ಹಾಕೋ ಕಟ್ಟಾಕ್ರು ಅಂತ ಹೇಳ್ಕೊಟ್ಟವನು ಇವನೇ. ನಿನ್ನ ಮಗ ಅಭಿಮನ್ಯುವನ್ನ ಸಾಯಿಸೋದಕ್ಕೆ ಕಾರಣವೂ ಇವನೇನೆ. ಇದ್ಯಾವುದು ಸುಳ್ಳಲ್ಲ. ಭೀಮನ ಕುತ್ತಿಗೆಗೆ ಬಿಲ್ಲನ್ನು ಹಾಕಿಬಿಟ್ಟು ಅವನು ಎಳೆದು ಅವಮಾನ ಎಲ್ಲ ಮಾಡಿದ್ದ, ಧರ್ಮರಾಜನಿಗೆ ಸಾಯೋ ಹಾಗೆ ಹೊಡೆದಿದ್ದಾನೆ. ಈಗ ನೀತಿಯ ಯೋಚನೆ ಅವನಿಗೆ, ನಿನಗೂ ಅದರ ಯೋಚನೆ, ನೀತಿ ಧರ್ಮದ ಯೋಚನೆ, ಕರ್ಣ ಯಾರು ಅಂತ ಈ ಯೋಚನೆ. ಹೊಡೆಯ ಯೋಚನೆ ಮಾಡ್ತಾನೆ, ಯೋಚನೆನ ಹೊಡೆಯ ಬಾಣನ ಅಂದ. ಹಾಗೆ ಅವನು ಹೇಳಿದ ತಕ್ಷಣ ಹೇಳ್ದ, ಆದ್ರೆ ಅವನು ಕೇಳ್ತಿಲ್ಲ ಅರ್ಜುನ. ಅದಕ್ಕೆ ಕೃಷ್ಣ ತನ್ನ ಮಾಯೆಯನ್ನು ಅವನ ಮನಸ್ಸಿನಲ್ಲಿ ಬರೋ ಹಾಗೆ ಮಾಡಿಬಿಟ್ನಂತೆ. ಇದೆಲ್ಲ ಇಲ್ಲಿರುವಂಥದ್ದು, ಮಾಯೆಯನ್ನು ಬರೋ ಹಾಗೆ ಮಾಡಿ ಅವನ ಮನಸ್ಸಿನಲ್ಲಿ ರೋಷ ದ್ವೇಷದ ಬೀಜ ಬಿತ್ತುಬಿಟ್ಟು ಮತ್ತೆ ವೀರ ಆಗ್ಬಿಟ್ಟ. ಆ ಕೃಷ್ಣನ ಮಾಯೆಯಿಂದ ಅರ್ಜುನ ಪ್ರಭಾವಕ್ಕೆ ಒಳಗಾಗಿ ಬಿಲ್ಲನ್ನು ಎತ್ಕೊಂಡು, ಅಷ್ಟೇ ತಾನೇ ನನ್ನ ಪಾಪ ಪುಣ್ಯಗಳಿಗೆಲ್ಲ ಕೃಷ್ಣನೇ ಹೊಣೆ, ಕೃಷ್ಣಾರ್ಪಣ ಮಸ್ತು ನನಗೆ ಯಾಕೆ ಅಂದ್ಕೊಂಡ. ಕರ್ಣನಿಗೆ ಹೇಳ್ದ, ಬಿಲ್ಲು ಹಿಡಿದು ಹೋರಾಡೋ, ಆ ಕಡೆ ಈ ಕಡೆ ನೋಡಬೇಡ ಅಂತ 100 ಬಾಣದಿಂದ ಹೊಡೆದ. ಅವನು ಅಲ್ಲಿ ರಥದ ಕೆಳಗಡೆ ಇದ್ಬಿಟ್ಟಿದ್ದಾನೆ, ಸೊಂಟದಲ್ಲಿರೋ ಒಂದು ಕಿರುಗತ್ತಿಯಿಂದ ಅದನ್ನೆಲ್ಲ ತುಂಡು ಮಾಡಿದಂತೆ. ರಥವನ್ನು ಸರಿ ಮಾಡಿ ಮೇಲೆ ಕೂತ್ಕೊಂಡಂತೆ, ಕೈ ಕಾಲು ತೊಳ್ಕೊಂಡು ಬಂದು ಕೂತ. ಭೂದೇವಿ, ನನ್ನ ವಿಷಯದಲ್ಲಿ ನೀನು ಮಾಡಿದಂತಹ ಈ ಅಪಕಾರ ಲೋಕ ಪ್ರಸಿದ್ಧ ಆಯಿತು, ನೀನು ಮಾಡಿದ ಅನ್ಯಾಯ ನನಗೆ ಇಂಥ ಸಂದರ್ಭದಲ್ಲಿ ಅಂತಂದು ಆಯಿತು. ಅರ್ಜುನ ಮೇಲೆ ಭಾರಿ ಬಾಣಗಳನ್ನು ಬಿಡೋಕ್ಷ ಮಾಡ್ದ. ಅವನ ಬಾಣ ಪ್ರಯೋಗ ನೋಡಿ ದುರ್ಯೋಧನಗೂ ಸಂತೋಷ ಆಯಿತು, ಪಾಂಡವರ ಸೈನ್ಯವೆಲ್ಲ ನಡುಗು ಹೋಯಿತು. ಹೀಗೆ ಪರಸ್ಪರ ಭಾರಿ ಜೋರಾಗಿ ಬಾಣವನ್ನು ಹೊಡೆದಾಡ್ಕೊಂಡ್ರು, ತುಂಬ ಏಟಾಯಿತು ಪಾಂಡವರ ಸೈನ್ಯಕ್ಕೆ. ಇಷ್ಟು ಹೇಳಿ ಸಂಜೆ ಇಲ್ಲಿ ಹೇಳ್ತೀನಿ, ಧೃತರಾಷ್ಟ್ರ ಇಷ್ಟೆಲ್ಲ ಕತೆ ಹೇಳಿದೆ, ಇನ್ನೂ ನಿನಗೆ ತೃಪ್ತಿ ಆಗಲಿಲ್ವೇನೋ, ಇನ್ನೂ ಕೇಳ್ತೀಯೇನೋ, ಈಗ ನೋಡು ಕಾಳಕೂಟದ ವಿಷದಂತಹ ಕಥೆಯನ್ನು ಹೇಳ್ತೀನಿ ನಿನಗೆ ಅಂತ ಹೇಳ್ತಾನೆ. ಹೀಗೆ ಪರಸ್ಪರರ ಯುದ್ಧದಲ್ಲಿ ಚೆನ್ನಾಗಿ ಯುದ್ಧಾಯಿತು. ಆದರೆ ಅರ್ಜುನನ ಶೌರ್ಯ ಮೇಲಕ್ಕೆ ಹೋಗ್ಬಿಡ್ತು, ಅರ್ಜುನ ಕರ್ಣನ ಬಿಲ್ಲನ್ನು ಕತ್ತರಿಸ್ಬಿಟ್ಟ. ಆಗ ಕರ್ಣನ ಮನಸ್ಸಿನಲ್ಲಿ ಬಿಲ್ ಕತ್ತರಿಸಿದಾಗ ಕರುಣೆ ಉಕ್ಕಿಬಿಡುತ್ತಂತೆ. ಯಾರ ಬಗ್ಗೆ? ದುರ್ಯೋಧನ ಬಗ್ಗೆ. ಅವನು ಹೇಗೆ, ಅವನ ಪರಿಸ್ಥಿತಿ ಈಗ ಆಗ್ಬಿಡುತ್ತಲ್ಲ ಅಂತ, ಮತ್ತು ತನ್ನ ಅಸಹಾಯಕತೆಯ ಬಗ್ಗೆ. ಹೀಗೆ ನಾನು ಸಿಕ್ಕಾಕೊಂಡ್ಬಿಟ್ನಲ್ಲ, ನನ್ನ ಒಡೆಯ ದ್ರೋಣ ಮತ್ತು ಭೀಷ್ಮರನ್ನು ನೆಚ್ಚಿದ್ದ, ಆದರೆ ಅವರಿಬ್ಬರು ಹೋದರು, ಅವ್ರು ಸರಿಯಾಗಿ ಯುದ್ಧ ಮಾಡದೆ ಹೋದರು. ಇದು ಪಂಪ್ನಲ್ಲಿ ಭಾಳ ಚೆನ್ನಾಗಿ ಬರುತ್ತೆ, ಅವರಿಬ್ಬರು ಯುದ್ಧ ಮಾಡದೆ ಹೋದರು. ನಾನೇನು ಮಾಡಲಿ, ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಸುಮ್ಮನೆ ಎಷ್ಟಾಯಿತೋ ಅಷ್ಟು ಯುದ್ಧವನ್ನು ಮಾಡಿಬಿಟ್ಟು ನಾನು ಸಾಯ್ತೀನಿ ಅಂತ ಮಾತನ್ನು ಅಂದ್ಕೊಂಡ ಕಡೆಗೆ ಅಂತ. ಅವನಿಗೆ ಇಲ್ಲೂ ಹೋಗೋ ಹಾಗಿಲ್ಲ, ಅಮ್ಮನ ಮಾತನ್ನು ಮೀರೋ ಹಾಗಿಲ್ಲ, ದುರ್ಯೋಧನು ಬಿಡೋ ಹಾಗಿಲ್ಲ, ಹಾಗಾಗ್ಬಿಟ್ಟಿದೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಕೃಷ್ಣ ನನ್ನ ಹುಟ್ಟಿನ ವಿಷಯವನ್ನು ಹೇಳಿಬಿಟ್ಟು ನನ್ನ ಕುತ್ತಿಗೆಯೇ ಕುಯ್ದು ಬಿಟ್ಟ. ಹಾಗಾಗಿ ಆ ದುರ್ಯೋಧನ ಎಲ್ಲರೂ ನನ್ನನ್ನು ಅವಮಾನ ಮಾಡಿದ ದುರ್ಯೋಧನ ನನಗೆ ಸಿಂಹಾಸನ ಮೇಲೆ ಕೂರಿಸ್ದ, ತನ್ನ ಜೊತೆನೇ ಸೇರಿಸ್ಕೊಂಡ್ಬಿಟ್ಟ. ಅಂತಹ ಶ್ರೇಷ್ಠನಾದ ರಾಜನಿಗೆ ಆತ್ಮೀಯರೇ ಇಲ್ಲದೆ ಇರೋವಂಗೆ ಆಗ್ಬಿಡ್ತಲ್ಲ. ನನ್ನನ್ನು ಎಷ್ಟು ನೋಡಿದರೂ ಅವನಿಗೆ ಆವಾಗ ತೃಪ್ತಿ ಇರ್ತಿರ್ಲಿಲ್ಲ. ನೋಡಿ ದಣಿಯನು, ನಿಚ್ಚಲು ಉಚಿತವ ಮಾಡಿ ದಣಿಯನು, ನಿತ್ಯ ಬಹುಮಾನ ಕೊಟ್ಟು ಎಷ್ಟು ಕೊಟ್ಟರೂ ನನಗೆ ತೃಪ್ತಿ ಇಲ್ಲ, ನನ್ನ ಜೊತೆ ಎಷ್ಟು ಆಡಿದರೂ ತೃಪ್ತಿ ಇಲ್ಲ, ಹಾಗೆ ಅವನ ಸ್ನೇಹ. ಅಂತಹ ದುರ್ಯೋಧನ, ಅವನ ಜೊತೆ ಹೋಗೋಕ್ಕಾಗದೆ ಭೀಷ್ಮ ದ್ರೋಣರು ಬಿದ್ದು ಹೋದರು. ಆದರೆ ನಾನು ತಾನೇ ಏನು ಉಪಕಾರ ಮಾಡಿದ್ದೀನಿ ಪಾಪ ಅವನಿಗೆ? ತನ್ನ ಮಕ್ಕಳು ಸತ್ತಾಗ ಅವನು ಅಳಲಿಲ್ಲ, ನನ್ನನ್ನು ನೋಡಿ ಕರ್ಣ ಇದ್ದಾನೆ ಅಂದ್ಕೊಂಡು ಧೈರ್ಯ ತಂದುಕೊಂಡದ್ದು.

ನನ್ನ ತಮ್ಮಂದ್ರು ಸತ್ತಾಗ ಮತ್ತೆ ನನ್ನನ್ನು ನೋಡಿ ತನ್ನ ದುಃಖವನ್ನು ಮರೆತ ಕರ್ಣ ಇದ್ದಾನೆ ಅಂತ. ಈಗ ನಾನು ಈ ಯುದ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಕರ್ಣದಗನ್ಸಿದೆ ತಾನೇನು ಈ ಯುದ್ಧದಲ್ಲಿ ಉಳಿಯೋದಿಲ್ಲ ಅಂತ. ಅದಕ್ಕೆ ಅಂದ್ಕೋತಾನೆ, ನಾನು ಹೋಗ್ಬಿಟ್ರೆ ಅವನಿಗೆ ಯಾರು ಮುಂದೆ ಜೊತೆ, ಗತಿ ಯಾರು ಅಂತ. ಆಯಿತು, ಇಷ್ಟರಲ್ಲೇ ಸಮಾಧಾನ ಮಾಡಿಕೊಂಡು ಒಡೆಯನಿಗೋಸ್ಕರ ನನ್ನ ಪ್ರಾಣವನ್ನು ಅರ್ಪಿಸುವಂಥ ಪುಣ್ಯದ ಕೆಲಸ ನಾನು ಮಾಡ್ತೀನಿ. ಆಯಿತು, ಅದೇ ಒಂದು ಪುಣ್ಯ. ಅಷ್ಟೇ ಅಲ್ಲ, ಸಾಯೋವಾಗ ಕೃಷ್ಣನ ದರ್ಶನ ಆಗ್ತಾ ಇದೆ ನನಗೆ, ಅದು ಇನ್ನೆಂಥ ಪುಣ್ಯ, ನಾನೇ ಧನ್ಯ ಅಂದ್ಕೊಂಡ. ಅಂದ್ಕೊಂಡ್ಬಿಟ್ಟು ಹೃದಯದಲ್ಲಿ ನೋಡ್ಕೋತಾನೆ, ಕೃಷ್ಣ ಕಾಣ್ತಾನಂತೆ. ಎದುರುಗಡೆ ರಥ ನೋಡ್ತಾನೆ, ಅಲ್ಲಿ ಕೃಷ್ಣ ಕಾಣ್ತಿದ್ದಾನಂತೆ. ಹೀಗೆ ಅದ್ವೈತವನ್ನು ತಿಳ್ಕೊಂಡು ಕೃಷ್ಣ ಸಾಕ್ಷಾತ್ಕಾರವನ್ನು ಕರ್ಣ ಮಾಡಿಕೊಂಡ ಅಂತ ಹೇಳ್ತಾನೆ. ಈ ಕಡೆ ಸಂಜಯ ಹೇಳ್ತಾನೆ, ನೋಡೋ ನಿಮ್ಮವರ ನಾಶಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಕೃಷ್ಣನೇ ಕಾರಣ. ಯಾರು ಸುಮ್ಮನಿದ್ರು ಅವನು ಸುಮ್ಮನಿರೋಲ್ಲ. ಕೃಷ್ಣ ಅರ್ಜುನಿಗೆ ಹೊಡು, ತಗೋ ಹೊಡಿ, ತೊಡು ದಿವ್ಯ ಶರವನ್ನು ಪ್ರಯೋಗಿಸು ಅಂತಂದ. ಕರ್ಣನ ಬಗ್ಗೆ ಕರುಣೆ, ಆದರೆ ಅವನು ಹೇಳ್ದ, ಆಯ್ತು ನೀ ಕರುಣೆ ಮಾಡ್ಕೊಂಡಿರೋ ಭೀಮನಿಂದ ನಾನು ಕೊಲ್ಲಿಸ್ತೀನಿ, ಹೋಗು ನೀನು ಆ ಕಡೆ ಅಂತಂದ. ಅಂದ್ಬಿಟ್ಟು ಅವನು ಹೇಳಿದ, ಯಾಕೋ ಇಷ್ಟು ನಿಷ್ಠುರವಾಗಿ ನನ್ನ ಬಗ್ಗೆ ಮಾತಾಡ್ತೀಯ ಕೃಷ್ಣ ಅಂತ ಅರ್ಜುನ ಹತ್ಕೊಂಡು, ಆಯ್ತು ಅಲ್ಲ ನೀನ್ ಮಾಡಲ್ವಾ, ಹಾಗಾದ್ರೆ ನಾನೇ ಚಕ್ರವನ್ನು ಉಪಯೋಗಿಸ್ಬಿಟ್ಟು ನಾನೇ ಅವನು ಕೊಲ್ತೀನಿ ಅಂದ್ರೆ ಅರ್ಜುನ ಮಾಡ್ಲಿ ಅನ್ನೋ ಕೋಸ್ವಾಗ ಅಷ್ಟೇನೆ ಇದೆಲ್ಲ. ಅರ್ಜುನ್ಗೆ ಅರ್ಥವೇ ಆಗೋಲ್ಲ, ಯಾಕೆ ಇವನಿಗೆ ಕರ್ಣನ ಬಗ್ಗೆ ಇಂತಹ ದ್ವೇಷ ಅಂದ್ಬಿಟ್ಟು ಅಂಜಲಿಕಾ ಅಂತ ಒಂದು ಬಾಣವನ್ನ ಎಳೆದು ಜೋರಾಗಿ ಬಿಟ್ಟ. ಆ ಬಾಣ ಹೋಗಿ ಅವನ ಎದೆಯೊಳಗೆ ಗರಿವರೆಗೂ ಚುಚ್ಚುಬಿಡ್ತು, ಆದ್ರೆ ಪ್ರಾಣ ಹೋಗ್ಲಿಲ್ಲ. ಅದು ಅರ್ಥ ಆಯ್ತು ಕೃಷ್ಣನಿಗೆ. ತಕ್ಷಣ ರಥದಿಂದ ಇಳಿದು ಬಂದು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನನ್ನ ಕೇಳ್ತಾನೆ. ಅವನಿಗೆ ಗೊತ್ತಾಯ್ತು, ನಗು ಬಂತು ಅವನಿಗೆ. ಅವನು ಹೇಳ್ತಾನೆ, ಏನ್ ಬೇಕಪ್ಪ ನಿನಗೆ ಅಂದ. ಕಿವಿಯ ಕರ್ಣ ಕುಂಡಲಗಳನ್ನ ಕೊಡುವಂತ, ಅದು ಇರೋ ತನಕ ಅವನು ಸಾಯೋಲ್ಲ, ಆದ್ರೆ ಹಾಗೆ ಕೊಡೋದಕ್ಕೆ ನೀರು ಬೇಕು ದಾನ ಕೊಡೋದಕ್ಕೆ. ಅವನು ಹೇಳ್ದಾಗಾದ್ರೆ, ನಿನ್ನ ಎದೆಯೊಳಗೆ ಗಂಗೆಯ ಅಮೃತ ಧಾರೆ ಇದೆ, ಅದನ್ನ ಕೊಡು ಅಂತ. ಅವನು ಬಾಣ ತಕ್ಕೊಂಡು ಎದೆಯನ್ನ ಬಗೆದು ಅದರಿಂದ ನೀರನ್ನ ಧಾರೆ ಎರೆದು ಇವನಿಗೆ ದಾನ ಕೊಟ್ಟನಂತೆ, ಸಂತೋಷದಿಂದ ಕೊಟ್ಟನಂತೆ. ಕೃಷ್ಣ ಅವನ ತನಗೆ ತನ್ನ ಪ್ರತ್ಯಕ್ಷ ರೂಪವನ್ನು ಅವನಿಗೆ ತೋರಿಸಿ ದರ್ಶನ ಕೊಟ್ಟು ಮುಕ್ತಿಯನ್ನು ಕೊಟ್ಟನಂತೆ. ದೇವತೆಗಳು ಬಹಳ ಆಶ್ಚರ್ಯಪಟ್ಟರು, ಏನು ಕೃಷ್ಣ ಒಂದು ಕಡೆ ಕರುಣೆನೇ ಇಲ್ಲ, ಇನ್ನೊಂದು ಕಡೆ ಇಂತಹ ಕರುಣೆ ಅಂತ. ಇಷ್ಟೊತ್ತಿಗೆ ಅರ್ಜುನ ಪಾರ್ವತಿ ಕೊಟ್ಟಂತಹ ಅಂಜನಾಸ್ತ್ರ ಅನ್ನುವ ಅಸ್ತ್ರವನ್ನು ಆ ರಾವಣನ ಪ್ರಾರ್ಥಿಸ್ತಾ ಬಿಡ್ತಾನೆ. ತಕ್ಷಣ ಕರ್ಣಗೆ ಎದೆ ಅದು ಕುತ್ತಿಗೆಯನ್ನು ಕತ್ತರಿಸ್ಬಿಡ್ತು, ಅಪ್ರತಿಮ ತೇಜಸ್ಸು ಚಿಮ್ಮಿ ಸೂರ್ಯಮಂಡಲವನ್ನು ಸೇರ್ತು ಅಂತ. ಎಲ್ಲರೂ ದೇವತೆಗಳು ಹನುಮಂತ ಎಲ್ಲರೂ ಅವನ ಪರಾಕ್ರಮವನ್ನು ಹೊಗಳುತ್ತಾರೆ ಕರ್ಣ.

0: ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಕರ್ಣಾವಸಾನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂ ಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳೆಯ ರೋಬೋ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳೆ ರೋಬೋ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ರೋಬೋಗಳು ಎಂದರೆ ತಟ್ಟನೆ ನೆನಪಿಗೆ ಬರುವುದು ನಿಧಾನವಾಗಿ ಕಾಲೆತ್ತಿ ಮುಂದೆ ಚಲಿಸುವ ಯಂತ್ರ. ಇಲ್ಲಿವೇ ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ಪರಿಚಯಿಸುವ ಮಾಣಿ ರೋಬೋಗಳು. ನಡೆಯುವಾಗ ಇವು ನೇರವಾಗಿ ನಡೆಯಬೇಕು, ಮರಳಿ ಬಂದ ಹಾದಿಯಲ್ಲಿ ಹೋಗಬೇಕು ಎಂದರೂ ನಿಧಾನವಾಗಿ ಎಡಕ್ಕೂ ಬಲಕ್ಕೂ ತಿರುಗಿ ಮತ್ತೆ ಬಲಕ್ಕೂ ಎಡಕ್ಕೂ ತಿರುಗಿ ನಡೆಯಬೇಕು. ಇದು ಇಂತಹ ರೋಬೋಗಳು ನಿಂತಲ್ಲಿ ರೊಯ್ಯನೆ ಯೂಟರ್ನ್ ತೆಗೆದುಕೊಳ್ಳುವಂತೆ ಮಾಡುವ ಚಕ್ರಗಳು ಬಂದಿವೆಯಂತೆ. ಗಾಳಿ ಬೀಸಿದಾಗ ಉರುಳಿಕೊಂಡು ಹೋಗುವ ಟಂಬಲ್ ವಿಂಡ್ ಎನ್ನುವ ಪುರುಳೆ ಉಂಡೆಗಳಿಂದ ಪ್ರೇರಣೆ ಪಡೆದು ಎಲ್ಲಾ ದಿಕ್ಕುಗಳಲ್ಲಿಯೂ ಚಲಿಸಬಲ್ಲಂತಹ ಟ್ರಿಲ್ ಬ್ಯಾಟ್ ಎನ್ನುವ ಉರುಳಿ ಚಕ್ರ ಅಥವಾ ಗಾಲಿಗಳನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಲಾಸ್ ಎಲಿಂಜಸ್ನ ಮೆಕ್ಯಾನಿಕಲ್ ಎಂಜಿನಿಯರ್

ಶೆಮಿನ್ ಆ ಎನ್ನುವ ಸಂಗಡಿಗರು ರೂಪಿಸತೊಡಗಿದ್ದಾರೆ. ಟಂಬಲ್ ವೀಂಡ್ ಎನ್ನುವ ಹುಲ್ಲುಗಾವಲುಗಳಲ್ಲಿ ಬೆಳೆಯುವ ಹಲವು ಕುರ್ಚಲು ಗಿಡಗಳಿಂದ ಹುಟ್ಟಿದ ವಸ್ತು. ಅಮೆರಿಕ ಖಂಡದಲ್ಲಿ ಇದು ಸಾಮಾನ್ಯ. ವರ್ಷದಲ್ಲಿ ಒಂದು ಋತುವಿನಲ್ಲಷ್ಟೇ ಬೆಳೆದು ಹೂ ತೆಳೆಯುವ ಈ ಗಿಡಗಳು ನಂತರ ಒಣಗಿ ಹೋಗುತ್ತವೆ. ಹೀಗೆ ಒಣಗಿದ ಪುರುಳಿ ದುಂಡಗಿನ ಉಂಡೆಯಂತಾಗಿ ಗಾಳಿ ಬೀಸಿದಂತ ಉರುಳುವತ್ತ ಸಾಗುತ್ತವೆ. ಹಾದಿಯಲ್ಲಿ ತಮ್ಮ ಮೈಯಲ್ಲಿ ಅಡಗಿರುವ ಬೀಜಗಳನ್ನು ಬಿತ್ತುತ್ತವೆ. ಗಿಡಗಳ ಬೀಜ ಪ್ರಸಾರ ಹೀಗೆ ಆಗತೊಡಗುತ್ತದೆ. ಈ ಪುರುಳಿ ಉಂಡೆಗಳು ಗಾಳಿ ಎತ್ತ ಬೀಸುತ್ತದೆಯೋ ಅತ್ತ ಉರುಳಬಲ್ಲವೋ. ಹೀಗಾಗಿ ನೆಲೆಯಿಂದ ಬಲು ದೂರ ಅವು ಸಾಕಬಲ್ಲವೋ. ಹಗುರವಾಗುವುದರಿಂದ ಮೇಲು ಗಾಳಿಯಲು ಇವನ ದೂಡಬಲ್ಲದು. ಬಾರದಿಂದಾಗಿ ನೆಲ ಮುಟ್ಟುವ ತಳ ಒತ್ತಿ ಸಪಟಾದರೂ ತುಸು ಸರಿದೊಡನೆ ಮರಳಿ ದುಂಡಾಗುತ್ತವೆ. ದುಂಡಗಿನ ಆಕಾರವನ್ನು ಹೀಗೆ ಕಾಯ್ದುಕೊಳ್ಳುವುದರಿಂದ ಎತ್ತಬೇಕಿದ್ದರೂ ಇವು ಚಲಿಸಬಲ್ಲವು. ಇದೇ ತಂತ್ರವನ್ನು ಬಳಸಿ ಉರುಳುವ ರೂಪಗಳನ್ನು ಸಿದ್ಧಪಡಿಸಬಹುದಲ್ಲ ಎನ್ನುವುದು ಶಿಮಿನ್ ಹಾ ತಂಡದ ಯೋಚನೆಯಾಗಿದೆ. ಪುರುಳಿ ಉಂಡೆಯನ್ನ ದೂಡಲು ಗಾಳಿ ಬೇಕು. ಉರುಳು ರೋಗವು ತನ್ನದೇ ಬಲದಿಂದ ಚಲಿಸುವಂತೆ ಮಾಡಬೇಕು ಎನ್ನುವುದು ಶಿಮಿನ್ ಆ ರವರ ಯೋಚನೆ. ಇದಕ್ಕಾಗಿ ಇವರು ಮಾಡಿದ ಉಪಾಯ ಇದು. ಶಾಖಕ್ಕೂ ಬೆಳಕಿಗೂ ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸುವ ವಸ್ತುಗಳನ್ನು ಜೋಡಿಸಿ ಅವು ಬಾಗುವಂತೆ ಮಾಡಬಹುದು. ಲಿಕ್ವಿಡ್ ಕ್ರಿಸ್ಟಲ್ ಪಾಲಿಮರ್ಗಳು ಎನ್ನುವ ವಸ್ತುಗಳನ್ನು ಹೀಗೆ ಆಕಾರ ಬದಲಿಸಬಲ್ಲವು. ಬೆಳಕಿಗೆ ಸ್ಪಂದಿಸುವ ಇಂತಹ ವಸ್ತುವಿನ ತೆಳು ಪಟ್ಟಿಗಳನ್ನು ಮಾಡಿ ಅವುಗಳಿಂದ ಟಂಬಲ್ ವೀಡಿನಂತಹ ಉಂಡೆಗಳನ್ನು ಎಣಿದರೆ ಬೆಳಕು ಬಿದ್ದಾಗ ಅವು ಎತ್ತ ಬಾಗಬಲ್ಲಬಹುದು. ಎಣಿಕೆ ಸರಿಯಾಗಿದ್ದರೆ ಬೆಳಕು ಬಿದ್ದು ಬಾಗಿದ ಕಡೆ ಭಾರ ಹೆಚ್ಚಾಗಿ ಇವು ಉರುಳಬಹುದು. ಹೀಗೆ ಉರುಳುವತ್ತ ಸಾಗಬಹುದು. ಇದು ತರ್ಕ ಕಲ್ಪನೆ. ಈ ಕಲ್ಪನೆಯನ್ನು ಸಕಾರಗೊಳಿಸಲು ಶಿಮಿನ್ ಶಾ ತಂಡ ವಿಶೇಷವೊಂದನ್ನು ಲಿಕ್ವಿಡ್ ಕ್ರಿಸ್ಟಲ್ನ ಪಟ್ಟಿಯನ್ನು ತಯಾರಿಸಿ ವಾಸ್ತವದಲ್ಲಿ ಇದು ಎರಡು ತೆಳುಪಟ್ಟಿಗಳನ್ನು ಅಂಟಿಸಿ ಮಾಡಿದ ಒಂದು ವಸ್ತು. ಒಂದು ಪಟ್ಟಿ ಬೆಳಕಿಗೆ ಸ್ಪಂದಿಸಿ ಕುಗ್ಗಿದ್ದಿತ್ತು, ಇನ್ನೊಂದು ಹಿಗ್ಗುತ್ತಿತ್ತು. ಕುಗ್ಗುವ ಪಟ್ಟಿಯನ್ನು MR 257 ಎನ್ನುವ ಪಾಲಿಮರ್ ಜೊತೆಗೆ ಮೇಣದ ಬತ್ತಿಯಿಂದ ಹೆಕ್ಕಿದ ಮಸಿಯ ಪುಡಿಯನ್ನು ಬೆರೆಸಿ ತಯಾರಿಸಿದರು. ಮತ್ತೊಂದು ಪಾಲಿಮರ್ PDMS ಎನ್ನುವ ವಸ್ತು. ಇವೆರಡರನ್ನು ಭದ್ರವಾಗಿ ಅಂಟಿಸತೊಡಗಿದರು. ಹೀಗೆ ತಯಾರಾದ ಇಬ್ಬಂದಿ ವಸ್ತುವನ್ನು ತೆಳುವಾದ ರಿಬ್ಬನ್ಗಳಾಗಿ ಕತ್ತರಿಸಿದರು. 6 ಇಂತಹ ರಿಬ್ಬನ್ಗಳನ್ನು ಬಿದಿರಿನ ಬುಟ್ಟಿಯಲ್ಲಿ ಹೆಣೆಯುವಂತೆ ಹೆಣೆದು 2 ಸೆಂಟಿಮೀಟರ್ ವ್ಯಾಸದ ಚೆಂಡನ್ನು ರೂಪಿಸಿದರು. ಚೆಂಡಿನ ಬುಡದಲ್ಲಿ ಲೇಸರ್ನಿಂದ ಹಾದಿಯೊಂದನ್ನು ಬೆಳಗಿದಾಗ ಚೆಂಡು ಆ ಹಾದಿಗುಂಟು ಉರುಳುವತ್ತ ಸಾಗಿತು. ಚೆಂಡನ್ನು ತಯಾರಿಸಲು ಬೇಕಾದ ಮಸಿಯ ಕಣಗಳ ಗಾತ್ರ, ಪಾಲಿಮರ್ಗಳ ರಚನೆ, ಉಷ್ಣತೆ, ಅದು ಉರುಳುವುದಕ್ಕೆ ತಕ್ಕುದಾದ ಲೇಸರಿನ ಪ್ರಕೃತಿಯನ್ನೆಲ್ಲ ಇವರು ನಿಶ್ಚಯಿಸತೊಡಗಿದ್ದಾರೆ. 100 ಬಾರಿ ಉರುಳಿದರೂ ಉರುಳಿ ರೂಪಗಳ ಆಕಾರ ಕೆಡಲಿಲ್ಲ ಎಂದು ಶಾರವರು ವರದಿ ಮಂಡಿಸಿದ್ದಾರೆ. ಅಷ್ಟೇ ಅಲ್ಲ, ಸರಳವಾದ ವಸ್ತುಗಳಿಂದಲೂ ಈ ಬಗೆಯ ವಿನ್ಯಾಸ ತಯಾರಿಸಬಹುದು ಎಂದು ಸಾಧಾರಣ ಸೆಲೋಟೇಪ್ ಕಾಗದ ಹಾಗೂ ವೈಟ್ ಬೋರ್ಡಿನ ಮೇಲೆ ಬರೆಯಲು ಬಳಸುವ ಕಪ್ಪು ಶಾಹಿಯ ಪೆನ್ನನ್ನು ಬಳಸಿ ಉರುಳು ರೂಪಗಳನ್ನು ತಯಾರಿಸಿದ್ದಾರೆ. ಇದರತ್ತ 60 ಡಿಗ್ರಿ ಶಾಖದ ಬಿಸಿ ತಗುಲಿದರೆ ಸಾಕು, ಉರುಳುತ್ತಾ ಸಾಗುತ್ತದೆ. ಈ ಉರುಳಿಗಳು ಏರುಗಳಲ್ಲಿ ಮಣ್ಣಿನಂತಹ ಹೌಬು ತಗಿನ ಮೈಮೇಲೆ ಮೇಲೆ ಗಾಜಿನಂತಹ ನಯವಾದ ಜಾಗದಲ್ಲೂ ಯಾವುದೇ ಅಡೆತಡೆ ಇಲ್ಲದೆ ಉರುಳುತ್ತದೆ ಎಂದು ಹಾರವರು ನಿರೂಪಿಸಿದ್ದಾರೆ. ಟಂಬಲ್ ವೀಡೆಯಂತೆ ಈ ಉರುಳಿ ರೋಬುಗಳನ್ನು ಬೀಜಗಳನ್ನು ತುಂಬಿ ಬಿಸಿಲಿಗೆ ಇಟ್ಟಿದರೆ ಟ್ವೆರ್ ಟ್ಯಾಬುಗಳಂತೆಯೇ ತಮ್ಮಂತಾವೇ ಉರುಳುತ್ತಾ ಸಾಗಿ ಬೀಜಗಳನ್ನು ಬಿತ್ತುತ್ತವೆ. ಬೆಳಕು ಒಂದೆಡೆಯಿಂದ ಮತ್ತೊಂದೆಡೆಗೆ ಚಲಿಸುವಂತೆ ಮಾಡಿ ಈ ಉರುಳಿಗಳು ಮರಳಿ ತಮ್ಮ ಸ್ವಸ್ಥಾನಕ್ಕೆ ಬರುವಂತೆ ಮಾಡಿ ತೋರಿಸಿದ್ದಾರೆ. ಅಂದರೆ ಸೂರ್ಯೋದಯದ ಸಮಯದಲ್ಲಿ ಉರುಳಲು ರೋಬೋ ಆರಂಭಿಸಿದರೆ ರೋಬೋಗಳು ಬೀಜಗಳನ್ನು ಬಿತ್ತಿ ಸೂರ್ಯಾಸ್ತದ ಸಮಯದಲ್ಲಿ ಮರಳಿ ತಮ್ಮ ನೆಲೆಗೆ ಬರಬಲ್ಲವು ಎಂಬುದು ಇವರ ಆಶಯವಾಗಿದೆ. ಈ ವಿನ್ಯಾಸವನ್ನೇ ಬಳಸಿ ಇನ್ನು ಕಿರಿದಾದ ತೆಳುವಾದ ಪಟ್ಟಿಗಳಿಂದ ದೊಡ್ಡದಾದ ಉರುಳಿ ರೋಬೋಗಳನ್ನು ತಯಾರಿಸಬಹುದು. ಇವುಗಳಿಂದ ಟಂಬಲ್ ವೀಡ್ನಂತೆಯೇ ಹಲವು ಕೆಲಸಗಳನ್ನು ಮಾಡಬಹುದು ಎನ್ನುವುದು ಹಾರವರ ಆಶಯವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳೆ ರೋಬೋ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ.

0: ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ಉರುಳೆ ರೋಬೋ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ಅವರು ಪ್ರಸ್ತುತಪಡಿಸಿದ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
0: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿ ಬರೋಣ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಡು ಬಾಬಳಿಕೆ ಕಾರ್ಯಕ್ರಮ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಪೂರ್ಣ ಸ್ವರಾಜ್ಯವನ್ನು ಸಾಧಿಸಬೇಕು ಅಂತ ಗಾಂಧೀಜಿ ಅವರ ಸಂಗಡಿಗರೆಲ್ಲ ಸೇರಿ ಸವಿನಯ ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಂಡ್ರು. ಅದರ ಪ್ರಕಾರ 1930 ಜನವರಿ 26 ಸ್ವಾತಂತ್ರ್ಯ ಹೋರಾಟಗಾರರು ದೇಶಾದ್ಯಂತ ಸಭೆಗಳನ್ನು ನಡೆಸಿ ಸ್ವರಾಜ್ಯ ಸಾಧನೆಯ ಪ್ರತಿಜ್ಞೆಯನ್ನು ಮಾಡಿದರು. ಈ ಆಂದೋಲನದ ಹಾದಿಯಲ್ಲಿ ಮುಖ್ಯವಾದ ಇದ್ದದ್ದು ಸತ್ಯ, ಅಹಿಂಸೆ, ಶಿಸ್ತು ಮತ್ತು ಶಾಂತಿ. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕದ್ದು ಅಂತ ಗಾಂಧೀಜಿ ಒತ್ತಿ ಹೇಳಿದರು. ಆಮೇಲೆ ವಿದೇಶಿ ವಸ್ತ್ರದ ಮೇಲಿನ ಆಮೋದು ಸುಂಕದ ಹೆಚ್ಚಿಸಬೇಕು, ಉಪ್ಪಿನ ತೆರಿಗೆ ಮೇಲೆ ತೆಗೆದುಹಾಕಬೇಕು, ಇವೆಲ್ಲ ಪ್ರಮುಖ ಬೇಡಿಕೆಗಳಾಗಿದ್ದವು. ಒಂದು ಸತ್ಯಾಗ್ರಹ ಮಾಡಬೇಕು, ಅದು ಉಪ್ಪಿನ ಸತ್ಯಾಗ್ರಹ ಅಂತ ಕರೆದರು. ಮಾರ್ಚ್ 12 ಸಾಬರಮತಿ ಆಶ್ರಮದಿಂದ ಬೆಳಗ್ಗೆ ಪ್ರಾರ್ಥನೆಯ ನಂತರ ಸಭೆ ಮಾಡಿ 78 ಅನುಯಾಯಿಗಳೊಂದಿಗೆ ಗಾಂಧೀಜಿ ಸಾಬರಮತಿ ಆಶ್ರಮದಿಂದ ದಾಂಡಿಯಾತ್ರೆಗೆ ಹೊರಟರು. ಕಲ್ಪನೆ ಮಾಡ್ಕೋಬೇಕು, ಈ ಗುಂಪಲ್ಲಿ ಇರೋರೇ ಅತ್ಯಂತ ವಯಸ್ಸಾದವರು ಅಂದರೆ ಗಾಂಧೀಜಿನೇ, 60 ಅವರಿಗೆ. ಉಳಿದವರಲ್ಲ 60 ಕೆಳಗಿನವ್ರು ಇರಬೇಕು ಅಂತ ಒಂದು ಕಾಯ್ದೆ ಇತ್ತು. ಯಾಕಂದರೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ, ಶಕ್ತಿ ಆಗಬೇಕಲ್ಲ ಅಂತ. ಗಾಂಧೀಜಿನೇ ಅತ್ಯಂತ ಹಿರಿಯರು. ಅವ್ರ ಬಟ್ಟೆ ಗೊತ್ತು, ಸೊಂಟಕ್ಕೆ ಸುತ್ತಿದಂಥ ತುಂಡು ಬಟ್ಟೆ, ಮೈ ಮೇಲೆ ಒಂದು ಅಂಗವಸ್ತ್ರ, ಕೈಯಲ್ಲೊಂದು ಕೋಲು, ಇದು ಬಾಹ್ಯ ರೂಪ. ಆತ್ಮಶಕ್ತಿ ಮಾತ್ರ ಅಸಾಧ್ಯವಾಗಿತ್ತು. ಎಷ್ಟು ವೇಗವಾಗಿ ನಡೀತಿದ್ರು ಗಾಂಧಿ ಅಂದರೆ ಹುಡುಗರು ಓಡಬೇಕಾಗ್ತಿತ್ತಂತೆ ಅವ್ರ ಜೊತೆಗೆ, ಅಷ್ಟು ವೇಗವಾಗಿ ನೋಡಬೇಕು. ತಾವೆಲ್ಲ ಬಹುಶಃ ಅವರ ಡಾಕ್ಯುಮೆಂಟ್ರಿ ನೋಡಿದರೆ ಗೊತ್ತಾಗತ್ತೆ, ನಿಧಾನ ನಡೆದು ಗೊತ್ತೇ ಇಲ್ಲ, ಅದು ಬಡ ನಡಿಬೇಕು. ದಿನಕ್ಕೂ 10-15 ಮೈಲಿ ನಡಿಬೇಕು. 24 ನಡೆದಿದ್ದಾರೆ, 241 ಮೈಲಿ. ತಾವು ಗಮನಿಸಬೇಕು ಕೆಳಗ್ರೆ, ಗಾಂಧೀಜಿ ಮನಸ್ಸು ಮಾಡಿದರೆ ಕಾರಲ್ಲಿ ಹೋಗ್ಬೋದಾಗಿತ್ತಲ್ಲ, 4-5 ಹೋಗ್ಬಿಡ್ಬೋದಾಯಿತು ಇಲ್ಲಿಂದ ಅಲ್ಲಿ ಸಾಬರಮತಿಯಿಂದ. ಆದರೂ ಹೋಗಲಿಲ್ಲ ನೋಡಿ, 24 ಇಡೀ ಪ್ರಪಂಚದ ಮನಸ್ಸನ್ನು ಈ ಕಡೆ ತಿರುಗಿಸಿ ಎಲ್ಲರ ಕೇಂದ್ರ ಬಿಂದುವಾಗಿ ಅಲ್ಲಿ ಹೋಗಬೇಕು ಅಂತ. ನೋಡಿ, ಬ್ರಿಟಿಷ್ ಸರ್ಕಾರನ ಎದುರಿಸ್ತಿದ್ದೀನಿ ನಾನು ಅಂತ ಧೈರ್ಯದಿಂದ ಹೋಗಬೇಕು, ನೆಪೋಲಿಯನ್ ಬೋನಾಪಾರ್ಟ್ ಥರ ಹೋಗಬೇಕು. ಹಂಗೆ ಹೋದರು. ತಮಾಷೆ ಅಂದರೆ, ಪ್ರೈಮ್ ಮಿನಿಸ್ಟರ್ ಯಾರೋ ಹೇಳಿದ್ರಂತೆ, ಏನು ಸತ್ಯಾಗ್ರಹ ಇದು ಅಂತ ಕೇಳಿದ್ರಂತೆ. ಉಪ್ಪಿನ ಸತ್ಯಾಗ್ರಹ ಅಂದ್ರೇನು? ಗಾಂಧೀಜಿ ಒಂದು ಮುಷ್ಟಿ ಉಪ್ಪು ಮಾಡಬೇಕಂತಾರೆ ದಾಂಡಿಯಲ್ಲಿ ಅಂತ. ವೈ ಹ್ಯಾಂಡ್ ಫುಲ್ ಆಫ್ ಸಾಲ್ಟ್, ಯು ಕ್ಯಾನ್ ಮೇಕ್ ಬಕೆಟ್ ಫುಲ್ ಆಫ್ ಸಾಲ್ಟ್, ಬೇಕಾದ್ರೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ. ಅರ್ಥ ಆಗಲಿಲ್ಲ ಅದ್ರದ್ದು. ನೋಡಿ, ದಾರಿ ಉದ್ದಕ್ಕೂ 10,000 ಜನ ಇವ್ರು ಹೋದಲ್ಲೆಲ್ಲ ತಳ್ಳಿದ ತೋರಣ ಕಟ್ಟಿ ಸ್ವಾಗತ ಮಾಡಿದರು, ಸಂಭ್ರಮ ಜಯಕಾರ ಮಾಡಿದರು. ಏನು ಅದ್ಭುತ! ಅವ್ರು ಹೇಳ್ತಾರೆ, ಶ್ರೀರಾಮಚಂದ್ರ ಲಂಕೆಗೆ ಹೋದ ಯಾತ್ರೆ ನೆನಪಿಸ್ತದೆ ಅಂತ ಮೋತಿಲಾಲ್ ಬರೀತಾರೆ. ಅವಾಗ ಪಾದಯಾತ್ರೆ ಸಂಬಂಧದಲ್ಲಿ ಹಳ್ಳಿಗಳಲ್ಲಿ ನಿಂತ್ಕೋಬೇಕು, ರಾತ್ರಿ ಇರಬೇಕು. ಆದರೂ ಕೂಡ ತಮ್ಮ ದಿನಚರಿ ಬಿಡಲೇ ಇಲ್ಲ ಗಾಂಧೀಜಿ. ಬೆಳಗ್ಗೆ ಏಳಬೇಕು, 4 ಸ್ನಾನ ಮಾಡೋದು, ಮುಂಜಾನೆ ಪ್ರಾರ್ಥನೆ ನಂತರ ಕಾಗದ ಪತ್ರ ಉತ್ತರ ಮಾಡೋದು, 1 ನೂಲಬೇಕು, ಬೆಳಗ್ಗೆ ಬಂದ 1,000 ಜನ ಅವ್ರಿಗೆಲ್ಲ ಭಾಷಣ ಮಾಡಬೇಕು, ಮತ್ತು ಖಾದಿ ಹಾಕ್ಕೊಳ್ಳಿ ಅಂತ ಉಪದೇಶ ಮಾಡಬೇಕು. ಎಲ್ಲದೂ ಮದ್ಯಪಾನ, ಬಾಲ್ಯ ವಿವಾಹ, ಅಸ್ಪೃಶ್ಯತೆ ವಿರುದ್ಧ ಮಾತಾಡಬೇಕು. 5 ಗಾಂಧೀಜಿ ಮತ್ತು ಅನುಯಾಯಿಗಳು ದಾಂಡಿ ತಲುಪಿದರು. 6 ಸಮುದ್ರ ಸ್ನಾನ ಮುಗಿಸಿ ಪ್ರಾರ್ಥನೆ ಮಾಡಿ ಉಪ್ಪನ್ನು ಸಂಗ್ರಹಿಸಿ ಕಾನೂನು ಭಂಗ ಮಾಡಿದರು. ಇದನ್ನು ಗಮನಿಸ್ಬೇಕು ಸ್ವಾಮಿ, ಒಂದು ಮುಷ್ಟಿ ಉಪ್ಪು ಹಿಡ್ಕೊಂಡು ಬ್ರಿಟಿಷ್ ಎದುರಿಸಿದರಲ್ಲ, ಇದು ಅದ್ಭುತ ಅನಿಸಲ್ವಾ ನಿಮಗೆ? ಉಪ್ಪು ತಿನ್ನದ ಒಬ್ಬ ವ್ಯಕ್ತಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ದು. ಒಂದು ಮುಷ್ಟಿ ಉಪ್ಪು ಕೈಯಲ್ಲಿ ಹಿಡ್ಕೊಂಡು ಬ್ರಿಟಿಷ್ ಸರ್ಕಾರವನ್ನು ಎದುರಿಸ್ತೀನಿ ಅನ್ನುವಂಥ ಛಲ ಇದೆಯಲ್ಲ, ಅದ್ಭುತ ಅನಿಸಲ್ಲ? 24 ಇಡೀ ಪ್ರಪಂಚದ ಮನಸ್ಸು, ಕಣ್ಣು ಈ ಕಡೆ ಕೂತಿತ್ತು. ಇವರು ಹೋಗೋ ಹೊತ್ತಿಗೆ 500,000 ಜನ ಇದ್ದಾರೆ ದಾಂಡಿಯಲ್ಲಿ. 500,000 ಜನ ಎಲ್ಲರೂ ಹೊಡಿಸ್ಕೊಳ್ಬೇಕು, ತಿರುಗಿ ಹೊಡೆಯೋಂಗಿಲ್ಲ, ಹೊಡಿಸ್ಕೊಳ್ಬೇಕು, ತಿರುಗಿ ಹೊಡೆಯೋಂಗಿಲ್ಲ. ಎಂಥ ಒಂದು ಸಂಚಲನ ಮಾಡಿಬಿಡ್ತು ಅಂತಂದರೆ ಆಶ್ಚರ್ಯ ಆಗೋಯ್ತು ಎಲ್ಲರಿಗೂ. ಈ ಮನುಷ್ಯ ಬಡಕಲು ಮನುಷ್ಯ, ಬರೀ ಪಂಚೆ ಉಟ್ಕೊಂಡು ಬರಿ ಮೇಲೆ ಬಂದಂಥ ಮನುಷ್ಯ ಒಂದು ಮುಷ್ಟಿ ಉಪ್ಪು ಮಾಡಿ ಇಡೀ ಪ್ರಪಂಚದ ಗಮನವನ್ನು ಸೆಳಿತಾರಲ್ಲ ಅಂತನ್ನುವಂಥದ್ದು, ಇದು ಒಂದು ದೊಡ್ಡ ಶಕ್ತಿ. ಅದಕ್ಕೆ ಒಂದು ಕಡೆ ಬರೆದಿದ್ದೆ ನಾನು, ಎ ಹ್ಯಾಂಡ್ ಫುಲ್ ಆಫ್ ಸಾಲ್ಟ್ ದಟ್ ಕ್ವೆಶ್ಚನ್ ದ ಬ್ರಿಟಿಷ್ ಎಂಪೈರ್. ಯಾಕೆ ಇದು ಮುಖ್ಯ ಆಗುತ್ತೆ ನನ್ನ ಜೀವನಕ್ಕೆ ಅಂದರೆ, ದೊಡ್ಡವರ ಸಂಕೇತಗಳೆಲ್ಲ ಸುಮ್ಮನೆ ಇರ್ತದೆ, ದಯವಿಟ್ಟು ಗಮನಿಸಬೇಕಾದದ್ದು. ವಾಟ್ ಈಸ್ ಎಕ್ಸಲೆಂಟ್ ಈಸ್ ಆಲ್ವೇಸ್ ಸಿಂಪಲ್, ಇಫ್ ಇಟ್ ಇಸ್ ನಾಟ್ ಸಿಂಪಲ್ ಇಟ್ ಇಸ್ ನಾಟ್ ಗ್ರೇಟ್. ಗಾಂಧೀಜಿ ತತ್ವಗಳ ತುಂಬ ಸುಲಭ ಆಗಿರಬೇಕು. ಒಂದು ಚರಕ, ಒಂದು ಉಪ್ಪು, ಉಪವಾಸ, ಶಾಂತಿ, ಇದರ ಹಿಡ್ಕೊಳ್ಬೇಕು ಅವರು. ಆದ್ದರಿಂದ ದಾಂಡಿ ಸತ್ಯಾಗ್ರಹ ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆ ಅಂತ ದಾಖಲಾಗಿದೆ. ಯಾಕಂದರೆ ಒಬ್ಬ ಮನುಷ್ಯ ಏನೂ ಮಾಡದೇನೆ, ಒಬ್ಬರ ಕಡೆ ತಿರುಗಿ ಹೊಡೆಯಲಾರ್ದೇನೆ ಉಪ್ಪು ಮಾಡಿ ಜಗತ್ತನ್ನು ಗೆಲ್ಲೋದಿದೆಯಲ್ಲ, ಇದೊಂದು ಅದ್ಭುತ ಘಟನೆ ಅಂತ ಅನಿಸುತ್ತೆ. ಈ ಕಲ್ಪನೆ ಸಾಕಾರ ಮಾಡಿದ್ದು ಮಹಾತ್ಮ ಗಾಂಧಿ. ಆ ಕಾಲಕ್ಕೆ ಆ ದರ್ಶನವನ್ನು ಮನಸ್ಸಲ್ಲಿ ಇಳಿಸ್ಕೋಬೇಕು ಒಂದು ಕ್ಷಣ ಅಂದಾಗ ಅತ್ಯಂತ ಸಾಮಾನ್ಯ ಮನುಷ್ಯನೇ ಕೂಡ ಬಹುದೊಡ್ಡ ಸಾಮರ್ಥ್ಯ ಸಾಧನೆ ಮಾಡುವಂಥ ಶಕ್ತಿ ಬರ್ತದೆ ಅಂತ ನನಗನ್ನಿಸ್ತದೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ಗೀತಾರವರು ಹಾಡಿರುವ ಹಾಡುಗಳನ್ನು.

ಕಷ್ಟವೋ ನಮ್ಮ ದಯ ಬೆವರಿಗೆ ಬಾಳಿನಯ, ಕಷ್ಟವೋ ನಮ್ಮ ದಯ ಬೆವರಿಗೆ ಬಾಳಿನಯ. ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ, ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ. ಬನ್ನಿರೋ ಬನ್ನಿರಮ್ಮ, ಬಂದಯೋ ಬಂದಯಮ್ಮ, ಬತ ಕೊಟ್ಟು ತಲಿ ಹಚ್ಚಿ ಕೇರು ತಲಿ, ಅಲ್ಲ ನೀಡುವೆವು ದಾರಿ ತೋರುವೆವು, ಅಲ್ಲ ನೀಡುವೆವು ದಾರಿ ತೋರುವೆವು. ಕಷ್ಟವೋ ನಮ್ಮ ದಯ ಬೆವರಿಗೆ ಬಾಳಿನಯ, ಕಷ್ಟವೋ ನಮ್ಮ ದಯ ಬೆವರಿಗೆ ಬಾಳಿನಯ. ಹಳ್ಳಿ

0: ಜೀವನ, ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ನಮ್ಮ ರೀತಿ ನಮ್ಮ ಉಸಿರು ಭಾರತ, ನಮ್ಮ ತಾಯಿ ಭಾರತಿ. ಏಳು ಸರ್ವ ಸಿರಿ ಸಂಗೀತವಾತು, ಶಾಂತಿ ನಕ ಭೇದಗಳ ಭೋಗವ ಸಾರವು, ಶಾಂತಿ ನಕ ಭೇದಗಳ ಭೋಗವ ಸಾರವು. ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ ರೀತಿ ನಮ್ಮ ಉಸಿರು ಭಾರತ, ನಮ್ಮ ತಾಯಿ ಭಾರತಿ.
1: ನಮಸ್ಕಾರ ಮೇಡಮ್.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ಇರಲಿ ನೆನಪಿರಲಿ,

ಬಡತನ ಸಿರಿತನ ಅರಿತು ಒಂದಾಗಿ ಬಾಳುವೆವು. ಇರಲಿ ನೆನಪಿರಲಿ ನಮ್ಮ ಗೆಳೆತನದ.

0: ಚಿರ ಯೌವನವು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ಗೀತರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.

0: ಇದೇನಪ್ಪ ಇದು, ಬೀದಿಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 10ನೇ ವಾರ್ಡಿನ ಶ್ರೀ ಚೌಡೇಶ್ವರಿ ದೇವಾಲಯದ ಇತಿಹಾಸ ಹಿನ್ನೆಲೆ ಹಾಗೂ ವಿಶೇಷ ಪೂಜಾ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ದೊಗಡವೀರ ಸಮಾಜದ ಶ್ರೀಯುತ ಶ್ರೀಕಾಂತ್ ಎಸ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ.

ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ, ಹಬ್ಬಗಳ ಆಚರಣೆ ಮತ್ತು ಜಾತ್ರಾ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ನಿವಾಸಿಗರಾದ ಶ್ರೀಯುತ ಶ್ರೀಕಾಂತ್ ಎಸ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ

0: ಕಳೆದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ತುಂಬಾ ಥ್ಯಾಂಕ್ ಯು ಸರ್.
2: ಶುಭ ಮಂಗಳಂ, ನಿತ್ಯ ಜಯ ಮಂಗಳಂ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ಸರ್, ನನ್ನ ಹೆಸರು ಶ್ರೀಕಾಂತ್ ಅಂತೇಳಿ, ನಮ್ಮ ತಂದೆ ಹೆಸರು ಶ್ರೀರಂಗ ಅಂತ, ಅವರು ಕನ್ನಡ ಪಂಡಿತರು, ಅವರು ಸರ್ಗೂರು ನಿವಾಸಿಗಳು. ಸಿ ಎಸ್ ಆರ್ ಅಂದ್ರೆ ಚಿರಪರಿಚಿತರು ಅವರು.
0: ಸಿ ಎಸ್ ಆರ್
1: ಅಂದ್ರೆ ಅವರ ತಂದೆ ಹೆಸರು ಚಿಕ್ಕರಂಗ ಶೆಟ್ಟಿ ಅಂತ, ಯಜಮಾನ್ ಚಿಕ್ಕರಂಗ ಶೆಟ್ಟಿ ಅಂತ. ಅವರ ತಂದೆ ಹೆಸರು ರಂಗಶೆಟ್ಟಿ, ಯಜಮಾನ್ ರಂಗಶೆಟ್ಟಿ ಅಂತ. ಯಜಮಾನ್ ರಂಗಶೆಟ್ಟರ ಕುಟುಂಬ ವರ್ಗ ಅಂದ್ರೆ ಸರಗೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವತ್ತನೇ ಜನತೆಗೆ ಗೊತ್ತಿಲ್ಲದೆ ಇರ್ಬೋದು, ಹಳೆ ಜನರೇಷನ್ ಅವ್ರಿಗೆ ತುಂಬಾ ಪರಿಚಿತರು.
0: ಚಿರಪರಿಚಿತರು
1: ಯಜಮಾನ್ ರಂಗಶೆಟ್ಟರು ಅಂದ್ರೆ ಚಿರಪರಿಚಿತರು. ಇವತ್ತಿಗೂ ಸಹ ನಮ್ಮನ್ನ ಗುರುತಿಸೋದು ಯಜಮಾನ್ ರಂಗಶೆಟ್ಟರ ಕುಟುಂಬದವರು ಅಂತಾನೆ ಗುರುತಿಸೋದು. ನಾವು ಸಂತೆ ಸರಗೂರು ನಿವಾಸಿಗಳು, 10ನೇ ವಾರ್ಡು, ತೊಗಟವೀರ ಸಮಾಜ.
0: ಸರ್, ಪ್ರಥಮವಾಗಿ ಈ ಒಂದು ದೇವಾಲಯಕ್ಕೆ ಶ್ರೀ ಚೌಡೇಶ್ವರಿ ಎಂಬ ಹೆಸರು ಹೇಗೆ ಬಂತು? ಈ ಒಂದು ಚೌಡೇಶ್ವರಿ ದೇವಿಯ ಇತಿಹಾಸ ಏನು? ಜೊತೆಗೆ ಈ ಒಂದು ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಾದ್ರೆ.
1: ಈ ಸರಗೂರಿನಲ್ಲಿ ಇರತಕ್ಕಂಥ ಈಗ ತೊಗಟವೀರ ಸಮಾಜ ಮೂಲತಃ ನಾವು ಕರ್ನಾಟಕದವರಲ್ಲ. ಮೂಲತಃ ಯಾಕಂದ್ರೆ ನಮ್ಮ ತಾತ ಅವರ ಕಾಲದಿಂದಲೇ ನಾವು ಆಂಧ್ರ ಪ್ರದೇಶದ ನಿವಾಸಿಗಳು, ಕರ್ನೂಲೂರು ಜಿಲ್ಲೆ ಆ ಕಡೆ ಸೈಡ್ನವರು. ಏನಾಗುತ್ತೆ ಅಂದರೆ ಈ ಹೈದರಾಬಾದ್ ನಿಜಾಮನ ಕಾಟದಿಂದ ತಡೆಯಲಾರದೆ ಮನನೊಂದು ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾ ಇರ್ತಾರೆ ಕ್ರೂರವಾಗಿ. ಆ ಕ್ರೂರತೆಯನ್ನು ತಾಳಲಾರದೆ, ಕಷ್ಟವನ್ನು ಸಹಿಸಲಾರದೆ ವಲಸೆ ಬಂದ್ಬಿಡ್ತಾರೆ ಈ ಕಡೆಗೆ ನಮ್ಮ ಕರ್ನಾಟಕ ಭಾಗಕ್ಕೆ. ಕರ್ನಾಟಕ ಭಾಗಕ್ಕೆ ಬರಬೇಕಾದ್ರೆ ಹರಿದು ಹಂಚು ಹೋಗ್ಬಿಡ್ತಾರೆ. ಏನು ನಮ್ಮ ಜನ ಇರ್ತಾರೆ ಎಲ್ಲ ಅಲ್ಲಲ್ಲಿ ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲಲ್ಲಿ ವಾಸ ಮಾಡೋದಕ್ಕೆ ಇದು ಮಾಡ್ತಾರೆ. ಸರಗೂರಿಗೆ ಬಂದಾಗ ಬರೀ 25 ಮನೆಗಳು ಮಾತ್ರ ಬಂದದ್ದು. 25 ಮನೆಗಳು ಮಾತ್ರ ಬಂದದ್ದು. ಮೂಲತಃ ಸರಗೂರಿನ ತೊಗಟವೀರ ಸಮಾಜದಲ್ಲಿ 25 ಮನೆಗಳು ಮಾತ್ರ ಇದ್ದದ್ದು. ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಚೆನ್ನಿಪುರ ಆಗ್ಬೋದು, ಮಳಲಿ ಆಗ್ಬೋದು, ಮಗ್ಗೆ ಆಗ್ಬೋದು, ಇನ್ನು ಅದು ಬಿಟ್ರೆ ಮುಳ್ಳೂರು ಆಗ್ಬೋದು, ಇನ್ನು ಹಲವಾರು ಕಡೆ ಹಂಚೋಗಿರ್ತಾರೆ. ಅವ್ರವ್ರಿಗೆ ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲೆಲ್ಲ ಹಂಚೋಗಿರ್ತಾರೆ. ಹಂಚೋಗಿರತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಸರಗೂರಲ್ಲಿ 25 ಮನೆಗಳು ಇರ್ತಾವಲ್ಲ, ಆಗ ನಮ್ಮ ದೇವರು ಬಂದು ಆಂಧ್ರ ಪ್ರದೇಶದ ಕರ್ನೂಲೂರು ಜಿಲ್ಲಾ ನಂದವರ ಗ್ರಾಮದಲ್ಲಿ ನಂದವರಂ ಚೌಡೇಶ್ವರಿ ಅಂತ ಇರೋದು. ಅಲ್ಲಿ ನಾವು ಏನ್ ಮಾಡ್ತಾರೆ ಅಂದ್ರೆ, ನಾವು ಆ ಕಡೆಯಿಂದ ಈ ಕಡೆಗೆ ವಲಸೆ ಬಂದಂತ ಸಂದರ್ಭದಲ್ಲಿ ನಮಗೆ ನಮ್ಮ ಕುಲದೇವಿಗೆ ನಾವು ಪೂಜೆ ಮಾಡಬೇಕು. ನಮ್ಮ ಕುಲದೇವಿ ಅಂದ್ರೆ ಈಗ ಇರ್ತಕ್ಕಂಥ ಚೌಡೇಶ್ವರಿ ನಮ್ಮ ಕುಲದೇವಿ ಆರಾಧಕರು ನಾವು ತೊಗಟವೀರ ಜನಾಂಗದವರು. ಅಲ್ಲಿಂದ ಬಂದ ಮೇಲೆ ಈ ದೇವಸ್ಥಾನವನ್ನ ಮಾಡಬೇಕು ಅಂದ್ಬಿಟ್ಟು ನಮ್ಮ ಪೂರ್ವಿಕರು ನಿರ್ಧಾರ ಮಾಡ್ತಾರೆ, ಅವತ್ತಿನ ಇದ್ದಂತ ಜನರು. ಆಗ ಏನಾಗುತ್ತೆ, ಇಲ್ಲಿ ಒಂದು ಚಿಕ್ಕದಾಗಿ ಗುಡಿ ಮಾಡಿರ್ತಾರೆ. ಚಿಕ್ಕದಾಗಿ ಅಂದ್ರೆ ಈಗ ಗುಡಿಸಲ್ ರೀತಿ ಇರುತ್ತಲ್ಲ, ಮಟ್ಟಾಳೆ ಶೆಡ್ ಹಾಕಿ, ಸ್ವತಂತ್ರ ಪೂರ್ವದಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು ಹಾಕಿ ಇರುತ್ತೆ. ಅದು ಏನಾಗುತ್ತೆ ಅಂದ್ರೆ ಅದರಲ್ಲಿ ಕಾಲಾನಂತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ಏನಾಗುತ್ತೆ, ಒಂದು ಚಿಕ್ಕದು ವಿಗ್ರಹ ಇರುತ್ತೆ, ಚೌಡೇಶ್ವರಿ ವಿಗ್ರಹ ಕಲ್ಲೊಂದು. ಅದಕ್ಕೆ ಏನಾಗಿರುತ್ತೆ ಅಂದ್ರೆ ಒಂದು ಸ್ವಲ್ಪ ದೃಷ್ಟಿದೋಷ ಇರುತ್ತೆ.
0: ದೃಷ್ಟಿದೋಷ
1: ಇರುತ್ತೆ ಅಂದ್ರೆ ಈ ಶಾಂತ ಸ್ವರೂಪದಲ್ಲಿರೋ ದೇವರಿಗೂ ಒಂದ್ ಸ್ವಲ್ಪ ಉಗ್ರ ರೂಪದಲ್ಲಿರೋ ದೇವರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದರಿಂದ ಹಳೆ ವಿಗ್ರಹಕ್ಕೆ ಒಂದ್ ಸ್ವಲ್ಪ ದೃಷ್ಟಿ, ಕ್ರೂರ ದೃಷ್ಟಿ ಅಂತ ಹೇಳ್ತಾರೆ. ಆ ರೀತಿ ಇರುತ್ತೆ, ಯಾಕಂದ್ರೆ ರೋಗ ರುಜಿನಗಳು ಜಾಸ್ತಿ. ಯಾರೋ ಒಬ್ಬರನ್ನ ಪಂಡಿತರು ನಡೆದು ಕೇಳಿದಾಗ, ವಿಚಾರಣೆ ಮಾಡಿದಾಗ ವಿಚಾರದ ಬಗ್ಗೆ, ಈ ರೀತಿ ನೀವು ಪೂಜೆ ಮಾಡ್ತಕ್ಕಂತ ದೇವರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಒಂಥರ ಕ್ರೂರ ದೃಷ್ಟಿ, ಅದು ಒಳ್ಳೆ ದೃಷ್ಟಿ ಅಲ್ಲ, ಅದು ಈ ವಿಗ್ರಹನ ನೀವು ಬೇರೆ ಕಡೆ ಮಡಗ್ಬಿಟ್ಟು ಒಂದು ಪುನರ್ ಹೊಸ ವಿಗ್ರಹವನ್ನ ನೀವು ಪ್ರತಿಷ್ಠಾಪನೆ ಮಾಡಿ ಅಂತ. ಆಗೇನಾಗುತ್ತೆ, ಇವರು ನಮ್ಮ ಪೂರ್ವಿಕರೆಲ್ಲ ಕುಂತು ತೀರ್ಮಾನ ಮಾಡಿ ಒಂದು ಚೌಡೇಶ್ವರಿ ವಿಗ್ರಹನ ಕೆತ್ತನೆ ಮಾಡಿಸ್ಬೇಕು ಅಂತ ಹೇಳಿ. ಯಾರು ಕೆತ್ತಿದ್ರು ಅಂತನೂ ನಮಗ್ ಗೊತ್ತಿಲ್ಲ. ಅದು ಏನಾಗುತ್ತೆ, ಕಾಲಾನಂತರದಲ್ಲಿ ಕೆತ್ತನೆ ಆಗಿ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲಾಗತ್ತೆ ಅಂದ್ರೆ, ಈಗ ನಮ್ಮ ಕಪಿಲಾದಂಡೆ ಪಶ್ಚಿಮ ವಾಹಿನಿ ನಮ್ಮ ಅತ್ತೆ ಹೊರಡಲಿದೆಯಲ್ಲ, ನರಸಿಂಹಸ್ವಾಮಿ ದೇವಸ್ಥಾನ, ಆ ಭಾಗದಲ್ಲಿ ಕೆತ್ತನೆ ಆಗುತ್ತೆ. ಕೆತ್ತನೆ ಆಗಿ ಸುಮಾರು ವರ್ಷಗಳು ಅದು ನೀರಲ್ಲೇ ಇರುತ್ತೆ. ನೀರಲ್ಲೇ ಇರಬೇಕಾದ್ರೆ ನಮ್ಮ ಸಮಾಜದವರು ಏನಾಗಿರುತ್ತೆ ಅಂದ್ರೆ, ಈಗ ಒಂದು ಸಮಾಜದಲ್ಲಿ ಏನಂದ್ರೆ ಪಾರ್ಟಿಗಳು ಇದ್ದೇ ಇರ್ತವೆ, ಗುಂಪು ಘರ್ಷಣೆಗಳು, ಅದು ಒಂದ್ ಸ್ವಲ್ಪ ಪಾರ್ಟಿಗಳಾಗ್ಬಿಟ್ಟಿರುತ್ತೆ. ಆ ದೇವಸ್ಥಾನನ ಇವರು ಜೀರ್ಣೋದ್ಧಾರ ಕೈನೇ ಹಾಕಲ್ಲ, ಸುಮಾರು ವರ್ಷ ಹಂಗೆ ಸ್ಥಗಿತವಾಗ್ಬಿಡುತ್ತೆ. ಆ ನಂತರ ಏನಾಗುತ್ತೆ, ಎಲ್ಲಾರನ್ನು ತಿರ್ಗಾ ಸೇರಿಸಿ ನಾವೊಂದು ದೇವಸ್ಥಾನ ಮಾಡಬೇಕು, ಈ ರೀತಿ ಮಾಡಬೇಕು, ಈ ದೇವರನ್ನ ತಗೊಂಡೋಗಿ ಈಗಿರ್ತಕ್ಕಂಥ ನಮ್ಮ ವನಸಿರಿನಾಡಿನ ಅಧಿದೇವತೆ ಚಿಕ್ಕಮ್ಮ ದೇವಿ ದೇವಸ್ಥಾನದಲ್ಲಿ ತಗೊಂಡು ಮಡಬಿಡೋಣ, ಅಲ್ಲಿರೋ ಅಂತ ವಿಗ್ರಹನ ತಗೊಂಬಂದು ಪ್ರತಿಷ್ಠಾಪನೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ನಿರ್ಧಾರ ಮಾಡ್ತಾರ. ಆಯ್ತು ಅನ್ಬಿಟ್ಟು ಎಲ್ಲಾ ಸಮಾಜದವರೆಲ್ಲ ಒಕ್ಕರುಳಿನಿಂದ ಕೈ ಕೊಡಿಸ್ತಾರ.

0: ಕೂರಿಸಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂತ ಚಿಕ್ಕ ವಿಗ್ರಹನ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ತಗೊಂಡೋಗಿ ಅಲ್ಲಿ ಮಡಗ್ತಾರೆ. ಮಡಿಗೆಯಲ್ಲಿ ಇವತ್ತಿಗೂ ಸಹ ಇದೆ, ಅಂದ್ರೆ ಯಾರಿಗೂ ಅದು ಚೌಡೇಶ್ವರಿ ಅಂತ ಗೊತ್ತಿಲ್ಲ. ಕಾಲಭೈರವೇಶ್ವರನ ದೇವಸ್ಥಾನದ ಬಲಭಾಗದಲ್ಲಿ ಇವತ್ತಿಗೂ ಸಹ ಇದೆ, ಅದು ಚೌಡೇಶ್ವರಿ. ಅದು ಸರಗೂರಿನ ತೊಗಟವೀರ ಚೌಡೇಶ್ವರಿ, ಅದು
1: ಮುಂಚೆ ಇದ್ದಂತ
0: ಚೌಡೇಶ್ವರಿ. ಅದು ಅಲ್ಲಿಂದ ಬಂದ್ಮೇಲೆ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಮಾಡೋದಕ್ಕೆ ಆರ್ಥಿಕ ವ್ಯವಸ್ಥೆ ಕಮ್ಮಿ ಯಾವಾಗ, ಆಗ ಏನ್ ಮಾಡ್ತಾರೆ, ನಮ್ಮ ಮೈಸೂರು ಮಹಾಸಂಸ್ಥಾನ ಇರುತ್ತೆ. ಮೈಸೂರು ಮಹಾಸಂಸ್ಥಾನಕ್ಕೆ ನಮ್ಮ ಸಮಾಜದಿಂದ ಸ್ವಲ್ಪ ಪರಿಚಿತರು, ಪಟೇಲ್ರು, ನಾರಾಯಣ್ ಶೆಟ್ರು ಅಂತ. ಅವ್ರಿಗೆ ಮೈಸೂರು ಮಹಾಸಂಸ್ಥಾನದಿಂದ ಎಷ್ಟೋ ಎಕರೆಗಳನ್ನ ಅವ್ರಿಗೆ ಬಳುವಳಿಯಾಗಿ ಕೊಟ್ಟಿರ್ತಾರೆ ನಮ್ಮ ಸರಗೂರು ಪಟೇಲ್ರಿಗೆ. ಅವರು ಆಮೇಲೆ ನಮ್ಮ ತಾತ ಅವರು ರಂಗಶೆಟ್ರು, ಇವರುಗಳು ಆಮೇಲೆ ಇನ್ನು ಸುಮಾರು ಜನ ಹಲವರು, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ರುಗಳನ್ನೆಲ್ಲ ಕರ್ಕೊಂಡು ಮೈಸೂರು ಮಹಾಸಂಸ್ಥಾನಕ್ಕೆ ಹೋಯ್ತಾರೆ. ಹೋಗಿ ಮಹಾರಾಜರ ಹತ್ರ ಮುಖಾಮುಖಿ ಮಾತಾಡ್ತಾರೆ, ಸ್ವಾಮಿ ಈ ರೀತಿ ನಮ್ಮ ಸರಗೂರು ಗ್ರಾಮದಲ್ಲಿ ಚೌಡೇಶ್ವರಿ ಶಕ್ತಿ ದೇವತೆಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ, ನಿಮ್ಮ ಕೈಲಿ ಆದ ಸಹಾಯ ಮೈಸೂರು ಮಹಾಸಂಸ್ಥಾನದಿಂದ ಏನು ಸಹಾಯ ಐತೆ ಅದನ್ನ ಸಹಾಯ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರಲ್ಲಿ ಒಂದು ಮನವಿ ಮಾಡ್ತಾರೆ. ಮನವಿ ಮಾಡಿದಾಗ ಅಲ್ಲಿ ಇದ್ದಂತ ಆಯಾ ಕಾಲಘಟ್ಟದಲ್ಲಿ ಇದ್ದಂತ ಮೈಸೂರು ಮಹಾರಾಜರು ಆಗ ಒಂದು ಯೋಚನೆ ಮಾಡಿ ಈ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯ ಪೂರ್ತಿ ನಮ್ಮ ಮೈಸೂರು ಮಹಾಸಂಸ್ಥಾನದ ರಾಜ ಪುರೋಹಿತರಿಂದ ಆಗತ್ತೆ, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ಅಂದ್ಬಿಟ್ಟು ಹೇಳ್ದು, ನಾನು ನಡೆಸ್ಕೊಡ್ತೀನಿ ಅಂತ. ಅಲ್ಲಿಂದ ಬಂದ್ಮೇಲೆ ಏನಾಗುತ್ತೆ, ಇಂಥ ದಿನ ಆ ಮೈಸೂರು ಮಹಾಸಂಸ್ಥಾನದ ರಾಜ ಪುರೋಹಿತರು ಇಂಥ ದಿನನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ದಿನಾಂಕವನ್ನು ಗುರುತು ಮಾಡ್ತಾರೆ. ಅದು ಯಾವುದಪ್ಪ ಅಂದರೆ ಸ್ವಸ್ತಿ ಶ್ರೀ ವಿಜಯ ವಿದ್ಯಾ ಶಾಲಿವಾಹನ ಶಕ 1948 ಪರಾನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಪಂಚಮಿಯ ತಿಥಿಯ ದಿನದಂದು. ಇದು ಯಾವತ್ತಾದ್ರೂ ಬೀಳ್ಬೋದು, ಮೇ ತಿಂಗಳಲ್ಲಿ ಬುದ್ಧ ಪೌರ್ಣಮಿ ಆದ 5 ದಿನಕ್ಕೆ ಬೀಳುತ್ತೆ. ಆಗ ಹೇಳಿದಾಗ ಇವರು ಎಲ್ಲ ರೀತಿ ಕಾರ್ಯಕ್ರಮಕ್ಕೆ ಏನು ರೆಡಿ ಇದು ಮಾಡ್ಕೋಬೇಕು ಆ ರೀತಿ ಎಲ್ಲಾನು ಮಾಡ್ಕೊಳ್ತಾರೆ ನಮ್ಮ ಸಮಾಜದವರು. ಎಲ್ಲ ಆದ್ಮೇಲೆ ಏನಾಗುತ್ತೆ, ಅಲ್ಲಿಂದ ಮೈಸೂರು ರಾಜ ಪುರೋಹಿತರು ಬಂದು ಶ್ರೀಚಕ್ರ ರೂಪಸಿಯಾಗಿ ಚಿನ್ನದ ತಗಡದ ಮೇಲೆ ಶ್ರೀಚಕ್ರ ರಚಿಸಿ ಆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುವು ಮಾಡ್ಕೊಳ್ತಾರೆ. ಈ ವಿಗ್ರಹನ ಒಳೆಯಿಂದ ತರಬೇಕಾಗಿರುತ್ತೆ ನಮಗೆ. ಮೂಲತಃ ನಮಗೆ ನೇಕಾರಿಕೆ ನಮ್ಮ ಕುಲಕಸುಬು. ಆಗ ನಮ್ಮ ಮನೆಗಳೆಲ್ಲ ಮೊಗ್ಗಗಳಿದ್ದ, ಮೊಗ್ಗ ಅಂದ್ರೆ ಇವತ್ತಿನ ಜನಕ್ಕೆ ಗೊತ್ತಾಗಲ್ಲ, ನೇಕಾರಿಕೆ ಇತ್ತು. ಆಗ ಏನ್ ಮಾಡ್ತಾರೆ ನಮ್ಮ ಜನಾಂಗದವರೆಲ್ಲ, ಆ ದೇವರಿಗೆ ಆ ಪೀಠದ ಸಮೇತನೆ ಹೊಳೆಯಿಂದ ಎತ್ಕೊಂಡು ಹೆಜ್ಜೆಗೊಂದು ಮರಿ ಕೊಟ್ಕೊಂಡು ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ದೇವ್ರನ್ನ ಹೊಳೆಗೆ ಹೋಗಿ ಪೂಜೆ ಹೆಂಗೆ ಮಾಡ್ಕೋ ಬರ್ತಾ ಇದ್ದೀವಿ, ಅದೇ ರೀತಿ ಅವತ್ತು ಹೆಜ್ಜೆಗೊಂದು ಮರಿ ಕೊಟ್ಕೊಂಡು ನಮ್ಮಲ್ಲಿ ಹಲುಗು ಸೇವೆ ಅಂತ ಮಾಡ್ತಾರೆ.
1: ಹಲುಗು ಸೇವೆ
0: ಅಂದರೆ ಕತ್ತಿನ ತೆಗೆದು ಎದೆ ಭಾಗಕ್ಕೆ ಒಡೆಯೋದು. ಅದು ಏನಂದ್ರೆ ನಮ್ಮಲ್ಲಿ ಇರತಕ್ಕಂಥ ಕೆಟ್ಟ ವಿಚಾರಧಾರೆಗಳು ಹೋಗಿ ಒಳ್ಳೆ ವಿಚಾರಧಾರೆಗಳು ಬರಲಿ, ನನ್ನಲ್ಲಿ ಇರ್ತಕ್ಕಂಥ ಕೆಟ್ಟ ಅಂಶಗಳನ್ನ ಕೊಲ್ಲು ತಾಯಿ ತಕೋ ಬಲಿನ ಅಂತ. ಅದಕ್ಕೆ ಆ ತಾಯಿಗೆ ಬಲಿ ಕೊಡ್ಬೇಕಾದ್ರೆ ಕೋ ಬಲೆ ಅಂದ್ರೆ ನಾನು ನಿನಗೆ ಬಲಿ ಕೊಡ್ತಾ ಇದ್ದೀನಿ, ಬಲ್ಕ ಅಂದ್ರೆ ನೀನು ಸ್ವೀಕರಿಸು, ಬಲಕ ಅಂದ್ರೆ ತಿನ್ನು ಅನ್ನೋ ಅರ್ಥ ಬರುತ್ತೆ. ಅದು ಮೂಲತಃ ಅದು ತೆಲುಗಂದು, ಅದು
1: ತೆಲುಗು
0: ಯಾಕಂದ್ರೆ ನಾವು ತೆಲುಗಿನಲ್ಲೇ ಹುಟ್ಟಿ ಇದ್ದದ್ರಿಂದ ಆ ರೀತಿ ಆಗತ್ತೆ. ಆ ರೀತಿ ಏನ್ ಮಾಡ್ತಾರೆ, ಹೊಳೆಯಿಂದ ಕಪಿಲಾ ನದಿಯಿಂದ ದೇವ್ರನ್ನ ತಗೊಂಡ್ಬಂದು ಮೈಸೂರು ರಾಜ ಆಸ್ಥಾನ ಪುರೋಹಿತರಿಂದ ನಮ್ಮ ದೇವಿ ಶ್ರೀ ಚೌಡೇಶ್ವರಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡೋದಕ್ಕೂ ಮುಂಚೆ ಏನಾಗಿರುತ್ತೆ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಈ ಮರಗಳೆಲ್ಲ ಬೇಕಾಗಿರುತ್ತೆ, ಅಂದ್ರೆ ಈ ಚೌಕಟ್ಟು ಇವುಗಳನ್ನೆಲ್ಲ ಮಾಡೋದಕ್ಕೆ ಮರಗಳು ಬೇಕಾಗಿರುತ್ತೆ. ದೊಡ್ಡ ಪ್ರವಾಹ ಬಂದು ಇದೇ ಕಪಿಲಾ ನದಿಯಲ್ಲಿ ದೊಡ್ಡ ಪ್ರವಾಹ ಬಂದು ಒಂದು ಮರದ ಹೇಳಬೇಕು ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಒಳಭಾಗದಲ್ಲಿದೆ ಮರಗಳಿದೆ, ಆ ಮರ ವಿತ್ ಹಲೋಗ್ ಸೇರೆ ಅಂತ ಹೇಳ್ತಾರೆ. ಅದನ್ನ ಒಂದೇ ಮರದಲ್ಲಿ ಮಾಡಿರೋದು
1: ಪೂರ್ತಿ
0: ಒಂದೇ ಮರದಲ್ಲಿ 4 ಕಂಬ ಮೇಲ್ಗಡೆ ಅಲಗ್ ಸೇರೆ ಎಲ್ಲ ಒಂದೇ ಮರದಲ್ಲಿ ಮಾಡಿರೋದು. ಅದಾದ್ಮೇಲೆ ಏನಾಗುತ್ತೆ, ಒಬ್ರು ಬೀರ್ವಾಳ ಅವರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅರಸ್ನವರು, ಅವ್ರ ಮನೆಗೆ ಅವರು ಅರಸ್ನವರು ಯಾವ ರೀತಿ ಅಂದ್ರೆ ಮೈಸೂರು ಅರಮನೆ ಯಾವ ರೀತಿ ಇದೆ ಆ ರೀತಿನೇ ನಂದು ಒಂದು ಮನೆ ಮಾಡ್ಬೇಕು ಅಂತ ಅನ್ಬಿಟ್ಟು ಈಗ ಹಳೆ ಬೀರ್ವಾಳ ಏನಿದೆ ಅಲ್ಲಿ ಮಾಡ್ಬೇಕು ಅನ್ಕೊಂಡು ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಏನಾಗುತ್ತೆ, ಅದು ಅವ್ರು ಮಾಡಿಸಿರ್ತಕ್ಕಂತ ಬಾಕ್ಲುಗಳು ಅವ್ರಿಗೆ ಆಗಿ ಬರೋದಿಲ್ಲ. ಆಗ ಪಂಡಿತರನ್ನ ವಿಚಾರಣೆ ಮಾಡಿ ಈ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಎಲ್ಲಾ ಕಾರ್ಯನೂ ನಡೀತಾ ಇದೆ, ಇನ್ನು ನಾನು ಬಾಗಲನ್ನ ನಿಲ್ಲಿಸೋದಕ್ಕೆ ಅಡೆತಡೆ ಆಗ್ತಾ ಇದೆ, ಏನ್ ತೊಂದರೆ ಆಗಿದೆ ಅಂತ. ಆಗ ಅವ್ರು ಹೇಳ್ತಾರೆ, ನೀನು ಮಾಡಿಸಿರ್ತಕ್ಕಂತ ಬಾಗಲು ಇದು ನಿನ್ನ ಮನೆಗಾಗಲ್ಲ,

0: ಯಾವ್ದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಕೊಟ್ಬಿಡು, ನಿನ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ. ಅಂತ ಸಂದರ್ಭದಲ್ಲಿ ಆ ಅರಸನ ಮನೆತನದವ್ರು ಏನಿದ್ರು ಅವ್ರಿಗೆ ನಮ್ಮ ದೇವಸ್ಥಾನ ಗೊತ್ತಾಗತ್ತೆ. ಆಗ ಅವರೇ ಸ್ವತಃ ತಗೊಂಬಂದು ಈ ದೇವಸ್ಥಾನಕ್ಕೆ ಇದೇ ಬಾಗಿಲುಗಳು ಹಾಕಳಿ ಅಂತ ಅನ್ಬಿಟ್ಟು ನಾಲ್ಕು ಬಾಗಿಲುಗಳನ್ನ ಅವರು ಕೊಡ್ತಾರೆ. ಇವತ್ತಿಗೂ ಸಹ ಅದೇ ನಾಲ್ಕು ಬಾಗಿಲುಗಳಲ್ಲೇ ನಮ್ಮ ದೇವಸ್ಥಾನ ಇರೋದು.
1: ಇಂದಿಗೂ ಸಹ ಚೆನ್ನಾಗಿ,
0: ಇಂದಿಗೂ ಅದೇ ರೀತಿ ಸುಸ್ಥಿತಿಯಲ್ಲಿ ಚೆನ್ನಾಗಿದೆ. ಏನು ತೊಂದರೆ ಇಲ್ಲ, ಬೇಕಾದ್ರೆ ನೀವು ಬಂದು ಒಂದು ಸರಿ ವಿಸಿಟ್ ಮಾಡಿ ಗೊತ್ತಾಗತ್ತೆ. ಆ ರೀತಿ ಕೆತ್ತನೆ ನಮ್ಮ ತಾಲೂಕಿನ ಭಾಗದಲ್ಲಿ ಎಲ್ಲೂ ಇಲ್ಲ ಹೇಳ್ಬೇಕು ಅಂದ್ರೆ. ಅದಾದ ನಂತರ ಏನಾಗುತ್ತೆ, ಎಲ್ಲಾ ರೀತಿ ಸಲಕರಣೆ ಮೈಸೂರು ಮಹಾರಾಜರಿಂದ ಅವರು ಒಂದು ಕೊಡುಗೆಯಿಂದ ನಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪ್ರತಿ ವರ್ಷ ಇವಾಗ ಯಾವ ರೀತಿ ಮಾಡ್ತಾ ಇದೀವಿ ಅದೇ ರೀತಿಯೇ ಹಬ್ಬನ ಮಾಡ್ತಾ ಇರ್ತೇವೆ. ಹಬ್ಬ ಮಾಡ್ತಾ ಇರ್ಬೇಕಾದ್ರೆ ಮಾಮೂಲಿ ಈಗ ಹೊಳೆಗೆ ದೇವ್ರು ತಗೊಂಡೋಗೋದು, ಆ ಕಡೆಯಿಂದ ಬರ್ಬೇಕಾದ್ರೆ ಅಲುಗು ಸೇವೆ ಮಾಡ್ಕೊಳ್ಳೋದು, ಆಮೇಲೆ ಬಾಯಿ ಬೀಗ ಅಂದ್ರೆ ಚಿನ್ನ ಬೆಳ್ಳಿಯ ದಬ್ಬಳದಿಂದ ಶರೀರಕ್ಕೆ ಚುಚ್ಚೋದು. ಅವರು ಸ್ವಯಂ ಪ್ರೇರಿತರಾಗಿ ಭಕ್ತಾದಿಗಳು, ನಮ್ಮ ಜನಾಂಗದವರು ಅಂತಲ್ಲ, ಯಾರು ಈಗ ನಮ್ಮ ಚೌಡೇಶ್ವರಿ ಆರಾಧಕರು ಯಾರಿದ್ದಾರೆ ಅವ್ರದ್ದು ಹರಕೆಗಳಿರ್ತವೆ. ಮಕ್ಕಳಾಗಿದ್ದವ್ರಿಗೆ ಮಕ್ಕಳ ಹರಕೆ ಇರ್ತವೆ. ಈ ರೀತಿ ನಾನು ಬಂದು ಬಾಯಿ ಬೀಗ ಹಾಕಿಸ್ಕತ್ತೀನಮ್ಮ ಅಂತ ಹೇಳ್ಬಿಟ್ಟು ಅದು ಇವತ್ತಿಗೂ ಸಹ ನೂರಾರು ಜನ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಇದಿಲ್ಲ, ಇಂಥವ್ರಿಗೆ ಹಾಕಲ್ಲ ಅನ್ನಂಗಿಲ್ಲ. ಯಾರು ಬಂದು ನನಗೆ ಹಾಕೊಡಿ ಅಂತ ಅನ್ಬಿಟ್ಟು ನಿಂತ್ಕೋತಾರೆ ಅಲ್ಲಿ ಬಾಯಿ ಬೀಗ ಚುಚ್ಚವ್ರು ಇರ್ತಾರೆ, ಅವರು ಅದನ್ನ ಅವರು ಶ್ರದ್ಧಾ ಭಕ್ತಿಯಿಂದ ಅವರು ಸಹ ಬೆಳಗ್ಗೆಯಿಂದ ಮಡಿಯಾಗಿದ್ದು ಅವತ್ತಿಗೆ ಇದನ್ನ ಮಾಡ್ಕೊಡ್ತಾರೆ. ಹೊಳೆಯಿಂದ ಬಂದು ದೇವಸ್ಥಾನಕ್ಕೆ ಬಂದು ಸುಮಾರು ಒಂದು ಮೂರುವರೆ ಆಗ್ಬೋದು. ಅಲ್ಲಿಗೆ ಬಂದು ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗುತ್ತೆ ದೇವಿಗೆ, ಅನಂತರ ಅನ್ನದಾಸೋಹ ಮಾಡಿರ್ತಾರೆ, ಅನ್ನದಾಸೋಹ ಆಗುತ್ತೆ. ಇನ್ನು ಈ ಹಬ್ಬನ ನಾವು 5 ದಿನಗಳಾಗಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಮೊದಲನೇ ದಿನ ಸಮಾಜದ್ದು ಇರುತ್ತೆ, ಎರಡನೇ ದಿನ ಯಜಮಾನ್ ಚಿಕ್ಕರಂಗ ಶೆಟ್ಟರ ಮನೆಯದು ಪೂಜೆ ಇರುತ್ತೆ, ಅಂದ್ರೆ ನಮ್ಮನೇದು ಪೂಜೆ ಇರುತ್ತೆ. ಮಾರನೆಗೆ ಕಂಟ್ರಾಕ್ಟರ್ ಗೋವಿಂದ ಶೆಟ್ಟರ ಮನೆಯ ಪೂಜೆ ಇರುತ್ತೆ. ಇನ್ನು ಅದಾದ ನಂತರ ನಾಲ್ಕನೇ ದಿನಕ್ಕೆ ದಿವಂಗತ ಗೋಪಾಲ್ ಶೆಟ್ಟರ ಕುಟುಂಬ ಇರುತ್ತೆ ನಾಲ್ಕನೇ ದಿನಕ್ಕೆ. ಐದನೇ ದಿನಕ್ಕೆ ನಮ್ಮ ಕುಲ ಪುರೋಹಿತರು ಏನಿದ್ದಾರೆ, ಜಿ ಕೆ ಸುಬ್ಬಣ್ಣ ಅಂತನ್ಬಿಟ್ಟು ಸರಗೂರಲ್ಲಿ ಚಿರಪರಿಚಿತರು ಅವರ ಪುರೋಹಿತಿಯಲ್ಲಿ. ಈಗ ಹೇಳಬೇಕು ಅಂದ್ರೆ ಅವರೊಂದು 5 ತಲೆಮಾರಿನಿಂದ ನಮ್ಮ ದೇವಸ್ಥಾನವನ್ನ ಪೂಜೆ ಮಾಡ್ಕೊ ಬರ್ತಾ ಇದ್ದಾರೆ. ಅವ್ರ ತಾತ ಅವರು ಆನ್ಗಟ್ಟಿಯವರು, ಆನ್ಗಟ್ಟಿಯ ತಾತ ಆದ್ಮೇಲೆ ಸುಬ್ಬಣ್ಣ ಅವ್ರ ತಂದೆ ಮಾಡ್ತಾ ಇರ್ತಾರೆ. ಸುಬ್ಬಣ್ಣ ಅವ್ರ ತಂದೆ ಆದ್ಮೇಲೆ ಸುಬ್ಬಣ್ಣ ಅವ್ರು ಬರುತ್ತೆ. ಸುಬ್ಬಣ್ಣ ಅವ್ರ ಕಾಲವಾದ ನಂತರ ಅವ್ರ ತಮ್ಮ ಗೋಪಿನಾಥ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಅವ್ರ ಜೊತೆಗೆ ಸುಬ್ಬಣ್ಣ ಅವ್ರ ಮಗ ಹರೀಶ್ ಅವರು ಸಹ ಸೇರಿ ಕೊನೆಯ ದಿನ ಪೂಜೆಯನ್ನ ಅವ್ರ ಕುಟುಂಬಕ್ಕೋಸ್ಕರವಾಗಿ ಮೀಸಲಿಟ್ಟಿರ್ತಾರೆ. ಈ ರೀತಿಯಾಗಿ ನಡ್ಕ ಬರುತ್ತೆ 4 ದಿನ. 5ನೇ ದಿನ ಮಾಮೂಲಿ ಸಮಾಜದ ಪೂಜೆ ಇರುತ್ತದೆ, ಅಂದ್ರೆ ತೊಗಟವೀರ ಸಮಾಜದ ಪೂಜೆ ಇರುತ್ತೆ. ರಾತ್ರಿ 1:00 to 12:00 ಒಳಗಡೆ ಅನ್ನಶಾಂತಿ ಕಾರ್ಯಕ್ರಮ ಅಂತ ಇರುತ್ತೆ. ಅನ್ನಶಾಂತಿ ಕಾರ್ಯಕ್ರಮ ಅಂದ್ರೆ ಈ ಇದೆಲ್ಲ ಆದ್ಮೇಲೆ ಬಲಿ ಕಾರ್ಯಕ್ರಮ ಅಂತ ಅದಿರುತ್ತೆ. ಅದನ್ನ ಮಾಡಿದ್ಮೇಲೆ ಅದು ಪೂರ್ಣವಾಗಿ ಆ ಹಬ್ಬ ಸಂಪೂರ್ಣವಾಗ್ತದೆ. ಇಷ್ಟು ಈ ಹಬ್ಬದ ವಿಶೇಷತೆ.
1: ಅಂದ್ರೆ 4 ದಿನ ನೀವು ಏನೋ ಒಂದೊಂದು ಕುಟುಂಬಗಳಿಗೆ ವಹಿಸ್ಕೊಂಡು ಪೂಜೆಗಳನ್ನ ಮಾಡ್ತೀರಾ, ಅದು ಪ್ರತಿ ವರ್ಷ ಅದೇ ಕುಟುಂಬ?
0: ಹೌದು, ಅದು ತಲತಲಾಂತರದಿಂದ ಬಂದಿರೋದು. ಈಗ ನಮ್ಗೆ ಈಗ ನನ್ನ 2ನೇ ದಿನದ ಕಾರ್ಯಕ್ರಮ ನಮ್ಮನೇದು ಪೂಜೆ, ಅದು ಈಗ 5 ತಲೆಮಾರು. ನನಗೆ ಇದು 5ನೇ ತಲೆಮಾರಿನ ಪೂಜೆ. ಅದು 5 ತಲೆಮಾರಿನಿಂದನೂ ಸಹ ಪೂಜೆ ಅದು ನಮಗೆ ಬಂದಿರುತ್ತೆ. ಈಗ ಇನ್ನು ಬಾಕಿಯವರು ಇನ್ನು 2 ಮನೆತನದವ್ರು ಏನಿದ್ದಾರೆ ಅವ್ರಿಗೂ ಸಹ ವಂಶ ಪಾರಂಪರ್ಯವಾಗಿ ಬಂದಿರೋದು. ಇನ್ನು ಸುಬ್ಬಣ್ಣ ಅವ್ರದ್ದು ಅಷ್ಟೇನೆ, ಅವರು ಸಹ ವಂಶ ಪಾರಂಪರ್ಯವಾಗಿ ಅವ್ರ ತಾತ ಅವ್ರ ಕಾಲದಿಂದನೂ ನಡ್ಸ್ಕೊಂಡ್ ಬಂದಿರತಕ್ಕಂಥದ್ದು. ಅದರಲ್ಲಿ ಏನು ಬದಲಾವಣೆ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಅಂದ್ರೆ, ಇಂಥ ಡೇಟ್ಗೆ ನಿನಗೆ ಒಂದು ಪೂಜೆ ಅಂತ ಕೊಟ್ರೆ ನೀನು ನನ್ನ ಕೈಲಿ ಆಗಲ್ಲ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಕೊಡಬೇಕು. ಸುಮಾರು ಜನ ಮಾಡಿಸ್ತಾರೆ ನಮ್ಮ ಸಮಾಜದವ್ರು ಬಿಟ್ಟು ಸಹ ವಿಶೇಷ ದಿನಗಳಲ್ಲಿ ಬಂದು ಫಸ್ಟೇ ದಿನಾಂಕನ ಗೊತ್ತು ಮಾಡಿಸಿ, ನಮ್ಮ ಕಾರ್ಯದರ್ಶಿ ಇದ್ದಾರೆ ರಂಗಧಾಮ್ ಅನ್ಬಿಟ್ಟು, ಅವ್ರ ಮುಖಾಂತರ ಗೊತ್ತು ಮಾಡಿ ಅವರೇ ದೇವಸ್ಥಾನ ಕಾರ್ಯಗಳನ್ನೆಲ್ಲ ನೋಡ್ಕೊಳ್ಳೋದು. ಅವ್ರು ಗೊತ್ತು ಮಾಡಿದ ಮೇಲೆ ಅದು ಮುಗೀತು ಅಲ್ಗೆ. ಇನ್ನು ನಾವು ಆಗಲ್ಲ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಕೊಡಬೇಕು, ಇಲ್ಲಾಂದ್ರೆ ಸಮಾಜನೇ ನಿಂತು ಮಾಡುತ್ತೆ ಆ ದಿನಕ್ಕೆ. ಯಾಕಂದ್ರೆ 1 ದಿನನೂ ಒಂದು ಪೂಜೆ ಮಿಸ್ ಆಗೋದಿಲ್ಲ,
1: ನಿಲ್ಲೋ ಹಾಗಿಲ್ಲ.
0: ಆ ರೀತಿ
1: ಅಂದ್ರೆ ತಾವು ಇಲ್ಲಿಯ ಮೂಲದವ್ರು ಆಗದೆ ಇದ್ರು ಸಹ ಆಂಧ್ರ ಪ್ರದೇಶದ ಒಂದು ಮೂಲದಿಂದ ಬಂದು ಈಗ ನಿಮ್ಮಲ್ಲೇನೆ ತುಂಬಾ ಒಂದು ಪಂಗಡಗಳಾಗಿ ಹರಿದು ಹಂಚಿ ಹೋಗಿ ತಾವುಗಳು ಬಂದು ಇಲ್ಲಿ ಸರಗೂರ್ನಲ್ಲಿ ಸೇರ್ಕೊಂಡು ಒಂದು ಶಕ್ತಿ ದೇವತೆಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ತುಂಬಾ ವಿಶೇಷವಾಗಿ ಆಗ್ಲಿಂದನು ಸಹ ಪೂಜೆನ ಮಾಡ್ಕೊಂಡು ಈಗಲೂ ಸಹ ನಡ್ಸ್ಕೊಂಡು ಹೋಗ್ತಾ ಇದ್ದೀರ.
0: ಹೌದು ಸರ್.
1: ನಿಮ್ಮ ಒಂದು ದೇವಾಲಯದ ಆವರಣದಲ್ಲಿರುವಂತಹ ಇತರ ಉಪದೇವತೆಗಳ ಸನ್ನಿಧಿಗಳ ಬಗ್ಗೆ ತಿಳಿಸೋದಾದ್ರೆ,
0: ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಸರಗೂರಿಗೆ ನಾಡು ದೇಶಕ್ಕೆ ಸೇರಿರತಕ್ಕಂತ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದು ಸಹ ಬಹಳ ಇತಿಹಾಸ ಪೂರ್ವವಾದದ್ದು. ಅದನ್ನ ಹೇಳ್ಬೇಕು ಅಂತಂದ್ರೆ, ಇಡೀ ಸರಗೂರು ಜನತೆಯಲ್ಲಿ ಎಷ್ಟು

ಹೋಮಗಳಿವೆ, ಎಲ್ರಿಗೂ ಸಹ ಅದು ಸಂಬಂಧಪಟ್ಟದ್ದು. ಅದನ್ನ ವರ್ಷಕ್ಕೆ ಒಂದು ದಿವಸ ಮಾರ್ಚ್ ತಿಂಗಳಿನಲ್ಲಿ ಪೌರ್ಣಮಿ ಹತ್ರದಲ್ಲೇನೆ ಅದನ್ನ ಆಚರಣೆ ಮಾಡ್ತಾರೆ. ಆ ದೇವರು ಹೇಗಪ್ಪ ಅಂದ್ರೆ, ಹಿಂದೆ ಪೂರ್ವಿಕರ ಕಾಲದಲ್ಲಿ ನಮ್ಮ ಕೋಟೆ ತಾಲೂಕಲ್ಲಿ ಶನಿದೇವ್ರ ವಿಗ್ರಹಗಳಿರ್ತಿರ್ಲಿಲ್ಲ, ಫೋಟೋಗಳಿರ್ತಿರ್ಲಿಲ್ಲ. ಈ ಅದಪ್ಪ ಅದು ಅಂಬ್ಳೆ ಅಂತಿದೆ, ನಂಜನಗೂಡು ತಾಲೂಕು ಅಂಬ್ಳೆ ಅಂತಿದೆ, ಅಲ್ಲಿ ಶನಿದೇವ್ರ ಫೋಟೋ ಬೆಳ್ಳಿದು. ಇವಾಗ ಏನು ನಮ್ಮ ದೇವಸ್ಥಾನದಲ್ಲಿದೆ,

0: ಸರ್ಗೂರಲ್ಲೇ ಪ್ರಪ್ರಥಮವಾಗಿ ಶನಿದೇವರ ಉತ್ಸವವನ್ನು ಶುರು ಮಾಡಿದ್ದು. ಯಾಕಂದ್ರೆ ಹಳಬ್ರನ್ನ ಯಾರನ್ನಾರು ಕೇಳಿ ನೀವು, ಪುರುದ್ಕಟ್ಟೆ ಆಗ್ಬೋದು, ಚಾಮಗೋಡನುಂಡಿ ಆಗ್ಬೋದು, ಹೂನ್ಕೊಳ ಆಗ್ಬೋದು, ಹುಣಸಳ್ಳಿ ಆಗ್ಬೋದು, ಲಂಕೆ, ಮನಗನಹಳ್ಳಿ, ಇನ್ನು ಈ ಕಡೆ ಭಾಗಕ್ಕೆ ಬಂದ್ರೆ ತುಮಸಗೆ, ತೊರವಳ್ಳಿ, ಇಟ್ನ, ಸುತ್ತಮುತ್ತ ಸರ್ಗೂರು ಸುತ್ತಮುತ್ತ ಯಾವ್ಯಾವ ಗ್ರಾಮಗಳಿದೆ ಯಾರನ್ನಾರು ವಿಚಾರಿಸಿ ಗೊತ್ತಾಗುತ್ತೆ. ವಿಜೃಂಭಣೆಯಿಂದ, ಅತಿ ವಿಜೃಂಭಣೆಯಿಂದ ಎಲ್ಲಿ ನಡೀತಾ ಇತ್ತು ಶನಿದೇವರ ಉತ್ಸವ ಅಂತ ಹೇಳಿದ್ರೆ ಸರ್ಗೂರು ತೊಗಟವೀರ ಸಮಾಜದಲ್ಲಿ ಅಂತ ಹೇಳ್ತಾರೆ. ಬಂದವ್ರಿಗೆಲ್ಲ ದಾಸೋಹ ಕಾರ್ಯಕ್ರಮ, ಅವಾಗ್ಲೇನೆ ಯಾರೇ ಬಂದ್ರು ಶನಿದೇವರ ಉತ್ಸವಕ್ಕೆ ಬಂದವ್ರಿಗೆ ಊಟದ ವ್ಯವಸ್ಥೆ ಬಹಳ ಆಗ್ತಾ ಇತ್ತು. ಆವಾಗ ಏನಾಗುತ್ತೆ, ನಂಜನಗೂಡಿಂದ ತಗೊಂಬಂದು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗೋಗುತ್ತೆ, ಅವ್ರಿಗೆ ಒಂದ್ ರೀತಿ ಇದಾಗ್ಬಿಡುತ್ತೆ, ನಾವು ಫೋಟೋ ಕೊಟ್ರೆ ಇವರು ಉತ್ಸವ ಮಾಡ್ತಾರೆ, ಇಲ್ಲದೆ ಇದ್ರೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಬಂದ್ಬಿಡ್ತಾರೆ. ಒಂದು ಸರಿ ಹೋಗಿ ಕೇಳಿದಾಗ ಏನ್ ಹೇಳ್ತಾರೆ, ಅಲ್ಲಿ ಬರ್ತಕ್ಕಂಥ ಆದಾಯ ಎಲ್ಲ ನಮಗ್ ಕೊಡ್ಬೇಕು ಅಂದ್ರೆ ಅಂಬಳೆ ದೇವಸ್ಥಾನದವ್ರು. ಹೇಳಿದಾಗ ಏನಾಗುತ್ತೆ, ಇವ್ರಿಗೆ ನಮ್ಮವ್ರಿಗೆ ಒಂದ್ ಸ್ವಲ್ಪ ಕಸಿ ಬಿಸಿ ಆಗತ್ತೆ. ಈಗ ಆ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಬಂದಂತ ಕಾಣಿಕೆಯಿಂದಾನೆ ಮಾಡೋದು.
1: ಹೌದು,
0: ಉರಿ ಅಂತ ಹಾಕಿರ್ತಾರೆ. ಏನವತ್ತೆಲ್ಲ ಏನೊಂದು 10 ರೂಪಾಯಿ ಇರ್ಬೋದೇನಪ್ಪ ಅವ್ರಿ, ಅವತ್ತಿನ ದಿನಕ್ಕೆ
1: ದಿನಗಳಲ್ಲಿ
0: ಖರ್ಚು ವೆಚ್ಚನ ಅದರಿಂದಾನೆ ಬರಸ್ತಾ ಇರ್ತಾರೆ. ಈ ರೀತಿ ಕೇಳ್ಬಿಟ್ರಲ್ಲ ಇವರು, ಇವತ್ತು ಈ ರೀತಿ ಡಿಮ್ಯಾಂಡ್ ಮಾಡೋರು, ನಾಳೆ ಇನ್ನು ಬೇರೆ ರೀತಿ ಕೊಡೋದೇ ಇಲ್ಲ ಅಂತಂದ್ರೆ ನಾವೇನ್ ಮಾಡೋ ಅನ್ಬಿಟ್ಟು, ಆಗ ನಮ್ಮ ನಾಡು ದೇಶ ಸರ್ಗೂರು ಸಮಾಜದಲ್ಲಿ ಎಷ್ಟು ಕೋಮುಗಳಿವೆ, ಎಲ್ಲಾ ಮುಖಂಡರನ್ನ ಕರೆದು ಈ ರೀತಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಒಂದು ಪರಿಹಾರ ಹೇಳಿ ಅಂತ. ಆಗ ಎಲ್ಲಾ ಕೋಮ್ನವರು ಒಂದು ನಿರ್ಧಾರ ಮಾಡ್ತಾರೆ, ಅವ್ರ ಹತ್ರ ಏನ್ ಇದೆಯೋ ಶನಿದೇವರ ಫೋಟೋ ಅದೇ ರೀತಿ ಫೋಟೋನ ನಾವೆಲ್ಲ ಸೇರಿ ಮಾಡ್ಸೋಣ ಅಂತ ಅನ್ಬಿಟ್ಟು, ಬೆಳ್ಳಿ ಫೋಟೋನೇ ಮಾಡ್ಸೋಣ ಅಂತ ಅನ್ಬಿಟ್ಟು. ಆಗ ಏನ್ ಮಾಡ್ತಾರೆ, ಅದ್ರ ನೇತೃತ್ವ ನಮ್ಮ ಸರ್ಗೂರು ಸಮಾಜದವರು ಅಂದ್ರೆ ನಮ್ಮ ತೊಗಟವೀರ ಸಮಾಜದವರು ವಹಿಸ್ಕೊತಾರೆ. ಅದನ್ನ ನಾವು ಮಾಡಿಸ್ತೀವಿ, ನೀವೆಲ್ಲ ಎಲ್ಲಾ ಕೋಮ್ನಿಂದ ಇಷ್ಟಿಷ್ಟು ಅಂತ ಅನ್ಬಿಟ್ಟು ನೀವು ಆರ್ಥಿಕ ವ್ಯವಸ್ಥೆನ ಸರಿದೂಗಿಸಿ ಅಂತ. ಆಗೇನಾಗುತ್ತೆ, ಎಲ್ಲಾರು ಕ್ರೋಢೀಕರಿಸಿ ಒಂದು ಮೊತ್ತನ ಮಾಡ್ತಾರೆ ಅದಕ್ಕೆ. ಅದನ್ನು ಮಾಡಿದಾಗ ಏನಾಗುತ್ತೆ, ಮೈಸೂರಿನಲ್ಲಿ ಆಗಿನ ಕಾಲಕ್ಕೆ ವಿಶ್ವಕರ್ಮ ಸಮಾಜದವ್ರು ಇರ್ತಾರೆ, ಅವರು ಪ್ರತಿ ಶನಿವಾರ ಫೋಟೋ ಮಾಡೋದು ಮಾತ್ರ, ಆ ಶನಿದೇವ್ರ ಫೋಟೋ ಮಾಡ್ಬೇಕಾದ್ರೆ ಪ್ರತಿ ಶನಿವಾರ ಮಾತ್ರ ಅಂತ ಮಾಡ್ತಾ ಇದ್ದದ್ದು. ಇನ್ನು ಆ ಶನಿವಾರ ಅಂದ್ರೆ ಪೂರ್ತಿ ದಿನ ಅಲ್ಲ, ಇಂತಿಷ್ಟು ಗಂಟೆಯಿಂದ ಇಂತಿಷ್ಟು ಗಂಟೆ ತನಕ ಇಷ್ಟೇ ಕೆಲಸ ಮಾಡೋದು. ಆಗೇನಾಗುತ್ತೆ, ಇವರು ಪ್ರತಿ ವಾರ ಹೋಗೋದು, ಹೋಗಿ ಅಲ್ಲಿ ಕೂತ್ಕೊಂಡು ಇವರು ಎಷ್ಟು ಮಾಡಿದಾರು ಅಂತ ಅನ್ಬಿಟ್ಟು ನೋಡ್ಕೊಂಡ್ ಬರೋದು ಎಲ್ಲಾನು ಮಾಡ್ತಾ ಇದ್ರಂತೆ. ಈಗೇನಾಗುತ್ತೆ, ಒಂದು ಸುಮಾರು ಅದೊಂದು 2 ವರ್ಷ ಹಿಡಿಬೋದು. ಆಗೇನಾಗುತ್ತೆ, ಅವರು ಎಲ್ಲ ರೆಡಿ ಆಯ್ತು, ನಿನ್ನೆ ಜಾತ್ರೆಗೆ ರೆಡಿ ಮಾಡ್ಕೊಳ್ಳಿ, ಅಲ್ಲೋಗಿ ಫೋಟೋ ತರೋದೇ ಬೇಡ ನಾವು ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಯಾರ ಅಲ್ಲಿ ನೇತೃತ್ವ ವಹಿಸಿರ್ತಲ್ಲ ಅವರು ಮುಖಂಡರು, ಸರಿ ಆಯ್ತು ಅನ್ಬಿಟ್ಟು ಇಲ್ಲೆಲ್ಲ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಬಿಡ್ತಾರೆ. ಅಲ್ಲಿ ಫೋಟೋ ಇನ್ನೂ ಈ ದೃಷ್ಟಿನ ಕಣ್ಣನ್ನ ಇದಿರತ್ತಲ್ಲ ಅದಿನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಆಗ ವಿಶ್ವಕರ್ಮರು ಏನಿರ್ತಾರೆ, ಅವ್ರು ಹೇಳ್ತಾರೆ ಈಗ ಇದು ಪೂರ್ಣ ಪ್ರಮಾಣದಲ್ಲಿ ಇದಾಗಿಲ್ಲ, ಇದು ಇದನ್ನ ಮುಂದಲ್ ವಾರ ಕೊಡ್ತೀನಿ ಅಂತ. ಇಲ್ಲಿ ಎಲ್ಲ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಬಿಟ್ಟವ್ರೆ, ಎಲ್ಲಾನು ರೆಡಿ ಮಾಡ್ಬಿಟ್ಟಾರ. ಈಗ ಫೋಟೋ ತೊರೆದ್ರೆ ಅವಮಾನ ಆಗೋಗತ್ತೆ. ಆಗ ಏನ್ ಮಾಡ್ತಾರೆ, ಅಲ್ಲಿ ಹೋಗಿರ್ತಕ್ಕಂತ ಮುಖಂಡರು ಮೈಸೂರು ಮಹಾಸಂಸ್ಥಾನಕ್ಕೆ ಹೋಗ್ತಾರೆ. ಮೈಸೂರು ಮಹಾಸಂಸ್ಥಾನಕ್ಕೆ ಹೋಗಿ ಆಗಿನ ಕಾಲದ ಮಹಾರಾಜರ ಹತ್ರ, ಸ್ವಾಮಿ ಈ ರೀತಿ ನಾವು ಶನಿದೇವರ ಉತ್ಸವ ಮಾಡ್ತಾ ಇದ್ದೋ, ಫೋಟೋ ಮಾಡೋದಕ್ಕೆ ಕೊಟ್ಟಿದ್ದ ಬೆಳ್ಳಿ ಫೋಟೋನ, ಅದು ಆಗಿಲ್ಲ, ಆ ವಿಶ್ವಕರ್ಮರು ಸಹಿತ ಕರ್ಕೊಂಡೋಗಿರ್ತಾರೆ. ಆಗ ಅವರು ಹೇಳ್ತಾರೆ ಈ ರೀತಿ, ಸ್ವಾಮಿ ಅದನ್ನ ಇಂತಿಷ್ಟು ಗಂಟೆ ಒಳಗಡೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಅದನ್ನ ಅದು ಯಾರಿಗೂ ಒಳ್ಳೇದಲ್ಲ, ಶ್ರೇಯಸ್ಸಲ್ಲ ಅಂತ. ಆಗ ಮೈಸೂರು ಮಹಾರಾಜರು ಹೇಳ್ತಾರೆ, ಆಗಿನ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಚಿತ್ರಕಲಾ ಆರ್ಟ್ ಅಂತ ಅಂದ್ಬಿಟ್ಟು ಈಗಲೂ ಇದೆ, ಅಲ್ಲಿ ಶನಿದೇವರ ಫೋಟೋನ ಬರೆಸಿ ಫ್ರೇಮ್ ಹಾಕಿ, ಸಾಗವಾನಿ ಮರದಲ್ಲಿ ಫ್ರೇಮ್ ಹಾಕಿ, ಈ ಸರಿ ಇದನ್ನ ತಗೊಂಡೋಗಿ ನೀವು ಉತ್ಸವ ಮಾಡಿ, ಮುಂದೆ ಸರಿಗೆ ನಿಮ್ಮದು ಏನ್ ಮಾಡಿಸಿದ್ರೆ ಅದನ್ನ ತಗೊಂಡೋಗಿ ಮಾಡಿ ಅಂತ ಹೇಳ್ಬಿಟ್ಟು ಆ ಫೋಟೋನ ಕೊಡ್ತಾರೆ
1: ಉತ್ಸವಕ್ಕೆ.
0: ಆ ಫೋಟೋ ತಂದು ಮೆರವಣಿಗೆ ಮಾಡ್ತಾರೆ ಒಂದ್ ವರ್ಷ. ಮಾಡಾದ್ಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಅದೇ ಬೆಳ್ಳಿ ಫೋಟೋ ತಂದು ಮೆರವಣಿಗೆ ಮಾಡ್ತಾರೆ. ಈ ರೀತಿಯ ಶನಿದೇವರು ಉತ್ಸವಕ್ಕೂ ಸಹ ಬಹಳ ಐತಿಹಾಸಿಕವಾದ ಇತಿಹಾಸ ಇದೆ ಅಂತ ಹೇಳು.
1: ಚೌಡೇಶ್ವರಿ ದೇವಸ್ಥಾನದಲ್ಲಿ ಇನ್ಯಾವ್ದಾದ್ರು ಮೂರ್ತಿಗಳಿದೆ?
0: ಇಲ್ಲ ಇಲ್ಲ ಇಲ್ಲ, ಚೌಡೇಶ್ವರಿ ಒಬ್ಳೇ ಇರೋದು. ಆ ಕಡೆ ಒಂದ್ ಸೈಡ್ ರಾಮನ್ ಮಡಗಿದ್ದಾರೆ, ಒಂದ್ ಸರಿ ಕೃಷ್ಣನ ಫೋಟೋ ಮಡಗಿದ್ದಾರೆ. ವಿಗ್ರಹಗಳು ಚೌಡೇಶ್ವರಿ ಬಿಟ್ರೆ ಇನ್ಯಾವ್ದನ್ನು ಸಹ ಪ್ರತಿಷ್ಠಾಪನೆ ಮಾಡಿಲ್ಲ, ಮಾಡ್ಬೇಕು ಅಂತಿದ್ರು. ಆಗ ಇವರು ವಿಜಯನಗರದಲ್ಲಿ ಇರ್ತಕ್ಕಂತ ಯೋಗಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ವಿದ್ವಾಂಸರಾದ ಭಾಸ್ಕರ ಸ್ವಾಮಿಗಳು ಬಂದು ಕರೆಸಿರ್ತಾರೆ ಅವ್ರನ್ನ ನಮ್ಮ ದೇವಸ್ಥಾನಕ್ಕೆ. ಯಾವಾಗಪ್ಪ ಅಂದ್ರೆ 50ನೇ ವರ್ಷಕ್ಕೂ 60ನೇ ವರ್ಷಕ್ಕೂ ಒಂದು ಇದು ಮಾಡ್ತಾರೆ. ಆಗ ಮಾಡೋ ಟೈಮಲ್ಲಿ ಅವ್ರನ್ನ ಕರೆಸಿ ಕೇಳೋಣ ಏನು ಹೇಳ್ಬೋದು, ಅವರು ವಾಸ್ತು ತಜ್ಞರಲ್ವಾ, ಕೇಳೋಣ ಈ ರೀತಿ ಒಂದು ಕಡೆ ರಾಮನು ಒಂದ್ ಕಡೆನು ಕೃಷ್ಣನು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ. ಆಗ ಅವರು ದೇವಸ್ಥಾನ ಬಂದು ನೋಡ್ಬಿಟ್ಟು ಬಹಳ ಖುಷಿ ಪಡ್ತಾರೆ. ಅವರು ಈ ರೀತಿ ದೇವಸ್ಥಾನ ನನ್ನ ಎಲ್ಲೂ ನೋಡೇ ಇಲ್ಲ, ತಾಯಿ ಇಲ್ಲೇ ನೆಲೆಯಾಗಿದ್ದಾಳೆ, ನೀವು ಪೂಜೆ ಮಾಡೋದಿದ್ರೆ ತಾಯಿ ಚೌಡೇಶ್ವರಿ ಉಪಾಸಕರಾಗಿರೋದ್ರಿಂದ ಚೌಡೇಶ್ವರಿಗೆ ಮಾತ್ರ ಅವಳು ಪ್ರಧಾನ ದೇವತೆ. ಅವಳಿರೋ ಜಾಗದಲ್ಲಿ ಬೇರೆ ವಿಗ್ರಹಗಳನ್ನು ನೀವು ಪ್ರತಿಷ್ಠಾಪನೆ ಮಾಡಿ

0: ಬಾರದು ಅಂತ ಅನ್ಬಿಟ್ಟು ಅವರು ಸಲಹೆ ಕೊಟ್ಬಿಟ್ಟು ಹೋಗ್ತಾರೆ. ಆಗ ಸಲಹೆ ಕೊಟ್ಟಾಗ ನಮ್ಮ ಸಮಾಜದವರು ಆ ವಿಚಾರನ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಆದ್ರಿಂದ ಈಗ ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಚೌಡೇಶ್ವರಿ ಒಂದೇ, ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಇದೆ, ಅಲ್ಲಿ ಶನಿದೇವರ ಫೋಟೋ ಇದೆ. ಮಾಮೂಲಿ ಅದು ಸಹ ಮಾರ್ಚ್ ತಿಂಗಳಲ್ಲಿ ಉತ್ಸವ ಆಗುತ್ತೆ. ಇದು ಮೇ ಬುದ್ಧ ಪೂರ್ಣಿಮೆ ಆದ 5 ದಿನಕ್ಕೆ ಆಗುತ್ತೆ.
1: ಈಗ ಪ್ರಸ್ತುತ ಸರ್ ನಿಮ್ಮ ಒಂದು ಚೌಡೇಶ್ವರಿ ಹಬ್ಬ ನಡೆದಿದೆ,
0: ಹೌದು,
1: ಆ ದಿನಗಳಲ್ಲಿ ವಿಶೇಷವಾಗಿ ಏನೆಲ್ಲ ಪೂಜಾ ಕೈಂಕರ್ಯಗಳಿರ್ತವೆ, ಏನೆಲ್ಲ ಒಂದು ಆಚರಣೆಗಳಿರ್ತವೆ ಅದ್ರ ಬಗ್ಗೆ ತಿಳಿಸೋದಾದ್ರೆ,
0: ಹಬ್ಬದ ಹಿಂದಿನ ದಿನನೇ ಗಣಪತಿ ಹೋಮ ಇರುತ್ತೆ. ಗಣಪತಿ ಹೋಮ ಆದ್ಮೇಲೆ ಚಂಡಿಕಾ ಹೋಮ ಇರುತ್ತೆ. ಚಂಡಿಕಾ ಹೋಮ ಆದ್ಮೇಲೆ ಪೂರ್ಣಾಹುತಿ ಆದ್ಮೇಲೆ ದೇವ್ರನ್ನ ಪಲ್ಲಕ್ಕಿ ಸಮೇತವಾಗಿ ಕಪಿಲಾ ನದಿ ದಂಡೆಗೆ ತಗೊಂಬಂದು ದೇವ್ರನ್ನ ಅಲ್ಲಿ ಅವಳು ಯಾಕಂದ್ರೆ ಅಲ್ಲಿಂದನೇ ಬಂದಿರೋದ್ರಿಂದ ಈ ಗಂಗೆ ಜೊತೆಗೆ ಬರಲಿ ಎನ್ನುವ ಲೆಕ್ಕಾಚಾರದಲ್ಲಿ ಜ್ಯೋತಿ ಸ್ವರೂಪಳಾಗಿ, ಈ ಜ್ಯೋತಿ ಅನ್ನೋದಕ್ಕೆ ಬಹಳ ಇತಿಹಾಸ ಇದೆ. ಅದನ್ನ ಹೇಳಬೇಕು ಅಂದ್ರೆ ಅದರದ್ದು ಪೂರ್ಣ ಪ್ರಮಾಣದಲ್ಲಿ ಹೇಳ್ತೀನಿ. ಜ್ಯೋತಿ ಸ್ವರೂಪಳಾಗಿ ಅವಳನ್ನು ಹಲುಗ ಸೇವೆ ಮುಖಾಂತರ, ಬಾಯಿ ಬೀಗದ ಸೇವೆ ಮುಖಾಂತರ ದೇವಸ್ಥಾನಕ್ಕೆ ಕರ್ಕೊಂಬಂದು ಮಹಾಮಂಗಳಾರತಿ ಮಾಡಿ ಅಲ್ಲಿಗೆ ಸಂಜೆ ಒಂದು 8 ಗಂಟೆಗೆ ತಿರ್ಗಾ ಮಹಾಮಂಗಳಾರತಿ ಇರುತ್ತೆ. ಮಧ್ಯಾಹ್ನ ಅಲ್ಲದೆ ಸಂಜೆ ಮಹಾಮಂಗಳಾರತಿ ಅಂತ. ಅದು ಮುಗಿದ ಮೇಲೆ ಮೊದಲನೇ ದಿನದ ಕಾರ್ಯಕ್ರಮ ಮುಗಿಯಿತು. ಇನ್ನು ಎರಡನೇ ದಿನ ಈ ಸರಿ ಹಬ್ಬದಲ್ಲಿ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಇರುತ್ತೆ. ಮಧ್ಯಾಹ್ನ 1:30 ಆದ ನಂತರ ಸಂಜೆ 4 ಗಂಟೆಗೆ ಉತ್ಸವ ಇರುತ್ತೆ. ನಮ್ಮ ತೊಗಟವೀರ ಸಮಾಜದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಇರುತ್ತೆ. ಆ ಉತ್ಸವ ಮುಗಿಸ್ಕೊಂಡು ಬಂದಂತ ಸಮಯದಲ್ಲಿ ಸಂಜೆ 7:30 ಆಗ್ಬೋದು ತಿರ್ಗಾ ಮಹಾಮಂಗಳಾರತಿ ಆಗುತ್ತೆ. ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಆಗ್ತದೆ. ಅನಂತರ ಆ ದಿನ ಕಾರ್ಯಕ್ರಮ ನಾಟಕ ಇದ್ರೆ ನಾಟಕ ಇರುತ್ತೆ, ಇಲ್ಲ ಸುಗಮ ಸಂಗೀತ ಇರುತ್ತೆ. ಈ ಸರಿ 2ನೇ ದಿನದ ಕಾರ್ಯಕ್ರಮ ನಾಟಕ ಇತ್ತು. ಅದು ಸಹ ನಮ್ಮ ತೊಗಟವೀರ ಸಮಾಜದ ಕಲಾಬಳಗದವರು ಮಾಡಿರ್ತಕ್ಕಂಥದ್ದು, ಬೇರೆ ಹೊರಗಡೆಯಿಂದ ಕರೆಸಿರಲ್ಲ, ನಮ್ಮಲ್ಲೇ ಕಲಾವಿದರು ಇದ್ದಾರೆ. ಯಾಕಂದ್ರೆ ಹೇಳ್ಬೇಕು ಅಂದ್ರೆ ಈಗ ಒಂದು 40-50 ವರ್ಷದಿಂದ ನಮ್ಮ ಸಾಮಾಜಿಕ ನಾಟಕನ ನಮ್ಮ ತಾಲೂಕು ಅಂತ ಹೇಳಕ್ಕಾಗಲ್ಲ, ಸರಗೂರು ಭಾಗಕ್ಕೆ ಸ್ವತಃ ತಾವೇ ಕಲಿತು ಆಡ್ತಕ್ಕಂತ ಕಲಾವಿದರು ನಮ್ಮವರು ತೊಗಟವೀರ ಸಮಾಜದವರು ಇದ್ದಾರೆ. ಅದರಲ್ಲಿಗೆ ಮೊದಲನೇ ದಿನದ ಕಾರ್ಯಕ್ರಮ ಮುಗೀತು. ಇನ್ನು 2ನೇ ದಿನ ಅಂದ್ರೆ 3ನೇ ದಿನ ಅಂದ್ರೆ ಹಬ್ಬ ಆದ 3ನೇ ದಿನಕ್ಕೆ ದೊಡ್ಡ ಉತ್ಸವ ಇರುತ್ತೆ. ಅಂದ್ರೆ ಸರಗೂರಲ್ಲಿ ನಮ್ಮ ಸಮಾಜ ಏನಿದೆ ಅದಾದ್ಮೇಲೆ ನೆಕ್ಸ್ಟ್ ಶ್ರೀರಾಮ್ ಬಡಾವಣೆ ಇದೆ ಬಸ್ ಸ್ಟ್ಯಾಂಡ್ ಹಿಂಭಾಗ, ಅಲ್ಲೂ ಸಹ ನಮ್ಮ ಸಮಾಜದವರು ಇದ್ದಾರೆ. ಅಲ್ಲಿಗೆ ವರ್ಷಕ್ಕೆ 1 ಮಾತ್ರ ದೇವರು ಹೋಗೋದು. ಅಲ್ಲಿರ್ತಕ್ಕಂತ ಅವರೆಲ್ಲ ನಮ್ಮ ಸಮಾಜದವರು ಹಾಗೂ ಇತರೆ ಸಮಾಜದವರು ಎಲ್ಲರೂ ಸಹ ಪೂಜೆ ಕೊಟ್ಟು ಪೂಜೆ ಮಾಡಿಸಿ ತಿರ್ಗಾ ಸಂಜೆ ಬರುತ್ತೆ. ಸಂಜೆ ಬಂದು ತಿರ್ಗಾ ಮಹಾಮಂಗಳಾರತಿ ಆಗ್ತದೆ. ಆನಂತರ ಏನು ಕಾರ್ಯಕ್ರಮ ಇದೆ ಆ ದಿನದ್ದು, ಈ ಸರಿ ಸುಗಮ ಸಂಗೀತ ಇತ್ತು 3ನೇ ದಿನದ ಕಾರ್ಯಕ್ರಮ ಸುಚೇತನ್ ಅವರಿಂದ ಅದು ಅಲ್ಲಿಗೆ ಸಮಾಪ್ತಿ ಆಯ್ತು. ಅಲ್ಲಿಗೆ 3ನೇ ದಿನದ ಕಾರ್ಯಕ್ರಮ ಮುಗೀತು. ಇನ್ನು 4ನೇ ದಿನದ ಕಾರ್ಯಕ್ರಮ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಆಗ್ತದೆ. ಅದೇ ರೀತಿ ಉತ್ಸವ ಆಗ್ತದೆ ನಮ್ಮ ಬೀದಿಗಳಲ್ಲಿ. ಅನಂತರ ಸಂಜೆಗೆ ಮಹಾಮಂಗಳಾರತಿ ಆಗ್ತದೆ. 4ನೇ ದಿನದ ಕಾರ್ಯಕ್ರಮ ಪ್ರತಿ ವರ್ಷನು ಸಹ ಅದರಲ್ಲಿ ಬದಲಾವಣೆ ಇಲ್ಲ. 4ನೇ ದಿನದ ಕಾರ್ಯಕ್ರಮದಲ್ಲಿ ತೊಗಟವೀರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಅವರು ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು, ಅಂದ್ರೆ ನಮ್ಮ ಮಕ್ಕಳ ಪ್ರತಿಭೆಯನ್ನು ನಾವೇ ಗುರುತಿಸಬೇಕು,
2: ಪ್ರೋತ್ಸಾಹಿಸಬೇಕು
0: ಅಂತ ಅನ್ಬಿಟ್ಟು ಅದೊಂದು ಕಾರ್ಯಕ್ರಮ ಇರುತ್ತೆ. ಅಲ್ಲಿಗಾದ್ಮೇಲೆ ಇನ್ನು 5ನೇ ದಿನದ ಯಾವುದೇ ವಿಧವಾದ ಕಾರ್ಯಕ್ರಮ ಇರೋದಿಲ್ಲ. ಅಂದ್ರೆ ಮಾಮೂಲಿ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಇರ್ತದೆ, ಮಧ್ಯಾಹ್ನ 3-4 ಗಂಟೆಗೆ ಇದಿರುತ್ತದೆ ವಸಂತೋತ್ಸವ ಅಂತ. ಅಂದ್ರೆ ಬಣ್ಣ ಬಳ್ಕೊಂಡು ಓಕ್ಳಿ ಅಂತ ಆಡು ಭಾಷೆಯಲ್ಲಿ ಓಕ್ಳಿ ಅದಿರ್ತದೆ, ಅದನ್ನ ಓಕ್ಳಿ ಆಡ್ಕೊಂಡು ದೇವಸ್ಥಾನ ಮುಂದೆನೆ ನೀರು ತುಂಬಿಸಿರ್ತಾರೆ ಅಂಡೆಗಳಲ್ಲಿ, ಓಕ್ಳಿ ಆಡ್ಕೊಂಡು ದೇವಿನ ನಾವು ಓಕ್ಳಿ ಆಡಿರ್ತೀವಲ್ಲ ಆರ್ತಿ ನೀರು ಅಂತ ಲೆಕ್ಕಾಚಾರ ಹಾಕಬಹುದು. ಆರ್ತಿ ನೀರ್ ಮೇಲೆ ದೇವ್ರನ್ನ ತಗೊಂಬಂದು ತಿರ್ಗಾ ಹೊಳೆಗೆ ಹೋಗಿ ತೆಪ್ಪೋತ್ಸವ ಮಾಡಿ ಅನಂತರ ಇನ್ನು ಅಲ್ಲಿಂದ ತೆಪ್ಪೋತ್ಸವ ಮುಗಿಸ್ಕೊಂಡು ತಿರ್ಗಾ ನಮ್ಮ ಏನಿದೆ ನಮ್ಮ ಸಮಾಜದ ಬೀದಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗ್ತದೆ. ಸಂಜೆ ತಿರ್ಗಾ 7:30-8 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. ಅಲ್ಲಿಗೆ ಹಬ್ಬ ಸಂಪೂರ್ಣ 5 ದಿನದ ಉತ್ಸವ ಕಾರ್ಯಕ್ರಮ ಮುಗೀತು. ಇನ್ನು ಉಳ್ಕೊಳ್ತಕ್ಕಂತ ಏಕೈಕ ಕಾರ್ಯಕ್ರಮ ಅಂದ್ರೆ ಅನ್ನಶಾಂತಿ. ಅನ್ನಶಾಂತಿ ಕಾರ್ಯಕ್ರಮನ ರಾತ್ರಿ 1:10 ಗಂಟೆಯಿಂದ ಶುರು ಮಾಡಿದ್ರೆ ಮಧ್ಯರಾತ್ರಿ 1:12 ಗಂಟೆ ಆಗ್ಬೋದು. ದೇವರು ಯಾವ ರೀತಿ ವರ ಕೊಡುತ್ತೆ, ಯಾವ ರೀತಿ ಪ್ರಸನ್ನಳಾಗ್ತಾಳೆ ಅದ್ರ ಮೇಲೆ ಇರುತ್ತೆ. ಇಂಥ ಸಮಯಕ್ಕೆ ಮುಗೀತೆ ಅಂತ ಹೇಳೋದಿಕ್ಕಾಗೋದಿಲ್ಲ. 10 ಗಂಟೆಯಿಂದಂತೂ ಶುರುವಾಗುತ್ತೆ, ಯಾರು ಬರಲಿ ಯಾರು ಬರದೇ ಇರಲಿ ಅದರಲ್ಲಿ ಇನ್ನೂ ಏನ್ ಮಾತಿಲ್ಲ. ಅದಕ್ಕೆ ಅನ್ಬಿಟ್ಟೆ ಒಂದು ತಂಡ ಇದೆ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ನಾನು ಸಹ ಒಬ್ಬ ಆ ತಂಡದಲ್ಲಿ. ಅಂದ್ರೆ ಇಂಥವ್ರು ಅಂತ ಹೆಸರು ಹೇಳೋದೇನ್ ಬೇಡ, ಯಾಕಂದ್ರೆ ಕಾಲಾನಂತರ ಬದಲಾವಣೆ ಆಗ್ತಾ ಇರುತ್ತೆ ಅಲ್ವಾ. ಅದರಲ್ಲಿ ಅವರೇ ಕಾರ್ಯಕ್ರಮ ನಡೆಸ್ಕೊಡ್ತಾರೆ.
1: ಪ್ರತಿಯೊಬ್ಬರು ಸಹ ಸೇರಿ ಒಂದು 4-5 ದಿನಗಳ ಕಾಲ ಏನ್ ನಡೆಯುತ್ತೆ ಜಾತ್ರೆಯನ್ನ ಪ್ರತಿ ನಿಮ್ಮ ಒಂದು ಸಮಾಜದಲ್ಲೇನೆ ವಿವಿಧ ರೀತಿಯ ಗುಂಪುಗಳನ್ನ ಮಾಡಿಕೊಂಡು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ತಮ್ಮಲ್ಲೇ ಸಹ ಹಂಚಿಕೊಂಡು ಮಾಡ್ತೀವಿ.

0: ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 10ನೇ ವಾರ್ಡಿನ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ತೊಗಟವೀರ ಸಮಾಜದ ಶ್ರೀಯುತ ಶ್ರೀಕಾಂತ್ ಎಸ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನೆಚ್ಚಿನ ಹಾಡನ್ನು ನಿಮ್ಮದಿ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನಯೋಗದ 30ನೆಯ ಶ್ಲೋಕವನ್ನ ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ.

ಅಧಿಭೂತ, ಅಧಿದೈವ, ಅಧಿಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ ಮೂರು ಪದಗಳನ್ನು ತಿಳಿಸ್ತಾ ಇದ್ದಾನೆ ಮತ್ತು ಈ ಮೂರು ಪದಗಳ ವಿವರಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನು ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆ

ಯನ್ನ ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ ಮೂರು ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನುವುದು ಗೊತ್ತಾಗುತ್ತೆ. ಆ ಮೂರು ವಿಷಯಗಳೇ ಒಂದು ಅಧಿಭೂತ, ಎರಡನೆಯದು ಅಧಿದೈವ, ಮೂರನೆಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂತೇಳಿ ಹೇಳ್ತೀವಿ. ಅಂದ್ರೆ ಇದೇ ಸೃಷ್ಟಿ ಅರಮನೆಯನ್ನ ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದ್ರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನ ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರೆ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ ಮೂರು ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅದನ್ನ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವ ಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು. ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನು ತಿಳಿದಿರಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನ ಹೇಗೆ ಉಪಯೋಗಿಸಿಕೊಳ್ಳಬೇಕು, ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ. ಸಮಾಜದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನು ತಿಳಿದ ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಭಗವಂತ ಈ ಅಧ್ಯಾಯದ ಕೊನೆಯಲ್ಲಿ ನನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದಂತೆ ಅಂತೇಳಿ ಹೇಳ್ತಾನೆ. ಅಂತಹ ಆದರ್ಶ ಪುರುಷನೇ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನವನ್ನೀಯುವುದು. ಅಧ್ಯಾಯದ ಕೊನೆಯ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನ ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾನೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು

ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ

ಸಂಪನ್ನಗೊಂಡಿದೆ. ಬರೆಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನು ಉಪಯೋಗವಾಗಲಾರದು, ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವವನ್ನ ಗಳಿಸಬೇಕಾಗುತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನ ಸವಿಸ್ತಾರವಾಗಿ ವಿವರಿಸಿ ಹೇಳುವ ಶಾಸ್ತ್ರ. ಅದನ್ನು ಗ್ರಹಿಸುವುದು ಹೇಗೆ, ಆಮೇಲೆ ಇದರ ಬಗ್ಗೆ ಮನನ ಮಾಡುವುದು ಹೇಗೆ, ಮತ್ತು ಕೊನೆಗೆ ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುವುದು ಹೇಗೆ ಎಂಬುದನ್ನೆಲ್ಲ ಅದು ವಿವರಿಸಿ ಹೇಳುತ್ತದೆ. ಶ್ರದ್ಧೆಯಿಂದ ಶಾಸ್ತ್ರವನ್ನು ಕಲಿತು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವವನು ಶಾಸ್ತ್ರದ ಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಅವನು ಆತ್ಮ ತತ್ವವನ್ನು ತಿಳಿದುಕೊಂಡು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಾನೆ ಎಂಬುವಂಥದ್ದೇ ಕೃಷ್ಣನ ಮಾತು. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಅದ್ಯಾವುದು ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

0: ಎಲ್ಲವೂ ನಮ್ಮೊಳಗೆಯೇ ಇದೆ. ಗಿರಿ ತುದಿಯ ಗುಡಿಯೇನು, ಪಾಳು ಮಂದಿರವೇನು, ಆದರೆ ದೇವ ಅನ್ನೋರು ನಮ್ಮ ಜೊತೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಮೆಡಿಕಲ್ ಸೀಟು ಲಭ್ಯತೆ ಹೆಚ್ಚಾಗಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ದೊರೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಕ್ಕೆ ಹೆಚ್ಚುವರಿ 1122 ಸೀಟುಗಳು ದೊರೆಯಲಿವೆ ಎಂದು ಹೇಳಿದ್ದಾರೆ. 500 ಹೆಚ್ಚುವರಿ ಯುಜಿ ಎಂಬಿಬಿಎಸ್ ಸೀಟು, ಪಿಜಿ ವಿಭಾಗಕ್ಕೆ 572 ಹೊಸ ಸೀಟುಗಳು ಲಭ್ಯವಾಗಲಿದ್ದು, ಈ ಸೀಟುಗಳು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹಂಚಿಕೆಯಾಗಲಿವೆ. ಈ ಹೆಚ್ಚುವರಿ ಸೀಟುಗಳು ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಹಾವೇರಿ ಸೇರಿದಂತೆ ಇತರ ಜಿಲ್ಲೆಗಳಿಗೆ ದೊರೆಯಲಿವೆ. ಪದವಿ ಪೂರ್ವ ಸೀಟುಗಳಿಗೆ ಕೇಂದ್ರ ಸರ್ಕಾರದಿಂದ 495 ಕೋಟಿ ರೂಪಾಯಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳಿಗೆ 541 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ ಎಂದು ಪಾಟೀಲ್ ಮಾಹಿತಿ ನೀಡಿದ್ದಾರೆ. 1000 ವೈದ್ಯಕೀಯ ಸೀಟು ರಾಜ್ಯಕ್ಕೆ ಸಿಕ್ಕಿರುವುದು ದಾಖಲೆಯಾಗಿದ್ದು, ರಾಜ್ಯದ ಸಾಧನೆಗೆ ಇದು ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನೀಟ್ ಅಕ್ರಮದ ಕುರಿತಂತೆ ಸಿಬಿಐ ತನಿಖೆಯ ಮೇಲೆ ನಂಬಿಕೆಯಿಲ್ಲ, ನ್ಯಾಯಾಂಗ ತನಿಖೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿನಲ್ಲಿ ಇಂದು ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಸಂವಾದದಲ್ಲಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಅಧಿಕಾರ ಕೇಂದ್ರಿತ ರಾಜಕೀಯ ಪ್ರೇರಿತ ಯೋಜನೆಯಾಗಿದ್ದು, ರಾಜ್ಯಗಳನ್ನು ದುರ್ಬಲಗೊಳಿಸುವುದರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಿದೆ ಎಂದು ಅಭಿಪ್ರಾಯ ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ವಿರೋಧಿಸಿ ಈಗಾಗಲೇ ರಾಜ್ಯ ವಿಧಾನಸಭೆ ನಿರ್ಣಯವನ್ನು ಅಂಗೀಕರಿಸಿದೆ ಎಂದು ಆ ನಿರ್ಣಯವನ್ನು ಸಂವಾದದಲ್ಲಿ ಓದಿದರು. ವಿವಿಧ ಕಾಲಾವಧಿಯ ಚುನಾವಣೆಗಳನ್ನು ಸಮೀಕರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಸ್ತಾವನೆ ಬಗ್ಗೆ ಕರ್ನಾಟಕ ಸರ್ಕಾರದ ಸಹಮತವಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಕಂಪನಿ

0: 2025-26 ಸಾಲಿನಲ್ಲಿ ಹೊಂದಿದ್ದ 1700 ಕೆಜಿ ಚಿನ್ನ ಉತ್ಪಾದಿಸುವ ಗುರಿಗೆ ಶೇಕಡಾ 99.50% ಅಂದರೆ 1691.50 ಕೆಜಿ ಚಿನ್ನ ಉತ್ಪಾದಿಸಿದೆ. ಇದೇ ಮೊದಲ ಬಾರಿಗೆ 1910 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಜೆಟಿ ಪಾಟೀಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಉಪಸ್ಥಿತರಿದ್ದರು. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಷಯವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಮಾತನಾಡಿದ ಅವರು, ಇದು ವಿದ್ಯಾರ್ಥಿಗಳ ಹಿತಾಸಕ್ತಿ ಮತ್ತು ಭವಿಷ್ಯಕ್ಕೆ ಧಕ್ಕೆಯಾಗಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕಲಿಯಲು ಶಾಲೆಯಲ್ಲಿ ಅನುಕೂಲಕರ ವಾತಾವರಣವಿರಬೇಕು ಎಂದು ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಜಿಲ್ಲೆಯ ಎಲ್ಲಾ ತಹಶೀಲ್ದಾರ್, ಉಪವಿಭಾಗಾಧಿಕಾರಿಗಳಿಗೆ ಎಲ್ಲಾ ಅರ್ಜಿಗಳನ್ನು ಶೀಘ್ರವೇ ವಿಲೇವಾರಿ ಮಾಡಿ ಜನರು ಕಚೇರಿಗೆ ಅಲಿಯುವುದನ್ನು ತಪ್ಪಿಸಬೇಕು ಎಂದು ಸೂಚನೆ ನೀಡಿದರು. ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಜನಸ್ಪಂದನ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯ ಮೂಲಕ ಬಂದ ಸಮಸ್ಯೆಗಳ ಅರ್ಜಿಗಳನ್ನು ವಿಳಂಬ ಮಾಡದೆ ಜನರಿಗೆ ರೈತರಿಗೆ ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ, ಡಿಎಫ್ಒ ಸೌರಭ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೈಕೋರ್ಟ್ ಸಂಚಾರಿ ಪೀಠವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕೆಂಬ ಬೇಡಿಕೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಿದ್ದವಿರುವುದಾಗಿ ಮುಖ್ಯ ನ್ಯಾಯಾಧೀಶರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ. ಪೀಠ ಸ್ಥಾಪನೆಯ ಶೇಕಡಾ 80% ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರವನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಪರಿಶೀಲಿಸಿ ಮಾತನಾಡಿದ ಅವರು, ಹನೂರು ತಾಲೂಕಿನ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ. ಕುಡಿಯುವ ನೀರು ಪೂರೈಕೆ ಮಾಡಲು ತ್ವರಿತ ಕ್ರಮ ವಹಿಸಲು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಜಿಲ್ಲಾಡಳಿತ ಸರ್ಕಾರಕ್ಕೆ ವರದಿ ನೀಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರ ಜೊತೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ತಾಪಮಾನ ಈ ವರ್ಷ 49 ಡಿಗ್ರಿ ಸೆಲ್ಸಿಯಸ್ ಮೀರಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಟಿ ವೃಕ್ಷ ಅಭಿಯಾನದ ಪ್ರತಿಫಲವಾಗಿ ಜಿಲ್ಲೆಯ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೀರದಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಕೋಟಿ ವೃಕ್ಷ ಅಭಿಯಾನದಡಿ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನ ಸಮೀಪ ನರ್ಸರಿಯನ್ನು ಆರಂಭಿಸಲಾಗಿದೆ ಎಂದು ಹೇಳಿದ್ದಾರೆ. ಗಿಡ ನೆಟ್ಟು ನಿರ್ವಹಣೆ ಮಾಡುವುದರ ಮೂಲಕ ವಿಜಯಪುರಕ್ಕೆ ಹೊಸ ಸೌಂದರ್ಯ ಕಲ್ಪಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಹೋಬಳಿಯ ನಂದಿಬಂಡಿ ಗ್ರಾಮದಲ್ಲಿ ಜೀತ ಪದ್ಧತಿಯಲ್ಲಿ ಸಿಲುಕಿದ್ದ ಒಡಿಶಾ ಮೂಲದ 37 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಎನ್ಜಿಒ ಸಂಸ್ಥೆ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಹಾಯಕ ಆಯುಕ್ತರು ನಂದಿಬಂಡಿ ಗ್ರಾಮದ ಮೇಲೆ ದಾಳಿ ನಡೆಸಿ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ದಾಳಿಯ ವೇಳೆ ಒಡಿಶಾದ ಬಲಂಗೀರ್ ಮತ್ತು ನವರಂಗ್ಪುರ್ ಜಿಲ್ಲೆಗೆ ಸೇರಿದ ಕಾರ್ಮಿಕರು ಪುಟ್ಟ ಮನೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ದಯನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದರು ಎಂದು ತಿಳಿದುಬಂದಿದೆ.

0: ಅವಧಿಯಲ್ಲಿ ಉಂಟಾಗಬಹುದಾದ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸೆಸ್ಕ್ ಸಂಪೂರ್ಣ ಸನ್ನದ್ದವಾಗಿರಬೇಕು ಎಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಾದೇಶಿಕ ಆಯುಕ್ತರೂ ಆಗಿರುವ ನಿತೇಶ್ ಪಾಟೀಲ್ ಸೂಚನೆ ನೀಡಿದ್ದಾರೆ. ಮೈಸೂರಿನಲ್ಲಿ ಇಂದು ಸೆಸ್ಕ್ ವ್ಯಾಪ್ತಿಯ 5 ಜಿಲ್ಲೆಗಳ ಉಪವಿಭಾಗಗಳ ವ್ಯಾಪ್ತಿಯ ದೂರುಗಳ ನಿರ್ವಹಣೆ, ವಿದ್ಯುತ್ ಅಡಚಣೆಗಳು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಹಾಗೂ ಅಗತ್ಯವಿರುವ ಸಾಮಗ್ರಿಗಳ ಸಂಗ್ರಹ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮುಂಗಾರು ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಎದುರಿಸಲು ಸೆಸ್ಕ್ ಸನ್ನದ್ದವಾಗಿದೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು. ಸಾರ್ವಜನಿಕರು ಸಂಪರ್ಕಿಸಲು ಸಾಧ್ಯವಾಗದಿದ್ದರೆ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ದೂರು ಸ್ವೀಕಾರ ಮತ್ತು ಸ್ಪಂದನಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಐತಿಹಾಸಿಕ ಗುಮ್ಮಟನಗರಿ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ನಾಳೆಯಿಂದ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ 756 ಕ್ರೀಡಾಪಟುಗಳು ನೋಂದಾಯಿಸಿಕೊಂಡಿದ್ದು ರಾಜ್ಯ, ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ರಾಷ್ಟೀಯ ಡೆಂಗಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಸೋಮವಾರದಿಂದ ಇದೇ 25ರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ 2 ವ್ಯವಸ್ಥಿತವಾಗಿ ನಡೆಸಲು ಕ್ರಮ ವಹಿಸಬೇಕೆಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಹೆಚ್ಚುವರಿ 1122 ವೈದ್ಯಕೀಯ ಸೀಟು ಲಭ್ಯ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತವಿಲ್ಲ, ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಪ್ರಸಕ್ತ ಸಾಲಿನಲ್ಲಿ 844 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಹಟ್ಟಿ ಚಿನ್ನದ ಗಣಿ ಕಂಪನಿ. ಹಿಜಾಬ್ ವಿಚಾರವನ್ನು ರಾಜಕೀಯಗೊಳಿಸದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ. ಚಾಮರಾಜನಗರ ಬರಪೀಡಿತ ಜಿಲ್ಲೆ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ಕೇಳಿಬರೋಣ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
2: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
3: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯೋ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯೋ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎ ಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ

0: ಮತ್ತೆ ಎಚ್ಡಿಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ JJM ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ವಿ.
1: ಸೊ ಇನ್ನು ನೋಡಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ.
0: ಮತ್ತೆ ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂತ ಕಾಮಗಾರಿಗಳೇನಾದ್ರೂ ಇದ್ರೆ ಅದನ್ನ ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವ್ದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಒಂದು ಏನಂತೆ, ಈ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನು 2-3 ನಾವು ನಿರ್ವಹಣೆಯನ್ನು ಬಾವಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರನ್ನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
2: ಓಕೆ ಸರ್, ಒಂದು ಕರೆ ಇದೆ. ಹಲೋ
3: ಸರ್, ನಮಸ್ಕಾರ ಸರ್.
2: ಹಾ ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
2: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್ ನಮಸ್ಕಾರ, ನಾನು ಏನ್ ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಬಿಟ್ಟಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಕ್ಕಂಥದ್ದು, ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್, ಎರಡನೇದು, ಹಲೋ ಸರ್,
2: ಹೇಳಿ ಹೇಳಿ.
3: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತಿ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತಿಗೆ, 45 ವಿಲೇಜಸ್.
2: ಈ ಮಡಿಕೇರಿ ಪಂಚಾಯತಿ ಗಂದೆ
3: ಗ್ರಾಮ ಪಂಚಾಯತಿ ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತಿ.
2: ಓಕೆ,
3: ಅದು ನಾನು ಎರಡು ಗ್ರಾಮ ಪಂಚಾಯತಿ, 3 ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕೆಂದ್ರೆ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕಾಕ್ ಆಗ್ತಿಲ್ಲ ಸರ್. ಹೌದ್ ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
2: ಹೇಳಿ ಹೇಳಿ, ಕೇಳಿಸ್ಕೊತಾರೆ ಸರ್. ಹೇಳಿ
3: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಸೌಕರ್ಯಗಳ ಕೇಳೋದಾಗ್ಲಿ, ಒಂದು ಕೊಠೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದ್ದಲ್ಲ, ಅವ್ರಿಗೆ ವೋಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೋಟೆಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ.
2: ಅದಕ್ಕೆ
3: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ನೀರಿನ ಕಂದೆ, ಮನೆ ಕಂದೆ ಎಲ್ಲ ಕಟ್ಟಿರ್ತಾರೆ
2: ಸರ್. ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ರಮೇಶ್ ಅವರು ನಮಸ್ಕಾರ. ಈಗ ನೀವು 2-3 ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರ್ ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗೆ ಪ್ರವೇಶಿಸಿಲ್ಲ, ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ, ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮೆನ್ಗಳದ್ದು ಸಮಸ್ಯೆಗಳಿದ್ದರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ, ಅವರು ಆವಾಗವಾಗ ಭೇಟಿ ನೀಡ್ತಾರೆ, ಅವರು

0: ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾರು ಸಮಸ್ಯೆ ಇದ್ರೆ ಹೇಳಿ, ಮತ್ತೆ ಜೊತೆಗೆ ರೈಟಿಂಗ್ ಅಲ್ಲೂ ಸಹ ಕೊಟ್ಟರೆ ಅವರು ಅದನ್ನ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತೆ ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ, ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲಾಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂತ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲಾಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಬಿ ಮಟ್ಟಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ, ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ, ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭೀಮ್ ಮಟ್ಕೆಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ MP ಧ್ರುವನಾರಾಯಣ ಅವರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ EO ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳಾಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮ್ಯಾನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ಗೆ ಹಾಕೊಡಿ, ಆದ್ರೆ ಜನಗಣ ಸೌಲಭ್ಯ ಸಿಗುತ್ತೆ
0: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ, ಯಾರು ವಾಟರ್ ಮ್ಯಾನ್?
1: ಇಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಘರ್ಷಣೆ ಆಗ್ತದೆ ಸರ್. ಅಲ್ಲಿ ಹೆಂಗಂದ್ರೆ ಸರ್, ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ನೀರ್ ಬಿಟ್ಕೊಳಿ ಅಂತಂದ್ರೆ ನಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಒಡೆಯಕ್ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ, ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದ್ದೀವಿ. ಸೊ ಇದನ್ನು ನಾವು ಸಂಬಂಧಪಟ್ಟಂಥ ಆಡಳಿತಾಧಿಕಾರಿಗಳಿಗೆ ಮತ್ತು PDOಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಮನೆ ಪ್ರಶ್ನೆ, 10-70 ಫೋನಿನ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ 3ನೇ ಗುರುವಾರ ಇತ್ತು, ಪ್ರತಿ ತಿಂಗಳ 3ನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆ ಇರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದ್ ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದ್ ಸಮಸ್ಯೆ ಆಗ್ಲಿ, ಅಲ್ಲಿ ನಾವು 10-70 ಮೂರನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳಿರ್ತಿದ್ರು ಸಮಸ್ಯೆ ಅಲ್ಲೇ ಬಗ್ಗೆ ಇರ್ತೈತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಾಲೂಕಲ್ಲಿ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರೆ, ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ 4 ವಿಧಗಳಿದೆ. ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ, ಮತ್ತೆ ಬೋರ್ವೆಲ್. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ
2: ಗ್ರಾಮ ಪಂಚಾಯತಿ.
0: ಗ್ರಾಮ ಪಂಚಾಯತಿಗಳ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ಲು ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನು ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾಯೋಜನೆ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದವು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ

0: ಹಿಂದೆ ಏನಾದರೂ 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡೋಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಒಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ ಇವಾಗ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದು 2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನ ನೋಡಿ ಕ್ರಮ ವಹಿಸ್ತಾ
1: ಇದ್ದಾರೆ. ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
1: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಹೂವಿನಕೋಳದಿಂದ ಮುನಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
1: ಹೂವಿನಕೋಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಮ ಊರಲ್ಲಿ ಕುಡಿಯ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
1: ಹಲೋ, ಹಾ ಹೇಳಿ ಹೇಳಿ
2: ಸರ್. ಕೇಳಿಸ್ತಿಲ್ವಾ?
1: ಕೇಳಿಸ್ತದೆ ಹೇಳಿ. ಹಾ,
2: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಸಿಡಿಒ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗದೆ, ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೇಳಿದ್ರೆ ಪಿಡಿಒ ಒಂಥರ, ಪಂಚಾಯತಿಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇನು ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನ ಮೂಲ ಸೌಲಭ್ಯಗಳು ಇಲ್ದ ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
0: ಮಹೇಶ್ ಅವ್ರ, ಈಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ, ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್? ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
2: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ. ಹಣ ಇಲ್ಲ ಅಂತಾರ ಸರ್ಕಾರದಿಂದ, ಹಣ ಬಿಡುಗಡೆ ಆಗದ, SC ST ಗೆ ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ ಹೇಳ್ತಿದ್ರಿ, ಒಂದ್ಸಿದ್ರಿ, ಸಮಸ್ಯೆ ಬಗೆಹರಿಸೋರು ಯಾರಿಗರು ಸರ್?
0: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
2: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಾಗ ನೀವು ಕೇಳ್ಬೋದು, ಅವರು ಮಾಡ್ತೀನಿ ಅಂತ.
0: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು 1 hour ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತಕ್ಷಣ ಆಗ್ಬೇಕಂತದ್ದು.
2: ಅದಕ್ಕೆ ಕುಡಿಯೋ ನೀರು
0: ಇಲ್ಲ ಇಲ್ಲ, ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
2: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
2: PMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವ್ದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
0: ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದಾ?
2: ಹೌದು ಸರ್, 24-25 ಆಗಿರೋದು.
0: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
2: 30,000 ಸರ್.
0: ಓಕೆ, 30,000. ಹಾ, ನಿಮ್ದು ಹಳೆ ಇದು. ಓಕೆ,
2: ಗೋಡೆ 7 ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಆದ್ರೆ ಹೆಂಗೆ ಸರ್ ಸಮಸ್ಯೆಗಳು?
0: ಅದೇ ಅದೇ,
2: ಸಾರ್ವಜನಿಕರಿಗೆ ಸಮಸ್ಯೆ ಸ್ಪಂದಿಸಿದವ್ರು ಹೆಂಗೆ ಸರ್?
0: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದ್ರೆ ಇಲ್ಲ. PMI ಇದು ಏನ್ ಪ್ರಾಬ್ಲಮ್
2: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗೆಹರಿಸೋರು ಯಾರು ಸರ್?
0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿ

0: ಅದರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ, ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
1: ನೀವ ಸರ್ ಜೊತೆ ಮಾತಾಡೋದು, ನಾವು ಮೈಸೂರು ಮಾತಾಡ್ತೀನಿ ಮೀಟಿಂಗ್ ಇದೆ ಅಂತಂದ್ರು, ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ
0: ಇಲ್ಲ
1: ಆಗಿದೆ ಸರ್.
0: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ ಜಿ ಪಿ ಎಸ್ ಸಹ ಆಗಿದೆ. ಎರಡೆರಡು ಸರಿ ಜಿ ಪಿ ಎಸ್ ಮಾಡಿ. ಹೌದು ಹೌದು, ಹಾ ಜಿ ಪಿ ಎಸ್ ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಎಸ್ ಸರ್ ಮಹೇಶ್ ಅವರು, ಇವತ್ತೇ ನಿಮ್ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
0: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯೆ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ತದನಂತರ ಅದಕ್ಕೆ ಪೂರಕವಾದಂತ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
0: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ, ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2 ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನ ನಾವು ಬೈಫರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ, ಕಾರ್ಯಗಳನ್ನ. ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲ ಕಾಮಗಾರಿಗಳು, ಎಲ್ಲ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು, ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್, ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೇವೆ.
2: ಓಕೆ ಸರ್, ಮತ್ತೆ ಕರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಹಲೋ
1: ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮ ಕೆರೆ ಪಂಚಾಯತಿ.
2: ಹಾ ಶ್ರೀಧರ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ.
1: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿ ಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ ಆಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-15-12 ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಸಿಕ್ನಸ್ಕಿ ಅಂತ ಇತ್ತು ಸರ್. ಆ ಸಿಕ್ನಸ್ಕಿಯಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅನ್ಬಿಟ್ಟು.

0: ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು ಮೂರ್ ನಾಲ್ಕು ಜನ ಇದ್ದಾರೆ, ಮತ್ತೆ ಕೇರಳ ಒಂದು ನಾಲ್ಕೈದು ಜನ ಇದ್ದಾರೆ. ಅವರು ಏನ್ ಮಾಡಿದೆ ಅಂದ್ರೆ, ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಈ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು, ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ, ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬೆಪುರ ಎಡಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00 to 9:30 ಗಾಡಿಗೆ ಬಂತು ಅಂದ್ರೆ, 10 ಗಂಟೆಗೆ ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ. ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ PM ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನ ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, PM ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು. ಸೊ ಇವ್ರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು PM ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ PM ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವ್ರ ಏಜೆನ್ಸಿ ಒಂದು 30-40 ಜನ ಸೇರ್ಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡ್ಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು SOP ಅಂದರೆ ಸ್ವಂತ ನೀವು ಓನಾಗಿ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರಿಗೆ ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.

ಅದೊಂದು ದಯಮಾಡಿ ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ಐ ಟಿ ಡಿ ಪಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ಪಿಶಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನು ರೋಡ್ ಮುಗಿಯ ಅಂತ ಸರ್, ಅದಿನ್ನು ಲೆವೆಲ್ ಆಯ್ತು.

0: ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವ್ರಿಗೆ ಕರೆ ಮಾಡಿದ್ದೆ. ಸರಿ, ಗತ ಮಾತನಾಡ್ತಾ ಇದ್ರಿ, ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೊಂದು ನಾಲ್ಕು ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದ್ರು ಪ್ರಮುಖ ಯೋಜನೆಗಳೇನಾದರೂ ಇದೆಯಾ ಹೇಗೆ ಸರ್?
1: ಸೊ ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು, ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ RSKಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು EC ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು RSKಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ NRLM ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಪ್ರಶ್ನೆ
0: ಏನು ಅಂತ
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕ ಅತಿ ಕಲ್ಲು ಮಣ್ಣು ಏನು ಹಾಕಿರೋ ಒಂದು ಕಾಲ್ದಾರಿ ತೀರ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಮನೆಗೆ ಬಹಳ ಪ್ರಾಬ್ಲಮ್ ಇರೋದು ಅಂದ್ರೆ ಇದು ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕವಿಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ವರ
1: ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, PWD ವ್ಯಾಪ್ತಿ ಬಂದ್ರೆ PWD ಇಲಾಖೆ ಅವ್ರು ಮಾಡ್ತಾರೆ, PRED ಅಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದ್ರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ದು ಮಚ್ಚೂರಾಡಿ ಅಂದ್ರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
2: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
1: ಓಕೆ, ಆ ರೀತಿ ಇದ್ರೆ ನಾವು ಈ TSP ಸ್ಕೀಮ್ ಅಲ್ಲಿ ನಿಮ್ಗೆ CC ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರಿಗೆ ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ ಅದು, ಯಾಕಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ, ನಮಗೆ ಸಾಕಷ್ಟು SCP TSP ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ PM ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ PM ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ, ಮನೆಗಳದ್ದು ಪ್ರಾಬ್ಲಮ್ ಅಂತ, ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿದೆ.

0: 786 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರ್ ಆಡಿಲ್ ಏನಾದ್ರು ಎಲಿಜಿಬಲ್ ಇದ್ರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲೇ ಇದ್ರೆ ಮತ್ತೆ ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ ಒಂದು ವರ್ಷದಿಂದ ನಿಮ್ಗೆಲ್ಲ ಗೊತ್ತಿರ್ಬೋದು ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆದಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ ಅವ್ರ ಹೆಸರಲ್ಲೇ ಇದೆಯಾ ಅಥವಾ ಬಾಡಿಗೆ ಮನೇಲಿ ಇದ್ದಾರೆ. ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, PM ಜನ್ಮನಲ್ಲಾಗುತ್ತೆ. ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಓಕೆ
2: ಓಕೆ ಧನ್ಯವಾದಗಳು ಮಲ್ಲೇಶ್ ಅವರೇ ಕರೆ ಮಾಡಿದ್ದಕ್ಕೆ.
1: ಸರ್ ಇನ್ನೊಂದು
2: ಹೇಳಿ
1: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು, ಅದು ಭೋಗಪ್ಪುರ ಮತ್ತೆ ಮಜ್ಜೂರ್ ಹಾಡಿ ಬಂದಿರಂತ ಲೈನ್ ಅದ್ರಲ್ಲಿ. ಹಲೋ
2: ಹೇಳಿ ಹೇಳಿ ಕೇಳಿಸ್ತದೆ.
1: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಇತ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ ಒಂದು. ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ ಮಣ್ಣು ತರಿಸ್ಕೊಟ್ರೆ ಸರ್ ಸರ್ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು RFO ಏನು ಹೇಳಿದ್ದಾರೆ ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಷಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ DFO ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘ.

0: ಗಳಿಗೆ ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳ ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ ಒಂದು 2 hours ಮಾಡ್ತಾರೆ, ಸಂಜೆ ಒಂದು 2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮಂತೋಷಣ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು? ಗೌರಿ. ಹಾ ಗೌರಿ ಅಮ್ಮ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮ್ಗೆ ಸರ್ವೆ ಆಗಿದೆ ಸರ್, ಆದ್ರೆ ನೀ ಎಷ್ಟು ಎರಡು ಕುಂಟೆನ ನೀ ಎರಡು ಕುಂಟೆನ ಒಂದು ಕುಂಟೆನೇನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವೆ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂತ ಕೊಡಿ.
1: ಬೀದಿ ಲೈಟ್ ಇಲ್ಲ.
2: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ಗೆ ಯಾರಾವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಒಪ್ಪು ಪತ್ರ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೋದು ಒಂದ್ ಕುಂಟೆ ಅಷ್ಟೇ ಕೊಟ್ಟರೋದು ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ, ನಮ್ಮ ನಮ್ಮಲ್ಲೆಲ್ಲ ಗಾಡಿಗಳಲ್ಲೆಲ್ಲ ಟಾರ್ಪೈ
1: ಮನೆನೆ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರಾಡಿಗಿದು. ಮತ್ತೆ ಈಗ JKಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. JKಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, JKL ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
2: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಅಂತ 3-4 ಪಂಗಡ ಇರ್ತದಲ್ವಾ, ಯರವ ಪನಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
0: ಈಗ
2: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
0: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, CM ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತೆ ಕೊರವ ಎರಡು ಮಾತ್ರ ಈ ಸಪರೇಟ್ ಮಾಡಿ ಉಳಿದವನ್ನ ಸಪರೇಟ್ ಮಾಡಿದ್ದಾರೆ. ಬಟ್ ಇದು

0: ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತಿದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ ಸೊ ಖಂಡಿತ ಅದನ್ನು ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್
1: ಸರ್, ಅದೆಲ್ಲ ನಾವು ಇದು ಹಳೆ ಹಕ್ಕುಪತ್ರ ಐತಲ್ಲ ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕುಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕೇನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
0: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
0: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ,
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್: ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಐದು ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ದಿ ಹೇಗ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಸಮಾರಂಭ ಭಾರತ ನೆದರ್ಲೆಂಡ್ ನಡುವಿನ ಸ್ನೇಹದ ಜೀವಂತ ಸಂಕೇತವಾಗಿದೆ. ನೆದರ್ಲೆಂಡ್ನ ಸಮಾಜ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ವಲಸಿಗರ ಪಾತ್ರದ ಬಗ್ಗೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುತ್ತಾರೆ ಎಂದು ಹೇಳಿದರು. ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಬೆಂಬಲವು ರಾಷ್ಟಕ್ಕಾಗಿ ಅವಿಶ್ರಾಂತವಾಗಿ ಕೆಲಸ ಮಾಡಲು ತಮ್ಮನ್ನು ಪ್ರೇರೇಪಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ನೆದರ್ಲ್ಯಾಂಡ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ತಮ್ಮ ಐದು ರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ನಾಳೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ಪ್ರಯಾಣಿಸಲಿದ್ದಾರೆ. ಅವರು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೇಯನ್ ಹಾಗೂ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿ ಸದಸ್ಯರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ ನಾಲ್ಕನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು ಮೂರನೇ ಭಾರತ ನಾರ್ವೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೋನಾಸ್ ಗೆಹರ್ ಸ್ಟೋರೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆ ಪ್ರಧಾನಿಯೊಂದಿಗೆ ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ. ಶೃಂಗಸಭೆಯು ನಾರ್ವೆ ದೇಶಗಳೊಂದಿಗೆ ಭಾರತದ ಸಂಬಂಧದಲ್ಲಿ ವಿಶೇಷವಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಹಸಿರು ಪರಿವರ್ತನೆ ಮತ್ತು ನವೀಕರಿಸಬಹುದಾದ ಇಂಧನ, ಸುಸ್ಥಿರತೆ, ಕಡಲ ಆರ್ಥಿಕತೆ, ರಕ್ಷಣೆ, ಬಾಹ್ಯಾಕಾಶ ವಲಯದಲ್ಲಿ ವಿಭಿನ್ನ ಕಾರ್ಯತಂತ್ರದ ಆಯಾಮವನ್ನು ನೀಡುತ್ತದೆ. ತಮ್ಮ ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಇಟಲಿ ತಲುಪಲಿದ್ದಾರೆ. ಅವರು ಇಟಲಿ ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಜೀವಶಾಸ್ತ್ರ ವಿಷಯದ ಪ್ರಶ್ನೆಗಳ ಸೋರಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ಇಂದು ಪ್ರಮುಖ ಆರೋಪಿಯನ್ನು ಬಂಧಿಸಿದೆ. ಮಹಾರಾಷ್ಟದ ಪುಣೆಯ ಹಿರಿಯ ಸಸ್ಯಶಾಸ್ತ್ರ ಶಿಕ್ಷಕರಾದ ಮನೀಷಾ ಗುರುನಾಥ್ ಬಂಧಿತ ಆರೋಪಿ. ಇವರು ನೀಟ್ ಯುಜಿ 2026 ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ತಜ್ಞರಾಗಿ ನೇಮಕಗೊಂಡಿದ್ದರು ಎಂದು ಸಿಬಿಐ ತಿಳಿಸಿದೆ. ಈ ತಿಂಗಳ 14ರಂದು ಬಂಧಿಸಲ್ಪಟ್ಟ ಪುಣೆಯ ಮನೀಷಾ ವಾಗ್ಮಾರ್

ಮೂಲಕ ಇವರು ನೀಟ್ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಿದ್ದರು ಮತ್ತು ಅವರ ಪುಣೆ ನಿವಾಸದಲ್ಲಿ ಈ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿದ್ದರು ಎಂದು ಸಿಬಿಐ ಮಾಹಿತಿ ನೀಡಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ದೆಹಲಿ, ಜೈಪುರ್, ಗುರುಗ್ರಾಮ್, ನಾಸಿಕ್, ಪುಣೆ ಮತ್ತು ಅಹಿಲಿಯಾ ನಗರದಿಂದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಸಂಸ್ಥೆಗಳು ಆಪರೇಷನ್ ರೇಜ್ ಪಿಲ್ ಮೂಲಕ ಮೊದಲ ಬಾರಿಗೆ 182 ಕೋಟಿ ರೂಪಾಯಿ ಮೌಲ್ಯದ ಕ್ಯಾಪ್ಟಗಾನ್ ಮಾದಕ ವಸ್ತು ವಶಪಡಿಸಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಮಾದಕ ವಸ್ತು ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಸಂಕಲ್ಪ ಮಾಡಿದೆ, ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಸಾಗಾಟ ನಡೆಸುತ್ತಿದ್ದ ಮಾದಕ ವಸ್ತುವನ್ನು ಭಾರತೀಯ ಸಂಸ್ಥೆಗಳು ಪತ್ತೆ ಹಚ್ಚಿದ್ದು ಈ ಸಂಬಂಧ ವಿದೇಶಿ ಪ್ರಜೆಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ಮತ್ತು ಭಾರತದ ವಿರುದ್ದ ಕಾರ್ಯಾಚರಣೆ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೇನಾ ಸಂವಾದದಲ್ಲಿ ಮಾತನಾಡಿದ ಅವರು, ಭಾರತದ ವಿರುದ್ದ ಪಾಕಿಸ್ತಾನ ತನ್ನ ಚಟುವಟಿಕೆಗಳನ್ನು ಮುಂದುವರೆಸಿದರೆ ಭೌಗೋಳಿಕತೆ ಅಥವಾ ಇತಿಹಾಸದ ಭಾಗವಾಗಲು ಆ ದೇಶ ಬಯಸುತ್ತದೆಯೇ ಎಂಬುದನ್ನು ಪಾಕಿಸ್ತಾನ ನಿರ್ಧರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗದ ಅಧಿಕಾರಿಗಳೊಂದಿಗೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಈ ಬಗ್ಗೆ ಕ್ರಿಯಾಯೋಜನೆ ರೂಪಿಸಲಾಗುತ್ತಿದೆ. ಮೆಗಾ ಕೋಚಿಂಗ್ ಟರ್ಮಿನಲ್ನಲ್ಲಿ 16-17 ಪ್ಲಾಟ್ಫಾರಂಗಳು ಇರಲಿದ್ದು ನೆಲಮಹಡಿ, ಮೊದಲ ಮತ್ತು ಎರಡನೇ ಮಹಡಿಗಳಲ್ಲಿ ರೈಲು ಕೋಚ್ಗಳಿಗೆ ಸಂಬಂಧಿಸಿದ ಕಾರ್ಯಗಳು ನಡೆಯಲಿವೆ. ಈ ಯೋಜನೆಗೆ ಅಗತ್ಯವಾದ ಸ್ಥಳದ ಅವಶ್ಯಕತೆ ಇದ್ದು ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮುಂದಿನ ವಾರ ಚೀನಾಗೆ ಈ ತಿಂಗಳ 19 ಮತ್ತು 20 ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಚೀನಾ ರಷ್ಯಾ ಸ್ನೇಹ ಒಪ್ಪಂದದ 25 ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವೇಳೆ ಪ್ರಮುಖ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳು ಹಾಗೂ ಆರ್ಥಿಕ ಸಹಕಾರಗಳಲ್ಲಿ ಚರ್ಚೆ ನಡೆಯಲಿವೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ ಭೇಟಿ ನೀಡಿದ 24 ಗಂಟೆಗಳ ಒಳಗೆ ರಷ್ಯಾದಿಂದ ಈ ಘೋಷಣೆ ಹೊರಬಿದ್ದಿದೆ. ಈ ವರ್ಷದ ಜನವರಿ ತಿಂಗಳಲ್ಲಿ ಕೈಗೊಂಡ ಭಾರತ ಐರೋಪ್ಯ ಒಕ್ಕೂಟಗಳ ಅಂತಿಮ ಮುಕ್ತ ವ್ಯಾಪಾರ ಒಪ್ಪಂದವು ಹೂಡಿಕೆ, ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರಕ್ಕೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಅವಕಾಶಗಳನ್ನು ತೆರೆಯಲಿವೆ ಎಂದು ನಿರೀಕ್ಷಿಸಲಾಗಿದೆ. ಈ ವ್ಯಾಪಾರ ಒಪ್ಪಂದದಿಂದ ಉಂಟಾಗಬಹುದಾದ ಸಾಧ್ಯತೆಗಳ ಬಗ್ಗೆ ಮಾತನಾಡಿರುವ ಸ್ವೀಡನ್ನಲ್ಲಿರುವ ಆರ್ಟಿಫೆಕ್ಸ್ ಕಂಪನಿಯ ಎಂಜಿನಿಯರಿಂಗ್ ಮತ್ತು ಉತ್ಪನ್ನ ಅಭಿವೃದ್ಧಿಯ ಮುಖ್ಯಸ್ಥರಾದ ಸ್ಟೆನ್ಫೆಲ್ಟ್, ಭಾರತ ಹಾಗೂ ಐರೋಪ್ಯ ರಾಷ್ಟ್ರಗಳ ನಡುವೆ ಔದ್ಯೋಗಿಕ ಒಡಂಬಡಿಕೆ ಮತ್ತು ಹೆಚ್ಚುವರಿ ವ್ಯಾಪಾರ ಅವಕಾಶಗಳು ದೊರೆಯಲಿದೆ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಭಾರತದ ಉತ್ಪಾದನೆ ಮತ್ತು ನಾವೀನ್ಯತಾ ಪರಿಸರದ ಬಗ್ಗೆ ಯುರೋಪಿಯನ್ ಕಂಪನಿಗಳ ಮೇಲೆ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಆಟೋಮೊಬೈಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹಸಿರು ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಹೊಂದಿದಂತಹ ಉತ್ಪಾದನಾ ವಲಯದಲ್ಲಿ ಭಾರತ ಐರೋಪ್ಯ ರಾಷ್ಟ್ರಗಳ ಸಹಕಾರ ಇದರಿಂದ ಮತ್ತಷ್ಟು ಗಟ್ಟಿಗೊಳ್ಳಲಿದೆ ಎಂದು ಔದ್ಯೋಗಿಕ ವಲಯದ ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ತ್ರಿಪುರಾದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಬಲಪಡಿಸುವ ಮಹತ್ವದ ಕ್ರಮವಾಗಿ ಕೇಂದ್ರ ಗೃಹ ಸಚಿವಾಲಯ ಹೆಚ್ಚುವರಿ ಭಾರತೀಯ ಮೀಸಲು ಪಡೆ ರಚಿಸಲು ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಇದರ ಸ್ಥಾಪನೆಗೆ ಕೇಂದ್ರ ಸರ್ಕಾರ 50 ಕೋಟಿ ರೂಪಾಯಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ 30 ಕೋಟಿ ರೂಪಾಯಿ ಆರ್ಥಿಕ ಅನುದಾನವನ್ನು ಮಂಜೂರು ಮಾಡಿದೆ. ಈ ಹೊಸ ಘಟಕವು ಪ್ರಾಥಮಿಕವಾಗಿ ಗಲಭೆ ನಿಯಂತ್ರಣ ಕಾರ್ಯಾಚರಣೆಗಳು ಮತ್ತು ಗಡಿ ಕಾವಲುಗಳು

0: ಮೇಲೆ ಕೇಂದ್ರೀಕರಿಸುತ್ತದೆ. ಅಗತ್ಯವಿರುವಂತೆ ದೇಶದ ಯಾವುದೇ ಭಾಗಕ್ಕೆ ಇಲ್ಲಿನ ಸಿಬ್ಬಂದಿಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಬ್ಯಾಂಕಾಕ್ನಲ್ಲಿ ಇಂದು ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಚೇ ಫಿ ಮತ್ತು ನೂರ್ ಇಜುದ್ದೀನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಫೈನಲ್ ಪ್ರವೇಶಿಸಿದ್ದಾರೆ. 82 ನಿಮಿಷಗಳ ಪಂದ್ಯದಲ್ಲಿ ಭಾರತದ ಈ ಜೋಡಿ 19-21, 22-20 ಮತ್ತು 21-16 ಅಂತರದಲ್ಲಿ ಮಲೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆದರ್ಲ್ಯಾಂಡ್ನಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಪ್ರಮುಖ ಆರೋಪಿ ಬಂಧನ. ಬೆಂಗಳೂರಿನ ಯಲಹಂಕದಲ್ಲಿ ರೈಲ್ವೆ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದಿರಾ? ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದ್ರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರಾಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
2: ಆದಿವಾಸಿಗಳಿಗೆ ಮೂಲಭೂತ ಏನಂತ ಇಲ್ಲಿ ಕೊಟ್ಟಿದ್ದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ವರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದು ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತಾರೆ, ಆದ್ರೆ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೆಪಿ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಅಂದ್ರೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ, ಕಟ್ಟಿ ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
1: ನೋಡೋಣ ಇದನ್ನ ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ. ಆಯ್ತು ಆಯ್ತು ಆಯ್ತು ಗೌರಮ್ಮ,
2: ಅಲ್ಲಿ ಮೀಟ್ ಮಾಡಿ ಮೀಟ್ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆರು ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ, ಅವರು ಜೀವನ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ.
1: ಇಲ್ಲ ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
2: ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳ್ಸಕ್ಕ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
1: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದ್ 6 ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ. ಕಳಿಸ್ತೇನೆ ಬರ್ತಾರ
2: ನೋಡ್ಬೇಕಲ್ಲ. ಎಲ್ಲ ರೈತರ ಹತ್ರ ಬೀಜನಾಯ್ತು, ಮನೆಗಳು ಆಯ್ತು, ಎಲ್ಲ ಆಯ್ತು, ಆದ್ರೆ ನಮ್ಗೆ ಮಾತ್ರ ಅಕ್ಕಪತ್ರ ಬೇಕು, ಮನೆಗಳು ಕೊಡಕಾದ್ರೆ ಅಕ್ಕಪತ್ರ ಬೇಕು, ಆದ್ರೆ ಒಂದು ಬೀಜನಾಯ್ತು ನಮ್ಗೆ ಕೊಟ್ರ ಆಯ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ, ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀದಿ ಲೈಟ್ ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ, ಕತ್ತಲು ನಾವು
1: ನೋಡಿ.
2: ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ, ನಮ್ಮ ಮನೆ ಪಕ್ಕನೆ ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರು ಮಾಡ್ತಾರೆ ಸರ್? ಅದಕ್ಕೇನೆ ಹೇಳೋದು, ನಮ್ದು ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ, ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನೀವು ನಾವು
1: ಇಲ್ಲ ನಮ್ಗೆ
2: ಗೊತ್ತಿಲ್ಲ ಸರ್.

0: ಆಗಿದೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯಿತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖವನ್ನು ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ, ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತು ತಾಲೂಕು ಮಟ್ಟದವರು.
1: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು
0: ಓಕೆ ಗುಡ್ ಆಯ್ತು ಆಯ್ತು ಸರ್.
2: ಬರ್ಕೊಂಡಿದ್ದಾರೆ ಗೌರಮ್ ಅವರೇ, ಸರ್ ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
1: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
2: ಆಯ್ತು ಓಕೆ ಓಕೆ, ಧನ್ಯವಾದಗಳು ಗೌರಮ್ ಅವರೇ, ಕರೆ ಮಾಡಿ.
1: ನಾವು ಸಾಯ ಸತ್ರ ಸಾಯವ್ ನಾವು, ಆದ್ರೆ ನಮ್ಮ ಮಕ್ಕ ಬದುಕಲಿ ಮುಂದಕ್ಕೆ, ನಿಮ್ದೇ ಧರ್ಮ.
2: ಆಯ್ತು ಓಕೆ, ಧನ್ಯವಾದಗಳು ಗೌರಮ್, ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಇದ್ರ ಜೊತೆಗೆ ಸರ್ ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನ ವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನು ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತು ಬಿಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನು ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ರನ್ ನಡೆಸುವಂಥದ್ದು, ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತು ಹುಣಸೂರು ಮತ್ತು ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತು ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ, ಇದನ್ನು ಡೆಲ್ಲಿ ಮತ್ತು ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ಹೊಂದಿಕೆ. ಹಾಗಾಗಿ ಇದು ಅದ್ಭುತವಾದಂಥ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
2: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೆ ನನ್ನ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
3: ಸರ್? ನಮಸ್ಕಾರ ಸರ್.
2: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಕೆಂಪನಾಡಿಯಿಂದ.
2: ತಮ್ಮ ಹೆಸರು?
3: ಚಿಕ್ಕಮಾರ್ ಅಂತ ಸರ್.
2: ಹಾಂ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾಂ
3: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
2: ನೀರಿಂದ? ಹಾಂ
3: ನೀರು ಬಿಡ್ತಾರೆ ಸರ್, ಒಂದು ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತ್.

0: ಇದೆ.
1: ಅಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ, ಅವಾಗ್ಲೂ ಕೂಡ ಒಳ್ಳೆ ನೀರ್ ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರ್ ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೆ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ, ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್. ನೆಗಡಿ, ಕೆಮ್ಮು, ಜ್ವರ ಒಂದು ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ, ನೆಗಡಿ, ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
2: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮರ ಅವರೇ.
3: ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ. ಗ್ರಾಮ ಪಂಚಾಯತ್ ಅಂತ ಹೇಳಿದಿರಾ, ನಾನು ಈಗ್ಲೇನೆ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು ಪಿ ಡಿ ಒ ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡಕ್ಕೆ ನಾವು ಕ್ರಮ ವಹಿಸ್ತೀವಿ
0: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
3: ಚರಂಡಿ ನಿರ್ವಹಣೆ,
0: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
3: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪ್ರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ಈ ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನೇ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತೇವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸ್ತೀನಿ, ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡಕ್ಕೆ ಹೇಳ್ತೀನಿ.
2: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮರ ಅವರೇ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
3: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥದ್ದು, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನೇ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂಥ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲೇ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮ್ಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಅನುಕೂಲ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
4: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
4: ನಾವು ರಾಜೇಗೌಡನಿಂದ ಸರ್.
2: ತಮ್ಮ ಹೆಸರು?
4: ನಮ್ಮ ಹೆಸರು ಮಂಜುಳ ಸರ್.
2: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ತಮ್ದು ಏನು ಪ್ರಶ್ನೆ ಅಂತ. ಹೇಳಿ ಏನ್ ಸಮಸ್ಯೆ ಇದ್ರೆ ಮಾಡಿ. ಶೌಚಾಲಯ ಮತ್ತು ನೀರಿನ ಸಮಸ್ಯೆ.
4: ನೀರಿನ ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು, ಇವಾಗ ಇಲ್ಲ, ಇವಾಗೆಲ್ಲ ಮನೆಯಲ್ಲಿ ಬಂದ್ಮೇಲೆ ಇಲ್ಲ.
2: ಓಕೆ, ಶೌಚಾಲಯ ಸಮಸ್ಯೆ ಇದೆ.
4: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ

0: ಒಂದ್ ಮನೆ ಕಟ್ಟಕ್ ಅಷ್ಟೇ ಜಾಗ ಕೊಟ್ಟಿರೋದು. ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್, ಅದ್ರಿಂದ ನಮ್ಗೆ ಜಾಗ ಇಲ್ಲದೆ ಇದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
2: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮಗೆ. ಶೌಚಾಲಯದ್ದು ಏನಾಗಿದೆ ಅಂದರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು ಜಿ ಪಿ ಎಸ್ ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಚ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೆಯಲ್ಲಿ ಯಾವುದಾದ್ರು ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಅಡಿ ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ ಪಿ ಡಿ ಒಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆ ಕಟ್ಸ್ಕೋಬೋದು, ಶೌಚಾಲಯ ಹೊರಗಡೆನೇ ಇರಬೇಕು ಅಂತ ಏನು ಸಂಪ್ರದಾಯ ಅದಕ್ಕೆ ನೀವು ಇದು ಆಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ ಜಿ ಪಿ ಎಸ್ ಮಾಡಿ ನಿಮಗೆ ಏನು ಸಹಾಯಧನ ಇದೆ, ಎಸ್ ಸಿ ಎಸ್ ಟಿ ಆದರೆ 20,000, ಜನರಲ್ ಅವರಾದರೆ 12,000 ರೂಪಾಯಿ ಕೊಡೋಕ್ಕೆ ನಾವು ಏನು ಸಮಸ್ಯೆ ಆಗೋಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ ಪಿ ಡಿ ಒಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ ಸರ್, ಓಕೆ, ಧನ್ಯವಾದಗಳು ಮಂಜುಳವರೆ ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದ್ರು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
2: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು ಎಸ್ ಓ ಪಿ ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ.
3: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಂಬುದು. ಸರ್ ನಮಸ್ಕಾರ.
2: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳು ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರಾ ಅಥವಾ ಯಾವಾಗ ಆಗ್ಬೋದು, ಈ ತರದ ಏನಾದ್ರು ಇದೆಯಾ ಸರ್?
2: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
3: ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
2: ಅದೇ ನನಗೆ ಮಾಹಿತಿ ಇಲ್ಲ.
3: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
2: ಅದೇ ನನಗೆ ಅಷ್ಟೊಂದು ಮಾಹಿತಿ.
3: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ.
2: ಇಲ್ಲ,
3: ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
2: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳ್ದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನು ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
3: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ.
2: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡಿದಂತ ಸಂದರ್ಭ

0: ಇಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡಲ್ಲಿ ಪ್ರತಿನಿಧಿ ಇದ್ದರೆ ಆ ವಾರ್ಡ್ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ ಇಡೀ ಜಿಲ್ಲೆಯ ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್ ಆಯಾ ತಾಲೂಕು ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
1: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಅದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
1: ಅದಕ್ಕೋಸ್ಕರನೇ ಕೇಳಿದ್ದು, ಆಗ 4 ವರ್ಷ ಹತ್ರ ಆಗೋಯ್ತು, ಇಲ್ಲಿ ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಲ್ಲಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
2: ಧನ್ಯವಾದಗಳು ರಾಜಾರೆ, ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನ ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನ ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
2: ಖಂಡಿತ ಸರ್. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಈಗ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತು ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಹ ಅಲ್ಲ. ಸೊ ಜಾನುವಾರುಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 to 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು ಜೀವ ಜಲರಾಶಿ ಇರ್ಬೋದು ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು

0: ಸುಸ್ಥಿರ ಅಭಿವೃದ್ಧಿ ಅತ್ತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
1: ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮಂಚೇಗೌಳನಹಳ್ಳಿ ಅಡಿ. ತಮ್ಮ ಹೆಸರು
2: ಸುನಂದ ಸರ್.
1: ಹಾ ಸುನಂದಮ್ಮ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ
1: ಇದೆ. ಹಾ ಆಮೇಲೆ ಮನೆಗಳು ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ.
0: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು ಮನೆ, ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ.
1: ಓಕೆ, ಧನ್ಯವಾದಗಳು ಸುನಂದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡಿಗಳಿಂದ ಕೂಡ ತುಂಬ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗನ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
1: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಹಾಗೂ ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇನ್ನು ಮುಂದೆ ಕೇಳಿಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.

0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ.
1: ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900530319.
0: ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900530319. ನಮಸ್ಕಾರ, ಶುಭರಾತ್ರಿ.